ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

ಸರ್ವರಿಗೂ ಶುಭೋದಯ, ಶುಭ ದಿನ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ವೇತಾ. ಇಂದು 2026 ಅಕ್ಟೋಬರ್ 12 ಸೋಮವಾರ. ಶ್ರೀಶಕ 1949 ಶ್ರೀ ಪರಾಭವ ಸಂವತ್ಸರ, ದಕ್ಷಿಣಾಯಣ, ಶರದ್ ಋತು, ಚಾಂದ್ರಮಾನ ಅಶ್ವಯುಜ ಮಾಸ. ಯೋಗ ವಿಷ್ಕಂಬ, ಕರಣ ಬಾಲವ, ಸೌರಕನ್ಯಾ 25. ಇಂದಿನ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳು ಈ ರೀತಿಯಲ್ಲಿವೆ. ಬೆಳಗ್ಗೆ 6:10 ಅರುಣೋದಯ ಕಾರ್ಯಕ್ರಮ. ಇದರಲ್ಲಿ ಇಂದು ನವದುರ್ಗೆಯರ ಸ್ವರೂಪವಾದ ಬ್ರಹ್ಮಚಾರಿಣಿ ದೇವಿಯ ಕತೆ ಇರಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಸ್ಮೈಲಿಂಗ್ ಶ್ವೇತಾರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಇಂದು ಡಾಕ್ಟರ್ ರಾಜೇಂದ್ರ ಟಿ ಎಲ್ ತಲ್ಲೂರು ಸೊರಬ ನುಲಿಯ ಚಂದಯ್ಯನವರ ವಿಚಾರಧಾರೆ ನೀಡಲಿದ್ದಾರೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದ್ದು, ಶಿವಮೊಗ್ಗದ ವಿಜಯ ಗಣೇಶ್ ಅವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಹಾಗೆ ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿಯವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಇರಲಿದೆ. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ಪರಿಸರ ಪರಿಚಯ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತರವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ರಿವರ್ ಕಬಿನಿ ಬಗ್ಗೆ ಮಾಹಿತಿ ಇರಲಿದೆ. ಬೆಳಗ್ಗೆ 9:00 ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಶೃಂಗೇರಿ ಶಾರದಾಂಬಾ ದೇವಾಲಯದ ಬಗ್ಗೆ ಮಾಹಿತಿ ಇರಲಿದೆ. ಬೆಳಗ್ಗೆ 9:30 ಸ್ತನ ಕ್ಯಾನ್ಸರ್ ಅರಿವು ಮತ್ತು ಮುನ್ನೆಚ್ಚರಿಕೆಯ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ನ ಡಾಕ್ಟರ್ ಸುದರ್ಶನ್ ಗುಪ್ತಾರವರೊಂದಿಗೆ ಆರ್ಜೆ ಸ್ಮೈಲಿಂಗ್ ಶ್ವೇತರವರು ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ, ಹಾಡನ್ನು ಹಾಡಿ, ಹಾಗೆ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ. ಬೆಳಗ್ಗೆ 11:00 ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಸಣ್ಣ ಕತೆ ದೊಡ್ಡ ನೀತಿ ಕತೆ ಇರಲಿದೆ. ಬೆಳಗ್ಗೆ 11:30 ಕೆಲಸದ ಜೊತೆಗೆ ಕಾಲ ಕಳಿತ ಒಂದಿಷ್ಟು ಚಿತ್ರಗೀತೆಗಳನ್ನ ಭಾವಗೀತೆಗಳನ್ನ ಕೇಳುವ ಸಮಯ. 12:30 ದೇಶ ಎಂದಿಗೂ ಮರೆಯದ ಭಾರತ ಹೆಮ್ಮೆ, ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಸಬ್ಬಕ್ಕಿ ರೆಸಿಪಿ ಇರಲಿದೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುತ್ತಾ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಹಾಗೂ ಪೆರಾಜೆ ಅವರ ಪಂಪ ಭಾರತ ವಾಚನ ಇರಲಿದೆ. ಹಾಗೂ ಸರಳವಾಗಿ ಇಂಗ್ಲಿಷ್ ಅನ್ನು ಕಲಿಯುವ ಬಗ್ಗೆ ವಿಜಯ ಹೆಚ್ಎಸ್ ಅವರಿಂದ ಕಾರ್ಯಕ್ರಮ ಮೂಡಿಬರಲಿದೆ. ಮಧ್ಯಾಹ್ನ 3:00 ಹಳೆಯ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಕಾಫಿ ವಿತ್ ಆರ್ಜೆ ನೇರ ಫೋನ್ ಇನ್ ಕಾರ್ಯಕ್ರಮ ನಮ್ಮ ಆರ್ಜೆಗಳು ನಡೆಸಿಕೊಡಲಿದ್ದಾರೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಆರ್ಜೆ ಶ್ವೇತಾರವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00 ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಟೊಬ್ಯಾಕೋ ಕುರಿತ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇರಲಿದೆ. ಸಂಜೆ 6:30 ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾರವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ನ್ಯಾಷನಲ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅವರ ಬಿಸ್ನೆಸ್ ಬಗ್ಗೆ ಮಾಹಿತಿ ಇರಲಿದೆ. ಸಂಜೆ 7:00 ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಗೊಬ್ಬರದ
ತಯಾರಿಕೆಯ ಕುರಿತ ಮಾಹಿತಿಯನ್ನ ನೀಡಲಿದ್ದಾರೆ. ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳಿಯರವರು. ರಾತ್ರಿ 8:20 ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:30-9:30 ಸುಬ್ರಹ್ಮಣ್ಯಂ ಐತಾಳ್ ಅವರ ನಿರೂಪಣೆಯಲ್ಲಿ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹಾಗೆಯೇ ಪ್ರತಿದಿನ ಬೆಳಗ್ಗೆ 5:00 ಭಕ್ತಿ ಗೀತೆ ಕಾರ್ಯಕ್ರಮವೂ ಮೂಡಿಬರಲಿದೆ. ರಾತ್ರಿ 8:30 ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗ ಆಪ್ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ಈ ಎಲ್ಲಾ ಕಾರ್ಯಕ್ರಮಗಳು ಕೇಳಿ ನಿಮ್ಮ ಅನಿಸಿಕೆಗಳನ್ನು 9686096279 ಈ ನಂಬರಿಗೆ ಕಳುಹಿಸಿ ಅಂತ ಹೇಳ್ತಾ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹೊಸ ಬೆಳಗಿನ ಹೊಸ ನಿರೀಕ್ಷೆಗಳೊಂದಿಗೆ ಮನಸ್ಸಿಗೆ ಪ್ರಶಾಂತತೆ ನೀಡುವ ಈ ನವರಾತ್ರಿಯ ಎರಡನೇ ದಿನಕ್ಕೆ ನಿಮಗಷ್ಟೇ ಅಲ್ಲ, ನಿಮ್ಮ ಮುಖದ ಮೇಲಿರೋ ಆ ಮುದ್ದಾದ ನಗೆಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತು ನವರಾತ್ರಿಯ ಎರಡನೇ ದಿನ ಅಂತ ಹೇಳಿದ ಕೂಡಲೇ ನಮ್ಮ ಕಣ್ಮುಂದೆ ಬರೋದು ಶ್ವೇತವಸ್ತ್ರಧಾರಿಣಿ, ಶಕ್ತಿ ಮತ್ತು ತಪಸ್ಸಿನ ಸಾಕಾರ ಮೂರ್ತಿ ಶ್ರೀ ಬ್ರಹ್ಮಚಾರಿಣಿ ದೇವಿ. ಈ ದಿನದ ಪೂಜೆ, ದೇವಿಯ ಸ್ವರೂಪ ಮತ್ತು ಆಕೆಯ ಹಿಂದಿರೋ ಅಪೂರ್ವ ಪೌರಾಣಿಕ ಕಥೆಯನ್ನ ಇವತ್ತಿನ ಈ ನವೋಲ್ಲಾಸದ ಬೆಳಕಿನಲ್ಲಿ ವಿವರವಾಗಿ ತಿಳಿಯೋಣ. ಎಸ್, ಬ್ರಹ್ಮಚಾರಿಣಿ ಎಂದರೆ ಯಾರು, ದೇವಿಯ ಸ್ವರೂಪ ಎಂಥದ್ದು ಅಂತಂದ್ರೆ, ಬ್ರಹ್ಮ ಎಂದರೆ ತಪಸ್ಸು, ಚಾರಿಣಿ ಅಂತಂದರೆ ಆಚರಿಸುವವಳು ಅಂತ. ಅಂದ್ರೆ ತಪಸ್ಸನ್ನೇ ತನ್ನ ಜೀವನದ ಮುಖ್ಯ ಆಚರಣೆಯನ್ನಾಗಿ ಮಾಡಿಕೊಂಡವಳೇ ಬ್ರಹ್ಮಚಾರಿಣಿ. ದೇವಿಯ ಸ್ವರೂಪವನ್ನು ಒಮ್ಮೆ ಕಣ್ತುಂಬಿಕೊಳ್ಳಿ. ಬಿಳಿ ಬಣ್ಣದ ಶುಭ್ರ ಸೀರೆಯನ್ನುಟ್ಟು ಬರೀ ಗಾಲಿನಲ್ಲಿ ನಡೆಯುತ್ತಾ ಬಲಗೈಯಲ್ಲಿ ಪ್ರಶಾಂತತೆಯ ಸಂಕೇತವಾದ ಜಪಮಾಲೆ ಮತ್ತು ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದು ಮಂದಹಾಸ ಬೀರುವ ಈ ದೇವಿಯ ಮುಖದಲ್ಲಿ ಅಪಾರವಾದ ತೇಜಸ್ಸು ಹಾಗೂ ಜ್ಞಾನದ ಕಾಂತಿ ಎದ್ದು ಕಾಣಿಸುತ್ತೆ. ಹಾಗಾದ್ರೆ ಸ್ನೇಹಿತರೆ, ಸತೀ ದೇವಿಯಿಂದ ಪಾರ್ವತಿಯಾಗಿ, ಪಾರ್ವತಿಯಿಂದ ಬ್ರಹ್ಮಚಾರಿಣಿಯಾದ ಪಯಣ ಹೇಗಿತ್ತು ಅನ್ನೋ ಪೌರಾಣಿಕ ಕಥೆಯನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಈಗ ಬ್ರಹ್ಮಚಾರಿಣಿ ದೇವಿಯ ಸುದೀರ್ಘವಾದ ಹಾಗೂ ಪ್ರೇರಣಾದಾಯಿ ಪೌರಾಣಿಕ ಹಿನ್ನೆಲೆಯನ್ನ ತಿಳಿಯೋಣ. ಪೂರ್ವ ಜನ್ಮದಲ್ಲಿ ದಕ್ಷ ಬ್ರಹ್ಮನ ಮಗಳಾಗಿ ಸತಿ ಎಂಬ ಹೆಸರಿನಿಂದ ಜನಿಸಿದ್ದ ದೇವಿ ತಂದೆಯ ಯಕ್ಷಕುಂಡಲದಲ್ಲಿ ಆತ್ಮತ್ಯಾಗ ಮಾಡಿದ ನಂತರ ಹಿಮವಂತ ಹಾಗೂ ಮೇನಾದೇವಿಯ ಮಗಳಾಗಿ ಪಾರ್ವತಿಯಾಗಿ ಮರುಜನ್ಮ ತಾಳುತ್ತಾಳೆ. ಬಾಲ್ಯದಿಂದಲೇ ಆಕೆಗೆ ಶಿವನನ್ನು ಪಡೆಯಬೇಕೆಂಬ ತೀವ್ರ ಆಸೆ ಇರುತ್ತೆ. ಒಮ್ಮೆ ನಾರದ ಮುನಿಗಳು ಹಿಮವಂತನ ಅರಮನೆಗೆ ಆಗಮಿಸಿದಾಗ ಪಾರ್ವತಿಯ ಕೈರೇಖೆಯನ್ನ ನೋಡಿ, ತಾಯಿ, ನೀನು ಪರಮಶಿವನನ್ನೇ ಪತಿಯಾಗಿ ಪಡೆಯಬೇಕಾದರೆ ಅತ್ಯಂತ ಕಠಿಣವಾದ ತಪಸ್ಸನ್ನು ಆಚರಿಸಬೇಕು ಎಂದು ಮಾರ್ಗದರ್ಶನ ನೀಡುತ್ತಾರೆ. ನಾರದರ ಮಾತನ್ನೇ ಆಜ್ಞೆಯಾಗಿ ಸ್ವೀಕರಿಸಿದ ಪಾರ್ವತೀದೇವಿ ಅರಮನೆಯ ಸುಖ ಭೋಗಗಳನ್ನು ತೊರೆದು ಕಾನನವನ್ನು ಪ್ರವೇಶಿಸುತ್ತಾಳೆ. ಮೊದಲ 1000 ವರ್ಷಗಳಲ್ಲಿ ದೇವಿ ಕೇವಲ ಹಣ್ಣುಗಳು ಹಾಗೂ ಗಿಡಮೂಲಿಕೆಗಳನ್ನು ಸೇವಿಸುತ್ತಾ ಶಿವನ ಜಪದಲ್ಲಿ ಲೀನವಾಗುತ್ತಾಳೆ. ಮುಂದಿನ 100 ವರ್ಷಗಳು ಕೇವಲ ನೆಲಕ್ಕೆ ಬಿದ್ದ ಒಣ ಎಲೆಗಳನ್ನು ಸೇವಿಸುತ್ತಾ ಘೋರ ತಪಸ್ಸಿನಲ್ಲಿ ನಿರತಳಾಗುತ್ತಾಳೆ. ಅರ್ಪಣೆಯಾದ ದೇವಿ ತಪಸ್ಸು ತೀವ್ರಗೊಳ್ಳುತ್ತಿದ್ದಂತೆ ದೇವಿ ಎಲೆಗಳ ಸೇವನೆಯನ್ನು ಸಂಪೂರ್ಣವಾಗಿ ನಿಲ್ಲಿಸುತ್ತಾಳೆ. ಆಹಾರ, ನೀರು ಯಾವುದನ್ನೂ ಮುಟ್ಟದೆ ಕಠಿಣ ನೀರಾಹಾರ ತಪಸ್ಸನ್ನು ಮುಂದುವರಿಸುತ್ತಾಳೆ. ಎಲೆಗಳನ್ನು ಸೇವಿಸುವುದನ್ನು ಬಿಟ್ಟಿದ್ದರಿಂದ ಆಕೆಗೆ ಅಪರ್ಣಾ ಎಂಬ ಹೆಸರು ಬರುತ್ತೆ. 1000 ವರ್ಷಗಳ ಈ ಘೋರ ತಪಸ್ಸಿನಿಂದಾಗಿ ದೇವಿಯ ಶರೀರ ಅತ್ಯಂತ ಕ್ಷೀಣಿಸುತ್ತದೆ. ದೇವಿಯ ಈ ನಿಷ್ಠೆ ಮತ್ತು ತಪಸ್ಸನ್ನು ಕಂಡು ದೇವತೆಗಳು, ಋಷಿ ಮುನಿಗಳು ಹಾಗೂ ಗಂಧರ್ವರು ಆಶ್ಚರ್ಯಚಕಿತರಾಗುತ್ತಾರೆ. ಕೊನೆಗೆ ಬ್ರಹ್ಮದೇವನೇ ಪ್ರತ್ಯಕ್ಷನಾಗಿ, ಹೇ ದೇವಿ, ಇಲ್ಲಿಯವರೆಗೆ ಯಾರೂ ಆಚರಿಸಿದಂತಹ ಕಠಿಣ ತಪಸ್ಸನ್ನು ನೀನು ಮಾಡಿದ್ದೀಯ. ನಿನ್ನ ದೃಢ ಸಂಕಲ್ಪಕ್ಕೆ ಶಿವ ಒಲೆದಿದ್ದಾನೆ. ಶೀಘ್ರದಲ್ಲೇ ಮಹಾದೇವನು ನಿನ್ನನ್ನು ಪತಿಯಾಗಿ ಸ್ವೀಕರಿಸಲಿದ್ದಾನೆ ಎಂದು ವರ ನೀಡುತ್ತಾನೆ. ಸೋ ಸೇತರೆ, ಕೇಳಿಸ್ಕೊಂಡ್ರಿ ಅಲ್ವಾ? ಬ್ರಹ್ಮಚಾರಿಣಿ ದೇವಿಯ ಕಥೆ ನಮಗೆ ಕೇವಲ ಒಂದು ಪೌರಾಣಿಕ ಕಥೆಯಲ್ಲ, ಅದೊಂದು ದೊಡ್ಡ ಜೀವನ ಪಾಠ. ನಮ್ಮ ಗುರಿ ಎಷ್ಟೇ ದೊಡ್ಡದಿರಲಿ, ಹಾದಿ ಎಷ್ಟೇ ಕಠಿಣವಾಗಿರಲಿ, ಸಹನೆ ಮತ್ತು ದೃಢ ಸಂಕಲ್ಪ ನಮ್ಮಲ್ಲಿದ್ದರೆ ಎಂತಹ ಕಷ್ಟದ ಗುರಿಯನ್ನು ಕೂಡ ತಲುಪಬಹುದು ಎಂಬುದಕ್ಕೆ ಬ್ರಹ್ಮಚಾರಿಣಿ ದೇವಿಯೇ ಸಾಕ್ಷಿ. ಇವತ್ತಿನ ದಿನ ಬ್ರಹ್ಮಚಾರಿಣಿ ದೇವಿಯ ಕೃಪೆಯಿಂದ ನಿಮ್ಮ ಮನಸ್ಸಿನ ಎಲ್ಲ ಒಳ್ಳೆಯ ಸಂಕಲ್ಪಗಳು ಈಡೇರಲಿ, ನಿಮಗೂ ನಿಮ್ಮ ಕುಟುಂಬಕ್ಕೂ ಸಕಲ ಶಾಂತಿ ಸಿಗಲಿ ಎಂದು ಹಾರೈಸುತ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ನಾನು ನಿಮ್ಮ ಹತ್ರ ಒಂದು ಸಣ್ಣ ಮಾತು ಕೇಳಬೇಕು ಅಂತಿದ್ದೀನಿ. ನಾಳೆ ಮಾಡೋಣ ಬಿಡು, ಈ ಮಾತನ್ನ ದಿನಕ್ಕೆ ಎಷ್ಟು ಬಾರಿ ಹೇಳ್ತೀವಿ ಅಲ್ವಾ? ಕೆಲ್ಸ ಇರ್ಲಿ, ಸಂಬಂಧಗಳೇ ಇರ್ಲಿ, ಅಯ್ಯೋ ಇವತ್ತಲ್ಲ ನಾಳೆ ನೋಡೋಣ ಅಂತ ಮುಂದೂಡುವುದು ನಮಗೆ ಅಭ್ಯಾಸವಾಗಿ ಹೋಗಿರುತ್ತೆ. ಆದ್ರೆ ಈ ನಾಳೆ ಅನ್ನೋದು ನಿಜವಾಗಿಯೂ ಬರುತ್ತಾ? ಬನ್ನಿ, ಇವತ್ತು ನಿಮಗೊಂದು ಸಣ್ಣದಾದ ಕಣ್ಣು ತೆರೆಸುವ ಕತೆ ಹೇಳ್ತೀನಿ ಕೇಳಿ. ನಮ್ಮ ಕಥೆಯ ನಾಯಕ ರವಿ ಒಂದು ದೊಡ್ಡ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್. ದಿನವಿಡೀ ಲ್ಯಾಪ್ಟಾಪ್, ಕಾನ್ಫರೆನ್ಸ್ ಕಾಲು, ಡೆಡ್ಲೈನ್ಸ್ಗಳ ಮಧ್ಯೆ ಅವನ ದಿನ ಕಳೆದು ಹೋಗ್ತಾ ಇತ್ತು. ಮನೆಯಲ್ಲೇ ಅವನ ವೃದ್ಧ ತಂದೆ ಇರ್ತಾ ಇದ್ರು. ಪಾಪ, ತಂದೆಗೆ ಮಗನ ಜೊತೆ ಕೂತು ಒಂದೆರಡು ಮಾತಾಡ್ಬೇಕು, ಹಳೆ ನೆನಪುಗಳನ್ನ ಹಂಚ್ಕೊಳ್ಬೇಕು ಅಂತ ಆಸೆ. ಪ್ರತಿದಿನ ಸಾಯಂಕಾಲ ತಂದೆ, ರವಿ ಒಂದ್ 5 ನಿಮಿಷ ಕೂತ್ಕೋ, ಕಾಫಿ ಕುಡಿತಾ ಮಾತಾಡೋಣಪ್ಪ ಅಂತ ಹೇಳ್ತಾ ಇದ್ರು. ಆದ್ರೆ ರವಿ ಫೋನ್ ನೋಡ್ತಾ, ಅಯ್ಯೋ ಅಪ್ಪ, ಇವತ್ತು ಆಫೀಸ್ನಲ್ಲಿ ತುಂಬಾ ಬ್ಯುಸಿ ಇದ್ದೀನಿ, ನಾಳೆ ಖಂಡಿತ ಮಾತಾಡ್ತೀನಿ ಅಂತ ಹೇಳಿ ರೂಮ್ಗೆ ಹೊರಟು ಹೋಗ್ತಿದ್ದ. ಆ ನಾಳೆ ಅನ್ನೋದು ಸೋಮವಾರದಿಂದ ಮಂಗಳವಾರಕ್ಕೆ, ಮಂಗಳವಾರದಿಂದ ಶನಿವಾರಕ್ಕೆ ಮುಂದೂಡ್ತಾ ಹೋಯ್ತು. ದಿನಕ್ಕೆ 5 ನಿಮಿಷ ತಂದೆಗೆ ಕೊಡೋದಕ್ಕೆ ರವಿಗೆ ಟೈಮೇ ಸಿಗ್ತಾ ಇರ್ಲಿಲ್ಲ. ಆದ್ರೆ ಒಂದು ದಿನ ಆ ಭಾನುವಾರ ಬಂತು. ಆ ಭಾನುವಾರದಂದು ಏನಾಯ್ತು ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುವರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಾಳೆ ಮಾಡೋಣ ಬಿಡು ಎಂಬ ಒಂದು ಸ್ಫೂರ್ತಿ ಕಥೆಯನ್ನ ತಿಳಿಸ್ತಾ ಇದೆ. ಈಗ ಆ ಕಥೆಯನ್ನ ಮುಂದುವರಿಸ್ತೀನಿ, ಕೇಳಿ. ಒಂದು ದಿನ ಆ ಭಾನುವಾರ ಬಂತು. ಅಂದು ರವಿಗೆ ಆಫೀಸ್ ಕೆಲಸವೇನೂ ಇರಲಿಲ್ಲ, ಯಾವುದೇ ಮೀಟಿಂಗೂ ಇರಲಿಲ್ಲ. ಬೆಳಗ್ಗೆ ಎದ್ದ ರವಿಗೆ ಥಟ್ಟಂತ ನೆನಪಾಯಿತು, ಛೇ, ದಿನ ಅಪ್ಪ ಮಾತಾಡೋಣ ಅಂತ ಹೇಳ್ತಾ ಇದ್ರು, ಆದ್ರೆ ನಾನ್ ಟೈಮೇ ಕೊಡ್ತಾ ಇರ್ಲಿಲ್ಲ. ಇವತ್ತು ಭಾನುವಾರ, ಪೂರ್ತಿ ದಿನ ಫ್ರೀ ಇದ್ದೀನಿ. ಇವತ್ತು ಅಪ್ಪನ ಜೊತೆ ನಿರಾಳವಾಗಿ ಕೂತು ಅವರ ಜೊತೆ ಕಾಫಿ ಕುಡಿತಾ ಹಳೆ ಕಥೆಗಳನ್ನೆಲ್ಲ ಕೇಳಿ ಮನಸ್ಸಾರೆ ಮಾತಾಡ್ಬೇಕು ಅಂತ ಅನ್ಕೊಂಡ. ರವಿಯ ಮುಖದಲ್ಲಿ ಒಂದು ಸಣ್ಣ ನಗು ಮೂಡಿತು. ಎರಡು ಕಪ್ ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ಅಪ್ಪ ಅಂತ ಕರೆಯುತ್ತಾ ತಂದೆಯ ರೂಮ್ಗೆ ಹೋದ. ತಂದೆ ಮಂಚದ ಮೇಲೆ ಮಲಗಿದ್ದರು. ರವಿ ಹತ್ತಿರ ಹೋಗಿ, ಅಪ್ಪ ಎದ್ದೇಳಿ, ಇವತ್ತು ನನಗೇನ್ ಕೆಲಸ ಇಲ್ಲ, ಇಡೀ ದಿನ ನಿಮಗೆ ಮೀಸಲು ಅಂತ ಹೆಗಲ ಮೇಲೆ ಕೈ ಇಟ್ಟು ತಟ್ಟಿದ. ಆದರೆ ತಂದೆಯಿಂದ ಯಾವುದೇ ಪ್ರಕ್ರಿಯೆ ಬರಲಿಲ್ಲ. ತಂದೆಯ ಶರೀರ ತಣ್ಣಗಾಗಿತ್ತು, ಉಸಿರಾಟ ಕ್ಷೀಣಿಸಿತ್ತು. ರವಿ ಗಾಬರಿಯಿಂದ ಅಪ್ಪನನ್ನು ಅಲ್ಲಾಡಿಸಿದ. ತಕ್ಷಣ ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ಆಸ್ಪತ್ರೆಗೆ ಓಡಿದ. ಐಸಿಯು ಬಾಗಿಲ ಹೊರಗೆ ನಿಂತ ರವಿಯ ಕೈಯಲ್ಲಿದ್ದ ಕಾಫಿ ಕಪ್ಪುಗಳು ಕೆಳಕ್ಕೆ ಬಿದ್ದು ಒಡೆದು ಹೋದವು. ತಂದೆಗೆ ತೀವ್ರವಾದ ಪಾರ್ಶ್ವವಾಯು ಆಗಿತ್ತು. ಆಸ್ಪತ್ರೆಯ ಐಸಿಯು ಮೌನದಲ್ಲಿ ರವಿ ತಲೆಯ ಮೇಲೆ ಕೈಯಿಟ್ಟು ಕುಳಿತ. ಅವನ ಕಣ್ಣುಗಳಿಂದ ನೀರು ತಡೆಯಲಾರದಷ್ಟು ಹರಿಯುತ್ತಿತ್ತು. ರವಿಯ ತಲೆಯಲ್ಲಿ ಒಂದೇ ಮಾತು ಅನುಕರಣಿಸುತ್ತಿತ್ತು, ಅಪ್ಪ ಇವತ್ತು ನಾನು ಫ್ರೀ ಇದ್ದೀನಿ, ಅಪ್ಪ ನಿಮ್ ಜೊತೆ ಮಾತಾಡೋದಕ್ಕೆ ಬಂದಿದ್ದೀನಿ, ದಯವಿಟ್ಟು ಎದ್ದೇಳಿ ಅಪ್ಪ. ಆದರೆ ಆ ಮಾತುಗಳನ್ನು ಕೇಳಿಸಿಕೊಳ್ಳಲು, ಆ 5 ನಿಮಿಷದ ಸಂಭಾಷಣೆಯನ್ನು ಅನುಭವಿಸಲು ಆ ತಂದೆಗೆ ಪ್ರಜ್ಞೆಯೇ ಇರಲಿಲ್ಲ. ರವಿಯ ಬಳಿ ಸಮಯವಿತ್ತು, ಆದರೆ ತಂದೆಯ ಬಳಿ ಅವನ ಮಾತನ್ನು ಕೇಳುವ ಸ್ಥಿತಿ ಇರಲಿಲ್ಲ. ಅವನು ಕಾಯ್ತಾ ಇದ್ದ. ಆ ನಾಳೆ ಬಂದಿತ್ತು, ಆದರೆ ತಂದೆಯ ಧ್ವನಿ ಅವನಿಗೆ ಸಿಗ್ಲಿಲ್ಲ. ಎಸ್ ಮೈ ಡಿಯರ್ ಲಿಸ್ನೆಸ್, ಕೇಳಿಸ್ಕೊಂಡ್ರಿ ಅಲ್ವಾ, ರವಿಯ ಈ ಕಥೆ ಬರೀ ರವಿಯದಷ್ಟೇ ಅಲ್ಲ, ನಮ್ಮಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ನಾಳೆ ಅನ್ನೋ ಆ ಭ್ರಮೆ ಇದೆ. ನಾವು ಪ್ರೀತಿಸುವ ಜೀವಗಳ ಜೊತೆ ಮಾತಾಡೋದಕ್ಕೆ, ಅವರಿಗೆ ನಮ್ಮ ಪ್ರೀತಿ ತೋರಿಸೋದಕ್ಕೆ ನಾಳೆ ನೋಡೋಣ ಅಂತ ಕಾಯಬೇಡಿ ಸ್ನೇಹಿತರೆ. ಆ ಕೆರಿಯರ್, ಆ ಕೆಲಸ, ಆ ಫೋನ್ ಕಾಲ್ಗಳು ನಾಳೆಯೂ ಇರುತ್ತವೆ. ಆದರೆ ನಮಗೆ ಪ್ರಿಯರಾದವರು, ನಮ್ಮ ತಂದೆ ತಾಯಿ, ಕುಟುಂಬ ನಾಳೆ ನಮ್ಮ ಜೊತೆ ಹೀಗೇ ಇರ್ತಾರೆ ಅನ್ನೋದಕ್ಕೆ ಯಾವ ಗ್ಯಾರಂಟಿಯೂ ಇರೋದಿಲ್ಲ. ಇವತ್ತೇ ಈಗಲೇ ಆ ಫೋನ್ ಮಾಡಿ, ನಿಮ್ಮ ತಂದೆ ತಾಯಿಯ ಬಳಿ ಕೂತು ಒಂದು 5 ನಿಮಿಷ ಮಾತನಾಡಿ. ಹಳೆಯ ನೆನಪುಗಳನ್ನ ಮರುಕಳಿಸುತ್ತಾ ಬಾಯಿ ತುಂಬ ನಕ್ಕು ನಲಿಯಿರಿ. ಯಾಕೆ ಅಂತಂದ್ರೆ ಕಾಲ ಯಾರಿಗಾಗಿಯೂ ಕಾಯಲ್ಲ ಸ್ನೇಹಿತರೆ. ನೆನಪಿರ್ಲಿ, ನೆನ್ನೆ ಅನ್ನೋದು ಮುಗಿದ ಅಧ್ಯಾಯ, ನಾಳೆ ಅನ್ನೋದು ನಿಗೂಢ, ಇವತ್ತು ಮಾತ್ರ ನಮ್ಮ ಕೈಯಲ್ಲಿರುವ ಉಡುಗೊರೆ ಅಂತ ಹೇಳ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಬರೆದ ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ ಭಾಗ 2 ಅಧ್ಯಾಯ 19. ಓದುತ್ತಿರುವವರು ಪದ್ಮಶ್ರೀಧರ್. ನೆಟಾಲ್ ಇಂಡಿಯನ್ ಕಾಂಗ್ರೆಸ್. ವಕೀಲಿ ವೃತ್ತಿ ನನ್ನ ಗೌಣ ಕಸುಬು ಆಯಿತು ಮತ್ತು ಹಾಗೆಯೇ ಉಳಿಯಿತು. ನಾನು ನೆಟಾಲಿನಲ್ಲಿ ನೆಲೆಸಿದ್ದು ಸಾರ್ಥಕವೆನಿಸಬೇಕಾದರೆ ಸಾರ್ವಜನಿಕ ಕಾರ್ಯದಲ್ಲಿ ತನ್ಮಯನಾಗುವುದು ಅವಶ್ಯವಾಗಿತ್ತು. ಭಾರತೀಯ ಮತಾಧಿಕಾರವನ್ನು ಕಸಿದುಕೊಂಡ ಶಾಸನಕ್ಕೆ ವಿರೋಧವಾದ ಅರ್ಜಿಯನ್ನು ಕಳುಹಿಸಿ ಆಯಿತೆಂದು ಸುಮ್ಮನೆ ಕುಳಿತರೆ ಆಗುತ್ತಿರಲಿಲ್ಲ. ವಸಾಹತುಗಳ ಸೆಕ್ರೆಟರಿ ಆಫ್ ಸ್ಟೇಟಿನ ಮನಸ್ಸಿನ ಮೇಲೆ ಪರಿಣಾಮವನ್ನು ಉಂಟು ಮಾಡಲು ಎಡಬಿಡದೆ ಚಳುವಳಿ ನಡೆಸುವುದು ಮುಖ್ಯವಾಗಿತ್ತು. ಈ ಕಾರ್ಯ ಸಾಧನೆಗೆ ಒಂದು ಶಾಶ್ವತ ಸಂಸ್ಥೆಯನ್ನು ಸ್ಥಾಪಿಸುವುದು ಅವಶ್ಯಕವೆಂದು ತೋರಿತು. ನಾನು ಸೇಠ್ ಅಬ್ದುಲ್ಲಾ ಮತ್ತು ಇತರ ಮಿತ್ರರೊಡನೆ ಆಲೋಚನೆ ಮಾಡಿದೆ. ನಾವೆಲ್ಲ ಒಂದು ಶಾಶ್ವತವಾದ ಸಾರ್ವಜನಿಕ ಸಂಸ್ಥೆಯನ್ನು ಸ್ಥಾಪಿಸಬೇಕೆಂದು ನಿಶ್ಚಯಿಸಿದೆವು. ಈ ಸಂಸ್ಥೆಗೆ ಹೆಸರನ್ನಿಡುವುದು ನನಗೆ ಬಹಳ ಕಷ್ಟವಾಯಿತು. ಅದು ಯಾವ ಪಕ್ಷಕ್ಕೂ ಸೇರದಂತೆ ಇರಬೇಕು. ಕಾಂಗ್ರೆಸ್ ಎಂಬ ಹೆಸರು ಇಂಗ್ಲೆಂಡಿನ ಸಂಪ್ರದಾಯ ಪ್ರೇಮಿಗಳ ಕನ್ಸರ್ವೇಟಿವ್ ಪಕ್ಷಕ್ಕೆ ಅರುಚಿಕರವಾಗಿತ್ತೆಂಬುದು ನನಗೆ ಗೊತ್ತಿತ್ತು. ಆದರೂ ಕಾಂಗ್ರೆಸ್ ಭಾರತದ ಪ್ರಾಣವಾಗಿತ್ತು. ಕಾಂಗ್ರೆಸ್ ಸಂಸ್ಥೆಯನ್ನು ನೆಟಾಲಿನಲ್ಲಿ ಪ್ರಸಿದ್ಧಪಡಿಸಿ ಜನಪ್ರಿಯವಾಗಿ ಮಾಡುವುದು ನನ್ನ ಆಸೆಯಾಗಿತ್ತು. ಆ ಹೆಸರನ್ನು ಅಂಗೀಕರಿಸಲು ಹಿಂದೆಗೆಯುವುದು ಹೇಡಿತನವಾಗಿ ತೋರಿತು. ಆದುದರಿಂದ ಸಂಸ್ಥೆಯನ್ನು ಕಾಂಗ್ರೆಸ್ ಎಂದು ಕರೆಯಲು ಇರುವ ಕಾರಣಗಳನ್ನೆಲ್ಲ ವಿವರಿಸಿ ಅದೇ ಹೆಸರನ್ನು ಇಡಬೇಕೆಂದು ನಾನು ಸೂಚಿಸಿದೆ. ಹೀಗೆ ಮೇ 22 ತಾರೀಕು ನೆಟಾಲ್ ಇಂಡಿಯನ್ ಕಾಂಗ್ರೆಸ್ ಸಂಸ್ಥೆ ಸ್ಥಾಪನೆಯಾಯಿತು. ಆ ದಿನ ದಾದಾ ಅಬ್ದುಲ್ಲಾರವರ ವಿಶಾಲವಾದ ಕೊಠಡಿ

0: ಕಿರಿದು ತುಂಬಿತ್ತು. ನೆರೆದಿದ್ದವರೆಲ್ಲರ ಉತ್ಸಾಹಪೂರಿತ ಮನ್ನಣೆ ಕಾಂಗ್ರೆಸ್ಸಿಗೆ ದೊರೆಯಿತು. ಅದರ ಸಂವಿಧಾನ ಬಹಳ ಸರಳವಾಗಿತ್ತು. ಚಂದ ಸ್ವಲ್ಪ ಹೆಚ್ಚಾಗಿತ್ತು. ತಿಂಗಳಿಗೆ 5 ಶಿಲಿಂಗ್ ಕೊಡುವವರು ಮಾತ್ರ ಸದಸ್ಯರಾಗಬಹುದಾಗಿತ್ತು. ಧನಿಕರು ತಮ್ಮ ಶಕ್ತಿಯಿದ್ದಷ್ಟು ಹಣ ಚಂದ ಹಣವಾಗಿ ಸಲ್ಲಿಸಬೇಕೆಂದು ಪ್ರೇರೇಪಿಸಿದೆವು. ಅಬ್ದುಲ್ಲಾ ಸೇಟ್ರದೇ ಪಟ್ಟಿಯಲ್ಲಿ ಮೊದಲನೆಯ ಹೆಸರಾಯಿತು. ಅವರು ತಿಂಗಳಿಗೆ 2 ಪೌಂಡ್ ಕೊಡಲು ಒಪ್ಪಿದರು. ಇನ್ನೂ 2 ಸ್ನೇಹಿತರು ಅಷ್ಟೇ ಚಂದ ಹಣ ಕೊಡಲು ಒಪ್ಪಿದರು. ನಾನು ಸಹ ಈ ವಿಷಯದಲ್ಲಿ ಹಿಂದೆಗೆಯಕೂಡದೆಂದು ಯೋಚಿಸಿ ತಿಂಗಳಿಗೆ 1 ಪೌಂಡ್ ಚಂದ ಹಣ ಕೊಡಲು ಒಪ್ಪಿದೆ. ನನಗೆ ಅದೇನೂ ಕಡಿಮೆ ಹಣವಾಗಿರಲಿಲ್ಲ. ನನ್ನ ಜೀವನವನ್ನು ನಡೆಸುವುದು ನನಗೆ ಸಾಧ್ಯವಾಗುವುದಾದರೆ ಅದು ನನ್ನ ಶಕ್ತಿಗೆ ಮೀರಿದುದಲ್ಲವೆಂದು ನಾನು ಭಾವಿಸಿದೆ. ದೇವರು ನನಗೆ ಸಹಾಯ ಮಾಡಿದ. ಹೀಗೆ ತಿಂಗಳಿಗೆ 1 ಪೌಂಡ್ ಚಂದ ಕೊಡಲೊಪ್ಪಿದವರು ಅನೇಕ ಮಂದಿ ನಮಗೆ ದೊರಕಿದರು. ತಿಂಗಳಿಗೆ 10 ಶಿಲಿಂಗ್ ಕೊಡಲೊಪ್ಪಿದವರ ಸಂಖ್ಯೆ ಇನ್ನೂ ದೊಡ್ಡದಾಗಿತ್ತು. ಇದರ ಜೊತೆಗೆ ಸದಸ್ಯರಾಗದೆ ಉದಾರ ತಾತ್ವಿಕ ದೃಷ್ಟಿಯಿಂದ ಹಣವನ್ನು ದಾನವಾಗಿ ಕೊಟ್ಟವರೂ ಇದ್ದರು. ಅವರಿಗೆಲ್ಲ ಸಂಸ್ಥೆ ಕೃತಜ್ಞವಾಗಿತ್ತು. ಕೇಳಿದ ಮಾತ್ರಕ್ಕೆ ಯಾರೂ ಚಂದ ಹಣವನ್ನು ಕೊಡುವುದಿಲ್ಲವೆಂಬುದು ನಮಗೆ ಅನುಭವದಿಂದ ಗೊತ್ತಾಯಿತು. ದರ್ಬಾನಿನಿಂದ ಹೊರಗಿದ್ದ ಸದಸ್ಯರನ್ನು ಪದೇ ಪದೇ ಹೋಗಿ ನೋಡುವುದು ಸಾಧ್ಯವಿರಲಿಲ್ಲ. ಒಂದು ಕ್ಷಣದಲ್ಲಿದ್ದ ಉತ್ಸಾಹ ಮರುಕ್ಷಣದಲ್ಲಿ ಮಾಯವಾದಂತೆ ತೋರುತ್ತಿತ್ತು. ದರ್ಬಾನಿನಲ್ಲಿದ್ದ ಸದಸ್ಯರ ಚಂದ ಹಣವನ್ನು ಪಡೆಯುವುದಕ್ಕೆ ಸಹ ಅವರನ್ನು ಎಡಬಿಡದೆ ಕೇಳಬೇಕಾಗಿತ್ತು. ನಾನು ಕಾರ್ಯದರ್ಶಿಯಾಗಿದ್ದುದರಿಂದ ಚಂದ ಹಣವನ್ನು ವಸೂಲಿ ಮಾಡುವ ಕಾರ್ಯ ನನ್ನ ಪಾಲಿಗೆ ಬಿತ್ತು. ಬರಬರುತ್ತಾ ನನ್ನ ಗುಮಾಸ್ತನು ದಿನವನ್ನೆಲ್ಲ ಚಂದ ವಸೂಲಿಗಾಗಿಯೇ ಕಳೆಯಬೇಕಾದ ಸ್ಥಿತಿ ಬಂತು. ಗುಮಾಸ್ತನಿಗೆ ಆ ಕೆಲಸದಿಂದ ಬೇಸರಿಕೆಯುಂಟಾಯಿತು. ಈ ಪರಿಸ್ಥಿತಿಯನ್ನು ಸರಿಪಡಿಸಬೇಕಾದರೆ ಚಂದ ಹಣವನ್ನು ತಿಂಗಳ ಬದಲು ವರುಷಕ್ಕೊಮ್ಮೆ, ಅದೂ ಖಂಡಿತವಾಗಿ ವರುಷದ ಪ್ರಾರಂಭದಲ್ಲಿಯೇ ಕೊಡುವ ವ್ಯವಸ್ಥೆ ಮಾಡಬೇಕೆಂದು ನನಗೆ ತೋರಿತು. ಇದಕ್ಕಾಗಿ ನಾನು ಕಾಂಗ್ರೆಸ್ಸಿನ 1 ಸಭೆಯನ್ನು ಕರೆದೆ. ಚಂದ ಹಣವನ್ನು ತಿಂಗಳಿಗೊಮ್ಮೆ ಕೊಡುವುದನ್ನು ಬಿಟ್ಟು ವರ್ಷಕ್ಕೊಮ್ಮೆ ಕೊಡುವುದನ್ನು, ವಾರ್ಷಿಕ ಚಂದ 3 ಪೌಂಡ್ಗಳಿಗೆ ಕಡಿಮೆ ಇಲ್ಲದಿರಬೇಕೆಂಬುದನ್ನೂ ಎಲ್ಲರೂ ಒಪ್ಪಿದರು. ಹೀಗೆ ಹಣದ ವಸೂಲಿಯ ಕೆಲಸ ಬಹಳ ಮಟ್ಟಿಗೆ ಸುಲಭವಾಯಿತು. ಸಾರ್ವಜನಿಕ ಕಾರ್ಯವನ್ನು ಸಾಲ ಮಾಡಿದ ಹಣದಿಂದ ನಡೆಸಕೂಡದೆಂಬುದನ್ನು ನಾನು ಪ್ರಾರಂಭದಲ್ಲಿಯೇ ಅರಿತಿದ್ದೆ. ಜನಗಳ ವಾಗ್ದಾನವನ್ನು ಯಾವುದಕ್ಕೆ ಬೇಕಾದರೂ ನಂಬಬಹುದು, ಆದರೆ ದುಡ್ಡಿಗೆ ನಂಬುವುದಕ್ಕಾಗುವುದಿಲ್ಲ. ತಾವು ಕೊಡುವುದಾಗಿ ಒಪ್ಪಿಕೊಂಡ ಯಾರೂ ಚಂದ ಹಣವನ್ನು ಬೇಗ ಕೊಡುವುದು ನನ್ನ ಅನುಭವಕ್ಕೆ ಬಂದಿಲ್ಲ. ನೆಟಾಲಿನ ಭಾರತೀಯರು ಈ ವಿಷಯಕ್ಕೆ ಅಪವಾದವಾಗಿರಲಿಲ್ಲ. ಹಣ ಕೈಯಲ್ಲಿದ್ದ ಹೊರತು ಯಾವ ಕೆಲಸವನ್ನೂ ಮಾಡುತ್ತಿರಲಿಲ್ಲವಾಗಿ ನೆಟಾಲ್ ಇಂಡಿಯನ್ ಕಾಂಗ್ರೆಸ್ ಎಂದಿಗೂ ಸಾಲಗಾರನಾಗಲಿಲ್ಲ. ಸದಸ್ಯರನ್ನು ಸೇರಿಸುವುದರಲ್ಲಿ ನನ್ನ ಸಹೋದ್ಯೋಗಿಗಳು ಅಪೂರ್ವವಾದ ಉತ್ಸಾಹದಿಂದ ಕೆಲಸ ಮಾಡಿದರು. ಅವರಿಗೆ ಅಮೂಲ್ಯವಾದ ಅನುಭವವಾಯಿತು. ಅನೇಕ ಮಂದಿ ನಗದು ಹಣ ಕೊಟ್ಟು ಸದಸ್ಯರಾದರು. ದೂರದ ಒಳನಾಡಿನ ಹಳ್ಳಿಗಳಲ್ಲಿ ಕೆಲಸ ಮಾಡುವುದು ಕಷ್ಟವಾಗಿತ್ತು. ಸಾರ್ವಜನಿಕ ಕಾರ್ಯದ ಸ್ವರೂಪ ಜನರಿಗೆ ತಿಳಿದಿರಲಿಲ್ಲ. ಆದರೂ ಕೂಡ ದೂರ ದೂರದ ಸ್ಥಳಗಳಿಂದ ನಮಗೆ ಆಹ್ವಾನ ಬರುತ್ತಿತ್ತು. ವರ್ತಕ ಮುಖಂಡರು ಎಲ್ಲೆಡೆಯೂ ನಮ್ಮ ಆತಿಥ್ಯದ ಭಾರವನ್ನು ವಹಿಸುತ್ತಿದ್ದರು. ಈ ಅಧ್ಯಾಯ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು.
1: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಮಾಡ್ತೀನಿ.
1: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
2: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ,
1: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
6: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
5: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
3: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. 12ನೇ ಶತಮಾನದಲ್ಲಿದ್ದಂಥ ನೂಲಿಯ ಚಂದಯ್ಯನವರ ವಿಚಾರಧಾರೆಯನ್ನ ತಿಳಿಯೋಣ ಸ್ನೇಹಿತರೆ. ನೂಲಿಯ ಚಂದಯ್ಯನವರು 12ನೇ ಶತಮಾನದಲ್ಲಿದ್ದಂಥ ಪ್ರಮುಖ ಶಿವಶರಣರು. ಜೊತೆಗೆ ಚಂದಯ್ಯನವರ ವಿಚಾರಧಾರೆಯಲ್ಲಿ ಕಾಯಕವೇ ಅಂತಿಮ ಸತ್ಯ, ಸಮಾಜದಲ್ಲಿ ಪೂಜ್ಯನೀಯವೆಂದು ಪರಿಗಣಿಸಲ್ಪಟ್ಟಿರುವಂತಹ ಗುರು, ಲಿಂಗ ಮತ್ತು ಜಂಗಮರು ಕೂಡ ಕಾಯಕವನ್ನ ಕಡ್ಡಾಯವಾಗಿ ಮಾಡಬೇಕು ಎಂಬ ಕ್ರಾಂತಿಕಾರಿ ನಿಲುವನ್ನ ಹೇಳಿದವರು ನೂಲಿಯ ಚಂದಯ್ಯನವರು. ಗುರುವಾದಳು ಕಾಯಕದಿಂದಲೇ ಜೀವನ್ಮುಕ್ತಿ, ಲಿಂಗವಾದಳು ಕಾಯಕದಿಂದಲೇ ವೇಷದ ಪಾಶ ಹರಿಯುವುದು. ಗುರುವಾದಳು ಚರ ಸೇವೆಯ ಮಾಡಬೇಕು, ಲಿಂಗವಾದಳು ಚರ ಸೇವೆಯ ಮಾಡಬೇಕು, ಜಂಗಮವಾದಳು ಚರ ಸೇವೆಯ ಮಾಡಬೇಕು. ಚನ್ನಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗವು ಅರಿಯುವುದು ಎನ್ನುವ ಒಂದು ವಚನದ ಮೂಲಕ ನಾವು ಯಾವುದೇ ಒಂದು ಕಾಯಕವನ್ನ ಮಾಡಿದ್ರೂ ಕೂಡ ಭಾವಶುದ್ಧಿಯಿಂದ, ಆತ್ಮಶುದ್ಧಿಯಿಂದ ಕಾಯಕವನ್ನ ಮಾಡಬೇಕು. ನಾವು ಮಾಡುವಂತಹ ಕಾಯಕವನ್ನ ಗೌರವಿಸಬೇಕು ಎಂಬ ನಿಲುವನ್ನ ಹೊಂದಿದ್ರು ನೂಲಿಯ ಚಂದಯ್ಯನವರು. ಹಾಗಾದ್ರೆ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ನೂಲಿಯ ಚಂದಯ್ಯನವರ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ನಮ್ಮ ಜೊತೆಗೆ ಇವತ್ತು ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ನಲ್ಲೂರಿನವರೇ ಆದಂತ ಹಿರಿಯ ಡಾಕ್ಟರ್ ರಾಜೇಂದ್ರ TL ತಲ್ಲೂರ್ ನಮ್ಮ ಜೊತೆಗಿದ್ದಾರೆ. ಇವರು ಹಿರಿಯ ಸಾಹಿತಿಗಳು, ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರು. ಜೊತೆಗೆ ಸೌಹಾರ್ದ ಚಾರಿಟಬಲ್ ಶಿಕ್ಷಣ ಟ್ರಸ್ಟ್ ನಲ್ಲೂರು ಇಲ್ಲಿ ಕಾರ್ಯದರ್ಶಿಯಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇರುವಂತಹ, ಜೊತೆಗೆ ವಚನ ಸಾಹಿತ್ಯ ಹಾಗೂ ಕನ್ನಡ ಸಾಹಿತ್ಯದ ಬಗ್ಗೆ ಹೆಚ್ಚು ಒಲವನ್ನ ಹೊಂದಿರುವಂತಹ ಡಾಕ್ಟರ್ ರಾಜೇಂದ್ರ TL ತಲ್ಲೂರ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಶರಣ ನೂಲಿಯ ಚಂದಯ್ಯನವರ ವಿಚಾರಧಾರೆಯನ್ನ ತಿಳಿಸ್ಕೊಡ್ತಾರೆ. ಕೇಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಶರಣ ನೂಲಿಯ ಚಂದಯ್ಯನವರ ವಿಚಾರಧಾರೆಯನ್ನ ಹೇಳ್ಬೋದಾ ಸರ್?
7: ಬೆಳಗಿನ ಶುಭೋದಯದೊಂದಿಗೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಈ ದಿನದ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶರಣ ನೂಲಿ ಚಂದಯ್ಯನವರ ಜೀವನ ಚರಿತ್ರೆ ಹಾಗೂ ಸಾಧನೆ ಬಗ್ಗೆ ತಿಳಿದುಕೊಳ್ಳೋಣ. ತನುವ ಕೊಟ್ಟ ಗುರುವನ್ನೊಲಿಸಬೇಕು, ಮನವ ಕೊಟ್ಟ ಲಿಂಗವನ್ನೊಲಿಸಬೇಕು, ಧನವ ಕೊಟ್ಟ ಜಂಗಮನೊಲಿಸಬೇಕು. ಈ ತ್ರಿವಿಧದ ಹೊರಗು ಮಾಡಿ ಹರೆಯ ಹೊಹಿಸಿ ಕುರುಹ ಪೂಜಿಸುವವರ ಮೆಚ್ಚ ಕೂಡಲ ಸಂಗಮ ದೇವ. ಕರ್ನಾಟಕ ಇತಿಹಾಸದಲ್ಲಿ 12ನೇ ಶತಮಾನ ಒಂದು ವಿಶಿಷ್ಟವಾದ ಕಾಲಘಟ್ಟ. ಜಡ್ಡು ಹಿಡಿದಿದ ಸಮಾಜಕ್ಕೆ ವೈಚಾರಿಕತೆಯ ಸ್ಪರ್ಶ ನೀಡುವ ಮೂಲಕ ಹೊಸ ಸಮಾಜದ ಸೃಷ್ಟಿಯ ಕನಸನ್ನು ಕಂಡಂತಹ ಶರಣರಾದ ಬಸವಣ್ಣ, ಅಲ್ಲಮ್ಮ ಪ್ರಭು, ಅಕ್ಮಾದೇವಿ, ಚನ್ನಬಸವಣ್ಣ, ಆಯಕ್ಕೆ ಲಕ್ಕಮ್ಮ, ಜಡರ ದಾಸಿಮಯ್ಯ, ನೂಲಿ ಚಂದಯ್ಯನವರು ಇನ್ನು ಮುಂತಾದವರು. ವಚನ ಸಾಹಿತ್ಯ ಕನ್ನಡ ಸಾಹಿತ್ಯದ ಹೊಸ ರೂಪ ತಂದುಕೊಟ್ಟಂತಹ ಅನುಭವ ಸಾಹಿತ್ಯ. ವಚನ ಸಾಹಿತ್ಯದ ರಚನೆ ಶರಣರ ಮೂಲ ಉದ್ದೇಶವಾಗಿರಲಿಲ್ಲ, ಅದು ಅವರ ನಿರಂತರ ಜೀವನ ಅನುಭವದಿಂದ ಹುಟ್ಟಿಕೊಂಡ ಅಂತರಂಗದ ಸಹಜ ಅಭಿವ್ಯಕ್ತಿ. ಅದರಲ್ಲಿ ಪ್ರಮುಖ ವಚನಕಾರರಾದ ಬಸವಣ್ಣನವರು

0: ಅವರು ಅವರ ಸಾರಿತ್ಯದಲ್ಲಿ ನಡೆದ 12ನೇ ಶತಮಾನದಲ್ಲಿ ನಡೆದ ಸಮಾಜ ಸುಧಾರಣೆಯ ಪ್ರಯತ್ನವೂ ಕೂಡ ಒಂದು ಸಾಮಾಜಿಕ ಚಳುವಳಿಯಾಗಿ ಜಾತಿಯ ವಿಷಮತೆ, ಜಾತಿಯ ಹೆಸರಿನಲ್ಲಿ ನಡೆಯುತ್ತಿದ್ದ ಶೋಷಣೆ, ದಲಿತರ ಮೇಲೆ ನಡೆಯುತ್ತಿದ್ದ ಕ್ರೌರ್ಯ ಬಸವನವರ ಮನಸ್ಸಿನ ಮೇಲೆ ತುಂಬಾ ಘಾಸಿಗೊಳಿಸಿತು. ಹಾಗಾಗಿ ಇಂದು ನಾವು ಒಬ್ಬ ನೇಕಾರನ ಬಗ್ಗೆ ಮಾತನಾಡಲು ಬಂದಿರುವುದಿಲ್ಲ, ಒಬ್ಬ ಕ್ರಾಂತಿಕಾರಿಯ ಬಗ್ಗೆ ಮಾತನಾಡಲು ಬಂದಿದ್ದೇನೆ. ಅವರೇ ನೂಲಿ ಚಂದಯ್ಯನವರು. ಇವರು ಕೂಡ 12ನೇ ಶತಮಾನದಲ್ಲಿ ಕಂಡ ಬಸವಣ್ಣನವರ ಸಮಕಾಲೀನ ವಚನಕಾರರು. ಇವರ ಪೂರ್ಣ ಹೆಸರು ನೂಲಿ ಚಂದಯ್ಯನವರು. ಇವರ ಕಾಲ ಇತಿಹಾಸಕಾರರ ಪ್ರಕಾರ ಸುಮಾರು 1160 ಅಂದರೆ 12ನೇ ಶತಮಾನ. ಇವರ ಸ್ಥಳವನ್ನು ನೋಡಿದಾಗ ಬೀದರ್ ಜಿಲ್ಲೆ ಅಂದರೆ ಇಂದಿನ ಕಲ್ಯಾಣ. ಇವರ ತಂದೆ ಮಲ್ಲಪ್ಪ, ತಾಯಿ ಮಹಾದೇವಿ. ಇವರ ಪ್ರಮುಖವಾಗಿರ್ತಕ್ಕಂತಹ ಗುರು ಬಸವಣ್ಣ. ಇಷ್ಟಲಿಂಗ ಕೂಡಲ ಸಂಗಮದೇವ. ಇವರ ಜಾತಿ ದೇವಾಂಗ ಅಥವಾ ನೇಕಾರ. ಅಂಕಿತ ನಾಮ ಚಂದ್ರಲಿಂಗೇಶ್ವರ. ಬಾಲ್ಯದಲ್ಲಿ ಇವರು ತಂದೆಯ ಜೊತೆ ಚರಕದಲ್ಲಿ ನೂಲುತ್ತಿದ್ದರು. ಆದರೆ ಅವರಿಗೆ ಈ ಜಾತಿ ಪದ್ಧತಿ ಅಸಮಾನತೆ ಬಗ್ಗೆ ಬೇಸರವಿತ್ತು. ಏಕೆಂದರೆ ನಾವು ದಿನಾ ಎಲ್ಲರಿಗೂ ಬಟ್ಟೆಯನ್ನು ಕೊಡುತ್ತೇವೆ, ಆದರೆ ನಮ್ಮನ್ನು ಏಕೆ ದೂರ ಇಡುತ್ತಾರೆ ಅಂತೇಳಿ ಅವರು ದಿನಾಲೂ ಕೂಡ ಯೋಚಿಸುತ್ತಿದ್ದರು. ನೂಲಿ ಚಂದಯ್ಯ ಶರಣರು ಎಂದೂ ಸಹ ಬದುಕಿನಿಂದ ಪಲಾಯನವಾದಿಗಳಾಗಲಿಲ್ಲ. ಅವರು ಯಾವಾಗಲೂ ಕೂಡ ಬದುಕನ್ನು ನಿರ್ಲಿಪ್ತವಾಗಿ ಪ್ರೀತಿಸಿದವರು. ದಯೆ, ಕರುಣೆ, ಸಹಬಾಳ್ವೆಯಂತಹ ಉನ್ನತ ಜೀವನಾದರ್ಶಗಳನ್ನು ಪಾಲಿಸಿದವರು ನೂಲಿ ಚಂದಯ್ಯನವರು. ಅವರು ಸಮಾಜಮುಖಿಗಳಾಗಿ ಸಮಾಜದ ನೋವು ನಲುವಿಗಳಿಗೆ ಸಂವೇದನಾಶೀಲರಾಗಿ ಸ್ಪಂದಿಸಿದವರು ನೂಲಿ ಚಂದಯ್ಯನವರು. ಅವರ ದೃಷ್ಟಿಯಲ್ಲಿ ಕಾಯಕ ಎಂಬುದು ಇಹದಲ್ಲಿಯೇ ಕಂಡುಕೊಳ್ಳಬಹುದಾದ ಒಂದು ನೈತಿಕ ಸಾಧನೆ. ಈ ಹಿನ್ನೆಲೆಯಲ್ಲಿ ನೂಲಿ ಚಂದಯ್ಯನವರು ಮಾನವ ಜೀವನದ ಮಹತ್ವವನ್ನು ಕೂಡ ಅವರು ಎತ್ತಿ ತೋರಿಸಿದ್ದಾರೆ. ಅವರ ಕಾಯಕವನ್ನು ನೋಡಿದಾಗ ಹತ್ತಿಯ ನೂಲು ತೆಗೆಯುವ ಮೂಲಕ ನೂಲುವ ಕಾಯಕದಲ್ಲಿ ನಿರತರಾದವರು ನೂಲಿ ಚಂದಯ್ಯನವರು. ಅವರ ಕುಲ ಜಡರ ಕುಲ. ಅಂದ್ರೆ ಅವರ ಪ್ರಮುಖವಾಗಿರ್ತಕ್ಕಂತಹ ತತ್ವ ಏನಪ್ಪಾ ಅಂದ್ರೆ ಕಾಯಕವೇ ಕೈಲಾಸ. ಅಂದ್ರೆ ಕಾಯಕವೇ ಕೈಲಾಸ ಎಂಬುದು ಅವರ ನೂಲುವ ಕಾಯಕದ ಮೂಲಕ ತೋರಿಸಿಕೊಟ್ಟಿರತಕ್ಕಂತಹ ಒಂದು ಶ್ರೇಯಸ್ಸು ನೂಲಿ ಚಂದಯ್ಯನವರಿಗೆ ಸಲ್ತಾ ಇದೆ. ದೇಹವನ್ನೇ ನೂಲುವ ಗಿರಣಿಗೆ ಹೋಲಿಸಿ ಅನೇಕ ಪ್ರಸಿದ್ಧವಾಗಿರತಕ್ಕಂತಹ ವಚನಗಳನ್ನ ರಚಿಸಿದ್ದಾರೆ ನೂಲಿ ಚಂದಯ್ಯನವರು.
1: ನೂಲಿಯ ಚಂದಯ್ಯನವರ ವಿಚಾರಧಾರೆಯ ಕುರಿತು ಡಾಕ್ಟರ್ ರಾಜೇಂದ್ರ ಟಿಎಲ್ ತಲ್ಲೂರ್ ಅವರು ಮಾಹಿತಿಯನ್ನ ಹೇಳ್ತಾ ಇದ್ರು. ನೂಲಿಯ ಚಂದಯ್ಯನವರ ಕಾಯಕ ನಿಷ್ಠೆ ಇರ್ಬೋದು, ಅವರ ಪ್ರಾಮಾಣಿಕತೆ ಜೊತೆಗೆ ಕಾಯಕಕ್ಕೆ ಇಷ್ಟು ಮಹತ್ವವನ್ನ ನೀಡಿದ್ರು ಎಂಬುದನ್ನ ತಿಳಿಸುವುದರ ಜೊತೆಗೆ ಅವರ ಒಂದು ವಚನವನ್ನ ಕೂಡ ಹೇಳಿದ್ರು. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜೇಂದ್ರ ಟಿಎಲ್ ತಲ್ಲೂರ್ ಅವರು ನಮ್ಮ ಜೊತೆಗಿದ್ರು. ಹಿರಿಯ ಸಾಹಿತಿಗಳಾದಂತಹ ಇವರು ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಪ್ರಶಸ್ತಿ ವಿಜೇತರು. ಜೊತೆಗೆ ವಚನ ಸಾಹಿತ್ಯದ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ಹೊಂದಿರುವಂತಹ ಡಾಕ್ಟರ್ ರಾಜೇಂದ್ರ ಟಿಎಲ್ ತಲ್ಲೂರ್ ಅವರು ಶಿವಶರಣರಾದಂತಹ ನೂಲಿಯ ಚಂದಯ್ಯನವರ ವಿಚಾರಧಾರೆಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಧಾರೆಯನ್ನ ಹೇಳ್ತಾರೆ, ಕೇಳೋಣ. ಬರ್ತಾರೆ
1: ಅವರ ಮತ್ತೊಂದು ಪ್ರಸಿದ್ಧ ವಚನ, ಹೊಲಗೇರಿಯ ಹೊಲಬುಗೇರಿಯ ಹೊಲಸುತ್ತಿರ್ತೆ, ಹೊಲಗೇರಿಯ ಹೊಲಬುಗೇರಿಯ ಹೊಲಸುತ್ತಿರ್ತೆ, ನೂಲ ನೂತ ನೂಲು ಹಂಜರವ ಎಣಿಸುತ್ತಿರ್ತೆ, ಏಣಿಕೆ ಮೆರೆದೆ ಬಯಲನ್ನೆಂದೆ, ಕೂಡಲ ಸಂಗಮ ದೇವನೆನೆದು ನುಲಿದನಯ್ಯ. ಅಂದ್ರೆ ಇದರ ಅರ್ಥ, ಮೊದಲು ನಾನು ಜಾತಿ ಹೊಲಸು ಮೇಲು ಕೀಳು ಎಂದು ಲೆಕ್ಕ ಹಾಕುತ್ತಿದ್ದೆ, ನೂಲಿನ ಲಾಭ ನಷ್ಟ ಲೆಕ್ಕ ಹಾಕುತ್ತಿದ್ದೆ. ಯಾವಾಗ ಬಸವಣ್ಣನವರ ಸಂಪರ್ಕವಾದ ಮೇಲೆ ಆ ಹೊಲಸು ಬುದ್ಧಿ ಹೋಯಿತು, ಲೆಕ್ಕಾಚಾರ ಬಿಟ್ಟು ಬಯಲು ಅಂದರೆ ಶೂನ್ಯ ಪರಮಾತ್ಮ ಎಂದು ಈಗ ಲಾಭಕ್ಕಲ್ಲ ಕೂಡಲ ಸಂಗಮ ದೇವನನ್ನು ನೆನೆದು ನೂಲುತ್ತಿದ್ದೇನೆ. ಅಂದರೆ ಕಾಯಕವು ಸ್ವಾರ್ಥಕ್ಕಲ್ಲ ದೇವರ ಸೇವೆ ಅಂಥೇಳಿ ನೂಲಿ ಚಂದಯ್ಯನವರು ತಮ್ಮ ವಚನದ ಮೂಲಕ ತಮ್ಮ ಸಂದೇಶವನ್ನು ಸಾರಿದ್ದಾರೆ. ಅಂದರೆ ಅವರ ಪ್ರಮುಖ ತತ್ವಶಾಸ್ತ್ರ ಏನಪ್ಪ, ಸೂಕ್ಷ್ಮದೊಳಗೆ ಸೂಕ್ಷ್ಮ ಅವರ ಪ್ರಮುಖ ತತ್ವವಾಗಿದೆ. ಅಂದರೆ ಹತ್ತಿಯ ದೊಡ್ಡ ಉಂಡೆಯಿಂದ ಸಣ್ಣ ನಯವಾದ ಎಳೆ ತೆಗೆಯುವಂತೆ ಈ ದೊಡ್ಡ ಸಂಸಾರದಿಂದ ಸಣ್ಣದಾದ ಆತ್ಮಸತ್ಯವನ್ನು ತೆಗೆಯಬೇಕು ಎಂಬುದನ್ನು ತೋರಿಸಿಕೊಟ್ಟವರು ನೂಲಿ ಚಂದಯ್ಯನು. ಆದರೆ ಅವರ ಕಾಲದಲ್ಲಿರ್ತಕ್ಕಂಥ ಅನುಭವ ಮಂಟಪದ ವೈಶಿಷ್ಟ್ಯ ಏನು ಹೇಗಿತ್ತಪ್ಪ ಅಂದರೆ, ವಚನ ಸಾಹಿತ್ಯದ ಉಗಮ ಸ್ಥಾನವೇ ಅನುಭವ ಮಂಟಪ. ಏಕೆಂದರೆ ಇಡೀ ವಿಶ್ವದ ಪ್ರಪ್ರಥಮ ಸಂಸತ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು ಅನುಭವ ಮಂಟಪ. ಅನುಭವ ಮಂಟಪದಲ್ಲಿರ್ತಕ್ಕಂತಹ ಶರಣರ ತತ್ವ ಚಿಂತನೆಗೆ ಒಂದು ವೇದಿಕೆಯಾಗಿತ್ತು. ಹಾಗಾದರೆ 12ನೇ ಶತಮಾನದಲ್ಲಿ ಕಂಡುಬರತಕ್ಕಂಥ ಯಾವುದೇ ವಚನಕಾರ ಇರ್ಬೋದು, ಲಿಂಗ ಭೇದವಿಲ್ಲದೆ ವರ್ಣ ಭೇದವಿಲ್ಲದೆ ಎಲ್ಲ ಶರಣರು ಒಂದೆಡೆ ಸೇರಿ ತಮ್ಮ ವಿಚಾರಗಳನ್ನು ಅಭಿವ್ಯಕ್ತಿಗೊಳಿಸ್ತಾ ಇದ್ರು. ಇತರರ ವಿಚಾರಗಳನ್ನು ಹಂಚಿಕೊಳ್ಳುವ ಒಂದು ವಿಶಾಲವಾಗಿರ್ತಕ್ಕಂಥ ದಾಸೋಹ ಕೇಂದ್ರ ಅನುಭವ ಮಂಟಪವಾಗಿದೆ. ಅನುಭವ ಮಂಟಪದ ಸ್ಥಾಪಕರು ಬಸವಣ್ಣರಾದರೆ ಅದರ ಅಧ್ಯಕ್ಷರು ಅಲ್ಲಮ್ಮ ಪ್ರಭುಗಳು. ಹಾಗಾಗಿ ಅನುಭವ ಮಂಟಪ ಯಾವಾಗಲೂ ಕೂಡ ಸತ್ಯ, ಶುದ್ಧ, ನಿಷ್ಠೆ, ಪ್ರಾಮಾಣಿಕತೆ ಹಾಗೂ ಬದ್ಧತೆಯಿಂದ ಕೂಡಿತ್ತು. ಅನುಭವ ಮಂಟಪದಲ್ಲಿ ಸುಮಾರು 770 ಅಮರಗಣಗಳಿದ್ದರು. ಅದರಲ್ಲಿ ನೂಲಿ ಚಂದಯ್ಯವರು ಕೂಡ ಒಬ್ಬ ಸದಸ್ಯರಾಗಿ. ಮತ್ತೆ ಬಸವಣ್ಣ ಮತ್ತು ನೂಲಿ ಚಂದಯ್ಯನವರ ಒಂದು ಭೇಟಿಯ ಒಂದು ಜೀವನದ ತಿರುವು ಹೇಗಿತ್ತಪ್ಪ ಅಂದರೆ, ಬಸವಣ್ಣವರು ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಕಟ್ಟಿದಾಗ ಎಲ್ಲ ಜಾತಿಯವರಿಗೂ ಕೂಡ ಬಾಗಿಲನ್ನು ತೆರೆದಿದ್ದ. ಚಂದಯ್ಯ ಮೊದಲು ಬಾರಿಗೆ ಅಲ್ಲಿ ಹೋದಾಗ ಬಸವಣ್ಣ ಹೇಳ್ತಾರೆ, ಅವ್ರು ಹೇಳ್ತಕ್ಕಂಥ ವಚನ ಹೇಳ್ತಾರೆ, ಕುಲವ ನೋಡಬೇಡ ಛಲವ ನೋಡು. ಈ ಮಾತು ಚಂದಯ್ಯನಿಗೆ ತುಂಬ ಮನಸ್ಸಿಗೆ ಹಿಡಿಸ್ತು ಅಂದೇ ಬಸವಣ್ಣನಿಂದ ಅವರು ಇಷ್ಟಲಿಂಗ ದೀಕ್ಷೆಯನ್ನು ಕೂಡ ಅವರು. ಅವರ ಕಾಯಕದ ಪ್ರಮುಖ ತತ್ವ ಏನಪ್ಪ ಅಂದರೆ, ಕಾಯಕವೇ ಕೈಲಾಸವೆಂಬುದು ಅವರು ಅಕ್ಷರ ಸಹ ಪಾಲಿಸುತ್ತೆ. ಏಕೆಂದರೆ ಅವರು ಮಾಡುವಂತಹ ಕಾಯಕದಿಂದ ಬಂದಿರತಕ್ಕಂತಹ ನೂತ ಹಣದಿಂದ ಅವರು ಕಲ್ಯಾಣಕ್ಕೆ ಬರುವಂತಹ ಪ್ರತಿಯೊಬ್ಬ ಜಂಗಮರಿಗೂ ಅನ್ನದಾಸೋಹವನ್ನು ನೀಡ್ತಾ ಇದ್ರು ನೂಲಿ ಚಂದಯ್ಯನವರು. ಅವರ ಪ್ರಮುಖ ಮತ್ತೊಂದು ವಚನ ನೋಡೋಣ, ನೂಲುವ ನೂಲು ಬಯಲಾಯಿತು, ನೂಲುವ ನೂಲು ಬಯಲಾಯಿತು, ನೂಲುವವನು ನೂಲಿನೊಳಗೆ ಅಡಗಿದನೆ, ನೂಲುವವನು ನೂಲಿನೊಳಗೆ ಅಡಗಿದನೆ, ನೂಲು ನೂಲುವ ಗೊಡವೆ ಹೋಯಿತು ಕೂಡಲ ಸಂಗಮ ದೇವ, ನೂಲು ನೂಲುವ ಗೊಡವೆ ಹೋಯಿತು ಕೂಡಲ ಸಂಗಮ ದೇವ. ಇದರ ಅರ್ಥ, ನೂಲುತ್ತಾ ನೂಲುತ್ತಾ ಕೊನೆಗೆ ನೂಲೇ ಬಯಲಾಯಿತು, ಶೂನ್ಯ ಪರಮಾತ್ಮವಾಯಿತು, ನೂಲುವ ನಾನು ಆ ಪರಮಾತ್ಮನಲ್ಲಿ ಬೆರೆತು ಹೋದೆ, ಇನ್ನು ನೂಲುವ ಕೆಲಸವೇ ಇಲ್ಲ, ಮುಕ್ತಿ ಸಿಕ್ಕಿತ್ತು ಎಂದರು. ಅಂದರೆ ಪರಮಾತ್ಮನಲ್ಲಿ ನಾನು ಲೀನನಾದೆ ಅಂಥೇಳಿ ಅವರು ನೂಲಿ ಚಂದಯ್ಯನವರು ಹೇಳಿದರು.
0: ಶರಣರಾದಂತಹ ನುರಿಯ ಚಂದಯ್ಯನವರು ಬಸವಣ್ಣನವರ ವಿಚಾರಧಾರೆಯಿಂದ ಪ್ರೇರಣೆಗೊಂಡು ತಮ್ಮ ಜೀವನವನ್ನ ಹೇಗೆ ಬದಲಾಯಿಸಿಕೊಂಡ್ರು, ಜೊತೆಗೆ ಅನುಭವ ಮಂಟಪದಲ್ಲಿ ಎಲ್ಲ ಶಿವಶರಣರು ಕೂಡ ಎಷ್ಟು ಸತ್ಯ, ನಿಷ್ಠೆ, ಶುದ್ಧ ಪ್ರಾಮಾಣಿಕತೆಯಿಂದ ಒಂದುಗೂಡಿ ವಚನಗಳನ್ನ ರಚಿಸ್ತಾ ಇದ್ರು, ಈ ಎಲ್ಲ ಸಮಗ್ರ ಮಾಹಿತಿಯನ್ನ ಡಾಕ್ಟರ್ ರಾಜೇಂದ್ರ ಟಿಎಲ್ ತಲ್ಲೂರ್ ಅವರು ತಿಳಿಸ್ತಾ ಇದ್ರು. ನಂತರದಲ್ಲಿ ಸಹ ನುಲಿಯ ಚಂದಯ್ಯನವರ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ದಸರಾ ಬೊಂಬೆ ಹಬ್ಬ.
3: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇ.
4: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
2: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
4: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜಿಯಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ.
2: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
4: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
2: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
4: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 86183 86 806. ಸಂಖ್ಯೆ ಮತ್ತೊಮ್ಮೆ 86183 86 806.
2: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ. ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.
0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜೇಂದ್ರ ಟಿಎಲ್ ತಲ್ಲೂರ್ ಅವರು ನಮ್ಮ ಜೊತೆಗಿದ್ರು. ಹಿರಿಯ ಸಾಹಿತಿಗಳಾದಂತಹ ಇವರು ರಾಜ್ಯ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಪ್ರಶಸ್ತಿ ವಿಜೇತರು. ಜೊತೆಗೆ ವಚನ ಸಾಹಿತ್ಯದ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ಹೊಂದಿರುವಂತಹ ಡಾಕ್ಟರ್ ರಾಜೇಂದ್ರ ಟಿಎಲ್ ತಲ್ಲೂರ್ ಅವರು ಶಿವಶರಣರಾದಂತಹ ನೂಲಿಯ ಚಂದಯ್ಯನವರ ವಿಚಾರಧಾರೆಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಧಾರೆಯನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
1: ಕಾಯಕವೇ ಕೈಲಾಸ ಎಂಬುದು ಕೇವಲ 2 ಪದವಲ್ಲ, ಇದು 12ನೇ ಶತಮಾನದ ಇಡೀ ವಿಶ್ವದ ಮೊಟ್ಟ ಮೊದಲ ಕಾರ್ಮಿಕ ಚಳವಳಿ. ಬಸವಣ್ಣನವರು ಇದನ್ನ ಹುಟ್ಟು ಹಾಕಿದವರು. ಜೀವನದಲ್ಲಿ ನೂಲಿ ಚಂದಯ್ಯನವರು ಬದುಕಿಸಿ ತೋರಿಸಿದವರು. ಚಂದಯ್ಯ ಹೇಳ್ತಾರೆ, ನೀವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಬೇಕಾಗಿಲ್ಲ, ನೀವು ಮಾಡುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದರೆ ಅದೇ ನಿಜವಾಗಿರ್ತಕ್ಕಂಥ ಸ್ವರ್ಗ. ಒಂದ್ಸಾರಿ ಕಲ್ಯಾಣದಲ್ಲಿ ಅಲ್ಲಿನ ಪಂಡಿತರಿಗೂ ಮತ್ತು ನೂಲಿ ಚಂದೆಯವರ ನಡುವೆ ಒಂದು ಸಂಭಾಷಣೆ ನಡೀತದೆ. ಅದಕ್ಕೆ ಪಂಡಿತರು ಹೇಳ್ತಾರೆ, ಪೂಜೆ ಮಾಡುವವನು ದೊಡ್ಡನು ಅಂತೇಳಿ ತೋರಿಸ್ಕೊಟ್ರು. ಅದಕ್ಕೆ ಚಂದೆಯವರು ಹೇಳ್ತಾರೆ, ಕೆಲಸ ಮಾಡುವವನು ದೊಡ್ಡವನು. ಅದಕ್ಕೆ ಪಂಡಿತರು ಮತ್ತೆ ಹೇಳ್ತಾರೆ, ದೇವರಿಗೆ ಹಣ ಕೊಟ್ಟರೆ ಮೋಕ್ಷ. ಅದಕ್ಕೆ ನೂಲಿ ಚಂದೆಯವರು ಹೇಳ್ತಾರೆ, ದುಡಿದು ದಾನ ಮಾಡಿದರೆ ಮೋಕ್ಷ. ಮತ್ತೆ ಪಂಡಿತರು ಸುಮ್ಮನೆ ಬಿಡಲ್ಲ, ಕೆಲಸದಿಂದ ಹೊಲಸು. ಅದಕ್ಕೆ ನೂಲಿ ಚಂದ್ರ ಹೇಳ್ತಾರೆ, ಕಾಯಕವೆಂದರೆ ಪವಿತ್ರ. ಹೀಗೆ ಇದರ ಪ್ರತಿಫಲ ಏನಪ್ಪ ಅಂದರೆ ಜಾತಿ ವಿರೋಧಿ ಹೋರಾಟ ವಾದ ವಿವಾದಗಳು 12ನೇ ಶತಮಾನದಲ್ಲಿ ಕಂಡುಬರ್ತಾ ಇತ್ತು. ಚಂದೆಯನ ಪ್ರಕಾರ ನನ್ನ ಚರಕವೇ ಶಿವಲಿಂಗ, ನನ್ನ ನೂಲೆ ನನ್ನ ಅಭಿಷೇಕ ಅಂತ ಹೇಳಿ ತೋರಿಸಿಕೊಟ್ಟವರು. ಅವರ ಒಂದು ವೈಶಿಷ್ಟ್ಯವನ್ನು ನೋಡಿದಾಗ ದೈನಂದಿನ ಕಾಯಕದಲ್ಲಿ ತಮ್ಮ ಪರಿಕರಗಳನ್ನು ಬಳಸ್ಕೊಡ್ತಾ ಇದ್ರು. ಚರಕ ಇರ್ಬೋದು, ತಕ್ಲಿ, ತಕ್ಲಿ ನೂಲುವ ಸಾಧನ, ನೂಲುವ ಹಂಜರ, ಇವು ಆಧ್ಯಾತ್ಮಿಕ ಸಂಕೇತಗಳನ್ನಾಗಿ ಅವರು ಬಳಸ್ಕೊಳ್ತಾ ಇದ್ರು. ಹೀಗಾಗಿ ಕಾಯಕ ದಾಸೋಹ ಅವರ ಸಿದ್ಧಾಂತ ಏನಪ್ಪ ಅಂದ್ರೆ ನೂಲಿ ಚಂದಯ್ಯನವರು ಪ್ರತಿಪಾದಿಸಿದ ಕಾಯಕ ದಾಸೋಹ ಸೂತ್ರ ಒಂದು ವಿನೂತನವಾದ ಆರ್ಥಿಕ ಸಿದ್ಧಾಂತಕ್ಕೆ ನಾಂದಿ ಆಗಿದೆ. ಕಾಯಕ ಸಂಸ್ಕೃತಿಯ ಪ್ರತಿಪಾದಕರಾಗಿರ್ತಕ್ಕಂತಹ 12ನೇ ಶತಮಾನದಲ್ಲಿ ಕಂಡುಬರ್ತಕ್ಕಂಥ ಶರಣರು ಗುರುಲಿಂಗ ಜಂಗಮವಾದರು. ಅಂದ್ರೆ ಕಾಯಕದಿಂದಲೇ ಮುಕ್ತಿಯ ಒಂದು ಸಂದೇಶವನ್ನ ನೀಡಿ ಬೆವರಿನ ಹಾಗೂ ಶ್ರಮ ಸಂಸ್ಕೃತಿಯ ಪ್ರತಿಪಾದಕರಾಗಿದ್ದರು ಆ ಶರಣರು. ನಾವು ಮಾಡುವ ಕೆಲಸ ಕಾಯಕ ಸತ್ಯವಾಗಿರಬೇಕು ಎಂದು ಹೇಳುವ ಮೂಲಕ ಕಾಯಕಕ್ಕೆ ಒಂದು ನೈತಿಕ ಮೌಲ್ಯವನ್ನು ನೀಡಿದವರು ನೂಲಿ ಚಂದಯ್ಯನವರು. ಹೀಗೆ ಅವರು ಹೇಳುವಂತೆ ಹೊರಗಿನ ನೂಲು ನೂಲುವಂತೆ ಒಳಗಿನ ಮನಸ್ಸಿನ ನೂಲು ನೂಲನ್ನು ಶುದ್ಧ ಮಾಡಬೇಕು. ಕೆಟ್ಟ ವಿಚಾರಗಳ ಕೊಳೆಯನ್ನು ತೆಗೆದು ಒಳ್ಳೆಯ ವಿಚಾರದ ನೂಲು ಮಾಡಬೇಕು. ಅವರು ಏಕಾಗ್ರತೆಯನ್ನು ಕುರಿತು ಒಂದು ವಚನವನ್ನು ಹೇಳ್ತಾರೆ, ಸೂತ್ರವನ್ನೊತ್ತಿ ನೂಲುವಡೆ, ಸೂತ್ರವನ್ನೊತ್ತಿ ನೂಲುವಡೆ, ಚಿತ್ತವನ್ನೆತ್ತಿ ನುಲಿಯಬೇಕಲ್ಲದೆ, ಚಿತ್ತವನ್ನೆತ್ತಿ ನೆನೆಯಬೇಕಲ್ಲದೆ, ನೂಲ ನೂತ ಹಾಳು ಮಾಡಿದ್ರೇನು ಫಲ ಕೊಡಲ ಸಂಗಮ ದೇವ. ನೂಲ ನೂತ ಹಾಳು ಮಾಡಿದ್ರೇನು ಹಾಳು ಮಾಡಿದರೆ ಏನು ಫಲ ಕೊಡಲ ಸಂಗಮ ದೇವ. ಇದರ ಅರ್ಥ, ನೂಲು ನೂಲುವಾಗ ಹತ್ತಿಯ ಎಳೆಯನ್ನ ಒತ್ತಿ ಹಿಡಿದು ನೂಲಿದರೆ ಮಾತ್ರ ನೂಲು ಗಟ್ಟಿಯಾಗುತ್ತೆ. ಹಾಗೆ ದೇವರನ್ನು ನೆನೆಯುವಾಗ ಮೃಚ್ಚಿತ್ತ ಮನಸ್ಸನ್ನ ಒತ್ತಿ ಹಿಡಿದು ಏಕಾಗ್ರತೆಯಿಂದ ನೆನೆಯಬೇಕು. ಮನಸ್ಸು ಎಲ್ಲೋ ಅಲೆದಾಡುತ್ತಾ ನುಡಿದರೆ ನೂಲು ಹಾಳಾದಂತೆ ಭಕ್ತಿಯು ಹಾಳಾಗುತ್ತದೆ. ಆದ್ದರಿಂದ ಏಕಾಗ್ರತೆಯ ಭಕ್ತಿಯ ಮೂಲ ಉದ್ದೇಶ ಅಂತೇಳಿ ಹೇಳಿದವರು ನೂಲಿ ಚಂದಯ್ಯನವರು. ಅವರ ವಚನದ ಸಂದೇಶ ಏನಪ್ಪ ಅಂದ್ರೆ ಕಾಯಕದಲ್ಲಿ ನಿಷ್ಠೆ ಇರಬೇಕು, ಜಾತಿ ಪದ್ಧತಿ ಸು, ಕಾಯಕವೇ ದೊಡ್ಡದು, ಯಾವ ಶರಣರಲ್ಲಿ ಮೇಲು ಕೀಳು ಇಲ್ಲ. ಹನ್ನೆರಡನೇ ಶತಮಾನದಲ್ಲಿ ಕಾಯಕದಲ್ಲಿ ನಿಷ್ಠೆಯನ್ನ ತೋರಿಸುವಂತಹ ಶರಣರು ಹೆಚ್ಚಾಗಿ ಕಂಡು ಬರ್ತಾ ಇದ್ರು. ಯಾವುದೇ ಶರಣರು ಕೂಡ ಜಾತಿ ಪದ್ಧತಿ ಸುಳ್ಳು ಅಂತ ಹೇಳಿ ತೋರಿಸಿಕೊಟ್ಟಿರ್ತಕ್ಕಂತ ಒಂದು ಶ್ರೇಯಸ್ಸು ಶರಣರಲ್ಲಿ ಸಲ್ತಾ ಇದೆ. ಕಾಯಕವೇ ದೊಡ್ಡದು, ಯಾವುದೇ ಒಂದು ಕೆಲಸ ಮಾಡಲಿ ಅದೇ ಒಂದು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಮತ್ತೆ ಆದರೆ ಯಾವ ಶರಣರಲ್ಲಿ ಮೇಲೂ ಕೀಳು ಇಲ್ಲ. ಹನ್ನೆರಡನೇ ಶತಮಾನದಲ್ಲಿ ಪ್ರತಿಯೊಬ್ಬ ವಚನಕಾರ ನೋಡಿದಾಗ ಅವರಲ್ಲಿ ಯಾವುದೇ ರೀತಿಯ ಮೇಲು ಕೀಳು ಕಂಡು ಬರ್ತಿರಲಿಲ್ಲ. ಅನುಭವ ಮಂಟಪದ ಮೂರು ಆಧಾರ ಸ್ತಂಭಗಳಿವೆ. ಅವು ಯಾವಪ್ಪ ಅಂದರೆ, ಒಬ್ಬ ಶರಣ ಅಲ್ಲಮ್ಮ ಪ್ರಭು, ಮತ್ತೊಬ್ಬರು ಅಕ್ಕಮಹಾದೇವಿ, ಮತ್ತೊಬ್ಬರು ನೂಲಿಚಂದಯ್ಯನವರು ಅಂಥೇಳಿ ಪ್ರತಿ ಸಾರಿ ಕೂಡ ಬಸವಣ್ಣವರು ಹೇಳ್ತಾ ಇದ್ರು. ಅವರು ಯಾಕೆಪ್ಪ ಈ ಮೂರು ವ್ಯಕ್ತಿಗಳನ್ನು ಅನುಭವ ಮಂಟಪದ ಮೂರು ಆಧಾರ ಸ್ತಂಭಗಳಂತ ಹೇಳಿದಂತೆ, ಈ ಮೂರು ವ್ಯಕ್ತಿಗಳಲ್ಲಿ ಯಾವುದೇ ರೀತಿಯ ಕಾಯಕದಲ್ಲಿ ಅಹಂಕಾರವನ್ನು ಇರಲಿಲ್ಲ, ಅಹಂಕಾರವೇ ಇರಲಿಲ್ಲ. ಹಾಗಾಗಿ ಇವರು ಅನುಭವ ಮಂಟಪದ ಮೂರು ಆಧಾರ ಸ್ತಂಭಗಳಂತೇಳಿ ಹೇಳಲಿಕ್ಕೆ ಪ್ರಾರಂಭಿಸ್ತಾ ಇದ್ರು. ಅವರ ಹನ್ನೆರಡನೇ ಶತಮಾನದಲ್ಲಿ ಸಾಮಾಜಿಕ ಕ್ರಾಂತಿ ಹೇಗಿತ್ತಪ್ಪ ಅಂದರೆ, ಅವರ ಕಾಲದಲ್ಲಿ ಬ್ರಾಹ್ಮಣರಿಗೆ ಮಾತ್ರ ಪೂಜೆ ಮಾಡಬೇಕಿತ್ತು. ಅದಕ್ಕೆ ಚಂದವ್ರು ಹೇಳ್ತಾರೆ, ನನ್ನ ತಕ್ಲಿಯ ಅಂದ್ರೆ ನೂಲುವ ಸಾಧನ, ನನ್ನ ದೇವಸ್ಥಾನ, ನನ್ನ ನೂಲೆ, ನನ್ನ ಮಂತ್ರ. ಈ ಮಾತು ಹನ್ನೆರಡನೇ ಶತಮಾನದ ದೊಡ್ಡ ಬಂಡಾಯವೇ ಆಗಿತ್ತು, ಚಳುವಳಿಯೇ ಆಗಿತ್ತು ಆ ಸಂದರ್ಭ. ಅಂದ್ರೆ ಆ ಕಾಲದ ಪರಿಸ್ಥಿತಿ ಹೇಗಿತ್ತಪ್ಪ ಅಂದ್ರೆ, ಹನ್ನೆರಡನೇ ಶತಮಾನದ ಸಂದರ್ಭದಲ್ಲಿ ಜೇಡರು, ಮಡಿವಾಳರು, ಕುಂಬಾರರು ಅನುಭವ ಮಂಟಪಕ್ಕೆ ಬರುವಂತಿರಲಿಲ್ಲ, ದೇವಸ್ಥಾನದ ಒಳಗೆ ಬಿಡುತ್ತಿರಲಿಲ್ಲ. ಚಂದಯ್ಯನಿಗೆ ದಿನಾಲೂ ಕೂಡ ಅವಮಾನ. ಒಂದು ದಿನ ಊರಿನ ದೊಡ್ಡವರು ಹೇಳ್ತಾರಂತೆ, ಜೇಡನ ಕೈಯ ನೂಲು ದೇವರಿಗೆ ಆಗಲ್ಲ, ಅದು ಹೊಲಸು. ಅದಕ್ಕೆ ಚಂದಯ್ಯ ಉತ್ತರ ಹೀಗೆ ಹೇಳ್ತಾ ಇದ್ದ, ನೀವು ಉಡುವ ಬಟ್ಟೆ ನನ್ನ ನೂಲೆ, ನೀವು ಹೊದಿಕೆ ನನ್ನ ನೂಲೆ, ನನ್ನ ನೂಲು ಹೊಲಸು ಕೂಡಲ ಸಂಗಮ. ಅದರ ನೂಲಿಚಂದೇವರು, ನಾನು ಜೇಡ, ನೂಲುವುದು ನನ್ನ ಧರ್ಮ, ಅದರಲ್ಲೇ ನಾನು ಶಿವನನ್ನ ಕಾಣುತ್ತೀನಿ ಅಂಥೇಳಿ ನೂಲಿಚಂದಯ್ಯನವರು ಶಿವನನ್ನ ಕಂಡಿರ್ತಕ್ಕಂಥ ಪ್ರಸಂಗವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಇವರನ್ನ ಕಾಯಕ ನಿಷ್ಠ ಪ್ರತೀಕ ಅಂತೇಳಿ ಕೂಡ ಕರೀತಾ ಇದ್ರು. ಅವರ ಕಾಯಕದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಮೂರು ತತ್ವಗಳು ಕಂಡು ಬರ್ತಾ ಇದ್ವು. ಅವು ಯಾವಪ್ಪ ಅಂದ್ರೆ, ಸೂಕ್ಷ್ಮ ತತ್ವ, ಏಕಾಗ್ರತೆ ತತ್ವ ಮತ್ತು ಸಮಾನತ ತತ್ವ ಅಂತ. ಸೂಕ್ಷ್ಮ ತತ್ವ ಅಂದರೆ, ಎಳೆ ಎಷ್ಟೇ ಸೂಕ್ಷ್ಮವೋ ಭಕ್ತಿಯು ಅಷ್ಟೇ ಸೂಕ್ಷ್ಮವಿರು. ದಾರದ ಎಳೆ ಎಷ್ಟು ಸೂಕ್ಷ್ಮವಿರುತ್ತೋ ಭಕ್ತಿಯು ಕೂಡ ಅಷ್ಟೇ ಸೂಕ್ಷ್ಮವಿರು. ದಪ್ಪ ದಾರದಲ್ಲಿ ಬಟ್ಟೆ ಚಂದ ಕಾಣಲ್ಲ, ದಪ್ಪ ಮನಸ್ಸಿನಲ್ಲಿ ಭಕ್ತಿ ನಿಲ್ಲಲ್ಲ ಅಂತ ತೋರಿಸಿಕೊಟ್ಟವರು ನೂಲಿಚಂದಯ್ಯನವರು. ಇನ್ನು ಏಕಾಗ್ರತೆ ತತ್ವದಲ್ಲಿ ಹೇಳ್ತಾರೆ, ಚರಕ ತಿರುಗುವಾಗ ಬೇರೆ ಕಡೆ ನೋಡಿದರೆ ನೂಲು ತುಂಡಾಗುತ್ತದೆ, ಹಾಗೆ ಮನಸ್ಸು ಬೇರೆ ಕಡೆ ಹೋದರೆ ಭಕ್ತಿ ತುಂಡಾಗುತ್ತದೆ. ಏಕಾಗ್ರತೆಯಲ್ಲಿ ತೋರಿಸಿಕೊಟ್ಟಿರ್ತಕ್ಕಂಥ ಒಂದು ತತ್ವ. ಸಮಾನತೆ ತತ್ವ ಹೇಳ್ತಾರೆ, ಹತ್ತಿ ಮೇಲು ಕೀಳು ನೋಡಲ್ಲ, ಯಾವುದೇ ಒಂದು ಹತ್ತಿ ಮೇಲು ಕೀಳು ನೋಡಲ್ಲ, ಎಲ್ಲರ ಮನಸ್ಸು ಮುಚ್ಚುತ್ತದೆ. ಹಾಗೆ ಶಿವಭಕ್ತಿ ಮೇಲು ಕೀಳು ನೋಡಬಾರದು. ಒಂದು ಸಾರಿ ನೂಲಿಚಂದಯ್ಯ ಮತ್ತು ಬಿಜ್ಜಳ ನಡುವೆ ನಡೆದಿರತಕ್ಕಂಥ ಒಂದು ನೈಜ ಘಟನೆ ಏನಪ್ಪ ಅಂದರೆ, ಬಿಜ್ಜಳ ಮಹಾರಾಜ ತನ್ನ ಸೈನಿಕನನ್ನು ಆ ನೂಲಿಚಂದಯ್ಯನ ಇರುವಂತಹ ಗುಡಿಸಲಿಗೆ ಕಳಿಸ್ತಾನೆ. ಅವಾಗ ಸೈನಿಕ ಬರ್ತಾನೆ ನೂಲಿಚಂದಯ್ಯನ ವಾಸಿಸುವಂತಹ ಗುಡಿಸಲಿಗೆ. ಬಂದು ಚಂದಯ್ಯನ ಹತ್ರ ಹೇಳ್ತಾನೆ, ಏ ಜೇಡ, ರಾಜನಿಗೆ ಅಂದರೆ ಬಿಜ್ಜಳನಿಗೆ 100 ಮೀಟರ್ ರೇಷ್ಮೆ ಬಟ್ಟೆ ಬೇಕು, ಉಚಿತವಾಗಿ ನೈದು ಕೊಡಬೇಕು, ಇದು ರಾಜನ ಆಜ್ಞೆ ಅಂತ ಯಾರು ಬಿಜ್ಜಳ ಹೇಳಿದ. ಅದಕ್ಕೆ ಚಂದಯ್ಯವರು ಉತ್ತರ ಹೀಗಿತ್ತು, ನನ್ನ ನೂಲು ಮಾರಾಟಕ್ಕಿದೆ ಉಚಿತಕ್ಕಲ್ಲ, ನನ್ನ ಕಾಯಕವೇ ನನ್ನ ದೇವರು, ರಾಜನಿಗೂ ಅದೇ ಬೆಲೆ, ಬಡವನಿಗೂ ಅದೇ ಬೆಲೆ. ಆಗ ಸೈನಿಕರಿಗೆ ಸಿಟ್ಟು ಬಂತು, ಚರಕವನ್ನ ಕಾಲಿನಿಂದ ಒದ್ದು ಕೆಡವಿದ. ಅದಕ್ಕೆ ಚಂದಯ್ಯನಿಗೆ ಸಿಟ್ಟು ಬರಲಿಲ್ಲ, ಜೋರಾಗಿ ನಗುತ್ತಾ ಹೀಗೆ ಹೇಳ್ತಾರೆ, ಚರಕ ಮುರಿದರೆ ನೂಲು ನಿಲ್ಲದು ಸೈನಿಕ, ನೂಲು ತುಂಡಾದರೆ ನಂಬಿಕೆ ನಿಲ್ಲದು. ರಾಜನ ಕತ್ತಿ ನನ್ನ ಕೊರಳು ಕತ್ತರಿಸಬಹುದು, ಆದರೆ ನನ್ನ ಕಾಯಕವ ಕತ್ತರಿಸಲಾರದು. ಹೀಗೆ ಪ್ರತ್ಯುತ್ತರವನ್ನು ನೂಲಿಚಂದಯ್ಯ ಸೈನಿಕನಿಗೆ ಕೊಟ್ಟ. ಅವಾಗ ಈ ವಿಷಯ ಬಸವಣ್ಣನಿಗೆ ಗೊತ್ತಾಯಿತು. ಬಿಜ್ಜಳನ ಒಂದು ಪತ್ರ ಬಿಡ್ತಾರೆ, ಶರಣರ ಕಾಯಕಕ್ಕೆ ಬೆಲೆ ಕಟ್ಟಬೇಡಿ ರಾಜರೇ ಅದು ದೇವರ ಆಸ್ತಿ ಎಂದರು. ಹೀಗೆ ಅವರ ಕಾಲದಲ್ಲಿ ರಾಜನಿಗೂ ಇದೇ ತರ ಉತ್ತರವನ್ನು ಕೊಟ್ಟಿರತಕ್ಕಂತಹ ಒಂದು ಬಸವಣ್ಣರ ಒಂದು ಮಾತನ್ನು ನಾವು ಸ್ಮರಿಸಿಕೊಳ್ಳಬಹುದು. ಮತ್ತೆ ನೂಲಿಚಂದೆಯವರ ಒಂದು ಪ್ರಮುಖವಾಗಿರತಕ್ಕಂಥ ಮತ್ತೊಂದು ಕಥೆಯನ್ನು ನೋಡೋಣ. 12ನೇ ಶತಮಾನ, ಕಲ್ಯಾಣ ನಗರ. ಕಲ್ಯಾಣದ ಒಂದು ಮೂಲೆಯಲ್ಲಿ ಒಂದು ಚಿಕ್ಕ ಗುಡಿಸಲಿ, ಆ ಗುಡಿಸಲಿನಿಂದ ಬೆಳಗಿನಿಂದ ಸಂಜೆಯವರೆಗೂ ಗುಯ್ ಗುಯ್ ಅಂತೇಳಿ ಚರಕದ ಸದ್ದು ಕೇಳ್ತಾ ಇತ್ತು. ಆ ಗುಡಿಸಲಿನೊಳಗೆ ಕುಳಿತವರು ಬೇರೆ ಯಾರು ಅಲ್ಲ, ನೂಲಿಚಂದಯ್ಯನು. ಜೇಡರ ಕುಲದವನು ಅಂತ ಹೇಳಿ ತಿಳಿದು ಊರಿನವರೆಲ್ಲರೂ ಕೂಡ ಅವನ ನೆರಳನ್ನು ಕೂಡ ಮುಟ್ಟುತ್ತಿರಲಿಲ್ಲ. ಒಂದು ದಿನ ಬಸವಣ್ಣನವರು ಅದೇ ದಾರಿಯಲ್ಲಿ ಹೋಗ್ತಾ ಇದ್ರು. ಚರಕದ ಸದ್ದು ಕೇಳಿತು, ಅಲ್ಲಿ ನಿಂತ್ಕೊಂಡ್ರು. ಬಸವಣ್ಣರು ಹೇಳ್ತಾರೆ, ಏನು ಮಾಡುತ್ತಿರುವೆ ಚಂದಯ್ಯ? ಅದಕ್ಕೆ ಚಂದ ಹೇಳ್ತಾರೆ, ನೂಲು ನೂಲುತ್ತಿದ್ದೇನಣ್ಣ, ಆದರೆ ಈ ಊರಿನವರು ನನ್ನ ನೂಲನ್ನ ಮುಟ್ಟಿದ್ರೆ ಮೈಲಿಗೆ ಆಗುತ್ತದೆ ಅಂತಾರೆ. ಅದಕ್ಕೆ ಬಸವಣ್ಣ ನಗ್ಗುತ್ತಾ ಅವನ ಪಕ್ಕದಲ್ಲೇ ಕೂತ್ಕೊಂಡು ಅವನ ಕೈಯಿಂದ ಹತ್ತಿಯನ್ನು ತೆಗೆದುಕೊಂಡು ನೂಲಲು ಶುರು ಮಾಡಿದರು. ಊರಿನ ಜನ ಬೆರಗಾಗಿ ನೋಡಿದರು. ಬಸವಣ್ಣ ಹೇಳ್ತಾರೆ, ಚಂದಯ್ಯ, ನೀನು ಹೊರಗಿನ ಹತ್ತಿಯ ಹೊಲಸು ತೆಗೆದು ನೂಲು ಮಾಡುತ್ತೀಯ, ನಾನು ಮನುಷ್ಯರ ಮನಸ್ಸಿನ ಹೊಲಸು ತೆಗೆದು ಶರಣರನ್ನಾಗಿ ಮಾಡುತ್ತೇನೆ, ನಮ್ಮಿಬ್ಬರ ಕಾಯಕ ಒಂದೇ ಎಂದರು. ಅಂದೇ ಚಂದಯ್ಯನಿಗೆ ಲಿಂಗ ದೀಕ್ಷೆಯನ್ನ ಕೊಟ್ಟರು. ಹೀಗೆ ಮರುದಿನ ಚಂದಯ್ಯ ಅನುಭವ ಮಂಟಪಕ್ಕೆ ಹೋದರು. ಆ ಸಂದರ್ಭದಲ್ಲಿ ಎಲ್ಲಾ ದೊಡ್ಡ ಪಂಡಿತರ ಮಧ್ಯೆ ಅವನು ಒಂದು ಸಂಕೋಚ ಭಾವನೆಯಿಂದ ಒಂದು ಮೂಲೆಯಲ್ಲಿ ಕೂತ್ಕೊಂಡ. ಅವಾಗ ಅನುಭವ ಮಂಟಪದ ಅಧ್ಯಕ್ಷರಾಗಿರ್ತಕ್ಕಂಥ ಅಲ್ಲಮ್ಮಪ್ಪರು ಕೇಳ್ತಾರೆ, ಏನು ತಂದೀಯ ಚಂದಯ್ಯ? ಅದಕ್ಕೆ ಚಂದಯ್ಯ ಹೇಳ್ತಾನೆ, ತನ್ನ ತಕ್ಲಿಯನ್ನ ಅಂದ್ರೆ ನೂಲುವ ಸಾಧನವನ್ನ ಎತ್ತಿ ಹಿಡಿದು ಹೇಳ್ತಾನೆ, ನೂಲುವ ತಕ್ಲಿ ತಿರುಗಿದಂತೆ ನನ್ನ ಮನಸ್ಸು ತಿರುಗಿ ಲಿಂಗದತ್ತ ಹೋಯಿತು. ಇದೇ ನನ್ನ ಅನುಭವ. ಇಡೀ ಮಂಟಪದಲ್ಲಿರ್ತಕ್ಕಂಥ ಎಲ್ಲಾ ಸಭಿಕರು, ಎಲ್ಲಾ ಜಂಗಮರು ಚಪ್ಪಾಳೆ ಸದ್ದು ಕೇಳಿಬಂತು. ಜೇಡ ಚಂದಯ್ಯ ಆ ದಿನದಿಂದಲೇ ನೂಲಿ ಚಂದಯ್ಯನಾದ, ಅಮರ ಶರಣನಾದ. ಈ ಕಥೆಯ ಪ್ರಮುಖ ಉದ್ದೇಶ ಏನಪ್ಪಾ, ಅಷ್ಟು ಮುಖ್ಯವಲ್ಲ, ಕಾಯಕ ನಿಷ್ಠೆ ಮುಖ್ಯ, ಮನಸ್ಸಿನ ಶುದ್ಧಿ ಮುಖ್ಯ ಎಂಬುದನ್ನ ಇಲ್ಲಿ ಪ್ರತಿಪಾದಿಸ್ತಾ ಇದೆ. ಇಲ್ಲಿವರೆಗೂ ಅವರ ಜೀವನ ಮತ್ತು ಸಾಧನೆ ಕುರಿತನ್ನ ತಿಳಿದುಕೊಂಡ್ವಿ. ಈಗ ನೂಲಿ ಚಂದಯ್ಯನವರ ಕುರಿತು ಒಂದು ಕವನ ವಾಚನ ಮಾಡ್ತಾ ಇದ್ದೇನೆ. ನನ್ನ ಕವನದ ಶೀರ್ಷಿಕೆ ನೂಲಿ ಚಂದಯ್ಯ. ತಕ್ಲಿಯ ತಿರುಗುವಿಕೆಯಲ್ಲಿ ಶಿವನ ನೆನಪು ನೂಲಿನ ಎಳೆಯಲ್ಲಿ ಬಯಲಿನ ಬೆಳಕು. ಹತ್ತಿಯ ಹೊಲಸು ಕಳೆದು ಎಳೆ ಮಾಡಿದಂತೆ ಮನದ ಮಲ ಕಳೆದು ಶರಣನಾದ ಚಂದಯ್ಯ. ಜೇಡರ ಕುಲದವನೆಂದು ಜಗಳಿದರೂ ಬಸವನ ದಯೆಯಿಂದ ಶಿವನಾದವನು. ಕಾಯಕವೇ ಕೈಲಾಸವೆಂದು ಸಾರಿ ನೂಲಿನಲ್ಲಿಯೇ ಮುಕ್ತಿ ಕಂಡವನು. ಏಣಿಕೆ ಮರೆತು ಬಯಲನ್ನೆದ ಚಿತ್ತವನ್ನೊತ್ತಿ ಲಿಂಗವನ್ನು ನೆನೆದ. ನೂಲಿ ಚಂದಯ್ಯನ ನೂಲಿನ ಮಹಿಮೆ ಇಂದಿಗೂ ಶರಣರ ಮನದಲ್ಲಿ ಅಮರ. ಧನ್ಯವಾದಗಳು.
0: ಶಿವಶರಣರಾದಂತಹ ನೂಲಿಯ ಚಂದಯ್ಯನವರು ಹೇಳುವಂತೆ, ಯಾವುದೇ ಕಾಯಕವನ್ನ ನಾವು ಮಾಡಿದ್ರೂ ಕೂಡ ಆ ಕಾಯಕದಲ್ಲಿ ನಾವು ನಿಷ್ಠೆಯನ್ನ ತೋರ್ಬೇಕು, ಪ್ರಾಮಾಣಿಕತೆಯನ್ನ ತೋರ್ಬೇಕೇ ವಿನಃ ಕಾಯಕ ಯಾವ್ದ್ ಮಾಡ್ತಾ ಇದ್ದಾರೆ ಆ ಕಾಯಕದಿಂದ ಅವನ ಜಾತಿಯನ್ನ ಅಳಿಬಾರ್ದು, ಮೇಲು ಕೀಳು ಅಂತ ಹೇಳಿ ಭೇದವನ್ನ ಮಾಡಬಾರ್ದು. ನಾವು ಮಾಡುವಂತಹ ಕಾಯಕವನ್ನ ಗೌರವದಿಂದ ಕಾಣ್ಬೇಕು. ಜೊತೆಗೆ ನೂಲಿಯ ಚಂದಯ್ಯನವರ ವಿಚಾರಧಾರೆ, ಇಂತಹ ಘನ ವ್ಯಕ್ತಿತ್ವವನ್ನ ಹೊಂದಿದ್ರು ನೂಲಿಯ ಚಂದಯ್ಯನವರು. ಕಾಯಕಕ್ಕೆ ಇಷ್ಟು ಪ್ರಾಮುಖ್ಯತೆಯನ್ನ ಕೊಟ್ಟಿದ್ರು. ಇವರ ಕೊನೆಯ ದಿನಗಳವರೆಗೆ ಕೂಡ ಕಾಯಕವೇ ಕೈಲಾಸ ಎಂಬ ಬಸವಣ್ಣನವರ ಒಂದು ಪರಿಕಲ್ಪನೆಯನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರು, ಅದನ್ನೇ ಪಾಲಿಸಿದ್ರು. ಇದರ ಜೊತೆಗೆ ನೂಲಿಯ ಚಂದಯ್ಯನವರಂತೆ ಇನ್ನು ಸಾಕಷ್ಟು ಜನ ಶಿವಶರಣರಿಗೆ ಒಂದು ಆಶ್ರಯದಾತರಾದವರು ಬಸವಣ್ಣನವರು. ಬಸವಣ್ಣನವರ ವಿಚಾರಧಾರೆಯಿಂದ, ಪ್ರೇರಣೆಯಿಂದ ಈ ರೀತಿಯ ನೂಲಿಯ ಚಂದಯ್ಯನವರಂತಹ ಸಾಕಷ್ಟು ಜನ ಅನುಭವ ಮಂಟಪದಲ್ಲಿ ತಮ್ಮ ವಚನಗಳನ್ನ ವ್ಯಕ್ತಪಡಿಸೋದಕ್ಕೆ, ವಚನಗಳನ್ನ ರಚಿಸೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡುವ ಮೂಲಕ ಬಸವಣ್ಣನವರು ಜಾತೀಯತೆಯನ್ನು ಹೊಡೆದೋಡಿಸುವ ಮೂಲಕ ಮೇಲು ಕೀಳು ಎಂಬುದನ್ನ ಅವರ ಹುಟ್ಟಿನಿಂದ ಗುರುತಿಸಬಾರದು, ಅವರು ಮಾಡುವಂತಹ ಕೆಲಸಕ್ಕೆ ಗೌರವವನ್ನ ಕೊಡಬೇಕು ಎಂಬುದನ್ನ ಬಸವಣ್ಣನವರ ವಿಚಾರಧಾರೆಯಿಂದ, ಹಾಗೆ ನೂಲಿಯ ಚಂದಯ್ಯನವರ ಜೀವನದ ವೃತ್ತಾಂತದಿಂದ ತಿಳಿಯಲಿಕ್ಕೆ ಸಾಧ್ಯ ಆಯಿತು. ಜೊತೆಗೆ ಅವರ ಒಂದು ಕವನವನ್ನ ಕೂಡ ವಾಚನವನ್ನ ಮಾಡಿದಂತಹ ಡಾಕ್ಟರ್ ರಾಜೇಂದ್ರ ಟಿಎಲ್ ನಲ್ಲೂರ್ ಅವರಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ನುಲಿಯ ಚಂದಯ್ಯನವರ ವಿಚಾರಧಾರೆಯ ಕುರಿತು ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ತಲ್ಲೂರಿನ ಡಾಕ್ಟರ್ ರಾಜೇಂದ್ರ ಟಿಎಲ್ ತಲ್ಲೂರ್ ಅವರು ಮಾಹಿತಿಯನ್ನ ತಿಳಿಸಿದ್ರು. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಮಸ್ತ ಜನತೆಗೆ ಪ್ರೀತಿಯ ಆಹ್ವಾನ. ನಿಮ್ಮ ನೆಚ್ಚಿನ ಕೇಕ್ ಆಫ್ ದಿ ಡೇ ತನ್ನ ಹೊಚ್ಚ ಹೊಸ ಶಾಖೆಯನ್ನ ಗೋಪಾಲದ ಮೋರ್ ಸೂಪರ್ ಮಾರ್ಕೆಟ್ ಸಮೀಪ ಅಕ್ಟೋಬರ್ 14 ಬೆಳಗ್ಗೆ 10 ಶುಭಾರಂಭಗೊಳ್ಳುತ್ತಿದೆ. ಈ ಶುಭ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಶಾಖಾ ಮಠದ ಪೂಜ್ಯ ಶ್ರೀ ನಾದಮಯಾನಂದ ಸ್ವಾಮೀಜಿಯವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಿಸಿಸಿ ಬ್ಯಾಂಕ್ ಹಾಗೂ ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಆರ್ಎಂ ಮಂಜುನಾಥ ಗೌಡ ಮತ್ತು ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಕೆಎಸ್ ಚನ್ನಬಸಪ್ಪ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಸಿಎಸ್ ಷಡಾಕ್ಷರಿ, ಉದ್ಯಮಿ ಒಕ್ಕಲಿಗರ ಫಸ್ಟ್ ಸರ್ಕಲ್ ಸಂಘದ ಅಧ್ಯಕ್ಷರಾದ ಶ್ರೀ ಎಂಎ ರಮೇಶ್ ಹೆಗ್ಡೆ ಹಾಗೂ ಒಕ್ಕಲಿಗರ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಸುಮಿತ್ರಾ ಕೇಶಮೂರ್ತಿಯವರು ಉಪಸ್ಥಿತರಿರಲಿದ್ದಾರೆ. ಇವರೆಲ್ಲರ ಜೊತೆಗೆ ನಿಮ್ಮ ಉಪಸ್ಥಿತಿಯೇ ನಮ್ಮ ಸಂಭ್ರಮದ ಸಾರ್ಥಕತೆ. ತಾವೆಲ್ಲರೂ ಕುಟುಂಬ ಸಮೇತರಾಗಿ ಆಗಮಿಸಿ ನಮ್ಮ ಹೊಸ ಪ್ರಯತ್ನಕ್ಕೆ ಶುಭ ಹಾರೈಸಿ ಆಶೀರ್ವದಿಸಬೇಕಾಗಿ ಪ್ರೀತಿಯಿಂದ ಕೋರುತ್ತಿರುವ ಶ್ರೀ ಸತೀಶ್ ಗೌಡ ಮತ್ತು ಸಿಬ್ಬಂದಿ ವರ್ಗ. ಕಾಂಟ್ಯಾಕ್ಟ್ 7676731403. ಸಂಖ್ಯೆ ಮತ್ತೊಮ್ಮೆ 7676731403. ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಕರೆಯೋಲೆ.
5: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
6: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
7: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
4: ಬೆರಗು ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
8: ನಮಸ್ಕಾರ. ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಗಟ್ಟಿ ಇಟ್ಟಿಗೆ, ಕಟ್ಟಡದ ಪರಿಯ ನಿಟ್ಟಿಗೆ ಎಂತು ಕಂಡೀತು, ಗಟ್ಟಿ ನಿಲದದು ಬೀಳೆ ಗೋಡೆ ಬಿರಿಯುವುದು, ಸೃಷ್ಟಿ ಕೋಟೆಯಲ್ಲಿ ನೀನೊಂದಿಟಿಕೆ, ಸೊಟ್ಟಾಗೆ ಪೆಟ್ಟು ತಿನ್ನುವೆ ಜೋಕೆ ಮಂಕುತಿಮ್ಮ. ಕಟ್ಟಡದ ಪರಿಯ ನಿಟ್ಟಿಗೆ ಎಂತು, ಪರಿಯನು ಇಟ್ಟಿಗೆ ಎಂತು, ಹಾಗಂದ್ರೆ ಪರಿಯನು ಅಂದ್ರೆ ರೀತಿಯ, ಇಟ್ಟಿಗೆ ಎಂತು ಕಂಡೀತು, ಗಟ್ಟಿ ನಿಲದದು ಗಟ್ಟಿ ನಿಲ್ಲೋದಿಲ್ಲ, ಬೀಳೆ ಬಿದ್ರೆ ಗೋಡೆ ಬಿರಿಯುವುದು, ಸೃಷ್ಟಿ ಕೋಟೆಯಲ್ಲಿ ನೀನೊಂದಿಟಿಕೆ, ನೀನೊಂದು ಇಟಿಕೆ, ನೀನೊಂದು ಇಟ್ಟಿಗೆ ಸೃಷ್ಟಿಯ ಕೋಟೆಯಲ್ಲಿ, ಸೊಟ್ಟಾಗೆ ಪೆಟ್ಟು ತಿನ್ನುವೆ ಜೋಕೆ, ನೀನೇನಾದ್ರೂ ಆ ಇಟ್ಟಿಗೆ ಏನಾದ್ರೂ ಸೊಟ್ಟಾದ್ರೆ ಪೆಟ್ಟು ತಿಂತೀಯ ಜೋಕೆ ಅಂತ ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಕಟ್ಟಡದ ಪರಿಯನು ಇಟ್ಟಿಗೆ ಎಂತು ಕಂಡೀತು, ಗಟ್ಟಿ ನಿಲದದು ಬೀಳೆ ಗೋಡೆ ಬಿರಿಯುವುದು, ಸೃಷ್ಟಿ ಕೋಟೆಯಲ್ಲಿ ನೀನು ಒಂದು ಇಟಿಕೆ, ಸೊಟ್ಟಾಗೆ ಪೆಟ್ಟು ತಿನ್ನುವೆ ಜೋಕೆ. ಹಾಗಂದ್ರೇನಂತ ನೋಡೋಣ ಬನ್ನಿ. ಇಟ್ಟಿಗೆಗಳಿಂದ ಕಟ್ಟಲ್ಪಡೋದು ಕಟ್ಟಡ, ಆದ್ರೆ ಆ ಕಟ್ಟಡ ಹೇಗಿರುತ್ತೆ ಅಂತ ಆ ಇಟ್ಟಿಗೆಗೆ ಅರ್ಥ ಮಾಡ್ಕೊಳ್ಳೋದು ಸಾಧ್ಯವಿಲ್ಲದ ಮಾತು. ಆ ಇಟ್ಟಿಗೆ ಗಟ್ಟಿಯಾಗಿ ನಿಲ್ದೆ ಇದ್ರೆ ಅದರಿಂದ ಕಟ್ಟಿದ ಗೋಡೆ ಬಿರುಕು ಬಿಡುತ್ತೆ. ಹಾಗೆ ಈ ಜಗತ್ತಿನ ಕಟ್ಟಡದಲ್ಲಿ ನಾವು ಸಹ ಒಂದು ಇಟ್ಟಿಗೆ ಮಾತ್ರ. ನಾವು ಸ್ಥಿರವಾಗಿ ಇರದೇ ಇದ್ರೆ ಪೆಟ್ಟು ತಿಂದು ಸರಿಯಾಗಬೇಕಾಗುವುದು ಜೋಕೆ ಅಂತ ಒಂದು ಎಚ್ಚರಿಕೆಯನ್ನ ಮಾನ್ಯ ಗುಂಡಪ್ಪನವರು ಈ ಕಗ್ಗದಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಬಳಸಿರುವಂತಹ ಉಪಮಾನ ಇದೆಯಲ್ಲ, ಬಹಳ ಸುಲಭದ, ಎಲ್ಲರೂ ಸಾಮಾನ್ಯವಾಗಿ ಗಮನಿಸಿದಂತಹ ಉದಾಹರಣೆ. ಒಂದು ದೊಡ್ಡ ಕಟ್ಟಡದ ಕೆಲಸ ನಡೀತಾ ಇದೆ, ಅಲ್ಲಿ ಸಾವಿರಾರು ಇಟ್ಟಿಗೆಗಳನ್ನ ಪೇರಿಸಿ ಇಟ್ಟಿದ್ದಾರೆ. ಒಂದು ಇಟ್ಟಿಗೆ ಇಡೀ ಕಟ್ಟಡದ ಒಂದು ಅತ್ಯಂತ ಚಿಕ್ಕ ಅಂಗ ಅಲ್ವಾ? ಆ ಗುಡ್ಡೆಯಲ್ಲಿದ್ದ ಇಟ್ಟಿಗೆಗೆ ತಾನು ಎಲ್ಲಿ ಹೋಗ್ತೀನಿ, ಹೇಗೆ ಬಳಕೆ ಆಗ್ತೀನಿ ಅನ್ನೋದು ಗೊತ್ತಿಲ್ಲ. ಆದರೆ ಅದನ್ನು ಬಳಸಿ ಗೋಡೆ ಕಟ್ಟಿದಾಗ ಅದು ಗಟ್ಟಿಯಾಗಿ ತನ್ನ ಸ್ಥಳದಲ್ಲಿ ಕೂತ್ಕೊಂಡಿರೋದು ಅವಶ್ಯಕ. ಅದು ತನ್ನನ್ನು ಬಂಧಿಸಿದ ಸಿಮೆಂಟಿನಿಂದ ಬೇರೆಯಾಗಿ ಅಲುಗಾಡಿದರೆ ಗೋಡೆಯಲ್ಲಿ ಬಿರುಕು ಕಾಣಿಸಿಕೊಳ್ಳುತ್ತೆ, ಇಡೀ ಗೋಡೆಯಾಗ ಅಭದ್ರ ಆಗತ್ತೆ. ಒಂದು ಇಟ್ಟಿಗೆ ಇಡೀ ಕಟ್ಟಡದ ನಕ್ಷೆಯಲ್ಲಿ ಒಂದು ಬಿಂದುವೂ ಅಲ್ಲ, ಆದರೆ ಅದು ಅಮುಖ್ಯ ಕೂಡ ಅಲ್ಲ. ಈ ಉಪಮಾನವನ್ನ ಮನುಷ್ಯ ಜೀವನಕ್ಕೆ ಹೊಂದಿಸ್ತಾ ಇದ್ದಾರೆ ಇಲ್ಲಿ ಡಿ ವಿಜಯವರು. ಪ್ರಪಂಚ ಅನ್ನೋದು ಬಹಳ ದೊಡ್ಡ ಕೋಟೆ ಇದ್ದಾಗೆ, ಅದರಲ್ಲಿ ಮನುಷ್ಯ ಒಂದು ಇಟ್ಟಿಗೆ ಇದ್ದಾಗೆ, ಅದು ಸರಿಯಾಗಿ ಕೋಟೆಯ ಗೋಡೆಗೆ ಅವಶ್ಯವಿದ್ದಾಗೆ ಹೊಂದ್ಕೊಳ್ಬೇಕು. ನಾವು ಗಮನಿಸಿರ್ಬೇಕು, ಗೋಡೆಯನ್ನು ಕಟ್ಟುವಾಗ ಗಾರೆಯನ್ನು ಅವಶ್ಯವಿದ್ದ ಜಾಗೆಯಲ್ಲಿ ಇಟ್ಟಿಗೆ ಸರಿ ಹೊಂದತ್ತಾ ಅಂತ ನೋಡ್ತಾನೆ. ಸರಿ ಹೊಂದದಿದ್ರೆ ಅದನ್ನು ಹೊಡೆದು ಕತ್ತರಿಸಿ ಅರ್ಧನೋ ಮುಕ್ಕಾಲೋ ಮಾಡಿ ಕೂರಿಸ್ತಾನೆ. ಅಕಸ್ಮಾತ್ ಯಾವುದೋ ಇಟ್ಟಿಗೆ ಹೊರಗೆ ಚಾಚಿಕೊಂಡಿದ್ರೆ ಕರಣೆಯಿಂದ ಹೊಡೆದು ಅದನ್ನು ಕತ್ತರಿಸ್ತಾನೆ. ಕಟ್ಟಡದ ನಕ್ಷೆಗೆ ಇಟ್ಟಿಗೆ ಹೊಂದ್ಕೊಳ್ಳೋದು ಅವಶ್ಯಕ. ಅದೇ ರೀತಿ ವಿಶ್ವ ನಕ್ಷೆಯಲ್ಲಿ ಮನುಷ್ಯನದೊಂದು ಇಟ್ಟಿಗೆಯ ಪಾತ್ರ. ಸಮಾಜದ ಎಲ್ಲರ ಜೊತೆ ಸಮರಸವಾಗಿ ಬೆರೆಯೋದು ವ್ಯವಸ್ಥೆಗೂ ವೈಯಕ್ತಿಕ ಉನ್ನತಿಗೂ ಅವಶ್ಯಕ. ಒಂದು ವ್ಯಕ್ತಿತ್ವಕ್ಕೆ ಅರ್ಥ ಬರೋದು ಅದು ಇತರರೊಟ್ಟಿಗೆ ಸಂಬಂಧ ಪಡೆದಾಗ್ಲೆ. ಒಂದು ವಸ್ತು ಅರ್ಥಪೂರ್ಣ ಆಗೋದು ಮತ್ತೊಂದ್ರ ಜೊತೆ ಸೇರಿದಾಗ. ಒಂದ್ ಪೆನ್ನು ಸರಿಯಾಗಿ ಬರೆಯೋದು ಲೇಖಕನ ಕೈಯಲ್ಲಿ ಸಿಕ್ಕಾಗ, ಮತ್ತೆ ಕಾಗದದ ಮೇಲೆ ಬರೆದಾಗ. ಲೇಖಕ ಮತ್ತೆ ಕಾಗದ ಇಲ್ದಿದ್ರೆ ಪೆನ್ನಿಗೆ ಅರ್ಥ ಇಲ್ಲ. ನಾನೊಬ್ಬ ವಿಶಿಷ್ಟ ವ್ಯಕ್ತಿ ಅಂತ ಎಲ್ಲರಿಂದ ಬೇರೆಯಾಗಿ ನಿಂತ್ರೆ ಸೃಷ್ಟಿಯಂತ್ರದಲ್ಲಿ ಪೆಟ್ಟು ತಿನ್ಬೇಕಾಗತ್ತೆ. ಹಾಗಾಗಿ ವ್ಯಕ್ತಿ ತನ್ನ ಅಹಂಕಾರನ ತೊರೆದು ಸಮಷ್ಟಿ ಜೀವನದಲ್ಲಿ ಹೊಂದಾಣಿಕೆಯಿಂದ ಬದುಕಿದ್ರೆ ಅದು ಪ್ರಪಂಚಕ್ಕೂ ಕ್ಷೇಮ, ವ್ಯಕ್ತಿಯೂ ಸುರಕ್ಷಿತ. ಪರಮಾತ್ಮನ ಸೃಷ್ಟಿಯಲ್ಲಿ ಎಲ್ಲವೂ ಸಮರ್ಪಕವಾಗೇ ಇದೆ, ಎಲ್ಲೂ ನಮಗೆ ಕೊರತೆಗಳು ಕಾಣೋದಿಲ್ಲ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳಿಂದ ನಮ್ಮ ಅರಿವಿಗೆ ಬರುವ ಪ್ರತಿಯೊಂದು ವಸ್ತುವು ಸಮರ್ಪಕವಾಗೇ ಸೃಷ್ಟಿಸಲ್ಪಟ್ಟಿದೆ. ಹಾಗೆ ಸೃಷ್ಟಿಸಲ್ಪಟ್ಟ ಜಗತ್ತಿನ ಕೋಟ್ಯಾಂತರ ವಸ್ತುಗಳಲ್ಲಿ ಈ ಮನುಷ್ಯ ಕೂಡ ಒಬ್ಬ. ಸಮಗ್ರವಾಗಿ ಆ ಪರಮಚೇತನವು ತನ್ನ ಸಂಕಲ್ಪದಿಂದ ಆ ಜಗತ್ತನ್ನ ತನ್ನ ಸಂತೋಷಕ್ಕಾಗಿಯೇ ಸೃಷ್ಟಿಸಿಕೊಂಡಿದೆ. ಇದರೊಳಗೆ ನಮ್ಮ ಪ್ರಮೇಯ ಏನೂ ಇಲ್ಲ. ತಾನು ಸೃಷ್ಟಿಸಿದ ಮನೆಯಲ್ಲಿ ಯಾವುದು ಹೇಗಿರಬೇಕು, ಎಲ್ಲಿರಬೇಕು, ಎಷ್ಟಿರಬೇಕು ಅಂತ ನಿರ್ಧಾರ ಮಾಡೋದೇ ಆ ಪರಮಚೇತನ. ಸೃಷ್ಟಿಯ ಒಂದು ಸಣ್ಣ ಅಂಶವಾದ ನಮಗೆ ಸೃಷ್ಟಿಯ ಸಮಗ್ರ ರಹಸ್ಯನ ಅರ್ಥ ಮಾಡ್ಕೊಳ್ಳೋದು ಅಸಾಧ್ಯ. ಆದರೂ ಸೃಷ್ಟಿಕರ್ತ ತಾ ಸೃಷ್ಟಿಸಿದ ಪ್ರತಿಯೊಂದಕ್ಕೂ ಒಂದು ಧರ್ಮವನ್ನು ಇಟ್ಟೇ ಸೃಷ್ಟಿಸಿದಾನೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಮನುಷ್ಯರಾದ ನಮಗೂ ಸಹ ಒಂದು ಧರ್ಮ ಇದೆ, ಅದಕ್ಕೆ ಚ್ಯುತಿ ಬಾರದ ಹಾಗೆ ಬದುಕೋದೇ ನಮ್ಮ ಕರ್ತವ್ಯ. ಇವತ್ತು ಜಗತ್ತಲ್ಲಿ ಏನೆಲ್ಲ ನಡೀತಾ ಇದೆ ಅಂದ್ರೆ ಮನಸ್ಸು ಬುದ್ಧಿಗಳು ತಲೆ ಕೆಳಗಾಗ್ಬಿಟ್ಟಿದೆ. ಬಹಳಷ್ಟು ಜನಕ್ಕೆ ಈ ಜಗತ್ತಿನ ವ್ಯವಸ್ಥೆಯ ಕಲ್ಪನೆಯೇ ಇಲ್ಲ. ಗೊತ್ತಿರೋರು ಗೊತ್ತಿಲ್ವೇನೋ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಸೃಷ್ಟಿಯ ಎಲ್ಲಾ ನಿಯಮಗಳನ್ನ ಗಾಳಿಗೆ ತೂರಿಬಿಟ್ಟು ಮನಸ್ಸೋ ಇಚ್ಛೆ ವರ್ತಿಸ್ತಾ ಇದ್ದಾರೆ. ಮಾನವತೆ, ದಯೆ, ಕರುಣೆ, ಪ್ರೀತಿ, ವಾತ್ಸಲ್ಯ, ತ್ಯಾಗದಂತಹ ಗುಣಗಳನ್ನ ಅಹಂಕಾರ, ದ್ವೇಷ, ಸ್ವಾರ್ಥ, ಈರ್ಷೆ ಮುಂತಾದ ಗುಣಗಳು ಆಕ್ರಮಿಸಿ ಸೃಷ್ಟಿಯ ವ್ಯವಸ್ಥೆಯ ಗೋಡೆಯನ್ನ ಶಿಥಿಲಗೊಳಿಸ್ತಾ ಇದೆ. ಪತನದ ಅಥವಾ ನಾಶದ ಹಾದಿಯಲ್ಲಿ ನಮ್ಮ ಮಾನವ ಜಾರ್ತಾ ಇದ್ದಾನೆ. ಇದರಿಂದ ಪಾರಾಗೋದಕ್ಕೆ ನಮಗೆ ಅವಕಾಶ ಇನ್ನೂ ಇದೆ. ಎಚ್ಚೆತ್ತುಕೊಂಡ್ರೆ ಬಾಳು, ಇಲ್ದಿದ್ರೆ ಹಾಳು ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
4: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
7: ಓ, ಬಂದ್ರ? ಬನ್ನಿ ಬನ್ನಿ ಮಕ್ಕಳೇ, ಕೂತ್ಕೊಳ್ಳಿ. ನಾನಿವತ್ತು ನಮಗೆ ಚಲೆ ಇದ್ದು ಅವಿರತವಾಗಿ ಪ್ರಯತ್ನವನ್ನು ಪಟ್ಟರೆ ಹೇಗೆ ನಾವು ನಮ್ಮ ಜೀವನದಲ್ಲಿ ಯಶಸ್ವಿಯಾಗ್ಬೋದು ಅನ್ನೋದರ ಬಗ್ಗೆ ಒಂದು ಕಥೆಯನ್ನು ಹೇಳ್ತೀನಿ. ಆ ಕಥೆ ಹೆಸರು ತಾಸೋ ಹಕ್ಕಿಯ ಭಗೀರಥ ಪ್ರಯತ್ನ ಅಂತ. ಒಂದು ಚೀನಿ ಕತೆ ಇದು. ಅಲ್ಲೊಂದು ದೊಡ್ಡ ಕಾಡಿತ್ತು. ಆ ಕಾಡು ಬಹಳ ದಟ್ಟವಾಗಿಯೂ ವಿಸ್ತಾರವಾಗಿಯೂ ಇತ್ತು. ಚಿಂಚು ಅಂತ ಆ ಕಾಡಿನ ಹೆಸರಾಗಿತ್ತು. ಅನೇಕ ಪ್ರಾಣಿ ಪಕ್ಷಿಗಳು ಚಿಂಚು ಅಡವಿಯಲ್ಲಿ ವಾಸ ಮಾಡಿಕೊಂಡಿದ್ವು. ಆ ಕಾಡು ಅವುಗಳ ನೆಚ್ಚಿನ ಮನೆಯಾಗಿತ್ತು. ತಾಸೋ ಅನ್ನುವಂತಹ ಒಂದು ಹಕ್ಕಿ ಒಂದು ದೊಡ್ಡ ಮರದ ಕೊಂಬೆಯಲ್ಲಿ ಆಶ್ರಯ ಪಡೆದಿತ್ತು. ಅದಕ್ಕೆ ತಾನು ವಾಸ ಮಾಡೋ ಈ ಕಾಡಿನ ಬಗ್ಗೆ ತುಂಬ ಅಭಿಮಾನ ಇತ್ತು. ಆ ಕಾಡಿನಲ್ಲಿ ವಿವಿಧ ರೀತಿಯ ಹಣ್ಣುಗಳು ವಿಪುಲವಾಗಿದ್ದವು. ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ತಾಸೋ ಏನು ಕಷ್ಟಪಡಬೇಕಾಗಿರಲಿಲ್ಲ. ಹತ್ತಿರದಲ್ಲೇ ಸಿಹಿ ನೀರಿನ ಕೊಳ ಇತ್ತು. ಹಣ್ಣು ತಿಂದು ನೀರು ಕುಡಿದು ತಾಸೋ ಕೊಂಬೆ ಕೊಂಬೆಗಳಿಗೆ ಹಾರ್ತಾ ಇತರ ಪಕ್ಷಿಗಳ ಜೊತೆಗೆ ಆಟ ಆಡ್ತಾ ಇತ್ತು. ಚೀವು ಚೀವು ಅಂತ ಗದ್ದಲ ಎಬ್ಬಿಸ್ತಾ ಇತ್ತು. ಹೀಗೆ ಅದು ಆನಂದವಾಗಿ ಚಿಂಚು ಕಾಡಿನಲ್ಲಿ ಜೀವನವನ್ನು ಕಳೀತಾ ಇತ್ತು. ಹೀಗಿರಬೇಕಾದ್ರೆ ಒಂದು ರಣ ರಣ ಬೇಸಿಗೆಯ ದಿನ ಕಾಡಿಗೆ ಹೇಗೋ ಬೆಂಕಿ ಬಿತ್ತು. ಕಾಳ್ಗಿಚ್ಚು ಇಡೀ ಕಾಡಿನಲ್ಲಿ ಹರಡೋಕ್ಕೆ ಆರಂಭ ಆಯಿತು. ಚಟ್ಚಟೀರ್ ಅನ್ನೋ ಬೆಂಕಿ ಉರಿಯುವ ಸದ್ದು ಹೆದರಿಕೆಯನ್ನೇ ಉಂಟು ಮಾಡ್ತಾ ಇತ್ತು. ಎತ್ತತ್ರಕ್ಕೆ ಬೆಂಕಿಯ ಕೆನ್ನಾಲಿಗೆ ಚಾಚಿಕೊಂಡು ಕಾಡನ್ನು ಧ್ವಂಸ ಮಾಡ್ತಾ ಇತ್ತು. ಕಾಡಿನಲ್ಲಿದ್ದ ಮೃಗಗಳು ಪಕ್ಷಿಗಳು ವಿವಿಧ ರೀತಿಯಲ್ಲಿ ಕೂಗ್ತಾ ಚೀರ್ತಾ ತಮ್ಮನ್ನು ತಾವೇ ರಕ್ಷಿಸಿಕೊಳ್ಳೋಕ್ಕೆ ಸಿಕ್ಕ ಸಿಕ್ಕ ಕಡೆಗೆ ಓಡ್ತಾ ಇದ್ವು. ತಾಸೋನ ಬಳಗದವರು, ಸ್ನೇಹಿತರು, ಇನ್ನೂ ನಾವು ಇಲ್ಲಿ ಇರೋಕ್ಕೆ ಆಗಲ್ಲ, ಇದ್ದರೆ ನಮಗೆ ಉಳಿಗಾಲ ಇಲ್ಲ ಅಂತ ಅಂದ್ಕೊಂಡು ಎತ್ತೆತ್ತರಕ್ಕೆ ಹಾರಿ ಸುರಕ್ಷಿತವಾದ ಜಾಗಗಳನ್ನು ಹುಡುಕೊಂಡು ದೂರ ದೂರಕ್ಕೆ ಹಾರೋಕ್ಕೆ ತೊಡಗಿದವು. ಆದರೆ ತಾಸೋಗೆ ಮಾತ್ರ ತಾನು ಹುಟ್ಟಿ ಬೆಳೆದ ಈ ಕಾಡನ್ನು ಬಿಟ್ಟು ಹೋಗೋಕ್ಕೆ ಮನಸ್ಸೇ ಬರಲಿಲ್ಲ. ಅದು ಉರಿತಿರೋ ಕೊಂಬೆ ಮೇಲೆ ಹಾಗೆ ಕೂತಿತ್ತು. ತಾಸೋ ಹಾಗೆ ಕೂತಿದ್ದನ್ನು ನೋಡಿ ಉಳಿದ ಪಕ್ಷಿಗಳು ಜೋರಾಗಿ ಅದನ್ನು ಕೂಗಿ ಕರೆದ್ವು. ತಾಸೋ, ಬೇಗ ಹೊರಡು, ಎತ್ತರಕ್ಕೆ ಹಾರು, ಏನಾಯಿತು ನಿನಗೆ, ಯಾಕೆ ಸುಮ್ಮನೆ ಕೂತಿದ್ಯಾ ಅಂತ ಕೂಗಿದ್ವು. ತಾಸೋ ಗದ್ಗತಿತನಾಗಿ, ನೀವೆಲ್ಲ ಹೋಗಿ, ನಾನು ಬರಲ್ಲ, ಈ ಚಂದದ ಕಾಡನ್ನು ಬಿಟ್ಟು ನಾನು ಬರಲ್ಲ ಅಂತ ಹೇಳ್ತು. ಏ ತಾಸೋ, ಏನು ಮಾತಾಡ್ತಾ ಇದೆಯಾ, ಈ ಕಾಡು ಇನ್ನು ಚಂದವಾಗಿ ಉಳಿಯೋಲ್ಲ, ಹೀಗೆ ಕುಳಿತ್ರೆ ನೀನು ಕಾಡಿನ ಜೊತೆ ಸುಟ್ಟು ಬೂದಿ ಆಗ್ತೀಯ, ಮೊದಲು ನಿನ್ನ ಪ್ರಾಣ ಉಳಿಸ್ಕೋ ಅಂತ ಹೇಳಿದ್ವು. ತಾಸೋ ಮಾತ್ರ ತನ್ನ ಮನಸ್ಸನ್ನು ಬದಲಾಯಿಸಲೇ ಇಲ್ಲ. ಉಳಿದ ಪಕ್ಷಿಗಳು ತಾಸೋನನ್ನ ಉಳಿಸೋಕ್ಕೆ ತುಂಬ ಪ್ರಯತ್ನ ಪಟ್ಟವು. ಬರಲಾರೆ ಎನ್ನೋ ತಾಸೋವಿನ ಹಠವನ್ನು ನೋಡಿ ಅವುಗಳು, ತಾಸೋ ನಾವು ಹೋಗ್ತಾ ಇದ್ದೀವಿ, ನೀನು ಕೂಡ ನಮ್ಮನ್ನು ಹಿಂಬಾಲಿಸು, ಹಠ ಮಾಡಬೇಡ, ಜೀವ ಉಳಿದ್ರೆ ಬೆಲ್ಲ ಬೇಡಿ ಬದುಕ್ಬೋದು ಅಂತ ಕೂಗಿ ಹೇಳ್ತಾ ಅವು ಹಾರಿ ಹಾರಿ ಹೋದವು. ತಾಸೋ ಅವುಗಳೆಲ್ಲ ಚುಕ್ಕಿ ಆಗೋ ತನಕ ನೋಡ್ತು. ಅಷ್ಟರಲ್ಲಿ ಬೆಂಕಿ ಅದು ಕೂತ ಕೊಂಬೆಗೂ ಹರಡಿ ಹೊತ್ಕೊಂಡು ಉರಿಯೋಕ್ಕೆ ಆರಂಭ ಆಯಿತು. ಈ ರೀತಿ ಸಂಪದ್ಭರಿತವಾದಂತಹ ಚಿಂಚು ಕಾಡು ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗೋದನ್ನು ತಾಸೋಕೆ ನೋಡೋಕ್ಕೆ ಆಗಲ್ಲ. ಈ ಬೆಂಕಿಯನ್ನು ಹೇಗಾದರೂ ಮಾಡಿ ನಂದಿಸಬೇಕು, ಆದರೆ ಹೇಗೆ ಅಂತ ಆ ಪುಟ್ಟ ತಾಸು ಯೋಚನೆ ಮಾಡುತ್ತೆ. ಆಗ ಅದಕ್ಕೆ ಒಂದು ಯೋಚನೆ ಉಳಿಯುತ್ತೆ. ಅದು ಬರ್ರ ಅಂತ ಹಾರಿ ಅಲ್ಲಿ ಸಿಹಿ ನೀರಿನ ಕೊಳ ಇತ್ತಲ್ಲ ಅಲ್ಲಿಗೆ ಹೋಗಿ ತನ್ನ ಪುಟ್ಟ ಕೊಕ್ಕಿನಲ್ಲಿ ನೀರನ್ನು ತುಂಬಿಕೊಂಡು ಬಂದು ಧಗ ಧಗಿಸುವ ಬೆಂಕಿಯ ಜ್ವಾಲೆಯ ಮೇಲೆ ಪರ್ರ ಅಂತ ಎರಚುತ್ತೆ. ಪುನಃ ಕೊಳದತ್ತ ಹಾರುತ್ತೆ. ಪುನಃ ಕೊಕ್ಕಿನಲ್ಲಿ ನೀರು ತಂದು ಎರಚುತ್ತೆ. ಒಂದೇ ಧ್ಯೇಯದಿಂದ ದೃಢ ಚಿತ್ತದಿಂದ ನೀರನ್ನು ಪದೇ ಪದೇ ತಂದು ಬೆಂಕಿಗೆ ಸುರಿಯುತ್ತೆ. ಹಲವು ಗಂಟೆಗಳ ಕಾಲ ತಾಸು ಕೊಕ್ಕಿನಿಂದ ನೀರನ್ನು ತಂದು ತಂದು ಬೆಂಕಿ ನನ್ಸೋಕ್ಕೆ ಪ್ರಯತ್ನ ಪಡ್ತಾ ಇತ್ತು. ಬೆಂಕಿಯ ಜಳಕ್ಕೆ ಅದರ ರೆಕ್ಕೆ ಪುಕ್ಕಗಳು ಅಲ್ಲಲ್ಲಿ ಸುಟ್ಟೋಯ್ತು. ಆದರೆ ತಾಸು ಮಾತ್ರ ತನ್ನ ಪ್ರಯತ್ನವನ್ನು ನಿಲ್ಲಿಸಲೇ ಇಲ್ಲ. ಆಗ ಏನಾಯಿತು ಗೊತ್ತಾ ಮಕ್ಕಳೇ? ಆಕಾಶದಲ್ಲಿ ದೇವತೆಗಳು ಸಂಚಾರ ಮಾಡ್ತಾ ಇದ್ರು. ಅವರು ತಾಸೋಯಿನ ಈ ಕೆಲಸವನ್ನು ನೋಡ್ತಾರೆ. ಇದೆಂಥ ಅರ್ಥಹೀನ ಕಾರ್ಯ ಈ ಹಕ್ಕಿದು? ಅದು ತನ್ನ ಕೊಕ್ಕಿನಿಂದ ಎಷ್ಟು ನೀರು ತರೋಕ್ಕೆ ಸಾಧ್ಯ? ದಗ ದಗಿಸ್ತಾ ಇರೋ ಈ ಬೆಂಕಿನ ಹೇಗೆ ನಂದಿಸೋಕ್ಕೆ ಸಾಧ್ಯ? ಮೂರ್ಖ ಮೂರ್ಖ ಹಕ್ಕಿದು ಅಂತ ತಮ್ಮ ತಮ್ಮಲ್ಲೇ ಮಾತಾಡಿಕೊಂಡು ನಕ್ಬಿಟ್ರು. ಆದರೆ ಕುತೂಹಲದಿಂದ ಮುಂದೇನಾಗುತ್ತೆ ನೋಡೋಣ ಅಂತ ಅವರೆಲ್ಲ ಆಕಾಶದಲ್ಲಿ ನೆರೆದು ನಿಂತು ಈ ತಮಾಷೆಯನ್ನು ನೋಡ್ತಾ ಇದ್ರು. ತಾಸು ಮಾತ್ರ ಪುರ್ರ ಅಂತ ಹಾರು ಹೋಗಿ ಕೊಳದಲ್ಲಿ ತನ್ನ ಕೊಕ್ಕಿನಿಂದ ನೀರನ್ನು ತಗೊಂಡು ಬಂದು ಬೆಂಕಿ ಮೇಲೆ ಎರಿಸ್ತಾನೇ ಇತ್ತು. ತಾಸುವಿನ ಎಡೆಬಿಡದ ಈ ಪ್ರಯತ್ನವನ್ನು ಕಂಡು ದೇವತೆಗಳಿಗೆ ತುಂಬ ದುಃಖ ಆಗುತ್ತೆ. ಪಾಪ ತಾಸು ವ್ಯರ್ಥ ಪ್ರಯತ್ನ ಮಾಡ್ತಾ ಇದೆ ಅಂತ ಅಂದ್ಕೊಳ್ತಾ ಇರಬೇಕಾದ್ರೆ ಅವರ ಕಣ್ಣಿಂದ ಕಣ್ಣೀರ ದಾರಿ ಹರಿದು ಉರಿತಿರೋ ಚಿಂಚು ಕಾಡಿನ ಮೇಲೆ ಸುರಿಯುತ್ತೆ. ಅವರ ಕಣ್ಣೀರು ಪ್ರವಾಹವಾಗಿ ಹರಿದು ಕಾಡಿನ ಮೇಲೆ ಸುರಿಯೋಕ್ಕೆ ಆರಂಭ ಆಗುತ್ತೆ. ಕಾಡಿನ ಬೆಂಕಿ ಸುರಿದ ಕಣ್ಣೀರಿನಿಂದಾಗಿ ನಂದೆ ಹೋಗುತ್ತೆ. ತಾಸು ಈಗ ಸಮಾಧಾನದ ಉಸಿರನ್ನು ಬಿಡ್ತು. ದೇವತೆಗಳು, ಸದ್ಯ ನಮ್ಮ ಕಣ್ಣೀರಿನಿಂದ ಬೆಂಕಿ ನಂದಿ ಹೋಯ್ತಲ್ಲ, ತಾಸೋ ಪ್ರಯತ್ನಕ್ಕೆ ಫಲ ಸಿಕ್ಕಲ್ಲ ಅಂತ ಸಮಾಧಾನವಾದ ನಿಟ್ಟಿಸರನ್ನು ಬಿಟ್ಟು ತಮ್ಮ ಸಂಚಾರವನ್ನು ಮುಂದುವರಿಸ್ತಾರೆ. ಮುಂದೆ ಚಿಂಚು ಕಾಡಿನಲ್ಲಿ ಮರಳಿ ಮರ ಗಿಡಗಳು ನಳ ನಳಿಸೋಕ್ಕೆ ಆರಂಭ ಆಯಿತು. ಹಾರಿ ಹೋದ ಪಕ್ಷಿಗಳೆಲ್ಲ ಮರಳಿ ಚಿಂಚು ಕಾಡಿಗೆ ವಾಪಸ್ ಬಂದು ತಾಸೋವಿನ ಭಗೀರಥ ಪ್ರಯತ್ನದ ಕಥೆಯನ್ನು ತಿಳಿದು ತಾಸೋನನ್ನು ಹಾಡಿ ಹಾಡಿ ಹೊಗಳಿದ್ವು. ಹೀಗೆ ಮಕ್ಕಳೇ, ಇಂತಹ ದೃಢವಾದ ಗಟ್ಟಿಯಾದ ಸ್ಫೂರ್ತಿಯಿಂದ ಮಾಡಿದ ಚಿಕ್ಕ ಚಿಕ್ಕ ಕ್ರಿಯೆಗಳು ಜಗತ್ತನ್ನೇ ಬದಲಾಯಿಸ್ಬೋದು. ನಮ್ಮಲ್ಲಿರೋ ಇಂತಹ ತಾಸೋ ಹಕ್ಕಿಯನ್ನು ಬಡಿ ದೆಬ್ಬಿಸಿದರೆ ಜಯ ಖಂಡಿತ ನಮ್ಮದಾಗುತ್ತೆ ಅಲ್ವಾ? ನೀವೇನಂತೀರಾ?
6: ಇದುವರೆಗೂ ಪೊನ್ನಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
4: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
8: ದಸರಾ ಬೊಂಬೆ ಹಬ್ಬ,
9: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇ.
4: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
8: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
4: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜುವೆಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ.
8: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
4: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
8: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
4: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 86183-86806. ಸಂಖ್ಯೆ ಮತ್ತೊಮ್ಮೆ 86183-86806.
8: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.

0: ಶಿವಮೊಗ್ಗದ ಸಮಸ್ತ ಜನತೆಗೆ ಪ್ರೀತಿಯ ಆಹ್ವಾನ. ನಿಮ್ಮ ನೆಚ್ಚಿನ ಕೇಕ್ ಆಫ್ ದಿ ಡೇ ತನ್ನ ಹೊಚ್ಚ ಹೊಸ ಶಾಖೆಯನ್ನ ಗೋಪಾಲದ ಮೋರ್ ಸೂಪರ್ ಮಾರ್ಕೆಟ್ ಸಮೀಪ ಅಕ್ಟೋಬರ್ 14ರಂದು ಬೆಳಗ್ಗೆ 10 ಗಂಟೆಗೆ ಶುಭಾರಂಭಗೊಳ್ಳುತ್ತಿದೆ. ಈ ಶುಭ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಶಾಖಾ ಮಠದ ಪೂಜ್ಯ ಶ್ರೀ ನಾದಮಯಾನಂದ ಸ್ವಾಮೀಜಿಯವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಿಸಿಸಿ ಬ್ಯಾಂಕ್ ಹಾಗೂ ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಆರ್ಎಂ ಮಂಜುನಾಥ ಗೌಡ ಮತ್ತು ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಕೆಎಸ್ ಚನ್ನಬಸಪ್ಪ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಸಿಎಸ್ ಷಡಾಕ್ಷರಿ, ಉದ್ಯಮಿ ಒಕ್ಕಲಿಗರ ಫಸ್ಟ್ ಸರ್ಕಲ್ ಸಂಘದ ಅಧ್ಯಕ್ಷರಾದ ಶ್ರೀ ಎಂಎ ರಮೇಶ್ ಹೆಗ್ಡೆ ಹಾಗೂ ಒಕ್ಕಲಿಗರ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಸುಮಿತ್ರಾ ಕೇಶಮೂರ್ತಿಯವರು ಉಪಸ್ಥಿತರಿರಲಿದ್ದಾರೆ. ಇವರೆಲ್ಲರ ಜೊತೆಗೆ ನಿಮ್ಮ ಉಪಸ್ಥಿತಿಯೇ ನಮ್ಮ ಸಂಭ್ರಮದ ಸಾರ್ಥಕತೆ. ತಾವೆಲ್ಲರೂ ಕುಟುಂಬ ಸಮೇತರಾಗಿ ಆಗಮಿಸಿ ನಮ್ಮ ಹೊಸ ಪ್ರಯತ್ನಕ್ಕೆ ಶುಭ ಹಾರೈಸಿ ಆಶೀರ್ವದಿಸಬೇಕಾಗಿ ಪ್ರೀತಿಯಿಂದ ಕೋರುತ್ತಿರುವ ಶ್ರೀ ಸತೀಶ್ ಗೌಡ ಮತ್ತು ಸಿಬ್ಬಂದಿ ವರ್ಗ. ಕಾಂಟ್ಯಾಕ್ಟ್ 7676731403. ಸಂಖ್ಯೆ ಮತ್ತೊಮ್ಮೆ 7676731403. ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಕರೆಯೋಲೆ.
1: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ? ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
2: 4,000ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
7: ಹೂನೆ, ರೆಡಿ ಆಗ್ತಾ ಇದೆ.
6: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗ

0: ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
1: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
2: ನಂದಿನಿ ಗುಡ್ ಮಾರ್ನಿಂಗ್, ಶುಭೋದಯ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ನೀಲಾಸ್ ಅಕಾಡೆಮಿಯಿಂದ ಇಂದು ಬೆಳಗ್ಗೆ 10 ಗಂಟೆಗೆ ಫ್ರೀಡಂ ಪಾರ್ಕ್ ವೃತ್ತದ ಸಮೀಪದ 100 ಅಡಿ ರಸ್ತೆಯ ಸಪ್ತಗಿರಿ ಕಾಂಪ್ಲೆಕ್ಸ್ನ ಅಕಾಡೆಮಿಯಲ್ಲಿ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಸಮಾಲೋಚನಾ ಕಾರ್ಯಾಗಾರ ಆಯೋಜಿಸಲಾಗಿದೆ. ಸಲಹಾ ಮನೋವಿಜ್ಞಾನಿ ಅಭಿಜಾತ್ ಪಿ ಅವರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಲಿದ್ದಾರೆ. ಪರೀಕ್ಷಾ ಭಯ, ಆತಂಕ ಓದಿದ ವಿಷಯ ನೆನಪಿನಲ್ಲಿ ಉಳಿಯದಿರುವುದು ಹಾಗೂ ಏಕಾಗ್ರತೆಯ ಕೊರತೆ ನಿವಾರಿಸಿಕೊಳ್ಳುವ ಕುರಿತು ಸಲಹೆ ನೀಡಲಿದ್ದಾರೆ. ಪರೀಕ್ಷಾ ಒತ್ತಡವನ್ನು ಆತ್ಮವಿಶ್ವಾಸದಿಂದ ಎದುರಿಸುವುದು ಮತ್ತು ಸಕಾರಾತ್ಮಕ ಮನೋಭಾವ ಬೆಳೆಸಿಕೊಳ್ಳುವ ವಿಧಾನಗಳನ್ನು ತಿಳಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ನವೋದಯ ವಿದ್ಯಾಲಯದ ಕ್ರ್ಯಾಶ್ ಕೋರ್ಸ್ಗೆ ಉಚಿತ ಪರಿಚಯ ಕಾರ್ಯಕ್ರಮ ಆಯೋಜಿಸಲಾಗಿದೆ. 6ರಿಂದ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ NEET ಮತ್ತು JEE ಪರೀಕ್ಷೆಗಳ ಫೌಂಡೇಶನ್ ತರಬೇತಿ ಹಾಗೂ 10ನೇ ತರಗತಿಯ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕ ಗಳಿಸಲು ಅನುಸರಿಸಬೇಕಾದ ಅಧ್ಯಯನ ವಿಧಾನಗಳ ಕುರಿತು ಮಾಹಿತಿ ನೀಡಲಾಗುತ್ತದೆ. ಆಸಕ್ತ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಭಾಗವಹಿಸಬಹುದು ಎಂದು ಅಕಾಡೆಮಿಯ ಸಂಸ್ಥಾಪಕ ಮತ್ತು ನಿರ್ದೇಶಕ ವೀರೇಂದ್ರ ನಾಯಕ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ 7975532608 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ಅತಿ ಹೆಚ್ಚು ಮಳೆ ಸುರಿಯುವ ಪ್ರದೇಶವೆಂದು ಗುರುತಿಸಿಕೊಂಡಿರುವ ತೀರ್ಥಹಳ್ಳಿ ತಾಲೂಕಿನಲ್ಲಿ ಇದೀಗ ಬರಗಾಲದ ಪರಿಣಾಮ ಒಂದೊಂದಾಗಿ ಎದುರಾಗುತ್ತಿವೆ. ಪ್ರಮುಖವಾಗಿ 3-phase ವಿದ್ಯುತ್ ಪೂರೈಕೆಯಲ್ಲಿ ವಿಪರೀತ ವ್ಯತ್ಯಯ ಉಂಟಾಗುತ್ತಿದ್ದು ಜನರು ಸಮಸ್ಯೆಯ ಸುಳಿಗೆ ಸಿಲುಕಿದ್ದಾರೆ. ನಿಗದಿತ ಅವಧಿಗೆ ವಿದ್ಯುತ್ ಪೂರೈಕೆ ಮಾಡಲಾಗುತ್ತದೆ ಎಂಬ ಮೆಸ್ಕಾಂನ ವೇಳಾಪಟ್ಟಿ ಕೇವಲ ಕಾಗದದಲ್ಲೇ ಉಳಿದಿದೆ ಎಂಬ ಆರೋಪ ಕೇಳಿಬಂದಿದೆ. ಯಾವ ಸಮಯದಲ್ಲಿ ವಿದ್ಯುತ್ ಬರುತ್ತದೆ ಎಂಬುದು ಗೊತ್ತಾಗದೆ ಜನರು ಕಾಯುವಂತಾಗಿದೆ. ಇದರಿಂದ ರೈತರು ಹಾಗೂ ಗ್ರಾಮೀಣ ಭಾಗದ ಕಿರು ಉದ್ಯಮಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತಾಲೂಕಿನ ಮೆಸ್ಕಾಂನ 2 ಉಪವಿಭಾಗಗಳಿದ್ದು ಗುಣಮಟ್ಟದ ವಿದ್ಯುತ್ ಪೂರೈಕೆಗಾಗಿ ತೀರ್ಥಹಳ್ಳಿ ಪಟ್ಟಣ, ಕೊಣಂದೂರು, ಕಮ್ಮರಡಿ, ಬೆಜ್ಜವಳ್ಳಿ ಹಾಗೂ ಮಂಡಗದ್ದೆಯ ಸಬ್ಸ್ಟೇಷನ್ ಸ್ಥಾಪಿಸಲಾಗಿದೆ. ಆದರೆ ನಿರೀಕ್ಷಿತ ಮಟ್ಟದಲ್ಲಿ ವಿದ್ಯುತ್ ಪೂರೈಕೆ ಆಗುತ್ತಿಲ್ಲ. ತಾಲೂಕಿನ 5 ಹೋಬಳಿಗಳ ವ್ಯಾಪ್ತಿಯ 247 ಗ್ರಾಮಗಳಲ್ಲಿ ವಿದ್ಯುತ್ ಪೂರೈಕೆ ನಿರೀಕ್ಷೆಗೂ ಮೀರಿದ ರೀತಿಯಲ್ಲಿ ವ್ಯತ್ಯಯಗೊಳ್ಳುತ್ತಿದೆ. ವಿದ್ಯುತ್ ಪೂರೈಕೆಯಲ್ಲಿನ ಕಣ್ಣಾಮುಚ್ಚಲೆಯಿಂದ ಕುಡಿಯುವ ನೀರಿಗೂ ಹಾಹಾಕಾರ ಉಂಟಾಗಿದೆ. ಸಮಸ್ಯೆಗಳಿಗೆ ಸ್ಪಂದಿಸದೆ ಅಧಿಕಾರಿಗಳು ಜಾರಿಕೊಳ್ಳುತ್ತಿರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಮುಂದಿನ ವಿವರ. ಭದ್ರಾವತಿ ನಗರಸಭೆಯಿಂದ 11 ದಿನಗಳ ಕಾಲ ವೈಭವದ ನಾಡಹಬ್ಬ ದಸರಾ ಮಹೋತ್ಸವ ಆಚರಿಸಲು ಸಕಲ ಸಿದ್ದತೆ ಕೈಗೊಳ್ಳಲಾಗಿದೆ. ಈ ಬಾರಿ ಸಾರ್ವಜನಿಕರನ್ನು ಆಕರ್ಷಿಸುವ ಹಲವು ಬಗೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ನಗರಸಭೆ ಅಧ್ಯಕ್ಷ ಜೆಸಿ ಗೀತಾ ರಾಜ್ಕುಮಾರ್ ಹೇಳಿದರು. ನಗರಸಭೆ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ದಸರಾ ಯಶಸ್ಸಿಗೆ ನಗರಸಭಾ ಸದಸ್ಯರು, ಅಧಿಕಾರಿಗಳು, ಸಿಬ್ಬಂದಿ, ಸಂಘ ಸಂಸ್ಥೆಗಳು ಹಾಗೂ ಮಹಿಳಾ ಸ್ವಸಹಾಯ ಸಂಘಗಳ ಸಹಕಾರ ಅಗತ್ಯ ಎಂದರು. ಪೌರಾಯುಕ್ತ ಕೆಎನ್ ಹೇಮಂತ್ ಮಾತನಾಡಿ, ಈ ಬಾರಿ ದಸರಾ ಮಹೋತ್ಸವವನ್ನು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಚರಿಸಲು ತೀರ್ಮಾನಿಸಲಾಗಿದೆ. ಕಾರ್ಯಕ್ರಮಗಳ ಯಶಸ್ವಿಗಾಗಿ ನಗರಸಭಾ ಸದಸ್ಯರ ಅಧ್ಯಕ್ಷತೆಯಲ್ಲಿ 9 ಉಪಸಮಿತಿಗಳನ್ನು ರಚಿಸಲಾಗಿದೆ ಎಂದು ತಿಳಿಸಿದರು. ಅಕ್ಟೋಬರ್ 11ರಿಂದ ಅಕ್ಟೋಬರ್ 21ರವರೆಗೆ ದಸರಾ ಮಹೋತ್ಸವ ನಡೆಯಲಿದೆ. ಅಕ್ಟೋಬರ್ 11ರಂದು ಬೆಳಗ್ಗೆ 11 ಗಂಟೆಗೆ ನಗರಸಭೆ ಕಚೇರಿ ಆವರಣದ ಶ್ರೀ ಚಾಮುಂಡೇಶ್ವರಿ ದೇವಿಗೆ ಅಗ್ರಪೂಜೆ ನೆರವೇರಿಸಲಾಗಿದೆ ಎಂದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಶಿಕ್ಷಣದಲ್ಲಿ ರಂಗಕಲೆಯ ಬಳಕೆಯಿಂದ ಪರಿಣಾಮಕಾರಿ ಕಲಿಕೆ ಮತ್ತು ಬೋಧನೆ ಸಾಧ್ಯ ಎಂದು ರಂಗಕರ್ಮಿ ಸಾಸ್ವೆಹಳ್ಳಿ ಸತೀಶ್ ಹೇಳಿದರು. ಕುವೆಂಪು ಶತಮಾನೋತ್ಸವ ಶಿಕ್ಷಣ ಮಹಾವಿದ್ಯಾಲಯ ಸಭಾಂಗಣದಲ್ಲಿ ಇತ್ತೀಚೆಗೆ ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಹವ್ಯಾಸಿ ರಂಗ ತಂಡಗಳ ಕಲಾವಿದರ ಸಂಘದ ಸಹಯೋಗದಲ್ಲಿ ಆಯೋಜಿಸಿದ್ದ ರಂಗವಾಚಿಕೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಶಿಕ್ಷಣ ರಂಗಕಲೆಯ ಮಹತ್ವವನ್ನು ವಿವರಿಸಿದ ಅವರು ರಂಗವಾಚಿಕೆಯ ಪ್ರಾತ್ಯಕ್ಷಿಕೆ ನಡೆಸಿಕೊಟ್ಟರು. ಬೋಧನಾ ಪ್ರಕ್ರಿಯೆಯಲ್ಲಿ ರಂಗವಾಚಿಕೆಯನ್ನು ಬಳಸುವ ವಿಧಾನಗಳನ್ನು ಉದಾಹರಣೆಗಳ ಮೂಲಕ ವಿವರಿಸಿ ವಿದ್ಯಾರ್ಥಿಗಳ ಗಮನ ಸೆಳೆಯಲು ಹಾಗೂ ವಿಷಯವನ್ನು ಸುಲಭವಾಗಿ ಅರ್ಥೈಸಲು ಇದು ಹೇಗೆ ಸಹಾಯಕಾರಿಯಾಗುತ್ತದೆ ಎಂಬುದನ್ನು ತಿಳಿಸಿದರು. ಉಪನ್ಯಾಸಕ ಎನ್ಜಿ ಪ್ರಕಾಶ್ ಅಧ್ಯಕ್ಷತೆ ವಹಿಸಿದ್ದರು. ಶಿವಮೊಗ್ಗ ಕಲಾವಿದರ ಒಕ್ಕೂಟದ ಅಧ್ಯಕ್ಷ ಕಾಂತೇಶ್ ಕದರ ಮಂಡಲಗಿ ಮತ್ತು ನೌಷಧ ಹರ್ಲಾಪುರ, ಗಿರಿಧರ್ ದಿಣ್ಣೆಮನೆ, ದಯಾನಂದ್ ಸಾಗರ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಸಾಹಿತ್ಯ ಕೃತಿಯನ್ನು ಕೇವಲ ಓದುವುದಕ್ಕಿಂತ ಅದರಲ್ಲಿರುವ ಪಾತ್ರಗಳ ಭಾವನೆ, ಸನ್ನಿವೇಶ ಹಾಗೂ ಸಂಭಾಷಣೆಗಳನ್ನು ಧ್ವನಿ, ಹಾವಭಾವ ಮತ್ತು ಭಾವಾಭಿವ್ಯಕ್ತಿಯೊಂದಿಗೆ ಪ್ರೇಕ್ಷಕರಿಗೆ ತಲುಪಿಸುವುದೇ ರಂಗವಾಚಿಕೆ ಎಂದು ರಂಗಕಲಾವಿದ ಚಂದನಿನಾಸಂ ತಿಳಿಸಿದರು. ಮಹಾನಗರ ಪಾಲಿಕೆಯು ರಂಗದಸರಾ ಅಂಗವಾಗಿ ನಗರದ ರಾಷ್ಟ್ರೀಯ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಆಯೋಜಿಸಿದ್ದ ರಂಗವಾಚಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರಂಗವಾಚಿಕೆಯಲ್ಲಿ ಓದುವ ವ್ಯಕ್ತಿಯ ಧ್ವನಿಯ ಏರಿಳಿತ, ಪಾತ್ರಕ್ಕೆ ತಕ್ಕ ಭಾವನೆ ಮತ್ತು ಸನ್ನಿವೇಶಕ್ಕೆ ಅನುಗುಣವಾದ ಅಭಿವ್ಯಕ್ತಿ ಮುಖ್ಯ. ಮಕ್ಕಳಿಗೆ ಸಾಹಿತ್ಯ ಮತ್ತು ರಂಗಭೂಮಿಯ ಪರಿಚಯ ಮಾಡಿಸುವ ನಿಟ್ಟಿನಲ್ಲಿ ರಂಗವಾಚಿಕೆ ಪರಿಣಾಮಕಾರಿ ಮಾಧ್ಯಮ ಎಂದು ಅವರು ತಿಳಿಸಿದರು. ಮುಂದಿನ ವಿವರ. ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಎಲ್ಲಾ ಮಕ್ಕಳಿಗೆ ಸರ್ಕಾರದ ಉದ್ಯೋಗಾವಕಾಶದ ಮೀಸಲಿನಲ್ಲಿ 2% ಹೆಚ್ಚುವರಿ ಅವಕಾಶವನ್ನು ಸರ್ಕಾರ ನೀಡಿದ್ದು, ಕ್ರೀಡಾಪಟುಗಳು ಇದನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಆರ್ ಮೋಹನ್ ಕುಮಾರ್ ತಿಳಿಸಿದರು. ನೆಹರು ಕ್ರೀಡಾಂಗಣದಲ್ಲಿ ಮಹಾವೀರ ವಿದ್ಯಾಸಂಸ್ಥೆ ಅನುದಾನರಹಿತ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ, ಶಾಲಾ ಶಿಕ್ಷಣ ಇಲಾಖೆ, ಉಪನಿರ್ದೇಶಕರ ಕಚೇರಿ ಶಿವಮೊಗ್ಗ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಬೆಂಗಳೂರು ವಿಭಾಗ ಮಟ್ಟದ 17 ವರ್ಷದೊಳಗಿನ ಬಾಲಕ ಮತ್ತು ಬಾಲಕಿಯರ ವಾಲಿಬಾಲ್ ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದರು. ಕ್ರೀಡೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ಸ್ಪರ್ಧೆ ಮುಖ್ಯ. ಗೆಲುವು ನಮ್ಮ ಮುಂದಿನ ಸಾಧನೆಗೆ ಅವಕಾಶ ನೀಡುತ್ತದೆ, ಸೋಲು ನಂತರದ ಗೆಲುವು ಪಡೆಯಲು ಪ್ರೇರಣೆ ನೀಡುತ್ತದೆ ಎಂದರು. ಜಿಲ್ಲಾ ವಾಲಿಬಾಲ್ ಸಂಸ್ಥೆ ಅಧ್ಯಕ್ಷ ಭಾಸ್ಕರ್ ಜಿ ಕಾಮತ್, ಜಿಲ್ಲಾ ಶಿಕ್ಷಕ ತರಬೇತಿ ಸಂಸ್ಥೆಯ ಪ್ರಾಂಶುಪಾಲ ಹೆಚ್ಆರ್ ಕೃಷ್ಣಮೂರ್ತಿ, ಬಿಇಒ ರಮೇಶ್ ಪ್ರಮುಖರಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಮಲೆನಾಡಿನಲ್ಲಿ ವೀಕ್ಷಿಸಲು ಸಾಕಷ್ಟು ಪ್ರವಾಸಿ ತಾಣಗಳಿದ್ದು ಜಿಲ್ಲೆಯು ಶ್ರೀಮಂತ ಜೀವ ವೈವಿಧ್ಯದಿಂದ ಕೂಡಿದೆ ಎಂದು ಜಿಲ್ಲಾ ತರಬೇತಿ ಸಂಸ್ಥೆ ಪ್ರಾಂಶುಪಾಲರಾದ ಜಿ ರಾಜೇಶ್ ಹೇಳಿದರು. ಜಿಲ್ಲಾ ತರಬೇತಿ ಸಂಸ್ಥೆಯಲ್ಲಿ ಜಿಲ್ಲೆಯ ಸರ್ಕಾರಿ ಸಿ ವೃಂದದ ನೌಕರರು ಮತ್ತು ಅಧಿಕಾರಿಗಳಿಗೆ ಆಯೋಜಿಸಿದ್ದ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಕುರಿತು ಪರಿಚಯಾತ್ಮಕ ತರಬೇತಿ ಕಾರ್ಯಾಗಾರದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸಕ್ರೆಬೈಲು ಆನೆ ಬಿಡಾರದಲ್ಲಿ ಆನೆಗಳಿಗೆ ತರಬೇತಿಗಳನ್ನು ನೀಡುವುದನ್ನು ನೋಡಬಹುದು. ಹುಲಿ ಮತ್ತು ಸಿಂಹಧಾಮದಲ್ಲಿ ವಿಶಿಷ್ಟ ಪ್ರಭೇದದ ಪ್ರಾಣಿಗಳಿವೆ. ಜಿಲ್ಲೆಯ ಸುಮಾರು 250 ಅಧಿಕ ಪಕ್ಷಿ ಪ್ರಭೇದಗಳನ್ನು ಪತ್ತೆ ಹಚ್ಚಲಾಗಿದೆ. ಪ್ರವಾಸಿಗರು ಪರಿಸರದಲ್ಲಿ ತನ್ಮಯರಾಗುವುದಲ್ಲದೆ ಅದರ ಬಗ್ಗೆ ಮಾಹಿತಿ ಪಡೆಯಬಹುದು ಎಂದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ನಾನು ನಿಮ್ಮ

0: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ನಾಡಹಬ್ಬ ದಸರಾಕ್ಕೆ ಜಿಲ್ಲೆ ಸಜ್ಜಾಗಿದೆ. ಸ್ಥಳೀಯ ಸಂಸ್ಥೆಗಳಿಂದ ವರ್ಣರಂಜಿತ ದಸರಾ ಆಚರಣೆಗೆ ಸಿದ್ಧತೆಗಳು ಪೂರ್ಣಗೊಂಡಿದ್ದು ವಿವಿಧ ದೇವಾಲಯಗಳಲ್ಲಿ ಶಕ್ತಿ ದೇವತೆ ಆರಾಧನೆ ವೇದಿಕೆ ಸಿದ್ಧವಾಗಿದೆ. ಹಲವಾರು ದೇವಾಲಯಗಳಲ್ಲಿ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ. ಜಿಲ್ಲೆಯ ವಿವಿಧ ನಗರ ಹಾಗೂ ಪಟ್ಟಣ ಪ್ರದೇಶಗಳಲ್ಲಿ ಪ್ರಮುಖ ರಸ್ತೆ ವೃತ್ತ ಕಟ್ಟಡಗಳಿಗೆ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದೆ. ಅಕ್ಟೋಬರ್ 11 ಬೆಳಗ್ಗೆ 11 ಕೋಟೆ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಕನ್ನಡ ಚಿತ್ರರಂಗದ ಹಿರಿಯ ನಟ ಶ್ರೀನಾಥ್ ಅವರು ದಸರಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಶಾಸಕರಾದ ಎಸ್ಎನ್ ಚನ್ನಬಸಪ್ಪ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಬೆಳಗ್ಗೆ ಪಾಲಿಕೆ ಆವರಣದಿಂದ ಕೋಟೆ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದವರೆಗೆ ಚಾಮುಂಡೇಶ್ವರಿ ದೇವಿಯ ಮೆರವಣಿಗೆ ನಡೆಸಿದರು. ಅಲ್ಲಿ ದೇವಿಯನ್ನು ಪ್ರತಿಷ್ಠಾಪಿಸಲಾಯಿತು. 11 ದಿನಗಳ ಕಾಲ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಲಾಗುವುದು. ಮುಂದಿನ ವಿವರ. ಮೈಸೂರಿನಲ್ಲಿ ನಡೆಯುವ ದಸರಾ ಪುಸ್ತಕ ಮೇಳದಲ್ಲಿ ಶಿವಮೊಗ್ಗ ಆವೃತ್ತಿ ಉಪಸಂಪಾದಕ ಕವಿ ಸಂತೋಷ್ ಭದ್ರಾವತಿ ರಚನೆಯ ಮಾತಿನ ನಿಲ್ದಾಣ ಕವನ ಸಂಕಲನ ಅಕ್ಟೋಬರ್ 16 ಬೆಳಗ್ಗೆ 11:30 ಮೈಸೂರಿನ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮೈದಾನದ ರಾಷ್ಟ್ರಕವಿ ಜಿಎಸ್ ಶಿವರುದ್ರಪ್ಪ ವೇದಿಕೆಯಲ್ಲಿ ಬಿಡುಗಡೆಗೊಳ್ಳಲಿದೆ. ಕನ್ನಡ ಪುಸ್ತಕ ಪ್ರಾಧಿಕಾರದ ಸಹಯೋಗದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಡಾಕ್ಟರ್ ಎಲ್ಎನ್ ಮುಕುಂದರಾಜ್ ಕವನ ಸಂಕಲನ ಬಿಡುಗಡೆಗೊಳಿಸಲಿದ್ದಾರೆ. ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷ ಡಾ ಮಾನಸ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಂತೋಷ್ ಭದ್ರಾವತಿ, ಸಾಯಬಣ್ಣ ಮಾದರ, ಡಾ ಬಿಎಸ್ ಮಂಜುನಾಥ ಸ್ವಾಮಿ ಉಪಸ್ಥಿತರಿರಲಿದ್ದಾರೆ. ಭದ್ರಾವತಿಯ ಸಂತೋಷ್ 2002 ಪತ್ರಿಕೋದ್ಯಮದಲ್ಲಿ ತೊಡಗಿಸಿಕೊಂಡು ಹಲವು ಪತ್ರಿಕೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. 2015 ಚಿನ್ನಿದಾಂಡು ಬುಗುರಿ ಎಂಬ ಮಕ್ಕಳ ಕವನ ಸಂಕಲನದ ಮೂಲಕ ಸಾಹಿತ್ಯ ಕ್ಷೇತ್ರ ಪ್ರವೇಶಿಸಿದರು. ಎರಡನೇ ಕೃತಿ ಸಿನಿಮಾ ಲೋಕದ ಸಾಮ್ರಾಟ 2025 ಪ್ರಕಟಗೊಂಡು ಮೂರನೇ ಕೃತಿ ಕಾಲದ ಕಥನ ಕವನ ಸಂಕಲನದ ಮೂಲಕ ಕನ್ನಡ ಕಾವ್ಯಕ್ಷೇತ್ರದಲ್ಲಿ ಗಮನ ಸೆಳೆದಿದ್ದಾರೆ. ಇದೀಗ 4ನೇ ಕೃತಿ ಮಾತಿನ ನಿಲ್ದಾಣ ಬಿಡುಗಡೆಗೊಳ್ಳುತ್ತಿದೆ. ಮುಂದಿನ ವಿವರ. ಸಾಮಾನ್ಯವಾಗಿ ಮನುಷ್ಯನ ಕೈಕಾಲುಗಳು ಮುರಿದಾಗ ಪಿಒಪಿ ಹಾಕಿ ಗುಣಪಡಿಸುವುದನ್ನು ನೋಡಿದ್ದೇವೆ. ಆದರೆ ದೇಶದಲ್ಲೇ ಮೊದಲೆಂಬಂತೆ ಕಾಲು ಮೂಳೆ ಮುರಿತಕ್ಕೆ ಒಳಗಾಗಿದ್ದ 35 ವರ್ಷದ ಬೃಹದಾಕಾರದ ಆನೆಗೆ ಫೈಬರ್ ಗ್ಲಾಸ್ ಕ್ಯಾಸ್ಟಿಂಗ್ ಅಳವಡಿಸುವ ಮೂಲಕ ಗುಣಪಡಿಸುತ್ತಿರುವುದಕ್ಕೆ ಸಕ್ರೆಬೈಲ್ ಬಿಡಾರ ಸಾಕ್ಷಿಯಾಗಿದೆ. ಹಾಸನ ಜಿಲ್ಲೆಯಲ್ಲಿ ಹಲವರ ಬಲಿ ಪಡೆದಿದ್ದ ದ್ರೋಣ ಆನೆಯನ್ನು ಕಳೆದ ವರ್ಷ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಬಳಿ ಸೆರೆಹಿಡಿದು ಶಿವಮೊಗ್ಗ ತಾಲೂಕು ಸಕ್ರೆಬೈಲು ಬಿಡಾರಕ್ಕೆ ತರಲಾಗಿತ್ತು. ಈ ವೇಳೆ ಕ್ರಾಲ್ನಲ್ಲಿ ಹಾಕಿದ್ದಾಗ ಬಿದ್ದು ತನ್ನ ಎಡಗಾಲಿನ ಮೂಳೆ ಮುರಿದುಕೊಂಡಿತ್ತು. ಅದು ಕುಂಟುತ್ತಾ ಓಡಾಡುವುದನ್ನು ಕಂಡ ಆನೆ ಬಿಡಾರ ವೈದ್ಯರು ಪರೀಕ್ಷಿಸಿದಾಗ ಮೂಳೆ ಮುರಿತ ಕಂಡುಬಂದಿತು. ದ್ರೋಣನಿಗೆ ಮನುಷ್ಯರಿಗೆ ಹಾಕುವ ಪಿಒಪಿಯ ಕ್ಯಾಸ್ಟಿಂಗ್ ಮಾಡಿದರೆ ಅದರ ಭಾರಕ್ಕೆ ಪುಡಿಯಾಗುತ್ತದೆ, ಅಲ್ಲದೆ ನೀರು ಬಿದ್ದರೆ ಕಾಲು ಬೇಗ ಗುಣವಾಗುವುದಿಲ್ಲ ಎಂದು ಅರಿತ ವೈದ್ಯರು ದ್ರೋಣನ ಕಾಲಿಗೆ ಫೈಬರ್ ಗ್ಲಾಸ್ ಕ್ಯಾಸ್ಟಿಂಗ್ ಮಾಡಿದ್ದರು. ಇದು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿದ್ದು ಹೆಚ್ಚು ಭಾರವಿಲ್ಲ, ನೀರು ಬಿದ್ದರೂ ಸಮಸ್ಯೆ ಆಗುವುದಿಲ್ಲ ಎಂದು ಖಚಿತಪಡಿಸಿಕೊಂಡ ವೈದ್ಯರು ಫೈಬರ್ ಗ್ಲಾಸ್ ಕ್ಯಾಸ್ಟಿಂಗ್ ಮಾಡಿದ್ದರು. ದ್ರೋಣನಿಗೆ 1 ಕ್ಯಾಸ್ಟಿಂಗ್ ಹಾಕಲಾಗಿತ್ತು. ಕೇವಲ 80,000 ರೂಪಾಯಿ ವೆಚ್ಚದಲ್ಲಿ ಚಿಕಿತ್ಸೆ ನೀಡಿ ಗುಣಪಡಿಸಲಾಗಿದೆ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನ ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ವಂದನೆಗಳೊಂದಿಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
2: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
1: ವಿವರಗಳನ್ನು ಕೂಡಲೇ ವಾಟ್ಸಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
2: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
2: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಶಿವಮೊಗ್ಗದ ಸಮಸ್ತ ಜನತೆಗೆ ಪ್ರೀತಿಯ ಆಹ್ವಾನ. ನಿಮ್ಮ ನೆಚ್ಚಿನ ಕೇಕ್ ಆಫ್ ದಿ ಡೇ ತನ್ನ ಹೊಚ್ಚ ಹೊಸ ಶಾಖೆಯನ್ನ ಗೋಪಾಳದ ಮೋರ್ ಸೂಪರ್ ಮಾರ್ಕೆಟ್ ಸಮೀಪ 14th October ಬೆಳಗ್ಗೆ 10:00 ಶುಭಾರಂಭಗೊಳ್ಳುತ್ತಿದೆ. ಈ ಶುಭ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಶಾಖಾ ಮಠದ ಪೂಜ್ಯ ಶ್ರೀ ನಾದಮಯಾನಂದ ಸ್ವಾಮೀಜಿಯವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಿಸಿಸಿ ಬ್ಯಾಂಕ್ ಹಾಗೂ ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಆರ್ಎಂ ಮಂಜುನಾಥ ಗೌಡ ಮತ್ತು ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಕೆಎಸ್ ಚನ್ನಬಸಪ್ಪ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಸಿಎಸ್ ಷಡಾಕ್ಷರಿ, ಉದ್ಯಮಿ ಒಕ್ಕಲಿಗರ ಫಸ್ಟ್ ಸರ್ಕಲ್ ಸಂಘದ ಅಧ್ಯಕ್ಷರಾದ ಶ್ರೀ ಎಂಎ ರಮೇಶ್ ಹೆಗ್ಡೆ ಹಾಗೂ ಒಕ್ಕಲಿಗರ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಸುಮಿತ್ರಾ ಕೇಶಮೂರ್ತಿಯವರು ಉಪಸ್ಥಿತರಿರಲಿದ್ದಾರೆ. ಇವರೆಲ್ಲರ ಜೊತೆಗೆ ನಿಮ್ಮ ಉಪಸ್ಥಿತಿಯೇ ನಮ್ಮ ಸಂಭ್ರಮದ ಸಾರ್ಥಕತೆ. ತಾವೆಲ್ಲರೂ ಕುಟುಂಬ ಸಮೇತರಾಗಿ ಆಗಮಿಸಿ ನಮ್ಮ ಹೊಸ ಪ್ರಯತ್ನಕ್ಕೆ ಶುಭ ಹಾರೈಸಿ ಆಶೀರ್ವದಿಸಬೇಕಾಗಿ ಪ್ರೀತಿಯಿಂದ ಕೋರುತ್ತಿರುವ ಶ್ರೀ ಸತೀಶ್ ಗೌಡ ಮತ್ತು ಸಿಬ್ಬಂದಿ ವರ್ಗ. ಕಾಂಟ್ಯಾಕ್ಟ್ 7676731403. ಸಂಖ್ಯೆ ಮತ್ತೊಮ್ಮೆ 7676731403. ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಕರೆಯೋಲೆ.
6: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
7: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
8: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
7: ನಿನ್ ಮಾತಿನ ಅರ್ಥ,
8: ದಿನ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
9: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
10: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
1: ಹಲೋ ಕೇಳುಗರೇ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ನೀವೀಗ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಮ್ಮ ಪ್ರೀತಿಯ ನಲ್ಮೆಯ ಆತ್ಮೀಯ ನೆಚ್ಚಿನ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ ಆರೋಗ್ಯವಾಗಿ ಖುಷಿ ಖುಷಿಯಾಗಿ ನಗ್ನಾಗ್ತಾ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೆ ನಿಮ್ಮೆಲ್ಲರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಕೇಳುಗರೆ ಹೆಸರು ಹೇಳ್ತಾ ಇದೆ ಪರಿಸರ ಪರಿಚಯ. ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಇನ್ನು ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ನದಿ ಬೆಟ್ಟ ಕಾಡು ಗುಡ್ಡ ಜಲಪಾತಗಳು ಜಲಚರಗಳು ಪ್ರಾಣಿ ಪಕ್ಷಿ ಹಣ್ಣು ತರಕಾರಿ ಈ ಎಲ್ಲಾ ವಿಷಯವೂ ಕೂಡ ಒಳಗೊಂಡಿರುತ್ತೆ. ಹಾಗೆ ಇದರ ಜೊತೆಗೆ ಪರಿಸರ ಕಾಳಜಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಹಾಗಿದ್ಮೇಲೆ ಇವತ್ತು ಕೂಡ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರದ ಬಗ್ಗೆ ನಿಮ್ಮೊಟ್ಟಿಗೆ ಮಾಹಿತಿಯನ್ನ ಹಂಚಿಕೊಳ್ಳೋಣ ಅಂತಿದ್ದೀನಿ. ನಾನು ಮುಂಚೆನೆ ಹೇಳಿದೆ, ಪರಿಸರ ಪರಿಚಯ ಅನ್ನುವಾಗ ನದಿ ಬೆಟ್ಟ ಕಾಡು ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ ಅಂತ. ಅದರಲ್ಲೂ ನಾನು ಇವತ್ತು ಬೆಳಗ್ಗೆ ಆಫೀಸಿಗೆ ಬರೋ ಟೈಮಲ್ಲಿ ನಮ್ಮ ಶಿವಮೊಗ್ಗದ ತುಂಗಾ ನದಿಯನ್ನು ನೋಡಿ ತುಂಬಾ ಖುಷಿಯಾಯಿತು. ಈ ಒಂದು ನದಿ ಎಷ್ಟೋ ಜನಕ್ಕೆ ಜೀವನದ ಆಧಾರವಾಗಿದೆ ಅಲ್ವಾ? ನಾವೆಲ್ಲರೂ ಕೂಡ ಶಿವಮೊಗ್ಗದವರು ಕುಡಿಯುವಂಥದ್ದು ತುಂಗಾ ನೀರೇ. ಒಂದು ದೊಡ್ಡ ಮಾತು ಕೂಡ ಇದೆ, ಗಂಗಾ ಸ್ನಾನ ತುಂಗಾ ಪಾನ ಅಂತ. ಹೀಗೆಲ್ಲ ಇರುವಾಗ ನನಗೆ ಒಂದು ಮೋಸ್ಟ್ ಬ್ಯೂಟಿಫುಲ್ ನದಿ ನೆನಪಾಯಿತು, ಅದೇನೆ ಕಬಿನಿ ಅಥವಾ ಕಪಿಲಾ ನದಿ. ಅರೆ ಬರೀ ನದಿ ಅಂತ ಅಂದ್ಕೋಬೇಡಿ, ದಿಸ್ ಈಸ್ ನಾಟ್ ಜಸ್ಟ್ ಎ ರಿವರ್, ದಿಸ್ ಈಸ್ ಎ ಮ್ಯಾಜಿಕ್ ಅಂತಾನೆ ಹೇಳ್ಬೋದು. ಹೌದು, ನಿಮಗೆ ಗೊತ್ತಾ, ಈ ಕಬಿನಿ ನದಿ ಹುಟ್ಟೋದು ನಮ್ಮ ನೆರೆಯ ರಾಜ್ಯ ಕೇರಳದ ವೈನಾಡ್ ಬೆಟ್ಟದಲ್ಲಿ, ಆದ್ರೆ ಓಡೋಡಿ ಬಂದು ನಲಿಯೋದು ಮಾತ್ರ ನಮ್ಮ ಕರುನಾಡ ಮೈಸೂರು ಮಣ್ಣಲ್ಲಿ. ಮತ್ತೆ ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ನಮ್ಮ ತಿರುಮಕೂಡಲು ನರಸೀಪುರದಲ್ಲಿ ಈ ಕಬಿನಿ ಕಾವೇರಿ ಅಕ್ಕನ ಜೊತೆ ಸೇರಿ ತ್ರಿವೇಣಿ ಸಂಗಮ ಸೃಷ್ಟಿ ಮಾಡುತ್ತೆ. ವಾವ್, ಎಂತ ಇಮ್ಯಾಜಿನೇಷನ್ ಅಲ್ವಾ, ಚೆನ್ನಾಗಿದೆ ಅಲ್ವಾ. ಖಂಡಿತವಾಗ್ಲೂ, ಇನ್ನು ಕಬಿನಿ ಅಂದ ತಕ್ಷಣ ನಮಗೆ ನೆನಪಾಗೋದು ಅಲ್ಲಿನ ಹಿನ್ನೀರು, ಜೊತೆಗೆ ವೈಲ್ಡ್ ಲೈಫ್ ಕೂಡ. ಆನೆಗಳ ಹಿಂಡು, ಗಂಭೀರವಾಗಿ ನಡೆಯುವಂತ ಹುಲಿ, ಮರದ ಮೇಲೆ ಕುಳಿತು ಗತ್ತಿನಿಂದ ನೋಡೋ ಕಪ್ಪು ಚಿರತೆ. ಅಬ್ಬಬ್ಬಾ, ನೇಚರ್ ಲವರ್ಸ್ಗೆ ಇದಕ್ಕಿಂತ ಬೆಸ್ಟ್ ಪ್ಲೇಸ್ ಬೇಕಾ? ಈ ನದಿಗಳೇ ಹಾಗೆ, ನೇಚರ್ ಕೂಡ ಹಾಗೆ. ನದಿಗಳು ಹುಟ್ಟೋದೇ ಒಂದ್ ಕಡೆ, ಸೇರೋದೇ ಇನ್ನೊಂದ್ ಕಡೆ, ಜೊತೆಗೆ ಹರಿಯೋದು ಮತ್ತೊಂದ್ ಕಡೆ ಇರುತ್ತೆ. ಹಾಗೆ ಈ ಒಂದು ನೇಚರ್ ನೋಡ್ಬೇಕಾದ್ರೆ ತುಂಬಾ ಖುಷಿಯಾಗಿರುತ್ತೆ. ಆ ನೇಚರ್ ಅಲ್ಲಿ ಸಾಕಷ್ಟು ಬಗೆ ಬಗೆಯ ಕಾಡು ಪ್ರಾಣಿಗಳು, ಪಕ್ಷಿಗಳು ಎಲ್ಲವೂ ಕೂಡ ಇರುವಂತದ್ದು ಅಲ್ಲ. ಇನ್ನು ಇಲ್ಲಿ ಮಳೆಗಾಲದಲ್ಲಿ ಮುಳುಗಿ ಬೇಸಿಗೆಯಲ್ಲಿ ಮಾತ್ರ ಹೊರಬರುವಂತ ಪ್ರಸಿದ್ಧ ಮಾಸ್ತಿಗುಡಿ ದೇವಾಲಯ ನೆನಪಿದ್ಯಾ? ಡಾಕ್ಟರ್ ರಾಜ್ಕುಮಾರ್ ಅವರ ಸೂಪರ್ ಹಿಟ್ ಗಂಧದ ಗುಡಿ ಮೂವಿ ಶೂಟ್ ಆಗಿದ್ದು ಕೂಡ ಇಲ್ಲೇನೆ. ಕಬಿನಿ ಅಂದ್ರೆ ಬರೀ ನೀರಲ್ಲ, ಅದೊಂದು ರೋಮಾಂಚನ. ನೀವೇನಾದ್ರೂ ದಣ್ದಿರೋ ಮೈಂಡ್ಗೆ ಕೊಂಚ ರಿಲ್ಯಾಕ್ಸೇಷನ್ ಕೊಡ್ಬೇಕು ಅಂದ್ಕೊಂಡಿದ್ರೆ ಈ ರೀತಿಯ ನದಿಗಳು ಹರಿಯುವಂತಹ ಜಾಗಕ್ಕೆ ಒಮ್ಮೆ ಭೇಟಿ ನೀಡಿ ನಿಮ್ಮ ಮನಸ್ಸು ಕೂಡ ರಿಲ್ಯಾಕ್ಸ್ ಆಗತ್ತೆ, ಫ್ರೀ ಆಗತ್ತೆ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕಬಿನಿ ಕಥೆಯನ್ನ ಮುಂದುವರಿಸ್ತೀನಿ. ನಿಮಗಾಗಿ ಕಬಿನಿಯಷ್ಟೇ ಹಿತವಾದಂತ ಒಂದು ಮೆಲೋಡಿ ಸಾಂಗ್ ಕೂಡ ಪ್ಲೇ ಆಗ್ತಿದೆ. ಸಾಂಗ್ ಅನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ಇನ್ಫಾರ್ಮೇಶನ್ ನಿಮಗಾಗಿ ಕಾದಿದೆ, ಮತ್ತಷ್ಟು ಕ್ಯೂರಿಯಾಸಿಟಿ ವಿಷಯಗಳನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ ಈ ಒಂದು ನದಿಯ ಬಗ್ಗೆ. ಹಾಗೆದ್ಮೇಲೆ ಸಾಂಗ್ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜಿ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಬಿನಿ ನದಿಯ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದೆ. ನಾಗರಹೊಳೆ ಹಾಗೆ ಕಬಿನಿ ಅರಣ್ಯ ಪ್ರದೇಶ ಕಾಯಾ ಅನ್ನು ಕಪ್ಪು ಚಿರತೆಗೆ ವಿಶ್ವ ಪ್ರಸಿದ್ಧಿಯಾಗಿದೆ. ಬಿಬಿಸಿ ಹಾಗೆ ನ್ಯಾಷನಲ್ ಜಿಯೋಗ್ರಫಿಕ್ ಚಾನೆಲ್ಗಳು ಇದರ ಬಗ್ಗೆ ಸಾಕ್ಷ್ಯ ಚಿತ್ರಗಳನ್ನ ಕೂಡ ನಿರ್ಮಿಸಿದೆ. ಇನ್ನು ನಮ್ಮ ಜಂಗಲ್ ಬುಕ್ನ ರಿಯಲ್ ಭಗೀರ ಎಲ್ಲಿದ್ದಾನೆ ಗೊತ್ತಾ? ಅದೇ ಕಬಿನಿ ಕಾಡಿನಲ್ಲಿ. ಈ ಕಪ್ಪು ಚಿರತೆಯನ್ನ ಕಣ್ಣಾರೆ ನೋಡೋಕೆ ಪ್ರಪಂಚದ ಮೂಲೆ ಮೂಲೆಯಿಂದ ವೈಲ್ಡ್ ಲೈಫ್ ಛಾಯಾಗ್ರಾಹಕರು ಬರ್ತಾರೆ. ನಾನಾಗ್ಲೇ ಹೇಳ್ತಾ ಇದ್ದೆ, ನಮ್ಮ ಅಣ್ಣವರ ಫೇಮಸ್ ಸಿನಿಮಾ ಗಂಧದ ಗುಡಿ ಚಿತ್ರದ ಶೂಟಿಂಗ್ ಕೂಡ ಇದೇ ಒಂದು ಸ್ಥಳದಲ್ಲಿ ಆಗಿದ್ದು, ಇನ್ನು ಕಬಿನಿ ಅಣೆಕಟ್ಟು ಇನ್ನು ನಿರ್ಮಾಣ ಹಂತದಲ್ಲಿತ್ತು. ಡ್ಯಾಮ್ ತುಂಬಿದಾಗ ಮಸ್ತಿಗುಡಿ ಗ್ರಾಮ ಹಾಗೆ ದೇವಾಲಯ ನೀರಿನಲ್ಲಿ ಮುಳುಗಡೆ ಆಯಿತು. ನಿಮಗೆ ಗೊತ್ತಾ, ಈಗ ಜಲಾಶಯದ ಅಡಿಯಲ್ಲಿರೋ ಮಸ್ತಿಗುಡಿ ದೇವಸ್ಥಾನದ ಹೆಸರಿನಿಂದಲೇ ಡಾಕ್ಟರ್ ರಾಜ್ಕುಮಾರ್ ಅವರ ಸೂಪರ್ ಹಿಟ್ ಸಿನಿಮಾ ಗಂಧದ ಗುಡಿಗೆ ಆ ಹೆಸರು ಬಂತು. ಬೇಸಿಗೆಯಲ್ಲಿ ನೀರು ಖಾಲಿಯಾದಾಗ ಈ ದೇವಸ್ಥಾನದ ಗೋಪುರ ಮತ್ತೆ ಕಣ್ಣಿಗೆ ಕಾಣಿಸುತ್ತೆ. ವಾಟ್ ಎ ಹಿಸ್ಟ್ರಿ ಅಲ್ವಾ? ಖಂಡಿತವಾಗ್ಲೂ. ಕಬಿನಿ ನದಿಗೆ ಕಪಿಲಾ ಅನ್ನೋ ಒಂದು ಹೆಸರಿದೆ. ಕಪಿಲಾ ನದಿ ಅಂತ ಕೂಡ ಕರೀತಾರೆ. ಈ ಕಪಿಲಾ ಮಹರ್ಷಿಗಳು ಈ ನದಿಯ ದಂಡೆಯ ಮೇಲೆ ತಪಸ್ ಮಾಡ್ತಾ ಇದ್ರು ಅನ್ನೋ ಒಂದು ಪೌರಾಣಿಕ ಕತೆ ಕೂಡ ಇದೆ. ನಮ್ಮ ಕಬಿನಿಗೆ ಕಪಿಲಾ ಅನ್ನೋ ಇನ್ನೊಂದು ಪವಿತ್ರ ಹೆಸರಿದೆ. ಹಾಗೆ ಕಪಿಲಾ ಮಹರ್ಷಿಗಳು ನಡೆದಾಡಿದ ಪವಿತ್ರ ಭೂಮಿ ಕೂಡ ಇದಾಗಿದೆ. ಇನ್ನು ಈ ಕಪಿಲಾ ನದಿಗೂ ಬ್ರಿಟಿಷರ ಕಾಲಕ್ಕೂ ಒಂದು ನಂಟಿದೆ. ಬ್ರಿಟಿಷರ ಕಾಲದ ಕೆಡ್ಡಾ ಪದ್ಧತಿಯನ್ನ ನೀವು ಕೇಳಿರ್ಬೋದು. ಮೈಸೂರು ಸಂಸ್ಥಾನದ ರಾಜರು ಹಾಗೆ ಬ್ರಿಟಿಷರ ಕಾಲದಲ್ಲಿ ಕಾಡಾನೆಗಳನ್ನ ಸೆರೆ ಹಿಡಿಯೋಕೆ ಕೆಡ್ಡಾ ಅನ್ನುವ ಬೃಹತ್ ಕಾರ್ಯಾಚರಣೆಯನ್ನ ಕಬಿನಿ ನದಿಯ ಬಳಿಯೇ ನಡೆಸಲಾಗ್ತಿತ್ತು. ಒಂದು ಕಾಲದಲ್ಲಿ ಮೈಸೂರು ಅರಸರು ಹಾಗೆ ಬ್ರಿಟಿಷ್ ರಾಜಪ್ರಭುಗಳು ಆನೆಗಳನ್ನ ಹಿಡಿಯೋಕೆ ಕೆಡ್ಡಾ ಅನ್ನೋ ಸಾಹಸವನ್ನ ನಡೆಸ್ತಾ ಇದ್ದಿದ್ದು ಈ ಒಂದು ಕಬಿನಿ ಜಾಗದಲ್ಲೇ. ಹಾಗೆ ನಾನು ಮುಂಚೆನೇ ಹೇಳ್ತಾ ಇದ್ದೆ, ಕಬಿನಿ ನದಿಯು ಕೇರಳದ ವೈನಾಡು ಜಿಲ್ಲೆಯ ಪಕ್ರಂ ತಲಂ ಬೆಟ್ಟಗಳಲ್ಲಿ ಹುಟ್ಟುತ್ತೆ. ಪನಮರಂ ಹಾಗೆ ಮಾನಂದವಾಡಿ ನದಿಗಳು ಸೇರಿ ಕಬಿನಿ ನದಿಯಾಗಿ ರೂಪುಗೊಳ್ಳುತ್ತೆ. ಕೇರಳದಲ್ಲಿ ಹರಿದ ನಂತರ ಕರ್ನಾಟಕದ ಮೈಸೂರು ಜಿಲ್ಲೆಗೆ ಪ್ರವೇಶ ನೀಡುತ್ತೆ. ಇನ್ನು ಮೈಸೂರು ಜಿಲ್ಲೆಯ ತಿರುಮಕೂಡಲು ನರಸಿಂಹಪುರ ಅಂದ್ರೆ ಟಿ ನರಸಿಂಹಪುರದಲ್ಲಿ ಕಾವೇರಿ ಹಾಗೆ ಸ್ಫಟಿಕ ಸರೋವರದ ಜೊತೆಗೆ ಕಬಿನಿ ನದಿ ಸಮ್ಮಿಲನಗೊಳ್ಳುತ್ತೆ. ಅಲ್ಲಿ ತ್ರಿವೇಣಿ ಸಂಗಮ ಆಗುತ್ತೆ. ಇನ್ನು ಕಬಿನಿ ನದಿಗೆ ಒಂದು ಅಣೆಕಟ್ಟು ಕೂಡ ಇದೆ. ಹೌದು, ಮೈಸೂರು ಜಿಲ್ಲೆಯ ಹೆಗ್ಗಡದೇವನ ಕೋಟೆ ಅಂದ್ರೆ ಹೆಚ್ ಡಿ ಕೋಟೆ ತಾಲೂಕಿನ ಬೀಚಿನಹಳ್ಳಿ ಹಾಗೆ ಬಿದಿರಹಳ್ಳಿ ಗ್ರಾಮಗಳ ನಡುವೆ ಕಬಿನಿ ಅಣೆಕಟ್ಟನ್ನ ನಿರ್ಮಿಸಲಾಗಿದೆ. ಇನ್ನು ಈ ಒಂದು ಅಣೆಕಟ್ಟನ್ನ 1974 ಕಟ್ಟಲಾಗಿದೆ. ಇದು ಮೈಸೂರು, ಬೆಂಗಳೂರು ಹಾಗೆ ಸುತ್ತಮುತ್ತಲಿನ ಹಳ್ಳಿಗಳಿಗೆ ನೀರಾವರಿ ಜೊತೆಗೆ ಕುಡಿಯುವ ನೀರಿನ ಪ್ರಮುಖ ಮೂಲವಾಗಿದೆ. ಈ ಕಬಿನಿ ಜಲಾಶಯದ ಹಿನ್ನೀರು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಅಂಚಿನಲ್ಲಿದ್ದು ಬೇಸಿಗೆಯಲ್ಲಿ ಹಸಿರು ಹುಲ್ಲುಗಾವಲಿಗೆ ಮಾರ್ಪಾಡಾಗುತ್ತೆ. ಇಲ್ಲಿ ಸಾಕಷ್ಟು ಆನೆಗಳ ಹಿಂಡು, ಹುಲಿ, ಚಿರತೆ, ಅದರಲ್ಲೂ ಕಪ್ಪು ಚಿರತೆ ಸೇರಿದಂತೆ ಜಿಂಕೆಗಳು ಹಾಗೆ ಅಪರೂಪದ ಪಕ್ಷಿಗಳನ್ನ ನಾವು ಕಾಣಬಹುದು. ಪ್ರವಾಸಿಗರಿಗೆ ಅರಣ್ಯ ಇಲಾಖೆಯಿಂದ ಬೋಟ್ ಸಫಾರಿ ಹಾಗೆ ಜೀಪ್ ಸಫಾರಿ ವ್ಯವಸ್ಥೆ ಕೂಡ ಇದೆ. ಇನ್ನು ಮೈಸೂರು ಸಂಸ್ಥಾನದ ರಾಜರ ಕಾಲದಲ್ಲಿ ಪ್ರಸಿದ್ಧ ಬೇಟೆಯ ತಾಣ ಆಗಿತ್ತು ಇದು. ಎಷ್ಟೊಂದು ವಿಶೇಷತೆ ಇದೆ ಅಲ್ವಾ ಈ ನದಿಯಲ್ಲಿ. ಹಾಗಿದ್ರೆ ಕಬಿನಿ ನದಿಯ ಬಗ್ಗೆ ಮತ್ತಷ್ಟು ಮಾಹಿತಿನ ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ, ಇನ್ನೊಂದು ಗೀತೆಯನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಒಂದು ನದಿಯ ಬಗ್ಗೆ ಮಾತನಾಡ್ತಾ ಇದ್ದೆ. ಅದೇನೇ ಕಬಿನಿ ನದಿ. ಕಬಿನಿ ಕಾವೇರಿ ಸೇರುವ ತ್ರಿವೇಣಿ ಸಂಗಮ ನೋಡ್ಲಿಕ್ಕೆ ತುಂಬಾ ಖುಷಿಯಾಗುತ್ತೆ ಅಲ್ವಾ? ಇನ್ನು ಕಬಿನಿ ನದಿಯು ಸುತ್ತಮುತ್ತಲಿನ ಪ್ರವಾಸೋದ್ಯಮ, ಜಲಚರಗಳು ಹಾಗೆ ಜೀವ ವೈವಿಧ್ಯ ಇನ್ನು ರೋಚಕ ಸಂಗತಿಗಳಿಗೆ ಉದಾಹರಣೆಯಾಗಿ ನಿಂತಿದೆ. ಟಿ ನರಸೀಪುರದಲ್ಲಿ ಕಬಿನಿ ಕಾವೇರಿ ಹಾಗೆ ಸಪ್ತಷ್ಟಿಗಳಿಂದ ಸೃಷ್ಟಿಯಾಯಿತು ಅಂತ ಹೇಳಲಾಗುತ್ತೆ. ಇನ್ನು ಸ್ಫಟಿಕ ಸರೋವರ ಒಂದಾಗತ್ತೆ. ಇದನ್ನ ದಕ್ಷಿಣದ ಪ್ರಯಾಗ ಅಂತ ಕರೆಯಲಾಗುತ್ತೆ. ಉತ್ತರ ಭಾರತದ ಪ್ರಯಾಗರಾಜ್ನಲ್ಲಿ ಕುಂಭಮೇಳ ನಡೆಯುವಂತೆಯೇ ಪ್ರತಿ 3 ವರ್ಷಕ್ಕೊಮ್ಮೆ ಟಿ ನರಸೀಪುರದಲ್ಲಿ ದಕ್ಷಿಣ ಭಾರತದ ಕುಂಭಮೇಳ ಅತ್ಯಂತ ವಿಜೃಂಭಣೆಯಿಂದ ನಡೆಸ್ತಾರೆ. ಈ ಕಬಿನಿ ನದಿ ಹಾಗೆ ಅದರ ಹಿನ್ನೀರು ಬರೀ ಪ್ರಾಣಿಗಳಿಗೆ ಮಾತ್ರವಲ್ಲ, ಪಕ್ಷಿ ವೀಕ್ಷಕರಿಗೂ ನೆಚ್ಚಿನ ತಾಣ ಆಗಿದೆ. ಚಳಿಗಾಲ ಹಾಗೆ ಬೇಸಿಗೆಯಲ್ಲಿ ಸೈಬೀರಿಯಾ ಹಾಗೆ ಸಾಕಷ್ಟು ದೇಶಗಳಿಂದ ಸಾವಿರಾರು ಮೈಲಿ ಹಾರಿ ಬರುವ ಓಪನ್ ಬಿಲ್ ಸ್ಪಾರ್ಕ್, ಸ್ಪಾಟ್ ಬಿಲ್ ಪೆಲಿಕನ್, ಪೈಡ್ ಕಿಂಗ್ ಫಿಶರ್ ಹಾಗೆ ಮೌಂಟ್ ಆಗು ಹರಿಯರ್ ಇಲ್ಲಿ ವಿಶೇಷವಾಗಿ ಕಾಣಬಹುದಾದಂತಹ ಪಕ್ಷಿಗಳಾಗಿದೆ. ಇನ್ನು ಕಬಿನಿ ನದಿಯಲ್ಲಿ ಬುಟ್ಟಿ ದೋಣಿ ಅಥವಾ ಹರಗೋಲು ಪ್ರವಾಸ ಅತ್ಯಂತ ರೋಮಾಂಚನಕಾರಿಯಾಗಿದೆ. ಈ ನದಿಯ ಶಾಂತ ವಾತಾವರಣದಲ್ಲಿ ಸಾಗ್ತಾ ಕಾಡಿನ ಸೌಂದರ್ಯ ಸವಿಯೋದು ಪ್ರವಾಸಿಗರಿಗೆ ಹೊಸ ಅನುಭವ ನೀಡುತ್ತೆ. ಕಬಿನಿ ನದಿಯು ಈ ಅರಣ್ಯದ ಜೀವನಾಡಿಯಾಗಿದ್ದು ಭಾರತದ ಪ್ರಮುಖ ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಒಂದಾಗಿದೆ. ಇನ್ನು ಪ್ರಕೃತಿಯ ಮಡಿಲಿನಲ್ಲಿರುವ ಈ ಅಣೆಕಟ್ಟಿನ ನೋಟ ಸೂರ್ಯಾಸ್ತದ ಸಮಯದಲ್ಲಿ ಅತ್ಯಂತ ಕಣ್ಮನ ಸೆಳೆಯುವಂತಿರುತ್ತೆ. ಕಾವೇರಿ ನದಿ ಎಲ್ಲರ ಮನಸ್ಸಿಗೆ ಹತ್ತಿರ, ಆದರೆ ಕಾವೇರಿಯನ್ನ ಅಷ್ಟೇ ಪ್ರೀತಿಯಿಂದ ತಬ್ಬಿಕೊಳ್ಳುವ ಕಬಿನಿ ನದಿ ಅಂದರೆ ಪ್ರಕೃತಿಯ ಪ್ರೇಮಿಗಳಿಗೆ ಪ್ರಾಣ. ಶಾಂತವಾಗಿ ಹರಿಯೋ ಈ ನೀರು ಮನಸ್ಸಿಗೆ ಕೊಡೋ ನೆಮ್ಮದಿ ಅದು ಮತ್ತೆಲ್ಲೂ ಸಿಗೋದಿಲ್ಲ. ಒಂದೊಂದು ನದಿಯಿಂದ ಕೂಡ ಒಂದೊಂದು ಪ್ರಯೋಜನಗಳಿದೆ ಅಲ್ವಾ ಕೇಳುಗರೆ? ಖಂಡಿತವಾಗ್ಲೂ. ನದಿಗಳು ಮಾನವ ನಾಗರಿಕತೆಯ ವಿಕಾಸಕ್ಕೆ, ಆರ್ಥಿಕತೆಗೆ ಹಾಗೆ ಜೀವ ವೈವಿಧ್ಯದ ಉಳಿವಿಗೆ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇನ್ನು ನದಿಗಳಿಂದ ಕುಡಿಯುವ ನೀರಿಗಾಗಿರ್ಬೋದು ಅಥವಾ ನಿತ್ಯ ಉಪಯೋಗಕ್ಕೆ ಈ ನೀರು ಬೇಕೇ ಬೇಕು ಅಲ್ವಾ? ನದಿಗಳು ಭೂಮಿಯ ಮೇಲಿನ ಸಿಹಿ ನೀರಿನ ಪ್ರಮುಖದ ಮೂಲಗಳಾಗಿವೆ. ನಗರ ಇರ್ಬೋದು ಅಥವಾ ಗ್ರಾಮೀಣ ಪ್ರದೇಶಗಳಿಗೆ ಕುಡಿಯುವ ನೀರು, ಗೃಹ ಬಳಕೆಗೆ ಜೊತೆಗೆ ನೈರ್ಮಲ್ಯಕ್ಕೆ ಬೇಕಾಗುವ ನೀರನ್ನ ನದಿಗಳ ಮೂಲಕವೇ ಪಡಿಬೇಕಾಗತ್ತೆ. ಬರೀ ನಮಗಷ್ಟೇ ಸಾಕ ಇಲ್ಲ ಅಲ್ವಾ? ಮಣ್ಣಿಗೂ ಕೂಡ ನೀರಿನ ಅವಶ್ಯಕತೆ ಇದೆ ಅಲ್ವಾ? ನದಿಗಳು ಹರಿದು ಬರುವಾಗ ತಮ್ಮ ಜೊತೆ ತರುವಂತ ಹೂಳು ನದಿಪಾತ್ರದ ಭೂಮಿಯನ್ನ ಅತ್ಯಂತ ಫಲವತ್ತಾಗಿಸುತ್ತೆ. ಅಣೆಕಟ್ಟು ಹಾಗೆ ಕಾಲುವೆಗಳ ಮೂಲಕ ನದಿ ನೀರನ್ನ ಕೃಷಿ ಭೂಮಿಗೆ ಹಾಯಿಸಿ ವರ್ಷವಿಡೀ ಬೆಳೆಗಳನ್ನ ಬೆಳೆಯೋಕೆ ಸಾಧ್ಯವಾಗುತ್ತೆ. ಇನ್ನು ವೇಗವಾಗಿ ಹರಿಯುವಂತಹ ನದಿ ನೀರಿಗೆ ಅಣೆಕಟ್ಟನ್ನ ಕಟ್ಟಿ ಆ ನೀರಿನ ಶಕ್ತಿಯನ್ನ ಬಳಸಿ ಪರಿಸರ ಸ್ನೇಹಿ ಹಾಗೆ ನವೀಕರಿಸಬಹುದಾದ ಜಲ ವಿದ್ಯುತ್ತನ್ನ ಉತ್ಪಾದಿಸಲಾಗುತ್ತೆ. ಇನ್ನು ನದಿಗಳಿಂದ ಸಾರಿಗೆ ಇರಬಹುದು, ಜೊತೆಗೆ ವ್ಯಾಪಾರ ವಹಿವಾಟು ನಡೆಯುತ್ತೆ. ಜೀವ ವೈವಿಧ್ಯ ಹಾಗೆ ಪರಿಸರ ಸಮತೋಲನದ ನಿರಕ್ಕೆ ನದಿಗಳ ಪಾತ್ರ ಮಹತ್ತರವಾದದ್ದು. ಈ ಪ್ರಕೃತಿಯಲ್ಲಿ ಸಿಗುವಂತಹ ಪ್ರತಿಯೊಂದು ವಸ್ತು ಆಗಿರ್ಬೋದು, ಜೀವಿ ಆಗಿರ್ಬೋದು, ಎಲ್ಲವೂ ಕೂಡ ಮನುಷ್ಯನಿಗೆ ತುಂಬಾ ಅನುಕೂಲಕಾರಿಯಾಗಿದೆ. ಆದ್ರೆ ಮನುಷ್ಯ ಮಾತ್ರ ಪ್ರಕೃತಿಯಿಂದ ಸಿಗುವಂತದನ್ನ ಹಾಳು ಮಾಡೋಕೆ ಯೋಚನೆ ಮಾಡ್ತಾ ಇರ್ತಾನೆ. ಕೇಳುಗರೆ, ನದಿಗಳು ನಮ್ಮ ಜೀವನಾಡಿ, ನದಿಗಳನ್ನ ಸಂರಕ್ಷಿಸೋಣ. ನದಿಗಳು ನಮಗಷ್ಟೇ ಅಲ್ಲ, ಸಾಕಷ್ಟು ಜೀವಿಗಳಿಗೆ ಆವಾಸ ಸ್ಥಾನ ಆಗಿದೆ. ಹಾಗಾಗಿ ನದಿಗಳ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಹೀಗಿರುವಾಗ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ. ಕಾರ್ಯಕ್ರಮ ಹೇಗನ್ನಿಸ್ತು? ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
0: ಹೂನೆ, ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರೋದ್ರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
0: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
2: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ.

ಟ್ರಾವೆಲಿಂಗ್ ಮಾಡೋದ್ರಿಂದಾಗಿ ನಮ್ಮ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ, ಜೊತೆಗೆ ಕೆಲವೊಂದಿಷ್ಟು ಪ್ಲೇಸ್ಗಳ ಪರಿಚಯ ಆಗುತ್ತೆ, ಹೊಸ ಜನಗಳ ಪರಿಚಯ ಆಗುತ್ತೆ, ಹೊಸ ಬದುಕಿನ ರೀತಿಯನ್ನು ನಾವು ನೋಡೋದಕ್ಕೆ ಕೂಡ ಸಾಧ್ಯವಾಗುತ್ತೆ ಅಂತಲೇ ಹೇಳಬಹುದು ಅಲ್ವಾ. ಒಟ್ಟಿನಲ್ಲಿ ಟ್ರಾವೆಲಿಂಗ್ ಅಂದರೆ ಎಲ್ರಿಗೂ ಇಷ್ಟ ಇರುತ್ತೆ. ಕೆಲವರು ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡ್ತಾ ಇರ್ತಾರೆ, ಇನ್ನು ಕೆಲವರು ಐತಿಹಾಸಿಕ ತಾಣಗಳಿರ್ಬೋದು, ಬೆಟ್ಟ ಗುಡ್ಡ ಜಲಪಾತ ಸಮುದ್ರ, ಹೀಗೆ ಒಬ್ಬೊಬ್ರು ಒಂದೊಂದು ಕಡೆ ಟ್ರಾವೆಲಿಂಗ್ನ ಮಾಡ್ತಾ ಇರ್ತಾರೆ. ಹಾಗೆ ಕೆಲವರು ಮನೆ ಹತ್ರನೇ ಅಕ್ಕಪಕ್ಕ ಇರೋ ಪ್ಲೇಸ್ಗೆ ವಿಸಿಟ್ ಮಾಡ್ತಾ ಇದ್ರೆ, ಇನ್ನು ಕೆಲವರು ಬೇರೆ ರಾಜ್ಯಗಳಿಗೆ ಬೇರೆ ದೇಶಗಳಿಗೆ ಎಲ್ಲ ಹೋಗಿ ಟ್ರಾವೆಲಿಂಗ್ನ ಮಾಡ್ತಾ ಇರ್ತಾರೆ. ಅಲ್ಲಿನ ಸಂಸ್ಕೃತಿ ಹೇಗಿರುತ್ತೆ, ಅಲ್ಲಿರುವಂತಹ ವಿಶೇಷವಾಗಿರುವಂತಹ ಕೆಲವೊಂದಿಷ್ಟು ಪ್ರವಾಸಿ ತಾಣಗಳಿರ್ಬೋದು, ಹಾಗೆ ಅಲ್ಲಿನ ಜನರ ಸಂಸ್ಕೃತಿ, ಅಲ್ಲಿನ ಆಚಾರ ವಿಚಾರ ಇದನ್ನೆಲ್ಲ ಕೂಡ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತಲೇ ಹೇಳಬಹುದು. ಹಾಗೆ ಇವತ್ತು ನಾನು ನಿಮಗೆ ಒಂದು ವಿಶೇಷವಾಗಿರುವಂತಹ ದೇವಾಲಯದ ಪರಿಚಯವನ್ನ ಮಾಡಿಸೋಣ ಅಂತ ಹೊರಟಿದ್ದೀನಿ. ಇವತ್ತು ನಾನು ನಿಮಗೆ ಪರಿಚಯಿಸ್ತಾ ಇರುವಂತಹ ಸ್ಥಳ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿರುವಂತಹ ಶಾರದಾ ಪೀಠದ ಬಗ್ಗೆ. 8ನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟ ಪ್ರಮುಖ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಕೇಂದ್ರವಾಗಿದೆ. ಇದು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿದ್ದು ತುಂಗಾ ನದಿಯ ದಡದಲ್ಲಿದೆ. ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯರು ಈ ದೇವಾಲಯದ ಸ್ಥಾಪಕರಾಗಿದ್ದಾರೆ. ಇನ್ನು ಶ್ರೀ ಶಾರದಾಂಬೆಯನ್ನ ಸರಸ್ವತಿ ದೇವಿಯ ಸ್ವರೂಪವೆಂದು ಹೇಳಲಾಗುತ್ತೆ. ಶಂಕರಾಚಾರ್ಯರು ಸ್ಥಾಪಿಸಿದ 4 ಆಮ್ನಯ ಪೀಠಗಳಲ್ಲಿ ಇದು ಮೊದಲನೆಯದಾಗಿದೆ. ಇದನ್ನ ದಕ್ಷಿಣ ಪೀಠ ಅಂತ ಹೇಳಿ ಕರೆಯಲಾಗುತ್ತೆ. ಹಾಗೆ ಶ್ರೀ ಶಾರದಾಂಬಾ ದೇವಸ್ಥಾನ ಮೊದಲು ಶ್ರೀ ಚಕ್ರದ ಮೇಲೆ ಗಂಧದ ವಿಗ್ರಹವಿತ್ತು, ನಂತರ ವಿಜಯನಗರದ ಕಾಲದಲ್ಲಿ ಚಿನ್ನದ ವಿಗ್ರಹವನ್ನ ಪ್ರತಿಷ್ಠಾಪಿಸಲಾಯಿತು. ಹಾಗೆ ಶ್ರೀ ಶಾರದಾಂಬಾ ದೇವಿಯ ದೇವಾಲಯದ ಪಕ್ಕದಲ್ಲಿ ವಿದ್ಯಾಶಂಕರರ ದೇವಾಲಯವಿದ್ದು, ಇದು ತನ್ನ ಅದ್ಭುತವಾದ ವಾಸ್ತುಶಿಲ್ಪ ಮತ್ತೆ 12 ರಾಶಿ ಸ್ತಂಭಗಳಿಗೆ ಹೆಸರುವಾಸಿಯಾಗಿದೆ. ಹಾಗೆ ಚಂದ್ರಮೌಳೇಶ್ವರ ದೇವಸ್ಥಾನವಿದ್ದು, ಶಿವನಿಗೆ ಅರ್ಪಿತವಾದ ಸ್ಫಟಿಕದ ಲಿಂಗವಿರುವ ದೇವಾಲಯ ಇದಾಗಿದೆ. ಹಾಗಿದ್ರೆ ಶೃಂಗೇರಿಯ ಶಾರದಾಂಬಾ ದೇವಾಲಯದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ, ಹಾಗೆ ಈ ದೇವಾಲಯದ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ನಿಮ್ಗೆ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ಶೃಂಗೇರಿ ಶಾರದಾ ಪೀಠದ ಬಗ್ಗೆ ಮಾತನಾಡ್ತಾ ಇದ್ದೆ. ತಾಯಿ ಶಾರದಾಂಬೆಯ ದೇವಾಲಯದ ಬಗ್ಗೆ ಮಾತನಾಡ್ತಾ ಇದ್ದೆ. ಹಾಗಿದ್ರೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ದೇವಾಲಯದ ಬಗ್ಗೆ, ದೇವಾಲಯದ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಸನಾತನ ಧರ್ಮವನ್ನ ಒಗ್ಗೂಡಿಸಲು ಮತ್ತೆ ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸಲು ಆದಿಶಂಕರಾಚಾರ್ಯರು ಸ್ಥಾಪಿಸಿದ ಮೊದಲ ಮಠ ಈ ಶೃಂಗೇರಿಯ ಶಾರದಾ ವಿದ್ಯಾಪೀಠ. ಆದಿಶಂಕರಾಚಾರ್ಯರು ಸ್ಥಾಪಿಸಿದ 4 ಪೀಠಗಳಲ್ಲಿ ಮೊದಲನೆಯದು ಶೃಂಗೇರಿ ಶ್ರೀ ಶಾರದಾ ವಿದ್ಯಾಪೀಠ. ಪಶ್ಚಿಮ ಘಟ್ಟಗಳ ಮಧ್ಯೆ ಇರುವ ಶೃಂಗೇರಿಗೆ ಈ ಹೆಸರು ಬರುವುದಕ್ಕೆ ಕೂಡ ಒಂದು ಕಾರಣವಿದೆ. ಋಷ್ಯ ಶೃಂಗ ಪರ್ವತದಿಂದಾಗಿ ಈ ಹೆಸರು ಬಂದಿದೆ. ಈ ಪರ್ವತದಲ್ಲಿ ಋಷ್ಯ ಶೃಂಗ ಎಂಬ ಮುನಿ ವಾಸವನ್ನ ಮಾಡ್ತಾ ಇದ್ರು ಎಂಬ ಪ್ರತೀತಿಯೂ ಇದೆ. ಹಾಗೆ ಇದಕ್ಕೆ ತದನಂತರದಲ್ಲಿ ಶೃಂಗಗಿರಿ ಎನ್ನುವ ಹೆಸರಿನಿಂದ ಕರೆಯಲಾಗ್ತಾ ಇತ್ತು. ಹೋಗ್ತಾ ಹೋಗ್ತಾ ಈ ಹೆಸರು ಶೃಂಗೇರಿ ಆಯಿತು. ಹಾಗೆಯೇ ಈ ಪೀಠವನ್ನ ಸ್ಥಾಪಿಸಲು ಶಂಕರಾಚಾರ್ಯರು ತಾಯಿಗಾಗಿ ಒಂದು ಸೂಕ್ತವಾಗಿರುವಂತಹ ಸ್ಥಳವನ್ನ ಹುಡುಕ್ತಾ ಪಯಣಿಸ್ತಾ ಇರ್ತಾರೆ. ತುಂಗಾ ನದಿಯ ದಡದಲ್ಲಿ ಅವರಿಗೆ ಒಂದು ವಿಸ್ಮಯ ಗೋಚರಿಸುತ್ತೆ. ಆ ವಿಸ್ಮಯ ಏನು ಅಂತ ನಿಮಗೆಲ್ರಿಗೂ ಗೊತ್ತೇ ಇರಬಹುದಲ್ವಾ? ಶೃಂಗೇರಿ ಅಂದ್ರೆ ನಮಗೆ ಏನ್ ನೆನಪಾಗುತ್ತೆ ಹೇಳಿ? ಒಂದು ತಾಯಿ ಶಾರದೆಯ ಸನ್ನಿಧಿ, ಆದ್ರೆ ಇನ್ನೊಂದು ಕಪ್ಪೆ ಶಂಕರ ಅಲ್ವಾ? ಮಧ್ಯಾಹ್ನದ ಬಿರು ಬಿಸಿಲಿನ ಸಮಯದಲ್ಲಿ ಕಪ್ಪೆಯೊಂದು ಹೆರಿಗೆಯ ನೋವಿನಿಂದ ಬಳಲ್ತಾ ಇರುತ್ತೆ. ಹೆರಿಗೆ ಬೇನೆಯಿಂದ ಸಂಕಟ ಪಡ್ತಾ ಇರುತ್ತೆ. ಆ ಕಪ್ಪೆಗೆ ಹಾವುಂದು ಹೆಡೆ ಎತ್ತಿ ಬಿಸಿಲಿನಿಂದ ರಕ್ಷಿಸಿ ನೆರಳನ್ನ ನೀಡುತ್ತೆ. ನೀವು ಶೃಂಗೇರಿಗೆ ಹೋದ್ರೆ ಶೃಂಗೇರಿಯ ತುಂಗಾ ನದಿಯ ಸಮೀಪದಲ್ಲಿ ಕಪ್ಪೆ ಶಂಕರ ವಿಗ್ರಹವನ್ನು ಕೂಡ ನೋಡಬಹುದು. ಅಲ್ಲಿ ಕಲ್ಲಿನಿಂದ ಕೆತ್ತಲಾಗಿದೆ. ಕಪ್ಪೆಗೆ ಹಾವು ರಕ್ಷಣೆಯನ್ನ ನೀಡ್ತಾ ಇರೋದು, ನೆರಳನ್ನ ನೀಡ್ತಾ ಇರುವಂತಹ ಒಂದು ದೃಶ್ಯವನ್ನ ಶಂಕರಾಚಾರ್ಯರು ಇದನ್ನ ಅಂದ್ರೆ ಈ ದೃಶ್ಯವನ್ನ ನೋಡ್ತಾರೆ. ಕಪ್ಪೆಗೆ ನೆರಳನ್ನ ನೀಡ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾರೆ.

ಿರ್ತಾರೆ ಅವರಿಗೆ ಅಚ್ಚರಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಹಾವುಗಳು ಕಪ್ಪೆಯನ್ನ ತಿನ್ನೋದನ್ನ ಸಹಜವಾಗಿ ನೋಡಿರ್ತೀವಿ, ಆದ್ರೆ ಹಾವು ಒಂದು ಕಪ್ಪೆಗೆ ರಕ್ಷಣೆಯನ್ನ ನೀಡ್ತಾ ಇರುವುದು, ನೆರಳನ್ನ ನೀಡ್ತಾ ಇರುವುದನ್ನ ನೋಡಿ ಶಂಕರಾಚಾರ್ಯರಿಗೆ ಆಶ್ಚರ್ಯವಾಗುತ್ತೆ. ಜನ್ಮ ಜನ್ಮದಲ್ಲೂ ಬದ್ಧ ವೈರಿಗಳಾಗಿರುವ ಪ್ರಾಣಿಗಳು ಒಂದಕ್ಕೊಂದು ಸಹಾಯ ಮಾಡ್ತಿರುವ ಈ ಸ್ಥಳ ಪುಣ್ಯ ಸ್ಥಳವೇ ಸರಿ ಅಂತ ಹೇಳಿ ಶಂಕರಾಚಾರ್ಯರು ನಿರ್ಧರಿಸ್ತಾರೆ. ಅಂದ್ರೆ ಬದ್ಧ ವೈರಿಗೂ ತಮ್ಮ ವೈರತ್ವ ಮರೆತು ಮಾನವೀಯತೆ ತೋರುತ್ತಿರುವ ಈ ಸ್ಥಳದ ಮಹಿಮೆ ಅಪಾರ ಎಂದು ಅವರಿಗೆ ಅರ್ಥವಾಗುತ್ತೆ. ಹಾಗೆ ಇಲ್ಲೇ ಶಾರದಾ ಪೀಠವನ್ನ ಸ್ಥಾಪಿಸಬೇಕು ಅನ್ನುವುದಾಗಿ ನಿರ್ಧಾರವನ್ನ ಮಾಡ್ತಾರೆ. ನಾನಾಗ್ಲೇ ಹೇಳಿದ ಹಾಗೆ ಇಂದಿಗೂ ಕೂಡ ಕಲ್ಲಿನಲ್ಲಿ ಕೆತ್ತಲಾಗಿರುವ ಹಾವು ಮತ್ತೆ ಕಪ್ಪೆಯ ಶಿಲ್ಪವನ್ನ ನೋಡಬಹುದಾಗಿದೆ. ಹಾಗೆ ಶೃಂಗೇರಿ ಶಾರದಾ ಪೀಠ ಎಂದೇ ಕರೆಯಲಾಗುವ ಈ ಸ್ಥಳ 1200 ವರ್ಷಗಳಷ್ಟು ಹಳೆಯದಾದ ದೇವಾಲಯವಾಗಿದೆ. ಆದಿಶಂಕರಾಚಾರ್ಯರು ತಮ್ಮ ಶಿಷ್ಯರಿಗೆ ತಂಗಲು ಮತ್ತೆ ವಿದ್ಯಾಭ್ಯಾಸಕ್ಕಾಗಿ ಈ ಸ್ಥಳವನ್ನು ಆರಿಸಿಕೊಳ್ತಾರೆ. ಈ ಸ್ಥಳದಿಂದ ಸಾಕಷ್ಟು ಪ್ರಭಾವಿತರಾಗಿದ್ದ ಶಂಕರಾಚಾರ್ಯರು 12 ವರ್ಷಗಳ ಕಾಲ ಇಲ್ಲಿಯೇ ನೆಲೆಸಿರ್ತಾರೆ. ನಂತರ ಅವರು ಉತ್ತರ ಭಾರತ, ಪೂರ್ವ ಭಾರತ ಮತ್ತು ಪಶ್ಚಿಮ ಭಾರತದಲ್ಲಿ ಮಠವನ್ನ ಸ್ಥಾಪಿಸಿದ್ರು. ಹೀಗೆ ಆದಿಶಂಕರಾಚಾರ್ಯರು 4 ದಿಕ್ಕಿನಲ್ಲಿ 4 ದೇವಾಲಯವನ್ನು ನಿರ್ಮಿಸಿದ್ದಾರೆ. ಅವುಗಳು ಉತ್ತರದಲ್ಲಿ ಬದರಿಕಾಶ್ರಮ ಜ್ಯೋತಿರ್ಪೀಠ, ಪಶ್ಚಿಮದಲ್ಲಿ ದ್ವಾರಕಾ ಶಾರದಾ ಪೀಠ, ಪೂರ್ವದಲ್ಲಿ ಪುರಿಯ ಗೋವರ್ಧನ ಪೀಠ ಹಾಗೂ ದಕ್ಷಿಣದಲ್ಲಿ ಶೃಂಗೇರಿ ಶಾರದಾ ಪೀಠವಾಗಿ ಪ್ರಸಿದ್ಧಿಯನ್ನ ಪಡೆದಿದೆ. ಇಂದಿಗೂ ಮೊದಲ ಪೀಠ 6ನೇ ಶತಮಾನದ ಅವಧಿಯಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳುವ ಅಂದಿನ ಕಾಶ್ಮೀರ ಹಾಗೂ ಇಂದಿನ ಪಾಕ್ ಆಕ್ರಮಿತ ಕಾಶ್ಮೀರ ಪ್ರದೇಶದಲ್ಲಿರುವ ಶಾರದಾ ಪೀಠ ಶಂಕರಾಚಾರ್ಯರು ಇಲ್ಲಿ ಭೇಟಿ ನೀಡಿದ್ದರು ಎಂಬ ಇತಿಹಾಸ ಹೇಳುತ್ತೆ. ಇನ್ನು ಶಂಕರಾಚಾರ್ಯರೇ ರಚಿಸಿರುವಂತಹ ಒಂದು ಶ್ಲೋಕದಲ್ಲಿ ಕೂಡ ತಾಯಿ ಶಾರದೆ ಕಾಶ್ಮೀರದಲ್ಲಿ ನೆಲೆಸಿದ್ದಳು ಅನ್ನೋದನ್ನ ಹೇಳುತ್ತೆ. ಆ ಶ್ಲೋಕ ಯಾವ್ದಪ್ಪ ಅಂದ್ರೆ, ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ಅಂತ ಹೇಳಿ ಕಾಶ್ಮೀರಪುರದಲ್ಲಿ ನೆಲೆಸಿರುವ ಶಾರದಾ ದೇವಿಯೇ, ನಿನಗೆ ನಮಸ್ಕಾರಗಳು, ನಮಗೆ ವಿದ್ಯೆಯನ್ನ ದಯಪಾಲಿಸು ಎಂದು ಅವರು ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಅಂದ್ರೆ ಕಾಶ್ಮೀರದಲ್ಲಿ ನೆಲೆಸಿರುವವಳು ಅನ್ನೋದನ್ನ ಈ ಒಂದು ಶ್ಲೋಕದಲ್ಲಿ ಕೂಡ ಉಲ್ಲೇಖವಾಗಿರುವುದನ್ನ ನಾವು ನೋಡಬಹುದಾಗಿದೆ. ಇನ್ನು ಶೃಂಗೇರಿ ದೇವಾಲಯದ 4 ದಿಕ್ಕುಗಳಲ್ಲಿಯೂ ದೇವಾಲಯಗಳಿದ್ದು, ಅವುಗಳಲ್ಲಿ ಪಶ್ಚಿಮದಲ್ಲಿ ಕೆರೆ ಆಂಜನೇಯ ದೇವಾಲಯ, ಪೂರ್ವದಲ್ಲಿ ಕಾಲಭೈರವ ದೇವಾಲಯ, ದಕ್ಷಿಣದಲ್ಲಿ ದುರ್ಗಾಂಬಾ ದೇವಾಲಯ ಮತ್ತು ಉತ್ತರದಲ್ಲಿ ಕಾಳಿಕಾಂಬಾ ದೇವಾಲಯಗಳು ಇದೆ. ಈ ದೇವರನ್ನ ತಾಯಿಯ ರಕ್ಷಕರು ಅಂತಲೇ ಹೇಳಲಾಗುತ್ತೆ. ಹಾಗಿದ್ರೆ ಶೃಂಗೇರಿ ಶಾರದಾ ಪೀಠದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಶೃಂಗೇರಿ ಶಾರದಾ ಪೀಠದ ಬಗ್ಗೆ ಮಾತನಾಡ್ತಾ ಇದ್ದೆ. ಹಾಗೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಹಾಗೆ ದೇವಾಲಯದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಹಾಗೆ ತಾಯಿಯ ಒಂದು ಮೂರ್ತಿಯನ್ನ ನೋಡೋದಾದ್ರೆ, ಕುಳಿತ ಭಂಗಿಯಲ್ಲಿ ತಾಯಿ ಇಲ್ಲಿ ಇದ್ದು ಚಕ್ರ ಪೀಠದ ಮೇಲೆ ತಾಯಿ ಕುಳಿತಿದ್ದಾಳೆ. ಅವಳ ಕೈಯ ಮೇಲ್ಭಾಗದಲ್ಲಿ ಗಿಳಿ ಜಪ ಮಾಲೆಯನ್ನ ಹಿಡಿದಿರುವಂತೆ ಕಾಣುತ್ತೆ. ಹಾಗೆ ಈ ಮಠವು ದಕ್ಷಿಣ ಭಾರತದಲ್ಲಿ ಅತ್ಯಂತ ಪ್ರಮುಖವಾದ ಯಜುರ್ವೇದವನ್ನ ಅನುಸರಿಸುತ್ತೆ. ಹಾಗೆ ನಾನಾಗ್ಲೇ ಹೇಳ್ದ ಹಾಗೆ, ಇಲ್ಲಿ ಮೊದಲು ಶ್ರೀಗಂಧದ ಮರದಿಂದ ಮಾಡಿದ ಶಾರದಾ ವಿಗ್ರಹವನ್ನು ಆದಿಶಂಕರಾಚಾರ್ಯರು ಸ್ಥಾಪಿಸಿದ್ರು. ನಂತರದಲ್ಲಿ 14th century ವಿಜಯನಗರದ ಅರಸರು ಚಿನ್ನದ ವಿಗ್ರಹವನ್ನಾಗಿ ಬದಲಾಯಿಸಿದ್ರು. ಇಲ್ಲಿ ನವರಾತ್ರಿಯ ಹಬ್ಬದಂದು 11 ದಿನಗಳ ಕಾಲ ವಿಜೃಂಭಣೆಯಿಂದ ನವರಾತ್ರಿಯನ್ನ ಆಚರಿಸಲಾಗುತ್ತೆ. ಹಾಗೆ ಶೃಂಗೇರಿಯ ನವರಾತ್ರಿ ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದಿದೆ. ಹಾಗೆ ಇಲ್ಲಿ ಸರಸ್ವತಿಯ ಅವತಾರವಾದ ಶಾರದಿಯನ್ನ ಉಭಯ ಭಾರತಿ ಅಂತ ಹೇಳಿ ಪೂಜಿಸಲಾಗುತ್ತೆ. ಉಭಯ ಭಾರತಿಯನ್ನ ಪೂಜಿಸುವ ಮೂಲಕ ಭಕ್ತರು ಬ್ರಹ್ಮ ವಿಷ್ಣು ಮಹೇಶ್ವರರ ಕೃಪೆಗೆ ಪಾತ್ರರಾಗಬಹುದು ಎನ್ನುತ್ತದೆ ಇಲ್ಲಿನ ಸ್ಥಳ ಪುರಾಣ. ಹಾಗೆ ಇಲ್ಲಿನ ದೇವಾಲಯಕ್ಕೆ ವಿಜಯನಗರದಿಂದ ದೇವರ ಪೂಜೆಗೆ ಅಲಂಕಾರಕ್ಕೆ ಸಾಕಷ್ಟು ಸಂಪತ್ತು ವಿಜಯನಗರದಿಂದ ಬರ್ತಾ ಇತ್ತು ಅಂತ ಹೇಳಲಾಗತ್ತೆ. ಹಾಗೆ ನಂತರದಲ್ಲಿ ಮೈಸೂರು ಒಡೆಯರು ವಿಜಯನಗರ ರಾಜರುಗಳ ಸಂಪ್ರದಾಯವನ್ನ ಮುಂದುವರಿಸಿಕೊಂಡು ಬಂದ್ರು. ಇದಕ್ಕೆ ದಾಖಲೆಯಾಗಿ ಪತ್ರಗಳು ವ್ಯವಹಾರಗಳು ಈಗಲೂ ಕೂಡ ದೊರೆಯುತ್ತೆ. ಹಾಗೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಮುಸ್ಲಿಂ ದೊರೆಗಳು ಈ ದೇವಾಲಯಕ್ಕೆ ನಿರಂತರವಾಗಿ

ಕಾಣಿಕೆಯನ್ನ ನೀಡ್ತಾ ಇದ್ರು ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳು ಇತಿಹಾಸದಲ್ಲಿ ದೊರಕುತ್ತೆ. ಹಾಗೆ ಟಿಪ್ಪು ಸುಲ್ತಾನನಿಂದ ಕೂಡ ಈ ದೇವಾಲಯವು ಸಾಕಷ್ಟು ಕಾಣಿಕೆಯನ್ನ ಪಡೆದಿತ್ತು ಎಂಬುದಕ್ಕೆ ಉದಾಹರಣೆಗಳಿವೆ. ಇನ್ನು ವಿಜಯನಗರದ ಕಾಲದ ರಾಜರು ಮೊದಲಿಗೆ ನವರಾತ್ರಿ ಪೂಜೆಯನ್ನ ಇಲ್ಲಿ ಆಚರಿಸೋದಕ್ಕೆ ಪ್ರಾರಂಭಿಸ್ತಾರೆ. ಹಾಗೆ ನಂತರ ಮೈಸೂರು ಒಡೆಯರ್ಗಳು ಇದನ್ನ ಮುಂದುವರಿಸಿದ್ರು ಅಂತ ಹೇಳಿ ಹೇಳಲಾಗುತ್ತೆ. ಅದೇ ರೀತಿ ನವರಾತ್ರಿಯನ್ನ ವೈಭವಯುತವಾಗಿ ಆಚರಿಸುವ ಇನ್ನೊಂದು ಸ್ಥಳ ಅಂತ ಹೇಳಿದ್ರೆ ಶೃಂಗೇರಿ. ಇನ್ನು ಮೈಸೂರಿನಲ್ಲಿ ರಾಜರು ಆಚರಿಸುವಂತಹ ನವರಾತ್ರಿ ಪೂಜಾ ವಿಧಿ ವಿಧಾನಗಳಿಗೂ ಆಚರಣೆಗಳಿಗೂ ಹಾಗೆ ಶೃಂಗೇರಿ ಮಠದಲ್ಲಿ ಆಚರಿಸುವಂತಹ ನವರಾತ್ರಿಗೂ ಸಾಕಷ್ಟು ಸಾಮ್ಯತೆಗಳು ಇದೆ ಅಂತ ಹೇಳಿ ಹೇಳಲಾಗುತ್ತೆ. ಇನ್ನು ನವರಾತ್ರಿಯ ಸಂದರ್ಭದಲ್ಲಿ ಮಕ್ಕಳಿಗೆ ನಡೆಸುವ ಅಕ್ಷರಾಭ್ಯಾಸ ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದಿದೆ. ಹಾಗೆ ನವರಾತ್ರಿಯಲ್ಲಿ ದಿನಕ್ಕೊಂದು ಅಲಂಕಾರದ ಮೂಲಕ ತಾಯಿ ಶಾರದೆಯನ್ನ ಇಲ್ಲಿ ಪೂಜಿಸಲಾಗುತ್ತೆ. ಇನ್ನು ಮೊದಲನೆಯ ದಿನ ಮಹಾಲಯ ಅಮಾವಾಸ್ಯೆಯಿಂದ ಇಲ್ಲಿ ವಿಶೇಷ ಪೂಜೆಗಳು ನಡೆಯೋದಕ್ಕೆ ಆರಂಭ ಆಗುತ್ತೆ. ಮಹಾಲಯ ಅಮಾವಾಸ್ಯೆಯ ದಿನ ಬಾಣಂತಿ ಅಮ್ಮನವರನ್ನ ಇಲ್ಲಿ ಪೂಜಿಸಲಾಗುತ್ತೆ. ಅಂದ್ರೆ ಜಗತ್ಪ್ರಸೂತಿಕ ಅಲಂಕಾರ, ವಿಶ್ವ ತಾಯಿಯಾಗಿ ಜಗತ್ತಿನ ಸೃಷ್ಟಿಕರ್ತೆಯಾಗಿ ಕೈಯಲ್ಲಿ ಮಗುವಿನ ಸಂಕೇತದೊಂದಿಗೆ ಒಂದು ಮಗುವನ್ನ ಹಿಡಿದಿರುವ ರೀತಿ ತಾಯಿಯನ್ನ ಪೂಜಿಸಲಾಗುತ್ತೆ. ಹಾಗೆ ಪಾಡ್ಯದ ಮೊದಲ ದಿನ ಬ್ರಾಹ್ಮಿ ರೂಪದಲ್ಲಿ ಪೂಜಿಸಲಾಗುತ್ತೆ. ಎರಡನೆಯ ದಿನ ಹಂಸ ವಾಹನ ಅಲಂಕಾರ, ಮೂರನೆಯ ದಿನ ತೃತೀಯ ವೃಷಭ ವಾಹನ ಅಲಂಕಾರ ಮಹೇಶ್ವರಿಯ ರೂಪದಲ್ಲಿ ಪೂಜಿಸಲಾಗುತ್ತೆ. ಚತುರ್ಥಿಯ ದಿನ ಮಯೂರ ವಾಹನ ಅಲಂಕಾರ ಅಥವಾ ಕೌಮಾರಿ ಅಲಂಕಾರದಲ್ಲಿ ತಾಯಿಯನ್ನ ಪೂಜಿಸಲಾಗುತ್ತೆ. ಪಂಚಮಿಯ ದಿನ ಗರುಡ ವಾಹನ ಅಲಂಕಾರ ಅಥವಾ ಇಂದ್ರಾಣಿ ಅಲಂಕಾರದಲ್ಲಿ ತಾಯಿಯನ್ನ ಪೂಜಿಸಲಾಗುತ್ತೆ. ಷಷ್ಠಿಯ ದಿನ ಮೋಹಿನಿ ಅಲಂಕಾರ, ಸಪ್ತಮಿಯ ದಿನ ವೀಣಾ ಶಾರದೆಯ ಅಲಂಕಾರ ಸರಸ್ವತಿ ಆವಾಹನೆಯ ಒಂದು ರೂಪದಲ್ಲಿ ಪೂಜಿಸಲಾಗುತ್ತೆ. ಅಷ್ಟಮಿಯ ದಿನ ರಾಜರಾಜೇಶ್ವರಿ ಅಲಂಕಾರ, ನವಮಿಯ ದಿನ ಸಿಂಹ ವಾಹನ ಅಲಂಕಾರ ಅಥವಾ ಚಾಮುಂಡಿಯ ಅಲಂಕಾರದ ಮೂಲಕ ತಾಯಿಯನ್ನ ಪೂಜಿಸಲಾಗುತ್ತೆ. ಇನ್ನು ವಿಜಯದಶಮಿಯಂದು ಗಜಲಕ್ಷ್ಮಿ ಅಲಂಕಾರದಲ್ಲಿ ತಾಯಿಯನ್ನ ಅಲಂಕರಿಸಿ ಪೂಜೆಯನ್ನ ಮಾಡಲಾಗುತ್ತೆ. ಹಾಗೆ ನವರಾತ್ರಿಯ ಆರಂಭದ ಮುನ್ನಾ ದಿನ ಶಾರದಾಂಬೆಗೆ ಫಲ ಪಂಚಾಮೃತಾಭಿಷೇಕ ಹಾಗೆ ಶತರುದ್ರಾಭಿಷೇಕ ನಡೆಯುತ್ತೆ. ಪ್ರತಿದಿನ ರಾತ್ರಿ ಚಂದ್ರಮೌಳೇಶ್ವರ ಪೂಜೆಯ ನಂತರ ಜಗದ್ಗುರುಗಳಿಂದ ರಾಜವೇಷದಲ್ಲಿ ದರ್ಬಾರ್ ಹಾಗೆ ಶಾರದಾದೇವಿಯ ಚಿನ್ನದ ದಿಂಡಿ ಉತ್ಸವ ಮತ್ತೆ ರಾಜಬೀದಿ ಉತ್ಸವ ನಡೆಯುತ್ತೆ. ಹಾಗೆ ನವರಾತ್ರಿ ಅಂತಿದ್ದ ಹಾಗೆ ಜಗದ್ಗುರುಗಳಿಂದ ನಡೆಯುವಂತಹ ಒಂದು ದರ್ಬಾರ್ ಕೂಡ ಅಷ್ಟೇ ವಿಶೇಷತೆಯನ್ನ ಹೊಂದಿದೆ. ಇಲ್ಲಿನ ಜನರು ದರ್ಬಾರನ್ನ ನೋಡ್ಲಿಕ್ಕೆ ರಾತ್ರಿಯ ಸಮಯದಲ್ಲಿ ಈ ಒಂದು ದರ್ಬಾರನ್ನ ನೋಡ್ಲಿಕ್ಕೆ ಅಲ್ಲಿರುವ ಸುತ್ತಮುತ್ತಲಿನ ಊರುಗಳ ಜನರೆಲ್ಲ ಬಂದು ದರ್ಬಾರ್ ಉತ್ಸವಕ್ಕೆ ಬರ್ತಾರೆ. ಹಾಗೆ ಇಲ್ಲಿ ವೇದ ಪಾರಾಯಣಗಳು, ಶ್ರೀಚಕ್ರ ಪೂಜೆ, ದುರ್ಗಾ ಸಪ್ತಶತಿ ಮತ್ತೆ ಲಲಿತೋಪಾಖ್ಯಾನ ಪಾರಾಯಣಗಳು ವಿಜೃಂಭಣೆಯಿಂದ ಜರುಗುತ್ತೆ. ಸ್ನೇಹಿತರೆ, ಇದಿಷ್ಟು ಕೂಡ ಶೃಂಗೇರಿಯ ಶಾರದಾ ದೇವಿಯ ಕುರಿತಾದಂತಹ ಹಾಗೆ ಇಲ್ಲಿನ ಇತಿಹಾಸ, ಇಲ್ಲಿನ ಸ್ಥಳ ಪುರಾಣ, ಹಾಗೆಯೇ ಇಲ್ಲಿನ ವಿಶೇಷತೆಯ ಕುರಿತಾದ, ಇಲ್ಲಿ ನಡೆಯುವಂತಹ ಆಚರಣೆಗಳ ಕುರಿತಾದ ಒಂದಿಷ್ಟು ಮಾಹಿತಿಯಾಗಿತ್ತು. ಈ ಎಲ್ಲಾ ಮಾಹಿತಿ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮೈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ, ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9686926209 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
1: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
0: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
1: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ. ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ. ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ. ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ.

0: 9538 97698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800 3090309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
1: ಮಾರ್ನಿಂಗ್ ಎಲ್ಲರಿಗೂ ಶುಭೋದಯ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ತನ ಕ್ಯಾನ್ಸರ್ ಅರಿವು ಮತ್ತು ಮುನ್ನೆಚ್ಚರಿಕೆ ಸರಣಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಕೇಳುಗರೆ, ಆರೋಗ್ಯವೇ ಭಾಗ್ಯ ಅಂತೀವಿ, ಆದರೆ ಹಲವು ಬಾರಿಗೆ ಮಹಿಳೆಯರು ತಮ್ಮ ಸ್ವಂತ ಆರೋಗ್ಯದ ವಿಷಯದಲ್ಲಿ, ಅದರಲ್ಲೂ ವಿಶೇಷವಾಗಿ ದೇಹದಲ್ಲಿ ಆಗುವ ಕೆಲವು ಸೂಕ್ಷ್ಮ ಬದಲಾವಣೆಗಳ ಬಗ್ಗೆ ಮಾತನಾಡಲು ಮುಜುಗರ ಪಡ್ಕೊಳ್ತಾರೆ, ಮೌನವಾಗಿರ್ತಾರೆ. ಆದರೆ ಆ ಮೌನವೇ ಮುಂದೆ ದೊಡ್ಡ ಸಮಸ್ಯೆ ಆಗಬಾರದು. ಹೌದು, ಇವತ್ತಿನ ನಮ್ಮ ಕಾರ್ಯಕ್ರಮದ ಮುಖ್ಯ ವಿಷಯ ಸ್ತನ ಕ್ಯಾನ್ಸರ್ ಜಾಗೃತಿ ಮತ್ತು ಆಧುನಿಕ ಚಿಕಿತ್ಸಾ ಪದ್ಧತಿ. ಮಹಿಳೆಯರನ್ನು ಕಾಡ್ತಾ ಇರುವಂತಹ ಸ್ತನ ಕ್ಯಾನ್ಸರ್ ಕುರಿತ ಸುಳ್ಳು ನಂಬಿಕೆಗಳನ್ನು ಹೋಗಲಾಡಿಸಿ ನವೀನ ಹಾಗೂ ಸುಧಾರಿತ ಚಿಕಿತ್ಸಾ ವಿಧಾನಗಳ ಬಗ್ಗೆ ಬೆಳಕು ಚೆಲ್ಲಲು ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಶಿವಮೊಗ್ಗದ ಪ್ರಸಿದ್ಧ ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ನ ಡಾಕ್ಟರ್ ಸುದರ್ಶನ್ ಗುಪ್ತಾ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಕಾರ್ಯಕ್ರಮಕ್ಕೆ ನಿಮಗೆ ಹಾರ್ದಿಕ ಸ್ವಾಗತ.
2: ಓಕೆ, ಧನ್ಯವಾದಗಳು.
1: ಡಾಕ್ಟರ್, ಈಗ ಇತ್ತೀಚಿನ ವರದಿಗಳ ಪ್ರಕಾರ ಭಾರತದಲ್ಲಿ ಮಹಿಳೆಯರನ್ನ ಅತಿ ಹೆಚ್ಚಾಗಿ ಕಾಡ್ತಾ ಇರುವಂತಹ ಕ್ಯಾನ್ಸರ್ಗಳಲ್ಲಿ ಸ್ತನ ಕ್ಯಾನ್ಸರ್ ಮೊದಲ ಸ್ಥಾನದಲ್ಲಿದೆ. ಈ ಸಮಸ್ಯೆ ಗಂಭೀರತೆ ಎಷ್ಟಿದೆ, ಹಾಗೆ ಇತ್ತೀಚಿನ ವರ್ಷಗಳಲ್ಲಿ ಈ ಕೇಸ್ಗಳು ಹೆಚ್ಚಾಗೋದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳ್ಬೋದಾ?
2: ಒಳ್ಳೆ ಕ್ವಶನ್ ಕೇಳಿದ್ರೆ, ಸೊ ಈಗ ನೀವು ಹೇಳಿದ ಪ್ರಕಾರ ಸ್ತನ ಕ್ಯಾನ್ಸರ್ ಅಂದ್ರೆ ಇಂಡಿಯಾದಲ್ಲಿ ಫಸ್ಟ್ ಕ್ಯಾನ್ಸರ್ ಅಮಾಂಗ್ ದ ವುಮೆನ್. ಸೊ ಈಗ ನೋಡ್ಕೊಂಡಿದ್ರೆ ಇನ್ಸಿಡೆನ್ಸ್ ಜಾಸ್ತಿ ಆಗ್ತಾ ಇದೆ, ಮೋರ್ಟಾಲಿಟಿ ಆಫ್ ಫ್ರಮ್ ಬೆಸ್ಟ್ ಕ್ಯಾನ್ಸರು ಜಾಸ್ತಿ ಆಗ್ತಾ ಇದೆ. ಈಗ ರೀಸನ್ಸ್ ಏನಿರ್ಬೋದು ಅಂದ್ರೆ ಸ್ಕ್ರೀನಿಂಗ್ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ತಾ ಇದ್ರು. ಈಗ ಫ್ರಮ್ ಕಂಪೇರ್ ಟು 10-20 ಇಯರ್ಸ್ ಮುಂಚೆಯಿಂದ ಇವಾಗಕ್ಕೂ ಸ್ಕ್ರೀನಿಂಗ್ ಜಾಸ್ತಿ ಆಗ್ತದೆ. ಚೇಂಜ್ ಆಫ್ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್, ಈ ಒಬೆಸಿಟಿ ಇದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಆಗ್ತಾ ಇದೆ. ಕೆಲವೊಂದು ವೆರಿ ಲಿಮಿಟೆಡ್ ನಂಬರ್ ಆಫ್ ಕೇಸಸಲ್ಲಿ ಹೆರಿಟರಿ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಇದೆ. ಸೊ ಕಂಡಿಡಿದು ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ಟ್ರೀಟ್ಮೆಂಟ್ ಡಿಲೇಸು ಇನ್ ಇಂಡಿಯಾ ಥರ ಕಂಟ್ರೀಸಲ್ಲಿ ಟ್ರೀಟ್ಮೆಂಟ್ ಡಿಲೇಸು ಜಾಸ್ತಿ ಆಗ್ತದೆ. ಅರ್ಬನ್ ಪಾಪ್ಯುಲೇಷನಲ್ಲಿ ಹೋಗ್ತಾ ಇದೆ, ಬಟ್ ರೂರಲ್ ಸೆಟಪ್ ಎಲ್ಲ ಡಿಲೇಯಿಂಗ್ ಆಫ್ ದ ಟ್ರೀಟ್ಮೆಂಟು. ಸೊ ಅದರಿಂದ ಸ್ವಲ್ಪ ಪರ್ಸೆಂಟೇಜ್ ಆಫ್ ಮೋರ್ಟಾಲಿಟಿ ಜಾಸ್ತಿ ಆಗಿರ್ಬೋದು ಅಂತ ಹೇಳ್ಬೋದು. ಯಾಕೆ ಅಂದರೆ ಕೆಲವೊಂದು ಪೇಷಂಟ್ಸ್ ದೇ ಕಮ್ ಇನ್ ದ ಲಾಸ್ಟ್ ಸ್ಟೇಜಸ್, ಸೊ ಆವಾಗ ಕ್ಯೂರ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇದೆಲ್ಲ ಅಗ್ರಿಗೇಟಿಂಗ್ ಆಲ್ ದೀಸ್ ಥಿಂಗ್ಸ್ ಈಗ ಮೋರ್ಟಾಲಿಟಿ ಜಾಸ್ತಿ ಆಗ್ತಾ ಇದೆ, ಇನ್ಸೂರೆನ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬೋದು.
1: ಓಕೆ ಓಕೆ ಡಾಕ್ಟರ್, ಹಾಗಾದ್ರೆ ಈಗ ವಯಸ್ಸು ಮತ್ತು ಬದಲಾಗ್ತಾ ಇರೋ ಟ್ರೆಂಡ್ ಅಂತಾನೆ ಹೇಳ್ಬೋದು. ಈ ಹಿಂದೆ ಎಲ್ಲ ಕ್ಯಾನ್ಸರ್ ಅಂತಂದ್ರೆ ವಯಸ್ಸಾದವ್ರಿಗೆ ಮಾತ್ರ ಬರುತ್ತೆ ಈ ಕಾಯಿಲೆ ಅನ್ನೋ ಕಲ್ಪನೆ ಇತ್ತು, ಆದ್ರೆ ಇತ್ತೀಚಿನ ಒಂದು ಸಣ್ಣ ವಯಸ್ಸಿನ ಮಹಿಳೆಯರಿಗೂ ಕೂಡ ಕ್ಲಿನಿಕ್ಗೆ ಬರ್ತಾ ಇದ್ದಾರೆ. ಮುಖ್ಯವಾಗಿ ಯಾವ ವಯಸ್ಸಿನ ಮಹಿಳೆಯರು ಈ ಬಗ್ಗೆ ಹೆಚ್ಚು ಎಚ್ಚರ ವಹಿಸಬೇಕು ಅಂತ ಹೇಳ್ಬೋದು?
2: ಕರೆಕ್ಟ್, ನೀವು ಹೇಳಿದ ಪ್ರಕಾರ ಮುಂಚೆ ಕ್ಯಾನ್ಸರ್ ಅಂದ್ರೆ ಸ್ವಲ್ಪ ಎಲ್ಡರ್ಲಿ ಏಜ್, ಆಫ್ಟರ್ 50 ಇಯರ್ಸ್ 60 ಇಯರ್ಸ್ ಇವರಿಗೆ ದೊಡ್ಡವರಿಗೆ ಕ್ಯಾನ್ಸರ್ ಬರುತ್ತೆ ಅಂತ. ಈಗೇನಾಗ್ತಾ ಇದೆ, ಚೇಂಜ್ ಆಫ್ ಮೆನಿ ರೀಸನ್ಸ್. ಅದರಿಂದ 20-30 ಇಯರ್ಸ್ ಇಂದ ಸ್ಟಾರ್ಟ್ ಆಗ್ತದೆ. ಕೆಲವೊಂದು ಪೇಷಂಟ್ 29 ಇಯರ್ಸ್ ಅಲ್ಲಿ ಸ್ಟೇಜ್ 4 ಕ್ಯಾನ್ಸರ್ ಅಂದ್ರೆ ಸ್ತನ ಕ್ಯಾನ್ಸರ್ ಸ್ಟೇಜ್ 4 ಆಗಿ ಬಂದಿದೆ. 30-40 ಇಯರ್ಸ್ ಅಲ್ಲಿ ನಿಂದ ಕ್ಯಾನ್ಸರ್ ಜಾಸ್ತಿ ಆಗ್ತದೆ ಕಂಪೇರ್ ಟು 50-60 ದಿಂದ. ಈ 30-40 ಇಯರ್ಸ್ ಏಜ್ ಅಲ್ಲಿ ಸ್ತನ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ.
1: ಓಕೆ ಓಕೆ ಡಾಕ್ಟರ್, ಸೊ ಈಗ ಸ್ತನದಲ್ಲಿ ಏನಾದರೂ ಬದಲಾವಣೆ ಕಂಡು ಬಂದ್ರೆ ಮಹಿಳೆಯರು ಮನೆಯವರ ಹತ್ತಿರ ಹೇಳೋದಕ್ಕೆ ಮುಜುಗರ ಪಡ್ತಾರೆ. ಈ ಮೌನಕ್ಕೆ ಕಾರಣ ಏನು, ಈ ಚಿಕಿತ್ಸೆ ಬರಲು ತಡ ಮಾಡೋದ್ರಿಂದ ಚಿಕಿತ್ಸೆ ಫಲಿತಾಂಶ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಹೇಳ್ಬೋದು?
2: ಸೊ ನೀವು ಹೇಳೋದು, ಇನ್ನೂ ಇಂಡಿಯಾದಲ್ಲಿ ಈ ಕ್ಯಾನ್ಸರ್ ಆಗಲಿ ಇನ್ನೊಂದು ಕಾಯಿಲಾಗಲಿ ಪೇಷಂಟ್ಸ್ ಅಷ್ಟು ಬೇಗ ಬರಲ್ಲ ಹಾಸ್ಪಿಟಲ್ಗೆ. ಸೊ ದೇ ಡಿಲೇ ದ ಟ್ರೀಟ್ಮೆಂಟ್. ಸೊ ಹಂಗಾಗಿ ಮಲ್ಟಿಪಲ್ ಏಸ್ ನಮ್ಗೆ ಯಾರೋ ಒಂದು ಸಪೋರ್ಟ್ ಬೇಕು, ಮನೆ ಹಾಸ್ಪಿಟಲ್ ದೂರ ಇರುತ್ತೆ, ಕರ್ಕೊಂಡು ಹೋಗೋದಕ್ಕೂ ಒಬ್ರು ಬೇಕು, ಫೈನಾನ್ಷಿಯಲ್ ಸಪೋರ್ಟು, ಟ್ರಾನ್ಸ್ಪೋರ್ಟ್, ಲಾಜಿಸ್ಟಿಕ್ಸು, ಇದಕ್ಕೋಸ್ಕರ ದೇ ಡಿಲೇ ದ ಟ್ರೀಟ್ಮೆಂಟ್. ನಂಗೆ ಯಾಕೆ ಅವ್ರಿಗೂ ಫ್ಯಾಮಿಲಿದಿಂದ ಬರ್ಡನ್ ಜಾಸ್ತಿ ಕೊಡಬೇಕು ಅಂತ ಡಿಲೇ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಈ ಸ್ಟೇಜ್ 1 ಇಂದ ಡಿಲೇ ಮಾಡಿ ಅದು ಫೈನಲ್ ಸ್ಟೇಜ್ ತನಕ ಬರ್ತಾ ಇದೆ. ಸೊ ಇಂಡಿಯಾದಲ್ಲಿ ಸ್ವಲ್ಪ ಶಿಫ್ಟ್ ಇದೆ, ಬಟ್ ಸ್ಟಿಲ್ ವಿ ಆರ್ ಫೇಸಿಂಗ್ ದ ಪ್ರಾಬ್ಲಮ್.
1: ಓಕೆ ಓಕೆ ಡಾಕ್ಟರ್, ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಹಾಗೆ ಈಗ ಸಾಮಾನ್ಯವಾಗಿ ಸ್ತನದಲ್ಲಿ ನೋವಿಲ್ಲದ ಗಡ್ಡೆ ಅಥವಾ ಗಂಟು ಕಂಡ್ರೆ ಅಷ್ಟು ಮಾತ್ರಕ್ಕೆ ಕ್ಯಾನ್ಸರ್ ಅಂತ ಅನ್ಕೊಳ್ಬೇಕು, ಅಥವಾ ಇದನ್ನ ಹೊರತುಪಡಿಸಿ ಚರ್ಮದಲ್ಲಿ ಏರುಪೇರು, ತೊಟ್ಟುಗಳಲ್ಲಿ ಬದಲಾವಣೆ ಅಥವಾ ದ್ರವ ಸೋರುವಿಕೆ ಇಂತಹ ಬೇರೆ ಏನೆಲ್ಲ ಲಕ್ಷಣಗಳು ಮಹಿಳೆಯರಿಗೆ

0: ಗಮನಿಸಬೇಕಾಯ್ತು ಅಂತ.
1: ಸೊ ನೀವು ಹೇಳಿದ ಪ್ರಕಾರ ಒಳ್ಳೆ ಕ್ವಶನ್. ಸೊ ಎವ್ರಿ ಲಂಪ್ ಇಸ್ ಎ ನಾಟ್ ಎ ಬ್ರೆಸ್ಟ್ ಕ್ಯಾನ್ಸರ್ ಅಂತ. ಸೊ ಯಾವ್ದಾದ್ರು ಗಡ್ಡೆ ಇರಲಿ ಅದು ಒಂದು ಎಲ್ಲದೂ ಕ್ಯಾನ್ಸರ್ ಆಗತ್ತೆ ಅಂತ ಏನೂ ಇಲ್ಲ, ಬಟ್ ಡಿಲೇ ಮಾಡೋದು ಬೇಡ ಅಂತ ನಾವು ಹೇಳೋದು. ಸೊ ಅದು ಒನ್ಸ್ ನೀವು ಸ್ನಾನ ಮಾಡ್ಕೊಂಡ ಟೈಮಲ್ಲಿ ಡಿಟೆಕ್ಟ್ ಮಾಡ್ಕೊಂಡಿದೆ ಅಂದರೆ ಅದು ನೆಕ್ಸ್ಟ್ ಸ್ಟೆಪ್ ಏನಿರ್ಬೋದು ಅಂದರೆ ಡಾಕ್ಟರ್ ಹತ್ರ ತೋರಿಸಿ ಅದನ್ನು ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿ, ಬೇಕಂದರೆ ಬಯಾಪ್ಸಿ ಮಾಡಿ ಅದರಿಂದ ಪ್ರೂವ್ ಮಾಡಬೇಕು ಅದು ಕ್ಯಾನ್ಸರ್ ನಾರ್ಮಲ್ ಗಡ್ಡೆ ಅಂತ ಏನೋದು ಡಿಟೆಕ್ಟ್ ಮಾಡ್ಕೋಬೋದು. ಬಟ್ ಈಗ ಎಲ್ಲ ಲಂಪ್ ಈಸ್ ನಾಟ್ ಈಕ್ವಲ್ ಟು ಕ್ಯಾನ್ಸರ್. ಅಂಡ್ ದೆನ್ ಸಮ್ ಲೋಕಲ್ ಬ್ರೆಸ್ಟ್ ಕ್ಯಾನ್ಸರ್ದಿಂದ ಬ್ರೆಸ್ಟ್ ಕ್ಯಾನ್ಸರ್ ಆಗುತ್ತೆ ಅಂದರೆ ಕೆಲವೊಂದು ಈ ಗಡ್ಡೆ ಅಂತ ಇಟ್ ವಿಲ್ ಬಿ ದೇರ್ ಫಾರ್ ಲಾಂಗ್ ಟೈಮ್ ಅಂಡ್ ಸ್ಮಾಲ್ ಟೈಮಲ್ಲಿ ಜಾಸ್ತಿ ಸೈಜ್ಗೆ ಬರುತ್ತೆ. ಸೊ ಆ ಥರ ಏನಾದರೂ ಚೇಂಜಸ್ ಜಾಸ್ತಿ ಬೇಗ ಬೇಗ ಆಗ್ತಾ ಇದೆ ಅಂದರೆ ಅದು ಕ್ಯಾನ್ಸರ್ ಅಂತ ಸ್ವಲ್ಪ ಕನ್ಫರ್ಮೇಷನ್ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಕಿನ್ ಚೇಂಜಸ್, ನಿಪ್ಪಲ್ ರಿಟ್ರಾಕ್ಷನ್ ಅಂತ ಇರುತ್ತೆ, ಅಲ್ಲಿಂದ ಸ್ವಲ್ಪ ಬ್ಲಡ್ ಬ್ಲೀಡಿಂಗ್ ಥರ ಬರೋದು ರಿಸ್ಕ್ ಇರುತ್ತೆ. ಈ ಥರ ಏನಾದರೂ ಇದೆಯಾ ಅಂದರೆ ನೆಕ್ಸ್ಟ್ ಸ್ಟೆಪ್ ಈಸ್ ಗೋಯಿಂಗ್ ಮೀಟ್ ದ ಡಾಕ್ಟರ್, ಆವಾಗ ಅವ್ರು ಎಕ್ಸಾಮಿನೇಷನ್ ಮಾಡಿ ಅದಕ್ಕೆ ಏನಾದರೂ ಟೆಸ್ಟ್ ಬೇಕಂದರೆ ಅದು ಮಾಡಿಕೊಂಡು ಕನ್ಫರ್ಮೇಷನ್ ಮಾಡ್ತಾರೆ. ಸೊ ಡಿಲೇ ಮಾಡೋದು ಬೇಡ ಅಂತ ನಮ್ಮ ಸೈಡ್ದಿಂದ ಒಂದು ರಿಕ್ವೆಸ್ಟ್.
0: ಓಕೆ ಓಕೆ ಡಾಕ್ಟರ್. ಈಗ ಹಲವು ಮಹಿಳೆಯರಿಗೆ ಇರೋ ದೊಡ್ಡ ಅನುಮಾನ ಅಂತಂದ್ರೆ, ನನಗೆ ಸ್ತನದಲ್ಲಿ ನೋವು ಬರ್ತಾ ಇದೆ, ನನಗೆ ಕ್ಯಾನ್ಸರ್ ಇರಬಹುದಾ, ಅಥವಾ ಆರಂಭಿಕ ಹಂತದಲ್ಲಿ ಸ್ತನ ಕ್ಯಾನ್ಸರ್ ನಿಜವಾಗಿಯೂ ನೋವು ತರುತ್ತಾ ಅಂತ ಹೇಗೆ ಡಾಕ್ಟರ್? ಈಗ ಮಹಿಳೆಯರು ತುಂಬಾ ಸಫರ್ ಪಡ್ತಾ ಇರ್ತಾರೆ.
1: ಸೊ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ಕೆಲವೊಂದು ಪೇಷಂಟ್ಸ್ ಅಸಲ್ ಸಿಂಪ್ಟಮ್ಸ್ ಇರಲ್ಲ. ಸೊ ಏನು ಗಡ್ಡೆ ಇರಲ್ಲ, ಪೇನ್ ಇರಲ್ಲ, ಏನೂ ಇರಲ್ಲ, ಬಟ್ ಅವ್ರಿಗೆ ಡೈರೆಕ್ಟ್ ಆಗಿ ಇನ್ನೊಂದು ಜಗಕ್ಕೆ ಹೋಗಿ ಕುತ್ಕೊಂಡಿರುತ್ತೆ. ಸೊ ಅವಾಗ ಸ್ಟೇಜ್ 4 ಆಗುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಗಡ್ಡೆ ತರ ಏನಾದ್ರು ಬರ್ಬೋದು, ಇಲ್ಲ ಪೇನ್ ಏನಾದ್ರು ಇರ್ಬೋದು. ಅದು ಜಾಸ್ತಿ ಸೈಜ್ಗೆ ಬಂದದ್ಮೇಲೆ ಪೇನ್ ಅದೆಲ್ಲ ಇರುತ್ತೆ. ಅವಾಗ ಸಣ್ಣದ ತರ ಗಡ್ಡೆ ಇದೆ ಅಂದ್ರೆ ಪೇನ್ ಮೋಸ್ಟ್ಲಿ ಇರಲ್ಲ. ಅದು ಬಂದು ನೆಕ್ಸ್ಟ್ ಸ್ಕಿನ್ ಚೇಂಜಸ್ ಅಲ್ಲಿ ಎಲ್ಲರಿಗೂ ಸ್ಕಿನ್ ಚೇಂಜಸ್ ಆಗತ್ತೆ ಅಂತ ನಿಪ್ಪಲ್ ರಿಟ್ರಾಕ್ಷನ್ ಆಗತ್ತೆ ಅಂತ ರೂಲ್ ಏನು ಇಲ್ಲ. ಈಗ ಕೆಲವೊಂದ್ ಟೈಮಲ್ಲಿ ದೊಡ್ಡ ಬ್ರೆಸ್ಟ್ ಇದೆ ಅಂದ್ರೆ ಅದ್ಲು ಲಂಪ್ ಬರೋದು ಕಂಡಿಡಿದು ಕಷ್ಟ ಆಗತ್ತೆ. ಸೊ ಇಟ್ ಮೆಜಾರಿಟಿ ಆಫ್ ದ ಟೈಮ್ಸ್ ಅಲ್ಲಿ ಏನು ಲಂಪ್ ಈ ಪೇನು ಇರ್ಬೋದು. ಬಟ್ ದೇರ್ ಆರ್ ಸಿಚುವೇಶನ್ಸ್ ಹೆಂಗೆ ಅಂದ್ರೆ ದೇರ್ ಆರ್ ನೋ ಪೇನ್ ನೋ ಲಂಪ್, ಬಟ್ ವೇರೆ ಸ್ಟೇಜ್ ಬೇರೆ ಬಾಡಿ ಹೋಗಿ ಅಲ್ಲಿ ಕೂತ್ಕೊಂಡಿರುತ್ತೆ, ಮೆಟಾಸ್ಟೈಸಿಸ್ ಆಗಿರ್ಬೋದು. ಸೊ ಆ ತರನು ಇದೆ 10-20%.
0: ಓಕೆ ಓಕೆ. ಈಗ ನಮ್ಮ ಕೇಳುಗರಿಗೆ ತೀರಾ ಸರಳವಾದ ಮಾತುಗಳಲ್ಲಿ ತಿಳಿಸಿ ಡಾಕ್ಟರ್, ಯಾಕಂದ್ರೆ ಇದು ಪ್ರತಿಯೊಬ್ಬ ಮಹಿಳೆಯೂ ಪ್ರತಿ ತಿಂಗಳು ತನ್ನ ದೇಹವನ್ನ ತಾನೇ ಹೇಗೆ ತಪಾಸಣೆ ಮಾಡ್ಕೊಳ್ಬೇಕು, ಯಾವುದು ಸಾಮಾನ್ಯ ಮತ್ತೆ ಯಾವ ಸಮಯದಲ್ಲಿ ಹೆದರದೆ ವೈದ್ಯರನ್ನು ಕಾಣಬೇಕು ಅಂತ.
1: ಸೊ ಈಗ ಸೆಲ್ಫ್ ಈಗ ಇಷ್ಟದಂಕ ಮೊರ್ಟಾಲಿಟಿ ಹೆಂಗಿರುತ್ತೆ, ಇನ್ಸೂರೆನ್ಸ್ ಹೆಂಗಿರುತ್ತೆ, ಯಾವ ಏಜಲ್ಲಿ ಜಾಸ್ತಿ ಆಗ್ತಾ ಇದೆ ಡಿಸ್ಕಸ್ ಮಾಡಿದ್ವಿ. ಈಗ ನೆಕ್ಸ್ಟ್ ನೀವು ಅದಕ್ಕೂ ಏನು ಮಾಡಬೇಕು, ಇಷ್ಟು ಪ್ರಾಬ್ಲಮ್ಯಾಟಿಕ್ ಇದು ಪ್ರಾಬ್ಲಮ್ಗೆ ನೀವು ಏನು ಸೆಲ್ಫ್ ಎಕ್ಸಾಮಿನೇಷನ್ ಸೆಲ್ಫ್ ಅವೇರ್ನೆಸ್ ಹೆಂಗೆ ಮಾಡಬೇಕಂತ ನಾನು ಹೇಳ್ತೆ. ಸೊ ಸೆಲ್ಫ್ ಎಕ್ಸಾಮಿನೇಷನು ಒಂದು ನೀವೇ ಮನೆಯಲ್ಲೇ ಮಾಡ್ಕೋಬೋದು. ಯೂಶ್ವಲಿ ಮೆನ್ಸಸ್ ಆದಮೇಲೆ 3-5 days ಆದಮೇಲೆ ಬ್ರೆಸ್ಟ್ ಎಕ್ಸಾಮಿನೇಷನ್ ಸ್ನಾನ ಮಾಡೋ ಟೈಮಲ್ಲಿ ಇಲ್ಲ ನೀವು ಅಂದರೆ ಪ್ರೈವೇಟ್ ಇದ್ರ ಟೈಮಲ್ಲಿ ಅವರೇ ಮಾಡ್ಕೋಬೋದು. ಸೊ ಎಕ್ಸಾಮಿನೇಷನ್ ಸ್ಟೆಪ್ಸ್ ಇರುತ್ತೆ, ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡ್ಕೊಂಡು ಅದಲ್ಲೇ ಏನಾದರೂ ಸ್ಕಿನ್ ಚೇಂಜಸ್ ಆಗಲಿ, ಬ್ರೆಸ್ಟ್ ಲಂಪ್ ಥರ ಗಡ್ಡೆ ಥರ ಏನಾದರೂ ಆಗ್ತಾ ಇದೆ ಅಂದರೆ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತಂದ್ರೆ ಹಾಸ್ಪಿಟ್ಲ್ಗೆ ಹೋಗಿ ಡಾಕ್ಟರ್ ನೋಡಿಕೊಂಡು ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿ, ಬೇಕಂದರೆ ಇಮೇಜಿಂಗು ಬಾರ್ ಬಯಾಪ್ಸಿ ಮಾಡ್ಕೋಬೇಕಾಗುತ್ತೆ.
0: ಓಕೆ ಡಾಕ್ಟರ್. ಈಗ ಸ್ತನ ಕ್ಯಾನ್ಸರ್ ಬರೋ ಅಪಾಯ ಯಾರಲ್ಲಿ ಹೆಚ್ಚು, ಅಂದರೆ ಕುಟುಂಬದಲ್ಲಿ ಯಾರಿಗಾದರೂ ಈ ಸಮಸ್ಯೆ ಇದ್ರೆ ಮಾತ್ರ ಬರುತ್ತಾ, ಅಥವಾ ಯಾವುದೇ ಫ್ಯಾಮಿಲಿ ಹಿಸ್ಟ್ರಿ ಇಲ್ಲದವರಿಗೂ ಬರಬಹುದಾ ಅಂತ?
1: ಸೊ ಯಾವುದೇ ಫ್ಯಾಮಿಲಿ ಇರ್ಬೋದು, ಬರ್ಬೋದು, ಬಟ್ ಬರ್ಬೋದು. 70-80% ಆಫ್ ದ ಬ್ರೆಸ್ಟ್ ಕ್ಯಾನ್ಸರ್ಸ್ ವಿತೌಟ್ ಫ್ಯಾಮಿಲಿ ಹಿಸ್ಟ್ರಿ. ಈ 10-20% ಆಫ್ ದ ಕೇಸಸ್ ಅಲ್ಲೇ ಬ್ರೆಸ್ಟ್ ಕ್ಯಾನ್ಸರ್ ಫ್ಯಾಮಿಲಿ ಇದೆ ಅಂದ್ರೆ ನೆಕ್ಸ್ಟ್ ಜನರೇಷನ್ಗೂ ಸ್ಪ್ರೆಡ್ ಆಗುತ್ತೆ ಅಂತ. ಸೊ ಅದನ್ನು ಹೆರಿಡಿಟ್ರೀಸ್ ಕ್ಯಾನ್ಸರ್ ಟೆಸ್ಟ್ ಮಾಡಿಕೊಂಡು ಅದ್ಲು ಆ ಜೀನ್ಸ್ ಪಾಸಿಟಿವ್ ಇದೆ ಅಂದ್ರೆ ನೆಕ್ಸ್ಟ್ ಜನರೇಷನ್ ಅದು ಸ್ವಲ್ಪ ಬೇಗನೆ ಸ್ಕ್ರೀನಿಂಗ್ ಮಾಡ್ಕೋಬೇಕು. ಬೇಗನೆ ಸ್ಟೇಜ್ ಕಂಡಿಡ್ದೆ ಅಂದ್ರೆ ಬೇಗ ಎರ್ಲಿ ಸ್ಟೇಜಸ್ ಅಲ್ಲೇ ಟ್ರೀಟ್ಮೆಂಟ್ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಮೋಸ್ಟ್ ಆಫ್ ದ ಟೈಮ್ಸ್ ಇದು ಹೆರಿಟ್ರಿ ತರ ವಂಶ ಪಾರಂಪರ ಬರತ್ತ ಅಂತ ಏನೂ ಇಲ್ಲ. ಸೊ ಮೆಜಾರಿಟಿ ಆಫ್ ದ ಟೈಮ್ಸ್ ಸ್ಪೊರಾಡಿಕ್ ಅಂತಾರೆ ಅವ್ರ ಲ್ಯಾಂಗ್ವೇಜ್ ಅಲ್ಲಿ ಸ್ಪೊರಾಡಿಕ್ ಅಂತಾರೆ. ಸೊ ಯಂಗ್ ಬೇರೆ ಬೇರೆ ಡಿಫಿಕಲ್ಟ್ ಮಲ್ಟಿಪಲ್ ರೀಸನ್ಸ್ ಲೈಕ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಲಿ, ಒಬೆಸಿಟಿ ಆಗಲಿ, ಬೇರೆ ರೀಸನ್ಸ್ ಆಗಲಿ, ಅದರಿಂದನೂ ಬ್ರೆಸ್ಟ್ ಕ್ಯಾನ್ಸರ್ ಬರ್ಬೋದು.
0: ಓಕೆ ಡಾಕ್ಟರ್. ಸ್ತನ ಕ್ಯಾನ್ಸರ್ ಅರಿವು ಮತ್ತು ಮುನ್ನೆಚ್ಚರಿಕೆ ಸರಣಿ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ ಅಂತ ಹೇಳ್ತಾ, ಸ್ನೇಹಿತರೆ ಕೇಳಿಸ್ಕೊಂಡ್ರಿ ಅಲ್ವಾ, ಈಗಷ್ಟೇ ನಮ್ಮ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ನ ಡಾಕ್ಟರ್ ಸುದರ್ಶನ್ ಗುಪ್ತಾ ಅವರು ಅತ್ಯಂತ ಪ್ರಮುಖವಾದ ಮಾಹಿತಿಯನ್ನ ನೀಡ್ತಾ ಇದ್ರು. ಭಾರತದಲ್ಲಿ ಮಹಿಳೆಯರನ್ನ ಕಾಡ್ತಾ ಇರುವಂತಹ ಕ್ಯಾನ್ಸರ್ಗಳಲ್ಲಿ ಸ್ತನ ಕ್ಯಾನ್ಸರ್ ಪ್ರಥಮ ಸ್ಥಾನದಲ್ಲಿದೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಇದರ ಪ್ರಮಾಣ ಹಾಗೂ ಪರಿಣಾಮ ಹೆಚ್ಚಾಗ್ತಾ ಇರೋದಕ್ಕೆ ಬದಲಾಗ್ತಾ ಇರುವ ಜೀವನ ಶೈಲಿ, ಬೊಜ್ಜ,

0: ಹಾಗೂ ಮುಖ್ಯವಾಗಿ ರೋಗ ಲಕ್ಷಣಗಳು ಕಂಡುಬಂದರೂ ಚಿಕಿತ್ಸೆ ಪಡೆಯಲು ತಡ ಮಾಡುವುದು ಪ್ರಮುಖ ಕಾರಣ ಅನ್ನೋದನ್ನ ಡಾಕ್ಟರ್ ಸುದರ್ಶನ್ ಗುಪ್ತಾ ಅವರು ಅತ್ಯಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಭಯ ಪಡುವ ಅಗತ್ಯವಿಲ್ಲ ಸ್ನೇಹಿತರೆ, ಆದರೆ ಸೂಕ್ತ ಸಮಯದಲ್ಲಿ ಅರಿವು ಹೊಂದುವುದು ಅತ್ಯಂತ ಅಗತ್ಯ. ಸೊ ಈಗ ಒಂದು ಪುಟ್ಟ ವಿರಾಮದ ನಂತರ ಮುಂದಿನ ಭಾಗದಲ್ಲಿ ಸ್ತನ ಕ್ಯಾನ್ಸರ್ನ ಪ್ರಮುಖ ಲಕ್ಷಣಗಳೇನು, ಇತ್ತೀಚಿನ ಸಣ್ಣ ವಯಸ್ಸಿನ ಮಹಿಳೆಯರಲ್ಲೂ ಇದು ಕಾಣಿಸ್ಕೊಳ್ತಾ ಇರೋದಕ್ಕೆ ಏನು ಕಾರಣ, ಹಾಗೆ ಮತ್ತಷ್ಟು ನಮ್ಮ ಪ್ರಶ್ನೆಗಳಿಗೆ ಡಾಕ್ಟರ್ ಸುದರ್ಶನ್ ಅವರು ಇನ್ನಷ್ಟು ಉಪಯುಕ್ತ ಮಾಹಿತಿಯನ್ನ ನಮಗೆ ನೀಡಲಿದ್ದಾರೆ ಅಂತ ಹೇಳ್ತಾ, ಎಲ್ಲೂ ಹೋಗ್ಬೇಡಿ, ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಸ್ಮೈಲಿಂಗ್ ಶ್ವೇತಾ.
1: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರು ಇರ್ಲಿಲ್ಲ. ಬೆಳಗಿನ ಜಾವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಂಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
0: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ಸ್ತನ ಕ್ಯಾನ್ಸರ್ ಅರಿವು ಮತ್ತು ಮುನ್ನೆಚ್ಚರಿಕೆಯ ಸರಣಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲಿನ ವೈದ್ಯರಾದ ಸುದರ್ಶನ್ ಗುಪ್ತಾ ಅವರು ನಮ್ಮ ಜೊತೆ ಇದ್ದಾರೆ. ವಿರಾಮಕ್ಕೂ ಮುನ್ನ ಡಾಕ್ಟರ್ ಅವರು ತಿಳಿಸಿದ ಹಾಗೆ ಭಾರತದಲ್ಲಿ ಸ್ತನ ಕ್ಯಾನ್ಸರ್ ಪ್ರಕರಣಗಳು ಹೆಚ್ಚಾಗಲು ಪ್ರಮುಖ ಕಾರಣ ಅಂತಂದ್ರೆ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚದೇ ಇರೋದು ಮತ್ತು ಆಸ್ಪತ್ರೆಗೆ ಬರಲು ತಡ ಮಾಡುವುದು. ಆದರೆ ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಿದರೆ ಈ ಕಾಯಿಲೆಯನ್ನ ಸಂಪೂರ್ಣವಾಗಿ ಗುಣಪಡಿಸೋದಕ್ಕೆ ಸಾಧ್ಯ ಅಂತ ಡಾಕ್ಟರ್ ಅವರು ನಮಗೆ ನೆನಪಿಸಿದ್ದಾರೆ. ಸೊ ಈಗ ಮಹಿಳೆಯರು ತಮ್ಮ ದೇಹದಲ್ಲಿ ಆಗುವ ಯಾವೆಲ್ಲ ಬದಲಾವಣೆಗಳು ಮತ್ತು ಲಕ್ಷಣಗಳನ್ನ ಗಮನಿಸಬೇಕು, ಹಾಗೆ ಸ್ತನದಲ್ಲಿ ನೋವಿಲ್ಲದ ಗಡ್ಡೆ ಕಂಡು ಬಂದ್ರೆ ತಕ್ಷಣ ಹೆದರಬೇಕಾ, ಹಾಗೆ ಕೇವಲ ಹಿರಿಯರಿಗಷ್ಟೇ ಅಲ್ಲದೆ 20-40 ವರ್ಷದ ಯುವತಿಯರಲ್ಲೂ ಕೂಡ ಇದು ಕಾಣಿಸ್ಕೊಳ್ತಾ ಇರೋದಕ್ಕೆ ಕಾರಣ ಏನು, ಹಾಗೆ ಮತ್ತಷ್ಟು ಪ್ರಶ್ನೆಗಳಿಗೆ ಡಾಕ್ಟರ್ ಸುದರ್ಶನ್ ಗುಪ್ತಾ ಅವರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಡಾಕ್ಟರ್, ಈಗ
3: ಮ್ಯಾಮೋಗ್ರಾಫ್ ಅಂತಂದ್ರೆ ತುಂಬಾ ನೋವಾಗುತ್ತೆ, ರೇಡಿಯೇಷನ್ ಅಪಾಯ ಅಂತ ಹಲವರು ಭಯ ಪಡ್ತಾ ಇರ್ತಾರೆ, ಸುಮಾರು ಜನ ಭಯ ಪಡ್ತಾರೆ. ನಿಜವಾಗ್ಲೂ ಮ್ಯಾಮೋಗ್ರಾಫ್ ಯಾರಿಗೆ ಅಗತ್ಯ ಇರುತ್ತೆ, ಯಾವ ವಯಸ್ಸಿನಿಂದ ಮಾಡಿಸ್ಬೇಕು, ಈ ಪರೀಕ್ಷೆಯ ಸಮಯದಲ್ಲಿ ನಿಜವಾಗಿ ಏನಾಗುತ್ತೆ ಅಂತ ಹೇಳ್ಬೋದಾ?
4: ಸೊ ಈಗ ಒಂದು ಫಸ್ಟ್ ಸ್ಟೆಪ್ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಆಗಲಿ, ಕ್ಲಿನಿಕಲ್ ಎಕ್ಸಾಮಿನೇಷನ್. ನೆಕ್ಸ್ಟ್ ಕನ್ಫರ್ಮೇಷನ್ ಮಾಡೋಕ್ಕೂ ಸ್ಕ್ಯಾನ್ ಮಾಡಬೇಕು. ಕೆಲವೊಂದು ಲಿಮಿಟೆಡ್ ಕ್ಯಾನ್ಸರ್ಸಲ್ಲೇ ಸ್ಕ್ರೀನಿಂಗ್ ಅಂತ ಪ್ರೂವನ್ ಬೆನಿಫಿಟ್ ಇರುತ್ತೆ, ಲೈಕ್ ಬ್ರೆಸ್ಟ್ ಕ್ಯಾನ್ಸರ್ ಒಂದು, ಹೆಡನೆ ಕ್ಯಾನ್ಸರು, ಕೋಲನ್ ಕ್ಯಾನ್ಸರು, ಸರ್ವೈಕಲ್ ಕ್ಯಾನ್ಸರ್, ಪ್ಯಾಪ್ ಸ್ಮೀರು, ಈ ಥರ ಕೆಲವೊಂದು ಲಿಮಿಟೆಡ್ ಕ್ಯಾನ್ಸರ್ಸಲ್ಲೇ ಸ್ಕ್ರೀನಿಂಗ್ ಈಸ್ ಪ್ರೂವನ್ ಮಚ್ ಬೆನಿಫಿಟ್. ಸೊ ಈಗ ಬ್ರೆಸ್ಟ್ ಕ್ಯಾನ್ಸರ್ಸಲ್ಲಿ ಪ್ರೂವನ್ ಬೆನಿಫಿಟ್ ಏನಂದರೆ ಥರ್ಮಲ್ ಮ್ಯಾಮೋಗ್ರಫಿ. ಸೊ ಮ್ಯಾಮೋಗ್ರಫಿ ಯೂಶ್ವಲಿ ಡನ್ ಆಫ್ಟರ್ 45 ಅವರ್ಸ್ ಮಹಿಳೆಗಳ ಮೇಲೆ ಹೆಚ್ಚಿದೆ ಅಂದರೆ ಅವ್ರಿಗೆ ಮಾಡೋಕ್ಕೆ ಯೂಸ್ ಆಗುತ್ತೆ. ಯಾಕೆಂದರೆ 30-40 ಇಯರ್ಸಲ್ಲಿ ಈ ಮ್ಯಾಮೋಗ್ರಫಿ ಮಾಡಿದರೆ ಅಂದರೆ ಡೆನ್ಸ್ ಬ್ರೆಸ್ಟ್ ಇಶ್ಯೂ ಇರುತ್ತೆ, ಅಲ್ಲೇನಾದರೂ ಸ್ವಲ್ಪ ಸಣ್ಣ ಗಡ್ಡೆ ಏನಾದರೂ ಇದೆ ಅಂದರೆ ಅದು ಮ್ಯಾಮೋನಿಂದ ಕಂಡುಹಿಡೋದಕ್ಕೂ ಕಷ್ಟ ಆಗುತ್ತೆ. ಈಗ ಟೆಕ್ನಾಲಜಿ ಇಂಪ್ರೂವ್ ಆದಮೇಲೆ ಏನು ಹೊಸ ಸ್ಕ್ಯಾನ್ಸ್ ಏನು ಬಂದಿದೆ ಅಂದರೆ ಥರ್ಮಲ್ ಸ್ಕ್ಯಾನ್ ಅಂತ ಒಂದು ಬಂದಿದೆ. ಅದೇನು ಮಾಡೋದಂದರೆ ಈ ಕ್ಯಾನ್ ಥರ್ಮಲ್ ಸ್ಕ್ಯಾನ್ 18 ಇಯರ್ಸ್ನಿಂದ 85 ಇಯರ್ಸ್ವರೆಗೂ ಮಾಡ್ಕೋಬೋದು. ಸೊ ಅದರಿಂದ ರೇಡಿಯೇಷನ್ ಎಕ್ಸ್ಪೋಸರ್ ಏನೂ ಆಗಲ್ಲ, ಆ್ಯಂಡ್ ಎನಿ ಸ್ಮಾಲ್ ಲೀಜನ್ ಇದೆ ಅಂದರೆ ನಮ್ಮ ಬಾಡಿ ಟೆಂಪರೇಚರಿಂದ ಡಿಟೆಕ್ಟ್ ಆಗಿ ಅದು ಬಯೋಪ್ಸಿ ಮಾಡಿ ಪ್ರೂವ್ ಮಾಡ್ಕೋಬೋದು. ಸೊ ಕಂಪೇರ್ ಟು ಮ್ಯಾಮೋಗ್ರಫಿ, ಥರ್ಮಲ್ ಸ್ಕ್ಯಾನು ಇನ್ನೂ ಸ್ವಲ್ಪ ಬೆಟರ್ ಆಗುತ್ತೆ, ಆ್ಯಂಡ್ ಯಂಗರ್ ಜನ್ರೇಷನ್ ಪಾಪ್ಯುಲೇಷನ್ಗೂ ಕವರ್ ಮಾಡ್ಕೋಬೋದು. ಮ್ಯಾಮೋಗ್ರಫಿ ಟೈಮಲ್ಲಿ ಭಯಪಡೋಕೆ ಆ ಥರ ಅವಶ್ಯಕತೆ ಏನೂ ಇಲ್ಲ, ಇಸ್ ಅ ನಾನ್ ಇನ್ವೇಸಿವ್ ಟೆಕ್ನಿಕ್ಕು, ಅಲ್ಲೇನು ಅವ್ರು ನೋವು ಸೂಜಿ ಮಾಡೋದು ಆ ಥರ ಮಾಡೋದೇನೂ ಇಲ್ಲ. ಸೊ ಮಾಡ್ಕೋಬೋದು. 40-45 ಇಯರ್ಸ್ ಮೇಲೆ ಇದೆ ಅಂದರೆ ಮ್ಯಾಮೋಗ್ರಫಿ ಮಾಡ್ಬೋದು. ಸೊ ಯಾರಿಗೂ ಡೌಟ್ ಇದೆ ಲೀಜನ್ ಲಂಪ್ ಥರ ಏನಾದರೂ ಗೊತ್ತಾಗ್ತದೆ ಅಂದರೆ ಅವರು 30-35 ಇಯರ್ಸ್ 40 ಇಯರ್ಸ್ ಆ ಥರ ಏನಾದರೂ ಇದೆ ಅಂದರೆ ಥರ್ಮಲ್ ಸ್ಕ್ಯಾನ್ ಆರಾಮ್ಸೆ ಮಾಡ್ಕೋಬೋದು.
3: ಓಕೆ ಡಾಕ್ಟರ್.
0: ಸೊ ಈಗ ಸ್ತನ ಕ್ಯಾನ್ಸರ್ ಅನ್ನ ಮೊದಲ ಹಂತದಲ್ಲೇ ಪತ್ತೆ ಹಚ್ಚಿದಾಗ ಸಂಪೂರ್ಣ ಗುಣಮುಖವಾಗುವ ಸಾಧ್ಯತೆ ಎಷ್ಟಿರುತ್ತೆ ಡಾಕ್ಟರ್? ಹಾಗೆ ತಡವಾಗಿ ಪತ್ತೆಯಾದ್ರೆ ಪರಿಸ್ಥಿತಿ ಹೇಗಿರುತ್ತೆ ಅಂತ ಹೇಳ್ಬೋದಾ?
4: ಸೊ ಕ್ಯಾನ್ಸರ್ನಿಂದ ಎರ್ಲಿ ಸ್ಟೇಜಸ್ ಅಂದರೆ ಸ್ಟೇಜ್ 1 ಸ್ಟೇಜ್ 2 ಯೂಶ್ವಲಿ ಮೊಡಾಲಿಟಿ ಒಂದೇ ಇರುತ್ತೆ, ಇದರ ಸರ್ಜರಿ ಮಾಡ್ಬೋದು ಇಲ್ಲ ರೇಡಿಯೇಷನ್ ಮಾಡ್ಬೋದು, ಈ ಥರ ಏನಾದರೂ ಆಪ್ಷನ್ಸ್ ಇರುತ್ತೆ. ಸ್ಟೇಜ್ ದೊಡ್ಡದಾಗಿದೆ ಅಂದರೆ ಮಲ್ಟಿ ಮೊಡಾಲಿಟಿ ಟ್ರೀಟ್ಮೆಂಟ್ ಕೊಡಬೇಕು. ಫಾರ್ ಎಕ್ಸಾಂಪಲ್, ಫಸ್ಟ್ ಹಾರ್ಮೋನ್ ಬೇಸಸ್ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ಕೀಮೋ ಕೊಡಬೇಕು, ಆದಮೇಲೆ ಸೈಜ್ ಕಡಿಮೆ ಮಾಡಿ ಸರ್ಜರಿ ಮಾಡಬೇಕು, ಸರ್ಜರಿ ಆದಮೇಲೆ ರೇಡಿಯೇಷನ್ ಆಗಬೇಕು. ಸೊ ಇಷ್ಟು ಸ್ಟೇಜ್ ಜಾಸ್ತಿ ಆಗಿದೆ ಇಷ್ಟು ಟ್ರೀಟ್ಮೆಂಟ್ ಕೊಡು. ಅದೇ ಅರ್ಲಿ ಸ್ಟೇಜಸ್ಸಲ್ಲಿ ಡಿಟೆಕ್ಟ್ ಮಾಡಿದ್ದೆ ಅಂದರೆ ಒಂದೇ ಟ್ರೀಟ್ಮೆಂಟ್ ಇರುತ್ತೆ ಆ್ಯಂಡ್ ಟ್ರೀಟ್ಮೆಂಟ್ ರೆಸ್ಪಾನ್ಸು ಚೆನ್ನಾಗಿರುತ್ತೆ ಆ್ಯಂಡ್ ಲೈಫ್ ಎಕ್ಸ್ಪೆಕ್ಟೇಷನು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಅರ್ಲಿ ಸ್ಟೇಜಸ್ಸಲ್ಲಿ ಡಿಟೆಕ್ಟ್ ಮಾಡೋದು ಈಸಿ ಆಗುತ್ತೆ, ಆಲ್ಮೋಸ್ಟ್ 70-80% ಅಂತಂದು ಕೆಲವೊಂದು ಟೈಮಲ್ಲಿ ಹೇಳ್ಬೋದು.
3: ಓಕೆ ಡಾಕ್ಟರ್, ಈಗ ಸ್ತನ ಕ್ಯಾನ್ಸರ್ ಅಂತ ಹೇಳಿದ ಕೂಡಲೇ ಇಡೀ ಸ್ತನವನ್ನೇ ತೆಗೆದು ಹಾಕಬೇಕಾಗುತ್ತೋ ಅನ್ನೋ ಭಯ ಇರುತ್ತೆ ಕೆಲವು ಮಹಿಳೆಯರಲ್ಲಿ. ಆದರೆ ಇವತ್ತಿನ ಆಧುನಿಕ ಶಸ್ತ್ರಚಿಕಿತ್ಸೆ ಮತ್ತು ಟಾರ್ಗೆಟೆಡ್ ಥೆರಪಿಗಳ ಮೂಲಕ ಸ್ತನವನ್ನು ಉಳಿಸ್ಕೊಂಡು ಚಿಕಿತ್ಸೆ ನೀಡೋದಕ್ಕೆ ಸಾಧ್ಯವಾಗುತ್ತೆ.
4: ಆಗುತ್ತೆ. ಸೊ ಬ್ರೆಸ್ಟ್ ಕನ್ಸರ್ವೇಷನ್ ಸರ್ಜರಿ ಅಂತ ಒಂದಿದೆ. ಸೊ ಬ್ರೆಸ್ಟ್ ಕನ್ಸರ್ವೇಷನ್ ಸರ್ಜರಿ ಏನಾಗುತ್ತೆ ಅಂದರೆ ಈ ಗಡ್ಡೆ ಎಷ್ಟಿದೆಯೋ ಅದು ಸ್ವಲ್ಪ ಮಾರ್ಜಿನ್ ತಗೊಂಡು ಆ ಟಿಶ್ಯೂ ಒಂದೇ ಕಟ್ ಮಾಡ್ತಾರೋ ಬ್ಯಾಲೆನ್ಸ್ ಬ್ರೆಸ್ಟ್ ಅಲ್ಲೇ ಇರುತ್ತೆ. ಸೊ ಅದು ಬ್ರೆಸ್ಟ್ ಕನ್ಸರ್ವೇಷನ್. ಆ್ಯಂಡ್ 20-30 ಇಯರ್ಸ್ ಮುಂಚೆ ಏನು ಮಾಡ್ತೀವಿ ಅಂದರೆ ಸ್ತನ ಕ್ಯಾನ್ಸರ್ ಅಂತ ಬಂದಿದೆ ಅಂದರೆ ಫುಲ್ ಬ್ರೆಸ್ಟ್ ಎಲ್ಲ ತೆಗಿತಾರೆ, ಅದೇನು ಅಂದರೆ ಮ್ಯಾಸ್ಟೆಕ್ಟಮಿ ಅಂತ. ಸೊ ಈಗ ಆ ಸಿಚುವೇಷನ್ಸ್ ಸ್ವಲ್ಪ ಚೇಂಜ್ ಆಗಿದೆ. ಸೊ ಈಗ ಕೆಲವೊಂದು ಸಿಚುವೇಷನ್ಸಲ್ಲಿ ಬ್ರೆಸ್ಟ್ ಕನ್ಸರ್ ಕೆಲವೊಂದು ಯಂಗರ್ ಏನೋ ಹೇಳಿದನಲ್ಲ ಬ್ರೆಸ್ಟ್ ಕ್ಯಾನ್ಸರು ಈಗ ಯಂಗರ್ ಜನ್ರೇಷನ್ಸಲ್ಲಿನೂ ಬರ್ತಾ ಇದೆ ಲೈಫ್ ಸ್ಟೈಲ್ ಚೇಂಜಸ್ಗೋಸ್ಕರ ಆ್ಯಂಡ್ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಮಾಡೋದಕ್ಕೋಸ್ಕರ. ಸೊ ದಿ ಪೀಪಲ್ ಲೈಕ್ ಟು ಹ್ಯಾವ್ ದ ಬ್ರೆಸ್ಟ್ ಆ್ಯಂಡ್ ಈಗ ಬ್ರೆಸ್ಟ್ ಪ್ರಿಸರ್ವ್ ಮಾಡಬೇಕು. ಸೊ ಅದಕ್ಕೋಸ್ಕರ ಇಮ್ಯುನೋಥೆರಪಿನೂ ಹೆಲ್ಪ್ ಆಗುತ್ತೆ. ಸೊ ಇಮ್ಯುನೋಥೆರಪಿ ಏನು ಮಾಡ್ತಿದೆ, ಕೆಮೋಥೆರಪಿ ಇಮ್ಯುನೋಥೆರಪಿ ಆಗಲಿ ಆ ಸೈಜನ್ನು ಕಡಿಮೆ ಮಾಡಿ ಆಪರೇಷನ್ ಮಾಡೋದಕ್ಕೂ ಈಸಿ ಆಗುತ್ತೆ. ಸೊ ಅದರಿಂದ ಮ್ಯಾಸ್ಟೆಕ್ಟಮಿ ಅವಾಯ್ಡ್ ಮಾಡಿ ಬ್ರೆಸ್ಟ್ ಕನ್ಸರ್ವೇಷನ್ ಸರ್ಜರಿ ಮಾಡ್ಕೋಬೋದು.
3: ಓಕೆ ಡಾಕ್ಟರ್, ಸೊ ಈಗ ಆಧುನಿಕ ರೇಡಿಯೇಷನ್ ಮತ್ತು ಕೀಮೋಥೆರಪಿ ಅದ್ರ ಬಗ್ಗೆ ಕೇಳಬೇಕಪ್ಪ ಅಂದರೆ ಕಾಯಿಲೆಗಿಂತ ಚಿಕಿತ್ಸೆಯ ಅಡ್ಡ ಪರಿಣಾಮಗಳಿಗೆ ಜನ ಹೆಚ್ಚು ಭಯ ಪಡ್ತಾರೆ. ಇವತ್ತಿನ ಆಧುನಿಕ ನಿಖರ ಚಿಕಿತ್ಸೆಗಳು ರೋಗಿಗಳಿಗೆ ಚಿಕಿತ್ಸೆಯನ್ನು ಎಷ್ಟು ಸುರಕ್ಷಿತ ಮತ್ತು ಸುಲಭವಾಗಿಸುತ್ತೆ ಅಂತ ಹೇಳ್ಬೋದು.
4: ಎಲ್ಲ ಫೀಲ್ಡಲ್ಲಿ ಟೆಕ್ನಾಲಜಿ ಇನ್ಕ್ರೀಸ್ ಮಾಡಿದ್ದಾರೆ. ಆ ಹೆಲ್ತ್ ಸೈಡ್ದಿಂದನೂ ಟೆಕ್ನಾಲಜಿ ಇನ್ಕ್ರೀಸ್ ಆಗಿದೆ. ಆದ್ದರಿಂದ ಅಡ್ವಾನ್ಸ್ ಟೆಕ್ನಾಲಜಿಯಿಂದ ರೇಡಿಯೇಷನ್ ಆಗಲಿ, ಸೊ ರೇಡಿಯೇಷನ್ ಮುಂಚೆ ಕೋಬಾಲ್ಟ್ ಮಿಷಿನ್ ಕನ್ವೆನ್ಷನಲ್ ಟೆಕ್ನಿಕ್ ಅಂತಾರೆ ನಿಮ್ಮ ಭಾಷೆಯಲ್ಲಿ ಹೇಳಬೇಕಂದ್ರೆ ಲೈಕ್ 2G phone, 3G phone ಆ ಥರ. ಸೊ ಈಗ ವಿ ಆರ್ ಇನ್ 5G phone ಇರ. ಸೊ ಅದೇ ಥರ ರೇಡಿಯೇಷನ್ ಮಿಷಿನ್ಸ್ಗಳು IGRT ಇಮೇಜ್ ಗೈಡೆಡ್ ರೇಡಿಯೋಥೆರಪಿ. ಸೊ ಎಲ್ಲಿ ಟ್ಯೂಮರ್ ಇದೆಯೋ ಆ ಒಂದು ಜಾಗಕ್ಕೆ ಫೋಕಸ್ ಮಾಡಿ ನಾರ್ಮಲ್ ಟಿಶ್ಯೂಸ್ ಅಂದರೆ ಪಕ್ಕದಲ್ಲಿರೋ ನಾರ್ಮಲ್ ಸ್ಟ್ರಕ್ಚರ್ಸ್ಗೂ ಅವಾಯ್ಡ್ ಮಾಡಿ ಸೊ ರೇಡಿಯೇಷನ್ ಕೊಟ್ಟು ಆ ಟ್ರೀಟ್ಮೆಂಟ್ ಒಳ್ಳೇದಾಗ್ಬೋದು ಆ್ಯಂಡ್ ಸೈಡ್ ಎಫೆಕ್ಟ್ಸ್ ಎಲ್ಲ ಕಡಿಮೆ ಆಗುತ್ತೆ ಕಂಪೇರ್ ಟು ಪ್ರಿವಿಯಸ್ ಮಿಷನ್ಸ್ದಿಂದ. ಈಗ ಬಂದು ಮಿಷನ್ಸ್ IGRT ಆಗಲಿ IMRT ಆಗಲಿ ಸ್ಟೀರಿಯೋಟ್ಯಾಕ್ಟಿಕ್ ಬಾಡಿ ರೇಡಿಯೋಥೆರಪಿ ಆಗಲಿ ಇದರಿಂದ ಸೈಡ್ ಎಫೆಕ್ಟ್ಸ್ ಎಲ್ಲ ಕಡಿಮೆ ಮಾಡಿ ಆ್ಯಂಡ್ ಕ್ಯಾನ್ಸರ್ನು ಕ್ಯೂರ್ ಮಾಡ್ಕೋಬೋದು.
3: ಓಕೆ ಡಾಕ್ಟರ್, ಮನೆಯಲ್ಲಿರುವ ಗಂಡ ಮಕ್ಕಳು ಮತ್ತು ಕುಟುಂಬದ ಗಂಡಸರು ತಮ್ಮ ಮನೆಯ ಮಹಿಳೆಯರ ಆರೋಗ್ಯ ತಪಾಸಣೆ ಮತ್ತು ಸ್ಕ್ರೀನಿಂಗ್ ವಿಷಯದಲ್ಲಿ ಯಾವ ರೀತಿಯ ಪ್ರೋತ್ಸಾಹ ಮತ್ತು ಬೆಂಬಲ ನೀಡಬೇಕಾಗುತ್ತೆ ಅಂತ.
4: ಸೊ ಈಗ ಎಲ್ಲರಿಗೂ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಆಗಲಿ ಇನ್ನೊಂದು ಆಗಲಿ ಹೆಲ್ತ್ದಿಂದ ಅವೇರ್ನೆಸ್ ಆಗಲಿ ಜಾಸ್ತಿ ಆಗಿದೆ. ಸೊ ಅದಕ್ಕೋಸ್ಕರ ಎಲ್ಲರೂ ಮೇಲ್ ಆಗಲಿ ಅವರು ಮನೆಯಲ್ಲಿರೋದು ಫಿಮೇಲ್ಗಳಿಗೆ ಎಕ್ಸಾಂಪಲ್ ಮದರ್ ಆಗಲಿ ಸಿಸ್ಟರ್ ಆಗಲಿ ವೈಫ್ ಆಗಲಿ ಇವರಿಗೆಲ್ಲ ಕ್ಯಾನ್ಸರ್ ಸ್ಕ್ರೀನಿಂಗ್ ಸಪೋರ್ಟ್ ಕೊಡಬೇಕು. ಸೊ ಸ್ಕ್ರೀನಿಂಗ್ ಇಸ್ ಪ್ರಿವೆಂಟ್ಸ್ ಕ್ಯಾನ್ಸರ್. ಸೊ ಸ್ಕ್ರೀನಿಂಗ್ ಏನಾದರು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಎಲ್ಲರಿಗೂ ಗೊತ್ತಲ್ಲ. ಸೊ ಅದಕ್ಕೋಸ್ಕರ ವ್ಯಾಧಿ ಬರೋದಕ್ಕೆ ಮುಂಚೆನೆ ಟೆಸ್ಟ್ ಮಾಡಿದ್ದೀನಿ ಅಂದರೆ ಸೊ ಆ ಸ್ಟೇಜಸ್ಸು ಆ ಸೈಡ್ ಎಫೆಕ್ಟ್ಸು ಆ ಕ್ಯಾನ್ಸರ್ದಿಂದ ಆ ಸ್ಟ್ರೆಸ್ಸು ಅದೆಲ್ಲ ಅವಾಯ್ಡ್ ಮಾಡ್ಕೋಬೋದು. ಸೊ ಜಸ್ಟ್ ಬಿಕಾಸ್ ಆಫ್ ಸ್ಕ್ರೀನಿಂಗ್ ವಿ ಕ್ಯಾನ್ ಪ್ರಿವೆಂಟ್ ದ ಕ್ಯಾನ್ಸರ್ ಆಲ್ಸೋ.
3: ಓಕೆ ಓಕೆ ಡಾಕ್ಟರ್, ಸೊ ಈಗ ಚಿಕಿತ್ಸೆ ಮುಗಿದ ನಂತರ ಮಹಿಳೆಯರು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಮತ್ತೆ ತಮ್ಮ ಸಕ್ರಿಯ ಸಾಮಾನ್ಯ ಜೀವನಕ್ಕೆ ಹೇಗೆ ಮರಳಬಹುದು ಅಂತ.
4: ಸೊ ಈಗೆಲ್ಲ ಇಷ್ಟು ಬಂದಿದ ಅಡ್ವಾನ್ಸ್ ಟ್ರೀಟ್ಮೆಂಟ್ದಿಂದ ಪೇಷಂಟ್ಸ್ ಟ್ರೀಟ್ಮೆಂಟ್ ಮುಗಿದ್ಮೇಲೆ ಅವರ್ ದೇ ಕ್ಯಾನ್ ಲೀಡ್ ದರ್ ಲೈಫ್ ಹ್ಯಾಪಿಲಿ. ಸೊ ಅದೇ ಸರ್ವೈವರ್ಶಿಪ್ ಅಂತಾರೆ. ಸೊ ಸರ್ವೈವರ್ಶಿಪ್ಪಲ್ಲಿ ಅವರ ಜೀವನದಲ್ಲಿ ಅವರು ಚೆನ್ನಾಗಿ ಮುಂಚೆಯಿಂದ ಇನ್ನೂ ಕೆಲವೊಂದು ಟೈಮಲ್ಲಿ ಇನ್ನೂ ಬೆಟರ್ ಆಗಿ ದೇ ಕ್ಯಾನ್ ಲೀಡ್ ದ ಲೈಫ್ ಅಂತ ಹೇಳಿರ್ಬೋದು. ಸೊ ದೇ ಕ್ಯಾನ್ ಗೋ ಫಾರ್ ದೇರ್ ಡೈಲಿ ರೂಟೀನ್ ಆ್ಯಕ್ಟಿವಿಟೀಸು. ಕೆಲವೊಂದು ರಿಸ್ಟ್ರಿಕ್ಟ್ ಇರುತ್ತೆ, ಬಟ್ ಹೆವಿ ವರ್ಕಿಂಗು ಹೆವಿ ಲಿಫ್ಟಿಂಗು ಆ ಥರದೆಲ್ಲ ಮಾಡ್ಕೋಬಾರ್ದು. ಬಟ್ ಜನರಲ್ ಆಗಿ ಕೆಲಸ ಲೈಟ್ ವರ್ಕ್ ಎಲ್ಲ ಮಾಡ್ಕೋಬೋದು, ಆಫೀಸ್ಗೆ ಹೋಗ್ಬೋದು, ವಾಕಿಂಗ್ ಮಾಡ್ಕೋಬೋದು, ದೇ ಕೆನ್ ಈಟ್ ಹೆಲ್ತಿ ಫುಡ್, ದೇ ಕೆನ್ ಈಟ್ ಅದರ್ ಫುಡ್. ಸೊ ಹಂಗಾಗಿ ಹ್ಯಾಪಿಯಾಗಿ ಮನೆಯಿಂದ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಹ್ಯಾಪಿಯಾಗಿ ಇರ್ಬೋದು. ಸೊ ಸಮಟೈಮ್ಸ್ ದೇ ಕೆನ್ ಲೀಡ್ ಎ ಬೆಟರ್ ಲೈಫ್, ಐ ಕ್ಯಾನ್ ಸೇ ಬೆಟರ್ ಲೈಫ್ ದ್ಯಾನ್ ಪ್ರೀವಿಯಸ್ ಲೈಫ್ ಅಂತ. ದಿಸ್ ವಿಲ್ ಚೇಂಜ್ ಅಂತ. ಬಟ್ ಐಡಿಯಲಿ ಸ್ಪೀಕಿಂಗ್ ಪ್ರಿವೆನ್ಷನ್ ಇಸ್ ದ ಬೆಟರ್ ಅಟ್ ದ ಎಂಡ್ ಆಫ್ ದ
3: ಸೊ ಈಗ ಕೊನೆಯದಾಗಿ ಇವತ್ತಿನ ಈ ಕಾರ್ಯಕ್ರಮದಿಂದ ಪ್ರತಿಯೊಬ್ಬ ಕೇಳುಗರಿಗೂ ನೆನ್ಪಿಟ್ಕೊಳ್ಬೇಕಾದಂತಹ ಒಂದು ಪ್ರಮುಖ ಸಂದೇಶ ಅಂತ ಹೇಳೋದಾದ್ರೆ ಯಾವ ಸಂದೇಶ ಹೇಳ್ಬೋದು?
4: ಸೊ ಒಂದ್ ಸಂದೇಶ ಅಂದ್ರೆ ಎವ್ರಿ ಲಂಪ್ ಇಸ್ ನಾಟ್ ಎ ಬ್ರೆಸ್ಟ್ ಕ್ಯಾನ್ಸರ್, ಬಟ್ ಐ ಸಜೆಸ್ಟ್ ಈಗ ಲಂಪ್ ಅಂತ ಅವಾಯ್ಡ್ ಡಿಲೇ ಮಾಡಬೇಡಿ. ಸೊ ಅದು ಒಂದು. ನೆಕ್ಸ್ಟ್ ಆಕ್ಚುಲಿ ನೀವು ಒಂದು ಹೇಳಿದ್ರೆ ನಾವು ಇನ್ನೊಂದು ಹೇಳ್ತೀನಿ. ಸೊ ಸ್ಕ್ರೀನಿಂಗ್ ಗಿಫ್ಟ್ ಮಾಡಿ, ಇಟ್ಸ್ ಲೈಕ್ ನೀವು ಏನೋ ಗಿಫ್ಟ್ ಕಾರ್ ಕೊಡ್ತಿರೋ, ಗಿಫ್ಟ್ ಬೈಕ್ ಕೊಡ್ತಿರೋ, ಫೋನ್ ಕೊಡ್ತಿರೋ, ಇನ್ನೊಂದು ಏನೋ ಕ್ಯಾಶ್

0: ಸೊ ನಿಮ್ ಮೇಲ್ ಮೇಲ್ಸ್ ಎಲ್ಲ ಅವ್ರ ಮನೆಯಲ್ಲಿ ಇರೋದು ಫಿಮೇಲ್ಸ್ಗೆ ಮದರ್ ಆಗ್ಲಿ ಸಿಸ್ಟರ್ ಆಗ್ಲಿ ವೈಫ್ ಆಗ್ಲಿ ಇವರಿಗೆಲ್ಲ ಯು ಗಿಫ್ಟ್ ಸ್ಕ್ರೀನಿಂಗ್ ಸೊ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ಯಾಕೇಜ್ ನೀವು ಗಿಫ್ಟ್ ಮಾಡಿ ಸೊ ದಟ್ ವಿಲ್ ಬಿ ಅ ಗುಡ್ ಗಿಫ್ಟ್ ಫಾರ್ ದೆಮ್ ಅಂತ ನಮ್ಮ ಸೈಡ್ನಿಂದ ಒಂದು ಸಜೆಷನ್.
1: ಓಕೆ ಡಾಕ್ಟರ್, ಇಷ್ಟೊತ್ತು ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಒಳ್ಳೊಳ್ಳೆ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್.
0: ಧನ್ಯವಾದಗಳು, ಥ್ಯಾಂಕ್ ಯು.
2: ವಾಹ್, ಎಷ್ಟು ಅದ್ಭುತವಾದ ಮತ್ತು ಜೀವರಕ್ಷಕ ಮಾಹಿತಿಯನ್ನ ಡಾಕ್ಟರ್ ಸುದರ್ಶನ್ ಗುಪ್ತಾ ಅವರು ನಮಗೆ ನೀಡಿದ್ದಾರೆ ಅಲ್ವಾ ಕೇಳುಗರೆ? ಪ್ರತಿಯೊಂದು ಗಡ್ಡೆಯು ಕ್ಯಾನ್ಸರ್ ಅಲ್ಲ, ಆದರೆ ಯಾವುದೇ ಗಡ್ಡೆಯನ್ನು ನಿರ್ಲಕ್ಷಿಸಿ ತಡ ಮಾಡಬೇಡಿ ಎನ್ನುವ ಮಾತಿನ ಜೊತೆಗೆ ಪ್ರತಿಯೊಬ್ಬ ಪುರುಷನು ತನ್ನ ಮನೆಯಲ್ಲಿರುವ ತಾಯಿಯಾಗಿರಬಹುದು, ತಂಗಿ, ಪತ್ನಿಯ ಆರೋಗ್ಯದ ಕಡೆ ಗಮನ ಹರಿಸಿ ಸ್ಕ್ರೀನಿಂಗ್ ಪರೀಕ್ಷೆಯನ್ನ ಒಂದು ಉತ್ತಮ ಉಡುಗೊರೆಯಾಗಿ ನೀಡಿ ಅನ್ನುವ ಅರ್ಥಪೂರ್ಣ ಸಂದೇಶವನ್ನ ನೀಡಿದ್ದಾರೆ. ಸ್ತನ ಕ್ಯಾನ್ಸರ್ ಅಂತಂದ್ರೆ ಭಯ ಪಡುವ ಅಗತ್ಯವಿಲ್ಲ. ಆಧುನಿಕ ವೈದ್ಯಕೀಯ ತಂತ್ರಜ್ಞಾನ, ಬ್ರೆಸ್ಟ್ ಕನ್ಸರ್ವೇಷನ್ ಸರ್ಜರಿ ಹಾಗೂ ಅಡ್ವಾನ್ಸ್ಡ್ ರೇಡಿಯೇಷನ್ ಮೂಲಕ ಸ್ತನವನ್ನ ಉಳಿಸಿಕೊಂಡೇ ಸಂಪೂರ್ಣ ಗುಣಮುಖರಾಗೋದಕ್ಕೆ ಇವತ್ತು ಸಾಧ್ಯವಿದೆ. ಮೌನವಾಗಿರಬೇಡಿ, ಮುಜುಗರ ಪಡಬೇಡಿ, ಆರೋಗ್ಯವೇ ನಮ್ಮ ಅತಿ ದೊಡ್ಡ ಭಾಗ್ಯ. ಇವತ್ತು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸ್ಟುಡಿಯೋಗೆ ಆಗಮಿಸಿ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನ ಮೀಸಲಿಟ್ಟು ಸ್ತನ ಕ್ಯಾನ್ಸರ್ ಕುರಿತು ಅತ್ಯಂತ ಸರಳ ಹಾಗೂ ಪರಿಣಾಮಕಾರಿಯಾಗಿ ಅರಿವು ಮೂಡಿಸಿದ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲಿನ ವೈದ್ಯರಾದ ಸುದರ್ಶನ್ ಗುಪ್ತಾ ಅವರಿಗೆ ರೇಡಿಯೋ ಶಿವಮೊಗ್ಗ ತಂಡ ಹಾಗೂ ನಮ್ಮೆಲ್ಲರ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಸೊ ಸ್ನೇಹಿತರೆ, ಇವತ್ತಿನ ಸ್ತನ ಕ್ಯಾನ್ಸರ್ ಅರಿವು ಮತ್ತು ಮುನ್ನೆಚ್ಚರಿಕೆ ಸರಣಿ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಈ ಮಾಹಿತಿಯನ್ನು ನಿಮ್ಮ ಕುಟುಂಬಸ್ಥರು ಹಾಗೂ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಜಾಗೃತರಾಗಿರಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ಕಾರ್ಯಕ್ರಮದಲ್ಲಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಸ್ಮೈಲಿಂಗ್ ಶ್ವೇತಾ.
3: ಬ್ರೋ, ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976998 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ದಸರಾ ಬೊಂಬೆ ಹಬ್ಬ.
6: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇ.
4: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
5: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
4: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜುವೆಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ.
5: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
4: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
5: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
4: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 86183-86806. ಸಂಖ್ಯೆ ಮತ್ತೊಮ್ಮೆ 86183-86806.
5: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂವು ತಗೊಳಕ್ ಮೊದ್ಲು ಬ್ಯಾಗ್ ಆಯ್ತಾ ನಿಂತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ,
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂವು ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು, ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ 10 ರೂಪಾಯಿ. ಬಿರ್ಬಿರ್ನೆ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಅವತ್ತು ನಮ್ಮ 25 ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
4: ಶಿವಮೊಗ್ಗದ ಸಮಸ್ತ ಜನತೆಗೆ ಪ್ರೀತಿಯ ಆಹ್ವಾನ. ನಿಮ್ಮ ನೆಚ್ಚಿನ ಕೇಕ್ ಆಫ್ ದಿ ಡೇ ತನ್ನ ಹೊಚ್ಚ ಹೊಸ ಶಾಖೆಯನ್ನ ಗೋಪಾಲದ ಮೋರ್ ಸೂಪರ್ ಮಾರ್ಕೆಟ್ ಸಮೀಪ 14 ಬೆಳಗ್ಗೆ 10 ಶುಭಾರಂಭಗೊಳ್ಳುತ್ತಿದೆ. ಈ ಶುಭ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಶಾಖಾ ಮಠದ ಪೂಜ್ಯ ಶ್ರೀ ನಾದಮಯಾನಂದ ಸ್ವಾಮೀಜಿಯವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಿಸಿಸಿ ಬ್ಯಾಂಕ್ ಹಾಗೂ ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಆರ್ಎಂ ಮಂಜುನಾಥ ಗೌಡ ಮತ್ತು ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಕೆಎಸ್ ಚನ್ನಬಸಪ್ಪ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಸಿಎಸ್ ಷಡಾಕ್ಷರಿ, ಉದ್ಯಮಿ ಒಕ್ಕಲಿಗರ ಫಸ್ಟ್ ಸರ್ಕಲ್ ಸಂಘದ ಅಧ್ಯಕ್ಷರಾದ ಶ್ರೀ ಎಂಎ ರಮೇಶ್ ಹೆಗ್ಡೆ ಹಾಗೂ ಒಕ್ಕಲಿಗರ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಸುಮಿತ್ರಾ ಕೇಶಮೂರ್ತಿಯವರು ಉಪಸ್ಥಿತರಿರಲಿದ್ದಾರೆ. ಇವರೆಲ್ಲರ ಜೊತೆಗೆ ನಿಮ್ಮ ಉಪಸ್ಥಿತಿಯೇ ನಮ್ಮ ಸಂಭ್ರಮದ ಸಾರ್ಥಕತೆ. ತಾವೆಲ್ಲರೂ ಕುಟುಂಬ ಸಮೇತರಾಗಿ ಆಗಮಿಸಿ ನಮ್ಮ ಹೊಸ ಪ್ರಯತ್ನಕ್ಕೆ

0: ಭವಿಷ್ಯಕ್ಕಾಗಿ ನಮ್ಮ ಬಾನಲಿ. ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಈ ದಿನದ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಏನಪ್ಪ ವಿಷಯ ಅಂದರೆ, ಎಸ್ ಸ್ನೇಹಿತರೆ, ಪಂಚಭೂತಗಳು ಅಂತ ಕರೆಯಲ್ಪಡುವಂತಹ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ, ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಈ ಪದಗಳು ಬರುವಂತಹ ಗೀತೆಗಳನ್ನು ಈ ದಿನ ನೀವು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಹಾಡ್ಬೋದು. ಎಸ್, ಆಯ್ಕೆ ನಿಮ್ಮದು, ನಿಮ್ಮ ಆಯ್ಕೆ, ನಿಮ್ಮ ಹಾಡು. ಸೊ ಕೇಳುವಂತಹ ಅವಕಾಶ ಮಾತ್ರ ನಮ್ಮದಾಗಿರುತ್ತೆ ಅಂತ ಹೇಳ್ತಾ, ಸೊ ಯಾವುದಾದ್ರೂ ಒಂದು ಗೀತೆಯನ್ನು ಆಯ್ಕೆ ಮಾಡ್ಕೊಳ್ಳಿ, ಅದರಲ್ಲಿ ಚರಣ ಅಥವಾ ಪಲ್ಲವಿಯನ್ನು ಆಯ್ಕೆ ಮಾಡಿಕೊಂಡು ನೀವು ಹಾಡಿ ಸ್ನೇಹಿತರೆ. ಚರಣ ಮತ್ತು ಪಲ್ಲವಿ ಎರಡನ್ನೂ ಹಾಡಿದ್ರೆ ಬೇರೆಯವ್ರಿಗೆ ಅವಕಾಶ ಸಿಗೋದಿಲ್ಲ. ಇದೊಂದು ನನ್ನ ಒಂದು ರಿಕ್ವೆಸ್ಟ್, ಮನವಿ ಅಂತ ಅಂದ್ಕೊಳ್ಳಿ. ಹಾಗೆ ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚೆ ಸ್ನೇಹಿತರೆ, ಈ ದಿನ ನಾವು ನವರಾತ್ರಿಯ ಎರಡನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. ಈ ದಿನ ಬ್ರಹ್ಮಚಾರಿಣಿ ಅಮ್ಮನವರನ್ನು ಪೂಜೆ ಮಾಡುವಂತಹ ದಿನ ಇದಾಗಿದೆ. ಬ್ರಹ್ಮ ಅಂದರೆ ವೇದ, ತಪಸ್ಸು, ಜ್ಞಾನ ಅಂತ ಆಗತ್ತೆ. ಚಾರಿಣಿ ಅಂದರೆ ಆಚರಿಸುವವಳು ಅಂತ ಅರ್ಥ ಆಗತ್ತೆ. ತಪಸ್ಸನ್ನು ಆಚರಿಸುವವಳು ಬ್ರಹ್ಮಚಾರಿಣಿ. ಎಸ್, ಹಾಗೆ ಸ್ನೇಹಿತರೆ, ಈ ನವರಾತ್ರಿ ಹಬ್ಬ ನಿಮ್ಮೆಲ್ರಿಗೂ ಕೂಡ ಖುಷಿಯನ್ನು ತರಲಿ. ಈ ದಿನ ಬ್ರಹ್ಮಚಾರಿಣಿ ಅಮ್ಮನವರವನ್ನು ಪೂಜೆ ಮಾಡಿ. ಸೊ ಸಕಲ ಸೌಭಾಗ್ಯಗಳು ಕೂಡ ನಿಮ್ಮದಾಗಲಿ. ಆ ಜಗನ್ಮಾತೆ ನಿಮ್ಮೆಲ್ರಿಗೂ ಕೂಡ ಒಳಿತನ್ನು ಉಂಟು ಮಾಡಲಿ ಅಂತ ಆಶಿಸ್ತಾ, ಈ ದಿನದ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕಿಂತ ಮುನ್ನ, ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೋ, ಹಾಗೆ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ಳುವಂಥ ಎಲ್ರಿಗೂ ಕೂಡ ನಮ್ಮ ರೇಡಿಯೋ ಶಿವಮೊಗ್ಗದ ವತಿಯಿಂದ, ಸಮಸ್ತ ಕನ್ನಡ ನಾಡಿನ ಜನತೆಯ ವತಿಯಿಂದ ಶುಭಾಶಯಗಳನ್ನ ತಿಳಿಸ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅಂದಾಗೆ ಸ್ನೇಹಿತರೆ, ನಾನಾಗಲೇ ಪಂಚಭೂತಗಳು ಅಂತ ಹೇಳಿದೆ. ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಇವು ನಮಗೂ ಕೂಡ ಎಷ್ಟೊಂದು ಹತ್ರ ಆಗಿದೆ ಅಂದರೆ, ಒಂದು ಅವೀನ ಭಾವ ಸಂಬಂಧ ಇದೆ ಅಂದರೆ, ಇಲ್ಲಿ ಪಂಚಭೂತಗಳು ಜ್ಞಾನೇಂದ್ರಿಯಗಳನ್ನು ಕೂಡ ಒಂದು ಪ್ರತಿನಿಧಿಸುತ್ತೆ ಸ್ನೇಹಿತರೆ. ಇಲ್ಲಿ ಆಕಾಶ ಕಿವಿ ಅಂತ ಆಗತ್ತೆ, ಅದು ಶಬ್ದವನ್ನು ಗುಣನ ಹೊಂದಿದೆ. ಹಾಗೆ ವಾಯು ಚರ್ಮ ಅಂತ ಆಗತ್ತೆ, ಅಗ್ನಿ ಕಣ್ಣು ಅಂತ ಆಗತ್ತೆ, ಜಲ ಅಂದರೆ ನೀರು ನಾಲಿಗೆಗೆ ಒಂದು ಏನು ಸಂಬಂಧ ಬರುತ್ತೆ, ಹಾಗೆ ಪೃಥ್ವಿ ಮೂಗು ಅಂತ ಒಂದು ಸಂಬಂಧವನ್ನು, ಅಂದರೆ ಒಂದಕ್ಕೊಂದು ಒಂದು ಅವಿನಭಾವ ಸಂಬಂಧವನ್ನು ಹೊಂದಿವೆ. ಆಕಾಶ ಕಿವಿ, ವಾಯು ಚರ್ಮ, ಅಗ್ನಿ ಕಣ್ಣು, ಜಲ ನಾಲಿಗೆ, ಪೃಥ್ವಿ ಮೂಗು, ಹೀಗೆ ಒಂದೊಂದು ಗುಣ ಕೂಡ ತುಂಬ ಚೆನ್ನಾಗಿ ಹೊಂದಿವೆ. ಶಬ್ದ, ಸ್ಪರ್ಶ, ರೂಪ, ರುಚಿ, ವಾಸನೆ ಅಂತ ಅಲ್ವಾ. ನೋಡಿ, ನಮ್ಮ ಒಂದು ಪರಿಸರಕ್ಕೂ ನಮಗೂ ಯಾವ ರೀತಿ ಒಂದು ಅಂಟಿದೆ, ಹಾಗೆ ನಂಟಿದೆ ಅಂತ. ಈ ಅಂಟು ನಂಟು ಬಿಟ್ಟೋಗ್ಲಾರ್ದು, ಅದಕ್ಕೆ ಪರಿಸರ ಇದ್ರೇ ನಾವು ಸ್ನೇಹಿತರೆ. ನಮ್ಮಿಂದ ಪರಿಸರ ಅಲ್ಲ, ಪರಿಸರದಿಂದ ನಾವು ಅಂತ ಅರ್ಥ ಮಾಡಿಕೊಂಡ್ರೆ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಈ ದಿನದ ಎಸ್ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಶುರು ಮಾಡೋಣ. ನೀವು ಕೂಡ ಕರೆ ಮಾಡಿ ಸ್ನೇಹಿತರೆ. ಸಂಖ್ಯೆ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. 9686 96279. ಈ ಸಂಖ್ಯೆಗೆ ಕರೆ ಮಾಡಿ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ದಿನವನ್ನು ಮತ್ತಷ್ಟು ಖುಷಿಯಾಗಿರಿಸ್ಕೊಳ್ಳಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ, ಫಸ್ಟ್ ಕರೆ ಯಾರು, ಎಲ್ಲಿಂದ, ಯಾವ ಗೀತೆಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಕೇಳೋಣ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
1: ಶಿವಮೊಗ್ಗದಿಂದ ವಿನೋಬ ನಗರದಲ್ಲಿ ಶೋಭಾ ಅಂತ.
0: ಶಿವಮೊಗ್ಗದಿಂದ ವಿನೋಬ ನಗರದ ಶೋಭಾ ಅವರು. ಶೋಭಾ ಮೇಡಮ್ ಅವ್ರು ಏನ್ ಮಾಡ್ಕೊಂಡಿರೋದು? ಗೃಹಿಣಿ.
1: ಹೌಸ್
0: ವೈಫ್. ವೆರಿ ನೈಸ್, ಸೂಪರ್. ಮ್ಯಾಮ್, ಯಾವ ಗೀತೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ?
1: ಪಾವನ ಗಂಗಾ ಮೂವೀಸ್ ಇಂದ.
0: ಓಕೆ.
1: ಆಕಾಶವನ್ನು ಆರಿಸ್ಕೊಂಡಿದ್ದೀನಿ.
0: ಸೂಪರ್, ಹಡಿಮ.
1: ಆಕಾಶ ದೀಪವು ನೀನ, ನಿನ್ನ ಕಂಡಾಗ ಸಂತೋಷವೇನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆ ನೋಟದಲ್ಲಿ ಮರೆಯಾದಾಗಲೂ

0: ನೀನು ನಿನ್ನ ಕಂಡಾಗ ಸಂತೋಷವೇನು
1: ಓಕೆ
0: ನಿನ್ನ ಕಂಡಾಗ ಸಂತೋಷವೇನು
1: ಸೂಪರ್ ಎಸ್ ಯಾವತ್ತಿಗೂ ಕೂಡ ಎವರ್ ಗ್ರೀನ್ ಸಾಂಗ್ ಇದು ಯಾವಾಗ ಕೇಳಿದ್ರು ಬೇಸರ ಆಗಲ್ಲ ಖುಷಿ ಆಗತ್ತೆ
0: ತುಂಬಾ ಖುಷಿ ಆಯ್ತು ಮೇಡಮ್
1: ಎಸ್ ಮೇಡಮ್
0: ಎಲ್ಲರೂ ಹುಟ್ಟು ಹಬ್ಬನ ಆಚರಿಸ್ಕೊತಾ ಇದಾರೆ ದಸರಾ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಆಲ್ಮೋಸ್ಟ್ ಶುಭಾಶಯಗಳು
1: ಎಸ್ ಮೇಡಮ್ ಎಸ್ ಮೇಡಮ್ ಥ್ಯಾಂಕ್ ಯು
0: ಓಕೆ ಮೇಡಮ್ ಥ್ಯಾಂಕ್ ಯು
1: ನಮಸ್ಕಾರ ನಮಸ್ತೆ ಓಕೆ ಮತ್ತೊಂದು ಕರೆ ತೆಗೆದುಕೊಳ್ಳೋಣ ನಮಸ್ಕಾರ
2: ಹಲೋ ನಮಸ್ತೆ ಮೇಡಮ್
1: ನಮೋದಯ್ಯ
2: ದಸರಾ ಹಬ್ಬದ ಶುಭಾಶಯಗಳು ನಿಮಗೆ
1: ಎಸ್ ಮೇಡಮ್ ನಿಮಗೂ ಕೂಡ ನವರಾತ್ರಿ ಹಬ್ಬದ ಶುಭಾಶಯಗಳು ಅಮ್ಮ ಯಾವ ಗೀತೆ
2: ಮಾಡಿದ್ದು ಯೋಗ ಫ್ರೆಂಡ್ ಇವತ್ತು ಇವಾಗ
1: ಹೌದಾ ಗುಡ್
2: ನಾನೇ ನಂಬರ್ ಕೊಟ್ಟಿದ್ದು
1: ಒಳ್ಳೇದು ಒಳ್ಳೇದು ಒಳ್ಳೇದು ಒಳ್ಳೇದು
2: ಭೂಮಿ ತಗೊಂಡಿದ್ದೀನಮ್ಮ ಇವತ್ತು
1: ಹೌದಾ ಎಸ್ ನೈಸ್
2: ಭೂಮಿ ಬಣ್ಣ

0: జీవన పాట కొడుతానే చాటి అయ్యేట కాలక్షణిక కణం. ఓ థ్యాంక్ యూ కొణమ్మ.
1: ఎస్ మేడం,
0: అవకాశ కొట్టిద్దకి.
1: ఎస్ మ్యామ్, ఎస్ మ్యామ్, ఎస్
0: మ్యామ్. ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯಗಳು.
1: ಓಕೆ ಮೇಡಮ್,
0: ನಿಮ್ಮ ಫ್ಯಾಮಿಲಿಗೆ.
1: ಎಸ್ ಮೇಡಮ್, ನಿಮಗೂ ಕೂಡ, ನಿಮಗೂ ಕೂಡ.
0: ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು.
1: ಎಸ್ ಮೇಡಮ್, ಓಕೆ. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ಕಾರ, ಯಾರಿದು?
2: ನಾನು ಮೇಡಮ್ ಚಂದ್ರಿಕಾ ಜಗನ್ನಾಥ್, ನೇರಲಗುಂಡಿಯಿಂದ.
1: ಓಕೆ ಚಂದ್ರಿಕಾ ಮೇಡಮ್, ಹೇಗಿದ್ದೀರಿ?
2: ಆರಾಮಿದ್ದೀವಿ ಮೇಡಮ್, ತಾವ್ ಹೇಗಿದ್ದೀರಾ
1: ಮೇಡಮ್? ಮೇಡಮ್ ಆರಾಮಾಗಿದ್ದೀನಿ. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ ಅಮ್ಮ?
2: ಮೇಡಮ್ ನಾನು ಇದು ಹಕ್ಕಿ ಅಲ್ಲ ಆಪ್ತ ಮಿತ್ರದ್ದು, ಅದ ಹಾಡ್ತೀನಿ ಮೇಡಮ್.
1: ಓಕೆ ಹಾಡಿಮ್ಮ.
0: ಇದು

0: ತಿಳಿಬೇಡಿ, ಮತ್ತೆ ಬೇರೆಯವ್ರಿಗೂ ಅವಕಾಶ ಸಿಗೋದಿಲ್ಲ.
1: ಇಲ್ಲ ಮೇಡಮ್, ನಾನು ಅಷ್ಟಕ್ಕೆ ನಿಲ್ಸ್ಬೇಕು ಅಂತಿದ್ದೆ.
0: ಓಕೆ, ಆದ್ರೆ ಖುಷಿ ಪಟ್ಟು ಮತ್ತೆ ಆಡಕ್ ಶುರು ಮಾಡ್ಬಿಟ್ರ?
1: ಹೌದು, ಹಂಗೆ ಆಗದು ಮೇಡಮ್. ಅದು ಆಡ್ತಾ ಆಡ್ತಾ ಖುಷಿಲಿ ಗೊತ್ತೇ ಆಗಲ್ಲ, ಹೇಗ್ ಆಡ್ತೀವಿ ಅಂತಾನು ಗೊತ್ತಾಗಲ್ಲ, ಎಷ್ಟ್ ಆಡ್ತೀವಿ ಅಂತಾನು ಗೊತ್ತಾಗಲ್ಲ ಮೇಡಮ್.
0: ಎಸ್ ಮೇಡಮ್, ಪರವಾಗಿಲ್ಲ.
1: ತಿಂಡಿ ಆಯ್ತಾ ಮೇಡಮ್?
0: ಎಸ್ ಮ್ಯಾಮ್, ಎಸ್ ಮ್ಯಾಮ್.
1: ಒಳ್ಳೆ ಕಾರ್ಯಕ್ರಮ ಮೇಡಮ್ ಇದು.
0: ಥ್ಯಾಂಕ್ ಯು
1: ಮೇಡಮ್. ನನ್ ಮೊಮ್ಮಗ ಒಂದು ಹಾಯ್ ಹೇಳ್ತಾನಂತ ನೋಡಿ.
0: ಖಂಡಿತ ಖಂಡಿತ ಕೊಡಿಮ್ಮ,
2: ಬೇಗ ಹೇಳು.
0: ಹಲೋ
2: ಮೇಡಮ್, ಜೋರಾಗಿ ಹೇಳ್ಬೇಕಾದ್ರೆ ಕೇಳಿಸಲ್ಲ.
0: ಹಾಯ್ ಪುಟಾಣಿ. ಪುಟಾಣಿ ಹೆಸರೇನು?
2: ತಿಂಡಿ ಆಯ್ತಾ?
0: ತಿಂಡಿ ಆಯ್ತು ಸರ್. ನಿಮ್ದಾಯ್ತಾ ಸರ್? ಏನ್ ಹೆಸರು
2: ಹೇಳು ಬೇಗ. ಹೇಳು.
0: ದೋಸೆ. ಎಷ್ಟ್ ದೋಸೆ ತಿಂದ್ರು ಪುಟಾಣಿ ಅವರು? ವೆರಿ ಗುಡ್.
1: ನಾನು ಕಾಲ್ ಮಾಡ್ತಿದ್ರೆ ಬಿಡದೇ ಇಲ್ಲ ಮೇಡಮ್, ಅಜ್ಜಿ ನಂಗ್ ಕೊಡಿ ನಂಗ್ ಕೊಡಿ, ನಾನ್ ಮೇಡಮ್ಗೆ ಹತ್ರ ಮಾತಾಡ್ತೀನಿ ಅಂತ
0: ಹೇಳ್ತಾರೆ. ಮಕ್ಕಳು ಆಸೆ ಅಲ್ವಾ? ವೆರಿ ನೈಸ್.
1: ಎರಡೇ ವರ್ಷ ಮೇಡಮ್, ಇನ್ನು ಅಷ್ಟ್ ಚೆನ್ನಾಗ್ ಅದು ಖುಷಿ ಅದಕ್ಕೆ.
0: ವಾಹ್, ಸೂಪರ್. ಥ್ಯಾಂಕ್ ಯು.
1: ಓಕೆ ಮೇಡಮ್,
0: ಧನ್ಯವಾದ. ಎಸ್ ಮೇಡಮ್. ಓಕೆ, ಮತ್ತೊಂದ್ ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ, ನಮಸ್ಕಾರ. ನಮಸ್ತೆ. ಹಲೋ. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ.
3: ಹಲೋ.
0: ನಮಸ್ತೆ.
3: ನಮಸ್ತೆ, ಮಹಾಲಕ್ಷ್ಮಿ ಅವರ?
0: ಹೌದು.
3: ನಾನು ಶುಭ.
0: ಶುಭ ಮೇಡಮ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ಯಾವ್ದು ವಿಷಯ ಇವತ್ತು ಗೊತ್ತಾಗ್ಲಿಲ್ಲ.
0: ಈ ದಿನ ಪಂಚಭೂತಗಳಿಗೆ ಸಂಬಂಧಪಟ್ಟಂತೆ ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಈ ಪದಗಳು ಬರುವಂತ ಗೀತೆಯನ್ನ ಆಡ್ಬೇಕಾಗತ್ತೆ.
3: ಸರಿ, ಹಾಕಿ. ಹಾ, ಸೈತ್ ಹತ್ರ ಇದನ್ನೆಲ್ಲ ವಿಷಯ ಕೇಳಿಲ್ಲ.
0: ಹಾಡಿ ಹಾಡಿ
3: ಹಾಗಾಗಿ.

ಮನು ಕಂಡಂತೆ ಕುಣಿತು ಮನವು ಹೂವಾಗಿ ಅರಳಿತು ತನು ಕಂಡಂತೆ ಕುಣಿತು ಮನವು ಹೂವಾಗಿ ಅರಳಿತು ತನು.

0: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಶುಭ ಮೇಡಮ್. ಎಸ್ ಮೇಡಮ್, ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ, ನಮಸ್ತೆ.
1: ನಮಸ್ಕಾರ ಮೇಡಮ್.
0: ನಮಸ್ತೆ ಮಹೇಶ್ ಸರ್.
1: ಮತ್ತೆ ಮೇಡಮ್, ಆರಾಮಿದ್ದೀರಾ?
0: ಆರಾಮಾಗಿದ್ದೀನಿ ಸರ್. ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
1: ಒಂದು ಸಾಂಗ್ ಹೇಳ್ಬಿಡ್ತೀನಿ ಮೇಡಮ್.
0: ಹಾ ಸರ್.
1: ಆಕಾಶ ಮೇಲಿದೆ, ಭೂಮಿ ಕಾಲ ಕೆಳಗಿದೆ. ಆಕಾಶ ಮೇಲಿದೆ, ಭೂಮಿ ಕಾಲ ಕೆಳಗಿದೆ.

0: ಬಳ್ಳಿ ತುಂಬಾ ಹೂವು ನೋಡು ಈ ಬಳ್ಳಿ ನೋಡು, ಬಳ್ಳಿ ತುಂಬಾ ಹೂವ ನೋಡು, ಸುಳಿಯುತ್ತಿದೆ ತಂಗಾಳಿ ಆಡುತ್ತಿದೆ ಹೂಬಳ್ಳಿ, ಸುಳಿಯುತ್ತಿದೆ ತಂಗಾಳಿ ಆಡುತ್ತಿದೆ ಹೂಬಳ್ಳಿ, ಕುಣಿ ಕುಣಿಸುತ್ತ ನಲ್ಲಿ ನಲ್ಲಿಸುತ್ತ ಹೊಸ ಹರಿಷವ ತರುತ್ತಾರೆಲ್ಲ ಈ ಸಾಂಗ್.
1: ಓಕೆ ಸೂಪರ್, ಥ್ಯಾಂಕ್ ಯು ಸರ್.
0: ಓಕೆ ಮೇಡಮ್, ಥ್ಯಾಂಕ್ ಯು
1: ಸರ್. ಓಕೆ ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ.
1: ನಮಸ್ತೆ ಶೋಭಾ ಮೇಡಮ್.
2: ನಮಸ್ತೆ ಮಹಾಲಕ್ಷ್ಮಿ ಅವರೇ, ಹ್ಯಾಪಿ ನವರಾತ್ರಿ.
1: ಎಸ್, ನಿಮಗೂ ಕೂಡ ಮೇಡಮ್. ಮೇಡಮ್ ಆರಾಮಾಗಿದ್ದೀನಿ. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ನಾನು ಪುನೀಲ್ ಶಿವರಾಜ್ ಕುಮಾರ್ ದಂದು.
1: ಹಾ,

0: కామిని వామిని ఆకాశ బాగిదే.
1: ಓಕೆ, ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಸ್ ಮ್ಯಾಮ್, ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ.
2: ನಮಸ್ಕಾರ.
1: ನಮಸ್ತೆ ನಾರಾಯಣಪ್ಪ ಸರ್, ಹೇಗಿದ್ದೀರಿ?
2: ನಮಸ್ತೆ ಅಮ್ಮ, ನಮಸ್ತೆ. ನೀವು ಚೆನ್ನಾಗಿದ್ದೀರಾ?
1: ಎಸ್ ಸರ್, ಆರಾಮಾಗಿದ್ದೀವಿ.
2: ತುಂಬಾ ದಿನ ಆಯ್ತು ನಾವು ಫೋನ್ ಮಾಡಕ್ ಆಗಿಲ್ಲ.
1: ಆರೋಗ್ಯ ಹೇಗಿದೆ ಸರ್? ಆರೋಗ್ಯ ಹೇಗಿದೆ?
2: ಈಗ ಪರವಾಗಿಲ್ಲ ಅಮ್ಮ, ಈಗ ಸ್ವಲ್ಪ ರೆಡಿ ಆಗ್ತಾ ಇದ್ದೀನಿ.
1: ಒಳ್ಳೇದು, ಒಳ್ಳೇದು ಸರ್. ಸರಿ, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಇದು ಏನು ವಿಷಯ ಏನಂತ ಗೊತ್ತಾಗಿಲ್ಲ, ಒಂಚೂರು ಹೇಳ್ಬಿಡ್ತೀರಾ?
1: ಹೌದಾ ಸರ್. ಈ ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಈ ಪಂಚಭೂತಗಳಿದೆವಲ್ಲ, ಈ ಪದಗಳು ಬರುವಂತಹ ಯಾವ್ದಾದ್ರು ಒಂದ್ ಗೀತೆಯನ್ನ ಆಯ್ಕೆ ಮಾಡ್ಕೊಂಡು ಹಾಡ್ಬೇಕಾಗತ್ತೆ.
2: ಹೌದಾ, ಹೌದಾ. ಥ್ಯಾಂಕ್ ಯು ಅಮ್ಮ. ಒಂದು ಹೇಳ್ಬಿಡ್ತೀನಿ, ರಾಜ್ಕುಮಾರ್ ಅವ್ರದ್ದು. ಆಕಾಶಕ್ಕೆ ಬಣ್ಣ ಬಳಿದೋ ನ್ಯಾರು, ಆ ಬೆಟ್ಟ ಗುಡ್ಡಗಳ ಮಡಗದೋ ನ್ಯಾರು, ಮರದ ಮ್ಯಾಗೆ ಅಣ್ಣ ಇಟ್ಟೋ ನ್ಯಾರು, ಅಣ್ಣ ಒಳಗೆ ಸಿಯ ತುಂಬೋ ನ್ಯಾರು. ಓಹೋಹೋ, ಓ ಕಳ, ಓ ನಂಜ, ಇಂದು ಈ ಭೂಮಿ ಮ್ಯಾಲೆ ನಿನ್ನ

0: తందోరే అరో బెల్లి మోడితో కోడి కూగితో, బెల్లి మోడితో కోడి కూగితో, బనాగే రంగు చలి తెరా నీరి సూర్య బంద, బెల్లి మోడితో కోడి కూగితో. థ్యాంక్ యూ అమ్మా అవకాశ.
1: ఎస్ సార్, సూపర్ సార్, థ్యాంక్ యూ. ఓకే, మొత్తం కరే తెగించుకోవడం. ನಮಸ್ಕಾರ.
2: ಹಲೋ, ನಮಸ್ತೆ ಮಹಾಲಕ್ಷ್ಮಿ ಮೇಡಮ್.
1: ನಮಸ್ತೆ ಬೀನಾ ಮೇಡಮ್.
2: ನವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ, ಮತ್ತು ನಿಮಗೂ.
1: ಎಸ್ ಮೇಡಮ್, ನಿಮಗೂ ಕೂಡ. ಮೇಡಮ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಅದು ಬೆಟ್ಟ ಅಂತ ಬರುತ್ತಲ್ವಾ ಭೂಮಿ ಮೇಲೆ, ಅದು ತಗೋಬಹುದು. ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿರುವವಳೇ, ಮೈಸೂರು ನಗರವನ್ನು ಹೊರೆಯುವವಳೇ, ಅನುದಿನವೂ ಭಕ್ತರನ್ನು ಕಾಯುವವಳೇ, ಕಂದಾನಿ ಬಾ ಎಂದು ಕರೆಯುವವಳೇ, ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿರುವವಳೇ, ಭುವಿಯನ್ನ ಕಾಯುವಂಥ ಭುವನೇಶ್ವರಿ, ಪುರ ಜನರು ಪೂಜಿಸುವ ಪರಮೇಶ್ವರಿ, ಹೊಸ ಅನುದಿನವೂ ಹೊಸ ಕಳೆಯ ಮಹೇಶ್ವರಿ, ನಂಬಿದವರ ಸಲಹುವ ಪರಮೇಶ್ವರಿ, ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿರುವವಳೇ, ಮೈಸೂರು ನಗರವನ್ನು ಪೊರೆಯುವವಳೇ.
1: ಓಕೆ,
2: ಧನ್ಯವಾದಗಳು.
1: ಎಸ್ ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ಓಕೆ, ಕರೆ ಕಟ್ ಆಯ್ತು, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ನಮಸ್ತೆ ಮೇಡಮ್.
1: ನಮಸ್ಕಾರ.
3: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್.
1: ಓಕೆ, ಗೊತ್ತಾಯ್ತು ಸರ್. ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ನೋಡಿ ಮೇಡಮ್, ಮಾಡ್ತೀನಿ. ನಿನ್ನ ಬಿಟ್ಟೇನೆ ಬಿಟ್ಟು ಕೆಟ್ಟೇನೆ ಪುಟ್ಟ ಬಾ.

0: ಮೋಹವೂ ಸರಿಯಲ್ಲ ಆ ಈ ಮಾತು, ನಿನಗಲ್ಲ ಈ ಸ್ನೇಹವೂ ಏಕೆ ಈ ದಾಹವೂ, ಏನೋ ಗ್ರಹಚಾರವೂ ಆಕಾಶ ನೀರಾಗಲಿ ಆ ಸೂರ್ಯ ತಂಪಾಗಲಿ, ಪ್ರಳಯವೇ ಆಗಲಿ ಭಯವೇನು ಇಲ್ಲ ಎಂದಿಗೂ ನಿನ್ನ ನನಗೆ ನೀ ಜೋಡಿಯಲ್ಲ. ಆಕಾಶ ನೀರಾಗಲಿ ಆ ಸೂರ್ಯ ತಂಪಾಗಲಿ. ಇದು ಅವಳ ಹೆಜ್ಜೆ ಚಿತ್ರದಲ್ಲಿ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಮ್ಮ ಅವರು ಆಡಿರೋದ್ರ.
1: ಹೌದು ಸರ್, ತುಂಬಾ ಚೆನ್ನಾಗಿದೆ ಈ ಗೀತೆ ಕೇಳಿದೀನಿ.
0: ಹೌದು, ಒಂಥರ ಇದ್ರದ್ದು ರಾಕೇಶ್ ಅವ್ರದ್ದು ಉಚ್ಚಿರ್ದಿರೋ ತರ ಇದು ಒಂಥರ ಚೆನ್ನಾಗಿದೆ.
1: ಅಮಲು ಅಮಲು ಬಂದಿರೋ ಗೀತೆ.
0: ಹೌದು ಹೌದು.
1: ಓಕೆ ಸರ್, ಥ್ಯಾಂಕ್ ಯು.
0: ಥ್ಯಾಂಕ್ ಯು ಸೋ ಮಚ್.
1: ಎಸ್ ಸರ್. ಓಕೆ ಸರ್, ಸ್ನೇಹಿತರೆ ಪುಟ್ಟದೊಂದು ವಿರಾಮ ತೆಗೆದುಕೊಳ್ಳೋಣ, ನಾನು ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ. ಕೇಳ್ತೀರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
3: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
2: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
3: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
2: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
3: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077775.

0: 5. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರಕ್ಷಣಗಳನ್ನು ಸಿಹಿಯಾಗಿಸಿ.
3: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ ಈ ಪದಗಳು ಬರುವಂತಹ ಗೀತೆಗಳನ್ನು ನೀವು ಈ ದಿನ ಹಾಡ್ಬೋದು. ನೀವು ಕರೆ ಮಾಡಬೇಕಾಗಿರುವ ಸಂಖ್ಯೆ 9686609962279. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆಯನ್ನು ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಹಾಡಿ ಮತ್ತಷ್ಟು ಈ ದಿನವನ್ನು ಖುಷಿಯಾಗಿರಿಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ
7: ಮೇಡಮ್. ನಮಸ್ತೆ.
6: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಿ?
7: ಆರಾಮಿದ್ದೀನಿ ಮೇಡಮ್.
6: ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
7: ನಾನು ಶಂಕರ್ ಗುರು ಚಿತ್ರದಿಂದ ಒಂದು ಗೀತೆ ಆಯ್ಕೆ ಮಾಡಿ.
6: ಓಕೆ ಸರ್, ಹಾಡಿ.
7: ಅದರಲ್ಲಿ ಬೆಂಕಿ ಮತ್ತೆ ಗಾಳಿ ಎರಡು ಪದ ಬರುತ್ತೆ.
6: ಓಕೆ.

ಯುವನೆ ನಾ ಬೆಂಕಿಯಂತೆ ನಾ ಗಾಳಿಯಂತೆ ಈ ಜೋಡಿ ಮುಂದೆ ವೈರಿ ಉಳಿಯುವನೆ ಸೂರ್ಯ ಬಾನಿಂದ ಓಡಿ ಬಂದಂತೆ ನೀನು ಬಂದಾಗ ನನಗಾಯ್ತು ಮಿಂಚು ಮೇಲಿಂದ ಜಾರಿ ಬಂದಂತೆ ನಿನ್ನ

0: ಉಳಿಯುವನೇ.
1: ಓಕೆ ಸೂಪರ್ ಸರ್, ತುಂಬಾ ಚೆನ್ನಾಗಿದೆ ರಾಜ್ಕುಮಾರ್ ಗೀತೆ.
0: ಹ್ಞೂ ಮೇಡಮ್, ನಿಜ.
1: ಥ್ಯಾಂಕ್ ಯು ಸರ್
0: ಅವಕಾಶಕ್ಕಾಗಿ, ಧನ್ಯವಾದಗಳು ಮೇಡಮ್.
1: ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹರೇ
2: ಮೇಡಮ್.
1: ಹಲೋ.
2: ನಮಸ್ಕಾರ ಮೇಡಮ್.
1: ನಮಸ್ತೆ. ಸೋಮಶೇಖರ್ ಸರ್ ಅವರ? ಓಕೆ, ಇವಾಗ ತಾನೇ ಒಬ್ರು ಸೋಮಶೇಖರ್ ಸರ್ ಅವರು ಹಾಡಿದ್ರು, ಈಗ ಮತ್ತೊಬ್ರು ಸೋಮಶೇಖರ್ ಸರ್ ಅವರು. ಓಕೆ ಸೋಮಶೇಖರ್ ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಪ್ರಾಯ ಪ್ರಾಯ ಪ್ರಾಯ ಚಿತ್ರದಿಂದ ಮೇಡಮ್.
1: ಓ, ಪ್ರಾಯ ಪ್ರಾಯ ಪ್ರಾಯ. ಓಕೆ ಹಾಡಿ.
2: ಭೂಮಿ ತಾಯಾಣೇ ನೀಷ್ಟ ಕಣೆ, ಭೂಮಿ ತಾಯಾಣೇ ನೀಷ್ಟ ಕಣೆ, ಯಾಕೋ ಏನೋ ನಾನು ನಿನ್ನ ಮೆಚ್ಚಿದೆ, ಯಾಕೋ ಏನೋ ನಾನು ನಿನ್ನ ಮೆಚ್ಚಿದೆ. ಏ ಚೂಟಿ ಏ ನಾಟಿ, ಅಯ್ಯೋ ಮಂಕಣ್ಣ ನೀ ನನ್ನವನೇ, ಅಯ್ಯೋ ಮಂಕಣ್ಣ ನೀ ನನ್ನವನೇ, ಹಳ್ಳಿ ಮುಕ್ಕ ಎಂದೇ ಬೆನ್ನ ಹತ್ತಿದೆ, ಹಳ್ಳಿ ಮುಕ್ಕ ಎಂದೇ ಬೆನ್ನ ಹತ್ತಿದೆ. ನೀ ಚೂಟಿ ನೀ ನಾಟಿ, ಪೇಟೆ ಹೆಣ್ಣ ಬಣ್ಣ ಕಂಡೆ.

0: ಮಾಡು.
1: ಓಕೆ,
0: ಥ್ಯಾಂಕ್ ಯು ಲಕ್ಷ್ಮಿ.
1: ಎಸ್ ಮೇಡಮ್, ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಎಸ್, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಮೀನಾ ಮೇಡಮ್.
2: ನವರಾತ್ರಿಯ ಶುಭಾಶಯಗಳು.
1: ನಿಮಗೂ ಕೂಡ ಮೀನಾ ಮೇಡಮ್. ಹೇಗಿದ್ದೀರಾ? ಬೆಂಗಳೂರು ಹೇಗಿದೆ?
2: ಬೆಂಗಳೂರು ದೇವಸ್ಥಾನ ಎಲ್ಲ ಜೋರಾಗಿದೆ. ಅಲಂಕಾರ ಹಾಕಂಗಿದೆ.
1: ಅಮ್ಮನವ್ರನ್ನ ನೋಡಕ್ಕೆ ಖುಷಿ ಆಗತ್ತೆ.
2: ಹೌದು.
1: ಓಕೆ ಅಮ್ಮ, ಯಾವ ಗೀತೆ?
2: ಗಂಗಮ್ಮ.
1: ಹೌದು.
2: ಕನಕ ಪರಮೇಶ್ವರಿ, ಮಲೆಶಂಕರಿ ಎಲ್ಲ ಇದೆ. ಮಲೆಶಮ್ಮನೆ ಎಲ್ಲಾ ದೇವಿಗಳು.
1: ಎಸ್ ಅಮ್ಮ, ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಸೂರ್ಯ

0: ಎಸ್ ಮೇಡಮ್, ಥ್ಯಾಂಕ್ ಯು.
1: ಥ್ಯಾಂಕ್ ಯು.
0: ಎಸ್ ಮ್ಯಾಮ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ಹಲೋ. ನಮಸ್ತೆ ಮಹಾಲಕ್ಷ್ಮಿ.
0: ನಮಸ್ತೆ. ಗಿರಿಜಾ ಮೇಡಮ್ ಅವರಾ?
2: ಹೌದು.
0: ಎಸ್ ಮೇಡಮ್. ಹಾ, ಮ್ಯೂಟ್ ಮಾಡಿ, ನಮ್ಮ ವಾಯ್ಸ್ ನಮಗೆ ಕೇಳ್ತಾ ಇದೆ.
2: ಮ್ಯೂಟ್ ಮಾಡಿದೆ ಮೇಡಮ್.
0: ಮಾಡಿದ್ರ ಸೈಲೆಂಟ್ ಇರೋ ಪ್ಲೇಸ್ ಬನ್ನಿ. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ನಾನು ಇದು ಮೋಸ್ಟ್ಲಿ ಸಂಜೆ ಮಾತ್ರ. ಯಾವ್ದು? ಹಾ, ಮುಸ್ಸಂಜೆ ಮಾತು ಅನ್ಸತ್ತೆ.
0: ಹಾ, ಹಾಡಿ ಮಾ.
2: ಆಕಾಶ ಭೂಮಿ ಇಂದು ಒಂದಾದ ಆಗಿದೆ, ನನ್ನ ಈ ಚಲುವನ್ನು ಹೊಳೆವಂತೆ ಮಾಡಿದೆ. ನಾ ಬರುವ ದಾರಿಯಲ್ಲಿ ಹೂ ಬಳುಕುತ್ತಾವ ನೋಡ, ನಾಚಿ ನಿಂತೆ ನಾನು ಅವು

0: చేయువెనో, మంజంతై ముసుకువెను, తిరుగో ఈ భూమి నోడులు చందమకే హారువెను. ఆకాశ భూమి ఇందు వందాదాగిదే, నన్న ఈ చలువన్ను ಅಳೆವಂತೆ ಮಾಡಿದೆ. ಈ ಸಾಂಗ್ ಫಲಕ್ಷಿ.
1: ಓಕೆ, ಸೂಪರ್, ಚೆನ್ನಾಗಿದೆ ಈ ಗೀತೆ.
0: ಹಾ, ತುಂಬಾ ಚೆನ್ನಾಗಿದೆ.
1: ಎಸ್ ಮೇಡಮ್, ಥ್ಯಾಂಕ್ ಯು.
0: ಅವಕಾಶ.
1: ಎಸ್ ಮ್ಯಾಮ್, ಎಸ್ ಮ್ಯಾಮ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ಗುಡ್ ಮಾರ್ನಿಂಗ್ ಮಹಾಲಕ್ಷ್ಮಿ ಮೇಡಮ್.
1: ಗುಡ್ ಮಾರ್ನಿಂಗ್ ಗೀತಾ ಮೇಡಮ್, ಹೇಗಿದ್ದೀರಿ?
2: ಹಾ ಮೇಡಮ್, ಫೈನ್. ನೀವು?
1: ಎಸ್ ಮೇಡಮ್,
2: ಆರಾಮಾಗಿ. ದಸರಾ ಹಬ್ಬ ಜೋರು ಆಯ್ತಾ?
1: ಹಾ, ಪರವಾಗಿಲ್ಲ, ಸಾಧಾರಣವಾಗಿ ನಡೀತಾ ಇದೆ.
2: ಇವತ್ತು ಬ್ರಹ್ಮಚಾರಿಣಿ ದೇವಿ ಇದೆ ಆರಾಧನೆ ಮೇಡಮ್, ಎರಡನೇ ದಿನದ್ದು.
1: ಹೌದು ಹೌದು.
2: ಹಾ ಮೇಡಮ್, ನೀವು ಮಾಡ್ತೀರಾ?
1: ಇಲ್ಲ ಇಲ್ಲ, ಕಾಮನ್ ಆಗಿ ನಾರ್ಮಲ್ ಆಗಿ ಪೂಜೆ ಮಾಡ್ತೀವಿ, ಸ್ಪೆಷಲ್ ಆಗಿ
2: ನಾವು ಸ್ಪೆಷಲ್ ಏನ್ ಪೂಜೆ ಇಲ್ಲ, ನಾರ್ಮಲ್ ಆಗಿ ಮಾಡ್ತೀವಿ.
1: ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ
2: ಮೇಡಮ್? ಈ ಹಾಡಲ್ಲಿ ಗಾಳಿ, ನೀರು, ಭೂಮಿ, ಆಕಾಶ ಎಲ್ಲ ಇದೆ ಅನ್ಸತ್ತೆ.
1: ವಾವ್, ಸೂಪರ್, ಭಾರಿ.
2: ಓಕೆ ಮ್ಯಾಮ್. ಪಾರವಿ ಜಾರಿದ ಬಾ

ಕುಡಿದ ತಂಗಾಳಿ ಬೀಸಿ ಬಂದು ಹೂಗಂಧ ಚೆಲ್ಲಾಡಿ ಹೋಯ್ತು ತುಂಬಿ ಆನಂದ.

0: ಬೀಸಿದ ತಂಗಾಳಿ ಬೀಸಿ ಬಂದು ಗಂಧ ಚೆಲ್ಲಾಡಿ ಹೋಯ್ತು ತುಂಬಿ ಆನಂದ.
1: ಥ್ಯಾಂಕ್ ಯು ಮ್ಯಾಮ್, ಸೂಪರ್, ಥ್ಯಾಂಕ್ ಯು,
0: ಥ್ಯಾಂಕ್ ಯು ಮ್ಯಾಮ್.
1: ಎಸ್ ಮ್ಯಾಮ್, ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ, ಯಾರಿದು?
2: ಮುತ್ತಣ್ಣ ಚಿತ್ರಗಾರ ಮೇಡಮ್, ಕೊಪ್ಪಳ ಜಿಲ್ಲಾ ಭಾಗ್ಯನಗರ ಪಟ್ಟಣದಿಂದ.
1: ಕೊಪ್ಪಳದಿಂದ ಮುತ್ತಣ್ಣ ಅವರು?
2: ಹೌದ್ರಿ ಮೇಡಮ್.
1: ಓಕೆ, ಏನ್ ಮಾಡ್ಕೊಂಡಿರೋದು ಮುತ್ತಣ್ಣ ಅವರು?
2: ನಮ್ದು ಕಟ್ಟಿಗೆ ವರ್ಕ್ ಮಾಡ್ತೀರಿ ಮೇಡಮ್. ಕಿಟಕಿ ಚೌಕಟ್ ಐತಲ್ಲ, ಈ ಕಡೆ ಎಲ್ಲ ವರ್ಕ್ ಮಾಡ್ತೀವಿ.
1: ಹೌದಾ, ಓಕೆ, ಒಳ್ಳೇದು ಸರ್. ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಇವತ್ತು ಒಂದು ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಮೇಡಮ್, ಕಲ್ಲಳ್ಳಿ ಹೋಗಿ ಚಿತ್ರದ ಒಂದೆಡೆ ನಾಡ್ಬೇಕಂತ ಪ್ರಯತ್ನ ಮಾಡ್ತೀನಿ ಮೇಡಮ್.
1: ಖಂಡಿತ ಸರ್, ಖಂಡಿತ.
2: ಓಕೆ ಮೇಡಮ್. ಭೂಮಿ, ಈ ಭೂಮಿ ಮೇಲೆ ನಾಡು, ಈ ನಾಡೆಲ್ಲಮ್ಮ ಕೋಟೆ, ಈ ಕೋಟೆಗೆ ನೀನೇ ತಾಯೇ. ನವ ನವ ನವರಾತ್ರಿ ಅಕ್ಕರೆಯ ಹಾಡು ತಂದಳು ದುರ್ಗೆ. ಮೇಡಮ್ ಬರೇನ್ರಿ?
1: ಓಕೆ, ಥ್ಯಾಂಕ್ ಯು ಸರ್.
2: ಓಕೆ ಮೇಡಮ್.
1: ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ನಮಸ್ತೆ ಮೇಡಮ್.
1: ನಮಸ್ತೆ ಸೌಮ್ಯ ಮೇಡಮ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ಹೇಳತಿಂದ್ರೆ ಒಂದು ಆನಂದ್ ಫಿಲ್ಮು.
1: ಹಾ, ಹಾಡ್ರಿ, ಕೇಳೋಣ.
3: ಹಾರಾಡುವ ಗಿಳಿ ಅಂತವಾಗುವ ಆ ಬಾಲನಿ ಜೊತೆ ನಾನಾಗುವ, ಆ ದೂರದ ಗಿಳಿ ಮೇಲೇರುವ ಬಾಂಧವ್ಯದ ಸಿರಿ ಬಾಲ್ ನೋಡುವ, ಮಳೆ ಬಂದಾಗ ಹಿತ ತಂದಾಗ, ಮಳೆ ಬಂದಾಗ ಹಿತ ತಂದಾಗ, ಮಳೆ ಬಿಲ್ಲಲಿ ಜಾರುವ ನೀಲ ಮೇಘಗಾಳಿ ಬೀಸಿ ಹರಡುವ, ಚಂದ್ರ ತಾರೆ ತಂಪು ಕಾಂತಿ ಚೆಲ್ಲಾಡುವಾಗ, ಕರಗಿ ಕರಗಿ ಇಬ್ಬನಿಯಂತೆ ಎಲ್ಲೆಲ್ಲೋ ಹೋಗ್ತದೆ ಮೇಡಮ್. ಸಾಕು,
1: ಪಾಪ ಅದೆಲ್ಲೆಲ್ಲೋ ಹೋಗುತ್ತೆ, ಆದ್ರೂ ಹಿಡ್ದಿಡ್ದು ತಂದ ಹಾಡ್ತಾ ಇದ್ದೀರಲ್ವಾ, ಖುಷಿ ಆಯ್ತು.
3: ಇಲ್ಲ ಮೇಡಮ್, ಅದು ನಮ್ಗೆ ಏನೋ ಒಂದ್ ಟೆನ್ಷನ್ ಇರ್ತದೆ, ಕರೆ ಸಿಗ್ಲಿಕ್ಕಂದ್ರೆ ಅದು ಚಿಕ್ಕ ಆರಾಮ್ ಹಾಡ್ತೀವಿ, ಸಿಗ್ಲಿಕ್ಕಂದ್ರೆ ಬಹಳ ಟೆನ್ಷನ್ ಆಗ್ತಿಲ್ಲ, ಅವಾಗ ಬರ್ತಿರ್ತೀವಿ.
1: ಎಸ್ ಮೇಡಮ್, ಎಸ್ ಮೇಡಮ್.
3: ಓಕೆ ಮೇಡಮ್, ನಮಸ್ಕಾರ.
1: ನಮಸ್ತೆ. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ.
4: ಹಲೋ.
1: ನಮಸ್ತೆ.
4: ನಮಸ್ತೆ ಮೇಡಮ್.
1: ನಮಸ್ತೆ, ಯಾರಿದು?
4: ನಾವು ರುದ್ರೇಶ್ ಅಂತ ಹೇಳಿ, ಒಳಹೊನ್ನೂರಿಂದ.
1: ರುದ್ರೇಶ್ ಅವರು, ಓಕೆ. ರುದ್ರೇಶ್ ಸರ್ ಏನ್ ಮಾಡ್ಕೊಂಡಿರೋದು?
4: ನಾವು ಟೀಚರ್.
1: ಟೀಚರ್, ಓಕೆ. ಯಾವ
4: ಸಬ್ಜೆಕ್ಟ್? ನಾವು ಈಗ ದಸರಾ ರಜೆಯಲ್ಲಿ ಆರಾಮಾಗಿದೀವಲ್ಲ, ಹಂಗಾಗಿ ನಿಮಗೆ ಕಾಲ್ ಮಾಡಕ್ ಸಾಧ್ಯ ಆಗ್ತಿದೆ.
1: ಆ ಗುಡ್, ಸೂಪರ್. ಯಾವ ಸಬ್ಜೆಕ್ಟ್ ತಗೊಳ್ತೀರಾ?
4: ನಾವು ಪ್ರೈಮರಿ ಸ್ಕೂಲ್ ಟೀಚರ್ ಮೇಡಮ್, ಎಲ್ಲಾ ಸಬ್ಜೆಕ್ಟ್ ತಗೊಳ್ತೀವಿ.
1: ಓಕೆ, ಸೂಪರ್, ವೆರಿ ನೈಸ್ ಸರ್. ಎಸ್ ಸರ್.
4: ಹಾ, ಹೇಳಿ ಮೇಡಮ್.
1: ಯಾವ ಒಂದು
4: ಇವತ್ತಿನ ಆಗ್ಲಿಲ್ಲ, ಟ್ರೈ ಮಾಡ್ತಿದ್ದೆ ಇವತ್ತಿನ ವಿಷಯ, ಹಾಗಾಗಿ ಪಂಚಭೂತಗಳ ಬಗ್ಗೆ ಆಡ್ರಿ ಅಂತ. ಚೆನ್ನಾಗಿದೆ, ನಾನು ಎರಡೇ ಲೈನ್ ಆಡ್ತೀನಿ.
1: ಓಕೆ.
4: ರಾಜ್ಕುಮಾರ್ ಅವ್ರ ಫಿಲಮ್ದು, ಶಂಕರ್ ಗುರುದು. ನಾ ಬೆಂಕಿಯಂತೆ, ನಾ ಗಾಳಿಯಂತೆ, ಈ ಜೋಡಿ ಮುಂದೆ ವೈರಿ ಉಳಿಯುವನೆ. ಸಾಕು ಮೇಡಮ್, ನೀವು ಹೇಳ್ದಂಗೆ ಫಸ್ಟಿಗೆ ಎರಡೇ ಸಾಕು, ಅವಕಾಶ ಕೊಟ್ಟ ಹಂಗಾಗಿ ಎರಡೇ ಲೈನ್ ಹೇಳ್ತೇನೆ.
1: ಓಕೆ, ಹಾಗೆ ಸರ್, ನಮ್ದು ಒಂದೇ ಒಂದು ಪ್ರಶ್ನೆ. ಬೆಂಕಿ ಮತ್ತೆ ಗಾಳಿ ತರ ಇವಾಗಿನ ಮಕ್ಕಳು ಅಷ್ಟೊಂದು ಸ್ಟ್ರಾಂಗ್,
4: ಕ್ರಿಯಾಶೀಲರಾಗಿರ್ತಾರೆ.
1: ನಿಮಗೆ
4: ಅವರು ಮಕ್ಕಳು ಕ್ರಿಯಾಶೀಲರಾಗಿರ್ತಾರೆ, ನಾವು ಅಷ್ಟೇ ಕ್ರಿಯಾಶೀಲರಾಗಿರ್ಬೇಕು, ಮತ್ತ ಅಷ್ಟೇ ಡೇಂಜರ್ ಇದಾರೆ.
1: ಕರೆಕ್ಟ್. ಹಾಗೆ ನೀವು ಪ್ರೈಮರಿ ಮಕ್ಕಳನ್ನ ಹ್ಯಾಂಡಲ್ ಮಾಡ್ತಿರಲ್ವಾ, ಈಗ ತುಂಬಾ ನಿಮಗೆ ಚಾಲೆಂಜಿಂಗ್ ಟಾಸ್ಕ್ ಅನ್ಸಿದೇನು ಸರ್?
4: ಇಲ್ಲಿ ಮಕ್ಕಳಿಗ ಈಗಿನ ಅವರು ನಾಲೆಡ್ಜ್ ತಕ್ಕಂತೆ ಬೋಧನೆಗೆ ಹೊಸ ಹೊಸ ರೀತಿಯಿಂದ ಒಂದು ಪದ್ಧತಿಗಳನ್ನ ತರ್ತಾ ಇದಾರೆ.
1: ಕರೆಕ್ಟ್.
4: ಅದನ್ನ ನಾವು ಫಾಲೋ ಮಾಡಬೇಕಾಗಿದೆ. ಅದೇ,
1: ಸೂಪರ್.
4: ಅದೇ ಮೇಡಮ್,
1: ವೆರಿ ನೈಸ್ ಸರ್. ಅದೇ ಚಾಲೆಂಜಿಂಗ್ ಟಾಸ್ಕ್ ಆಗಿದೆ ಮಕ್ಕಳನ್ನ ಕೂರಿಸೋದೇ.
4: ನೀವು ಸಾಹಿತ್ಯ ಲೋಕ ಕಾರ್ಯಕ್ರಮ ನಡೆಸ್ತಿರಲ್ಲ, ಬಹಳ ಚೆನ್ನಾಗಿರುತ್ತೆ,
1: ಕನ್ನಡ
4: ಬಹಳ ಚೆನ್ನಾಗಿ ಉಚ್ಚಾರಣೆ ಮಾಡ್ತೀರಾ.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಥ್ಯಾಂಕ್ ಯು ಸರ್.
4: ಓಕೆ.
1: ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ.
5: ನಮಸ್ತೆ ಮೇಡಮ್.
1: ನಮಸ್ತೆ ನಾಗರತ್ನ ಮೇಡಮ್.
5: ಎಸ್ ಮೇಡಮ್.
1: ಯಾವ ಒಂದು ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ?
5: ನಾವು ವಿಜಯನಗರದ ವೀರಪುತ್ರ ಅಂತ ಹಳೆ ಹಾಡು
1: ಹಾಡಿ,
5: ಪ್ರೀತ್ ಸುಶೀಲ ಮತ್ತು ನಟ ಸುದರ್ಶನ್.
1: ಎಸ್ ಮೇಡಮ್, ಹಾಡಿ.

0: ಸೂಪರ್,
1: ಥ್ಯಾಂಕ್ ಯು ಮೇಡಮ್.
0: ಎಸ್ ಮೇಡಮ್, ಒಳ್ಳೆ ಗೀತೆ ತುಂಬಾ ಚಂದ ಆಯ್ಕೆ ಮಾಡ್ಕೊಂಡಿದ್ದೀರಿ, ಕೇಳಿರ್ಲಿಲ್ಲ, ಕೇಳಿ ಖುಷಿ ಆಯ್ತು ಗೀತೆ. ಎಸ್ ಮೇಡಮ್, ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಓಕೆ ಸ್ನೇಹಿತರೆ, ಪುಟ್ಟ ವಿರಾಮ. ವಿರಾಮದ ನಂತರ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಮಸ್ತ ಜನತೆಗೆ ಪ್ರೀತಿಯ ಆಹ್ವಾನ. ನಿಮ್ಮ ನೆಚ್ಚಿನ ಕೇಕ್ ಆಫ್ ದಿ ಡೇ ತನ್ನ ಹೊಚ್ಚ ಹೊಸ ಶಾಖೆಯನ್ನ ಗೋಪಾಳದ ಮೋರ್ ಸೂಪರ್ ಮಾರ್ಕೆಟ್ ಸಮೀಪ ಅಕ್ಟೋಬರ್ 14 ಬೆಳಗ್ಗೆ 10 ಶುಭಾರಂಭಗೊಳ್ಳುತ್ತಿದೆ. ಈ ಶುಭ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಶಾಖಾ ಮಠದ ಪೂಜ್ಯ ಶ್ರೀ ನಾದಮಯಾನಂದ ಸ್ವಾಮೀಜಿಯವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಿಸಿಸಿ ಬ್ಯಾಂಕ್ ಹಾಗೂ ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಆರ್ಎಂ ಮಂಜುನಾಥ ಗೌಡ ಮತ್ತು ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಕೆಎಸ್ ಚನ್ನಬಸಪ್ಪ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಸಿಎಸ್ ಷಡಾಕ್ಷರಿ, ಉದ್ಯಮಿ ಒಕ್ಕಲಿಗರ ಫಸ್ಟ್ ಸರ್ಕಲ್ ಸಂಘದ ಅಧ್ಯಕ್ಷರಾದ ಶ್ರೀ ಎಂಎ ರಮೇಶ್ ಹೆಗ್ಡೆ ಹಾಗೂ ಒಕ್ಕಲಿಗರ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಸುಮಿತ್ರಾ ಕೇಶಮೂರ್ತಿಯವರು ಉಪಸ್ಥಿತರಿರಲಿದ್ದಾರೆ. ಇವರೆಲ್ಲರ ಜೊತೆಗೆ ನಿಮ್ಮ ಉಪಸ್ಥಿತಿಯೇ ನಮ್ಮ ಸಂಭ್ರಮದ ಸಾರ್ಥಕತೆ. ತಾವೆಲ್ಲರೂ ಕುಟುಂಬ ಸಮೇತರಾಗಿ ಆಗಮಿಸಿ ನಮ್ಮ ಹೊಸ ಪ್ರಯತ್ನಕ್ಕೆ ಶುಭ ಹಾರೈಸಿ ಆಶೀರ್ವದಿಸಬೇಕಾಗಿ ಪ್ರೀತಿಯಿಂದ ಕೋರುತ್ತಿರುವ ಶ್ರೀ ಸತೀಶ್ ಗೌಡ ಮತ್ತು ಸಿಬ್ಬಂದಿ ವರ್ಗ. ಕಾಂಟ್ಯಾಕ್ಟ್ 7676731403. ಸಂಖ್ಯೆ ಮತ್ತೊಮ್ಮೆ 7676731403. ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಕರೆಯೋಲೆ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
6: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು, ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
5: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
0: ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ ಈ ಪದಗಳು ಬರುವಂತಹ ಗೀತೆಗಳನ್ನು ನೀವು ಹಾಡುವಂತಹ ವಿಷಯವನ್ನು ನಾನು ನಿಮಗೋಸ್ಕರ ತಂದಿದ್ದೀನಿ. ನಮ್ಮೆಲ್ಲ ಪ್ರೀತಿಯ ಕೇಳುಗರು ಒಬ್ಬರಿಗಿಂತ ಒಬ್ಬರು ತುಂಬ ಚಂದ ಚಂದವಾಗಿ ಗೀತೆಗಳನ್ನು ಆಯ್ಕೆ ಮಾಡಿಕೊಂಡು ಹಾಡ್ತಾ ಇದ್ದಾರೆ. ನೀವು ಕೂಡ 9686096279 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆಗಳನ್ನು ಆಯ್ಕೆ ಮಾಡಿಕೊಂಡು ಹಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ.
7: ನಮಸ್ಕಾರಗಳು ಮಹಾಲಕ್ಷ್ಮಿ ಮೇಡಮ್ ಅವರಿಗೆ.
0: ನಮಸ್ಕಾರಗಳು ಸತೀಶ್ ಸರ್ ಅವರಿಗೆ.
7: ಮೇಡಮ್, ನವರಾತ್ರಿ ಪ್ರಯುಕ್ತ ಒಳ್ಳೇದಾಗಿದೆ ಮೇಡಮ್.
0: ಹಾ ಸರ್, ನಿಮಗೂ ಕೂಡ.
7: ಮೇಡಮ್, ಇದು ಜನ್ಮದ ಅನುಭವ.
0: ಹಾ ಸರ್, ಹಾಡಿ ಸರ್.
7: ಆಕಾಶದಿಂದ ಜಾರಿ, ಆಕಾಶದಿಂದ ಜಾರಿ ಭೂಮಿಗೆ ಬಂದ ನೋಡಿ, ಈ ಭೂಮಿಗೆ ಬಂದ ನೋಡಿ ನಮಗಾಗಿ ಆ ದೇವನೇ, ನಮಗಾಗಿ ಮಹಾದೇವನೇ. ಆಕಾಶದಿಂದ ಜಾರಿ ಶಿವ ನಿನ್ನ ನೋಡಿ ನೋಡಿ ಕಣ್ಣು ತುಂಬಿ ಬಂದಿತು, ನಿನ್ನ ಕರುಣೆ ಕಂಡು ಕಂಡು ಹೃದಯ ತುಂಬಿ ಹೋಯಿತು. ಕನಸೋ ನನಸೋ ಭ್ರಮೆಯೋ ಅರಿಯೇ, ನಿನ್ನ ಪಾದ ಸೋಕಿದರೆ ಕೈಲಾಸವಾಯಿತು, ಆಯಿತು ಎಂತ ಭಾಗ್ಯ ನಮ್ಮದು. ಆಕಾಶದಿಂದ ಜಾರಿ ಭೂಮಿಗೆ ಬಂದ ನೋಡಿ, ಈ ಭೂಮಿಗೆ ಬಂದ ನೋಡಿ ನಮಗಾಗಿ ಮಹಾದೇವನೇ.
0: ಸರ್ ಸೂಪರ್ ಸರ್, ಥ್ಯಾಂಕ್ ಯು.
7: ಒಳ್ಳೆ ಹಾಡು.
0: ಹೌದು ಸರ್, ತುಂಬಾ ಚೆನ್ನಾಗಿದೆ ಗೀತೆ. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ನಮಸ್ಕಾರ.
1: ಹಲೋ ಮೇಡಮ್ ಅವರೇ, ನಮಸ್ಕಾರ.
0: ನಮಸ್ಕಾರ ಚಿಕ್ಕಪ್ಪ ಸರ್, ಹೇಗಿದ್ದೀರಿ?
1: ನಾವು ಚೆನ್ನಾಗಿದ್ದೀವಿ ಮೇಡಮ್ ಅವರೇ. ನೀವು ಹೇಗಿದ್ದೀರಾ? ತಿಂಡಿ ಆಯ್ತ್ರಾ?
0: ಹಾ ಸರ್, ಆಯ್ತು. ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
1: ನಾನು ಪ್ರಯತ್ನ ಮಾಡಕತ್ ಹೆಚ್ಚು ಕಮ್ಮಿ 45 ನಿಮಿಷ ಆಯ್ತು ಮೇಡಮ್ ಅವರೇ, ಕರೆ ಸಿಕ್ತ ಕೊನೆಗೂ.
0: ಓಕೆ, ಸಿಕ್ತಲ್ಲ. ಎಸ್ ಸರ್, ಹಾಡಿ ಸರ್.
1: ಓ ಓ ಹೃದಯ ಸಮುದ್ರ ಕಲಕಿ, ಹೊತ್ತಿದ ಬೇಷದ ಬೆಂಕಿ, ರೋಷ ದಿಗ್ಜ್ವಾಲೆ ಉರಿದುರಿದು, ದುಷ್ಟ ಸಂಹಾರಕ್ಕೆ ಸತ್ಯ ಜೇಂಕಾ.

0: ಇಟ್ಟು ಯಜ್ಞ ದೀಕ್ಷೆ ಕೊಟ್ಟು ನಡೆಸುವೆ ಅಶ್ವಮೇಧ ಅಶ್ವಮೇಧ ಅಶ್ವಮೇಧ. ಧನ್ಯವಾದಗಳು ಮೇಡಮ್.
1: ಎಸ್ ಸರ್, ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ಕಾರ.
1: ನಮಸ್ಕಾರಗಳು ಉಡುಪಿ ಸತೀಶ್ ಸರ್ ಅವ್ರಿಗೆ. ಆರಾಮಾಗಿದ್ದೀನಿ ಸರ್, ಆರಾಮಾಗಿದ್ದೀನಿ. ನೀವ್
2: ಹೇಗಿದ್ದೀರಿ?
1: ಎಸ್ ಸರ್, ನಿಮ್ಗೂ ಕೂಡ ಸರ್ ನವರಾತ್ರಿ ಹಬ್ಬದ ಶುಭಾಶಯಗಳು. ಹೌದು ಸರ್, ಭೂಮಿ ನೀರು ಬೆಂಕಿ ಗಾಳಿ ಆಕಾಶ ಈ ಪದಗಳು ಬರುತ್ತೆ. ಹಾ ಸರ್, ಹಾಡಿ ಸರ್. ಓಕೆ ಓಕೆ ಸರ್, ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ಹಲೋ, ನಮಸ್ತೆ ರೀ ಮೇಡಮ್.
1: ನಮಸ್ತೆ. ನವಾಸ್ ಸರ್, ಹೇಗಿದ್ದೀರಿ?
3: ಆರಾಮದೇನ್ ಮೇಡಮ್, ನೀವು ಆರಾಮದೀರಿ ಮೇಡಮ್?
1: ಎಸ್ ಸರ್. ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ನಾವನ್ ಹಾಡ್ತೀನಿ ನೋಡ್ರಿ ಮೇಡಮ್, ಇದು ಬೇರೆನೇ ಆದ್ರಿ ಇದು.
1: ಹಾ ಸರ್, ಹಾಡಿ ಸರ್, ಕೇಳೋಣ.
3: ಆಕಾಶವೇ ಬೀಳಲಿ ಮೇಲೆ ಮೊಬೈಲ್ ಅನ್ನು ಕೈ ಬಿಡನು, ಭೂಮಿಯು ಬಾಯಿ ಬಿಡಲೇ ಇಲ್ಲೇ ಶಿಲ್ಪಿಯನ್ನು ತೆಗೆಯುವೆನು. ಮೊಬೈಲ್ ಇರುವುದು ನನಗಾಗಿ, ಈ ಜೀವ ಮೊಬೈಲ್ಗಾಗಿ. ಆಕಾಶವೇ ಬೀಳಲಿ ಮೇಲೆ ಮೊಬೈಲ್ ಅನ್ನು ಕೈ ಬಿಡನು, ಚಾರ್ಜಿಂಗ್ ಚಿಂತೆ ಏಕೆ, ಪವರ್ ಬ್ಯಾಂಕ್ ತಂದಿರುವೆ, ಲವ್ ಬ್ಯಾಟರಿ ಆದೊಡನೆ ಪಿನ್ ಚುಚ್ಚಿ ಚಾರ್ಜ್ ಇಡುವೆ. ಹಗಲಿರಲಿ ಇರುಳೇ ಇರಲಿ ಮೊಬೈಲ್ ಅನ್ನು ನಾ ಕೈ ಹಿಡಿದಿರುವೆ. ಪ್ಯಾಕೇಜ ಮುಗಿಯದ ಹಾಗೆ ರೀಚಾರ್ಜ್ ಮಾಡಿಸುವೆ. ಈ ಮಾತಿಗೆ ಫೋನ್ ಪೇ ಸಾಕ್ಷಿ, ಈ ಭಾಷೆಗೆ ಗೂಗಲ್ ಸಾಕ್ಷಿ. ಈಗಾದರೂ ಎಲ್ಲ ಕಡೆಗೆ ನೆಟ್ವರ್ಕ್ ಬರುತ್ತಿರಲಿ, ಆಕಾಶವೇ ಬೀಳಲಿ ಮೇಲೆ ಮೊಬೈಲ್ ಅನ್ನು ಕೈ ಬಿಡನು, ಭೂಮಿ ಬಾಯಿ ಬಿಡಲೇ ಇಲ್ಲೇ ಶಿಲ್ಪಿಯನ್ನು ತೆಗೆಯುವೆನು.
1: ಸರ್ ಸೂಪರ್, ಎಲ್ಲಿಂದ ಹುಡ್ಕೊಂಡ್ ಬಂದ್ರಿ?
3: ಇದೊಂದು ಸಿಕ್ತರಿ ಮೇಡಮ್, ಹಿಂಗೆ ಹುಡ್ಕಾಡಕತ್ತಿದ್ರಿ.
1: ಒಳ್ಳೇದಾಯ್ತು, ಒಳ್ಳೇದಾಯ್ತು.
3: ಅದಕ್ಕೆ ಹಾಡ್ಬೇಕಂತ ಹೇಳಿದ್ರೆ ನೀವು ಬರ್ಬೇಕ, ಇದು ಸಿಗೋದಕ್ಕೆ ಬಹಳ ಬೆಸ್ಟ್ ಐತ್ರಿ ಮೇಡಮ್, ನಮ್ಗೆ ಖುಷಿ ಐತೆ.
1: ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
3: ಧನ್ಯವಾದ, ನಮಸ್ತೆ ರೀ ಮೇಡಮ್.
1: ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
4: ನಮಸ್ಕಾರ ಮೇಡಮ್.
1: ನಮಸ್ತೆ ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
4: ಇವು ಪಂಚಭೂತಗಳ ಹೆಸರು ಬರ್ಬೇಕಲ್ಲ ಮೇಡಮ್.
1: ಹಾ ಸರ್, ಯಾವ್ದಾದ್ರು ಒಂದ್ ಬಂದ್ರು ಓಕೆ.
4: ಬಜರಂಗಿ ಚಿತ್ರದಿಂದ ಹಾಡ್ತೀನಿ.
1: ಹಾ ಸರ್, ಹಾಡಿ.
4: ನಮ್ಮೂರ ಕಾಯೋದೊರೆಯೇ ನೀನಗೆ ಏನಿಂತ ಮಮಕಾರ, ಕಣ್ಣೀರ ಒರೆಸೋ ಪ್ರಭುವೇ ನೀನಗೆ ಆದ್ಯಾವ್ರೇ.

ಗೀತೆ ಬೋಧಿಸಿದ ಆ ಕೃಷ್ಣ ಇವನೇನವ್ವ, ಬಲ ಭೀಮನಿಗೂ ಬೆವರಿಳಿಸಿ ತೊಡೆ ತಟ್ಟುವ, ಹೆತ್ತವರ ರೀತಿ ಕನ್ಯದರ ಕುಂತಲ್ಲಿಯೇ ಇವಗೆ ಸಿಂಹಾಸನ, ಬಿಗ್ರನೆದ್ದ ಭಜರಂಗಿ ಗುಡುಗು ಸಿಡಿಲ ಇವನ ನಿಲುವಂಗಿ, ಗಂಡೆ ಧೇಯ ನ್ಯಾಯ ಗಂಡ ವೇರುಂಡಾನ ಧೇಯ, ದೃಷ್ಟಿ ಇಟ್ಟು ನೋಡಿದರೆ ಸೃಷ್ಟಿ

0: ಇವನ ಹಾಡಿಗೆ ನಿಜವಾಗಿ.
1: ಓಕೆ ಎಸ್ ಸರ್, ಭಜರಂಗಿ ಗೀತೆ ಫುಲ್ ಜಬರ್ದಸ್ತಾಗಿ ಹಾಡಿದ್ರಿ, ಚೆನ್ನಾಗಿತ್ತು. ಥ್ಯಾಂಕ್ ಯು.
0: ಧನ್ಯವಾದಗಳು ಮೇಡಮ್.
1: ಎಸ್ ಸರ್, ಎಸ್ ಸರ್.
0: ಉದಯ.
1: ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ.
2: ನಮಸ್ಕಾರ ಮೇಡಮ್.
1: ನಮಸ್ಕಾರ ಉಲಾ ಸರ್.
2: ಮೇಡಮ್,
1: ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಮೇಡಮ್, ಈ ಬಣ್ಣ ಫಿಲಂ ಇದೆ ಮೇಡಮ್.
1: ಹಾ ಸರ್, ಹಾಡಿ.
2: ಅದೇ ಭೂಮಿ ಅದೇ ಬಾನು ಈ ನಯನ ನೂತನ, ಅದೇ ದಾರಿ ಅದೇ ತಿರುವು ಈ ಪಯಣ ನೂತನ, ನನ್ನ ಮೋಡ ನನ್ನ ಹಾಡು ನನ್ನ ಕನಸೇ ಒಮ್ಮೆ ನೋಡು, ನನ್ನ ಚೆಲುವಿನ ನಂದನ. ಅದೇ ಭೂಮಿ ಅದೇ ಬಾನು ಈ ನಯನ ನೂತನ, ಹೃದಯ ಕಿರಣ ಸೆಳೆದಾಗ ಹೂವಾನಿಯು ಒಳೆದಾಗ ಋತುವಿನ ಬಂಧನ, ಆ ಹೃದಯದ ಕಣ್ಣಲ್ಲಿ

0: అదే భూమి అదే బాను ఈ నయన నూతన.
1: ఎస్ సార్, ఎస్ సార్, థ్యాంక్ యూ సార్,
0: థ్యాంక్ యూ. ఫేవరెట్ సాంగ్స్ మేడం ఇది?
1: హౌదు సార్, ఎస్ సార్,
0: ఓకే మేడం.
1: ఎస్ సార్, విష్ణువర్ధన్ మత్తే జయప్రద అవ్రదల.
0: హౌదు, ఒళ్ళె కాంబినేషన్ మేడం.
1: హౌదు సార్, హౌదు, ఫిల్మ్ చెనాగిదే, అర్థం మాడ్కొడువంతదు.
0: హౌదు, హౌదు మేడం,
1: థ్యాంక్ యూ సార్,
0: ఓకే మేడం.
1: ఎస్ సార్, ಓಕೆ. ಎಸ್ ಸ್ನೇಹಿತರೆ, ಇದಾಗಿತ್ತು ಈ ದಿನದ ಎಸ್ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಆಯಿತು. ಇದು ನಮ್ಮೆಲ್ಲ ಪ್ರೀತಿಯ ಕೇಳುಗರು ಒಬ್ರಿಗಿಂತ ಒಬ್ರು ತುಂಬ ಚಂದ ಚಂದವಾಗಿ ಗೀತೆಗಳನ್ನು ಆಯ್ಕೆ ಮಾಡಿಕೊಂಡು ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಹಾಡಿದರು. ಯಾರೆಲ್ಲ ಕರೆ ಮಾಡಿದ್ರು ಅವರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಯಾರಿಗೆಲ್ಲ ಕರೆ ಸಿಕ್ಕಿಲ್ವೋ ದಯವಿಟ್ಟು ಬೇಜಾರಾಗಬೇಡಿ ಅಂತ ಹೇಳ್ತಾ ಇದ್ದೀನಿ. ಸಂಜೆ ಕೂಡ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮ ಇರುತ್ತೆ, ಅಲ್ಲಿ ಕೂಡ ಭಾಗವಹಿಸಿ ಮಾತನಾಡಬಹುದು. ಹಾಗೆ ನಮಗೆ ಚಿಕ್ಕಪ್ಪ ಸರ್ ಮೆಸೇಜ್ ಮಾಡಿದ್ದಾರೆ, ನವಾಜ್ ಸರ್ ಅವರು ತುಂಬ ಚೆನ್ನಾಗಿ ಹಾಡಿದರು ಮೇಡಮ್, ಖುಷಿ ಆಯಿತು ಅವ್ರ ಗೀತೆ ಕೇಳಿ ಅಂತ. ಹಾಗೆ ಗೀತಾ ಮೇಡಮ್ ಅವರು ಸೂಪರಾಗಿ ಹಾಡಿದರು ನವಾಜ್ ಸರ್ ಅವರು ಅಂತ ತಿಳಿಸಿದ್ದಾರೆ. ಹಾಗೆ ಶಾಂತಾ ಶ್ರೀರಾಮ್ಪುರ ಮೇಡಮ್ ಅವರು ಗುಡ್ ಮಾರ್ನಿಂಗ್ ಮೆಸೇಜ್ ಹಾಕಿದ್ದಾರೆ. ದೆನ್ ಸಲ್ಮಾ ಟೀಚರ್ ಅವರು, ನಾನು ಟ್ರೈ ಮಾಡಿದೆ ಆದರೆ ಕರೆ ಸಿಗಲಿಲ್ಲ, ಬೇಜಾರಾಯಿತು ಅಂತ ಅಂದಿದ್ದಾರೆ. ದಯವಿಟ್ಟು ಬೇಜಾರಾಗಬೇಡಿ, ನಮ್ಗೆ ಇಲ್ಲಿ ಯಾವ ರೀತಿ ಸಿಚುವೇಶನ್ ನಾವು ಹ್ಯಾಂಡಲ್ ಮಾಡ್ತೀವಿ ಅಂತ ನಮಗೂ ಸ್ವಲ್ಪ ಕಷ್ಟ ಆಗುತ್ತೆ. ನಮಗೂ ಕೂಡ ಎಲ್ಲರೊಟ್ಟಿಗೆ ಮಾತಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ, ಆದರೆ ಕೆಲವೊಂದು ಸಮಯದಲ್ಲಿ ಆಗೋದಿಲ್ಲ. ಸೊ ಯಾರಿಗೆಲ್ಲ ಕರೆ ಸಿಕ್ಕಿಲ್ವೋ ದಯವಿಟ್ಟು ಬೇಸರ ಆಗಬೇಡಿ ಅಂತ ಹೇಳ್ತಾ, ಓಕೆ, ಕೊನೆಯದಾಗಿ ಎರಡು ಲೈನ್ ಗೀತೆಯನ್ನು ಹಾಡೋದ್ರ ಮುಖಾಂತರ ಈ ದಿನದ ಕಾರ್ಯಕ್ರಮವನ್ನು ಮುಗಿಸುವ.

ಯಾರು ತೋಟಗಾರನು ಮಲೆನಾಡ ಮಾಡಿ ಹೋಗೋನೆ ಬೆಳ್ಳಿ ಹಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಚಾರ ಮಾಡುವ ಬಾರ. ಎಸ್ ಸ್ನೇಹಿತರೆ, ಇದಾಗಿತ್ತು ಈ ದಿನದ ವಿಶೇಷ ಕಾರ್ಯಕ್ರಮ. ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿಣಿ ಅಮ್ಮನವರನ್ನು ಪೂಜೆ ಮಾಡುವಂತಹ ದಿನ ಇದಾಗಿದೆ. ಬ್ರಹ್ಮ ಅಂದರೆ ವೇದ, ತಪಸ್ಸು ಜ್ಞಾನ ಅಂತ ಆಗತ್ತೆ, ಚಾರಿಣಿ ಅಂದರೆ ಆಚರಿಸುವವಳು. ಎಸ್, ಈ ದಿನ ಆ ಅಮ್ಮನನ್ನು ಪೂಜೆ ಮಾಡಿ ಆ ಜಗನ್ಮಾತೆ ನಿಮ್ಮೆಲ್ರಿಗೂ ಕೂಡ ಒಳಿತನ್ನು ಉಂಟು ಮಾಡಲಿ ಅಂತ ಆಶಿಸ್ತೀವಿ. ಎಸ್, ಈ ದಿನದ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು ಅಂತ ಸೋಮಶೇಖರ್ ಸರ್ ಅವರು ಮೆಸೇಜ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಅಂತ ತಿಳಿಸ್ತಾ, ಇದೇ ರೀತಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಆಲಿಸಿ, ಆನಂದಿಸಿ, ಪ್ರೀತಿಸಿ, ಪ್ರೋತ್ಸಾಹಿಸಿ. ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ಟೇ ಟ್ಯೂನ್.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದೂ, ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
3: ಭಾರತದ ಪ್ರತಿ ಎರಡನೇ ಮನೆಯಲ್ಲಿ ಕ್ಯಾನ್ಸರ್ ಪತ್ತೆಯಾಗುತ್ತಿದ್ದರೂ ನಾವು ಅದನ್ನು ಏಕೆ ಹಗುರವಾಗಿ ಪರಿಗಣಿಸುತ್ತಿದ್ದೇವೆ? ಕುಟುಂಬದವರು ಕ್ಯಾನ್ಸರ್ನಿಂದ ಬಳಲಿದರು, ಯಾರೂ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಏಕೆ ಯೋಚಿಸುತ್ತಿಲ್ಲ?
4: ಕ್ಯಾನ್ಸರ್ ನಮಗೆ ಬರುವುದಿಲ್ಲವೆಂದು ನಾವ್ಯಾಕೆ ಭಾವಿಸುತ್ತೇವೆ? ಕ್ಯಾನ್ಸರ್ಗೆ ವಯಸ್ಸಿನ ಮಿತಿ ಇಲ್ಲ, ಅದಕ್ಕೆ ಅವರಿವರೆಂಬ ಭೇದ ಭಾವವಿಲ್ಲ, ಮತ್ತು ಕ್ಯಾನ್ಸರ್ ತನ್ನಿಂದ ತಾನೇ ಗುಣವಾಗುವುದಿಲ್ಲ.
3: ಈಗ ಎಲ್ಲರೂ ಒಗ್ಗಟ್ಟಿನಿಂದ ಕ್ಯಾನ್ಸರ್ ಅನ್ನು ಸೋಲಿಸುವ ಸಮಯ. ತಪಾಸಣೆ ಮಾಡಿಸಿಕೊಳ್ಳಿ, ಏಕೆಂದರೆ ರೋಗ ನಿರ್ಣಯವೇ ಗೆಲುವು, ಮತ್ತು ರೋಗ ನಿರ್ಣಯದಿಂದ ಚಿಕಿತ್ಸೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ನಾರಾಯಣ ಹೆಲ್ತ್ನ ತಜ್ಞರು ನಿಮ್ಮೊಂದಿಗೆ ಇರಲಿದ್ದಾರೆ.
4: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎನ್ಟಿ ರಸ್ತೆ, ಹರಕೆರೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9986756611. ಸಂಖ್ಯೆ ಮತ್ತೊಮ್ಮೆ 9986759661.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನು ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೆಯೇ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ

ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ. ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ. ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನು ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನು ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನು ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಹಾಗೆ ಆ ಕಥೆಯನ್ನು ನಿಮಗೆ ಕೂಡ ಹೇಳೋಣ, ನಿಮ್ಮ ಜೊತೆ ಕೂಡ ಕಥೆಯನ್ನು ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನು ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಎರಡು ಕಥೆಯನ್ನು ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ. ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡಿಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನು ರೆಡಿ ಇದ್ದೀನಿ. ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮಕ್ಕೆ ನಾನಿವತ್ತು ಕಥೆಯನ್ನು ಹೇಳೋದಕ್ಕೆ ಬಂತೀನಿ. ಕಥೆಯನ್ನು ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಓಕೆ, ನಾನಿವತ್ತು ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ, ಅವನು ಹೆಣ್ಣನ್ನು ಗೆದ್ದ ಅಂತ ಹೇಳಿ ಕಥೆಯನ್ನು ಪ್ರಾರಂಭಿಸೋಣ ಅಲ್ವಾ? ಅವನು ಹೆಣ್ಣನ್ನು ಗೆದ್ದ. ಒಂದು ದಿನ ಬುದ್ಧನ ಶಿಷ್ಯರೆಲ್ಲ ಭಿಕ್ಷಾಟನೆಗಾಗಿ ಒಂದು ನಗರದ ಬೀದಿಗಳಲ್ಲಿ ಸಂಚರಿಸ್ತಾ ಇದ್ರು. ಆ ಶಿಷ್ಯರ ಗುಂಪಿನಲ್ಲಿ ಅತಿ ಸುಂದರನಾದ ತೇಜೋಮಯಿಯಾದ ಶಿಷ್ಯನೊಬ್ಬನಿದ್ದ. ಆ ನಗರದ ವೇಶ್ಯೆಯೊಬ್ಬಳು ಕುದುರೆ ಏರಿ ಬರುತ್ತಿರುವವಳು. ಈ ಶಿಷ್ಯ ಸಮೂಹದಲ್ಲಿ ಆ ಸುಂದರನಾದ ಶಿಷ್ಯನ ರೂಪ ಲಾವಣ್ಯಕ್ಕೆ ಮಾರು ಹೋದ್ಲು. ಅವಳು ಕುದುರೆಯಿಂದಿಳಿದವಳೆ ಆ ತರುಣ ಬೌದ್ಧ ಭಿಕ್ಷುವಿಗೆ ನಮಿಸಿ, ಇನ್ನು ಮುಂದೆ ಮಳೆಗಾಲ ಬರಲಿದೆ, ಮಳೆಗಾಲದಲ್ಲಿ ನೀವು ಬೌದ್ಧ ಭಿಕ್ಷುಗಳು ಭಿಕ್ಷೆ ಬೇಡದೆ ಮುಂದಿನ 4 ತಿಂಗಳಲ್ಲಿ ಯಾವುದಾದ್ರೂ ಆಶ್ರಮವನ್ನು ಕೂರುತ್ತೀರಿ. ಮುಂದಿನ 4 ತಿಂಗಳು ನೀವು ನನ್ನೊಂದಿಗೆ ಯಾಕಿರಬಾರದು? ಆ ಶಿಷ್ಯನೆಂದ. ಒಳ್ಳೆಯ ವಿಚಾರವೇ, ಇರುವುದಕ್ಕೆ ಯಾರ ಜೊತೆಯಾದರೇನಂತೆ? ಆದರೆ ನಾನು ನನ್ನ ಗುರುವಿನಿಂದ ಅಪ್ಪಣೆ ಪಡೆಯಬೇಕು. ಅವನು ಸಮ್ಮತಿಸಿದರೆ ನಾನು ಮುಂದಿನ 4 ತಿಂಗಳು ಖಂಡಿತ ನಿನ್ನೊಡನಿರುವುದಕ್ಕೆ ಅಭ್ಯಂತರವಿಲ್ಲ. ವೇಶ್ಯೆಗೆ ಆ ಶಿಷ್ಯನ ಮಾತುಗಳನ್ನು ನಂಬಲಾಗಲಿಲ್ಲ. ಆ ಶಿಷ್ಯನ ಜೊತೆಗಿರುವ ಉಳಿದ ಬುದ್ಧನ ಶಿಷ್ಯರಿಗೆ ಇದನ್ನ ನಂಬಲಾಗಲಿಲ್ಲ. ನಗರದ ಅತಿ ಸುಂದರಳಾದ ವೇಶ್ಯೆಯೊಬ್ಬಳು ತನ್ನ ಮಿತ್ರನನ್ನ ಮುಂದಿನ 4 ತಿಂಗಳು ತಮ್ಮೊಡನಿರಲು ಆಹ್ವಾನಿಸಿದರ ಬಗ್ಗೆ ಅವರಲ್ಲಿ ಮತ್ಸರ ಉಂಟಾಯಿತು. ಇವನು ಆ ವೇಶ್ಯೆಗೆ ತಾನು ಬರುತ್ತೇನೆಂದು ಹೇಳಿದರಾಯ್ತೇ? ನಮ್ಮ ಗುರು ಬುದ್ಧ ಇಂತಹದ್ದನ್ನೆಲ್ಲ ಒಪ್ಪಬೇಕಲ್ಲ. ಆ ಶಿಷ್ಯ ಬುದ್ಧನೊಡನೆ ತಾನು ಮುಂದಿನ ಮಳೆಗಾಲದ 4 ತಿಂಗಳು ಆ ನಗರದ ವೇಶ್ಯೆಯ ಆಶ್ರಯ ಪಡೆಯಬಹುದೇ ಎಂದು ಕೇಳಿದ. ಅದರಲ್ಲೇನಂತೆ, ಖಂಡಿತವಾಗಿ ಹೋಗುವೆಯಂತೆ ಬುದ್ಧನೆಂದ. ಬುದ್ಧನ ಉಳಿದ ಶಿಷ್ಯರು ಇದನ್ನ ತೀವ್ರವಾಗಿ ಪ್ರತಿಭಟಿಸಿದರು. ಗುರುಗಳೇ, ನೀವು ಈತನಿಗೆ ಒಪ್ಪಿಗೆ ಕೊಟ್ಟಿದ್ದು ಸರಿಯಲ್ಲ. ಆ ಸುಂದರ ವೇಶ್ಯೆ ಬಲು ಮಾಟಗಾತಿ, ಎಂತೆಂತಹ ಗಂಡಸರನ್ನು ತನ್ನ ಪ್ರೇಮ ಜಾಲದೊಳಗೆ ಸಿಲುಕಿಸಿದವಳು. ಈ ನಮ್ಮ ಗೆಳೆಯ ಏನೂ ಅರಿಯದವನು. ಅವಳ ಉದ್ದೇಶ ಇವನನ್ನ ಅವಳ ಮೈಮಾಟದಿಂದ ಮರಳುಗೊಳಿಸಿ ತನ್ನವನನ್ನಾಗಿಸಿಕೊಳ್ಳಬೇಕೆಂಬುದೇ ಆಗಿದೆ. ಬುದ್ಧ ಹೇಳಿದ, ಅವನನ್ನ ಈಗ ಹೋಗಲು ಬಿಡೋಣ. ಸರಿ ಯಾವುದು, ತಪ್ಪು ಯಾವುದು, 4 ತಿಂಗಳ ನಂತರ ಗೊತ್ತಾಗುತ್ತದೆ. ಮುಂದಿನ 4 ತಿಂಗಳು ಬುದ್ಧನ ಉಳಿದ ಶಿಷ್ಯರಿಗೆ ಬಲು ದೀರ್ಘವಾಗಿ ಕಂಡವು. ನಮ್ಮ ಗುರು ಈ ವಿಚಾರದಲ್ಲಿ ತಪ್ಪು ನಿರ್ಣಯ ಹೊಂದಿದ್ದಾನೆಂಬುದು ಹೇಗೂ ಸಾಬೀತಾಗಲಿದೆ. ಈಗ ನಮ್ಮ ಮಿತ್ರ ಅವಳ ಮೋಹಕ್ಕೆ ಸಿಲುಕುವುದರಲ್ಲಿ ಸಂಶಯವಿಲ್ಲ. 4 ತಿಂಗಳು ಕಳೆದವು. ಈ 4 ತಿಂಗಳಲ್ಲಿ ಆ ಸುಂದರ ವೇಶ್ಯ ಆಶ್ರಯ ಪಡೆದ ಶಿಷ್ಯ ಮರಳಿ ಬಂದು ಬುದ್ಧನ ಕಾಲಿಗೆರಗಿದ. ಕಳೆದ 4 ತಿಂಗಳಲ್ಲಿ ಏನಾಯ್ತು ಹೇಳು ನನಗೆ, ಬುದ್ಧನೆಂದ. ಅದನ್ನ ನಾನು ಹೇಳುವುದಕ್ಕಿಂತ ನನಗೆ ಆಶ್ರಯವಿತ್ತ ಈ ನಗರದ ವೇಶ್ಯೆಯನ್ನೇ ಕೇಳಿ. ಆ ವೇಶ್ಯೆ ಬಂದು ಬುದ್ಧನ ಪಾದಗಳಿಗೆರಗಿದಳು. ನನ್ನನ್ನ ಶಿಷ್ಯೆಯಾಗಿ ಸ್ವೀಕರಿಸಿ ನನಗೆ ದೀಕ್ಷೆಯನ್ನ ನೀಡಿ ಎಂದು ಕೇಳಿಕೊಂಡ್ಳು. ನಿನಗ್ಯಾಕೆ ನಾನು ದೀಕ್ಷೆ ನೀಡಬೇಕು? ಬುದ್ಧ ಆಕೆಯನ್ನ ಕೇಳಿದ. ನನಗೆ ನನ್ನ ರೂಪ ಲಾವಣ್ಯಗಳ ಬಗ್ಗೆ ಅಹಂಕಾರವಿತ್ತು. ಈ ಜಗತ್ತಿನ ಗಂಡಸರೆಲ್ಲ ನನ್ನ ಕುಡಿನೋಟದಲ್ಲೇ ಆಳಬಲ್ಲೆ ಎಂಬ ಆತ್ಮವಿಶ್ವಾಸವಿತ್ತು. ಈ ನಿಮ್ಮ ಶಿಷ್ಯನನ್ನ ನನ್ನ ಮೋಹದ ಬಲಿಯಲ್ಲಿ ಕೆಡವಲು ನಾನು ಪರಿಪರಿಯಾಗಿ ಯತ್ನಿಸಿದೆ. ನಾನು ಅವನೆದುರು ನರ್ತಿಸಿದೆ, ಹಾಡಿದೆ, ಅವನನ್ನ ಪ್ರಚೋದಿಸುವ ಎಲ್ಲಾ ಯತ್ನವನ್ನೂ ಮಾಡಿದೆ. ಆತ ಇದನ್ನೆಲ್ಲವನ್ನು ಕಂಡು ನಸು ನಗುತ್ತಿದ್ದನಷ್ಟೆ. ನನ್ನ ಈ ಅಸಭ್ಯ ಮೋಹದಾಟವನ್ನ ಅವನೆಂದೂ ಅಪೇಕ್ಷಿಸಲಿಲ್ಲ. ಕೊನೆಗೂ ನಾನು ಸೋತೆ. ಆತ ತಾವರೆಯ ಎಲೆಯ ಮೇಲಿನ ಜಲಬಿಂದುವಿನಂತೆ ಯಾವುದಕ್ಕೂ ಅಂಟಿಕೊಳ್ಳದವನಂತಿದ್ದ. ಅವನು ನನ್ನನ್ನೇ ವಶೀಕರಿಸಿದ. ನಾನೀಗ ಅವನಂತಾಗಬೇಕು, ತಾವರೆಯ ಮೇಲಿನ ನೀರ ಹನಿಯಂತೆ. ದಯವಿಟ್ಟು ನನಗೆ ದೀಕ್ಷೆಯನ್ನು ನೀಡಿ, ಕೃತಾರ್ಥಳನ್ನಾಗಿ ಮಾಡಿ. ಬುದ್ಧ ಉಳಿದ ಶಿಷ್ಯರೆಡೆ ನೋಡಿ ನಸುನಕ್ಕ. ಎಷ್ಟು ಅದ್ಭುತವಾಗಿರುವ ಕಥೆ ಇದಾಗಿತ್ತು ಅಲ್ವಾ? ಈ ಒಂದು ಕಥೆ ನನಗಂತೂ ತುಂಬಾನೇ ಇಷ್ಟ ಆಯಿತು. ಹಾಗೆ ನಿಮಗೆ ಕೂಡ ಈ ಕಥೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನಿಮಗಾಗಿ ಇನ್ನೊಂದು ಕಥೆಯನ್ನ ಕೂಡ ಹೇಳ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನಾಗಲೇ ಒಂದು ಕಥೆಯನ್ನು ಹೇಳ್ತಾ ಇದ್ದೆ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಇನ್ನೊಂದು ಕಥೆಯನ್ನು ಕೂಡ ಹೇಳೋದಕ್ಕೆ ಬಂದಿದ್ದೀನಿ. ಕಥೆಯನ್ನು ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಕಥೆಯ ಶೀರ್ಷಿಕೆ ದೇವರ ನೆರಳಾಗಬೇಕು. ಹಿಂದೊಮ್ಮೆ ಒಬ್ಬ ಸಂತನಿದ್ದ. ಒಬ್ಬ ಮನುಷ್ಯ ದೇವ ಮಾನವನಂತಿರುವುದು ಹೇಗೆ ಎಂಬುದನ್ನ ಆ ಸಂತನನ್ನ ನೋಡಿ ಕಲಿಯಬೇಕಿತ್ತು. ಗಾಳಿಯಲ್ಲಿ ಸುಗಂಧ ಬೆರೆತ ಹಾಗೆ, ತಾರೆಗಳ ಬೆಳಕು ಭೂಮಿಯ ಮೇಲೆ ಪಸರಿಸಿದ ಹಾಗೆ. ಆದರೆ ಇಂತಹ ಗುಣವಿಶೇಷಗಳಿಗೂ ತನಗೂ ಸಂಬಂಧವಿಲ್ಲದವನ ಹಾಗೆ ಅವನಿದ್ದ. ದಿನವಿಡೀ ಆತ ಮೌನ ಮುರಿದು ಮಾತನಾಡುವ ಎರಡು ಶಬ್ದಗಳೆಂದರೆ ಅವನು ಕೊಡುತ್ತಾನೆ, ಅವನು ಹಿಂದೆ ಪಡೆಯುತ್ತಾನೆ. ಅವನ ಮುಗುಳ್ನಗುವಿನಲ್ಲಿದ್ದ ದಯೆ ಕ್ಷಮೆಗಳು ಮೇಳೈಸಿದ್ದವು. ಸ್ವರ್ಗದ ಇತರ ದೇವತೆಗಳು ಈ ಸಂತನಿಗಾಗಿ ವಿಶೇಷವಾದ ಶಕ್ತಿಯೊಂದನ್ನು ನೀಡುವಂತೆ ಭಗವಂತನನ್ನ ಪ್ರಾರ್ಥಿಸಿದೆವು. ನಿಮ್ಮೆಲ್ಲರ ಅಪೇಕ್ಷೆಯ ಮೇರೆಗೆ ನಾನವನಿಗೆ ವಿಶೇಷವಾದ ಶಕ್ತಿಯೊಂದನ್ನು ಕೊಡಬಲ್ಲೆ. ಮೊದಲು ಅವನಿಗೆ ಏನು ಬೇಕೆಂಬುದನ್ನ ಕೇಳಿಕೊಂಡು ಬನ್ನಿ, ಭಗವಂತ ಬೇರೆ ದೇವತೆಗಳಿಗೆ ಹೇಳಿದ. ದೇವತೆಗಳು ಭೂಮಿಗೆ ಬಂದು ಆ ಸಂತನನ್ನ ಕೇಳಿದ್ರು, ನಿನ್ನ ಕೈಯ ಸ್ಪರ್ಶ ಮಾತ್ರದಿಂದ ರೋಗಗಳು ವಾಸಿಯಾಗುವ ಶಕ್ತಿಯನ್ನು ನಿನಗೆ ಕೊಡುತ್ತೇನೆ. ಅಂತಹದೇನೂ ಬೇಡ, ನನಗಿಂತ ಚೆನ್ನಾಗಿ ದೇವರೇ ಅದನ್ನೆಲ್ಲ ಮಾಡಬಲ್ಲ, ಹಸಂತ ಹೇಳಿದ. ನಿನ್ನ ಪ್ರವಚನಗಳಿಗೆ ಪಾಪಿಯನ್ನ ಸನ್ಮಾರ್ಗಕ್ಕೆ ತಂದು ಅವರನ್ನ ಪರಿಶುದ್ಧರನ್ನಾಗಿ ಮಾಡುವ ಶಕ್ತಿಯನ್ನ ನೀಡುತ್ತೇನೆ. ಅದು ಕೂಡ ನನ್ನ ಕೆಲಸವಲ್ಲ, ಅದು ನಿಮ್ಮ ದೇವತೆಗಳ ಕೆಲಸ, ಸಂತ ಉತ್ತರಿಸಿದ. ಹೋಗಲಿ ಬಿಡು, ನೀನು ನಿನ್ನ ತೇಜಸ್ಸಿನಿಂದ, ನಿನ್ನ ಪವಾಡಗಳಿಂದ, ನಿನ್ನ ದೈವೀಕ ಶಕ್ತಿಯಿಂದ ಜನರು ನಿನ್ನೆಡೆಗೆ ಆಕರ್ಷಿತರಾಗಿರುವುದನ್ನ ಇಚ್ಛಿಸುತ್ತೀಯಾ? ಅದಂತೂ ಬೇಡವೇ ಬೇಡ. ಈ ಎಲ್ಲಾ ಶಕ್ತಿಯನ್ನ ನಾನು ಹೊಂದಿದೆ ಅಂತಾದ್ರೆ ಜನರು ದೇವರನ್ನ ಮರೆತು ನನ್ನನ್ನು ಈ ದೇವರೆಂದು ಕೊಳ್ಳುವ ಅಪಾಯವಿದೆ. ಸರಿಯಪ್ಪ, ನಿನಗೆ ಬೇಕಾಗಿರುವುದಾದ್ರೂ ಏನು? ಸೋತ ದೇವತೆಗಳು ಅವನನ್ನ ಪ್ರಶ್ನಿಸಿದರು. ಭಗವಂತನ ದಯೆ ನನ್ನ ಮೇಲಿರುವಾಗ ಉಳಿದಿದ್ದೆಲ್ಲ ನನಗೇಕೆ ಬೇಕು? ಇಲ್ಲ, ನೀನೇನಾದ್ರೂ ಕೇಳಲೇಬೇಕು. ದೇವತೆಗಳು ಸಂತನಿಗೆ ದುಂಬಾಲು ಬಿದ್ದರು. ನೀನು ಕೇಳಲಿಲ್ಲವೆಂದಾದ್ರೆ ಯಾವುದೋ ಒಂದು ಅಪರಿಮಿತ ಶಕ್ತಿಯನ್ನ ನಿನಗೆ ನಾವು ಬಲವಂತವಾಗಿ ಕೊಟ್ಟೇ ಕೊಡುತ್ತೇವೆ. ಸರಿ, ನಾನು ಬೇಡವೆಂದರೂ ನೀವು ಕೊಡುವಿರೆಂದಾದರೆ ಅದನ್ನು ನಾನು ದೇವರ ಕೃಪೆ ಎಂದು ಭಾವಿಸುತ್ತೇನೆ, ಸಂತ ದೇವತೆಗಳಿಗೆ ಹೇಳಿದ. ದೇವತೆಗಳು ಅವನಿಗೆ ವಿಶೇಷ ಶಕ್ತಿಯೊಂದನ್ನು ಕರುಣಿಸಿದರು. ಈ ಸಂತ ಕಾಣಲಾಗದ ಅವರ ನೆರಳು ಯಾರ ಮೇಲೆ ಯಾವುದರ ಮೇಲೆ ಬಿದ್ದರೂ ಅಲ್ಲಿ ವಿಶೇಷವಾದ ಪವಾಡವೊಂದು ಚರುಗುತ್ತದೆ. ಅವನು ಕಾಣದ ಅವನ ನೆರಳು ರೋಗಿಗಳ ಮೇಲೆ ಬಿದ್ದಾಗ ಅವರು ರೋಗದಿಂದ ಮುಕ್ತರಾದರು, ಬಡವರು ಧನಿಕರಾದರು. ಮರುಭೂಮಿ ಹಸಿರಿನಿಂದ ಕಂಗೊಳಿಸಿತು. ಬತ್ತಿ ಹೋದ ಕೆರೆ ಬಾವಿಗಳು ನೀರಿನಿಂದ ತುಂಬಿದವು. ಜನರ ದುಃಖ ಮಾಯವಾಯಿತು. ಲೋಕದಲ್ಲಿ ಸುಖ ಶಾಂತಿ ನೆಲೆ. ಸಂತ ಇದಾವುದರ ಪರಿವಿಲ್ಲದಂತಿದ್ದ. ಜನ ಅವನನ್ನ ಗೌರವಿಸತೊಡಗಿದರು, ಅವನ ಹಿಂಬಾಲಕರಾದರು. ಆದರೆ ಜನರಿಗೆ ಅವನ ಹೆಸರೂ ಕೂಡ ಗೊತ್ತಿರಲಿಲ್ಲ. ಜನರು ಅವನನ್ನ ಹೆಸರಿಲ್ಲದೆ ಪವಿತ್ರ ನೆರಳು ಎಂದು ಕರೆಯತೊಡಗಿದರು. ಈ ಕಥೆಯ ನೀತಿ ನೋಡೋದಾದ್ರೆ ನಾವು ಈ ಸಂತನಂತೆ ದೇವರ ನೆರಳಾಗಬೇಕು. ನಮ್ಮ ಅಸ್ತಿತ್ವದಿಂದ ಈ ಜಗತ್ತಿನ ನೋವನ್ನ ನೀಗಬೇಕು, ಎಲ್ಲೆಡೆ ಸುಖ ಶಾಂತಿ ನೆಲೆಸಬೇಕು. ಇಂತಹ ಒಂದು ಅದ್ಭುತವಾಗಿರುವಂತಹ ಕಥೆ ಇದಾಗಿದೆ ಅಲ್ವಾ? ಈ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು, ಹಾಗೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನಿಮಗಾಗಿ ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಆಗ್ತಿರೋದ್ರಿಂದ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೀನಿ. ಹಾಗೆ ಈ ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9662796860962 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ ಅಂತ ಹೇಳ್ತಾ, ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನಮ್ದೊಂಥರ ಟಿಪಿಕಲ್ ಲವ್ ಸ್ಟೋರಿ. ಲವ್ ಅಲ್ಲಿ ಬಿದ್ದಾಗಿಂದ ದಿನ ದೀಪಾವಳಿ ಬಾಸ್, ಪಟಾಕಿ ಅವಳು ಹೊಡಿತಾಳೋ ನಾನು ಹೊಡಿತೀನೋ ಗೊತ್ತಿಲ್ಲ, ಆದ್ರೆ ಸೌಂಡ್ ಅಂತೂ ದಿನ ಇದ್ದಿದ್ದೆ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
4: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-3083. ಸಂಖ್ಯೆ ಮತ್ತೊಮ್ಮೆ 0818-2-3583. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ, ನದಿ ಕಾಡು, ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಅವತ್ತು ಸ್ವರ ಹಾಡಿದಲ್ಲಪ್ಪ.
1: ಅವತ್ತು ಸ್ವರ, ಇವತ್ತು ಸಾಹಿತ್ಯ.
0: ಏನಪ್ಪ ಅದು ರಾಗ?
1: ಸಾಹಿತ್ಯ ನಾರಾಯಣ, ಇವತ್ತು ಸಾಹಿತ್ಯ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಪೂರ್ವದಲ್ಲಿ ಅರಳಿದ ಸೂರ್ಯ ಪಶ್ಚಿಮದಲ್ಲಿ ಬಾಡಿ ಹೋಗ್ತಾನೆ. ಆ ಸೂರ್ಯನ ಮುಂಜಾನೆಯ ಕಿರಣಗಳಿಂದ ಅರಳಿದ ಗುಲಾಬಿ ಸಂಜೆ ಬಾಡಿ ಹೋಗುತ್ತೆ. ಆದರೆ ಪ್ರೇಮಿಗಳ ಹೃದಯದಲ್ಲಿ ಪ್ರೀತಿಯ ಪಿಸು ಮಾತುಗಳ ಇಬ್ಬನಿಯಲ್ಲಿ ಅರಳಿದ ಪ್ರೇಮ ಗುಲಾಬಿ ಎಂದಿಗೂ ಬಾಡುವುದಿಲ್ಲ, ಗೊತ್ತಾ?

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-3-5-8-0-8-3. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
3: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
2: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
3: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
7: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road.

ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಗಿರೀಶ್ ತಾಳಿಕಟ್ಟೆ. ಅಂಬೇಡ್ಕರ್ ಓದು ಅಭಿಯಾನದ ಭಾಗವಾಗಿ ಅಸ್ಪೃಶ್ಯ ಬಾಂಧವರಿಗೆ ಒಂದು ಸಂದೇಶ ಎಂಬ ಕಿರು ಓದುವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ಓದು ಈಗ ಶುರುವಾಗಲಿದೆ. ಸ್ವಾಭಿಮಾನ ಮತ್ತು ಸಮತೆಯ ನಾಶ ಮಾಡುವ ಮತ್ತು ಸಮಾಜಕ್ಕೆ ಕಳಂಕ ಹಚ್ಚುವ ಕೃತ್ಯ ಮಾಡಬಾರದು. ಮಾಘ ಮತ್ತು ಫಾಲ್ಗುಣ ಮಾಸಗಳಲ್ಲಿ ಹಲವು ಗ್ರಾಮ ದೇವರುಗಳ ರಥಗಳು ತಾಲೂಕು ಇಲ್ಲವೇ ಜಿಲ್ಲೆಗಳ ಮುಖ್ಯ ದೇವಳಗಳತ್ತ ಸಾಗುತ್ತವೆ. ಈ ದೇವರ ರಥವನ್ನು ಇವ ಅಸ್ಪೃಶ್ಯ ಜನರೊಡನೆ ಅಸ್ಪೃಶ್ಯ ಸಮಾಜದ ಹಲವರು ಪ್ರತಿ ವರ್ಷ ಹೋಗುತ್ತಾರೆ. ಈ ರಥವನ್ನು ಇವ ಸ್ಪೃಶ್ಯರ ಆತಿಥ್ಯವನ್ನು ಚೆನ್ನಾಗಿಯೇ ಮಾಡಲಾಗುತ್ತದೆ ಮತ್ತು ಹೋಗುತ್ತಾ ಬರುತ್ತಾ ದೇವರ ಪ್ರಸಾದವೆಂದು ಅವರಿಗೆ ಭೋಜನವನ್ನು ನೀಡಲಾಗುತ್ತದೆ. ರಥದೊಟ್ಟಿಗೆ ಬಂದವರೆಂದು ಅಸ್ಪೃಶ್ಯ ಯಾತ್ರಿಕರಿಗೂ ಪ್ರಸಾದವೆಂದು ಕೊಡಲಾಗುವ ಭೋಜನವನ್ನು ಗಲೀಜು ಕೊಳಚೆಯಲ್ಲೋ ಇಲ್ಲವೇ ಅವರ ಜೋಳಿಗೆಗೆಸಲೋ ನೀಡಲಾಗುತ್ತದೆ. ನಮ್ಮ ಅಸ್ಪೃಶ್ಯ ಬಾಂಧವರು ಅದನ್ನು ದೇವರ ಪ್ರಸಾದವೆಂದುಕೊಂಡು ಅಂತಹ ಹೊಲಸು ಸ್ಥಳದಲ್ಲಿ ಕುಳಿತು ತಿನ್ನುತ್ತಾರೆ. ಎಸೆದ ಅನ್ನವನ್ನು ಇಸಿದುಕೊಳ್ಳುವುದು ಮತ್ತು ಆ ಹೊಲಸಿನಲ್ಲಿ ಕುಳಿತು ತಿನ್ನುವುದು ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತಹದ್ದು ಮತ್ತು ವೈಷಮ್ಯ ತರುವಂತಹದ್ದು ಆಗಿದೆ. ಸ್ವಾಭಿಮಾನ ಮತ್ತು ಸಮತೆ ನಾಶವಾಗುವ ಮತ್ತು ಸಮಾಜಕ್ಕೆ ಕಳಂಕ ತರುವ ಯಾವುದೇ ಕೃತ್ಯವನ್ನು ಮಾಡಬಾರದು. ದೇವರ ಪ್ರಸಾದವೇ ಆಗಿದ್ದರೂ ಅದು ಸ್ವಾಭಿಮಾನಕ್ಕೆ ಧಕ್ಕೆ ತರುವುದಾದರೆ ಅದನ್ನು ತೊರೆಯಲೇಬೇಕು. ಸ್ಪೃಶ್ಯ ಸಮಾಜದ ಜೊತೆ ಜೊತೆಯಾಗಿ ಕುಳಿತು ಉಣ್ಣುವಂತೆ ಎಲೆ ಜೋಡಿಸಿದ್ದರೆ ಮಾತ್ರ ಅಂತಲ್ಲಿ ಉಣ್ಣಬೇಕು. ರಾಯಗಢದಲ್ಲಿ ನಾವು ಅಸ್ಪೃಶ್ಯ ಬಾಂಧವರು ಹೇಗೆ ಸ್ಪೃಶ್ಯ ಬಾಂಧವರ ಜೊತೆಯಾಗಿ ಉಂಡೆವೋ ಹಾಗಾದರೆ ಮಾತ್ರ ದೇವಳಗಳಲ್ಲಿ ಅನ್ನಗ್ರಹಣ ಮಾಡಬೇಕು, ಇಲ್ಲವೇ ಬಿಟ್ಟು ಬಿಡಬೇಕು. ಮೇಲಿನ ಪಂಚರು, ಧುರೀಣರು, ಹಳ್ಳಿಯ ಪಂಚರು ಈ ವಿಷಮತೆಯ ಭೋಜನದಲ್ಲಿ ಪಾಲ್ಗೊಳ್ಳಬಾರದೆಂದು ಎಲ್ಲರಿಗೂ ಹೇಳಬೇಕು ಮತ್ತು ಆ ಸಮಾಜ ಹಿತಘಾತಕ ಮತ್ತು ಕಳಂಕ ತಗುಲುವ ದುಷ್ಟ ರೂಢಿಯನ್ನು ನಿಲ್ಲಿಸಬೇಕು. ಜಾತ್ರೆಯಲ್ಲಿ ಉಣ್ಣುವ ಇಲ್ಲವೇ ಇತರ ಯಾವುದೇ ಕೆಲಸದಲ್ಲಿ ಸ್ಪೃಶ್ಯ ಹಿಂದೂಗಳು ಸಮಾನತೆಯಿಂದ ಕಾಣದಿದ್ದರೆ ನಾವು ಅವರ ಯಾವ ಕೆಲಸದಲ್ಲಾದರೂ ಯಾಕೆ ಭಾಗಿಯಾಗಬೇಕು? ನಾವೆಲ್ಲರೂ ಶೀಘ್ರವೇ ಧರ್ಮಾಂತರ ಮಾಡಲಿರುವುದರಿಂದ ನಮಗೆ ಹಿಂದೂ ದೇವರುಗಳ ಯಾವುದೇ ಜಾತ್ರೆ ಯಾತ್ರೆಗಳಲ್ಲಿ ಹಬ್ಬಗಳಲ್ಲಿ ಭಾಗವಹಿಸಬೇಕಿಲ್ಲ. ಹಾಗೆಯೇ ಧರ್ಮಾಂತರಕ್ಕೆ ಮುನ್ನವೇ ನಾವು ನಮ್ಮ ಸಮಾನತೆಯ ಪ್ರತಿಜ್ಞೆಯನ್ನು ಬಿಟ್ಟುಕೊಡಬಾರದು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ರ ಮಾರ್ಗದರ್ಶನದಂತೆ ಸುಬೇದಾರ್ ವಿಶ್ರಾಮ್ ಸವಾದ್ಕರ್ ಅವರು ಬರೆದ ಒಂದು ಕಿರು ಅಧ್ಯಾಯ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.

ಅಂಬೇಡ್ಕರ್ ಓದಿಗೆ ಸ್ವಾಗತ. ನಾನು ಎಂ ಡಿ ವಕುಂದ್, ಧಾರವಾಡದಿಂದ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರಹಗಳು, ಭಾಷಣಗಳು ಮೊದಲ ಸಂಪುಟದ ಒಕ್ಕೂಟ ವ್ಯವಸ್ಥೆಯ ವ್ಯಥೆ ಎಂಬ ಭಾಗವನ್ನು ಓದ್ತಾ ಇದ್ದೀನಿ. ಈ ಅಖಿಲ ಭಾರತ ಒಕ್ಕೂಟ ವ್ಯವಸ್ಥೆಯು ಸಂಪೂರ್ಣ ದೋಷಪೂರ್ಣವಾಗಿದೆ ಎಂದು ಯಾರೂ ಹೇಳಲಾರರು. ಆದರೆ ಅದರ ಬಗ್ಗೆ ನಾವು ಏನು ಮಾಡಬೇಕೆಂಬ ಪ್ರಶ್ನೆ ಕೇಳಿದಾಗ ಮಾತ್ರ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತವೆ. ಕಾಲಕಾಲಕ್ಕೆ ಭಾರತೀಯ ಪ್ರಮುಖರು ಈ ಪ್ರಶ್ನೆಗೆ ನೀಡಿರುವ ಉತ್ತರಗಳಿಂದ ಒಕ್ಕೂಟದ ಬಗ್ಗೆ ಎರಡು ವಿಭಿನ್ನ ಮನೋಭಾವನೆಗಳಿರುವುದು ಕಂಡುಬರುತ್ತದೆ. ಒಂದು ಕಡೆ ಈ ಯೋಜನೆ ದೋಷಯುಕ್ತವಾಗಿರುವುದೇನೋ ನಿಜ, ಆದರೆ ಇದನ್ನು ಒಪ್ಪಿಕೊಂಡು ಅದರಿಂದ ಸಾಧ್ಯವಾದಷ್ಟು ಒಳ್ಳೆಯದನ್ನು ಪಡೆದುಕೊಳ್ಳಬೇಕೆಂಬುದು ಒಂದು ಮನೋಭಾವನೆ. ಇನ್ನೊಂದು ಕಡೆ ಇದನ್ನು ಒಪ್ಪಿಕೊಂಡು ಕಾರ್ಯಗತಗೊಳಿಸುವ ಮೊದಲು ಈ ಸಂಯುಕ್ತ ರಾಜ್ಯ ಸಂವಿಧಾನದಲ್ಲಿ ಕೆಲ ಸೂಕ್ತ ಬದಲಾವಣೆಗಳನ್ನು ಮಾಡಬೇಕೆಂಬುದು ಇನ್ನೊಂದು ವಿಚಾರ. ಕಾಂಗ್ರೆಸ್ ಮತ್ತು ಲಿಬರಲ್ ಫೆಡರೇಷನ್ ಸಂಸ್ಥೆಗಳೆರಡೂ ಈ ವಿಷಯದಲ್ಲಿ ಒಂದೇ ಅಭಿಪ್ರಾಯ ಹೊಂದಿರುವುದು ಒಳ್ಳೆಯದೇ. ಸಂಯುಕ್ತ ರಾಜ್ಯವನ್ನು ಒಪ್ಪಿಕೊಂಡು ಕಾರ್ಯಗತಗೊಳಿಸುವ ಮುನ್ನ ಕೆಲವು ಬದಲಾವಣೆಗಳನ್ನು ಮಾಡಲೇಬೇಕೆಂದು ಎರಡೂ ಸಂಸ್ಥೆಗಳು ಹೇಳಿವೆ. ಒಕ್ಕೂಟ ವ್ಯವಸ್ಥೆಯು ಬಹುತೇಕ ಭಾರತೀಯರಿಗೆ ಸ್ವೀಕಾರಾರ್ಹವಾಗಿಲ್ಲ ಎಂಬುದು ಪ್ರಶ್ನಾತೀತವಾಗಿದೆ. ಆದರೆ ಯಾವ ವಿಷಯದಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಬೇಕಾಗಿದೆ ಎಂಬುದೇ ಪ್ರಶ್ನೆ. ನಾವು ಯಾವ ಬದಲಾವಣೆಗಳಿಗಾಗಿ ಒತ್ತಾಯಪಡಿಸಬೇಕು? ಈ ಪ್ರಶ್ನೆಯ ಸಂಬಂಧವಾಗಿ ಕಾಂಗ್ರೆಸ್ ಮತ್ತು ಲಿಬರಲ್ ಫೆಡರೇಷನ್ಗಳು

ಅಂಗೀಕರಿಸಿರುವ ಗೊತ್ತುವಳಿಗಳಿಂದಲೇ ಆರಂಭಿಸೋಣ. ತನ್ನ 1938 ಹರಿಪುರ ಅಧಿವೇಶನದಲ್ಲಿ ಕಾಂಗ್ರೆಸ್ ಗೊತ್ತುವಳಿಯನ್ನು ಅಂಗೀಕರಿಸಿತು. ಕಾಂಗ್ರೆಸ್ ಈ ಹೊಸ ಸಂವಿಧಾನವನ್ನು ತಿರಸ್ಕರಿಸುತ್ತದೆ ಮತ್ತು ಜನತೆಗೆ ಒಪ್ಪಿಗೆಯಾಗಬಹುದಾದಂಥ ಸಂವಿಧಾನವು ಸ್ವಾತಂತ್ರ್ಯದ ಆಧಾರದ ಮೇಲೇ ಇರಬೇಕಾಗಿದೆ. ಯಾವುದೇ ವಿದೇಶಿ ಶಕ್ತಿಯ ಹಸ್ತಕ್ಷೇಪವಿಲ್ಲದೆ ಭಾರತೀಯರಿಂದಲೇ ಸಂವಿಧಾನ ಸಭೆಯಲ್ಲಿ ರಚಿತವಾಗಬೇಕೆಂದು ಸಾರುತ್ತದೆ. ನಿರಾಕರಣೆ ಈ ತತ್ವಕ್ಕೆ ಅಂಟಿಕೊಂಡೇ ಕಾಂಗ್ರೆಸ್ಸು ಸ್ವಾತಂತ್ರ್ಯ ಹೋರಾಟದಲ್ಲಿ ರಾಜ್ಯವನ್ನು ಬಲಪಡಿಸುವ ಧ್ಯೇಯದಿಂದ ಪ್ರಾಂತ್ಯಗಳಲ್ಲಿ ಕಾಂಗ್ರೆಸ್ ಮಂತ್ರಿಮಂಡಲಗಳನ್ನು ರಚಿಸಲು ಅಪ್ಪಣೆ ನೀಡಿದೆ. ಸೂಚಿತವಾದ ಸಂಯುಕ್ತ ರಾಜ್ಯದ ವಿಷಯದಲ್ಲಿ ಇಂಥ ಯಾವುದೇ ವಿಚಾರಗಳು ತಾತ್ಕಾಲಿಕವಾಗಿಯಾಗಲಿ ಅಥವಾ ನಿಗದಿತ ಅವಧಿಗಾಗಲಿ ಅನ್ವಯಿಸುವುದಿಲ್ಲ ಮತ್ತು ಈ ಸಂಯುಕ್ತ ರಾಜ್ಯವನ್ನು ಬಲವಂತವಾಗಿ ಹೇರುವುದರಿಂದ ಭಾರತಕ್ಕೆ ಗಂಭೀರ ಸ್ವರೂಪದ ಹಾನಿಯುಂಟಾಗುವುದಲ್ಲದೆ ಅದರ ಮೇಲೆ ಸಾಮ್ರಾಜ್ಯಶಾಹಿ ಹಿಡಿತವನ್ನು ಬಲಪಡಿಸಿದಂತಾಗುತ್ತದೆ. ಒಕ್ಕೂಟದ ಯೋಜನೆಯಲ್ಲಿ ಜವಾಬ್ದಾರಿ ವ್ಯಾಪ್ತಿಯಿಂದ ಅನೇಕ ಅತ್ಯವಶ್ಯ ಸರ್ಕಾರಿ ಕಾರ್ಯಗಳನ್ನು ಹೊರಗಿಡಲಾಗಿದೆ. ಕಾಂಗ್ರೆಸ್ಸು ಒಕ್ಕೂಟ ವಿಚಾರಕ್ಕೆ ವಿರೋಧಿಯಾಗಿಲ್ಲ, ಆದರೆ ನಿಜವಾದ ಸಂಯುಕ್ತ ರಾಜ್ಯವು ಜವಾಬ್ದಾರಿಯ ವಿಷಯವೂ ಅಲ್ಲದೆ ಹೆಚ್ಚು ಕಡಿಮೆ ಒಂದೇ ಪ್ರಮಾಣದ ಸ್ವಾಧೀನತೆ ಮತ್ತು ನಾಗರಿಕ ಸ್ವಾತಂತ್ರ್ಯವನ್ನು ಹಾಗೂ ಪ್ರಜಾಸತ್ತಾತ್ಮಕವಾದ ಚುನಾವಣಾ ಪದ್ಧತಿಯ ಆಧಾರದ ಪ್ರಾತಿನಿಧ್ಯ ಹೊಂದಿರುವ ಸ್ವತಂತ್ರ ಘಟಕಗಳಿಂದ ಕೂಡಿದುದಾಗಿರಬೇಕು. ಸಂಯುಕ್ತ ರಾಜ್ಯದಲ್ಲಿ ಭಾಗವಹಿಸುವ ಭಾರತೀಯ ರಾಜ್ಯಗಳ ಪ್ರಾತಿನಿಧಿಕ ಸಂಸ್ಥೆಗಳು, ಜವಾಬ್ದಾರಿ ಸರ್ಕಾರ, ಪ್ರಜಾ ಸ್ವಾತಂತ್ರ್ಯ ಮತ್ತು ಫೆಡರಲ್ ಸದನಗಳಿಗೆ ಚುನಾವಣೆಯ ವಿಷಯಗಳಲ್ಲಿ ಪ್ರಾಂತ್ಯಗಳಿಗೆ ಬಹುಮಟ್ಟಿಗೆ ಸರಿ ಸಮಾನವಾಗಿರಬೇಕು. ಇಲ್ಲದೆ ಹೋದರೆ ಒಕ್ಕೂಟ ರಾಜ್ಯದ ಈಗಿನ ಪರಿಕಲ್ಪನೆ ರಾಷ್ಟ್ರೀಯ ಏಕತೆ ನಿರ್ಮಾಣದ ಬದಲು ಪ್ರತ್ಯೇಕತಾ ಮನೋಭಾವನೆಗೆ ಪ್ರೋತ್ಸಾಹ ನೀಡುವುದಲ್ಲದೆ ರಾಜ್ಯಗಳನ್ನು ಆಂತರಿಕ ಮತ್ತು ಬಾಹ್ಯ ಸಂಘರ್ಷಣೆಯಲ್ಲಿ ತೊಡಗಿಸುತ್ತದೆ. ಆದ್ದರಿಂದ ಸೂಚಿತ ಒಕ್ಕೂಟವನ್ನು ಕಾಂಗ್ರೆಸ್ ಖಂಡಿಸುತ್ತದೆ ಮತ್ತು ಪ್ರಾಂತೀಯ ಸರ್ಕಾರಗಳಿಗೆ ಮತ್ತು ಮಂತ್ರಿಮಂಡಲಗಳಿಗೆ ಇದರ ಉದ್ಘಾಟನೆಯನ್ನು ತಡೆಯುವಂತೆ ಕರೆ ನೀಡುತ್ತದೆ. ಜನರ ಸ್ಪಷ್ಟ ಇಚ್ಛೆಯ ವಿರುದ್ಧವಾಗಿ ಇದನ್ನು ಬಲವಂತವಾಗಿ ಹೇರುವ ಪ್ರಯತ್ನ ಮಾಡಿದ್ದೇ ಆದರೆ ಅದನ್ನು ಸಾಧ್ಯವಾದ ಎಲ್ಲಾ ವಿಧಾನಗಳ ಮೂಲಕ ಪ್ರತಿಭಟಿಸಬೇಕು ಮತ್ತು ಪ್ರಾಂತೀಯ ಸರ್ಕಾರಗಳು ಹಾಗೂ ಮಂತ್ರಿಮಂಡಲಗಳು ಅದರೊಡನೆ ಸಹಕರಿಸಲು ನಿರಾಕರಿಸಬೇಕು. ಅಂತ ಪ್ರಸಂಗ ಉದ್ಭವಿಸಿದರೆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯು ಈ ಸಂದರ್ಭದಲ್ಲಿ ಅನುಸರಿಸಬೇಕಾದ ಮಾರ್ಗ ಮತ್ತು ಕಾರ್ಯಕ್ರಮಗಳನ್ನು ನಿರ್ಧರಿಸಬೇಕೆಂದು ಸೂಚಿಸಲಾಗಿದೆ. ನ್ಯಾಷನಲ್ ಲಿಬರೇಷನ್ ಫೆಡರೇಷನ್ ತನ್ನ ಮುಂಬೈ ಅಧಿವೇಶನದಲ್ಲಿ ಅಂಗೀಕರಿಸಿದ್ದ ಗೊತ್ತುವಳಿಯಲ್ಲಿ ಈ ಅಂಶಗಳಿವೆ. ನ್ಯಾಷನಲ್ ಲಿಬರೇಷನ್ ಫೆಡರೇಷನ್ ಅಭಿಪ್ರಾಯದಲ್ಲಿ ಈ ಸಂವಿಧಾನವು ಅದರಲ್ಲಿಯೂ ಭಾರತ ಸರ್ಕಾರ ಕಾಯ್ದೆ 1935 ಅಳವಡಿಸಲಾಗಿರುವ ಕೇಂದ್ರದ ವಿಷಯದಲ್ಲಿ ಸಂಪೂರ್ಣ ಅತೃಪ್ತಿಕರವಾಗಿದ್ದು ಅನೇಕ ವಿಷಯಗಳಲ್ಲಿ ಪ್ರತಿಗಾಮಿಯಾಗಿದೆ. ನ್ಯಾಷನಲ್ ಲಿಬರೇಷನ್ ಫೆಡರೇಷನ್ ಭಾರತಕ್ಕೆ ರಾಜ್ಯ ಒಕ್ಕೂಟ ವ್ಯವಸ್ಥೆ ಸಹಜವಾಗಿಯೇ ಇರುವ ಏಕೈಕ ಆದರ್ಶವೆಂದು ಮಾನ್ಯ ಮಾಡುವುದಾದರೂ ತನ್ನ ಅಭಿಪ್ರಾಯದಲ್ಲಿ ಅದು ಕಾಯ್ದೆಯಲ್ಲಿ ನಿರೂಪಿಸಲಾದ ಸಂಯುಕ್ತ ರಾಜ್ಯದ ಸ್ವರೂಪದಲ್ಲಿ ಅದರಲ್ಲಿಯೂ ವಿಶೇಷವಾಗಿ ಈ ದಿಶೆಯಲ್ಲಿ ಮೊದಲನೆಯದಾಗಿ ರಾಜರುಗಳ ಸ್ಥಾನವನ್ನು ಸ್ಪಷ್ಟಗೊಳಿಸಿ ಸಂಸ್ಥಾನದ ಪ್ರತಿನಿಧಿಗಳ ಚುನಾವಣೆಯ ಹಕ್ಕನ್ನು ಅಲ್ಲಿಯ ಪ್ರಜೆಗಳಿಗೆ ದೊರಕಿಸಿಕೊಡುವುದು. ಎರಡನೇದಾಗಿ ಹಣಕಾಸಿನ ವಿಷಯಗಳಲ್ಲಿ ಮತ್ತು ವಾಣಿಜ್ಯ ಪಕ್ಷಪಾತ ನೀತಿಗೆ ಇರುವ ರಕ್ಷಣೆಗಳನ್ನು ತೆಗೆದುಹಾಕುವುದು. ಮೂರನೆಯದಾಗಿ ಪ್ರಾಂತ್ಯಗಳಿಂದ ಒಕ್ಕೂಟ ವಿಧಾನಸಭೆಯ ಸದಸ್ಯರ ನೇರ ಚುನಾವಣಾ ಪದ್ಧತಿಯನ್ನು ಆರಂಭಿಸುವುದು. ನಾಲ್ಕನೆಯದಾಗಿ ಯುಕ್ತ ಸಮಯದ ಅವಧಿಯೊಳಗೆ ಭಾರತವು ಚಕ್ರಾಧಿಪತ್ಯದಲ್ಲಿ ಸ್ವತಂತ್ರ ಒಳರಾಷ್ಟ್ರ ಸ್ಥಾನವನ್ನು ಪಡೆಯಲು ಅವಕಾಶವಿರುವಂತೆ ಸಂವಿಧಾನವನ್ನು ಸಾಕಷ್ಟು ನಮ್ಯವಾಗಿರುವಂತೆ ಮಾಡುವುದು ಪ್ರಸ್ತಾಪಿಸಬೇಕಿದೆ. ಕೇಂದ್ರದಲ್ಲಿ ಬೇಜವಾಬ್ದಾರಿ ಸರ್ಕಾರ ಮತ್ತು ಪ್ರಾಂತ್ಯಗಳಲ್ಲಿ ಜವಾಬ್ದಾರಿ ಸರ್ಕಾರಗಳಿರುವುದು ಈಗಿನ ಪರಿಸ್ಥಿತಿಯಲ್ಲಿ ಸಂಪೂರ್ಣ ಅಸಂಬದ್ಧ ಮತ್ತು ಅಸಂಗತ ಎಂದು ನ್ಯಾಷನಲ್ ಫೆಡರೇಷನ್ ಪರಿಗಣಿಸುತ್ತದೆ ಮತ್ತು ಸಂವಿಧಾನದ ಫೆಡರಲ್ ಭಾಗಕ್ಕೆ ಸಂಬಂಧಿಸಿದಂತೆ ಸರ್ವಸಮ್ಮತವಾದ ರೀತಿಯಲ್ಲಿ ಅದರಲ್ಲಿ ಶೀಘ್ರ ಬದಲಾವಣೆಗಳನ್ನು ಮಾಡಬೇಕೆಂದು ಸಂಸತ್ತನ್ನು ಒತ್ತಾಯಪಡಿಸುತ್ತದೆ. ಒಕ್ಕೂಟ ವ್ಯವಸ್ಥೆಯ ಸಂವಿಧಾನದ ಯಶಸ್ವಿ ಕಾರ್ಯಾಚರಣೆಗೆ ಈ ಎಲ್ಲ ಬದಲಾವಣೆಗಳು ಅವಶ್ಯವೆಂದು ಫೆಡರೇಷನ್ ಅಭಿಪ್ರಾಯಪಡುತ್ತದೆ. ಬದಲಾವಣೆಗಳಿಗೆ ಕಾಂಗ್ರೆಸ್ ಇಲ್ಲವೇ ಲಿಬರಲ್ ಫೆಡರೇಷನ್ನಿನ ಈ ಬೇಡಿಕೆಗಳು

0: ಕೂಟವನ್ನು ತಿರಸ್ಕರಿಸುವ ಸದ್ಯದ ಮನೋಭಾವನೆಯನ್ನು ಪರಿವರ್ತಿಸಿ ಅದನ್ನು ಒಪ್ಪಿಕೊಳ್ಳುವಂತೆ ಮಾಡಲು ಸಾಧ್ಯವೇ? ನನ್ನ ಮಟ್ಟಿಗೆ ಹೇಳುವುದಾದರೆ ಈ ಗೊತ್ತುವಳಿಗಳಲ್ಲಿ ಹೇಳಲಾದ ಬದಲಾವಣೆಗಳು ಅವುಗಳನ್ನು ಕಾರ್ಯಗತಗೊಳಿಸಿದರೂ ನನ್ನಲ್ಲಿ ಪರಿವರ್ತನೆಯನ್ನುಂಟು ಮಾಡಲಾರವು. ನನಗನಿಸಿದ ಮಟ್ಟಿಗೆ ಬ್ರಿಟಿಷ್ ಸಂಸತ್ತು ಒಕ್ಕೂಟ ವ್ಯವಸ್ಥೆಯ ಯಾವುದೇ ವಿವರವನ್ನು ಕೂಡಲೇ ಬದಲಾಯಿಸಲು ಸಿದ್ಧವಿದೆ ಎಂಬುದು ಮುಖ್ಯವಲ್ಲ. ನನ್ನ ದೃಷ್ಟಿಯಲ್ಲಿ ಬ್ರಿಟಿಷ್ ಸಂಸತ್ತು ಈ ಗೊತ್ತುವಳಿಗಳಲ್ಲಿ ಕೇಳಲಾಗಿರುವ ಪ್ರತಿಯೊಂದು ಬೇಡಿಕೆಯನ್ನು ಪೂರೈಸಲು ಸಿದ್ಧವಾಗಿದ್ದರೂ ಕೂಡ ಸಂಯುಕ್ತ ರಾಜ್ಯದ ಬಗ್ಗೆ ಇರುವ ಆಕ್ಷೇಪಣೆಗಳು ನಿವಾರಣೆಯಾಗುವುದಿಲ್ಲ. ನನ್ನ ಮೂಲಭೂತ ಪ್ರಶ್ನೆ ಎಂದರೆ ಈ ಸಂಯುಕ್ತ ರಾಜ್ಯ ಯೋಜನೆಯು ಭಾರತವು ಕೊನೆಗೆ ತನ್ನ ಗುರಿಯನ್ನು ಮುಟ್ಟಲು ಸಹಾಯಕವಾಗುವುದೇ? ಮತ್ತು ಆಸಕ್ತಿಯುಳ್ಳ ಪ್ರತಿಯೊಬ್ಬರೂ ಈ ದೃಷ್ಟಿಯಿಂದ ಇದನ್ನು ಪರಿಶೀಲಿಸಬೇಕೆಂದು ಬಯಸುತ್ತೇನೆ. ಭಾರತದ ರಾಜಕೀಯ ವಿಕಾಸದ ಗುರಿ ಏನು? ಇದರ ಬಗ್ಗೆ ಯಾವುದೇ ದೃಢವಾದ ನಿರ್ದಿಷ್ಟತೆ ಇದ್ದಂತೆ ತೋರುವುದಿಲ್ಲ. ಭಾರತದ ಜನತೆಯ ರಾಜಕೀಯ ಆಕಾಂಕ್ಷೆಗಳನ್ನು ಪ್ರತಿನಿಧಿಸುವ ಏಕೈಕ ಸಂಸ್ಥೆ ಎಂದು ಹೇಳಿಕೊಳ್ಳುತ್ತಿರುವ ಕಾಂಗ್ರೆಸ್ ಒಳ್ಳೆಯ ಸರ್ಕಾರವೇ ತನ್ನ ಗುರಿ ಎಂದು ಹೇಳುತ್ತಾ ಬಂದಿದೆ. ನಂತರ ಅದು ಒಳ್ಳೆಯ ಸರ್ಕಾರದ ಗುರಿಯಿಂದ ಸ್ವರಾಜ್ಯ ಅಥವಾ ಜವಾಬ್ದಾರಿ ಸರ್ಕಾರದೆಡೆಗೆ, ಜವಾಬ್ದಾರಿ ಸರ್ಕಾರದಿಂದ ಆಧಿಪತ್ಯಕ್ಕೆ ಮತ್ತು ಪರಮಾಧಿಕಾರ ಸ್ಥಾನದಿಂದ ಸ್ವತಂತ್ರದೆಡೆಗೆ ಮುನ್ನಡೆಯಿತು. ಈ ಹಂತದಲ್ಲಿ ಕಾಂಗ್ರೆಸ್ ಕೆಲಕಾಲ ಆತ್ಮನಿರೀಕ್ಷಣೆಗಾಗಿ ನಿಂತಿತು, ನಂತರ ಕೆಲಕಾಲ ಡೋಲಾಯಮಾನದ ಸ್ಥಿತಿಯಲ್ಲಿತ್ತು. ಅದು ಈಗ ಸ್ವತಂತ್ರ ಒಳ ರಾಷ್ಟ್ರ ಸ್ಥಾನದ ಗುರಿಗೆ ವಾಪಸ್ಸಾಗಿದೆ. ಕಾಂಗ್ರೆಸ್ಸಿನ ದೃಷ್ಟಿಯಲ್ಲಿ ಇದು ಭಾರತದ ಗುರಿಯಾಗಿದೆ ಎಂದು ಭಾವಿಸಿದರೆ ತಪ್ಪೇನೂ ಇಲ್ಲ. ಈ ಸಂಯುಕ್ತ ರಾಜ್ಯ ಯೋಜನೆಯು ಕಾಲಕ್ರಮೇಣ ಸ್ವತಂತ್ರ ಒಳರಾಷ್ಟ್ರವಾಗಿ ವಿಕಸಿತಗೊಳ್ಳಬಲ್ಲದೆ ಎಂಬುದೇ ಈಗಿನ ಪ್ರಶ್ನೆ. ಆಧಿಪತ್ಯದ ಸ್ಥಾನವನ್ನು ಬ್ರಿಟಿಷ್ ಸಂಸತ್ತು ಭಾರತಕ್ಕೆ ಕೊಡಬಹುದಾದ ಉಡುಗೊರೆ ಎಂದು ಅನೇಕ ಭಾರತೀಯರು ಭಾವಿಸಿದಂತಿದೆ. ಬ್ರಿಟಿಷ್ ಸಂಸತ್ತು ಅದನ್ನು ನೀಡಲು ಮನಸ್ಸು ಮಾಡಿದರೆ ಯಾವುದೂ ಅದಕ್ಕೆ ಅಡ್ಡಿಯಾಗಲಾರದು. ಭಾರತವು ಪಡೆಯುವ ಭರವಸೆಯನ್ನು ಕಳೆದುಕೊಂಡಿದ್ದರೆ ಬ್ರಿಟಿಷ್ ಸಂಸತ್ತು ಈ ಬೇಡಿಕೆಯನ್ನು ತಿರಸ್ಕರಿಸಿರುವುದೇ ಇದಕ್ಕೆ ಕಾರಣ ಎಂಬುದು ಅವರ ವಿಚಾರ. ತಮ್ಮ ಈ ಅಭಿಪ್ರಾಯವನ್ನು ಸಮರ್ಥಿಸಿಕೊಳ್ಳಲು ಅವರು 1935 ಕಾಯ್ದೆಯ ಪ್ರಸ್ತಾವನೆಯಲ್ಲಿ ಸ್ಥಾನ ಪಡೆಯುವುದು ಭಾರತದ ಗುರಿ ಎಂಬುದಾಗಿ ಸೇರಿಸಲು ಬ್ರಿಟಿಷ್ ಸಂಸತ್ತು ನಿರಾಕರಿಸಿದ್ದನ್ನು ಉಲ್ಲೇಖಿಸುತ್ತಾರೆ. ಅಂತ ಪ್ರಸ್ತಾವನೆಯ ಬೇಡಿಕೆ ಅತ್ಯಂತ ಸೂಕ್ತವಾಗಿತ್ತೆಂಬುದನ್ನು ಮಾನ್ಯ ಮಾಡಲೇಬೇಕು.
1: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common.

0: ಅಂಬೇಡ್ಕರ್ ಓದಿಗೆ ಸ್ವಾಗತ. ನಾನು ಎಂ ಡಿ ಒಕ್ಕುಂದ್, ಧಾರವಾಡದಿಂದ. ಒಕ್ಕೂಟ ವ್ಯವಸ್ಥೆಯ ವ್ಯಥೆಯ ಎರಡನೆಯ ಭಾಗದ ಓದು.
1: 1929ರಲ್ಲಿ ಲಾರ್ಡ್ ಇರ್ವಿನ್ ಅವರು ಬ್ರಿಟಿಷ್ ಸಂಸತ್ತಿನ ಎಲ್ಲ ರಾಜಕೀಯ ಪಕ್ಷಗಳ ಸಮ್ಮತಿಯಿಂದ ಸ್ವತಂತ್ರ ಒಳರಾಷ್ಟ್ರ ಸ್ಥಾನವನ್ನು ಪಡೆಯುವುದು ಭಾರತದ ರಾಜಕೀಯ ವಿಕಾಸದ ಅಂತಿಮ ಗುರಿಯಾಗಿದೆ ಎಂದು ಸಾರಿದ್ದರು. ಆದ್ದರಿಂದ ಭಾರತೀಯರ ಬೇಡಿಕೆ ಹೊಸದೇನೂ ಆಗಿರಲಿಲ್ಲ. ಗವರ್ನರ್ ಜನರಲ್ ಮತ್ತು ವೈಸ್ರಾಯ್ ಇದನ್ನು ಅಧಿಕೃತವಾಗಿ ಹೇಳಿದ್ದರು. ಆದರೆ ಬ್ರಿಟಿಷ್ ಸರ್ಕಾರವು ಅಂತ ಪೀಠಿಕೆ ಅಥವಾ ಪ್ರಸ್ತಾವನೆಯನ್ನು ಸೇರಿಸಲು ನಿರಾಕರಿಸಿತು. ಈ ನಿರಾಕರಣೆ ಬ್ರಿಟಿಷ್ ಸರ್ಕಾರದ ವಿಚಿತ್ರ ವರ್ತನೆಯಾಗಿತ್ತು. ಆದರೆ ಈ ನಿರಾಕರಣೆಗೆ ಕೊಡಲಾದ ಕಾರಣಗಳು ಇನ್ನೂ ವಿಚಿತ್ರವಾಗಿದ್ದವು. ಈ ಅಂಶಗಳಿಂದ ಕೂಡಿದ ಪೀಠಿಕೆಯನ್ನು ಸೇರಿಸಲು ನಿರಾಕರಿಸುವ ತನ್ನ ವರ್ತನೆಯ ಸಮರ್ಥನೆಗಾಗಿ ಬ್ರಿಟಿಷ್ ಸರ್ಕಾರವು ಅನೇಕ ಆಧಾರಗಳನ್ನು ನೀಡಿತು. ಪೀಠಿಕೆಯು ಪ್ರಿಯಾಂಬಲ್ ಕಾರ್ಯಾಚರಣೆಯ ಸತ್ವವನ್ನು ಹೊಂದಿರುವುದಿಲ್ಲವಾದ್ದರಿಂದ ಅದು ನಿರರ್ಥಕ ಎಂಬುದು ಅದರ ಮೊದಲ ವಾದವಾಗಿತ್ತು. ಆದರೆ ಈ ವಾದವನ್ನು ಸುಲಭವಾಗಿ ಎದುರಿಸಲಾಯಿತು. ಎಲ್ಲಾ ಕಾಯ್ದೆಗಳು ಸಂಸತ್ತಿನ ಉದ್ದೇಶಗಳನ್ನು ಉಲ್ಲೇಖಿಸುವ ಪೀಠಿಕೆಗಳನ್ನು ನಿರರ್ಥಕ ಎಂದು ಯಾವಾಗಲೂ ಅಭಿಪ್ರಾಯಪಟ್ಟಿಲ್ಲ. ವಾಸ್ತವಿಕವಾಗಿ ಯಾವುದೇ ಕಾಯ್ದೆಯ ವಿಧಿಗಳ ಬಗ್ಗೆ ಸಂಶಯ ಉಂಟಾದಾಗ ನ್ಯಾಯಾಲಯಗಳು ಕಾಯ್ದೆ ಮಾಡಿರುವ ಉದ್ದೇಶವನ್ನು ತಿಳಿದುಕೊಳ್ಳಲು ಪೀಠಿಕೆಯನ್ನೇ ಅವಲಂಬಿಸಿ ಸಂಶಯಾತ್ಮಕ ರೀತಿಯಲ್ಲಿರುವ ಕಾನೂನಿನ ವಿಧಿಗಳನ್ನು ಅರ್ಥೈಸುತ್ತವೆ. ಈ ಪರಿಸ್ಥಿತಿಯಿಂದ ಪ್ರೇರಿತವಾಗಿ ಬ್ರಿಟಿಷ್ ಸರ್ಕಾರವು 1919ರ ಕಾಯ್ದೆಯನ್ನು ರದ್ದುಗೊಳಿಸಿ ಅದರ ಪೀಠಿಕೆಯನ್ನು ಉಳಿಸಿಕೊಂಡಿತು. ಇದು ಕೂಡ ಇನ್ನೊಂದು ವಿಚಿತ್ರ ಸಂಗತಿಯಾಗಿದೆ. ಮೊದಲನೆಯದಾಗಿ 1919ರ ಕಾಯ್ದೆಯ ಅಂಗವಾಗಿ ಸೇರಿಸಲಾಗಿದ್ದ ಪೀಠಿಕೆ ನಿರರ್ಥಕವೆನಿಸಿದ್ದರೆ ಅದನ್ನು ಉಳಿಸಿಕೊಳ್ಳುವ ಅವಶ್ಯಕತೆ ಇರಲಿಲ್ಲ. ಎರಡನೇದಾಗಿ 1919ರ ಕಾಯ್ದೆಯ ಪೀಠಿಕೆಯ ಅವಶ್ಯಕತೆ ಇದ್ದಲ್ಲಿ ಅದನ್ನು 1935ರ ಕಾಯ್ದೆಯಲ್ಲಿ ಹೊಸದಾಗಿ ಸೇರಿಸಬೇಕಾಗಿತ್ತು. ಬ್ರಿಟಿಷ್ ಸರ್ಕಾರ ಹೀಗೆ ಮಾಡಲಿಲ್ಲ. ಇದಕ್ಕೆ ಬದಲಾಗಿ ಅದು ಮುಂಡದಿಂದ ಪ್ರತ್ಯೇಕವಾದ ರುಂಡದ ವಿಲಕ್ಷಣ ದೃಶ್ಯವನ್ನು ಸೃಷ್ಟಿಸಿತು. ರುಂಡವು ರದ್ದುಪಡಿಸಲಾದ 1919ರ ಕಾಯ್ದೆಯಲ್ಲಿದ್ದು ಮುಂಡವನ್ನು ಸದ್ಯದ 1935ರ ಕಾಯ್ದೆಯಲ್ಲಿ ಕಾಣಬಹುದು. ಮೂರನೇದಾಗಿ ಭಾರತೀಯ ಜನತೆ ಪರಮಾಧಿಕಾರದ ಆಶ್ವಾಸನೆಯನ್ನು ಹೊಂದಿರುವ ಪೀಠಿಕೆಯನ್ನು ಬಯಸಿತ್ತು. ಇದೇ ಘೋಷಣೆಯನ್ನು ಲಾರ್ಡ್ ಇರ್ವಿನ್ ಮಾಡಿದ್ದರು. 1919ರ ಕಾಯ್ದೆ ಪೀಠಿಕೆಯಲ್ಲಿ ಜವಾಬ್ದಾರಿ ಸರ್ಕಾರದ ಪ್ರಸ್ತಾಪ ಮಾತ್ರ ಇದೆ, ಅದರಲ್ಲಿ ಪರಮಾಧಿಕಾರದ ಪ್ರಸ್ತಾಪವಿಲ್ಲ. ಹೀಗಾಗಿ 1919ರ ಕಾಯ್ದೆ ಪೀಠಿಕೆಯನ್ನು ಉಳಿಸಿಕೊಳ್ಳುವುದೆಂದರೆ ಅತ್ಯಂತ ಅವಿವೇಕದ ಕೆಲಸವೆಂದೇ ಹೇಳಬೇಕಾಗುತ್ತದೆ. ಪರಮಾಧಿಕಾರವೇ ಗುರಿ ಎಂದು ಸಾರುವ ಪೀಠಿಕೆಯನ್ನು ಸೇರಿಸಲು ಬ್ರಿಟಿಷ್ ಸಂಸತ್ತು ಏಕೆ ನಿರಾಕರಿಸಿತು? ಈ ಬೇಡಿಕೆಯನ್ನು ಈಡೇರಿಸುವ ಬದಲು ಬ್ರಿಟಿಷ್ ಸಂಸತ್ತು ಅತ್ಯಂದಿತ್ತು ಏಕೆ ಹೊಯ್ದಾಡಿತು? ಇದಕ್ಕೆ ಕೊಟ್ಟ ಉತ್ತರ ಎಂದಿನಂತಿದ್ದು ಅದು ಅಲ್ವಿಯನ್ನ ವಿಶ್ವಾಸದ್ರೋಹದ ಕಥೆಯಾಗಿತ್ತು. ನನ್ನ ಅಭಿಪ್ರಾಯ ಬೇರೆಯಾಗಿದೆ. ಬ್ರಿಟಿಷ್ ಸಂಸತ್ತು ಡೊಮಿನಿಯನ್ ಸ್ಥಾನದ ಆಶ್ವಾಸನೆ ನೀಡುವ ಪೀಠಿಕೆಯನ್ನು ನಿರಾಕರಿಸಲು ಕಾರಣವೇನೆಂದರೆ ಇಂಥ ಆಶ್ವಾಸನೆಯನ್ನು ಈಡೇರಿಸುವುದು ತನ್ನ ಅಧಿಕಾರಕ್ಕೆ ಮೀರಿದ್ದೆಂದು ಸಂಸತ್ತಿಗೆ ಗೊತ್ತಿತ್ತು. ಬ್ರಿಟಿಷ್ ಸಂಸತ್ತಿನಲ್ಲಿ ಪ್ರಾಮಾಣಿಕತೆಯ ಅಭಾವವಿರಲಿಲ್ಲ. ನಿಜ ಸ್ಥಿತಿ ಎಂದರೆ ತನಗೆ ಇಂಥ ಆಶ್ವಾಸನೆ ಈಡೇರಿಸುವುದು ಸಾಧ್ಯವಿಲ್ಲವೆಂಬ ಅದರ ಪ್ರಾಮಾಣಿಕತೆಯೇ ಈ ಬೇಡಿಕೆಯನ್ನು ನಿರಾಕರಿಸಲು ಕಾರಣವಾಗಿತ್ತು. ಅದಕ್ಕೆ ಈ ಸಂಯುಕ್ತ ರಾಜ್ಯ ಯೋಜನೆಯಲ್ಲಿ ಡೊಮಿನಿಯನ್ ಸ್ಥಾನಕ್ಕೆ ಅವಕಾಶವಿಲ್ಲ ಎಂದು ಹೇಳುವ ಧೈರ್ಯದ ಅಭಾವವೂ ಇತ್ತು. ಒಕ್ಕೂಟ ವ್ಯವಸ್ಥೆಯಲ್ಲಿ ಡೊಮಿನಿಯನ್ ಸ್ಥಾನ ಏಕೆ ಸಾಧ್ಯವಿಲ್ಲ? ಇದರಲ್ಲಿ ಜವಾಬ್ದಾರಿ ಸರ್ಕಾರವಿರುವುದು ಸಾಧ್ಯವಿಲ್ಲವಾದದ್ದರಿಂದ ಅದು ಅಸಾಧ್ಯವಾಗಿದೆ. ಭಾರತವು ಮೊದಲು ಜವಾಬ್ದಾರಿ ಸರ್ಕಾರವನ್ನು ಹೊಂದಬೇಕು. ಜವಾಬ್ದಾರಿ ಸರ್ಕಾರ ಹೊಂದಲು ಈಗ ಕಾಯ್ದಿರಿಸಲಾಗಿರುವ ವಿಷಯಗಳು ವರ್ಗಾಯಿಸಲಾದ ವಿಷಯಗಳಾಗಬೇಕು. ಸ್ವತಂತ್ರ ಒಳ ರಾಷ್ಟ್ರ ಸ್ಥಾನದತ್ತ ವಿಕಾಸದಲ್ಲಿ ಇದು ಮೊದಲ ಹಂತ. ನಿಮ್ಮಲ್ಲಿ ಕೆಲವರು ಕಾಯ್ದಿರಿಸಿದ ವಿಷಯಗಳು ಏಕೆ ವರ್ಗಾಯಿಸಲಾದ ವಿಷಯಗಳಾಗಲಾರವು ಎಂಬುದಾಗಿ ನಾನು ಹೇಳುವುದಕ್ಕೆ ಕಾರಣಗಳೇನು ಎಂದು ತಿಳಿಯಬಯಸುತ್ತೀರಿ. ಪ್ರಾಂತ್ಯಗಳ ಯೋಜನೆಗಳಲ್ಲಿಯೂ ಕೂಡ ಒಕ್ಕೂಟದ ಯೋಜನೆಯಲ್ಲಿರುವಂತೆ ಕಾಯ್ದಿರಿಸಿದ ವಿಷಯಗಳಿದ್ದವೆಂದು ಜ್ಞಾಪಿಸಿಕೊಳ್ಳಬೇಕು. ಮತ್ತು ಸುಮಾರು 20 ವರ್ಷಗಳ ಅವಧಿಯಲ್ಲಿ ಆರಕ್ಷಿತ ವಿಷಯಗಳು ವರ್ಗಾಯಿಸಿದ ವಿಷಯಗಳಾಗಬಹುದಾದರೆ ಒಕ್ಕೂಟದಲ್ಲಿ ಇದು ಸಂಭವಿಸುವಲ್ಲಿ ಇರುವ ತೊಂದರೆ ಎಂದು ಅವರು ಕೇಳಬಹುದು. ಇದು ಮಹತ್ವದ ಪ್ರಶ್ನೆಯಾಗಿರುವುದರಿಂದ ಇನ್ನು ಇದಕ್ಕೆ ನನ್ನ ಕಾರಣಗಳನ್ನು ಕೊಡುತ್ತೇನೆ. ಮೊದಲನೆಯದಾಗಿ ಪ್ರಾಂತ್ಯಗಳ ಸ್ವಾಮ್ಯ ನೀಡುವುದು ತಪ್ಪು. ಅದು ಏಕೆ ತಪ್ಪು ಎಂಬುದನ್ನು ತಿಳಿದುಕೊಳ್ಳುವುದು ಮಹತ್ವದ್ದಾಗಿದೆ. ಅದು ಏಕೆ ಸರಿಯಿಲ್ಲವೆಂದರೆ ಪ್ರಾಂತ್ಯಗಳ ಯೋಜನೆಯಲ್ಲಿ ಆರಕ್ಷಿತ ಮತ್ತು ವರ್ಗಾಯಿಸಲಾದ ವಿಷಯಗಳ ನಡುವೆ ಆಡಳಿತ ದಕ್ಷತೆಯ ಅವಶ್ಯಕತೆಯ ಪ್ರಕಾರ ವ್ಯತ್ಯಾಸ ಮಾಡಲಾಗಿತ್ತು. ಸಂಯುಕ್ತ ರಾಜ್ಯದಲ್ಲಿ ಕಾದಿರಿಸಿದ ಮತ್ತು ವರ್ಗಾಯಿಸಲಾದ ವಿಷಯಗಳ ನಡುವಿನ ವ್ಯತ್ಯಾಸ ಆಡಳಿತ ದಕ್ಷತೆಯ ಆಧಾರದ ಮೇಲೆ ಅಲ್ಲದೆ ಕಾನೂನಿನ ಅವಶ್ಯಕತೆಯ ಆಧಾರದ ಮೇಲೆ ಮಾಡಲಾಗಿದೆ ಎಂಬುದಕ್ಕೆ ಪ್ರಮಾಣವೇನೂ ಬೇಕಾಗಿಲ್ಲ. ಸೈಮನ್ ಕಮಿಷನ್ ಕೇಂದ್ರ ಮಟ್ಟದಲ್ಲಿ ದ್ವಿ ಸರ್ಕಾರ ವ್ಯವಸ್ಥೆ ಶಿಫಾರಸು ಮಾಡದೇ ಇರುವುದಕ್ಕೆ ಒಂದು ಕಾರಣವೆಂದರೆ ಆಡಳಿತ ದೃಷ್ಟಿಯಿಂದ ಸರ್ಕಾರದ ವಿಷಯಗಳನ್ನು ಆರಕ್ಷಿತ ಮತ್ತು ವರ್ಗಾಯಿಸಲಾದ ಎಂಬ ಪರಸ್ಪರ ಸಂಬಂಧವಿಲ್ಲದ ವಿಭಾಗಗಳನ್ನಾಗಿ ವಿಂಗಡಿಸುವುದರಿಂದ ದಕ್ಷತೆಗೆ ಧಕ್ಕೆ ಬರುವುದು ಮತ್ತು ಸೈಮನ್ ಕಮಿಷನ್ನಿನ ವರದಿಯ ಮೇಲೆ ಭಾರತ ಸರ್ಕಾರ ಕಳುಹಿಸಿದ ಸರ್ಕಾರಿ ಪತ್ರದಲ್ಲಿ ಈ ವಾದವನ್ನು ಸಂಪೂರ್ಣವಾಗಿ ಒಪ್ಪಿಕೊಂಡಿತ್ತು. ಆದ್ದರಿಂದ ಈ ವಿಭಜನೆ ಆಡಳಿತಾತ್ಮಕ ಆಧಾರವನ್ನು ಹೊಂದಿಲ್ಲ, ಅದು ಕಾನೂನಿನ ಅವಶ್ಯಕತೆಯ ಪರಿಣಾಮವಾಗಿತ್ತು. ಇದು ಮೂಲಭೂತ ವ್ಯತ್ಯಾಸವಾಗಿದ್ದು ಇದನ್ನು ಎಂದಿಗೂ ಕಡೆಗಣಿಸಲಾಗದು. ಈ ಕಾನೂನಿನ ಅವಶ್ಯಕತೆ ಹೇಗೆ ಉದ್ಭವಿಸಿತು? ಇಂಥ ಅವಶ್ಯಕತೆ ಭಾರತೀಯ ಸಂಸ್ಥಾನಗಳ ಕಾರಣವಾಗಿಯೇ ಉದ್ಭವಿಸಿತು ಎಂದು ನಾನು ಹೇಳುತ್ತೇನೆ. ಇನ್ನೂ ಮುಂದುವರಿದು ಸಂಯುಕ್ತ ರಾಜ್ಯವು ಬ್ರಿಟಿಷ್ ಭಾರತ ಪ್ರಾಂತ್ಯಗಳಿಗೆ ಸೀಮಿತಗೊಂಡಾಗ್ಯೂ ಅದರಲ್ಲಿ ಕೆಲವು ವಿಷಯಗಳನ್ನು ಆರಕ್ಷಿತವಾದವುಗಳೆಂದು ಪರಿಗಣಿಸುವ ಅವಶ್ಯಕತೆ ಇರುವುದೆಂದು ಹೇಳುವೆ. ಕೆಲವು ವಿಷಯಗಳನ್ನು ಆರಕ್ಷಿತ ವಿಷಯಗಳೆಂದು ಪರಿಗಣಿಸುವುದು ಸಂಯುಕ್ತ ರಾಜ್ಯದಲ್ಲಿ ಭಾರತೀಯ ಸಂಸ್ಥಾನಗಳ ಪ್ರವೇಶದ ನೇರ ಪರಿಣಾಮವಾಗಿದೆ. ಭಾರತೀಯ ರಾಜ್ಯಗಳ ಪ್ರವೇಶದಿಂದಾಗಿ ಕೆಲವು ವಿಷಯಗಳನ್ನು ಕಾದಿಟ್ಟ ವಿಷಯಗಳೆಂದು ಪರಿಗಣಿಸುವಂತೆ ಒತ್ತಾಯಿಸುವಂತಹ ಯಾವ ಸಂಗತಿ ಅವುಗಳಲ್ಲಿವೆ? ಈ ಪ್ರಶ್ನೆಗೆ ಉತ್ತರವಾಗಿ ಭಾರತ ಸರ್ಕಾರ ಕಾಯ್ದೆಯು 180ನೇ ವಿಭಾಗದತ್ತ ನಿಮ್ಮ ಗಮನ ಸೆಳೆಯ ಬಯಸುವೆ. 180ನೇ ವಿಭಾಗ ಹೀಗೆ ಹೇಳುತ್ತದೆ: ಈ ಕಾಯ್ದೆಯ 3ನೇ ಭಾಗದ ಆರಂಭಕ್ಕೆ ಮುಂಚೆ ಸೆಕ್ರೆಟರಿ ಆಫ್ ಸ್ಟೇಟ್ ಇನ್ ಕೌನ್ಸಿಲ್ ರವರು ಅಥವಾ ಅವರ ಪರವಾಗಿ ಭಾರತೀಯ ರಾಜ್ಯಗಳೊಡನೆ ಪ್ರಭುತ್ವ. ಇಂಥ ಅವಶ್ಯಕತೆ ಭಾರತೀಯ ಸಂಸ್ಥಾನಗಳ ಕಾರಣವಾಗಿಯೇ ಉದ್ಭವಿಸಿತೆಂದು ನಾನು ಹೇಳುತ್ತೇನೆ. ಇನ್ನು ಮುಂದುವರಿದು ಸಂಯುಕ್ತ ರಾಜ್ಯವು ಬ್ರಿಟಿಷ್ ಭಾರತ ಪ್ರಾಂತ್ಯಗಳಿಗೆ ಸೀಮಿತಗೊಂಡಾಗ್ಯೂ ಅದರಲ್ಲಿ ಕೆಲವು ವಿಷಯಗಳನ್ನು ಆರಕ್ಷಿತವಾದವುಗಳೆಂದು ಪರಿಗಣಿಸುವ ಅವಶ್ಯಕತೆ ಇರುವುದೆಂದು ಹೇಳುವೆ. ಕೆಲವು ವಿಷಯಗಳನ್ನು ಆರಕ್ಷಿತ ವಿಷಯಗಳೆಂದು ಪರಿಗಣಿಸುವುದು ಸಂಯುಕ್ತ ರಾಜ್ಯದಲ್ಲಿ ಭಾರತೀಯ ಸಂಸ್ಥಾನಗಳ ಪ್ರವೇಶದ ನೇರ ಪರಿಣಾಮವಾಗಿದೆ. ಭಾರತೀಯ ರಾಜ್ಯಗಳ ಪ್ರವೇಶದಿಂದಾಗಿ ಕೆಲವು ವಿಷಯಗಳನ್ನು ಕಾದಿಟ್ಟ ವಿಷಯಗಳೆಂದು ಪರಿಗಣಿಸುವಂತೆ ಒತ್ತಾಯಿಸುವಂತಹ ಯಾವ ಸಂಗತಿ ಅವುಗಳಲ್ಲಿವೆ? ಈ ಪ್ರಶ್ನೆಗೆ ಉತ್ತರವಾಗಿ ಭಾರತ ಸರ್ಕಾರ ಕಾಯ್ದೆಯ 180ನೇ ವಿಭಾಗದತ್ತ ನಿಮ್ಮ ಗಮನ ಸೆಳೆಯ ಬಯಸುವೆ. 180ನೇ ವಿಭಾಗ ಹೀಗೆ ಹೇಳುತ್ತದೆ: ಈ ಕಾಯ್ದೆಯ 3ನೇ ಭಾಗದ ಆರಂಭಕ್ಕೆ ಮುಂಚೆ ಸೆಕ್ರೆಟರಿ ಆಫ್ ಸ್ಟೇಟ್ ಇನ್ ಕೌನ್ಸಿಲ್ ರವರು ಅಥವಾ ಅವರ ಪರವಾಗಿ ಭಾರತೀಯ ರಾಜ್ಯಗಳೊಡನೆ ಪ್ರಭುತ್ವದ ಕಾರ್ಯಗಳ ನಿರ್ವಹಣೆ ಸಂಬಂಧವಾಗಿ ಮಾಡಲಾದ ಯಾವುದೇ ಒಪ್ಪಂದ ಈ ಕಾಯ್ದೆಯ 3ನೇ ಭಾಗದ ಆರಂಭದಿಂದಲೇ ಅದು ಮಹಾಪ್ರಭುವಿನ ಪರವಾಗಿ ಮಾಡಿರುವುದಾಗಿದೆ ಎಂದೇ ಪರಿಗಣಿಸಲಾಗಿ ಜಾರಿಯಲ್ಲಿ ಬರುವುದು ಮತ್ತು ಅಂತ ಯಾವುದೇ ಒಪ್ಪಂದದಲ್ಲಿ ಸೆಕ್ರೆಟರಿ ಆಫ್ ಸ್ಟೇಟ್ ಇನ್ ಕೌನ್ಸಿಲ್ರ ಕುರಿತು ಬರುವ ಎಲ್ಲ ಉಲ್ಲೇಖಗಳನ್ನು ಇದೇ ರೀತಿ ಅರ್ಥೈಸತಕ್ಕದ್ದು. ಭಾರತೀಯ ಸಂಸ್ಥಾನಗಳು ಮಾಡಿಕೊಂಡ ಎಲ್ಲಾ ಒಡಂಬಡಿಕೆಗಳು ಇಂಗ್ಲೆಂಡಿನ ಪ್ರಭುತ್ವದೊಂದಿಗೆ ಮಾಡಿಕೊಂಡ ಒಪ್ಪಂದವಾಗಿದೆಯೇ ಹೊರತು ಭಾರತ ಸರ್ಕಾರದೊಂದಿಗಲ್ಲ ಎಂದು ರಾಜರು ಬಟ್ಲರ್ ಸಮಿತಿಯ ಮುಂದೆ ಮಂಡಿಸಿದ ವಾದಕ್ಕೆ ಈ ವಿಭಾಗದಲ್ಲಿ ಕಾನೂನಿನ ರೂಪ ಕೊಡಲಾಗಿದೆ. ಇದನ್ನು ಬಟ್ಲರ್ ಸಮಿತಿ ಒಪ್ಪಿಕೊಂಡಿತ್ತು. ಈ ಸಿದ್ಧಾಂತದ ಪರಿಣಾಮ ಏನು ಎಂದು ತಿಳಿದುಕೊಳ್ಳುವುದು ಮುಂದಿನ ಹೆಜ್ಜೆಯಾಗಿದೆ. ಈ ಸಿದ್ಧಾಂತದ ಪರಿಣಾಮ ಅತ್ಯಂತ ನಿರ್ಣಾಯಕವಾಗಿದೆ, ಆದರೆ ಇದರ ಪರಿಣಾಮಗಳನ್ನು ಸಂಪೂರ್ಣವಾಗಿ ಕಡೆಗಣಿಸಿರುವುದು ದುರದೃಷ್ಟಕರ. ಭಾರತೀಯ ಸಂಸ್ಥಾನಗಳು ಮಾಡಿಕೊಂಡಿರುವ ಒಪ್ಪಂದದ ಸಂಬಂಧಗಳು ಇಂಗ್ಲೆಂಡಿನ ಪ್ರಭುತ್ವದೊಂದಿಗೆ ಇರುವುದರಿಂದ ಈ ಒಪ್ಪಂದಗಳ ಅನ್ವಯ ಉದ್ಭವಿಸುವ ಬಾಧ್ಯತೆಗಳನ್ನು ಈಡೇರಿಸುವ ಕರ್ತವ್ಯ ಮತ್ತು ಜವಾಬ್ದಾರಿ ಸಂಪೂರ್ಣವಾಗಿ ಇಂಗ್ಲೆಂಡಿನ ಪ್ರಭುತ್ವದ ಮೇಲಿದೆ ಮತ್ತು ಅದು ಯಾವಾಗಲೂ ಈ ಬಾಧ್ಯತೆಗಳನ್ನು ಈಡೇರಿಸುವ ಸ್ಥಿತಿಯಲ್ಲಿರಬೇಕೆಂದು ರಾಜರುಗಳು ವಾದಿಸುತ್ತಿದ್ದಾರೆ. ರಾಜರುಗಳೊಡನೆ ಮಾಡಿಕೊಳ್ಳಲಾದ ಈ ಒಪ್ಪಂದಗಳು ಇಂಗ್ಲೆಂಡಿನ ಪ್ರಭುತ್ವದ ಮೇಲೆ ಯಾವ ಬಾಧ್ಯತೆಯನ್ನು ಹೇರಿವೆ? ಇಂಗ್ಲೆಂಡಿನ ಪ್ರಭುತ್ವದ ಮೇಲೆ ಒಪ್ಪಂದಗಳು ಹೇರಿರುವ ಮತ್ತು ಪ್ರಭುತ್ವ ಮನ್ನಿಸಿರುವ ಬಾಧ್ಯತೆ ಎಂದರೆ ರಾಜರುಗಳನ್ನು ಆಂತರಿಕ ಗಲಭೆಗಳು ಮತ್ತು ಬಾಹ್ಯ ಆಕ್ರಮಣದಿಂದ ರಕ್ಷಿಸುವುದು. ಪ್ರಭುತ್ವವು ಯಾವ ರೀತಿಯಲ್ಲಿ ಈ ಬಾಧ್ಯತೆಯನ್ನು ಈಡೇರಿಸುವುದು? ಈ ಬಾಧ್ಯತೆಯನ್ನು ನಿರ್ವಹಿಸಲು ಪ್ರಭುತ್ವಕ್ಕಿರುವ ಏಕೈಕ ಮಾರ್ಗವೆಂದರೆ ವಿದೇಶ ವ್ಯವಹಾರಗಳು ಮತ್ತು ಸೈನ್ಯವನ್ನು ಪ್ರತ್ಯೇಕವಾಗಿ ತನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು. ಕಾಯ್ದಿರಿಸಿದ ವಿಷಯಗಳ ಅವಶ್ಯಕತೆಯು ಕಾನೂನು ಸಮ್ಮತ ಅವಶ್ಯಕತೆಯಾಗಿದೆ ಎಂದು ಏಕೆ ಹೇಳುತ್ತಿರುವೆನೆಂಬುದರ ಅರ್ಥ ಈಗ ಸ್ಪಷ್ಟವಾಗಿರಬಹುದು. ಕಾನೂನು ಸಮ್ಮತ ಅವಶ್ಯಕತೆ ಪ್ರಭುತ್ವದ ಒಪ್ಪಂದದ ಬಾಧ್ಯತೆಗಳಿಂದ ಹೊರಹೊಮ್ಮಿದ್ದು ಮತ್ತು 180ನೇ ವಿಭಾಗದಲ್ಲಿ ಹೇಳಿರುವಂತೆ ಈ ಒಪ್ಪಂದಗಳ ಸಂಬಂಧ ಎಲ್ಲಿಯವರೆಗೆ ಉಳಿಯುತ್ತದೆಯೋ ಅಲ್ಲಿಯವರೆಗೆ ಆರಕ್ಷಿತ ವಿಷಯಗಳು ವರ್ಗಾಯಿಸಲಾದ ವಿಷಯಗಳಾಗಲಾರವು. ಹೀಗೆ ಆಗಲು ಸಾಧ್ಯವಿರುವುದಿಲ್ಲವಾದ್ದರಿಂದ ಡೊಮೇನಿಯನ್ ಸ್ಥಾನವಂತಿರಲಿ ಜವಾಬ್ದಾರಿ ಸರ್ಕಾರಕ್ಕೂ ಅವಕಾಶವಿಲ್ಲ. ಅಂತಿಮ ಗುರಿಯನ್ನು ಕುರಿತು ನಾನು ನೀಡಿರುವ ಸಂವಿಧಾನದ ಈ ವಿಶ್ಲೇಷಣೆಯಿಂದ ಈ ಸಂವಿಧಾನವು ಸ್ಥಿರ ಮತ್ತು ಕಠಿಣವಾದ ಸಂವಿಧಾನವಾಗಿದೆ ಎಂದು ಕೆಲವರು ಹೇಳಲು ಹಿಂಜರಿಯಲಿಕ್ಕಿಲ್ಲ ಎಂದು ನಂಬಿದ್ದೇನೆ. ಅದರಲ್ಲಿ ಬದಲಾವಣೆ ಸಾಧ್ಯವಿಲ್ಲ, ಆದ್ದರಿಂದ ಅದು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಅದು ಬುನಾದಿಯಲ್ಲಿಯೇ ಸಿಕ್ಕಿಕೊಂಡಿರುವ ಸಂವಿಧಾನವಾಗಿದ್ದು ಇಂಥ ಸಂವಿಧಾನವನ್ನು ಸ್ವೀಕರಿಸುವುದು ಅಥವಾ ಬಿಡುವುದು ಭಾರತದ ಜನತೆಗೆ ಬಿಟ್ಟ ವಿಷಯ.
2: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು.
4: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
5: ಅಡುಗೆ ಮನೆಯ ಸಾಧನಗಳು ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
6: ನಿಮ್ಮ ಮನೆ ಮನದ ಕೈರುಚಿ.
7: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
8: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
9: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-3-5-8-0-8-3. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
10: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
11: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
10: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
11: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ, ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
8: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686-98-099 ಅಥವಾ 7090077-77555. ಇದಕ್ಕೆ ಸಂಪರ್ಕಿಸಬಹುದು.
12: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬರುವಂತಹ ಎಲ್ಲ ಹಬ್ಬಗಳು ಕೂಡ ಒಂದೊಂದು ವಿಶೇಷತೆಯಿಂದ ಕೂಡಿರ್ತವೆ. ಹಾಗೆ ಆ ಹಬ್ಬಗಳಲ್ಲಿ ವಿಶೇಷವಾಗಿ ಮಾಡುವಂತಹ ರೆಸಿಪಿಗಳು ಕೂಡ, ಅಡುಗೆಗಳು ಕೂಡ ಒಂದೊಂದು ರೀತಿಯಲ್ಲಿ ವಿಶೇಷತೆಯಿಂದ ಕೂಡಿರ್ತವೆ. ಆ ಹಬ್ಬಗಳ ಹೆಸರಿನಲ್ಲಿ ಮಾಡುವಂತಹ ಅಡುಗೆಗಳೇ ಒಂದು ರೀತಿಯಲ್ಲಿ ಸ್ಪೆಷಲ್. ಗಣಪತಿ ಹಬ್ಬಕ್ಕೆ ಮೋದಕ, ಪಂಚಮಿ ಹಬ್ಬಕ್ಕೆ ಉಂಡೆ, ಸಂಕಷ್ಟಿಗೆ ಎಳ್ಳು ಅಥವಾ ಕಡುಬು, ದೀಪಾವಳಿ ದಸರಕ್ಕೆ ಹೋಳಿಗೆ, ಭೂಮಿ ಹಬ್ಬಕ್ಕೆ ವಿವಿಧ ಬಗೆಯ ಭಕ್ಷ್ಯ ಭೋಜನಗಳು. ಈ ರೀತಿಯಲ್ಲಿ ಒಂದೊಂದು ಹಬ್ಬದಲ್ಲಿ ಕೂಡ ಒಂದೊಂದು ರೀತಿಯ ತಿನಿಸುಗಳು, ಅಡುಗೆಗಳು ವಿಶೇಷವಾಗಿರ್ತವೆ. ಆರೋಗ್ಯಕ್ಕೂ ಸೈ, ಜೊತೆಗೆ ತಿನ್ನಲಿಕ್ಕೂ ಸೈ. ಈ ದಿನ ಸ್ನೇಹಿತರೆ, ನವರಾತ್ರಿ ಹಬ್ಬಗಳಲ್ಲಿ ಮಾಡುವಂತಹ ವಿಶೇಷ ಅಡುಗೆಗಳ ಬಗ್ಗೆ ತಿಳಿಸ್ತೀನಿ. ಅದರಲ್ಲಿ ಮುಖ್ಯವಾಗಿ ನವರಾತ್ರಿ ಅಂದರೆ 9 ದಿನಗಳ ಕಾಲ ಆಚರಿಸುವಂತಹ ಹಬ್ಬವಾಗಿದೆ. ನವದುರ್ಗೆಯರ ಸ್ವರೂಪಗಳಲ್ಲಿ ಒಂದೊಂದು ದಿನ ಒಂದೊಂದು ರೀತಿಯಲ್ಲಿ ಅಡುಗೆಗಳನ್ನು ಮಾಡಿ ಅಮ್ಮನವರಿಗೆ ಅರ್ಪಣೆ ಮಾಡೋದುಂಟು, ನೈವೇದ್ಯ ಮಾಡೋದುಂಟು. ಶೈಲಪುತ್ರಿಯಾಗಿ, ಬ್ರಹ್ಮಚಾರಿಣಿಯಾಗಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಅಂತ ಅಮ್ಮ 9 ದಿನಗಳಲ್ಲಿ 9 ಅವತಾರಗಳಲ್ಲಿ ಕಾಣಿಸ್ಕೊಳ್ತಾಳೆ. ಹಾಗೆ ಎಲ್ರಿಗೂ ಕೂಡ ಒಳಿತನ್ನ ಮಾಡುವಂಥವಳು ಈ ಅಮ್ಮ. ಶಕ್ತಿ ದೇವತೆಯಾದ ಆದಿಶಕ್ತಿಯನ್ನು ಮತ್ತು ನವದುರ್ಗೆಯರನ್ನು ಆರಾಧಿಸುವ ಹಬ್ಬವಾಗಿದೆ. ಇದನ್ನೇ ನಾವು ನಮ್ಮ ಕರ್ನಾಟಕದಲ್ಲಿ ನಾಡಹಬ್ಬ, ಮೈಸೂರು ದಸರಾ ಅಂತ ವಿಜೃಂಭಣೆಯಿಂದ ಆಚರಿಸ್ತೀವಿ ಸ್ನೇಹಿತರೆ. ಈ 9 ದಿನಗಳ ಕಾಲ ಆಚರಿಸುವಂಥ ಈ ಹಬ್ಬದಲ್ಲಿ ವಿಶೇಷವಾಗಿ ಸ್ಪೆಷಲ್ ಆಗಿ ಅಡುಗೆಗಳನ್ನು ಕೂಡ ಮಾಡೋದುಂಟು. ಹಾಗೆ 9 ದಿನಗಳ ಕಾಲ

0: ಹೇಳ್ತಾ ಹೋಗೋಣ, ಕಾರ್ಯಕ್ರಮವನ್ನ ಶುರು ಮಾಡೋಣ.
1: ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ರೀ ನಾವು ನಿಮ್ಗೆ ನವರಾತ್ರಿ ಉಪವಾಸಕ್ಕೆ ಅಂಥೇಳಿ ಬೇರೆ ಬೇರೆ ರೆಸಿಪಿಗಳ ಒಂದು ಆಪ್ಷನ್ ಲಿಸ್ಟನ್ನು ತಯಾರು ಮಾಡ್ಕೊಂಡು ಬಂದೀವಿ. ಹಂಗಾದ್ರೆ ಭಾಳ ತಡ ಮಾಡೋದು ಬೇಡ, ಶುರು ಮಾಡೋಣ ಉಪವಾಸಕ್ಕಂಥೇಳಿ ಮಾಡುವಂತಹ ಈ ಒಂದು ರೆಸಿಪಿಗಳನ್ನ. ಅದಕ್ಕೆ ಮೊದಲಿಗೆ ಈ ಒಂದು ರೆಸಿಪಿ ನೋಡೋಣ. ಹುರಿದಿದ್ದು ಶೇಂಗಾ ನಾವು ಮಿಕ್ಸರ್ಗೆ ಹಾಕಿ ಏನು ಮಾಡಿದ್ವಿಪ್ಪ ಅಂತಂದ್ರೆ ಪುಡಿ ಮಾಡ್ಕೊಳತ್ತಿದ್ದೀವಿ. ಹಂಗೆ ಇನ್ನೊಂದು ಕಡೆ ದಮ್ ದಮ್ ಹಂಗೆ ಉಳಿಯುವಂಗೆ ಬೇರೆ ಪುಡಿಯನ್ನು ಮಾಡ್ಕೊಳತ್ತಿದ್ದೀವಿ. ತೀತಿರ್ಲ ಇನ್ನು ಮೊದಲಿಗೆ ಈ ಒಂದು ಪಾತ್ರೆದಾಗ ಎಣ್ಣೆ ಕಾಯಕ್ಕಿಟ್ಟ ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಜೀರಿಗೆ ಹಂಗೆ ಸ್ವಲ್ಪ ಹಸಿಮೆಣಸಿಕಾಯಿ ಇಷ್ಟು ಹಾಕಿ ಚಂದಂಗಿ ಏನು ಮಾಡ್ತೀವಿಪ್ಪ ಅಂತಂದ್ರೆ ಅವನ್ನ ಫ್ರೈ ಮಾಡೋಣ. ಅದಾದ ನಂತರ ಅದಕ್ಕೆ ರೀ ಆಲೂಗಡ್ಡೆ ಕುದಿಸಿಟ್ಕೊಳ್ಳುವಂತಹ ಆಲೂಗಡ್ಡೆಯನ್ನು ಸಣ್ಣ ಸಣ್ಣಂಗೆ ನಾವು ಕಟ್ ಮಾಡಿ ಇದ್ರಾಗಣ ಹಾಕಿ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿದ ನಂತರ ಅದಕ್ಕೆ ನೀವು ಉಪವಾಸಕ್ಕೆ ಯಾವುದು ಯೂಸ್ ಮಾಡ್ತೀರಿ ನೋಡಿರಿ ಸಾಲ್ಟ್ ಅಥವಾ ಉಪ್ಪು ಅದನ್ನು ಇಲ್ಲಿ ಹಾಕಿ ನೆಕ್ಸ್ಟ್ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಅದಾದ್ಮೇಲೆ ದಮ್ ದಮ್ಮಂಗೆ ನೀವು ಶೇಂಗಾ ರೆಡಿ ಮಾಡಿಕೊಂಡಿದ್ದಿರಲಿ ಆ ಪುಡಿ ಅದನ್ನು ತಂದು ಇಲ್ಲಿ ಹಾಕಿರಿ. ಅದನ್ನು ಹಾಕಿ ಮಿಕ್ಸ್ ಮಾಡಿರಿ ಈ ಒಂದು ಆಲೂಗಡ್ಡೆ ಅಥವಾ ಬಟಾಟಿ ಜೊತೆ. ತೀತಿರ್ಲ ಇಷ್ಟು ಮಾಡಿದ್ರಿ ಅಂತಂದ್ರೆ ಮಸ್ತಾಗಿ ಒಂದು ಸಿಂಪಲ್ ರೆಸಿಪಿ ನೀವು ಮಾಡ್ಕೊಂಡು ತಗೋಬೋದು. ಇನ್ನು ಮುಂದಕ್ಕೆ ಅಂತಂದ್ರೆ ಸ್ವಲ್ಪ ಮೊಸರಿನಾಗ ಒಂದು ಈಟ್ ನೀರು ಸೇರಿಸಿ ಅದನ್ನು ಚಂದಂಗಿ ಬೀಟ್ ಮಾಡಿ ನೆಕ್ಸ್ಟ್ ಅದನ್ನೇನು ಮಾಡಿರಿ ಅಂತಂದ್ರೆ ಇದ್ರಾಗಣ ಹಾಕಿರಿ. ಅಂದರೆ ಈ ಆಲೂಗಡ್ಡೆ ನಾವೆಲ್ಲ ರೆಡಿ ಮಾಡಿದ್ದೀವಲ್ಲ ಅದರೊಳಗಣ ಮೊಸರು ಹಾಕಿ ಅದನ್ನು ಸಹ ನೀವು ಏನು ಮಾಡಿದ್ರಿ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಅದೊಂಥರ ಟೇಸ್ಟ್ ಬೇರೆ ಕೊಡ್ತೈತಿ. ಗೊತ್ತಾದಲ್ಲ ಈ ರೀತಿಯಾಗಿ ನೀವು ಮಾಡ್ಕೋಬೋದು.
0: ಸ್ನೇಹಿತರೆ, ಆಲೂಗಡ್ಡೆ ರೆಸಿಪಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಮಾಡುವುದರ ಮುಖಾಂತರ. ಇಲ್ಲಿ ಆಲೂಗಡ್ಡೆ ಬೇಯಿಸ್ಕೊಂಡು ಅದಕ್ಕೆ ಶೇಂಗಾ ಬೀಜ ಮೊಸರನ್ನು ಕೂಡ ಬೆರೆಸಿ ಸ್ಪೆಷಲ್ ಆಲೂಗಡ್ಡೆ ರೆಸಿಪಿ ಬಗ್ಗೆ ತಿಳಿಸ್ಕೊಟ್ರು. ಇದೇ ರೀತಿಯಲ್ಲಿ ಮತ್ತಷ್ಟು ರೆಸಿಪಿಗಳ ಬಗ್ಗೆ ಇವರಿಂದ ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನವರಾತ್ರಿ ಸ್ಪೆಷಲ್ ಅಡುಗೆಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ ಬಾಗಲಕೋಟೆ ಜಿಲ್ಲೆಯ ತೆರೆದಾಳ್ ಗ್ರಾಮದ ನಾಗೇಶ್ ಅವರು. ಆಲೂಗಡ್ಡೆ ಶೇಂಗಾ ಪುಡಿ ಜೊತೆಗೆ ಮೊಸರನ್ನು ಬಳಸಿ ಒಂದು ಸ್ಪೆಷಲ್ ರೆಸಿಪಿ ಬಗ್ಗೆ ತಿಳಿಸ್ಕೊಟ್ರು. ಇದರೊಟ್ಟಿಗೆ ಮತ್ತಷ್ಟು ರೆಸಿಪಿಗಳನ್ನು ತಿಳಿಸ್ಲಿಕ್ಕೆ ರೆಡಿಯಾಗಿದ್ದಾರೆ. ಮಾಡುವುದರ ಮುಖಾಂತರ ತಿಳಿಸ್ತಾ ಇದ್ದಾರೆ. ಅದು ಯಾವ ರೆಸಿಪಿ ಅನ್ನೋದ್ರ ಬಗ್ಗೆ ನಾಗೇಶ್ ಅವರಿಂದ ಕೇಳೋಣ.
5: ಸಾಬುದಾನ ಅಂತ ನಿಮ್ಗೆ ಗೊತ್ತಿರ್ತೈತಿ, ಅವನ್ನ ನೆನೆಸಿಟ್ಟಿರ್ತಿರ್ಲೆ. ಅದ್ರಾಗ ಒಂದು ಬಾಯಿಲ್ಡ್ ಪೊಟ್ಯಾಟೊ ಅಥವಾ ಆಲೂಗಡ್ಡೆ ನೀವು ಒಂದು ಹಾಕ್ತಿದ್ರೆ ಹಾಕ್ರಿ, ಎರಡು ಹಾಕ್ತಿದ್ರೆ ಹಾಕ್ರಿ. ನೋಡಿ, ಅಷ್ಟು ಹಾಕಿ ಕೈಲಿ ನಾನು ಡೈರೆಕ್ಟ್ ಸ್ಮ್ಯಾಶ್ ಮಾಡಿ ಹಾಕ್ಬೋದು. ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ದೆ ಅಂತಂದ್ರೆ ಹಂಗೂ ಹಾಕ್ಬೋದು. ಇನ್ನು ಅದಕ್ಕೆ ಸ್ವಲ್ಪ ನಾವೇನು ಹಾಕತ್ತಿದ್ದೀವಪ್ಪ ಅಂತಂದ್ರೆ ಜೀರಿಗೆ, ಉಪವಾಸಕ್ಕೆ ಯಾವುದು ಯೂಸ್ ಮಾಡ್ತಿರ್ಲಿ ಅದ ಸಾಲ್ಟ್, ಹಂಗೆ ಸ್ವಲ್ಪ ಸಣ್ಣಗೆ ಹೆರ್ಜಿಟ್ಕೊಳ್ಳೋತಹ ಹಸಿಮೆಣಸಿನ್ಕಾಯಿ, ಮತ್ತು ಫಸ್ಟಿಗೆ ಪೂರ್ತಿ ಪುಡಿ ಮಾಡಿರ್ತೀವಿಲ್ಲ ಶೇಂಗಾ, ಅದನ್ನು ಹಾಕಿ ಚಂದಂಗೆ ನಾವು ಮಿಕ್ಸ್ ಮಾಡತ್ತಿದ್ದೆವು. ಕರೆಕ್ಟಾಗಿ ಎಲ್ಲ ಚಲೋತಂಗೆ ಮಿಕ್ಸ್ ಆದ್ಮೇಲೆ ಹಿಂಗೆ ಒಂದೊಂದು ಉಳ್ಳಿ ಮಾಡ್ಕೊಂಡಂಗೆ ಗುಂಡಂಗಿ ಅದನ್ನು ಉಂಡಿ ಮಾಡ್ಕೊಂಡ ಇಟ್ಕೊಂಡ್ಬಿಡಿ. ಇನ್ನು ಮುಂದಕ್ಕೇನ್ರಿ ಅಂತಂದ್ರೆ ಆಮೇಲೆ ನಿಮಗೆ ಇದೇಗೆ ಉಳ್ಳಿ ಮಾಡ್ಕೊಂಡು ಇಟ್ಕೊಂಡಿದ್ದಿರಲ್ಲ ಸಾಬುದಾನ, ಅದನ್ನು ಒಂದು ಬಾಳೆ ಎಲೆ ಮೇಲೆ ಅಥವಾ ಯಾವುದರ ಒಂದು ಶೀಟ್ ಇದ್ರೆ ಅದರ ಮೇಲೆ ಕೈಯಿಂದ ಸ್ವಲ್ಪ ತಟ್ಟಿ ನೀವು ಇದನ್ನು ಬೇಯಿಸ್ಬೋದು. ಸೊ ಒಂದು ಸಾಬುದಾನ ಪರಟಾಗತ್ತಲೇ ಚಲೋ ತಂಗೆ ಆಗ್ತೈತಿ, ಬರಬ್ಬರಿಯಾಗಿ ಈಸಿ ಐತ್ರಿ. ನಿಮ್ಗೆ ಇದು ಬೇಕಂತಂದ್ರೆ ಇದು ಮಾಡ್ಕೊರಿ. ಒಬ್ಬೊಬ್ರು ಏನು ಮಾಡ್ತಾರೆ, ಒನ್ ಟೈಮ್ ಊಟ ಮಾಡ್ತಿರ್ತಾರಲ್ಲ ಅವ್ರು ಹಿಂಗೆ ಸ್ವಲ್ಪ ಎಲ್ಲ ಥರ ಮಾಡ್ಕೊಂಡು ತಿನ್ಬೋದು. ಇಲ್ಲ ನೀವು ಭಾಳ ಇಲ್ಲ ಅಂತಂದ್ರೆ ಹಂಗೆ ಒಬ್ಬೊಬ್ರು ಏನು ಮಾಡ್ತಾರ್ರಿ ಅಂತಂದ್ರೆ ಕೊತ್ತಂಬರಿ ಕರಿಬೇವನು ಒಬ್ಬೊಬ್ರು ಹಾಕ್ತಾರೆ ಉಪವಾಸದಾಗ, ಒಬ್ಬೊಬ್ರು ಹಾಕಂಗಿಲ್ಲ. ನೀವು ಹೆಂಗೆ ಮಾಡ್ತಿರೋ ಹಂಗೆ ಮಾಡಿರಿ, ನಂದು ಮಾತ ಫೈನಲ್ ಅಲ್ಲ, ಹೌದಿಲ್ಲರಿ. ಇನ್ನು ಮುಂದೆ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಅದನ್ನು ಚಲೋ ತಂಗಿ ಬೇಯಿಸ್ಬೇಕು. ಕರೆಕ್ಟಾಗಿ ಇದನ್ನು ನೀವು ಬೇಯಿಸಿದ ನಂತರ ತಕ್ಕೊಳ್ಳೋದು, ಅಷ್ಟೇ ರೀ. ಸಿಂಪಲ್ ಐತಿ, ಅಗದಿ ಪದಸಿರಿಯಾಗಿ ಸಿಂಪಲ್ ಆಗಿ ಮಾಡುವಂತಹ ಒಂದು ರೆಸಿಪಿ ಐತಿ. ಹಂಗಾದ್ರೆ ಈಸಿ ಆಗೈತಿ ಅಂತ ಅನಿಸ್ತೈತಿ. ಈ ಒಂದು ಸಬ್ಬಕ್ಕಿ ತಾಲಿಪಟ್ಟು ಅಥವಾ ಸಾಬುದಾನ ತಾಲಿಪಟ್ಟು, ಹಂಗೆ ಶೇಂಗಾ ಮತ್ತು ಆಲೂಗಡ್ಡೆ ರೆಸಿಪಿ, ಮೊಸರು ಹಾಕಿ ಮಾಡಿದಂತಹ ಆಲೂಗಡ್ಡೆ ರೆಸಿಪಿ ಇಷ್ಟ ಮಸ್ತಾಗಿ ಸಿಂಪಲ್ ಆಗಿ ರೆಡಿ ಆಗಿದ್ರಿ.
4: ಎಸ್ ಸ್ನೇಹಿತರೆ, ಸಬ್ಬಕ್ಕಿ ತಾಲಿಪಟ್ಟನ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನ ಸುಲಭವಾಗಿ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ನಾಗೇಶ್ ಅವರು. ಸಾಮಾನ್ಯವಾಗಿ ಸಬ್ಬಕ್ಕಿಯನ್ನ ಉಪವಾಸ ಇರುವಂತಹ ಸಮಯದಲ್ಲಿ ಹೆಚ್ಚಾಗಿ ಬಳಸ್ತಾರೆ. ಸಬ್ಬಕ್ಕಿ ತಾಲಿಪಟ್ಟನ ಮಾಡೋದರ ಮುಖಾಂತರ ತಿಳಿಸ್ಕೊಟ್ರು. ಇದೇ ರೀತಿಯಲ್ಲಿ ಸಬ್ಬಕ್ಕಿ ಕಿಚಡಿ ಬಗ್ಗೆ ಕೂಡ ತಿಳಿಸಿದ್ದಾರೆ ಸ್ನೇಹಿತರೆ. ಆ ರೆಸಿಪಿಯನ್ನ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನ ಅವರಿಂದ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನವರಾತ್ರಿ ಹಬ್ಬಗಳ ದಿನದಂದು ಉಪವಾಸ ಇರುವಂತಹ ಸಂದರ್ಭದಲ್ಲಿ ಸೇವನೆ ಮಾಡಬಹುದಾದಂತಹ ವಿಶೇಷ ರೆಸಿಪಿಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ ಬಾಗಲಕೋಟೆ ಜಿಲ್ಲೆಯ ತೆರೆದಾಳ್ ಗ್ರಾಮದ ನಾಗೇಶ್ ಅವರು. ಸಬ್ಬಕ್ಕಿಯನ್ನು ಬಳಸಿ ತಾಲಿಪಟ್ಟನ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ರು. ಇದೇ ರೀತಿಯಲ್ಲಿ ಸಬ್ಬಕ್ಕಿಯನ್ನು ಬಳಸಿ ಮತ್ತೊಂದು ರೆಸಿಪಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಜೊತೆಗೆ ಮಾಡುವುದರ ಮುಖಾಂತರ ನಮಗೆ ತಿಳಿಸ್ತಾ ಇದ್ದಾರೆ. ಅದು ಯಾವ ರೀತಿ ಮಾಡ್ತಾರೆ, ಆ ರೆಸಿಪಿ ಮಾಡ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನ ಅವರಿಂದ ಕೇಳೋಣ.
3: ಇನ್ನ ಮುಂದಕ್ಕೆ ಹೋಗೋಣ. ಸಾಬುದಾನ ಕಿಚಡಿ ಬಹಳ ಜನ ಮಾಡೋದು, ಬಹಳ ಜನ ಪ್ರಿಫರ್ ಮಾಡೋದನ್ನು ಇದನ್ನ ರೀ, ಸಾಬುದಾನ ಕಿಚಡಿ. ಅದ್ರ ಜೊತೆ ಒಂದು ಸಿಂಪಲ್ ಆಗಿರುವಂತಹ ಶೇಂಗಾ ರಾಯಿತ. ಇಲ್ಲಿ ಸಾಬುದಾನ ಮೊದಲ ನಾವು ನೆನೆಸಿ ಇಟ್ಟಿದ್ದೀವಿ. ಒಂದು ಕಪ್ ಸಾಬುದಾನ ತೊಗೊರಿ, ಅವನೇನು ಮಾಡ್ರಿ ಅಂತಂದ್ರೆ ಚಲೋ ತಂಗಿ ನೀರು ಹಾಕಿ ನೀವ ಮೊದಲ ನೆನೆಸಿಟ್ಕೊಂಡಿದ್ರಿ ಅಂತಂದ್ರೆ ಬಹಳ ಚಲೋ ತೀತಿರ್ಲೆ. ಇನ್ನು ಮುಂದಕ್ಕೆ ಹೋಗೋಣ. ಮುಂದೆ ಸ್ವಲ್ಪ ಶೇಂಗಾ ತೊಗೊಂಡಿದ್ದೀವಿ. ಶೇಂಗಾ ಒಂದು ಅರ್ಧ ಕಪ್ ಶೇಂಗಾ ತೊಗೊಂಡ ಅವನ ಚಲೋ ತಂಗಿ ನೀವ ರೋಸ್ಟ್ ಮಾಡ್ಬೇಕು. ಶೇಂಗಾನ ಹುರ್ಕೊಂಡ ತೊಗೊಂಡು ಈದ ಎದಕ್ಕೆ ರೀ ರೈತಾಕ. ಅದಕ್ಕೆ ಇಲ್ಲಿ ಒಂದು ಕಪ್ ಮೊಸರನ್ನು ಐದಿ. ಒಂದು ಪಾನ್ನಾಗ ಎಣ್ಣೆ ಕಾಯಕಿಟ್ಟೆ, ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಂಗೆ. ನೆಕ್ಸ್ಟ್ ಅದಕ್ಕೆ ಏನ್ರಿ ಅಂತಂದ್ರೆ ಹಸಿಮೆಣ್ಸಿಕಾಯಿ, ಕರಿಬೇವು. ಒಬ್ಬರು ಹಾಕ್ತಾರ ಒಬ್ಬರು ಹಾಕಂಗೆ ನಿಮಗೆ ಇದೆ ಹೇಳಿರಲ್ಲ. ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಮುಂದಕ್ಕೆ ಇದೆಲ್ಲ ಆದ್ಮೇಲೆ ಅದಕ್ಕೆ ಉಪವಾಸಕ್ಕೆ ಯಾವುದು ಉಪ್ಪನ್ನ ಯೂಸ್ ಮಾಡ್ತೀರಿ ಆ ಉಪ್ಪು ಹಂಗೆ. ನೆಕ್ಸ್ಟ್ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ಈ ಶೇಂಗಾ ಏನು ಹುಡ್ಕೊಂಡಿದ್ದಿರಲ್ಲ ಆ ಸಿಪ್ಪೆಯನ್ನು ತೆಗೆದ ಇದ್ರಾಗ ಹಾಕಿ ಚಂದಂಗೆ ನೀವು ಮಿಕ್ಸ್ ಮಾಡಿ. ಅದ್ರ ಜೊತೆ ಒಂದಿಟ್ಟು ಆಲೂಗಡ್ಡೆಯನ್ನು ತೊಗೊಳ್ರಿ. ಆಲೂಗಡ್ಡೆ ಬಾಯ್ಲ್ಡ್ ಪೊಟ್ಯಾಟೊ ರೀ, ಅದು ನೆನಪಿಟ್ಕೊಳ್ರಿ. ಆಮೇಲೆ ಇದನ್ನು ಗ್ಯಾಸ್ ಆಫ್ ಮಾಡಿ ನೆಕ್ಸ್ಟ್ ಏನು ರೀ ಅಂತಂದ್ರೆ ಒಂದು ಬೌಲ್ದಾಗ ತೊಗೊಂಡು ಒಂದು ಬೇರೆ ದೊಡ್ಡ ಬೌಲ್ದಾಗ, ಯಾಕಂದ್ರೆ ಮೊಸರು ಜೊತೆ ಮಿಕ್ಸ್ ಮಾಡ್ಬೇಕು ರೀ. ಅದಕ್ಕೆ ಇದನ್ನು ಬೌಲ್ದಾಗ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಅದ್ರ ಜೊತೆ ಸ್ವಲ್ಪ ಮೊಸರನ್ನು ಹಾಕಿ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ರಿ, ಎಲ್ಲ ಮೊಸರು ಹಾಕಬೇಕಂತೇನಿಲ್ಲ. ಹಾಕಿದ ನಂತರ ಮತ್ತೆ ನೀವು ಅದನ್ನು ಚಲೋ ತಂಗಿ ಮಿಕ್ಸ್ ಮಾಡಿದರೆ ಮುಗಿದು. ಇನ್ನು ಇನ್ನೊಂದು ಪಾತ್ರದಾಗ ಸ್ವಲ್ಪ ಎಣ್ಣೆ ಕಾಯಕಿಟ್ಟ, ಎಣ್ಣೆ ಕಾದಾದ ನಂತರ ಅದಕ್ಕೆ ಜೀರಿಗೆ ಹಂಗೆ ಕರಿಬೇವು, ಹಸಿಮೆಣ್ಸಿಕಾಯಿ ಸಣ್ಣ ಹಿಂಗೆ ಕಟ್ ಮಾಡಿದ್ದ ಅದನ್ನು ಸ್ವಲ್ಪ ನೀವು ಹಿಂಗೆ ಮಿಕ್ಸ್ ಮಾಡಿಬಿಡಿ. ಮುಂದಕ್ಕೆ ಅದ್ರಾಗೂ ಶೇಂಗಾ ಹುರ್ಕೊಂಡಿರ್ತಿರಲ್ಲ ಅದ್ರಾಗಿಂದ ಅರ್ಧ ಶೇಂಗಾ ಇಲ್ಲಿ ಹಾಕ್ರಿ, ಹಾಕಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಡ್ರಿ. ಮತ್ತು ಈ ನೆನೆಸಿಟ್ಕೊಂಡಂತಹ ಸಾಬುದಾನಿಗೆ ಸ್ವಲ್ಪ ಉಪವಾಸದ ಉಪ್ಪು ಹಂಗೆ. ನೆಕ್ಸ್ಟ್ ಏನು ರೀ ಸ್ವಲ್ಪ ಸಕ್ಕರೆ, ಅದಾದ ಮೇಲೆ ಅದನ್ನು ಮಿಕ್ಸ್ ಮಾಡಿಬಿಡಿ. ಇದನ್ನು ಮಿಕ್ಸ್ ಮಾಡಿ ಚಲೋ ತಂಗಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ನೋಡ್ಬೋದು ಬರಬರಿ ಆಗೈತಿ. ಇನ್ನು ಆ ಪಾತ್ರೆದಾಗ ಅಥವಾ ಕಡಾಯಿದಾಗ ಸ್ವಲ್ಪ ಬಾಯ್ಲ್ಡ್ ಪೊಟ್ಯಾಟೊನು ಹಾಕೊಂಡು ಸಾಬುದಾನ ಕಿಚಡಿಗೆ ಬಾಯ್ಲ್ಡ್ ಪೊಟ್ಯಾಟೊ ಇತ್ತಂದ್ರೆ ಚಲೋ ಆಗ್ತೈತಿ. ಅದಕ್ಕೆ ಅದನ್ನಷ್ಟು ಹಾಕಿ ನಂತರ ಅದರಾಗ ಈ ಸಾಬುದಾನ ನೆನೆಸಿಟ್ಕೊಂಡಂತಹ ಸೋಕ್ಡ್ ಸಾಬುದಾನ ಎಂದವ್ರಲ್ಲ ಅವನ್ನ ಹಾಕೊಂಡು ಹಾಕಿ ಮಿಕ್ಸ್ ಮಾಡೋಣ ಚಲೋ ತಂಗಿ. ಸಿಂಪಲ್ಲಾಗಿ ಅಗದಿ ಪದಸರಿಯಾಗಿ ಒಮ್ಮೆ ಮಿಕ್ಸ್ ಹೊಡೆದ್ರಿ ಅಂತಂದ್ರೆ ಸರಳವಾಗಿರುವಂತಹ ಸಾಬುದಾನ ಕಿಚಡಿ ರೆಡಿ ಆಕೈತ್ರಿ. ತೀತಿರ್ಲ ನೋಡಿ ಇಷ್ಟು ಬರಬ್ಬರಿಯಾಗಿ ಆಗಿಬಿಟ್ಟಿದ್ರೆ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ದಮ್ ದಮ್ ಹಂಗಿನ ನಾವು ಏನು ಮಾಡಿದ್ದೇವಪ್ಪ ಅಂತಂದ್ರೆ ಶೇಂಗಾನ ಮಿಕ್ಸರ್ಗೆ ಹಾಕ್ಕೊಂಡಿರ್ತೀವಿ, ಅದನ್ನು ತಂದು ಇಲ್ಲಿ ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಚಲೋ ಆಗ್ತೈತಿ. ಶೇಂಗಾ ಜಾಸ್ತಿ ಇರ್ತಾವ್ರಲ್ಲೇ ಅದಕ್ಕೆ ಅದು ಚಲೋ ಅನಿಸ್ತೈತಿ ನಿಮಗೆ. ಇಷ್ಟು ಮಾಡಿದ್ರಿ ಅಂತಂದ್ರೆ ಒಂದು ಈಟ ಲಿಡ್ ಕ್ಲೋಸ್ ಮಾಡಿರಿ ಒಂದು 5 ನಿಮಿಷ. ಅದಾದ್ಮೇಲೆ ತೆಗೀರಿ, ತೆಗ್ದ ನೋಡ್ರಿ ಬರಬ್ಬರಿಯಾಗಿ ಈ ಒಂದು ಸಾಬುದಾನ ಕಿಚಡಿ ಸರಳಾಗಿ ರೆಡಿ ಆಗಿರ್ತೈತಿ. ಹಂಗೆ ಇದ್ರ ಜೊತೆ ನಿಮಗೆ ಶೇಂಗಾ ರಾಯ್ತಾನು ತೋರಿಸಿದ್ದೀವಿ. ಎಲ್ಲ ಥರ ಈ ಸಾಬುದಾನ ಕಿಚಡಿ ಶೇಂಗಾ ರಾಯ್ತ ಇದೇ ತೋರಿಸಿದ 3 ರೆಸಿಪಿ. ಹೆಂಗೆ ಬೇಕೋ ಹಂಗೆ ನೀವು ನಿಮ್ಮ ಪದ್ಧತಿಗೆ ಅನುಸಾರ ಚೇಂಜಸ್ಸನ್ನು ಮಾಡ್ಕೋಬೋದು. ಇನ್ನು ಇನ್ನೊಂದು ಸಿಂಪಲ್ ಆಗಿರುವಂತಹ ರೆಸಿಪಿ ರೀ ಅವೆಲ್ಲ ಆದರೆ ಇನ್ನು ಬೇರೆ ಥರ ತೋರಿಸ್ರಿ ಅಂತಂದ್ರೆ ಒಂದು ಬಹಳ ಸಿಂಪಲ್ ಆಗಿರುವಂತಹ ಉಪವಾಸಕ್ಕಂತ ಹೇಳಿ ಮಾಡುವಂತಹ ಒರೆದಕ್ಕಿ ದೋಸೆ ಸಾಮಯಕ್ಕಿ ಅಂತ ಕರೀತಾರೆ. ಅದಕ್ಕೆ ನಾವಿಲ್ಲಿ ಏನು ತೊಗೊಂಡಿದ್ದೀವಪ್ಪ ಅಂತಂದ್ರೆ 1 ಕಪ್ ಒರೆದಕ್ಕಿ ಅವು ಸಣ್ಣಗೆ ಬರ್ತಾವೆ ನೋಡ್ರಿ ಆ ಅಕ್ಕಿ ಹಂಗೆ. ನೆಕ್ಸ್ಟ್ ಸ್ಯಾಮೋ ರೈಸು ಅಂತಾರೆ. ಅದಕ್ಕೆ ಒಂದು ಸ್ವಲ್ಪ ನಾವು 1/3 ಕಪ್ ಅಷ್ಟು ಸಾಬುದಾನ ಇವೆರಡನ್ನು ಹಾಕಿ ನೆನೆಕ ಇಟ್ಟಿದ್ದೀವಿ. ನೆಕ್ಸ್ಟ್ ಒಂದು ಮಿಕ್ಸರ್ ಜಾರ್ದಾಗ ಸ್ವಲ್ಪ ನಾವು ಶೇಂಗಾನ ಪುಡಿ ಮಾಡಿ ತೊಗೊಂಡು ಆಮೇಲೆ ಈಗ ನೋಡ್ಬೋದ್ರಿ ಸಾಬುದಾನ ಮತ್ತು ಈ ಒರೆದಕ್ಕಿ ಏನಿದಾವ್ರಲ್ಲೇ ಅವೆಲ್ಲ ನೆನೆದಿರ್ತಾವೆ. ಅವನು ನಾವು ಏನು ಮಾಡ್ನೋರಿ ಒಂದು ಮಿಕ್ಸರ್ ಜಾರ್ದಾಗ ಹಾಕಿ ನೀರು ಸ್ವಲ್ಪ ಸೇರಿಸಿ ರುಬ್ಕೊಂಡು ಬರ್ನು ನೋಡಿ. ಇಷ್ಟ ಆದಾದ್ಮೇಲೆ ತ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಅದನ್ನ ಒಂದು ಬೌಲ್ ಟ್ರಾನ್ಸ್ಫರ್ ಮಾಡ್ಕೊಂಡ ಮಿಕ್ಸರ್ ಜಾರ್ದಾಗ ಸ್ವಲ್ಪ ನೀರು ಹಾಕಿ ಅದ್ರ ಜೊತೆ ಸ್ವಲ್ಪ ನಾವು ಉಪ್ಪನ್ನು ಸೇರಿಸಿ, ಈ ಉಪವಾಸಕ್ಕೆ ಯೂಸ್ ಮಾಡ್ತಿರಲಿಲ್ಲ ಆ ಉಪ್ಪನ್ನು ಸೇರಿಸಿ ನಾವು ಇಟ್ಕೊಂಡು, ಅಂದ್ರೆ ಹೆಂಗ್ರಿ ಅಂತಂದ್ರೆ ಅದನ್ನು ಸ್ವಲ್ಪ ಮೊದಲಿಗೆ ನಾವು ಪುಡಿ ಮಾಡಿ ಇಟ್ಕೊಂಡಿರ್ತೀವಿ, ರಾಕ್ ಸಾಲ್ಟ್ ಇರ್ತಿರಲಿಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ, ಅದನ್ನು ಇಲ್ಲಿ ಹಾಕ್ರಿ, ಹಾಕಿ ಮಿಕ್ಸ್ ಮಾಡಿ ಚಲೋ ತಂಗಿವಮ್ಮೆ ನೀವು ಮಿಕ್ಸ್ ಮಾಡಿರಿ. ಆಮೇಲೆ ಎಷ್ಟು ಬೇಕೋ ನೋಡಿ ಅಷ್ಟು, ಈ ಕನ್ಸಿಸ್ಟೆನ್ಸಿ ಒಳಗಿದ್ರೆ ಸಾಕು. ಇನ್ನು ಅದಕ್ಕೆ ಒಂದು ಸೈಡ್ಗೆ ಆಲೂಗಡ್ಡೆ ಪಲ್ಯ ಇರಬೇಕಲ್ರಿ, ಅದಕ್ಕೆ ಒಂದು ಈಟ ಆಲೂಗಡ್ಡೆಯನ್ನು ಕೈಲಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡ್ವಿ. ನೆಕ್ಸ್ಟ್ ಅದಕ್ಕೆ ಇಲ್ಲಿ ಒಂದಿಟ್ಟ ತುಪ್ಪ, ನೀವು ಏನೇನು ಯೂಸ್ ಮಾಡ್ಬೋದು ರೀ, ಅದನ್ನು ಕಾಯಕ್ಕಿಟ್ಟ ಅದಾದ ನಂತರ ಈಗ ಅದಕ್ಕೆ ಸ್ವಲ್ಪ ಏನಾಕಿದ್ದೀವಿ, ಜೀರಿಗೆ, ಹಸಿಮೆಣ್ಸಿಕಾಯಿ ಮತ್ತು ನೋಡ್ಕೊಂಡ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ರಿ. ಹಾಕಿ ನೆಕ್ಸ್ಟ್ ಸ್ಮ್ಯಾಶ್ ಮಾಡಿರೋಂತಹ ಈ ಆಲೂಗಡ್ಡೆಯನ್ನು ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ಚಲೋ ತಂಗಿನ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಶೇಂಗಾ ಪುಡಿ ಒಂದು ಸ್ವಲ್ಪ ಸೇರಿಸ್ರಿ. ಹಂಗೆ ಸಕ್ಕರೆ ಎಷ್ಟು ಬೇಕೋ ನೋಡಿ ಹಾಕ್ರಿ, ಅಲ್ಲಿ ದೋಸೆ ಇಟ್ಟಿಗೂ ನೀವು ಸ್ವಲ್ಪ ಸಕ್ಕರೆ ಹಾಕ್ತು ಅಂದ್ರೆ ನಡೀತೈತಿ. ಮುಂದೆ ಇದನ್ನೆಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಮುಗಿದೋಗ್ತೈತಿ. ಇದೊಂದು ಸಿಂಪಲ್ ಆಗಿರುವಂತಹ ಆಲೂಗಡ್ಡೆ ಪಲ್ಯ ರೆಡಿ ಆಗ್ತೈತಿ. ಹಂಗೆ ಅದಕ್ಕೆ ಇನ್ನೊಂದು ಸ್ವಲ್ಪ ತೆ ಫಸ್ಟಿಗೆ ನಮಗೆ ತೋರಿಸಿದ್ರಲ್ಲ ಆಲೂ ರೈತ, ಅದರಾಗ ನಾವು ಒಂದು ಇಟ್ಟು ಮೊಸರು ಹಾಕೋರಿ ಅರ್ಧ ತೆಗೆದ, ಅದ್ರ ಜೊತೆ ಸ್ವಲ್ಪ ಉಪ್ಪನ್ನು ಹಾಕಿ ನೀವು ಅದನ್ನು ಕರೆಕ್ಟಾಗಿ ಬಿಸ್ಕ್ ಮಾಡಿ ಚಂದಂಗಿ ರೆಡಿ ಮಾಡಿದ್ರಿ ಅಂತಂದ್ರೆ ಈ ಒಂದು ರೈತನೂ ಚಲೋ ಅನಿಸ್ತೈತಿ ರೀ. ಯಾಕಂತಂದ್ರೆ ಒಂದು ರೈತ ಚಟ್ನಿಗದ್ಲೆ ಹಾಕತಿ, ಒಂದು ಆಲೂಗಡ್ಡೆ ಬಾಜಿನೂ ಹಾಕತಿ, ಈ ಥರಲ್ಲೇ ಸಿಂಪಲ್ ಆಗಿ ಮಾಡುವಂಥದ್ದು. ಇನ್ನು ಮುಂದಕ್ಕೆ ಹೋಗೋಣ, ದೋಸೆ ಮಾಡ್ಬೇಕಲ್ರಿ. ದೋಸೆ ತವ ಸ್ವಲ್ಪ ಕಾಯಕ್ಕಿಟ್ಟ ಕಾದಾದ್ಮೇಲೆ ಅದ್ರ ಮೇಲೆ ಡೈರೆಕ್ಟ್ ಹೋಗಿ ಹಿಂಗೆ ದೋಸೆ ಹಾಕ್ರಿ, ತೀಡು ಗಿಡು ಏನೂ ಅವಶ್ಯಕತೆ ಇಲ್ಲ, ಹೋಗಿ ನೀವು ಬ್ಯಾಟರ್ನ ಹಾಕ್ರಿ, ಹಾಕಿ ನೋಡ್ಬೋದು ಸಿಂಪಲ್ ಆಗಿ ಅಗದಿ ಸರಳ ಆಗಿ ದೋಸೆ ರೆಡಿ ಆಕತಿ. ಮ್ಯಾಲೊಂದು ಲಿಡ್ ಕ್ಲೋಸ್ ಮಾಡಿರಿ, ಕ್ಲೋಸ್ ಮಾಡಿ ಒಂದೊಂದು ನಿಮಿಷ ಬಿಟ್ಟು ನೀವು ಅದನ್ನು ತೆಗಿಬೇಕು. ಇಷ್ಟೇ ಸಿಂಪಲ್ ಆಗಿ ಸರಳ ಆಗಿ ನೀವು ಮಾಡ್ಕೋಬೋದು. ಮ್ಯಾಲೊಂದು ಸ್ವಲ್ಪ ಬೇಕಂತಂದ್ರೆ ತುಪ್ಪನ ನೀವು ಸೇರಿಸ್ಬೋದು, ತೀತಿರ್ಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ, ಎಣ್ಣೆ ಬೇಕಂದ್ರೆ ಎಣ್ಣೆ, ತುಪ್ಪ ಬೇಕಂದ್ರೆ ತುಪ್ಪ ಒಂದು ಸ್ವಲ್ಪ ಹಾಕಿ ನೀವು ಬೇಯಿಸಿದ್ರಿ ಅಂತಂದ್ರೆ ಸರಳ ಆಗಿರುವಂತಹ ಮತ್ತು ಅಷ್ಟು ಈಸಿ ಆಗಿರುವಂತಹ ದೋಸೆ ಬರ್ತೈತೆ ರೀ. ಒರೆದಕ್ಕಿ ದೋಸೆ ನಿಮಗೆ ಏನು ಬೇರೆ ಬೇರೆ ಹೆಸರಿನ ಸಾಮೆ ಅಕ್ಕಿ ಅಂತ ಕರೀತಾರೆ, ಸ್ಯಾಮೋ ರೈಸ್ ಅಂತ ಕರೀತಾರೆ. ದೊಡ್ಡ ಬೇಕಂತಂದ್ರೆ ದೊಡ್ಡನು ಮಾಡ್ಬೋದು. ಆಮೇಲೆ ತದ ತಾನಾಗೆ ಬೆಂದು ತೆಗಿಬೇಕು. ಇಷ್ಟು ಮಾಡಿದ್ರಿ ಅಂತಂದ್ರೆ ಬರೋಬ್ಬರಿಯಾಗಿ ಈ ಎಲ್ಲ ರೆಸಿಪಿಗಳು ಮುಗಿತು. ನಿಮಗೆ
2: ಸ್ನೇಹಿತರೆ ಸಾಕಷ್ಟು ರೆಸಿಪಿಗಳ ಬಗ್ಗೆ ತಿಳಿಸ್ಕೊಟ್ರು ನಾಗೇಶ್ ಅವರು. ನಿಮಗೆ ಇಷ್ಟವಾದಂತಹ ರೆಸಿಪಿಯನ್ನ ನೀವು ಮಾಡಿಕೊಂಡು ಎಂಜಾಯ್ ಮಾಡಿ ಅಂತ ಹೇಳ್ತಾ, ಹಾಗೆ ಸ್ನೇಹಿತರೆ ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿ ಅಮ್ಮನವರನ್ನ ಪೂಜಿಸುವಂತಹ ದಿನ. ಅಮ್ಮನವರಿಗೆ ಹಸುವಿನ ಶುದ್ಧ ತುಪ್ಪ ತುಂಬಾನೇ ಶ್ರೇಷ್ಠ ಅಂತ ಹೇಳ್ತಾರೆ. ಹಸುವಿನ ತುಪ್ಪದ ನೈವೇದ್ಯ ತುಂಬಾನೇ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗೆ ಹಾಲಿನ ಪಾಯಸ, ಬಿಳಿ ಬಣ್ಣದ ಸಿಹಿ ತಿಂಡಿಗಳು ಅಂದರೆ ರಸಗುಲ್ಲ, ಹಾಲಿನ ಪೇಡಗಳು ನೈವೇದ್ಯ ಮಾಡ್ಬೋದು ಈ ದಿನ. ಹಾಗೆ ಅಮ್ಮನವರಿಗೆ ದಾಳಿಂಬೆ ಮತ್ತು ಬಾಳೆಹಣ್ಣಿನ ನೈವೇದ್ಯ ಕೂಡ ಮಾಡ್ತಾರೆ ವಿಶೇಷವಾಗಿ. ಶೈಲಪುತ್ರಿ ಅಮ್ಮ ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಆಶಿಸ್ತಾ, ಈ ನವರಾತ್ರಿ ಹಬ್ಬ ನಿಮಗೆಲ್ರಿಗೂ ಕೂಡ ಖುಷಿ ತರಲಿ ಅಂತ ಕೇಳ್ಕೊಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ, ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-8083. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
5: ಶಿವಮೊಗ್ಗದ ಸಮಸ್ತ ಜನತೆಗೆ ಪ್ರೀತಿಯ ಆಹ್ವಾನ. ನಿಮ್ಮ ನೆಚ್ಚಿನ ಕೇಕ್ ಆಫ್ ದಿ ಡೇ ತನ್ನ ಹೊಚ್ಚ ಹೊಸ ಶಾಖೆಯನ್ನ ಗೋಪಾಲದ ಮೋರ್ ಸೂಪರ್ ಮಾರ್ಕೆಟ್ ಸಮೀಪ 14th October ಬೆಳಗ್ಗೆ 10 ಗಂಟೆಗೆ ಶುಭಾರಂಭಗೊಳ್ಳುತ್ತಿದೆ. ಈ ಶುಭ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಶಾಖಾ ಮಠದ ಪೂಜ್ಯ ಶ್ರೀ ನಾದಮಯಾನಂದ ಸ್ವಾಮೀಜಿಯವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಿಸಿಸಿ ಬ್ಯಾಂಕ್ ಹಾಗೂ ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಆರ್ಎಂ ಮಂಜುನಾಥ ಗೌಡ ಮತ್ತು ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಕೆಎಸ್ ಚನ್ನಬಸಪ್ಪ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಸಿಎಸ್ ಷಡಾಕ್ಷರಿ, ಉದ್ಯಮಿ ಒಕ್ಕಲಿಗರ ಫಸ್ಟ್ ಸರ್ಕಲ್ ಸಂಘದ ಅಧ್ಯಕ್ಷರಾದ ಶ್ರೀ ಎಂಎ ರಮೇಶ್ ಹೆಗಡೆ ಹಾಗೂ ಒಕ್ಕಲಿಗರ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಸುಮಿತ್ರಾ ಕೇಶಮೂರ್ತಿಯವರು ಉಪಸ್ಥಿತರಿರಲಿದ್ದಾರೆ. ಇವರೆಲ್ಲರ ಜೊತೆಗೆ ನಿಮ್ಮ ಉಪಸ್ಥಿತಿಯೇ ನಮ್ಮ ಸಂಭ್ರಮದ ಸಾರ್ಥಕತೆ. ತಾವೆಲ್ಲರೂ ಕುಟುಂಬ ಸಮೇತರಾಗಿ ಆಗಮಿಸಿ ನಮ್ಮ ಹೊಸ ಪ್ರಯತ್ನಕ್ಕೆ ಶುಭ ಹಾರೈಸಿ ಆಶೀರ್ವದಿಸಬೇಕಾಗಿ ಪ್ರೀತಿಯಿಂದ ಕೋರುತ್ತಿರುವ ಶ್ರೀ ಸತೀಶ್ ಗೌಡ ಮತ್ತು ಸಿಬ್ಬಂದಿ ವರ್ಗ. ಕಾಂಟ್ಯಾಕ್ಟ್ 7676731403. ಸಂಖ್ಯೆ ಮತ್ತೊಮ್ಮೆ 7676731403. ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಕರೆಯೋಲೆ.
6: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು. ನೋಡೋದಕ್ಕೆ ಭಯ ಆಯ್ತು.
5: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
7: ನಮಸ್ತೆ, ಗುಡ್ ಆಫ್ಟರ್ನೂನ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ವೈಭವದ ದಸರಾ ಆಚರಣೆಗೆ ಸಹ್ಯಾದ್ರಿ ತಪ್ಪಲಿನಲ್ಲಿ ಇರುವವರ ಮುಖದಲ್ಲಿ ನಗು ಸಂತೋಷಕ್ಕೆ ಕಾರಣವಾಗಿದೆ. ಇದೇ ಮಾದರಿಯ ನಗು ಮತ್ತು ಸಂತೋಷ ರಾಜಧಾನಿ ಬೆಂಗಳೂರಿನಲ್ಲೂ ಕಾಣುವಂತಾಗಬೇಕು ಎಂದು ಹಿರಿಯ ನಟ ಶ್ರೀನಾಥ್ ಹೇಳಿದರು. ನಗರದ ಕೋಟೆ ರಸ್ತೆಯ ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನಿನ್ನೆ ಶಿವಮೊಗ್ಗ ಮಹಾನಗರ ಪಾಲಿಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಆಯೋಜಿಸಿರುವ ನಾಡಹಬ್ಬ ಶಿವಮೊಗ್ಗ ದಸರಾ ಮಹೋತ್ಸವ ಉದ್ಘಾಟಿಸಿ ಮಾತನಾಡಿದ ಅವರು, ಮೈಸೂರು ತನ್ನ ತಾಯಿಯ ತವರೂರು. ಆದ್ದರಿಂದ ಪ್ರತಿ ದಸರಾಗೆ ನಾವು ಮೈಸೂರಿಗೆ ಹೋಗುತ್ತಿದ್ದೆವು. ನಾವು ಮೈಸೂರು ಹೊರತುಪಡಿಸಿ ಬೇರೆಲ್ಲೂ ದಸರಾ ನಡೆಯಲ್ಲ ಎಂದು ಭಾವಿಸಿದ್ದೆ. ಆದರೆ ನನ್ನ ಅಜ್ಜಿ ಶಿವಮೊಗ್ಗದಲ್ಲೂ ವಿಜೃಂಭಣೆಯಿಂದ ದಸರಾ ಆಚರಿಸುವವರು ಎಂದಿದ್ದರು. ಅಂದಿನಿಂದ ಇದುವರೆಗೂ ಶಿವಮೊಗ್ಗ ದಸರಾ ನೋಡುವ ಅವಕಾಶ ಸಿಕ್ಕಿರಲಿಲ್ಲ. ಇದೀಗ ನಾನೇ ಶಿವಮೊಗ್ಗ ದಸರಾ ಉದ್ಘಾಟಿಸಿದ್ದು ನನ್ನ ಪುಣ್ಯ ಎಂದರು. ದಿನಕ್ಕೆ 2-3 ಸಿನಿಮಾಗಳಲ್ಲಿ ನಟಿಸುತ್ತಿದ್ದೆ, ಹಾಗಾಗಿ ಸಮಯದ ಕೊರತೆಯಿಂದ ಶಿವಮೊಗ್ಗ ದಸರಾ ನೋಡಲು ಆಗಿರಲಿಲ್ಲ. ಆದರೆ ಉದ್ಘಾಟನೆಗೆ ಆಹ್ವಾನ ಬಂದಿದ್ದು ಚಾಮುಂಡೇಶ್ವರಿ ತಾಯಿಯ ಕೃಪೆ. ಇಲ್ಲಿ ಸಂಪ್ರದಾಯಬದ್ಧವಾಗಿ ದಸರಾ ಆಚರಿಸಲಾಗುತ್ತಿದ್ದು ಮೆರವಣಿಗೆಯಲ್ಲಿ ಅತ್ಯಂತ ಭಕ್ತಿಯಿಂದ ಎಲ್ಲರೂ ಭಾಗವಹಿಸಿದ್ದರು. ದೇವಿಯನ್ನು ನೋಡುವಾಗ, ಆರಾಧನೆಯನ್ನು ಕಣ್ತುಂಬಿಕೊಳ್ಳುವಾಗ ನನಗೂ ಹಾಡಬೇಕು ಅನಿಸಿತ್ತು. ಶಿಕಾರಿಪುರ ತಾಲೂಕಿನ ಉಡುತಡೆಯಲ್ಲಿ ಅಕ್ಕ ಮಹಾದೇವಿ ಪ್ರತಿಮೆ ಸ್ಥಾಪಿಸಿದ್ದು, ಅಲ್ಲಿ ಯಾವುದೇ ಕಾರ್ಯಕ್ರಮ ನಡೆದರೂ ನನ್ನನ್ನು ಆಹ್ವಾನಿಸಿ ತಪ್ಪದೇ ಬರುತ್ತೇನೆ ಎಂದರು. ಶಾಸಕ ಎಸ್ಎನ್ ಚನ್ನಬಸಪ್ಪ ಮಾತನಾಡಿ, ಮಲೆನಾಡಿನ ನೈಸರ್ಗಿಕ ಸೌಂದರ್ಯ ಹಾಗೂ ಸಾಂಸ್ಕೃತಿಕ ಗರಿಮೆಯನ್ನು ಜಗತ್ತಿಗೆ ಸಾರುವ ನಾಡಹಬ್ಬ ಶಿವಮೊಗ್ಗ ದಸರಾ ಮಹೋತ್ಸವಕ್ಕೆ ವಿಜೃಂಭಣೆಯಿಂದ ಚಾಲನೆ ದೊರೆತಿದೆ. ನಾಡದೇವತೆ ಶ್ರೀ ಚಾಮುಂಡೇಶ್ವರಿ ದೇವಿಯ ಐತಿಹಾಸಿಕ ಕೋಟೆ ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಾಲಯದ ಸನ್ನಿಧಿಯಲ್ಲಿ ವಿರಾಜಮಾನಳಾಗಿದ್ದಾಳೆ. ಮಹೋತ್ಸವಕ್ಕೆ ದೈವಿ ಶಕ್ತಿ ಹಾಗೂ ಮಂಗಳಕರ ಶೋಭೆಯನ್ನು ತುಂಬಿದ್ದಾಳೆ ಎಂದು ಹೇಳಿದರು. ಮುಂದಿನ ವಿವರ. ಸೊರಬ ತಾಲೂಕಿನ ಚಂದ್ರಗುತ್ತಿ ಶ್ರೀ ರೇಣುಕಾಂಬ ದೇವಸ್ಥಾನದಲ್ಲಿ ನಾಡಹಬ್ಬ ದಸರಾ ಉತ್ಸವಕ್ಕೆ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು. ದೇವಸ್ಥಾನದ ಯೋಗೇಶ್ವರ ಮಠದ ಶ್ರೀ ಸುಖದೈವ ನಾಥಾಜಿ ನೇತೃತ್ವದಲ್ಲಿ ಶರನ್ನವರಾತ್ರಿ ಧಾರ್ಮಿಕ ವಿಧಿ ವಿಧಾನಗಳು ನೆರವೇರಿದವು. ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಪ್ರಮೀಳಾ ಕುಮಾರಿ ಅವರು ಕಲಶ ಸ್ಥಾಪನೆ ಹಾಗೂ ಘಟಸ್ಥಾಪನೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ದೇವಾಲಯದಲ್ಲಿ ನವ ಧಾನ್ಯಗಳೊಂದಿಗೆ ಘಟಸ್ಥಾಪನೆ ಹಾಗೂ ಕಲಶ ಸ್ಥಾಪನೆ ನೆರವೇರಿಸಿ ಶ್ರೀದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ದೇವಸ್ಥಾನದ ಆವರಣದಲ್ಲಿರುವ ಪರಿವಾರ ದೇವರುಗಳಾದ ನಾಗದೇವತೆ, ಮಾತಂಗಿ, ಕಾಲಭೈರವ, ಪರಶುರಾಮ ಹಾಗೂ ಶ್ರೀ ತ್ರಿಶೂಲದ ಭೈರಪ್ಪ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನವರಾತ್ರಿ ಉತ್ಸವದ ಮೊದಲ ದಿನದ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಕ್ತರು ಭಾಗವಹಿಸಿ ದೇವಿಯ ದರ್ಶನ ಪಡೆದರು. ಶರನ್ನವರಾತ್ರಿ ಅಂಗವಾಗಿ ಮುಂದಿನ 9 ದಿನಗಳ ಕಾಲ ದೇವಸ್ಥಾನದ ವಿವಿಧ ಧಾರ್ಮಿಕ ಪೂಜಾ ವಿಧಿವಿಧಾನಗಳು ನೆರವೇರಲಿವೆ. ಮುಂದಿನ ವಿವರ. ರಾಜಸ್ಥಾನದ ಜೈಪುರದಲ್ಲಿ ಏರ್ಪಡಿಸಿದ್ದ 51ನೇ ರಾಷ್ಟ್ರೀಯ ಜೂನಿಯರ್ ಮತ್ತು ಸಬ್ ಜೂನಿಯರ್ ಯೋಗಾಸನ ಸ್ಪರ್ಧೆಯಲ್ಲಿ ಸಾಗರದ ಗುರುಕುಲಂ ಯೋಗ ಕೇಂದ್ರ ಪಟುಗಳು 3 ಕಂಚಿನ ಪದಕ ಗೆದ್ದಿದ್ದಾರೆ. ಜೂನಿಯರ್ ಯೋಗಾಸನ ಸ್ಪರ್ಧೆಯಲ್ಲಿ ಪ್ರಗತಿ ಶಾಲೆ ವಿದ್ಯಾರ್ಥಿನಿ ಎಸ್ ನಮನ ಕಂಚಿನ ಪದಕ ಗೆದ್ದಿದ್ದಾರೆ. ಸರ್ಕಾರಿ ಪದವಿ ಕಾಲೇಜಿನ ಎಸ್ ಉತ್ಸವ ಮತ್ತು ಜನತಾ ಪ್ರೌಢಶಾಲೆಯ ಕೌಶಿಕ್ ಜಟ್ಲೆ ಆರ್ಟಿಸ್ಟಿಕ್ ಫೇರ್ನಲ್ಲಿ ರಾಜ್ಯಕ್ಕೆ ಇನ್ನೊಂದು ಕಂಚಿನ ಪದಕ ತಂದುಕೊಟ್ಟಿದ್ದಾರೆ. ಸ್ಪರ್ಧೆಯಲ್ಲಿ ವಿವಿಧ ರಾಜ್ಯಗಳ 600 ಮಕ್ಕಳು ಭಾಗವಹಿಸಿದ್ದರು. ಶ್ರೀ ಗುರುಕುಲಂ ಯೋಗ ಕೇಂದ್ರದ ಯೋಗ ಗುರು ಶ್ರೀಧರಮೂರ್ತಿ ಮತ್ತು ಅಂತಾರಾಷ್ಟ್ರೀಯ ಯೋಗಪಟು ಎಂಎಸ್ ಸಂಧ್ಯಾ ಅವರು ಯೋಗಪಟುಗಳನ್ನು ತರಬೇತುಗೊಳಿಸಿದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವ್ ಕೇಳ್ತಾ ಇದ್ದೀರಾ ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಅರ್ಪಿತಾ. ಮನುಷ್ಯ ಸಂಘ ಹಾಗೂ ಸ್ನೇಹ ಜೀವಿ. ನಾವು ಮಾಡುವ ಕೆಲಸ ಪ್ರಾಮಾಣಿಕತೆ ಮತ್ತು ನಿಷ್ಠೆಯಿಂದ ಕೂಡಿರಬೇಕು ಎಂದು ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ತಾಲೂಕು ಅಧ್ಯಕ್ಷರಾದ ಶಂಕರ್ ಶೇಟ್ ಹೇಳಿದರು. ಸೊರಬ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಗೃಹ ರಕ್ಷಕ ದಳದ ಸಿಬ್ಬಂದಿ ಎಂ ಸೋಮಪ್ಪ ಕಾರ್ಯಕೊಪ್ಪ ಅವರಿಗೆ ಆಯೋಜಿಸಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿ, ನಾವು ಮಾಡುವ ಕೆಲಸ ಯಾವುದಾದರೂ ಪ್ರಾಮಾಣಿಕತೆ ಇರಬೇಕು. ಸೋಮಪ್ಪ ಅವರು ತಮಗೆ ಸಿಕ್ಕಿರುವ 20 ಗ್ರಾಂ ಚಿನ್ನದ ಆಭರಣವನ್ನು ವಾರಸುದಾರರಿಗೆ ಹಿಂತಿರುಗಿಸುವ ಮೂಲಕ ಪ್ರಾಮಾಣಿಕತೆ ಮೆರೆದಿದ್ದಾರೆ. ಇವರ ಈ ಕಾರ್ಯ ಮಾದರಿ ಎಂದರು. ಸಿಪಿಐ ಮಹಾಂತೇಶ್ ಕೆ ಮಾತನಾಡಿ, ಪ್ರಾಮಾಣಿಕತೆ ಎಂಬುದು ಜೀವನದಲ್ಲಿ ದೊರೆಯುವ ದೊಡ್ಡ ಆಸ್ತಿ. ಸೋಮಪ್ಪ ಅವರು ಇಲಾಖೆಗೆ ಗೌರವ ತಂದಿದ್ದಾರೆ ಎಂದರು. ಡಾಕ್ಟರ್ ಎಂಕೆ ಭಟ್, ಸಮಾಜ ಸೇವಕ ನಾಗರಾಜ್ ಗುತ್ತಿ, ಗೃಹ ರಕ್ಷಕ ದಳದ ತಾಲೂಕು ಮುಖ್ಯಸ್ಥ ಪ್ರಶಾಂತ್ ರೇವಣಪ್ಪ, ಸಿಬ್ಬಂದಿಗಳಾದ ಗೋಪಾಲ, ನಾಗರಾಜ್, ಪೊಲೀಸ್ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ನವರಾತ್ರಿ ಮಾನವ ಕುಲಕ್ಕೆ ಅತ್ಯಂತ ಪುಣ್ಯಕಾಲ. ಈ ಪವಿತ್ರ ದಿನಗಳಲ್ಲಿ ಉಪವಾಸ ವ್ರತ, ದೇವಿ ಪಾರಾಯಣ, ಮೌನವ್ರತ ಆಚರಿಸುವ ಜೊತೆಗೆ ಯಾರಿಗೂ ಹಿಂಸೆ ಉಂಟು ಮಾಡುವ ಮಾತುಗಳು, ಅವ್ಯಾಜ ಶಬ್ದಗಳನ್ನು ಆಡದೆ ಜಗನ್ಮಾತೆಯ ಆರಾಧನೆ ಮಾಡಿದರೆ ದೇವಿಯ ಕೃಪೆಗೆ ಪಾತ್ರರಾಗಬಹುದು ಎಂದು ಗೋಸಾಯಿ ಮಹಾಸಂಸ್ಥಾನ ಮಠದ ಶ್ರೀ ಮಂಜುನಾಥ ಭಾರತಿ ಸ್ವಾಮೀಜಿ ಹೇಳಿದರು. ಸಿಗಂದೂರಿನಲ್ಲಿ ಆಯೋಜಿಸಿದ್ದ ದಸರಾ ವೈಭವ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಅವರು, ಯಾರು ಬೇಕಾದರೂ ಸನ್ಯಾಸಿಯಾಗಲು ಬಯಸಿದರೆ ಮತ್ತು ಸನ್ಯಾಸಿಗಳ ಸಹವಾಸ ಮಾಡಿದರೆ ಮಾತ್ರ ಸನ್ಯಾಸಿಯಾಗಲು ಸಾಧ್ಯವಿಲ್ಲ. ಬದಲಾಗಿ ದೇವಾನುದೇವತೆಗಳ ಮತ್ತು ಭಗವಂತನ ಕೃಪೆ ಇದ್ದರೆ ಮಾತ್ರ ಸಾಧ್ಯ ಎಂದರು. ಸಮಸ್ತ ಕಂಟಕಗಳು, ರೋಗಗಳನ್ನು ನಾಶ ಮಾಡಲು ಸಂಪತ್ತು ಗುಣಗಳನ್ನು ಕರುಣಿಸುವ ಅನಂತ ಶಕ್ತಿ ಚೌಡೇಶ್ವರಿ ತಾಯಿಗೆ ಇದೆ. ದೇವತೆಗಳಿಗೂ ಕಂಟಕ ಬಂದಾಗ ಮಹಿಷಾಸುರನನ್ನು ವಧಿಸಿದಳು ಜಗನ್ಮಾತೆ. ಶಕ್ತಿ ಚೌಡೇಶ್ವರಿ ತಾಯಿಗೆ ಇದೆ. ದೇವತೆಗಳಿಗೂ ಕಂಟಕ ಬಂದಾಗ ಮಹಿಷಾಸುರನನ್ನು ವಧಿಸಿದಳು ಜಗನ್ಮಾತೆ. ನಮ್ಮ ಅಂತರಂಗದಲ್ಲಿರುವ ಅಹಂಕಾರ ಮೊದಲಾದ ದುರ್ಗುಣಗಳನ್ನು ದೂರ ಮಾಡಿದಾಗ ಮಾತ್ರ ನಮ್ಮ ಮೇಲೆ ದೇವಿಯ ಕೃಪೆ ಸಿಗಲು ಸಾಧ್ಯ. ಆತ್ಮದೊಳಗೆ ಅಹಂಕಾರವನ್ನು ತುಂಬಿಕೊಂಡು ಎಷ್ಟೇ ಸಾಧನೆ ಮಾಡಿದರೂ ಅದು ಶೂನ್ಯಕ್ಕೆ ಸಮ. ಮೊದಲು ನಮ್ಮ ಅಂತರಂಗ ಶುದ್ಧಿಯಾಗಬೇಕು ಎಂದರು. ಯಾವ ಪಾಲಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಮತ್ತು ಸಂಸ್ಕಾರ ನೀಡುವುದಿಲ್ಲವೋ ಅವರು ತಮ್ಮ ಮಕ್ಕಳಿಗೆ ಶತ್ರುಗಳಿದ್ದಂತೆ. ಆದ್ದರಿಂದ ಪ್ರತಿಯೊಬ್ಬರೂ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರ ನೀಡಿ ಸತ್ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ಸಲಹೆ ನೀಡಿದರು. ಶಾಸಕ ಗೋಪಾಲಕೃಷ್ಣ ಬೇಡೂರು ಮಾತನಾಡಿ, ಮೈಸೂರು ದಸರಾ ದೇಶಕ್ಕೆ ಮಾದರಿಯಾಗಿರುವಂತೆಯೇ ಸಿಗಂದೂರಿನಲ್ಲೂ ಈ ಪರಂಪರೆ ಮುನ್ನಡೆಸುತ್ತಿರುವುದು ಹೆಮ್ಮೆಯ ವಿಷಯ. ಈ ಬಾರಿ ನಾಡಿನಲ್ಲಿ ಮಳೆಗಾಲ ಅತಿ ಕಡಿಮೆ ಪ್ರಮಾಣದಲ್ಲಿದ್ದು ನಾಡಿನ ಜನರನ್ನು ರಕ್ಷಿಸಿ ಕಾಪಾಡಬೇಕು ಎಂದರು. ಕ್ಷೇತ್ರದ ಧರ್ಮದರ್ಶಿ ಡಾಕ್ಟರ್ ರಾಮಪ್ಪ, ಕಾರ್ಯದರ್ಶಿ ರವಿಕುಮಾರ್, ಪಾಂಡು ಪಾಟೀಲ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಿ ಕುಟುಂಬಗಳನ್ನು ಸಾಲದ ಸುಳಿಯಿಂದ ಪಾರು ಮಾಡಲು ಸೊರಬ ತಾಲೂಕಿನ ಚಿಕ್ಕ ಶಕುನ ಹಾಗೂ ಸೀಗೇಹಳ್ಳಿ ಗ್ರಾಮಸ್ಥರು ಅದ್ದೂರಿ ಬೀಗರೂಟ ನಿಷೇಧಿಸಲು ತೀರ್ಮಾನ ಕೈಗೊಂಡಿದ್ದಾರೆ. ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಸಭೆ ಸೇರಿದ ಚಿಕ್ಕ ಶಕುನ ಹಾಗೂ ಸೀಗೇಹಟ್ಟಿ ಗ್ರಾಮಸ್ಥರು ಗ್ರಾಮಗಳ ಯಾವುದೇ ಕುಟುಂಬ ಅದ್ದೂರಿ ಬೀಗರೂಟ ನಡೆಸಿದಿರಲು ಒಮ್ಮತದ ತೀರ್ಮಾನ ಕೈಗೊಂಡಿದೆ. ಸರಳ ಆಚರಣೆಗೆ ಆದ್ಯತೆ ನೀಡುವ ಮೂಲಕ ಸಮಾಜದಲ್ಲಿ ಜಾಗೃತಿ ಮೂಡಿಸಲು ಮುಂದಾಗಿದ್ದಾರೆ. ಸಣ್ಣಪ್ಪ, ಕೆರಿಯಪ್ಪ, ವೀರಭದ್ರ, ಪರಶುರಾಮ, ವೈಜಿ ಗುರುಮೂರ್ತಿ, ರುದ್ರೇಶ, ರಾಮಪ್ಪ, ಸೀನಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಕಲೆಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಕಲೆಯಲ್ಲಿ ತೊಡಗಿಸಿಕೊಂಡ ಕಲಾವಿದನಿಗೆ ತನ್ನೂರಿನಲ್ಲಿ ಸನ್ಮಾನಿಸಿ ಗೌರವಿಸುವುದಕ್ಕಿಂತ ದೊಡ್ಡ ಗೌರವ ಬೇರೊಂದಿಲ್ಲ ಎಂದು ಕರ್ನಾಟಕ ಜಾನಪದ ಪರಿಷತ್ ತಾಲೂಕು ಅಧ್ಯಕ್ಷ ಸತ್ಯನಾರಾಯಣ್ ಸಿರಿವಂತೆ ಹೇಳಿದರು. ಆನಂದಪುರ ಶ್ರೀ ದುರ್ಗಾ ಮಾತೆ ಜಾನಪದ ಕಲಾ ಸಂಘದಿಂದ ಕುಡುಪಲಿ ಸದಾನಂದ ಸ್ವರಾಲಯದಲ್ಲಿ ಏರ್ಪಡಿಸಿದ್ದ ವಾರ್ಷಿಕ ಸಂಭ್ರಮ ಹಾಗೂ ಜಾನಪದ ಸಾಧಕ ಕಲಾವಿದರ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕಲಾವಿದನಿಗೆ ಹಣ ಎನ್ನುವುದು ಸಂಪತ್ತಲ್ಲ. ಕಲಾ ಸೇವೆಯಲ್ಲಿ ಸಿಗುವ ಆತ್ಮತೃಪ್ತಿ, ಜನರ ಪ್ರೋತ್ಸಾಹವೇ ನಿಜವಾದ ಸಂಪತ್ತು. ಆ ಮೂಲಕ ಅವರು ಉನ್ನತಿ ಕಾಣಬೇಕಿದೆ.
ಆಧುನಿಕ ತಂತ್ರಜ್ಞಾನದ ನಾಗಲೋಟದ ಮಧ್ಯೆ ಜಾನಪದ ಉಳಿಸಿ ಬೆಳೆಸುವ ಚಿಂತನೆ ಮಲೆನಾಡಿನಲ್ಲಿ ನಡೆಯುತ್ತಿದೆ. ಜಾನಪದ ಉಳಿಸುವಲ್ಲಿ ವೃತ್ತಿಪರ ಜೊತೆಗೆ ಹವ್ಯಾಸಿ ಕಲಾವಿದರು ನೀಡಿರುವ ಕೊಡುಗೆ ದೊಡ್ಡದು ಎಂದರು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ, ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ಶಿವಮೊಗ್ಗ ನಗರ ಹೊರವಲಯದ ಕೋಟೆಗಂಗೂರು ಕೋಚಿಂಗ್ ಡಿಪೋ ಕಾಮಗಾರಿ ನಿಧಾನಗತಿಯಲ್ಲಿದ್ದು ಈವರೆಗೆ 30% ಮಾತ್ರ ಕೆಲಸವಾಗಿದೆ. ಕಾಮಗಾರಿ ತ್ವರಿತಗೊಳಿಸಲು ಮತ್ತು ಗುತ್ತಿಗೆದಾರರನ್ನು ಕಪ್ಪುಪಟ್ಟಿಗೆ ಸೇರಿಸಿ ಮರು ಟೆಂಡರ್ ಕರೆಯುವ ಕುರಿತು ಕ್ರಮ ಕೈಗೊಳ್ಳುವಂತೆ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಅವರೊಂದಿಗೆ ಚರ್ಚಿಸಲಾಗುವುದು ಎಂದು ಲೋಕಸಭಾ ಸದಸ್ಯ ಬಿವೈ ರಾಘವೇಂದ್ರ ಹೇಳಿದರು. ಶಿವಮೊಗ್ಗ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ವಿ ಸೋಮಣ್ಣ ಅವರು ಶಿವಮೊಗ್ಗಕ್ಕೆ ಭೇಟಿ ನೀಡಲಿದ್ದು ಬೆಳಗ್ಗೆ 11 ಮಧ್ಯಾಹ್ನ 12:45 ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಿದ್ದಾರೆ ಎಂದರು. ತಾಳಗುಪ್ಪದಿಂದ ಸಂಚರಿಸುವ ರೈಲು ಸೇವೆಯನ್ನು ಶಿವಮೊಗ್ಗ ಜಿಲ್ಲೆಯ ಜನರಿಗೆ ಹೆಚ್ಚಿನ ಅನುಕೂಲವಾಗುವಂತೆ ವಿಸ್ತರಿಸುವ ಚಿಂತನೆ ಇದೆ. ಶಿವಮೊಗ್ಗದಿಂದ ಶೃಂಗೇರಿ ಮೂಲಕ ಮಂಗಳೂರಿಗೆ ರೈಲು ಸಂಪರ್ಕ ಕಲ್ಪಿಸುವ ಯೋಜನೆಯ ಡಿಪಿಆರ್ ಅಂತಿಮ ಹಂತದಲ್ಲಿದ್ದು ಸರ್ವೆ ಕಾರ್ಯಕ್ಕಾಗಿ 30.19 ಕೋಟಿ ರು ಮಂಜೂರಾಗಿದೆ. ಭದ್ರಾವತಿ ಚಿಕ್ಕಜಾಜೂರು ರೈಲು ಮಾರ್ಗ ಹಾಗೂ ಶಿವಮೊಗ್ಗ ಬೀರೂರು ಮಾರ್ಗದ ಡಬ್ಲಿಂಗ್ ಸೇರಿ ಹಲವು ಯೋಜನೆಗಳ ಕುರಿತು ಚರ್ಚಿಸಲಾಗುವುದು ಎಂದು ತಿಳಿಸಿದರು. ಶಿವಮೊಗ್ಗ ಶಿಕಾರಿಪುರ ರೈಲು ಮಾರ್ಗದ ಕಾಮಗಾರಿ, ಭೂಸ್ವಾಧೀನ ಮತ್ತು ಪರಿಹಾರ ವಿತರಣೆ ವಿಚಾರಗಳನ್ನು ಸಭೆಯಲ್ಲಿ ಪ್ರಸ್ತಾಪಿಸಲಾಗುವುದು. ರೈತರಿಗೆ ಪರಿಹಾರ ನೀಡುವುದು ಹಾಗೂ ಭೂಮಿಯನ್ನು ರೈಲ್ವೆ ಇಲಾಖೆಗೆ ಹಸ್ತಾಂತರಿಸುವ ಪ್ರಕ್ರಿಯೆ ತ್ವರಿತಗೊಳಿಸಲು ಅಧಿಕಾರಿಗಳಿಗೆ ಮನವಿ ನೀಡಲಾಗಿದೆ ಎಂದು ಹೇಳಿದರು. ಶಿವಮೊಗ್ಗದಿಂದ ವಿವಿಧ ರಾಜ್ಯಗಳಿಗೆ ರೈಲುಗಳನ್ನು ಆರಂಭಿಸುವ ಕುರಿತು ಈಗಾಗಲೇ ವೇಳಾಪಟ್ಟಿ ಸಿದ್ಧಪಡಿಸಲಾಗಿದೆ. ಆದರೆ ಕೆಲ ತಾಂತ್ರಿಕ ಹಾಗೂ ಭೂಸ್ವಾಧೀನ ಸಂಬಂಧಿತ ಸಮಸ್ಯೆಗಳಿಂದ ಅನುಷ್ಠಾನ ವಿಳಂಬವಾಗುತ್ತಿದೆ. ಇದಕ್ಕೆ ಪರಿಹಾರ ಕಂಡುಕೊಳ್ಳುವ ಕುರಿತು ಚರ್ಚಿಸಲಾಗುವುದು. ವಿಶೇಷವಾಗಿ ತಾಳಗುಪ್ಪ ಹುಬ್ಬಳ್ಳಿ ರೈಲು ಸಂಪರ್ಕದ ಸರ್ವೆ ಹಾಗೂ ಪರ್ಯಾಯ ಮಾರ್ಗಗಳ ಸಾಧ್ಯತೆಗಳ ಬಗ್ಗೆಯೂ ಪರಿಶೀಲನೆ ನಡೆಯುತ್ತಿದೆ. ಸರ್ವೆ ಫಲಿತಾಂಶಕ್ಕಾಗಿ ಕಾಯಲಾಗುತ್ತಿದೆ ಎಂದು ಹೇಳಿದರು. ಶಿವಮೊಗ್ಗ ಮಲೆನಾಡು ಭಾಗದ ರೈಲು ಪ್ರಯಾಣಿಕರಿಗೆ ಉತ್ತಮ ಪ್ರಯಾಣಾನುಭವ ಒದಗಿಸುವ ನಿಟ್ಟಿನಲ್ಲಿ ಮೈಸೂರು ತಾಳಗುಪ್ಪ ಎಕ್ಸ್ಪ್ರೆಸ್ ಹಾಗೂ ತಾಳಗುಪ್ಪ ಶಿವಮೊಗ್ಗ ಟೌನ್ ರೈಲುಗಳು ಸೇರಿ ನೈಋತ್ಯ ರೈಲ್ವೆಯ 6 ರೈಲುಗಳಲ್ಲಿ ಹಳೆಯ ಬೋಗಿಗಳ ಬದಲಿಗೆ ಆಧುನಿಕ ಎಲ್ಎಚ್ಪಿ ಬೋಗಿಗಳನ್ನು ಅಳವಡಿಸಲಾಗುತ್ತಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದರು. ದೇಶದ ರೈಲ್ವೆ ವ್ಯವಸ್ಥೆ ಆಧುನೀಕರಣದ ಜತೆಗೆ ಪ್ರಯಾಣಿಕರಿಗೆ ಸುರಕ್ಷಿತ ಆರಾಮದಾಯಕ ಸೇವೆ ಒದಗಿಸಲು ಸರ್ಕಾರ ಶ್ರಮಿಸುತ್ತಿದೆ. ನಾಡಹಬ್ಬ ದಸರಾ ಸಂದರ್ಭದಲ್ಲಿ ಈ ಸೇವೆಗಳು ಲಭ್ಯವಾಗುತ್ತಿವೆ. ಶಿವಮೊಗ್ಗ ಹಾಗೂ ಮಲೆನಾಡು ಭಾಗದ ರೈಲು ಸಂಪರ್ಕ ಮತ್ತು ಪ್ರಯಾಣಿಕರ ಸೌಲಭ್ಯಗಳ ಸುಧಾರಣೆಗೆ ಕೇಂದ್ರ ಸರ್ಕಾರ ನೀಡುತ್ತಿರುವ ಸಹಕಾರ ನೆರವುಗಳು ಇದೇ ರೀತಿ ಮುಂದುವರೆಯುವ ವಿಶ್ವಾಸವಿದೆ ಎಂದಿದ್ದಾರೆ. ಆಧುನಿಕ ಬೋಗಿಗಳ ಅಳವಡಿಕೆಯಿಂದ ಪ್ರಯಾಣದ ಗುಣಮಟ್ಟ ಸುಧಾರಿಸಲಿದೆ. ಮುಖ್ಯವಾಗಿ ಆಯಾ ರೈಲುಗಳಲ್ಲಿ ಪ್ರಯಾಣಿಕರಿಗೆ ಲಭ್ಯವಿರುವ ಒಟ್ಟು ಸ್ಥಾನಗಳ ಸಂಖ್ಯೆ ಯಥಾಸ್ಥಿತಿಯಲ್ಲಿರಲಿದೆ. ಬೆಂಗಳೂರಿಗೆ ಸಂಚರಿಸುವ ಮಲೆನಾಡಿನ ಜನರು, ವಿದ್ಯಾರ್ಥಿಗಳು, ಉದ್ಯೋಗಿಗಳು ಹಾಗೂ ಪ್ರವಾಸಿಗರಿಗೆ ಅನುಕೂಲವಾಗಲಿದೆ ಎಂದು ಹೇಳಿದ್ದಾರೆ. ಮುಂದಿನ ವಿವರ. ಸ್ನೇಹಸಾಗರ ಮಹಿಳಾ ಡೊಳ್ಳು ತಂಡದ ವತಿಯಿಂದ 24 ಮಹಿಳಾ ಮ್ಯಾರಥಾನ್ ಹಾಗೂ 25 ಜಾನಪದ ಸಾಹಿತ್ಯ ಸಮ್ಮೇಳನ ಮತ್ತು ಕಲಾ ಪ್ರದರ್ಶನ ಆಯೋಜಿಸಲಾಗಿದೆ. 24 ಬೆಳಗ್ಗೆ 8 ಸಾಗರ ಹೋಟೆಲ್ ಸರ್ಕಲ್ನ ಮಾರಿಕಾಂಬ ದೇವಸ್ಥಾನ ಎದುರು ಮ್ಯಾರಥಾನ್ ನಡೆಯಲಿದೆ. 35 ಮೇಲ್ಪಟ್ಟ ಮಹಿಳೆಯರಿಗೆ 1 ಹಾಗೂ 35 1.5 ವೇಗದ ನಡಿಗೆ ಸ್ಪರ್ಧೆ ಇರಲಿದೆ. 15 ಹೆಸರು ನೋಂದಾಯಿಸಬೇಕು. 25 ಬೆಳಗ್ಗೆ 10 ಶಂಕರಮಠದ ಸಭಾಂಗಣದಲ್ಲಿ ಮಹಿಳೆಯರು ಮತ್ತು ಪುರುಷರಿಗೆ ಪ್ರತ್ಯೇಕವಾಗಿ ಜಾನಪದ ಹಾಡು ಹಾಗೂ ಒಗಟುಗಳ ಸ್ಪರ್ಧೆ ನಡೆಯಲಿದೆ. ಈ ಸಂದರ್ಭದಲ್ಲಿ 75 ಮೇಲ್ಪಟ್ಟ ಜಾನಪದ ಕಲಾವಿದರು ಹಾಗೂ ಅವಿಭಕ್ತ ಕುಟುಂಬದ ಸದಸ್ಯರನ್ನು ಗೌರವಿಸಲಾಗುವುದು. ಹೆಚ್ಚಿನ ಮಾಹಿತಿಗೆ ಚೂಡಾಮಣಿ ರಾಮಚಂದ್ರ ಅವರ ಮೊಬೈಲ್ ಸಂಖ್ಯೆ 9740270544, ಜಿ ಸರಸ್ವತಿ ಅವರ ಮೊಬೈಲ್ ಸಂಖ್ಯೆ 9483928096 ಇವರನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ಶೂನ್ಯದ ಪರಿಕಲ್ಪನೆಯಿಂದ ತ್ರಿಕೋನಮಿತಿಯ ನಿಖರ ಲೆಕ್ಕಾಚಾರದವರೆಗೆ, ಪಾಸ್ಕಲ್ ತ್ರಿಭುಜದಿಂದ ಆಧುನಿಕ ವಿಜ್ಞಾನದವರೆಗೆ ಗಣಿತದ ಜ್ಞಾನ ಪರಂಪರೆಯಲ್ಲಿ ಭಾರತದ ಕೊಡುಗೆ ಅನನ್ಯವಾಗಿದೆ. ಗಣಿತವನ್ನು ಕೇವಲ ಪರೀಕ್ಷೆಗಾಗಿ ಕಲಿಯದೆ ಅದರ ಹಿಂದಿನ ಇತಿಹಾಸ, ತರ್ಕ ಮತ್ತು ಪ್ರಾಯೋಗಿಕ ಮಹತ್ವವನ್ನು ಅರಿಯಬೇಕು ಎಂದು ಗಣಿತ ಸಂವಹನಕಾರ ಟಿಎಸ್ ಕೃಷ್ಣ ಚೈತನ್ಯ ಪ್ರತಿಪಾದಿಸಿದರು. ಶಿವಮೊಗ್ಗ ನಗರದ ಸಾಗರ ರಸ್ತೆಯ ವಿಜ್ಞಾನ ವೇದಿಕೆ, ಸಾಗರ ವಿಜ್ಞಾನ ಕೇಂದ್ರ ಹಾಗೂ ಸಿಎನ್ಆರ್ ರಾವ್ ಎಜುಕೇಷನ್ ಸಹಯೋಗದಲ್ಲಿ ಆಯೋಜಿಸಿದ್ದ ಎಸೆನ್ಸ್ ಆಫ್ ಮ್ಯಾಥಮೆಟಿಕ್ಸ್ ಈ ಉಪನ್ಯಾಸ ಸರಣಿಯ ಮೊದಲ ಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಗಣಿತವು ಭೌತ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವ ಭಾಷೆ. ಗಣಿತದ ಪರಿಕಲ್ಪನೆಗಳನ್ನು ಏಕೆ ಕಲಿಯಬೇಕು ಎಂಬ ಅರಿವಿಲ್ಲದಿರುವುದು ವಿಷಯದ ಬಗ್ಗೆ ಆಸಕ್ತಿ ಕಡಿಮೆಯಾಗಲು ಪ್ರಮುಖ ಕಾರಣ. ಗಣಿತದ ಮಹತ್ವ ಮತ್ತು ಅದರ ಪ್ರಾಯೋಗಿಕ ಬಳಕೆಯನ್ನು ತಿಳಿದುಕೊಂಡರೆ ಕಲಿಕೆ ಹೆಚ್ಚು ಆಸಕ್ತಿದಾಯಕವಾಗುತ್ತದೆ ಎಂದು ಹೇಳಿದರು. ಭಾರತೀಯ ಗಣಿತ ಪರಂಪರೆಯನ್ನು ಪರಿಚಯಿಸಿದ ಅವರು ಶೂನ್ಯದ ಪರಿಕಲ್ಪನೆ, ಬಕ್ಷಾಲಿ ಹಸ್ತಪ್ರತಿ, ಋಷಿ ಪಿಂಗಳನ ಛಂದಸ್ಸು ಶಾಸ್ತ್ರದಲ್ಲಿನ ಗಣಿತದ ಅಂಶಗಳು, ಮೇರು ಪ್ರಸ್ತಾರ ಮತ್ತು ಪಾಸ್ಕಲ್ ತ್ರಿಭುಜದ ನಡುವಿನ ಸಾಮ್ಯವನ್ನು ವಿವರಿಸಿದರು. ಜೈನ ಗಣಿತಜ್ಞರಾದ ಕುಮದೆಂದು ಮುನಿಯ ಗಣಿತ ಕೃತಿ ಹಾಗೂ ಅದರಲ್ಲಿನ ಸಂಖ್ಯಾ ವಿನ್ಯಾಸಗಳ ಬಗ್ಗೆಯೂ ಪ್ರಸ್ತಾಪಿಸಿದರು. ಭಾರತದ ಭೂಮಾಪನ ಕಾರ್ಯದಲ್ಲಿ ತ್ರಿಕೋನಮಿತಿಯ ಬಳಕೆ, ಮೌಂಟ್ ಎವರೆಸ್ಟ್ನ ಎತ್ತರವನ್ನು ಅಳೆಯುವ ಕಾರ್ಯದಲ್ಲಿ ಭಾರತೀಯ ಗಣಿತಜ್ಞರು ಮತ್ತು ಸರ್ವೇಯರ್ಗಳ ಕೊಡುಗೆಗಳನ್ನು ಉದಾಹರಣೆಗಳ ಮೂಲಕ ವಿವರಿಸಿದರು. ಭಾರತೀಯರ ಗಣಿತಜ್ಞಾನ ಪರಂಪರೆಯನ್ನು ವಿದ್ಯಾರ್ಥಿಗಳು ತಿಳಿದುಕೊಳ್ಳುವುದರ ಜೊತೆಗೆ ಗಣಿತವನ್ನು ದೈನಂದಿನ ಬದುಕು ಮತ್ತು ವಿಜ್ಞಾನದೊಂದಿಗೆ ಬೆಸೆದು ಅರ್ಥ ಮಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ನಂತರ ವಿಜ್ಞಾನಿ ಡಾಕ್ಟರ್ ನಿರ್ಮಲಾ ನರೇಂದ್ರ ಅವರು ಬ್ರಹ್ಮಾಂಡ ಎಷ್ಟು ದೊಡ್ಡದು ಇದರ ಕುರಿತು ಉಪನ್ಯಾಸ ನೀಡಿದರು. ವಿವಿಧ ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಯಿತು. ಸಮಾರಂಭದಲ್ಲಿ ವಿಜ್ಞಾನ ವೇದಿಕೆ ಉಪಾಧ್ಯಕ್ಷ ವಿಸಿ ಪಾಟೀಲ್, ನಿರ್ದೇಶಕರಾದ ಕೆ ಮಂಜಪ್ಪ, ಪ್ರಮೋದ್ ಪೈ, ಹೇಮಂತಗಡೆ ಮತ್ತಿತರರು ಇದ್ದರು. ಇದರೊಂದಿಗೆ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ಕಾವ್ಯ, ಏನಾಯ್ತು? ಯಾಕೆ ಇಷ್ಟು ದುಃಖದಲ್ಲಿದೆಯಾ?
6: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
6: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
8: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
9: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
8: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849648.
9: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
3: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳಿಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
10: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನ ದಿನವೂ ವಿಜ್ಞಾನ.
11: ವೈದ್ಯ ಲೋಕದ ಆಕಸ್ಮಿಕಗಳು. ಕಾಲರಾದ ರಹಸ್ಯ ಭೇದಿಸಿದ ಸಾಧಕ. ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವ ಸಾಂಕ್ರಾಮಿಕ ರೋಗಗಳು ಜಗತ್ತಿನ ಇತಿಹಾಸವನ್ನು ಹಲವಾರು ಬಾರಿ ಬದಲಿಸಿವೆ. ಸಾಂಕ್ರಾಮಿಕ ರೋಗಗಳಿಗೆ ಕಾರಣ ಪರಿಗಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿಗಳು. ಮಾನವನ ಜೀವನ, ನಾಗರಿಕತೆ, ವಿಜ್ಞಾನ ತಂತ್ರಜ್ಞಾನದ ಪ್ರಗತಿ, ಕಡೆಗೆ ಮಾನವನ ಪ್ರಸ್ತುತ ಜೆನೆಟಿಕ್ ರಚನೆ ಕೂಡ ಈ ಸೂಕ್ಷ್ಮ ಜೀವಿಗಳಿಂದ ಪ್ರಭಾವಿತವಾಗಿವೆ ಎಂದರೆ ಅಚ್ಚರಿಯಾಗದೇ ಇರಲಾರದು.

ಲೋಕಪ್ರಯಾಣಗಳು ಬೆಳೆದಂತೆ ಒಂದೆಡೆ ಮಾತ್ರ ಇದ್ದಂತಹ ಸಾಂಕ್ರಾಮಿಕ ಕಾಯಿಲೆಗಳು ಇಡೀ ಜಗತ್ತನ್ನೇ ಪಸರಿಸಿದವು. ಕಾಲರಾ ಕೂಡ ಹೀಗೇ ಎಲ್ಲೆಡೆ ಹರಡಿತು. ವ್ಯಾಪಾರದ ಹೆಸರಿನಲ್ಲಿ ಭಾರತವನ್ನು ಲೂಟಿ ಮಾಡಿದ ಎಲ್ಲಾ ವಿದೇಶಿಯರೂ ಕಾಲರಾ ಕಾಯಿಲೆಯ ಪ್ರಸ್ತಾಪ ಮಾಡಿದ್ದಾರೆ. 1817 ಭಾರತದಲ್ಲಿ ಆರಂಭವಾದ ಕಾಲರಾ ಕಾಯಿಲೆ 1824 ಸಮಗ್ರ ಏಷ್ಯಾ ಖಂಡವನ್ನು ವ್ಯಾಪಿಸಿ ಯುರೋಪಿನ ಹಲವಾರು ಭಾಗಗಳಿಗೆ ಪಸರಿಸಿತ್ತು. ಇದೇ ಕಾಲರಾದ ಮೊದಲ ಜಾಗತಿಕ ಸಾಂಕ್ರಾಮಿಕ. ಆನಂತರ 1829-1923 ಇನ್ನೂ 5 ಜಾಗತಿಕ ಕಾಲರಾಗಳನ್ನು ಪ್ರಪಂಚ ಕಂಡಿತು. ಇವೆಲ್ಲವೂ ಭಾರತವನ್ನು ಇನ್ನಿಲ್ಲದಂತೆ ಕಾಡಿದವು. ಜೊತೆಗೆ ಯುರೋಪು, ಉತ್ತರ ಆಫ್ರಿಕಾ, ಅಮೆರಿಕ ಖಂಡಗಳನ್ನೂ ಕಾಡಿದುವು. 1960 ಇಂಡೋನೇಷ್ಯಾದ ಸುಲೇವಾಸಿ ಎಂಬಲ್ಲಿ ಆರಂಭವಾದ 7 ಜಾಗತಿಕ ಸಾಂಕ್ರಾಮಿಕ ಕಾಲರ ಜಗತ್ತಿನ ಹಲವೆಡೆ ಇನ್ನೂ ಮುಂದುವರೆದಿದೆ ಎನ್ನಲಾಗುತ್ತದೆ. 19ನೇ ಶತಮಾನದಲ್ಲಿ ಸಾಂಕ್ರಾಮಿಕ ಕಾಯಿಲೆಗಳ ಬಗ್ಗೆ ಯಾವುದೇ ಸ್ಪಷ್ಟತೆ ಇರಲಿಲ್ಲ. ಬಹಳಷ್ಟು ಕಾಯಿಲೆಗಳು ಕೆಟ್ಟ ಗಾಳಿಯಿಂದ ಬರುತ್ತವೆ ಎಂಬ ನಂಬಿಕೆ ಇತ್ತು. ಉದಾಹರಣೆಗೆ ಮಲೇರಿಯಾ ಕಾಯಿಲೆ. ಇಂದು ನಮಗೆ ಮಲೇರಿಯಾ ಕಾಯಿಲೆ ಪ್ಲಾಸ್ಮೋಡಿಯಂ ಎನ್ನುವ ಸೂಕ್ಷ್ಮ ಜೀವಿಯಿಂದ ಬರುತ್ತದೆ, ಅನಾಫಲೇಸ್ ಗುಂಪಿನ ಹೆಣ್ಣು ಸೊಳ್ಳೆಯಿಂದ ಹರಡುತ್ತದೆ ಎಂದು ತಿಳಿದಿದೆ. ಆದರೆ ಮಲೇರಿಯಾ ಎಂಬ ಪದದ ಮೂಲ ಇಟಾಲಿಯನ್ ಭಾಷೆಯ ಮಲ್ ಅರಿಯಾ, ಅದರ ಅರ್ಥ ಕೆಟ್ಟ ಗಾಳಿ. ಅಂದಿನ ಜನ ಇದನ್ನೇ ಬಹುತೇಕ ಎಲ್ಲಾ ಸಾಂಕ್ರಾಮಿಕ ರೋಗಗಳಿಗೂ ಅನ್ವಯ ಮಾಡುತ್ತಿದ್ದರು. ಹೀಗಾಗಿ ಕಾಲರಾ ಕೂಡ ಕೆಟ್ಟ ಗಾಳಿಯಿಂದ ಬರುತ್ತದೆ ಎಂಬ ನಂಬಿಕೆ ಇತ್ತು. ಅದಕ್ಕೆ ಪೂರಕ ಎನ್ನುವಂತೆ ಅಂದಿನ ಕಾಲದಲ್ಲಿ ಸ್ವಚ್ಛತೆ, ನೈರ್ಮಲ್ಯ ತೀರಾ ಕೆಟ್ಟದಾಗಿತ್ತು. ಅತ್ಯಂತ ಕೊಳಕಾದ ಸ್ಥಳಗಳಲ್ಲಿ ಇಂತಹ ಕಾಯಿಲೆಗಳು ಹೆಚ್ಚಾಗಿ ಕಾಣುತ್ತಿದ್ದವು. ಅಂತಹ ಎಡೆಗಳಲ್ಲಿ ಗಾಳಿಗೆ ಕೂಡ ಕೆಟ್ಟ ವಾಸನೆ ಇರುತ್ತಿತ್ತು. ಹೀಗಾಗಿ ಆ ರೀತಿಯ ಕಾಯಿಲೆಗಳಿಗೆಲ್ಲ ಕೆಟ್ಟ ಗಾಳಿಯೇ ಕಾರಣ ಎಂದು ಭಾವಿಸುತ್ತಿದ್ದರು. ಈ ಸಂದರ್ಭದಲ್ಲಿ ಕೆಟ್ಟ ಗಾಳಿಯ ನೈಜತೆಯನ್ನು ವೈಜ್ಞಾನಿಕವಾಗಿ ಪರೀಕ್ಷಿಸಲು ಇಳಿದವರು ಡಾಕ್ಟರ್ ಜಾನ್ ಸ್ನೋ. ಯಾವುದೇ ಪ್ರಲೋಭನೆಗಳಿಲ್ಲದೆ ಸಂತನಂತೆ ಬಾಳುತ್ತಿದ್ದ ಡಾಕ್ಟರ್ ಸ್ನೋ ಅಂದಿನ ಕಾಲದ ಅತ್ಯಂತ ಪ್ರಸಿದ್ಧ ವೈದ್ಯರಲ್ಲಿ ಒಬ್ಬರು. ಬಹಳ ಬಡತನದ ಮಧ್ಯೆ ತುಂಬಾ ಕಷ್ಟಪಟ್ಟು 1843 ವೈದ್ಯಕೀಯ ವ್ಯಾಸಂಗ ಮುಗಿಸಿದ್ದ ಡಾಕ್ಟರ್ ಸ್ನೋ ಅವರಿಗೆ ಯಾವುದೇ ಹೊಸ ವಿಷಯ, ಹೊಸ ಸಮಸ್ಯೆ ಎಂದರೆ ಬಹಳ ಕುತೂಹಲ. ಜೊತೆಗೆ ಯಾವುದೇ ಸಮಸ್ಯೆಯನ್ನಾದರೂ ವೈಜ್ಞಾನಿಕವಾಗಿ ಚಿಂತಿಸಿ ಪರಿಹರಿಸಬಲ್ಲ ತೀಕ್ಷ್ಣ ಬುದ್ಧಿಯೂ ಇತ್ತು. ಪ್ರಸೂತಿಶಾಸ್ತ್ರ ಮತ್ತು ಬಾಣಂತನದ ವಿಷಯದಲ್ಲಿ ಅವರಿಗೆ ಬಹಳ ಆಸಕ್ತಿ. 1847 ಈಥರ್ ಅನಿಸ್ತೇಷಿಯಾ ಬಳಕೆಗೆ ಬಂದಾಗ ಅದನ್ನು ರೋಗಿಗಳಿಗೆ ನೀಡುವುದಕ್ಕೆ ಒಂದು ಸಣ್ಣ ಯಂತ್ರವನ್ನು ಕಂಡುಹಿಡಿದಿದ್ದರು. ಅವರ ಪರಿಣಿತಿ ಎಷ್ಟಿತ್ತು ಎಂದರೆ ಅಂದಿನ ಕಾಲದ ಎಲ್ಲಾ ಸರ್ಜನ್ಗಳು ತಮ್ಮ ರೋಗಿಗಳಿಗೆ ಡಾಕ್ಟರ್ ಸ್ನೋ ಅವರಿಂದಲೇ ಅನಿಸ್ತೇಷಿಯಾ ಕೊಡಿಸುತ್ತಿದ್ದರು. ಅಂದಿನ ಕಾಲದಲ್ಲೇ 12 ಸುಮಾರು 5,000 ರೋಗಿಗಳಿಗೆ ಅನಿಸ್ತೇಷಿಯಾ ನೀಡಿದ ಖ್ಯಾತಿ ಡಾಕ್ಟರ್ ಸ್ನೋ ಅವರದ್ದು. ಬ್ರಿಟನ್ ರಾಣಿ ವಿಕ್ಟೋರಿಯಾ ತಮ್ಮ 8 ಹೆರಿಗೆಗೆ ಡಾಕ್ಟರ್ ಸ್ನೋ ಅವರಿಂದ ಅನಿಸ್ತೇಷಿಯಾ ಪಡೆದಿದ್ದರು. ಡಾಕ್ಟರ್ ಸ್ನೋ ಅವರ ಪ್ರಖ್ಯಾತಿ ಎಷ್ಟಿತ್ತೆಂದರೆ 3 ನಂತರ ತಮ್ಮ 9 ಹೆರಿಗೆಯ ಸಮಯದಲ್ಲಿ ಪುನಃ ಡಾಕ್ಟರ್ ಸ್ನೋ ಅವರೇ ತಮಗೆ ಅನಿಸ್ತೇಷಿಯಾ ನೀಡಬೇಕೆಂದು ರಾಣಿ ವಿಕ್ಟೋರಿಯಾ ಆಜ್ಞಾಪಿಸಿದ್ದರಂತೆ. ಆದರೆ ಡಾಕ್ಟರ್ ಸ್ನೋ ಅವರ ಹೆಸರು ಚಿರಸ್ಥಾಯಿಯಾದದ್ದು ಅವರ ಅನಿಸ್ತೇಷಿಯಾ ಪರಿಣಿತಿಯಿಂದಲ್ಲ, ಕಾಲರಾ ಕುರಿತಾಗಿ ಅವರು ಮಾಡಿದ ಮಹತ್ವದ ಕೆಲಸದಿಂದ. 2ನೇ ಜಾಗತಿಕ ಕಾಲರಾ ಯುರೋಪ್ ಖಂಡವನ್ನು ವ್ಯಾಪಿಸಿ 1848 ಸುಮಾರಿಗೆ ಲಂಡನ್ ನಗರವನ್ನು ತಲುಪಿತು. ಆ ವೇಳೆಗೆ ಕೆಟ್ಟ ಗಾಳಿಗೂ ಕಾಲರಾ ರೋಗಕ್ಕೂ ಯಾವುದೇ ಸಂಬಂಧ ಇಲ್ಲವೆಂದು ಡಾಕ್ಟರ್ ಸ್ನೋ ತರ್ಕಿಸಿದ್ದರು. ಆಧುನಿಕ ವೈದ್ಯ ಪದ್ಧತಿಯಲ್ಲಿ ಆವರೆಗೆ ಯಾರೂ ಮಾಡದಿದ್ದ ಒಂದು ಹೊಸ ಮಾದರಿಯ ಪ್ರಯೋಗವನ್ನು ಡಾಕ್ಟರ್ ಸ್ನೋ ಕೈಗೊಂಡರು. ಅಂದಿನ ಲಂಡನ್ ನಗರದ 32 ಬಡಾವಣೆಗಳನ್ನು ಆಯಾ ರಸ್ತೆಗಳ ಸಮೇತ ಒಂದು ವಿಶಾಲವಾದ ನಕ್ಷೆಯಲ್ಲಿ ನಮೂದಿಸಿದರು. ಪ್ರತಿಯೊಂದು ಬಡಾವಣೆಯ ಆಯಾ ರಸ್ತೆಯ ಮನೆಗಳಲ್ಲಿ ಕಾಲರ

0: ಗ್ರಹದಿಂದ ಮರಣ ಹೊಂದಿದ ಪ್ರತಿಯೊಬ್ಬ ವ್ಯಕ್ತಿಯನ್ನೂ ಒಂದು ಗೆರೆಯಿಂದ ಆ ನಕ್ಷೆಯ ಮೇಲೆ ನಿಖರವಾಗಿ ಗುರುತಿಸಿಕೊಂಡರು. ಅನೇಕ ತಿಂಗಳ ಕಾಲ ಈ ಕೆಲಸವನ್ನು ಬಹಳ ಕಟ್ಟುನಿಟ್ಟಾಗಿ ಮಾಡಿ ಸಾಕಷ್ಟು ಮಾಹಿತಿಯನ್ನು ಒಗ್ಗೂಡಿಸಿದರು. ಲಂಡನ್ನಲ್ಲಿ ಕಾಲರಾ ಸಾಂಕ್ರಾಮಿಕ ಒಂದು ಹಂತಕ್ಕೆ ಬಂದ ನಂತರ ತಮ್ಮ ನಕ್ಷೆಯನ್ನು ಪರಿಶೀಲಿಸಿ ಕಾಲರಾ ಕಾಯಿಲೆ ಎಲ್ಲೆಲ್ಲಿ ಪ್ರಬಲವಾಗಿತ್ತು, ಎಲ್ಲಿ ಅದರ ಪರಿಣಾಮ ಕಡಿಮೆ ಇತ್ತು, ಯಾವ ರೀತಿ ಅದು ವ್ಯಾಪಿಸಿತು ಎಂಬ ಮಾಹಿತಿಗಳನ್ನು ವಿಶ್ಲೇಷಣೆ ಮಾಡಿದರು. ತಮ್ಮ ಒಟ್ಟಾರೆ ವಿಶ್ಲೇಷಣೆಗಳನ್ನು 1848 ಆಗಸ್ಟ್ ತಿಂಗಳ ಲಂಡನ್ ವೈದ್ಯಕೀಯ ಗೆಜೆಟ್ನಲ್ಲಿ ಪ್ರಕಟಿಸಿದರು. ಇಡೀ ಪ್ರಪಂಚದಲ್ಲೇ ಒಂದು ನಗರದಲ್ಲಿ ಹಬ್ಬಿದ ಯಾವುದೇ ಕಾಯಿಲೆಯ ಬಗ್ಗೆ ಈ ರೀತಿಯ ಗಮನವಾದ ವಿವರವಾದ ವಿಶ್ಲೇಷಣೆಯನ್ನು ಯಾರೂ ಅದುವರೆಗೆ ಮಾಡಿರಲಿಲ್ಲ. ಲಂಡನ್ ನಗರದ ಉದ್ದಕ್ಕೂ ಪಶ್ಚಿಮದಿಂದ ಪೂರ್ವಕ್ಕೆ ಥೇಮ್ಸ್ ನದಿ ಹರಿಯುತ್ತದೆ. ಅದು ಇಡೀ ಲಂಡನ್ ನಗರದ ಜೀವನಾಡಿ. 1848 ಲಂಡನ್ ನಗರಕ್ಕೆ 3 ಖಾಸಗಿ ಕಂಪನಿಗಳು ನೀರು ಸರಬರಾಜು ಮಾಡುತ್ತಿದ್ದವು. ಪಶ್ಚಿಮ ಲಂಡನ್ ಪ್ರಾಂತ್ಯಕ್ಕೆ ಲ್ಯಾಂಬೆತ್ ಕಂಪನಿ, ಪೂರ್ವ ಲಂಡನ್ ಪ್ರಾಂತ್ಯಕ್ಕೆ ಸೌತ್ವರ್ಕ್ ಕಂಪನಿ ಮತ್ತು ವಾಕ್ಸೆಲ್ ಕಂಪನಿ. ಡಾಕ್ಟರ್ ಸ್ನೋ ಅವರ ವಿಶ್ಲೇಷಣೆಯಂತೆ ಲ್ಯಾಂಬೆತ್ ಕಂಪನಿ ನೀರು ಸರಬರಾಜು ಮಾಡುತ್ತಿದ್ದ ಕಡೆಗಳಲ್ಲಿ ಕಾಲರಾ ಅಪರೂಪವಾಗಿತ್ತು. ಆದರೆ ಸೌತ್ವರ್ಕ್ ಮತ್ತು ವಾಕ್ಸೆಲ್ ಕಂಪನಿಗಳ ಪ್ರದೇಶಗಳಲ್ಲಿ ಕಾಲರಾ ದಾಳಿ ಹೆಚ್ಚಿತ್ತು. ಈ ಮಾದರಿಯನ್ನು ಡಾಕ್ಟರ್ ಸ್ನೋ ಇನ್ನಷ್ಟು ವಿಶ್ಲೇಷಿಸಿದರು. ಲ್ಯಾಂಬೆತ್ ಕಂಪನಿ ಥೇಮ್ಸ್ ನದಿ ಲಂಡನ್ ನಗರವನ್ನು ಪ್ರವೇಶಿಸುವ ಮುನ್ನವೇ ನೀರನ್ನು ಸೆಳೆದು ಸರಬರಾಜು ಮಾಡುತ್ತಿತ್ತು. ಆ ಹಂತದಲ್ಲಿ ನದಿಯ ನೀರು ಬಹಳ ಶುದ್ಧವಾಗಿರುತ್ತಿತ್ತು. ಆದರೆ ಸೌತ್ವರ್ಕ್ ಮತ್ತು ವಾಕ್ಸೆಲ್ ಕಂಪನಿಗಳು ಥೇಮ್ಸ್ ನದಿ ಲಂಡನ್ ನಗರವನ್ನು ನಿರ್ಗಮಿಸುವ ಸುಮಾರಿಗೆ ನೀರನ್ನು ಸಂಗ್ರಹಿಸಿ ಸರಬರಾಜು ಮಾಡುತ್ತಿದ್ದವು. ಆ ಹೊತ್ತಿಗೆ ಲಂಡನ್ ನಗರದ ತ್ಯಾಜ್ಯ ಥೇಮ್ಸ್ ನದಿಯ ನೀರಿನಲ್ಲಿ ಬೆರೆತು ಮಾಲಿನ್ಯದ ಪ್ರಮಾಣ ಹೆಚ್ಚಾಗುತ್ತಿತ್ತು. ಅಂದರೆ ನೀರಿನ ಮಾಲಿನ್ಯಕ್ಕೂ ಕಾಲರಾ ರೋಗಕ್ಕೂ ಸಂಬಂಧ ಇರಲೇಬೇಕಿತ್ತು. ಡಾಕ್ಟರ್ ಸ್ನೋ ಈ ಹಂತದಲ್ಲಿ ಕಾಲರಾ ಪೀಡಿತರ ಬೇಧಿ ನದಿಯ ನೀರಿನಲ್ಲಿ ಬೆರೆತು ಅದು ಇತರರಿಗೆ ಹರಡುತ್ತದೆ ಎಂದು ಪ್ರತಿಪಾದಿಸಿದರು. ಅವರ ಆ ನಿರ್ಣಯವನ್ನು ಲ್ಯಾನ್ಸೆಟ್ ವೈದ್ಯಕೀಯ ಪತ್ರಿಕೆಯಿಂದ ಮೊದಲುಗೊಂಡು ಎಲ್ಲರೂ ಖಂಡಿಸಿದರು. ಕಾಲರಾ ಕೆಟ್ಟ ಗಾಳಿಯಿಂದಲೇ ಬರುತ್ತದೆ, ಡಾಕ್ಟರ್ ಸ್ನೋ ಅವರ ನಿರ್ಧಾರಗಳು ತಪ್ಪು ಎಂದೇ ಎಲ್ಲರೂ ಪುನಃ ಹೇಳಿದರು. ಡಾಕ್ಟರ್ ಜಾನ್ ಸ್ನೋ ಈ ಹಿನ್ನೆಡೆಯಿಂದ ಧೃತಿಗೆಡಲಿಲ್ಲ. 1853 ಲಂಡನ್ನಲ್ಲಿ ಕಾಲರಾ ಮರಳಿ ಬಂತು. ನೀರಿನಿಂದಲೇ ಕಾಲರಾ ಹರಡುತ್ತದೆ ಎಂದು ನಿರ್ಣಯಿಸಿದ್ದ ಅವರು ಈ ಬಾರಿ ಲಂಡನ್ ನಗರದ ಯಾವ ಭಾಗದಲ್ಲಿ ಕಾಲರಾ ಉಲ್ಬಣವಾಗಿದೆ ಎಂದು ಮೊದಲು ಪತ್ತೆ ಮಾಡಿದರು. ಅದರ ಆಧಾರದ ಮೇಲೆ ಬ್ರಾಡ್ ರಸ್ತೆಯ ಗೋಲ್ಡನ್ ಚೌಕದ ಸುತ್ತಮುತ್ತಲಿನ ಎಲ್ಲಾ ಕುಟುಂಬಗಳನ್ನು ಸಂದರ್ಶಿಸಿದ ಅವರು ಆ ರಸ್ತೆಯ ನೀರಿನ ಪಂಪ್ನಿಂದ ಕಾಲರಾ ಹರಡುತ್ತಿದೆ ಎಂದು ಖಚಿತವಾಗಿ ಹೇಳಿದರು. ಆದರೆ ಇಷ್ಟು ನಿಖರವಾದ ಸೂಚನೆಯನ್ನು ಕೂಡ ಅಲ್ಲಿನ ಸರ್ಕಾರಿ ಅಧಿಕಾರಿಗಳು ಪರಿಗಣಿಸಲಿಲ್ಲ. 1858 ಕೇವಲ 45 ವರ್ಷ ವಯಸ್ಸಿನಲ್ಲಿ ಡಾಕ್ಟರ್ ಜಾನ್ ಸ್ನೋ ಪಾರ್ಶ್ವವಾಯುವಿನಿಂದ ಮೃತರಾದರು. ಕಾಲರಾ ರೋಗಕ್ಕೆ ಕಾರಣವಾಗುವ ರೋಗಾಣು ಯಾವುದೆಂದು ಪತ್ತೆ ಹಚ್ಚುವ ಅವರ ಪ್ರಯತ್ನ ಅಲ್ಲಿಗೆ ಕೊನೆಯಾಯಿತು. 1866 ಲಂಡನ್ ನಗರದಲ್ಲಿ ಪುನಃ ಕಾಲರಾ ಹರಡಿದಾಗ ಡಾಕ್ಟರ್ ಜಾನ್ ಸ್ನೋ ಅವರ ನಿರ್ಧಾರಗಳ ಸೂಚನೆಗಳ ಸ್ಪಷ್ಟತೆ ಎಲ್ಲರಿಗೂ ಅರಿವಾಯಿತು. ಇಟಲಿಯ ಫ್ಲಾರೆನ್ಸ್ ಪ್ರಾಂತ್ಯದಲ್ಲಿ ಕಾಲರಾ ಹಬ್ಬಿತು. ಅಲ್ಲಿನ ಮಾನವ ಅಂಗರಚನಾ ತಜ್ಞರಾಗಿದ್ದ ಡಾಕ್ಟರ್ ಫಿಲಿಪೋ ಪ್ಯಾಸಿನಿ ಸೂಕ್ಷ್ಮದರ್ಶಕದ ಬಳಕೆಯಲ್ಲಿ ಬಹಳ ನುರಿತಿದ್ದರು. ಕಾಲರಾದಿಂದ ಮರಣಿಸಿದ ಜನರ ಮೃತದೇಹಗಳ ಪರೀಕ್ಷೆ ಮಾಡುವ ಅವಕಾಶವನ್ನು ಪಡೆದ ಅವರು ಅಂತಹವರ ಕರುಳಿನಲ್ಲಿ ಫ್ಲಾರೆನ್ಸ್ ಪ್ರಾಂತ್ಯದ ನೀರಿನಲ್ಲಿ ಕಾಲರಾ ರೋಗಿಗಳ ಬೇಧಿಯಲ್ಲಿ ಅಸಂಖ್ಯಾತ ಸೂಕ್ಷ್ಮ ಜೀವಿಗಳನ್ನು ಕಂಡರು. ಕೊಕ್ಕೆಯ ರೂಪದಲ್ಲಿದ್ದ ಅವನ್ನು ವಿಬ್ರಿಯೋ ಎಂದು ಕರೆದರು. ಕಾಲರಾಗೆ ಕಾರಣ ಕೆಟ್ಟ ಗಾಳಿಯಲ್ಲ, ಮಲಿನ ನೀರಿನಿಂದ ಹರಡುವ ಜೀವಿ ಎಂಬ ಡಾಕ್ಟರ್ ಜಾನ್ಸ್ನೋ ಅವರ ವಾದವನ್ನು ಇದು ಪುರಸ್ಕರಿಸಿತು. ಆದರೆ ಡಾಕ್ಟರ್ ಪ್ಯಾಸಿನಿ ಅವರ ಮಹತ್ವದ ಪತ್ತೆ ಕೂಡ ವೈಜ್ಞಾನಿಕ ವಲಯವನ್ನು ಎಚ್ಚರಿಸಲಿಲ್ಲ. ಅಂದಿನ ಘಟಾನುಘಟಿ ತಜ್ಞರು ಡಾಕ್ಟರ್ ಪ್ಯಾಸಿನಿ ಅವರ ವಾದವನ್ನು ಮತ್ತೆ ತಳ್ಳಿಹಾಕಿದರು. ಕೆಟ್ಟ ಗಾಳಿಗೆ ಮತ್ತೊಮ್ಮೆ ಪುರಸ್ಕಾರ ಸಂದಿತ್ತು. ಕಾಲರ ರೋಗಾಣು ಪತ್ತೆ ಆಗಲು ಇನ್ನೂ 30 ವರ್ಷ ಹಿಡಿಯಿತು. 1883 ಜರ್ಮನ್ ವೈದ್ಯ ಡಾಕ್ಟರ್ ರಾಬರ್ಟ್ ಕಾಕ್ ಈಜಿಪ್ಟ್ ದೇಶದ ಅಲೆಕ್ಸಾಂಡ್ರಿಯಾಗೆ ತಮ್ಮ ತಂಡದ ಜೊತೆಗೆ ಬಂದರು. ಅಲ್ಲಿ ಕಾಲರಾ ವ್ಯಾಪಕವಾಗಿ ಹರಡಿತ್ತು. ಡಾಕ್ಟರ್ ಪ್ಯಾಸಿನಿ ವಿವರಿಸಿದಂತೆ ಕಾಲರಾದಿಂದ ಮೃತರಾದ ವ್ಯಕ್ತಿಗಳ ಕರುಳಿನಲ್ಲಿ ಡಾಕ್ಟರ್ ಕಾಕ್ ಅದೇ ಮಾದರಿಯ ಸೂಕ್ಷ್ಮಾಣುಗಳನ್ನು ಪತ್ತೆ ಮಾಡಿದರು. ಇದನ್ನು ಖಚಿತಪಡಿಸಿಕೊಳ್ಳಲು ಡಾಕ್ಟರ್ ಕಾಕ್ ಆ ಕಾಲದಲ್ಲಿ ಕಾಲರಾದ ತವರು ಎನಿಸಿಕೊಂಡಿದ್ದ ಕಲ್ಕತ್ತಾ ನಗರಕ್ಕೆ ಬಂದರು. ಅಲ್ಲಿ ಸುಮಾರು 5 ತಿಂಗಳ ಕಾಲ ತಂಗಿದ್ದ ಡಾಕ್ಟರ್ ಕಾಕ್ ಕಾಲರಾ ಕಾಯಿಲೆಗೆ ಕಾರಣವಾಗುವ ಬ್ಯಾಕ್ಟೀರಿಯಾವನ್ನು ಪತ್ತೆ ಮಾಡಿ ಅದನ್ನು ಪ್ರತ್ಯೇಕವಾಗಿ ಪ್ರಯೋಗಾಲಯದಲ್ಲಿ ಬೆಳೆಸಿ ಅವುಗಳಿಂದ ಮತ್ತೆ ಕಾಲರ ಬರುವುದನ್ನು ಖಚಿತಪಡಿಸಿದರು. ಡಾಕ್ಟರ್ ಪ್ಯಾಸಿನಿ ಅವರ ಗೌರವದಲ್ಲಿ ಆ ಬ್ಯಾಕ್ಟೀರಿಯಾವನ್ನು ವಿಬ್ರಿಯೋ ಕಾಲರಾ ಎಂದೇ ಕರೆಯಲಾಯಿತು. ಆದಾಗ್ಯೂ ಹಲವಾರು ವೈದ್ಯರು ಡಾಕ್ಟರ್ ಕಾಕ್ ಅವರ ನಿಲುವನ್ನು ಖಂಡಿಸಿ ಕೆಟ್ಟ ಗಾಳಿ ಎಂಬ ಹಳೆಯ ವಾದಕ್ಕೆ ಜೋತು ಬಿದ್ದಿದ್ದರು. ಅಂತೂ ಕೊನೆಗೆ 1959 ವೇಳೆಗೆ ಕಾಲರಾ ಮತ್ತು ಬ್ಯಾಕ್ಟೀರಿಯಾ ನಡುವಣ ಸಂಬಂಧ ನಿರ್ವಿವಾದವಾಯಿತು. ಡಾಕ್ಟರ್ ಜಾನ್ಸ್ನೋ ಅವರ ಸಾಧನೆ ಅಸಾಧಾರಣವಾದದ್ದು. ಅವರ ವಿಧಾನ ಇಂದಿಗೂ ಅನುಕರಣೀಯ. ಒಂದು ಸಾಂಕ್ರಾಮಿಕ ಕಾಯಿಲೆಯನ್ನು ಯಾವ ರೀತಿ ಅಧ್ಯಯನ ಮಾಡಬೇಕು, ಅದನ್ನು ಹೇಗೆ ವಿಶ್ಲೇಷಿಸಬೇಕು, ಅದಕ್ಕೆ ಪರಿಹಾರಗಳನ್ನು ಹೇಗೆ ರೂಪಿಸಬೇಕು ಎಂದು ಜಗತ್ತಿಗೆ ಪ್ರಥಮ ಬಾರಿಗೆ ವೈಜ್ಞಾನಿಕವಾಗಿ ತಿಳಿಸಿಕೊಟ್ಟವರು ಡಾಕ್ಟರ್ ಜಾನ್ಸ್ನು. ಅವರ ಜೀವನ ಕಾಲದಲ್ಲಿ ಅವರ ಮಾತಿಗೆ ಯಾರೂ ಬೆಲೆ ಕೊಡಲಿಲ್ಲ. ಆದರೆ ಇಂದು ಅವರ ತತ್ವಗಳನ್ನು ಆಧರಿಸಿ ಪ್ರತಿಯೊಬ್ಬರೂ ಸಾಮಾಜಿಕ ವೈದ್ಯಕೀಯ ವಿಜ್ಞಾನವನ್ನು ಅಧ್ಯಯನ ಮಾಡುತ್ತಾರೆ. ಸಾಧಕನ ಆಯಸ್ಸು ಮಿತವಾದದ್ದು, ಆದರೆ ಆತನ ಸಾಧನೆಯ ಸತ್ಯ ಚಿರಂಜೀವಿ ಎನ್ನುವ ಮಾತಿಗೆ ಅತ್ಯಂತ ದೊಡ್ಡ ಆಧಾರ ಡಾಕ್ಟರ್ ಜಾನ್ಸ್ನು. ಇದು ಇಂದಿನ ವೈದ್ಯಕೀಯದಲ್ಲಿ ಆಕಸ್ಮಿಕಗಳು. ರಚನೆ ಕಿರಣ್ ಸೂರ್ಯ, ಪ್ರಸ್ತುತಿ ಅಶ್ವಿನಿ.
1: ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.
2: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
3: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
4: ಎಪಿಸೋಡ್ 65 ತಮ್ಮೆಲ್ಲರಿಗೂ ಸ್ವಾಗತ. ಬಯೋಟೆಕ್ನಾಲಜಿ, ಜೈವಿಕ ತಂತ್ರಜ್ಞಾನ. ಜೈವಿಕ ಸಂಪನ್ಮೂಲಗಳನ್ನು ಬಳಸಿ ಮಾನವನಿಗೆ ಉಪಯುಕ್ತವಾದ ಉತ್ಪಾದನೆಗಳನ್ನು, ಸೇವೆಯನ್ನು ಪಡೆಯಬಹುದಾದ ತಂತ್ರಜ್ಞಾನ, ಟೆಕ್ನಾಲಜಿ. ಜೈವಿಕ ತಂತ್ರಜ್ಞಾನ ಜೀವರಸಾಯನಶಾಸ್ತ್ರ, ಸೂಕ್ಷ್ಮಜೀವಿಶಾಸ್ತ್ರ, ಜೆನೆಟಿಕ್ ಇಂಜಿನಿಯರಿಂಗ್ ಸಂಬಂಧಿಸಿದ ವಿಜ್ಞಾನಗಳನ್ನು ಒಳಗೊಂಡಿದೆ. ಜೈವಿಕ ತಂತ್ರಜ್ಞಾನಕ್ಕೆ ಹಲವಾರು ವ್ಯಾಖ್ಯಾನಗಳಿವೆ. ಈ ಎಲ್ಲ ವ್ಯಾಖ್ಯಾನಗಳು ಮುಖ್ಯ ಸಾರಾಂಶವೆಂದರೆ ಜೀವವಿರುವ ಅಥವಾ ಜೀವವಿಲ್ಲದ ಸೂಕ್ಷ್ಮಜೀವಿಗಳನ್ನು ಮತ್ತು ಜೀವಕೋಶಗಳನ್ನು, ಅವುಗಳಲ್ಲಿರುವ ಎನ್ಝೈಮ್ಗಳಂತಹ ಪದಾರ್ಥಗಳನ್ನು ಮಾನವನ ಉಪಯೋಗಕ್ಕೆ ಉತ್ಪಾದನೆಯನ್ನು ತಯಾರಿಸಲು ಬಳಸುವುದು. ಜೈವಿಕ ತಂತ್ರಜ್ಞಾನದ ಗುರಿ ಮಾನವನ ಕಲ್ಯಾಣ. ಕೃಷಿಯಲ್ಲಿ, ಪಶುಸಂಗೋಪನೆಯಲ್ಲಿ ಅಳವಡಿಸಿರುವ ಉತ್ಪಾದನಾ ತಂತ್ರಜ್ಞಾನಗಳು ಜೈವಿಕ ತಂತ್ರಜ್ಞಾನದ ಅರ್ಥವ್ಯಾಪ್ತಿಯಲ್ಲಿ ಬರುವುದಿಲ್ಲ. ಜೈವಿಕ ತಂತ್ರಜ್ಞಾನ ಎಂಬ ಪದ ಬಳಕೆಗೆ ಬಂದಿದ್ದು ಇತ್ತೀಚೆಗಾದರೂ ಈ ತಂತ್ರಜ್ಞಾನ ಬಹಳ ಹಿಂದಿನಿಂದಲೂ ಬೆಳಕಿಗೆ ಬಂದಿತ್ತು. ಕ್ರಿಸ್ತಪೂರ್ವ 6,000 ವರ್ಷಗಳ ಹಿಂದಿನಿಂದಲೂ ಮಾನವರು ಮೊಸರು, ವೈನ್ ದ್ರಾಕ್ಷಾರಸಗಳನ್ನು ತಯಾರಿಸಲು ಸೂಕ್ಷ್ಮ ಜೀವಿಗಳನ್ನು ಉಪಯೋಗಿಸುತ್ತಿದ್ದರು. ಇದು ಈ ತಂತ್ರಜ್ಞಾನವು DNA ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಮ್ಲ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಹೊಸ ವಾಣಿಜ್ಯ ಮೌಲ್ಯವಿರುವ ಸೂಕ್ಷ್ಮ ಜೀವಿಗಳನ್ನು ಸೃಷ್ಟಿಸುವವರೆಗೂ ಬೆಳೆದಿದೆ. ಹೊಸ ಸೂಕ್ಷ್ಮ ಜೀವಿಗಳು ಅಂದರೆ ಜೆನೆಟಿಕಲಿ ಇಂಜಿನಿಯರ್ಡ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಸೊ ಭಾರತದಲ್ಲಿ ಜೈವಿಕ ತಂತ್ರಜ್ಞಾನದ ಮಹತ್ವವನ್ನು 1982 ಮೈಸೂರಿನಲ್ಲಿ ನಡೆದ ಭಾರತೀಯ ವಿಜ್ಞಾನ ಸಮ್ಮೇಳನದಲ್ಲಿ ಚರ್ಚಿಸಲಾಯಿತು. ಅಲ್ಲಿಂದ ಮುಂದೆ ಭಾರತ ಸರ್ಕಾರವು ರಾಷ್ಟ್ರೀಯ ಜೈವಿಕ ತಂತ್ರಜ್ಞಾನದ ಶಾಖೆಯೊಂದನ್ನು ಸ್ಥಾಪಿಸಿತು. ಇಂದು ದೇಶದಲ್ಲಿ ಜೈವಿಕ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಪ್ರಯೋಗಗಳು, ಅಧ್ಯಯನಗಳು ಹಲವಾರು ಸರ್ಕಾರಿ ಮತ್ತು ಸರ್ಕಾರೇತರ ಸಂಸ್ಥೆಗಳಲ್ಲಿ ಭರದಿಂದ ಸಾಗುತ್ತಿದೆ. ಭಾರತದಲ್ಲಿ ಜೈವಿಕ ತಂತ್ರಜ್ಞಾನ ಕೇಂದ್ರಗಳು ಹಲವಾರು ನಗರಗಳಲ್ಲಿವೆ. ನವದೆಹಲಿಯಲ್ಲಿರುವ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ IARI ಜನಿತ ಜೈವಿಕ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಅನೇಕ ತರಬೇತಿಗಳು, ಪಠ್ಯಕ್ರಮಗಳು ಎಲ್ಲೆಡೆ ಹಬ್ಬುತ್ತಿವೆ. ಜೈವಿಕ ತಂತ್ರಜ್ಞಾನದ ಮುಖ್ಯ ಬೆಳವಣಿಗೆಗಳು. ತಂತ್ರಜ್ಞಾನ, ಜೈವಿಕ ಸಂಪನ್ಮೂಲ, ಪ್ರಾರಂಭವಾದ ವರ್ಷ, ಇವುಗಳನ್ನು ನೀಡಲಾಗಿದೆ. ವೈನ್ ಮತ್ತು ಬಿಯರ್ ಸಂಪನ್ಮೂಲ ಈಸ್ಟ್ ಕ್ರಿಸ್ತಪೂರ್ವ 6000. ಬ್ರೆಡ್ ಸಂಪನ್ಮೂಲ ಈಸ್ಟ್ ವರ್ಷ ಕ್ರಿಸ್ತಪೂರ್ವ 4000. ರೊಚ್ಚು ಸಂಸ್ಕರಣೆ ಸಂಪನ್ಮೂಲ ಬ್ಯಾಕ್ಟೀರಿಯಾ ಕ್ರಿಸ್ತಶಕ 1910. ಪೆನ್ಸಿಲಿನ್ ಸಂಪನ್ಮೂಲ ಪೆನ್ಸಿಲಿಯಂ ವರ್ಷ ಕ್ರಿಸ್ತಶಕ 1944. ಕೆನಡಾದ ಸೂಕ್ಷ್ಮ ಜೀವಿಗಳನ್ನು ಬಳಸಿ ಯುರೇನಿಯಂ ಗಣಿಗಾರಿಕೆ ಬ್ಯಾಕ್ಟೀರಿಯಾ ಸಂಪನ್ಮೂಲ ಬ್ಯಾಕ್ಟೀರಿಯಾ ಕ್ರಿಸ್ತಶಕ 1962. ಸೊ ಜೀನ್ ತಂತ್ರಜ್ಞಾನ ಸಂಪನ್ಮೂಲ DNA ಕ್ರಿಸ್ತಶಕ 1973. ಬ್ಯಾಕ್ಟೀರಿಯಾಗಳಿಂದ ಉತ್ಪತ್ತಿಯಾದ ಇನ್ಸುಲಿನ್ ಎಂಬ ರಾಸಾಯನಿಕವನ್ನು ಮಾನವನ ಮೇಲೆ ಪ್ರಯೋಗಿಸಲು ದೊರೆತ ಒಪ್ಪಿಗೆ ಸಂಪನ್ಮೂಲ ಬ್ಯಾಕ್ಟೀರಿಯಾ ಉತ್ಪನ್ನ ಕ್ರಿಸ್ತಶಕ 1982. ಜೈವಿಕ ತಂತ್ರಜ್ಞಾನ ಬಳಕೆಯಲ್ಲಿಲ್ಲದ ಕ್ಷೇತ್ರವೇ ಇಲ್ಲ. ವೈದ್ಯಶಾಸ್ತ್ರದಿಂದ ಹಿಡಿದು ಪರಿಸರ ಶಾಸ್ತ್ರದವರೆಗೆ ಇದರ ಉಪಯೋಗವಿದೆ. ಇಲ್ಲಿ 5 ಮುಖ್ಯ ಕ್ಷೇತ್ರಗಳನ್ನು ಹೆಸರಿಸಬಹುದು. ಕೈಗಾರಿಕಾ ಜೈವಿಕ ತಂತ್ರಜ್ಞಾನ, ವೈದ್ಯಕೀಯ ಜೈವಿಕ ತಂತ್ರಜ್ಞಾನ, ಪ್ರಾಣಿ ಜೈವಿಕ ತಂತ್ರಜ್ಞಾನ, ಸಸ್ಯ ಜೈವಿಕ ತಂತ್ರಜ್ಞಾನ, ಪರಿಸರ ಜೈವಿಕ ತಂತ್ರಜ್ಞಾನ. ಕೈಗಾರಿಕೆಗಳಲ್ಲಿ ಪ್ರತಿ ಜೀವಕಗಳ ಎನ್ಝೈಮ್ಗಳು ಹಾಗೂ ಇತರ ರಾಸಾಯನಿಕಗಳ ತಯಾರಿಕೆಗೆ ಈ ತಂತ್ರಜ್ಞಾನವನ್ನು ಬಳಸುತ್ತಾರೆ. ಕೆಲವು ಬ್ಯಾಕ್ಟೀರಿಯಾಗಳನ್ನು ಗಣಿಗಾರಿಕೆಗೆ, ಲೋಹಗಳನ್ನು ಬೇರ್ಪಡಿಸುವುದು ಮುಂತಾದವಕ್ಕೆ ಬಳಸಿಕೊಳ್ಳುತ್ತಾರೆ. ವೈದ್ಯಕೀಯದಲ್ಲಿ ಲಸಿಕೆಗಳ ತಯಾರಿಕೆ, ಇನ್ಸುಲಿನ್, ಮಾನವನ ಬೆಳವಣಿಗೆಯನ್ನು ವೃದ್ಧಿಗೊಳಿಸುವ ಹಾರ್ಮೋನ್ಗಳು, ಮದ್ದುಗಳು ಇತ್ಯಾದಿಗಳ ತಯಾರಿಕೆ, ಜೀನ್ ಚಿಕಿತ್ಸೆ, ಮಗುವಿನ ಲಿಂಗ ನಿಯಂತ್ರಣ, ಮಗುವೊಂದರ ತಂದೆ ತಾಯಿಯಂದಿರನ್ನು ಗುರುತಿಸುವುದು, ಅಪರಾಧಿಗಳ ಪತ್ತೆ ಹಚ್ಚುವಿಕೆ ಮುಂತಾದವುಗಳು ಈ ತಂತ್ರಜ್ಞಾನದ ಬಳುವಳಿ. ಪ್ರಾಣಿಗಳಲ್ಲಿ ಜೆನೆಟಿಕ್ ಇಂಜಿನಿಯರಿಂಗ್ ಸಹಾಯದಿಂದ ಒಂದು ಜೀವಿಯಿಂದ ಮತ್ತೊಂದು ಜೀವಿಗೆ ಜೀನ್ ವರ್ಗಾವಣೆ ಮಾಡಿ ಜೀನಾಂತರ ಟ್ರಾನ್ಸ್ಜೆನಿಕ್ ಜೀವಿಗಳನ್ನು ಪಡೆಯಲಾಗಿದೆ. ಪ್ರನಾಳ ಶಿಶುಗಳು ಈ ತಂತ್ರಜ್ಞಾನದ ಕೊಡುಗೆ. ಸಸ್ಯಗಳಲ್ಲಿ ಊತಕ ಕೃಷಿ ಜೈವಿಕ ತಂತ್ರಜ್ಞಾನದ ಬಹುಮುಖ್ಯ ಸಾಧನ. ಪರಿಸರ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ರೊಚ್ಚು ಸಂಸ್ಕರಣೆ, ವಿಷಕಾರಿ ತ್ಯಾಜ್ಯಗಳ ವಿಭಜನೆ, ಪೆಟ್ರೋಲಿಯಂ ತ್ಯಾಜ್ಯದ ವಿಭಜನೆ, ಜೈವಿಕ ಅನಿಲದ ಉತ್ಪಾದನೆ ಮಿಥೇನ್ ಗ್ಯಾಸ್ ಬಯೋಗ್ಯಾಸ್ ಪ್ಲಾಂಟ್ ಇತ್ಯಾದಿಗಳು ಜೈವಿಕ ತಂತ್ರಜ್ಞಾನದಿಂದ ಲಭಿಸಿದ ಪ್ರಯೋಜನಗಳು. ಜೈವಿಕ ತಂತ್ರಜ್ಞಾನದಲ್ಲಿ ಒಳಿತುಗಳು ಸಾಕಷ್ಟಿದ್ದರೂ ಅಪಾಯಗಳ ಸಾಧ್ಯತೆಯೂ ಇರಬಹುದು ಎಂದ ಅಭಿಪ್ರಾಯವಿದೆ. ಜೆನೆಟಿಕಲಿ ಇಂಜಿನಿಯರ್ಡ್ ಮೈಕ್ರೋ ಆರ್ಗ್ಯಾನಿಸಮ್ಗಳನ್ನು ಒಂದೇ ಸ್ಥಳದಲ್ಲಿ ಕೂಡಿಡಬೇಕಾಗುತ್ತದೆ. ಅವುಗಳನ್ನು ಪರಿಸರಕ್ಕೆ ಬಿಟ್ಟಾಗ ಪರಿಸರವು ಹಾನಿಯಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಬಂದ ಕೋವಿಡ್ ಒಂದು ವೈರಸ್ ಕೋವಿಡ್ ವೈರಸ್ ಲ್ಯಾಬೊರೇಟರಿನಲ್ಲಿಯೇ ಅದನ್ನು ಟೆಸ್ಟ್ ಮಾಡಬೇಕಾಗಿತ್ತು. ಆದರೆ ಅದು ಆಕಸ್ಮಿಕವಾಗಿ ಹೊರಬಂದಾಗ ಇಡೀ ಪ್ರಪಂಚದಲ್ಲಿಯೇ ಒಂದು ವರ್ಷದವರೆಗೆ ಕಾರ್ಖಾನೆಗಳು ನಡೆಯದೆ ಸ್ಥಗಿತವಾಗಿದ್ದವು. ಹಾಗಾಗಿ ಈ ಜೆನೆಟಿಕಲಿ ಇಂಜಿನಿಯರ್ಡ್ ಮೈಕ್ರೋ ಆರ್ಗ್ಯಾನಿಸಮ್ಗಳ ಬಗ್ಗೆ ಅತ್ಯಂತ ಹೆಚ್ಚು ಕಾಳಜಿಯನ್ನು ಎಲ್ಲ ದೇಶಗಳು ವಹಿಸಬೇಕಾಗುತ್ತದೆ. ಹೊಸ ತಳಿಗಳ ರಾಸಾಯನಿಕ ಪ್ರವೇಶದಿಂದ ಪರಿಸರಕ್ಕೆ ಆಗಬಹುದಾದ ಹಾನಿಗಳನ್ನು ಸ್ಪಷ್ಟವಾಗಿ ಮುಂಚಿತವಾಗಿಯೇ ಗುರುತಿಸುವುದು ಕಷ್ಟವಾಗಿದೆ. ಬಯೋಟಿಕ್ ಫ್ಯಾಕ್ಟರ್, ಜೈವಿಕ ಅಂಶ. ಪರಿಸರದ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುವ ಜೈವಿಕ ಅಂಶ. ಒಂದು ಜೀವಿಯ ಸಂಖ್ಯೆ ಹಾಗೂ ಚಟುವಟಿಕೆಗಳು ಆ ಪರಿಸರದ ಇತರ ಜೀವಿ ಹಾಗೂ ನಿರ್ಜೀವಿಗಳ ಮೇಲೆ ಪರಿಣಾಮ ಬೀರಬಹುದು. ಆನೆಗಳ ಜನಸಂದಣಿಯಲ್ಲಾಗುವ ಸಂಖ್ಯೆ ವ್ಯತ್ಯಾಸದಿಂದ ಆನೆಗಳ ಆವಾಸದಲ್ಲಾಗಿರುವ ಹುಲ್ಲುಗಾವಲು ಮತ್ತು ಮರಗಳ ಮೇಲೆ ಉಂಟಾಗಬಹುದಾದ ಪರಿಣಾಮ ಇದಕ್ಕೊಂದು ಉದಾಹರಣೆ. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಆನೆಗಳ ಸಂಖ್ಯೆ ಈ 10 ವರ್ಷಗಳಲ್ಲಿ 3,000 ರಿಂದ 6,000 ಆನೆಗಳು ಆಗಿವೆ. ಈ ಆನೆಗಳು ದಿನವೊಂದಕ್ಕೆ ಸುಮಾರು 500 ಕೆಜಿಯಷ್ಟು ಹಸಿರು ಗಿಡವನ್ನು ತಿನ್ನುತ್ತವೆ ಹಾಗೂ ಸುಮಾರು 200 ಲೀಟರ್ನಷ್ಟು ನೀರನ್ನು ಕುಡಿಯುತ್ತವೆ. ಹೀಗೆ ಆನೆಗಳ ಸಂಖ್ಯೆ ಅತ್ಯಂತ ಹೆಚ್ಚಾದಾಗ ಅವುಗಳಿಗೆ ಆಹಾರದ ಕೊರತೆ ಹಾಗೂ ನೀರಿನ ಕೊರತೆ ಉಂಟಾಗಬಹುದು. ಅಂಥ ಸಮಯದಲ್ಲಿ ಆನೆಗಳು ಮಾನವ ನಿರ್ಮಿತ ಕಾಡುಗಳಿಗೆ ಅಥವಾ ಕಾಫಿ ತೋಟಗಳಿಗೆ ಅಥವಾ ಟೀ ತೋಟಗಳಿಗೆ ಕೆಲವೊಮ್ಮೆ ಹಳ್ಳಿಗಳಿಗೆ ಬಂದು ಬೀಡು ಬಿಡುತ್ತವೆ. ಇದು ರಿಯಲಿ ಅತ್ಯಂತ ಕಳವಳಕಾರಿಯಾದ ಒಂದು ಸಂಗತಿಯಾಗಿದೆ. ಬಯೋಟಿಕ್ ಇಂಡೆಕ್ಸ್, ಜೈವಿಕ ಸೂಚಕ, ಜೈವಿಕ ಸೂಚ್ಯಂಕ. ಪರಿಸರದ ಅಥವಾ ಪರಿಸರದ ಯಾವುದೇ ಘಟಕದ ಗುಣಮಟ್ಟವನ್ನು ಅಥವಾ ಬದಲಾವಣೆಗಳನ್ನು ಸೂಚಿಸುವ ಸಂಖ್ಯೆ. ಕೆಲವು ಸೂಚಕಗಳನ್ನು ಬಳಸಿ ಪರಿಸರದ ಗುಣಮಟ್ಟವನ್ನು ಅಳೆಯುತ್ತಾರೆ. ಈ ಅಳತೆಯಿಂದ ದೊರೆಯುವ ಮೌಲ್ಯಗಳಿಗೆ ಕೆಲವು ಸಂಖ್ಯಾ ಸೂತ್ರಗಳನ್ನು ಅಳವಡಿಸಿ ಜೈವಿಕ ಸೂಚ್ಯಾಂಕವನ್ನು ಗಣಿಸುತ್ತಾರೆ. ಜೈವಿಕ ಸೂಚ್ಯಾಂಕವು ಸಾಮಾನ್ಯವಾಗಿ 0 ರಿಂದ 10 ನಡುವಿನ ಯಾವುದೇ ಸಂಖ್ಯೆಯಾಗಿರುವುದು. ನೀರಿನ ಗುಣಮಟ್ಟವನ್ನು ನಿರ್ಧರಿಸಲು ಜೈವಿಕ ಸೂಚ್ಯಾಂಕವನ್ನು ಹೆಚ್ಚಾಗಿ ಬಳಸುತ್ತಾರೆ. ನೀರಿನ ಜೈವಿಕ ಸೂಚ್ಯಾಂಕ 10 ಇದ್ದರೆ ನೀರು ಪರಿಶುದ್ಧವಾಗಿದೆ ಎಂದು ಅರ್ಥ. ಸಂಖ್ಯೆ 0 ಇದ್ದರೆ ನೀರು ವಿಪರೀತ ಕಲುಷಿತವಾಗಿದೆ ಎಂದು ಅಭಿಪ್ರಾಯ. ಅಂದರೆ ಜೈವಿಕ ಸೂಚ್ಯಾಂಕವು ಹೆಚ್ಚಾದಷ್ಟು ನೀರಿನ ಗುಣಮಟ್ಟ ಉತ್ತಮವಾಗಿರುತ್ತದೆ. ಅದೇ ರೀತಿ ಹೆಚ್ಚಿನ ದಿನಗಳಲ್ಲಿ ಗಾಳಿಯ ಸೂಚ್ಯಾಂಕ, ಏರ್ ಕ್ವಾಲಿಟಿ ಇಂಡೆಕ್ಸ್ ಸಹ ಇದೇ ರೀತಿ ಮಾಡಲಾಗಿದೆ. ಗಾಳಿಯ ಸೂಚ್ಯಾಂಕ, ಏರ್ ಕ್ವಾಲಿಟಿ ಇಂಡೆಕ್ಸ್ ಜಾಸ್ತಿ ಹೆಚ್ಚಾದಷ್ಟು, ಅಂದರೆ ಸುಮಾರು 500ಕ್ಕೂ ಹೆಚ್ಚಾದಷ್ಟು ಅಲ್ಲಿ ಗಾಳಿಯು ಅತ್ಯಂತ ಹೆಚ್ಚು ಮಲಿನವಾಗಿದೆ ಎಂದು ಅರ್ಥ. ಗಾಳಿಯ ಸೂಚ್ಯಾಂಕ 0 ರಿಂದ 50 ಇದ್ದರೆ ಇದು ಇಲ್ಲಿ ಶುದ್ಧ ಗಾಳಿ ಇದೆ ಎಂದು ಅರ್ಥವಾಗುತ್ತದೆ. ಬಯೋಟಿಕ್ ಪೊಟೆನ್ಷಿಯಲ್, ಜೈವಿಕ ವಿಭವ. ಜೀವಿಯ ಸಂತಾನೋತ್ಪತ್ತಿಯ ಗರಿಷ್ಠ ಸಾಮರ್ಥ್ಯ. ಜೀವಿಯೆಂದರ ಸಂತಾನೋತ್ಪತ್ತಿಯ ಸಾಮರ್ಥ್ಯಕ್ಕೆ ಸಹಜ ಪರಿಸರದಲ್ಲಿ ನಡೆಸುವ ಅದರ ಸಂತಾನೋತ್ಪತ್ತಿಗೂ ವ್ಯತ್ಯಾಸವಿದೆ. ಸಹಜ ಪರಿಸರದಲ್ಲಿ ಜೀವಿಯು ಗರಿಷ್ಠ ಸಂತಾನೋತ್ಪತ್ತಿ ಮಾಡಲು ಸಾಧ್ಯವಿಲ್ಲ, ಏಕೆಂದರೆ ಆಹಾರದ ಕೊರತೆ, ಅತಿ ಸಂದಣೆ ಇತ್ಯಾದಿ ಪರಿಸರ ಸಂಬಂಧಿ ಅಂಶಗಳು ಇದಕ್ಕೆ ಪ್ರತಿರೋಧಕವನ್ನು ಒಡ್ಡುತ್ತವೆ. ಜೈವಿಕ ವಿಭವವನ್ನು ಆಂಗ್ಲ ಭಾಷೆಯ ಆರ್ ಅಕ್ಷರದಿಂದ ಗುರುತಿಸುವುದು ಉಂಟು. ಬಯೋಟಿಕ್ ಟ್ರಾನ್ಸ್ಫಾರ್ಮೇಷನ್, ಜೈವಿಕ ಪರಿವರ್ತನೆ. ಜೀವಿಯ ದೇಹದಲ್ಲಿ ನಡೆಯುವ ರಾಸಾಯನಿಕ ಪರಿವರ್ತನೆ. ಬ್ಯಾಕ್ಟೀರಿಯಾದಲ್ಲಿ ಗ್ಲುಕೋಸ್, ಲ್ಯಾಕ್ಟಿಕ್ ಆಮ್ಲ ಅಥವಾ ಎಥೆನಾಲ್ ಪರಿವರ್ತನೆ ಆಗುವುದು ಇದಕ್ಕೆ ಉದಾಹರಣೆ. ಬಯೋಟೇಪ್, ಜೀವ ಭೂಘಟಕ. ಜೀವಿ ಪರಿಸರ ಸ್ಥಿತಿಯಲ್ಲಿ, ಜೀವ ಪರಿಸ್ಥಿತಿ ಶಾಸ್ತ್ರದಲ್ಲಿ ಭೂ ಪರಿಸರ ವ್ಯವಸ್ಥೆಯ ಒಂದು ಭಾಗ. ಒಂದು ಬಗೆಯ ಹವಾಮಾನ, ಮಣ್ಣು ಭೂ ವಿನ್ಯಾಸಗಳಿಂದ ಕೂಡಿದ ಒಂದು ಸಣ್ಣ ಭೌಗೋಳಿಕ ಘಟಕ. ಹಿಂದೆ ಈ ಪದವನ್ನು ಪರಿಸರ ವ್ಯವಸ್ಥೆಗೆ ಪದವಾಗಿ ಬಳಸುತ್ತಿದ್ದರು. ಈಗ ಈ ಪದದ ಬಳಕೆ ಕಡಿಮೆಯಾಗಿದೆ. ಬಯೋಟ್ರೋಪ್ ಜೀವಪೋಷಕ. ಅತಿಥಿಯ ಜೀವಿಯ ಊತಕಗಳಿಂದ ತನಗೆ ಬೇಕಾದ ಪೋಷಕಾಂಶಗಳನ್ನು ನೇರವಾಗಿ ಪಡೆಯುವ ಜೀವಿ, ಅಂದರೆ ಬಂದಳಿಕೆ ಸಸ್ಯ, ಸೊಳ್ಳೆಗಳಂತಹ ಪರವಲಂಬಿಗಳು. ಬಯೋಟೈಪ್ ಜೀವವಿಧಿ. ಒಂದು, ಅನುವಂಶಶಾಸ್ತ್ರದಲ್ಲಿ ಒಂದೇ ಬಗೆಯ ಜೀನ್ಗಳಿರುವ ಜೀವಿಗಳ ಗುಂಪು. ಎರಡು, ಜೀವಶಾಸ್ತ್ರದಲ್ಲಿ ದೇಹರಚನೆ ಒಂದೇ ಇರುವ ಆದರೆ ಶಾರೀರಿಕ ವಿವರಗಳು, ಜೀವರಾಸಾಯನಿಕ ಗುಣಗಳು ಇಲ್ಲವೇ ರೋಗ ಲಕ್ಷಣಗಳು ಭಿನ್ನವಾಗಿರುವ ಜೀವಿಗಳ ಗುಂಪು. ಎಪಿಸೋಡ್ 65 ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಎಪಿಸೋಡ್ 65 ಮುಕ್ತಾಯವಾಯಿತು.
3: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆ ಅವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
5: ನಮಸ್ಕಾರ, ಇದು ವಿಕ್ರಮಾರ್ಜುನ ವಿಜಯನ ಕಾವ್ಯದ ತೃತೀಯ ಆಶ್ವಾಸದ 34ನೆಯ ಪದ್ಯ. ಆ ಪದ್ಯ ಹೀಗಿದೆ: ಬನಮೆನ್ನಾರ್ವಲಂಬನಂ ನಿಶಾಬಲಮಿಂದಿಂತಸ್ಮದ್ಬಲಂ ಧೂರ್ತನೈ ನಿನಗಿ ಪೊಳ್ತರೊಳಿತ ಬರ್ಪ ಅದಟ ನಿಂತಾರಿತ್ತರೆಂತಂದೊಡಾತನ ಕೊಳ್ಳಿಯೊಳಿಟ್ಟೊಡಂತದು ಲಯಂತೋಗ್ರಾಗ್ನಿಯಂತಳುವೆ ಬಂಧನ ಸುಮ್ಮಾದೆ ಬಾಗಿದಂ ಪದಯುಗಕ್ಕಾರೂಢ ಸರ್ವಜ್ಞನ. ಇದನ್ನು ಬಿಡಿಸಿ ಹೀಗೆ ಓದಬಹುದು: ಬನಂ ಎನ್ನಾಳುವ ಬನಂ ನಿಶಾಬಲಂ ಇಂತು ನಿಶಾಬಲಂ ಇದು ಇಂತು ಅಸ್ಮದ್ಬಲಂ ಧೂರ್ತನೈ ನಿನಗೆ ಕೊಡ್ತರುಳು ಇತ್ತ ಬರ್ಪ ಅದಟಂ ಇಂತು ಆರಿತ್ತರೆಂತು ಎಂದೊಡೆ ಆತನ ಕೊಳ್ಳಿಯೊಳಿಟ್ಟೊಳಂ ಅಂತು ಅದು ಲಯಾಂತ ಉಗ್ರಾಗ್ನಿಯಂತೆ ಅಳುವೆ ಬಂದು ಎನಸೂ ಮಾಡದೆವಾಗಿದಂ ಪದಯುಗಕ್ಕೆ ಆರೂಢ ಸರ್ವಜ್ಞನ. ಇದರ ಅರ್ಥ ಹೀಗಿದೆ: ಬನಂ ಎನ್ನಾಳುವ ಬನಂ, ಈ ವನ ನಾನು ಆಳುವ ವನ, ಅದಕ್ಕಾಗಿ ಇದಕ್ಕೆ ಅಂಗದರ್ಪಣ ಅಂಗದರ್ಪಣ ಎನ್ನುವಂಥ ಅಡವಿಯ ಹೆಸರೇ ಆಗಿದೆ. ಮತ್ತು ಕತ್ತಲೆ ಇರುವುದರಿಂದ ಕತ್ತಲೆಯ ಬಲ ನನ್ನ ಬಲ, ನಿಶಾಬಲಂ ನಿಶಾಬಲಂ ಇದು ಇಂತು ಅಸ್ಮದ್ ಬಲಂ, ಈ ಕತ್ತಲೆಯ ಬಲವೇ ನನ್ನ ಬಲ, ಧೂರ್ತನೈ ನೀನು ಧೂರ್ತ, ನಿನಗೆ ಈ ಹೊತ್ತಿನಲ್ಲಿ ಈ ಪೊಳ್ತರೋಳು ಈ ಹೊತ್ತಿನಲ್ಲಿ ಇತ್ತ ಬರ್ಬ ಇಲ್ಲಿಗೆ ಬರುವಂಥ ಅದಟನ ಅಂದರೆ ಪರಾಕ್ರಮವನ್ನು ಇಂತು ಆರಿತ್ತರು, ಈ ಕತ್ತಲೆಯಲ್ಲಿ ಈಗ ಹೀಗೆ ಬರುವುದಕ್ಕೆ ನಿನಗೆ ಯಾರು ಹೇಳಿದರು ಎಂತಂದೊಡೆ ಹೇಗೆ ಅಂತ ಕೇಳಿದೊಡೆ ಹಾಗೆ ಅವನು ಎದುರಾಗ್ತಾನೆ. ಆತನ ಕೊಳ್ಳಿಯೊಳಿಟ್ಟೊಡೆ ಅರ್ಜುನ ಆಗ ಆ ಕೊಳ್ಳಿಯನ್ನೇ ಅಸ್ತ್ರವಾಗಿ ಮಂತ್ರಾಸ್ತ್ರವಾಗಿ ಪ್ರಯೋಗ ಮಾಡಿ ಇಟ್ಟೊಳೆ ಅಂಥದು ಅದು ಲಯಾಂತ ಉಗ್ರಾಗ್ನಿಯಂತೆ ಲಯ ಪ್ರಳಯ ಕಾಲದಲ್ಲಿ ಉಂಟಾಗುವ ಅಗ್ನಿಯ ಹಾಗೆ ಅಳುವೆ ಸುಡಲು ಬಂದೆನಸು ಮಾಡದೆ ಅವನು ಸ್ವಲ್ಪವೂ ತಡೆಯದೆ ಬಾಗಿದಂ ಪದಯುಗಕ್ಕೆ ಆರೂಢ ಸರ್ವಜ್ಞನ ಹರಿಕೇಸರಿಯ ಅಥವಾ ಅರ್ಜುನನ ಪದಕ್ಕೆ ಆತ ನಮಸ್ಕಾರ ಮಾಡಿದ. ಇಲ್ಲಿ ಮೊದಲ ಬಾರಿಗೆ ಆರೂಢ ಸರ್ವಜ್ಞ ಎನ್ನುವಂಥ ಒಂದು ಬಿರುದನ್ನು ಹರಿಕೇಸರಿಗೆ ಪಂಪ ಪ್ರಯೋಗ ಮಾಡಿದ್ದಾನೆ. ಹೀಗೆ ಇಲ್ಲಿ ಏನಾಯಿತು ಅಂತಂದರೆ ಅರ್ಜುನ ಮತ್ತು ಅಂಗದರ್ಪಣ ಎಂಬ ಗಂಧರ್ವರ ನಡುವೆ ಮುಖಾಮುಖಿ ಆಗ್ತದೆ. ಆತ ಕೇಳುವಂತಹ ಪ್ರಶ್ನೆ ಬಹಳ ಮುಖ್ಯವಾದದ್ದು: ಇದು ನನ್ನ ವನ ಮತ್ತು ಈಗ ನೀನು ಬರುತ್ತಿರುವಂತಹ ಸಮಯ ಇದು ನಿಶಾ ಸಮಯ, ನಿಶಾಚರರು ಗಂಧರ್ವರು ರಾಕ್ಷಸರು ಮೊದಲಾದವರು ಓಡಾಡುವಂಥ ಸಮಯ, ಈಗ ನೀನು ಇಲ್ಲಿ ಬರ್ತಿದೆಯಲ್ಲ ಇದು ಸರಿಯ ನೀನು ಧೂರ್ತ. ಯಾಕಂದರೆ ಇದಕ್ಕೆ ಕಾರಣ ಏನು ಅಂತಂದರೆ ನಾವು ಆ ಮೇಲೆ ನೋಡಿದರೆ ಆತ ಯಮುನೆಯಲ್ಲಿ ಏನು ಮಾಡ್ತಿದ್ದಾನೆ ಅಂತಂದರೆ ತನ್ನ ಹೆಣ್ಣು ಮಕ್ಕಳ ಜೊತೆಗೆ ಜಲಕ್ರೀಡೆಯಾಗುತ್ತಿದ್ದ. ಅಂದರೆ ರಾತ್ರಿಯ ಸಂದರ್ಭದಲ್ಲಿ ನದಿಗಳಲ್ಲಿ ಗಂಧರ್ವರು ಜಲಕ್ರೀಡೆಯಾಡುತ್ತಾರೆ ಎನ್ನುವಂಥ ಒಂದು ನಂಬಿಕೆ ಇಲ್ಲಿ ಇರುವುದನ್ನು ಗಮನಿಸ್ಬೋದು. ಸಾಮಾನ್ಯವಾಗಿ ನದಿಗಳಲ್ಲಿ ಬೆಳಗಿನ ಜಾವದಲ್ಲಿ ಒಂದು ಹಬೆ ಎದ್ದೇಳ್ತಾ ಇರ್ತದೆ. ನಿಜವಾಗಲೂ ಅದಕ್ಕೆ ಕಾರಣ ಏನಂತಂದರೆ ನೀರು ಆವಿಯಾಗಿ ಹೋಗ್ತಾ ಇರ್ತದೆ ಬೆಳಗಿನ ಹೊತ್ತಿಗೆ, ಅದು ನಮಗೆ ಕಾಣ್ತದೆ. ಆದರೆ ಪೌರಾಣಿಕ ಕಲ್ಪನೆ ಪ್ರಕಾರ ಜನಗಳ ನಂಬಿಕೆಯ ಪ್ರಕಾರ ಅದು ದೇವಕನ್ಯೆಯರು ಸ್ನಾನ ಮಾಡುವಂತಹ ಸಂದರ್ಭ ಮತ್ತು ಆ ಸಂದರ್ಭದಲ್ಲಿ ಸ್ವಲ್ಪ ನೀರು ಬಿಸಿಯಾಗಿರ್ತದೆ ಕೂಡ. ಈ ಕಲ್ಪನೆ ಈಗಲೂ ಕೂಡ ನದಿಗಳಲ್ಲಿ ಇದೆ. ಅದಕ್ಕಾಗಿ ಬೆಳಗಿನ ಜಾವಕ್ಕೆ ನದಿಗೆ ಹೋಗಬಾರದು ಎನ್ನುವ ರೀತಿಯಲ್ಲಿ ಕೂಡ ಹೇಳ್ತಾರೆ. ಒಂದು ದೇವಕನ್ಯೆಯರು ಸ್ನಾನ ಮಾಡ್ತಿರ್ತಾರೆ, ಅದನ್ನು ನೋಡಬಾರದು ಎನ್ನುವುದೊಂದು. ಎರಡನೇದಾಗಿ ಆ ಸಮಯ ಗಂಧರ್ವರು ಕನ್ಯಕೆಯರೆಲ್ಲ ದೇವಕನ್ಯಕೆಯರೆಲ್ಲ ಓಡಾಡುವ ಸಂದರ್ಭ ಎನ್ನುವಂಥ ಒಂದು ನಂಬಿಕೆ. ಆ ನಂಬಿಕೆಯನ್ನು ನಂಬಿಕೆ ಇಲ್ಲಿ ಹಿನ್ನೆಲೆಯಾಗಿ ಈ ಈ ಪದ್ಯದಲ್ಲಿ ಇದೆ. ಅಂದರೆ ಮಹಾಭಾರತ ಎನ್ನುವ ಪುರಾಣ ಅಥವಾ ಕಾವ್ಯ ಏನು ಮಾಡ್ತದೆ ಅಂತಂದರೆ ಭಾರತೀಯರ ಈ ನಂಬಿಕೆಯನ್ನು ಕೂಡ ಸೇರಿಸಿಕೊಂಡು ಇದೆ. ಹಾಗಾಗಿ ಈ ನಂಬಿಕೆಗಳು ಈಗಲೂ ಜೀವಂತವಾಗಿ ಇರುವುದು ಕೂಡ ನಮಗೆ ಗಮನಕ್ಕೆ ಬರ್ತದೆ. ಅದರಿಂದಾಗಿ ಕಾವ್ಯಗಳು ಕೇವಲ ಕಥೆಯನ್ನಾಗಲಿ ಅಥವಾ ಪುರಾಣದ ವಿಷಯಗಳನ್ನು ಮಾತ್ರ ಹೇಳುವುದಲ್ಲ, ಅದರ ಜೊತೆಗೆ ನಂಬಿಕೆ, ನಡಾವಳಿ ಮೊದಲಾದವುಗಳು ಕೂಡ ಪರಂಪರೆಯಿಂದ ಪರಂಪರೆಗೆ ಸಾಗಿಸುತ್ತಿದೆ ಇರುತ್ತವೆ ಎನ್ನುವುದು ಕೂಡ ನಾವು ಗಮನಕ್ಕೆ ಇಲ್ಲಿ ಇಟ್ಟುಕೊಳ್ಬೇಕು. ಬಹಳ ಮುಖ್ಯವಾಗಿ ನದಿಯಲ್ಲಿ ಗಂಧರ್ವರು ಇರ್ತಾರೆ ಮತ್ತು ವಿಷ ಸಮಯದಲ್ಲಿ ನಾವೆಲ್ಲ ಅಂದರೆ ಮನುಷ್ಯರು ಓಡಾಡಬಾರದು ಎನ್ನುವುದು ಒಂದು ಅಲಿಖಿತವಾದಂಥ ನಿಯಮ. ಅಂದರೆ ಬೆಳಗಿನ ಜಾವ ಅಥವಾ ಹಗಲು ಎನ್ನುವ ಸಂದರ್ಭದಲ್ಲಿ ಬೆಳಗಾದಾಗ ಅಲ್ಲಿಂದ ಸಂಜೆ ಮುಸ್ಸಂಜೆಯವರೆಗೆ ಮನುಷ್ಯರು ಓಡಾಡಬೇಕು. ಮುಸ್ಸಂಜೆಯ ನಂತರ ಬೆಳಗಿನ ಜಾವದವರೆಗೆ ನಿಶಾಚರರು, ಗಂಧರ್ವರು, ರಾಕ್ಷಸರು, ಪ್ರಾಣಿಗಳು ಇವೆಲ್ಲ ಓಡಾಡುತ್ತವೆ. ಮತ್ತು ನದಿಗಳಲ್ಲಿ ಗಂಧರ್ವರು ಸ್ನಾನ ಮಾಡುತ್ತಿರ್ತಾರೆ, ಜಲಕ್ರೀಡೆ ಆಡುತ್ತಿರ್ತಾರೆ, ಆಗ ನಾವು ಸ್ನಾನ ಮಾಡಬಾರ್ದು. ಅಂದರೆ ರಾತ್ರಿ ಮನುಷ್ಯರು ಸ್ನಾನ ಮಾಡಬಾರ್ದು ಎನ್ನುವುದು ಕೂಡ ಒಂದು ನಂಬಿಕೆ ಎನ್ನುವುದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 34ನೆಯ ಪದ್ಯದ ಬಳಿಕದ ವಚನ. ಅದು ಹೀಗಿದೆ: ಅಂತೂ ತಾಗಿ ಬಾಗಿದಂತಾಗಿ ಗಂಧರ್ವಂ ಕುಂತಿವೆರಸು ಅರು ಅರುಮಂ ತನ್ನ ಬೀಡಿಂಗೆ ಒಳಗೊಡೆ ಬಿಡಿಂಗೊಡಗೊಂಡೊಯ್ದತಿ ಪ್ರೀತಿಯಂ ಬಿರ್ದನಿಕ್ಕಿ. ಇದನ್ನು ಬಿಡಿಸಿ ಹೀಗೆ ಓದಬಹುದು: ಅಂತೂ ತಾಗಿ ಬಾಗಿದೆ ಅಂತಾಗಿ ಗಂಧರ್ವಂ ಕುಂತಿವೆರಸು ಅರು ಅರುಮಂ ತನ್ನ ಬೀಡಿಂಗೆ ಒಡಗೊಂಡು ಒಯ್ದು ಅತಿ ಪ್ರೀತಿಯಂ ಬಿರ್ದನಿಕ್ಕಿ. ಹಾಗೆ ಗಂಧರ್ವ ರಾಜ ಅರ್ಜುನನಿಗೆ ನಮಸ್ಕಾರ ಮಾಡಿ ತಾಗಿ ಬಾಗಿ ಅಂದರೆ ತಗ್ಗಿ ಬಗ್ಗಿ ನಡ್ಕೊಂಡು ಗಂಧರ್ವಂ ಕುಂತಿವೆರಸು ಕುಂತಿಯು ಸಹಿತ ಆರು ಮಂದಿಯನ್ನು ತನ್ನ ಬೀಡಿಂಗೆ ಒಡಗೊಂಡು ಒಯ್ದು ತನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಪ್ರೀತಿಯಿಂದ ಬಿರ್ದನಿಕ್ಕಿ ಕಾಣಿಕೆಯನ್ನೆಲ್ಲ ಕೊಟ್ಟು ಮುಂದೆ ಏನು ಮಾಡಿದ, ಏನು ಹೇಳಿದೆ ಎಂಬುದನ್ನು 30ನೇ ಪದ್ಯದಲ್ಲಿ ಪಂಪ ವರ್ಣಿಸ್ತಾನೆ.
3: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
6: ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನ ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಪರೀಕ್ಷೆ ನಡೆಸ್ತಾ ಇದ್ವಿ. ಕೆಲವೊಂದು ಪದಗಳನ್ನ ತಪ್ಪಾಗಿ ನಾನು ಹೇಳ್ತಾ ಇದ್ದೆ, ಅದನ್ನ ನೀವು ಕಂಡುಹಿಡಿದು ಸರಿಯಾದ ವಾಕ್ಯ ರಚನೆ ಮಾಡಬೇಕು ಅಂತ. ನೀವೆಲ್ಲ ನನ್ನೊಟ್ಟಿಗೆ ಪ್ರಯತ್ನಿಸಿರ್ತೀರಾ ಅಂತ ಭಾವಿಸ್ತೀನಿ. ಅದಲ್ಲದೆ ಪ್ರತಿ ದಿವಸ ತಪ್ಪದೆ ಈ ಇಂಗ್ಲಿಷ್ ಸಂಚಿಕೆಗಳನ್ನ ಫಾಲೋ ಮಾಡಿ, ಯಾರೊಟ್ಟಿಗಾದ್ರೂ ಅರ್ಧ ಮುಕ್ಕಾಲು ಗಂಟೆ ಸಂಭಾಷಣೆ ಮಾಡೋದಕ್ಕೂ ಕೂಡ ಪ್ರಯತ್ನಿಸಿ. ಆಗ ನಿಮಗೆ ಸುಲಭವಾಗಿ ಇಂಗ್ಲಿಷ್ ಕಲಿಕೆ ಸಾಧ್ಯ ಆಗತ್ತೆ. ಇವತ್ತು ಕೂಡ ಪರೀಕ್ಷೆ ಮುಂದುವರಿತಾ ಇದೆ. ನಮ್ಮಲ್ಲಿ ಕೆಲವು ಜನರು ಇಂಗ್ಲಿಷ್ ಮಾತಾಡಬೇಕಾದ್ರೆ ವ್ಯಾಕರಣದ ತಪ್ಪುಗಳನ್ನು ಮಾಡ್ತಾರೆ, ಅಂದರೆ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್. ಅವುಗಳನ್ನು ಸರಿಯಾಗಿ ಸಮಾಧಾನದಲ್ಲಿ ಗಮನಿಸಿ ತಪ್ಪುಗಳನ್ನು ನೆನಪಲ್ಲಿಟ್ಕೊಂಡು ಅವುಗಳನ್ನ ಸರಿಪಡಿಸ್ಕೊಳ್ಬೇಕು. ಅದೇ ರೀತಿ ಈಗ ಸಹ ನಾನು ಹೇಳ್ತಾ ಇರೋ ವಾಕ್ಯಗಳಲ್ಲಿ ಗ್ರಾಮರಿನ ದೋಷ ಇದೆ, ವ್ಯಾಕರಣ ದೋಷ ಇದೆ. ಅದನ್ನು ನೀವು ಫೈಂಡ್ ಔಟ್ ಮಾಡಿ ಸರಿಯಾದದನ್ನು ಹೇಳ್ತೀರಾ? ಹಾಗಾದರೆ ಶುರು ಮಾಡೋಣ. ಮೊದಲನೇ ವಾಕ್ಯ: He speak English very well. He speak English very well. ಅವನು ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತಾನೆ. ಆದರೆ ಈಗ ನಾನು ಸರಿ ಮಾತಾಡಿದ್ನಾ? ನೋಡಿ, ತಪ್ಪಾಗಿದೆ. ಸ್ಪೀಕ್ ಅಲ್ಲ, ಸ್ಪೀಕ್ಸ್ ಅನ್ನೋ ಪದ ಬರಬೇಕಲ್ವಾ? He speaks English very well. ಮುಂದಿನ ವಾಕ್ಯ: This film will be played shortly. ಏನ್ ಹೇಳಿದೆ? This film will be played shortly. ಕರೆಕ್ಟ್ ಆಯ್ತು. ಪ್ಲೇಡ್ ತಪ್ಪು ನೋಡಿ, ಪ್ಲೇಡ್ ಶಾರ್ಟ್ಲಿ ಅಂತಾರ, ರಿಲೀಸ್ಡ್ ಶಾರ್ಟ್ಲಿ. ದಿಸ್ ಫಿಲ್ಮ್ ವಿಲ್ ಬಿ ರಿಲೀಸ್ಡ್ ಶಾರ್ಟ್ಲಿ. ಮುಂದಿನ ವಾಕ್ಯ, ಯುವರ್ ಎಲ್ಡರ್ ಬ್ರದರ್ ಈಸ್ 5.5 feet ಹೈ. ಯುವರ್ ಎಲ್ಡರ್ ಬ್ರದರ್ ಈಸ್ 5.5 feet ಹೈ. ಹೈ ಸರಿನಾ? ಎತ್ತರಕ್ಕೆ ಏನು ಬಳಸಬೇಕು ಇಷ್ಟು ಹೈ ಉದ್ದ ಇದ್ದಾರೆ ಅಂತ ಹೇಳೋದಕ್ಕೆ? ಹೈ ಅಲ್ಲ, ಟಾಲ್ ಅಲ್ವಾ. ಯುವರ್ ಎಲ್ಡರ್ ಬ್ರದರ್ ಈಸ್ 5.5 feet ಟಾಲ್. ಹೈ ಅನ್ನೋ ಪದ ಇಲ್ಲಿ ಬಳಸಬಾರ್ದು. ಮುಂದಿನ ವಾಕ್ಯ, ದ ಪ್ಲೇಯರ್ ಪ್ಲೇಸ್ ವೆರಿ ಗುಡ್. ದ ಪ್ಲೇಯರ್ ಪ್ಲೇಸ್ ವೆರಿ ಗುಡ್. ಗುಡ್ ಸರಿನಾ? ವೆಲ್, ವೆರಿ ವೆಲ್ ಅಂತ ಹೇಳಬೇಕು. ದ ಪ್ಲೇಯರ್ ಪ್ಲೇಸ್ ವೆರಿ ವೆಲ್. ಗುಡ್ ಅನ್ನೋ ಪದ ತಪ್ಪಾಗತ್ತೆ, ವೆಲ್ ಅನ್ನೋ ಪದನ ಬಳಸಬೇಕು. ದ ಪ್ಲೇಯರ್ ಪ್ಲೇಸ್ ವೆರಿ ವೆಲ್. ಮುಂದಿನ ವಾಕ್ಯ, ಮೆನಿ ಹೋಮ್ಸ್ ಹ್ಯಾವ್ ಬೀನ್ ಬಿಲ್ಟ್ ಅಪ್. ಮೆನಿ ಹೋಮ್ಸ್ ಹ್ಯಾವ್ ಬೀನ್ ಬಿಲ್ಟ್ ಅಪ್. ಇಲ್ಲಿ ಏನು ತಪ್ಪಾಗಿದೆ? ಹೋಮ್ಸ್ ಅಂತ ಬಳಸೋ ಹಾಗಿಲ್ಲ, ಅಲ್ಲಿ ಹೌಸಸ್. ಮೆನಿ ಹೌಸಸ್ ಹ್ಯಾವ್ ಬೀನ್ ಬಿಲ್ಟ್ ಅಪ್. ಹೌಸಸ್ ಅದಿನ್ನೂ ಮನೆ ಆಗಿದೆ, ಅಲ್ಲಿ ನೀವೆಲ್ಲ ವಾಸ ಆಗೋ ಸಮಯ ಬಂದಾಗ ಅದು ಹೋಮ್ ಆಗತ್ತೆ ಅಲ್ವಾ. ಬರೀ ಬಿಲ್ಡಿಂಗ್ ಆಗಿದ್ದಾಗ ಅದನ್ನ ಹೌಸ್ ಅಂತ ಹೇಳಬೇಕು. ಮೆನಿ ಹೌಸಸ್ ಹ್ಯಾವ್ ಬೀನ್ ಬಿಲ್ಟ್ ಅಪ್. ಮೆನಿ ಹೌಸಸ್ ಹ್ಯಾವ್ ಬೀನ್ ಬಿಲ್ಟ್ ಅಪ್. ಮುಂದಿನ ವಾಕ್ಯ, ಶಿ ಈಸ್ ಕೋವರ್ಡ್ ಗರ್ಲ್. COWARD, ಕೋವರ್ಡ್ ಗರ್ಲ್. ಹಾಗಂದ್ರೇನು? ತುಂಬ ಹೆದರ್ಕೊಳ್ಳುವಂಥ, ಶೈ ನೇಚರ್ ಇರುವಂಥ, ಯಾವುದೋ ಧೈರ್ಯ ಇಲ್ಲದಿರುವಂಥ ಹುಡುಗಿ ಅಂತ. ಶಿ ಈಸ್ ಕೋವರ್ಡ್ ಗರ್ಲ್. ಇಲ್ಲಿ ಏನು ತಪ್ಪಾಗಿದೆ? ಅ ಕೋವರ್ಡ್ ಗರ್ಲ್ ಅಂತ ಬರಬೇಕು. ಶಿ ಈಸ್ ಅ ಕೋವರ್ಡ್ ಗರ್ಲ್. ಇದು ಸರಿಯಾದದ್ದು. ಮುಂದಿನ ವಾಕ್ಯ, ವಿ ಹ್ಯಾಡ್ ಅ ನೈಸ್ ಪ್ಲೇ ಆಫ್ ಫುಟ್ಬಾಲ್. ವಿ ಹ್ಯಾಡ್ ಅ ನೈಸ್ ಪ್ಲೇ ಆಫ್ ಫುಟ್ಬಾಲ್. ಪ್ಲೇ ಇದು ತಪ್ಪು, ಪ್ಲೇ ಅಂತ ಬಳಸಬಾರ್ದಿಲ್ಲಿ, ಗೇಮ್ ಅಲ್ವಾ. ವಿ ಹ್ಯಾಡ್ ಅ ನೈಸ್ ಗೇಮ್ ಆಫ್ ಫುಟ್ಬಾಲ್. ವಿ ಹ್ಯಾಡ್ ಅ ನೈಸ್ ಗೇಮ್ ಆಫ್ ಫುಟ್ಬಾಲ್. ಮುಂದಿನ ವಾಕ್ಯ, ಐ ಹ್ಯಾವ್ ನೋ ಎನಿ ಮಿಸ್ಟೇಕ್ಸ್ ಇನ್ ಮೈ ಡಿಕ್ಟೇಷನ್. ತುಂಬ ಮಿಸ್ಟೇಕ್ಸ್ ಕಾಣ್ತು ಅಲ್ವಾ. ಐ ಹ್ಯಾವ್ ನೋ ಎನಿ ಮಿಸ್ಟೇಕ್ಸ್ ಇನ್ ಮೈ ಡಿಕ್ಟೇಷನ್. ಐ ಹ್ಯಾವಂಟ್ ಎನಿ ಅಂತ ಹೇಳಬೇಕು. ಹ್ಯಾವ್ ನೋ ಅಲ್ಲ, ಹ್ಯಾವಂಟ್. ಹ್ಯಾವ್ ನಾಟ್ ನ ಹ್ಯಾವಂಟ್, HAVEN apostrophe T, ಹ್ಯಾವಂಟ್. ಐ ಹ್ಯಾವಂಟ್ ಎನಿ ಮಿಸ್ಟೇಕ್ಸ್ ಇನ್ ಮೈ ಡಿಕ್ಟೇಷನ್. ಇದು ಸರಿ. ಹ್ಯಾವ್ ನೋ ಅನ್ನೋ ತಪ್ಪಾಗತ್ತೆ, ಹ್ಯಾವಂಟ್ ಅಂತ ಬಳಸಬೇಕು. ಮುಂದಿನ ವಾಕ್ಯ, ಸ್ಟ್ರಾಂಗ್ ಏರ್ ಬ್ಲೂ ಮೈ ಕ್ಲಾತ್ಸ್ ಅವೇ. ಸ್ಟ್ರಾಂಗ್ ಏರ್ ಬ್ಲೂ ಮೈ ಕ್ಲಾತ್ಸ್ ಅವೇ. ಇಲ್ಲಿ ಏರ್ ಅನ್ನೋ ಪದ ತಪ್ಪಾಗತ್ತೆ, ಏರ್ ಅಂತ ಬಳಸಬಾರ್ದು, ವಿಂಡ್ ಅಂತ ಹೇಳಬೇಕು. ಸ್ಟ್ರಾಂಗ್ ವಿಂಡ್ ಬ್ಲೂ ಮೈ ಕ್ಲಾತ್ಸ್ ಅವೇ. ನನ್ನ ಬಟ್ಟೆನ ಹಾರಿಸಿಬಿಡ್ತು. ಏನು ಗಾಳಿ, ವಿಂಡ್ ಅನ್ನೋದು ಬಳಸ್ಬೇಕಿಲ್ಲಿ. ಏರ್ ಅನ್ನೋ ಪದ ತಪ್ಪಾಗತ್ತೆ, ಸ್ಟ್ರಾಂಗ್ ವಿಂಡ್ ಬ್ಲೂ ಮೈ ಕ್ಲಾತ್ಸ್ ಅವೇ. ಮುಂದಿನ ವಾಕ್ಯ, ಐ ಹರ್ಟ್ ಅ ಫಿಂಗರ್ ಆಫ್ ಮೈ ರೈಟ್ ಫುಟ್. ಐ ಹರ್ಟ್ ಅ ಫಿಂಗರ್ ಆಫ್ ಮೈ ರೈಟ್ ಫುಟ್. ಇಲ್ಲೇನು ತಪ್ಪಾಗಿದೆ ಹೇಳಿ? ಫಿಂಗರ್ ಅಲ್ಲ, ಟೋ ಅಂತ ಹೇಳಬೇಕು. ಕಾಲಿನ ಬೆರಳುಗಳಿಗೆ ಟೋ ಅಂತೀವಲ್ವ. ಐ ಹರ್ಟ್ ಅ ಟೋ ಆಫ್ ಮೈ ರೈಟ್ ಫುಟ್. ಐ ಹರ್ಟ್ ಅ ಟೋ ಆಫ್ ಮೈ ರೈಟ್ ಫುಟ್. ಮುಂದಿನ ವಾಕ್ಯ, ಶಿ ಡಸಂಟ್ ಲುಕ್ ಆಸ್ ಹರ್ ಬ್ರದರ್. ಆಸ್ ತಪ್ಪಿಲ್ಲಿ, ಇಲ್ಲಿ ಏನು ಪದ ಬಳಸಬೇಕು ಸರಿಯಾಗಿ ಗಮನಿಸಿ ಗೊತ್ತಾಗತ್ತೆ. ಶಿ ಡಸಂಟ್ ಲುಕ್ ಆಸ್ ಹರ್ ಬ್ರದರ್. ಶಿ ಡಸಂಟ್ ಲುಕ್ ಲೈಕ್ ಹರ್ ಬ್ರದರ್. ಆಸ್ ಅಲ್ಲ, ಲೈಕ್ ಅನ್ನೋ ಪದ ಬರಬೇಕು. ಆಸ್ ಹರ್ ಬ್ರದರ್ ಅಲ್ಲ, ಲೈಕ್ ಹರ್ ಬ್ರದರ್. ಶಿ ಡಸಂಟ್ ಲುಕ್ ಲೈಕ್ ಹರ್ ಬ್ರದರ್. ಮುಂದಿನ ವಾಕ್ಯ ನೋಡಿ, ಐ ಹ್ಯಾವ್ ಅ ಪ್ಲೆಂಟಿ ವರ್ಕ್ ಟು ಡೂ. ಇಲ್ಲಿ ಪ್ಲೆಂಟಿ ಅನ್ನೋ ಪದ ತಪ್ಪು, ಹಾಗಿದ್ರೆ ಏನು ಬಳಸಬೇಕು? ಐ ಹ್ಯಾವ್ ಅ ಪ್ಲೆಂಟಿ ವರ್ಕ್ ಟು ಡೂ. ಲಾಟ್ ಆಫ್, ಪ್ಲೆಂಟಿ ಅಲ್ಲ, ಲಾಟ್ ಆಫ್. ಯಾವ ಪದ ಎಲ್ಲಿ ಬಳಸಬೇಕು ಅಂತ ಗಮನಿಸಿದ್ರೆ ನಮ್ಮ ಇಂಗ್ಲೀಷ್ ಗ್ರಾಮರ್ ಸರಿಯಾಗತ್ತೆ ಅಲ್ವಾ. ಐ ಹ್ಯಾವ್ ಅ ಲಾಟ್ ಆಫ್ ವರ್ಕ್ ಟು ಡೂ. ಪ್ಲೆಂಟಿ ಅಲ್ಲ, ಲಾಟ್ ಆಫ್ ವರ್ಕ್ ಟು ಡೂ. ಮುಂದಿನ ವಾಕ್ಯ, ಶಿ ಸ್ಪೆಂಡ್ ದ ರೆಸ್ಟ್ ಡೇ ಎಟ್ ಹೋಮ್. ಶಿ ಸ್ಪೆಂಡ್ ದ ರೆಸ್ಟ್ ಡೇ ಎಟ್ ಹೋಮ್. ಇಲ್ಲಿ ಏನು ತಪ್ಪಾಗಿದೆ ಹೇಳಿ? ದ ರೆಸ್ಟ್ ಡೇ, ಇದೇ ತಪ್ಪು. She spent the rest of the day at home. She spent the rest alla, she spent the rest of the day at home. The rest of the barbekali alva. She spent the rest of the day at home. Mundin vakya, his father was miser. ಹೀಸ್ ಫಾದರ್ ವಾಸ್ ಮೈಸರ್. ಏನು ಮೈಸರ್ ಅಂದರೆ MISER, ಒಂಥರ ಜೊಗ್ಗ ಅಂತ ಹೇಳ್ಬೋದು. ದುಡ್ಡು ಮಾಡಿರ್ತಾರೆ ಆದರೆ ಖರ್ಚು ಮಾಡೋದಕ್ಕೆ ಇಷ್ಟಪಡಲ್ಲ, ಅವ್ರಿಗೆ ಮೈಸರ್ ಅಂತಾರೆ. ಹೀಸ್ ಫಾದರ್ ವಾಸ್ ಮೈಸರ್ ಅಲ್ಲ, ಹೀಸ್ ಫಾದರ್ ವಾಸ್ ಅ ಮೈಸರ್. ಅ ಮೈಸರ್ ಅನ್ನೋದು ಬರಬೇಕು. ಮುಂದಿನ ವಾಕ್ಯ, ಆಫ್ಟರ್ ದೇ ವೆಂಟ್ ಹೋಮ್ ಫಾರ್ ಡಿನ್ನರ್. ಆಫ್ಟರ್ ದೇ ವೆಂಟ್ ಹೋಮ್ ಫಾರ್ ಡಿನ್ನರ್, ಇಲ್ಲೇನು ತಪ್ಪು ಗೊತ್ತಾ? ಆಫ್ಟರ್ ಅನ್ನೋದೇ ತಪ್ಪು. ಆಫ್ಟರ್ ವರ್ಡ್ಸ್ ದೇ ವೆಂಟ್ ಹೋಮ್ ಫಾರ್ ಡಿನ್ನರ್, ಆಮೇಲೆ ಅವರು ಊಟಕ್ಕೆ ಮನೆಗೆ ಹೋದರು. ಇದನ್ನು ಹೇಗೆ ಹೇಳೋದು? ಆಫ್ಟರ್ ವರ್ಡ್ಸ್ ದೇ ವೆಂಟ್ ಹೋಮ್ ಫಾರ್ ಡಿನ್ನರ್, ಆಫ್ಟರ್ ಅಂದರೆ ತಪ್ಪಾಗತ್ತೆ. ನೋಡಿ, ಇವತ್ತು ಸಹ ನಾನು 15 ವಾಕ್ಯಗಳನ್ನು ಹೇಳಿದೆ. ಇಲ್ಲಿ ಪದಗಳು ಅದೇ ಇದ್ರೂ ಸಣ್ಣ ಪುಟ್ಟ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ಇತ್ತು. ಇವುಗಳನ್ನು ಸರಿಪಡಿಸಿ ನಾವು ಮಾತಾಡೋದಕ್ಕೆ ಪ್ರಯತ್ನ ಪಡಲೇಬೇಕು. ಯಾಕಂದರೆ ವ್ಯಾಕರಣ ದೋಷ ಇದ್ದಾಗ ಸಹ ನಮ್ಮ ವಾಕ್ಯದ ಅರ್ಥ ಅಪಾರ್ಥ ಆಗೋ ಸಾಧ್ಯತೆ ಇರುತ್ತೆ. ನೋಡಿ, ನಾವು ಈ ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸ್ನ ಶುರು ಮಾಡಿದಾಗ ನಮ್ಮ ಮನಸ್ಸಲ್ಲಿದ್ದದ್ದು ಅದೊಂದೇ, ಅಂದರೆ ನಾವು ಗ್ರಾಮರ್ನೇ ಫೋಕಸ್ ಮಾಡಿ ಇಲ್ಲಿ ಯಾವುದು ಹೇಳ್ತಾ ಇಲ್ಲ. ಗ್ರಾಮರ್ ಬಗ್ಗೆನೇ ನಾವು ಹೇಳ್ತಾ ಹೋದರೆ ಇಂಗ್ಲೀಷ್ ಮಾತಾಡೋದು ಭಾಳ ಸುಲಭ ಅಂತ ಅನಿಸೋದಿಲ್ಲ, ತುಂಬ ಕಷ್ಟ ಅನಿಸುತ್ತೆ, ಇವೆಲ್ಲ ಚಿಕ್ಕ ಮಕ್ಕಳಿಗೆ ಸರಿ ಅನಿಸುತ್ತೆ. ಹಾಗಾಗಿ ನಾವು ಬೇರೆ ಬೇರೆ ಟಾಪಿಕ್ಗಳನ್ನು ಪ್ರತಿ ದಿವಸ ತಗೊಂಡು ಅದರ ರಿಲೇಟೆಡ್ ಕನ್ವರ್ಸೇಷನ್ ಮಾಡ್ತಾ ಸಿಂಪಲ್ ಆದ ವಾಕ್ಯಗಳನ್ನೇ ಬಳಸಿದ್ದೀವಿ. ಕೆಲವು ಪದಗಳ ಅರ್ಥ ನಮಗೆ ಗೊತ್ತಿಲ್ಲದೆ ಇದ್ದಿರಬಹುದು, ಅದು ಬಿಟ್ಟರೆ ಬಾಕಿಯಂತೆ ನಾವು ಎವ್ರಿ ಡೇಲಿ ಏನು ಕನ್ವರ್ಸೇಷನ್ ಮಾಡ್ತೀವಿ ಅದೇ ವಿಷಯ ತಗೊಂಡಿದ್ದಕ್ಕೆ ನಿಮಗೆ ಇದು ತುಂಬ ಸುಲಭ ಅನಿಸುತ್ತೆ. ಗ್ರಾಮರ್ನ ಕೂಡ ನಾವು ಬಳಸ್ತಾ ಇದ್ದೀವಿ, ಆದರೆ ಬರೀ ಗ್ರಾಮರ್ಗೆನೇ ಫೋಕಸ್ ಮಾಡ್ದಲೆ ವಾಕ್ಯದಲ್ಲಿ ಹೇಳ್ತಾ ಹೇಳ್ತಾ ಈ ಪದ ಇಲ್ಲಿ ಯಾಕೆ ಹೀಗೆ ಬಂತು ಅನ್ನೋದನ್ನು ಕೂಡ ಹೇಳಿದ್ದೀವಿ. ನೋಡಿ, ನಾವು ಈ ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸ್ ಶುರು ಮಾಡಿದಾಗ್ಲೇ ಇಲ್ಲಿ ಗ್ರಾಮರ್ನ ತುಂಬ ಫೋಕಸ್ ಮಾಡ್ತಾ ಇಲ್ಲ, ಅಂದರೆ ಪ್ರತಿ ದಿವಸದಲ್ಲಿ ನಾವು ಬಳಸುವಂತಹ ವಿಷಯಗಳ ಬಗ್ಗೆನೆ. ಇವತ್ತು ಒಂದು ಟಾಪಿಕ್ ತಗೊಂಡ್ರೆ ನಾಳೆ ಇನ್ನೊಂದು ಟಾಪಿಕ್, ಆ ಟಾಪಿಕ್ ರಿಲೇಟೆಡೇ ನಾವು ಮಾತಾಡಿದಾಗ ಒಬ್ವಿಯಸ್ ಅಲ್ವಾ ನಾವು ಆ ಟಾಪಿಕ್ ರಿಲೇಟೆಡ್ ಎವ್ರಿ ಡೇ ನಮ್ಮ ಕನ್ವರ್ಸೇಷನ್ ಕೂಡ ಇದ್ದೇ ಇರುತ್ತೆ ಕನ್ನಡದಲ್ಲಿ ಅಥವಾ ನಮ್ಮ ಯಾವುದೋ ಮದರ್ ಟಂಗ್ನಲ್ಲಿ. ಆದರೆ ಇಂಗ್ಲೀಷ್ನ ನಾವು ಬಳಸೋದು ಕಡಿಮೆ ಇರುತ್ತೆ. ಆದರೆ ಇಂಗ್ಲೀಷ್ನು ನಾವು ಬಳಸ್ತಾ ಹೋದಾಗೆ, ಅಂದರೆ ನಾವು ಏನು ಮಾತಾಡ್ತಿದ್ದೀವಿ ಎವ್ರಿ ಡೇ ವಿಷಯ ಅದನ್ನೇ ನಾವು ಇಂಗ್ಲೀಷ್ನಲ್ಲಿ ವಾಕ್ಯ ರಚನೆ ಮಾಡಿದಾಗ ನಿಮ್ಗೆ ತುಂಬ ಬೇಗ ಈಸಿಯಾಗಿ ತಲೆಯಲ್ಲಿ ಕೂರುತ್ತೆ. ಬರೀ ಗ್ರಾಮರ್ ಬಗ್ಗೆನೇ ಫಸ್ಟು ನಾನು ಪಾಠ ಮಾಡ್ಕೊಂಡು ಹೋಗ್ಬಿಟ್ರೆ ನಿಮ್ಗೆ ಅನಿಸುತ್ತೆ ಇದೆಲ್ಲ ಚಿಕ್ಕ ಮಕ್ಕಳಿಗೆ ಸರಿ, ನಮಗೆ ಸರಿ ಬರೋದಿಲ್ಲ ಅಂತ. ಹಾಗಾಗಿ ನಾನು ಗ್ರಾಮರ್ ಮಧ್ಯದಲ್ಲಿ ಹೇಳ್ತೀನಿ, ಆದರೆ ಹೆಚ್ಚಾಗಿ ಒಂದು ಟಾಪಿಕ್ ರಿಲೇಟೆಡೇ ನಾವು ಸಂಭಾಷಣೆಯನ್ನು ಮಾಡ್ತಾ ಇದ್ದೀವಿ. ಹೀಗೆ ಕಲಿಬೇಕು ಅಂದರೆ ನೀವು ಆಸಕ್ತಿನೂ ತೋರಿಸ್ಬೇಕು. ಪ್ರತಿ ದಿವಸ ಈ ಸಂಚಿಕೆ ಮುಗಿದ್ಮೇಲೆ ಇವತ್ತೇನೆಲ್ಲ ವಿಷಯನ ಮಾತಾಡಿದ್ವಿ ಅನ್ನೋದನ್ನು ಮನನ ಕೂಡ ಮಾಡಬೇಕು. ಜೊತೇಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ನಮ್ಮ ಆಪ್ತರೊಟ್ಟಿಗೆ ನಾವು ಇಂಗ್ಲೀಷ್ ಕನ್ವರ್ಸೇಷನ್ನ ಪ್ರಯತ್ನ ಪಡಬೇಕು. ನಾವು ಎಷ್ಟೇ ಕಲ್ತಿರ್ಬೋದು, ನಮ್ಮಲ್ಲಿ ಎಷ್ಟೇ ನಾಲೆಜ್ ಇದ್ದಿರ್ಬೋದು, ನಾವು ಅದನ್ನು ಮಾತಾಡದೆ ಇದ್ದಾಗ ಅದು ಪರಿಪೂರ್ಣ ಅನಿಸೋದಿಲ್ಲ. ಮಾತಾಡೋ ಧೈರ್ಯನ ನಾವು ತೋರಿಸಲೇಬೇಕು. ವೆರಿ ಸ್ಟಾರ್ಟಿಂಗಲ್ಲಿ ಕೆಲವರು ನಗಾಡೋದಿದೆ, ಏನು ಹೇಳ್ತಿದ್ದಾಳೆ, ಅರೆ ಬರೆ ಬಟ್ಲರ್ ಇಂಗ್ಲೀಷ್, ಈ ಥರ ಎಲ್ಲ ತಮಾಷೆ ಮಾಡ್ಬೋದು. ಬಟ್ ನೀವು ಯಾವಾಗ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀರಾ ಆಗ ತಾನೇ ನಿಮಗೆ ಬರುತ್ತೆ. ನೀವೇ ನೋಡಿರ್ತೀರ, ಚಿಕ್ಕ ಮಗು ಆಲ್ಮೋಸ್ಟ್ 1 ವರ್ಷ ಅದೇನು ಮಾತಾಡಿರಲ್ಲ, ಮಾತಾಡೋದಕ್ಕೆ ಶುರು ಮಾಡಿದ್ಮೇಲೆ ಎಲ್ಲ ಪಕ್ಕ ಗ್ರಾಮ್ಯಾಟಿಕಲಿ ಮಾತಾಡುತ್ತಾ ಕಲಿತಾ ಕಲಿತಾ ನೋಡ್ತಾ ನೋಡ್ತಾ ಅದಕ್ಕೆ ಬರುತ್ತಲ್ವಾ. ಆದರೆ ಮಾತಾಡಬೇಕು, ಆಡಿದ್ರೆ ತಾನೇ ನಮಗೆ ತಪ್ಪಾಯ್ತಾ ಸರಿ ಆಯ್ತಾ ಅನ್ನೋದು ಗೊತ್ತಾಗೋದು. ಹಾಗಾಗಿ ನಿಮ್ಮ ಪ್ರಯತ್ನ ಖಂಡಿತ ಇರಲೇಬೇಕು. ಜೊತೇಲಿ ನಾನಂತೂ ಇದ್ದೀನಿ, ಹೇಳೋದಕ್ಕೆ ಕಲಿಯೋದಕ್ಕೆ ಇನ್ನೂ ಸಾಕಷ್ಟಿದೆ. ಆದರೆ ಅದಕ್ಕಾಗಿ ನೀವು ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
2: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಮಸ್ಕಾರ, ಇದು ರೇಡಿಯೋ ಶಿವಮೊಗ್ಗ ರೂಪಿಸಿರುವ ವಿಶೇಷ ಕಾರ್ಯಕ್ರಮ. ಗಾಂಧೀಜಿಯವರ ಚಿಂತನೆಯ ಹಿನ್ನೆಲೆಯಲ್ಲಿ ಶೈಕ್ಷಣಿಕ ಸಾಫಲ್ಯ ಹಾಗೂ ಉದ್ಯಮಶೀಲತೆಗಾಗಿ ರಂಗ ಶಿಕ್ಷಣ ಎಂಬ ವಿಷಯದ ಕುರಿತು ಇಂದು ವಿಶೇಷ ಸಂವಾದ. ಈ ವಿಷಯದ ಕುರಿತು ಶ್ರೀನಿವಾಸ್ ಪಾಪು ಅವರೊಂದಿಗೆ ಜಿಎಲ್ ಜನಾರ್ದನ್ ಅವರು ನಡೆಸಲಿರುವ ವಿಶೇಷ ಸಂವಾದ ಇದಾಗಿದೆ. ರಂಗ ಶಿಕ್ಷಣ, ಶಿಕ್ಷಣ ಮತ್ತು ಉದ್ಯಮಶೀಲತೆಯ ಕುರಿತು ಅವರ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಬನ್ನಿ ಸಂವಾದವನ್ನು ಆಲಿಸೋಣ.
7: ಸ್ನೇಹಿತರೆ, ಈಗ ನಮ್ಮ ಗಾಂಧಿ ಚಿಂತನೆಗಳಲ್ಲಿ ಇದರಲ್ಲಿ ವಿಶೇಷವಾಗಿ ಲಲಿತ ಕಲೆಗಳೇನಿದ್ದಾವೆ ಅದಕ್ಕೆ ಸಂಬಂಧಪಟ್ಟಾಗೆ ಲಲಿತ ಕಲೆಗಳು, ರಂಗಭೂಮಿ, ಉದ್ಯಮಶೀಲತೆ ಇವೆಲ್ಲವೂ ಸೇರಿಕೊಳ್ತಾ ಇದ್ದಾವೆ. ಸೊ ಈಗ ಲಲಿತ ಕಲೆಗಳಿಗೆ ಸಂಬಂಧಪಟ್ಟಾಗೆ ಗಾಂಧೀಜಿಯವರ ಕಲ್ಪನೆಗಳೇನಿತ್ತು ಅನ್ನೋಂಥದ್ದನ್ನು ಇವತ್ತು ನಾವು ಒಂದಷ್ಟು ಚಿಂತನ ಮಂಥನ ಮಾಡೋಣ. ಇದಕ್ಕೆ ನಮ್ಮ ಶ್ರೀನಿವಾಸ್ ಅವರನ್ನ ಸ್ವಾಗತ ಕೋರ್ತಾ ಇದ್ದೇನೆ. ನಮಸ್ಕಾರ ಶ್ರೀನಿವಾಸ್.
8: ನಮಸ್ಕಾರ. ಈಗಾಗಲೇ ನಾವು ಕಳೆದ ಸಂಚಿಕೆಯಲ್ಲಿ ಚರ್ಚೆ ಮಾಡಿದ್ವಿ ಲಲಿತ ಕಲೆಗಳು ಅನ್ನೋದರಲ್ಲಿ ಲಲಿತಾ ಅನ್ನೋದರ ವಿವರಣೆ ಕೊಡ್ತಾ ದೃಶ್ಯಕಲೆ ಮತ್ತು ಪ್ರದರ್ಶಕ ಕಲೆಗಿರ್ತಕ್ಕಂಥ ವ್ಯತ್ಯಾಸ. ರಂಗಭೂಮಿ ಪ್ರದರ್ಶಕ ಕಲೆಗಳ ಒಂದು ಭಾಗ ಆಗಿರೋದ್ರಿಂದ ಮತ್ತು ಸಮಾಜದಲ್ಲಿ ಪರ್ಫಾರ್ಮರ್ಸ್ಗಳೇ ಉಂಟಾಗಬೇಕು ಅನ್ನೋ ಗಾಂಧೀಜಿಯವರ ಶೈಕ್ಷಣಿಕ ಮತ್ತು ಉದ್ಯಮಶೀಲತೆಯ ಕಲ್ಪನೆ ಹಿನ್ನೆಲೆಯಲ್ಲಿ ರಂಗಭೂಮಿ ಗಾಂಧೀಜಿಯವರು ಆಲೋಚನೆ ಮಾಡಿದಂಥ ಉದ್ಯಮಶೀಲತೆಯ ಒಂದು ದೂರದೃಷ್ಟಿಗೆ ಹೇಗೆ ರಂಗ ಶಿಕ್ಷಣದಲ್ಲಿ ಅಳವಡಿಕೆ ಮೊದಲಿನಿಂದಾನೂ ಇದೆ ಅದರ ಬಗ್ಗೆ ಚರ್ಚೆ ಮಾಡೋಣ. ನೋಡಿ, ಲಲಿತ ಕಲಾ ಕ್ಷೇತ್ರದ ಒಂದು ಭಾಗ ರಂಗ ಪ್ರದರ್ಶನ ಮತ್ತು ಅದರ ಪ್ರಕ್ರಿಯೆ ಕುರಿತು ಆಸಕ್ತಿ ಹುಟ್ಟಬೇಕು, ಅದರ ಹಿನ್ನೆಲೆ, ಶೈಕ್ಷಣಿಕ ಅರ್ಹತೆ ಹೊಂದಿರೋರು ಮತ್ತು ಆ ಕ್ಷೇತ್ರದಲ್ಲಿನ ತನ್ನ ಜ್ಞಾನವನ್ನು ಗರಿಷ್ಠ ಉತ್ಪಾದನೆ. ರಂಗಭೂಮಿನಲ್ಲಿ ಜ್ಞಾನ ಬರತಕ್ಕಂಥದ್ದು ಉತ್ಪಾದಕ ದೃಷ್ಟಿಯೇ ಹೊರತು ಜ್ಞಾನಕ್ಕಾಗಿ ಜ್ಞಾನ ಅಲ್ಲ. ಗಾಂಧೀಜಿಯವರ ಚಿಂತನೆ ಇರೋದು ಯಾವುದೇ ಶೈಕ್ಷಣಿಕ ದೂರದೃಷ್ಟಿ ಕಡೆಗೂ ಉದ್ಯಮಶೀಲತೆಗೆ ಬಂದು ಅಲ್ಲಿ ಅದು ಮೂರ್ತ ರೂಪದಲ್ಲಿ ಸಮಾಜ
7: ಕೌಶಲ್ಯ
8: ಆಗಬೇಕು ಅನ್ನತಕ್ಕಂಥದ್ದು. ಅತ್ಯುತ್ತಮ ಲಾಭದಾಯಕ ಆಗೋಂಗೆ ನಮ್ಮ ರಂಗಭೂಮಿನಲ್ಲಿ 35% ಜಸ್ಟ್ ಪಾಸ್ಗಳಿಲ್ಲ, 100% ಮಿನಿಮಮ್ ಲೆವೆಲ್ ಆಫ್ ಲರ್ನಿಂಗ್ ಆ್ಯಂಡ್ ಪ್ರೊಡಕ್ಷನ್. 25% ಹತ್ತಿದ್ದೀನಿ, 3 ಸೀನ್ ಮಾತ್ರ ಮಾಡಿದ್ದೀನಿ, ಅಡ್ಜಸ್ಟ್ ಮಾಡ್ಕೋ ಅಂತ ಹೇಳತಕ್ಕಂಥ ಯಾವುದೇ ವ್ಯವಸ್ಥೆ ಇಲ್ಲ. ಮ್ಯಾಕ್ಸಿಮಮ್ ಲರ್ನಿಂಗ್ ಲೆವೆಲ್ಲು ಮ್ಯಾಕ್ಸಿಮಮ್ ಪ್ರೊಡಕ್ಷನ್ ಲೆವೆಲ್ ಇನ್ಫಿನಿಟಿ, ಮಿನಿಮಮ್ 100%. ಸೊ ಸೃಜನಶೀಲವಾಗೇ ಇರಬೇಕು. ರಂಗಭೂಮಿನಲ್ಲಿ ಕಾಪಿ ಕ್ಯಾಟ್ಗಳಿಗೆ ಅವಕಾಶವೇ
7: ಇಲ್ಲ.
8: ಯಾಕಂದರೆ ಲಲಿತಾ ಅಂದ್ರೇ ಯೂನಿಕ್, ಇನ್ನೊಬ್ಬರು ಆ ಪಾತ್ರವನ್ನು ಅನುಕರಣೆ ಮಾಡಿಬಿಟ್ರೆ ಈ ವ್ಯಕ್ತಿ ಇಲ್ಲ. ಅದರಿಂದ ನಮ್ಮಲ್ಲಿ ಜೂನಿಯರ್ ವಜ್ರಮುನಿ, ಜೂನಿಯರ್ ರಾಜ್ಕುಮಾರ್ ಅಂತೇನೂ ಇಲ್ಲ. ರಾಜ್ಕುಮಾರು ಇನ್ನೊಂದು ಹಂಗೆ ಬದುಕಿನಲ್ಲೂ ಹಾಗೆ. ರಂಗಕಲಾ ಉದ್ಯಮಶೀಲ ಅಂತಲೇ ನಾವು ಕರೆಯೋದು, ಥಿಯೇಟರ್ ಆರ್ಟ್ಸ್ ಎಂಟರ್ಪ್ರೆನ್ಯೂರ್ ಅಂತ ಕರಿತೀವಿ ಅವ್ರನ್ನ. ಯಾರು ರಂಗಭೂಮಿಯ ಸ್ಪಷ್ಟ ಅರಿವಿಟ್ಕೊಂಡು ಅದನ್ನು ಸಕಾರಾತ್ಮಕ ಉದ್ಯಮಶೀಲ ಮಾಡಿ ಸೃಜನಶೀಲ ನಿರಂತರ ಸಂಶೋಧನೆ ಮತ್ತು ನವೀನ ಅನ್ವೇಷಣೆಗೆ ಯಾವ ವ್ಯಕ್ತಿ ರಂಗಕ್ಷೇತ್ರವನ್ನು ದುಡಿಸ್ಕೋತಾರೋ ಅವ್ರನ್ನ ನಾವು ಎಂಟರ್ಪ್ರೆನರ್ ಅಂತ ಕರಿತೀವಿ. ಗಾಂಧೀಜಿಯವರ ಕಲ್ಪನೆಯ ಬದುಕಿನ ಎಂಟರ್ಪ್ರಿನರ್ಗೂ ಕ್ವಾಲಿಟೀಸ್ಗೂ ಮತ್ತು ರಂಗಭೂಮಿಯ ಕಲ್ಪನೆಯ ಥಿಯೇಟರ್ ಆರ್ಟ್ಸ್ ಎಂಟರ್ಪ್ರಿನರ್ಗೂ ಕಾನ್ಗ್ರಿಯೆನ್ಸಿ ಇದೆ. ಉದಾಹರಣೆಗೆ ವಿಲಿಯಂ ಶೇಕ್ಸ್ಪಿಯರ್ನ ಇಂಡಸ್ಟ್ರಿಯಲ್ ಏಜ್ ಅಂತ ನಾವು ಕರೆಯೋದಾದರೆ ಆಗಿನ ಆರಂಭ, ಕೈಗಾರಿಕಾ ಯುಗದ ಆರಂಭದಲ್ಲೇ ಎಂಟರ್ಪ್ರಿನರ್ಶಿಪ್ಗಳು ಸ್ಟಾರ್ಟ್ ಆಗಿದ್ದು. ವಿಲಿಯಂ ಶೇಕ್ಸ್ಪಿಯರ್ನ ರಂಗಭೂಮಿಯ ಮನೋರಂಜನೆ ಕ್ಷೇತ್ರದ ಮೊಟ್ಟ ಮೊದಲ ಪ್ರದರ್ಶನ ಕಲಾ ಉದ್ಯಮಶೀಲ ಅಂತಲೇ ಹೆಸರಿಸಿದರು.
7: ಕಲಾ ಉದ್ಯಮಶೀಲ,
8: ಎಸ್, ಹಿ ಈಸ್ ದಿ ಫಸ್ಟ್ ಥಿಯೇಟರ್ ಆರ್ಟ್ಸ್ ಎಂಟರ್ಪ್ರಿನ್ಯೂರ್.
7: ಬ್ಯೂಟಿಫುಲ್.
8: ಯಾಕಂದರೆ ಆತ ನಾಟಕ ರಚನೆ ಮಾಡ್ತಾ ಇದ್ದ, ಸಂಘಟನೆ ಮಾಡ್ತಾ ಇದ್ದ, ಅಭಿನಯ ಮಾಡ್ತಾ ಇದ್ದ, ಪ್ರದರ್ಶನ ಮಾಡ್ತಾ ಇದ್ದ, ರಂಗಕ್ಷೇತ್ರದ ಎಲ್ಲ ವಿಭಾಗಗಳಲ್ಲೂ ಹತೋಟಿ ಹೊಂದಿದ್ದವನು ಶೇಕ್ಸ್ಪಿಯರ್.
7: ಆಲ್ರೌಂಡರ್.
8: ಸಮಾಜದ ಎಲ್ಲ ವರ್ಗದ ಪ್ರೇಕ್ಷಕರು ಟಿಕೆಟ್ ಮೂಲಕವೇ ನಾಟಕ ನೋಡಬೇಕಾಗಿತ್ತು.
7: ಬ್ಯೂಟಿಫುಲ್.
8: ಅಂದರೆ ಎಥಿಕಲ್ ಬಿಸ್ನೆಸ್ ಏನಿದೆ ನ್ಯಾಯಯುತವಾಗಿ ಸಂಪಾದನೆ ಮಾಡ್ತಕ್ಕಂಥದ್ದು, ಅದರ ಲಾಭವನ್ನು ಸಮಾಜಕ್ಕೆ ಹಂಚಬೇಕು ಅನ್ನೋಂಥ ಗಾಂಧೀಜಿಯವರ ಕಲ್ಪನೆ, ತೃಪ್ತ ಸಮಾಜದ ಕಲ್ಪನೆ ಏನಿತ್ತು ಅದಕ್ಕೆ ಈಸ್ ದಿ ಎನ್ಸೆಂಬಲ್ ಅಂಡ್ ದಿ ಮಾಡೆಲ್.
7: ಓಕೆ.
8: ಇವತ್ತಿಗೂ ರಂಗಭೂಮಿಯಲ್ಲಿ ಶೇಕ್ಸ್ಪಿಯರೇ
7: ಅಲ್ಟಿಮೇಟ್.
8: ಕಾಳಿದಾಸನ್ ಯಾಕೆ ಸೆಲೆಕ್ಟ್ ಮಾಡಲಿಲ್ಲ, ಶೇಕ್ಸ್ಪಿಯರ್ನ ಯಾಕೆ ಸೆಲೆಕ್ಟ್ ಮಾಡಿದ್ರು ಅಂತ ಕಾರಣ ಇದು. ಹೌದಾ, ಕಾಳಿದಾಸ ಇರ್ಬೋದು, ಆದರೆ ಈ ರೀತಿಯ ಥಿಯೇಟರ್ ಆರ್ಟ್ಸ್ ಎಂಟರ್ಪ್ರಿನ್ಯೂರ್ ಆಗಿ ಎಮರ್ಜ್ ಆಗಿದ್ದು ಅದು ಇಂಡಸ್ಟ್ರಿಯಲ್ ಏಜ್, ಶೇಕ್ಸ್ಪಿಯರ್ನ ಕಾಲಘಟ್ಟ, ಕೈಗಾರಿಕಾ ಯುಗದ ಆರಂಭ, ಎರಡನ್ನೂ ಹಿನ್ನೆಲೆಯನ್ನು ಗಮನಿಸಿದಾಗ ರಂಗ ಸಂಸ್ಥೆಯನ್ನು ಖಾಸಗಿ ಕಂಪನಿಯಾಗಿ ಮತ್ತು ವ್ಯಾಪಾರಿ ಸಂಸ್ಥೆಯಾಗಿ ನೋಂದಣಿ ಮಾಡಿದ ಮೊಟ್ಟ ಮೊದಲ ವ್ಯಕ್ತಿ ವಿಲಿಯಂ ಶೇಕ್ಸ್ಪಿಯರ್ ಅಂತಾನೆ ಈ ಅಂಶನ ಗಮನಿಸಬೇಕಾಗುತ್ತೆ. ಯಾಕಂದರೆ
7: ಉದ್ಯಮವಾಗಿ ಮಾಡಿದವನು.
8: ಹೌದೌದು, ರಂಗಭೂಮಿಯನ್ನು ಥಿಯೇಟರ್ ಆರ್ಟ್ ಎಂಟರ್ಪ್ರಿನಿಯರ್ ಅಂತ ಸ್ಪಷ್ಟವಾಗಿ ಸಂಪೂರ್ಣವಾಗಿ ಒಂದು ರೋಲ್ ಮಾಡಲಾಗಿ ಕ್ರಿಯೇಟ್ ಮಾಡಿದ್ದು ವಿಲಿಯಂ ಶೇಕ್ಸ್ಪಿಯರೇ. ಹೌದಾ? ಈ ಹಿನ್ನೆಲೆಯಲ್ಲಿ ನೋಡಿದಾಗ ರಂಗಭೂಮಿಯಲ್ಲಿನ ಉದ್ಯಮಶೀಲತೆಯ ಸಾಧ್ಯತೆಯ ಬೆಳವಣಿಗೆ ಸುಮಾರು ಶೇಕ್ಸ್ಪಿಯರ್ ಕಾಲಘಟ್ಟದಲ್ಲಿ ಆರಂಭ ಆಗೋಗಿತ್ತು.
7: ಆಗಿದೆ
8: ಆಗ ಆರಂಭ ಆಗಬೇಕಾದ್ರೆ ಹಳದ ಹಿಂದಿನ ಅದರ ಹಿಂದಿನ ಶತಮಾನಗಳಲ್ಲಿ ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು ಸೇರ್ಕೋತಾ ಇತ್ತು.
7: ಸಿಕ್ಕಿದೆ.
8: ಒಂದೇ ದಿವಸದಲ್ಲಿ ಉದ್ಯಮಶೀಲ ಹುಟ್ಟಲ್ಲ. ಉದ್ಯಮಶೀಲ ಹುಟ್ಟಬೇಕಾದ್ರೆ ವಿವಿಧ ಕಾಲಘಟ್ಟದಲ್ಲಿ ಸಪೋರ್ಟಿಂಗ್ ಎಲಿಮೆಂಟ್ಸ್ಗಳು ಒಟ್ಟು ಕ್ರೋಢೀಕರಣ ಆಗಿ
7: ಸೇರ್ಕೊಂಡಿದೆ
8: ಶೇಕ್ಸ್ಪಿಯರ್ನ ರೂಪದಲ್ಲಿ ಆಚೆ ಬರ್ತದೆ. ನೋಡಿ, ಲಲಿತ ಕಲಾ ವಿಭಾಗಗಳಲ್ಲಿ ನಾವು ದೃಶ್ಯ ಮತ್ತು ಪ್ರದರ್ಶಕ ಅನ್ನೋಂಥ ಮನೋರಂಜನೆ ಮಾಧ್ಯಮ ಅಂತ ಡಿವೈಡ್ ಮಾಡಿದೆ. ಈ ಸೀಮಿತ ಅರ್ಥಕ್ಕೆ ನಿಂತ್ಕೊಂಬಿಟ್ಟಿದ್ದೀವಿ ನಾವೀಗ.
7: ಮುಂದಕ್ಕೆ ಹೋಗ್ತಾ
8: ಎಂಟರ್ಟೈನ್ಮೆಂಟ್ ಅಂತಲ್ಲ, ಆ್ಯಕ್ಚುಲಿ ಅಮ್ಯೂಸ್ಮೆಂಟ್ಗೆ ಕನ್ವರ್ಟ್ ಮಾಡಿದ್ದೀವಿ.
7: ಓಕೆ, ಗುಡ್.
8: ಎಂಟರ್ಟೈನ್ಮೆಂಟ್ ಬೇರೆ, ಅಮ್ಯೂಸ್ಮೆಂಟ್ ಅನ್ನೋದು ಬರೀ ಥ್ರಿಲ್ಲು.
7: ಥ್ರಿಲ್ಸ್.
8: ಇವತ್ತು ರಂಗಭೂಮಿ ಆ ಸೀಮಿತ ಅರ್ಥ ಎಂಟರ್ಟೈನ್ಮೆಂಟ್ನೂ ಕಡಿಮೆ ಆಗಿ ಅಮ್ಯೂಸ್ಮೆಂಟ್ಗೆ
7: ದಾರಿ,
8: ಅದಕ್ಕೆ ಯಾವ ಗುರಿ ಇಲ್ಲ. ಇಲ್ಲ, ಬರೀ ಥ್ರಿಲ್ ತೊಗೊಳ್ಳೋ ಅಂಥದ್ದು. ಈಗ ಹೆಂಗೆ ಹಿಪ್ಪಿ ಕಲ್ಚರ್ ಅಂತನೋ ಅಥವಾ ಡ್ರಗ್ಸ್ ತೊಗೊಂಡಾಗ, ಸ್ಟೆರಾಯ್ಡ್ ತೊಗೊಂಡಾಗ ಏನು ನಮಗೆ ಬಾಡಿ ಥ್ರಿಲ್ಸ್ ಆಗುತ್ತೋ, ಶಾಕ್ಸ್ ಆಗ್ತೋ,
7: ಅಲ್ಲಿಗೆ
8: ರಂಗಕಲೆಗಳ ನಿಜವಾದ ಸಾಮರ್ಥ್ಯ ಇರೋದು ಥಿಯೇಟರ್ ಆರ್ಟ್ಸ್ ಎಂಟರ್ಪ್ರಿನರ್ಶಿಪ್ ಆಗಿ ಡೆವಲಪ್ ಮಾಡೋದ್ರಲ್ಲಿ. ಬರೀ ಪ್ರೇಕ್ಷಕ ನಟ ಆಗಬೇಕು, ನಟ ನಾಟಕಕಾರ ಆಗಬೇಕು, ನಿರ್ದೇಶಕ ಆಗಬೇಕು, ಸಂಘಟಕ ಆಗಬೇಕು, ಅವನ ಕಡೆಗೆ ಥಿಯೇಟರ್ ಆರ್ಟ್ಸ್ ಎಂಟರ್ಪ್ರಿನಿಯರ್ ಆಗೋದೇ ಅಲ್ಟಿಮೇಟ್ ಗುರಿ,
7: ನಾಟಕದ ಗುರಿ.
8: ಬರೀ ನಟನೆಗೆ ಸೀಮಿತ, ನಿರ್ದೇಶನಕ್ಕೆ ನಾನು ಬರೀ ನಿರ್ದೇಶನ ಮಾತ್ರ ಮಾಡ್ತೀನಿ, ನಟನೆ ನಂಗೆ ಗೊತ್ತಿಲ್ಲ ಅನ್ನೋದೇ ಆಗಲಿ ಇನ್ನೊಂದೇ ಆಗಲಿ, ಅವೆಲ್ಲವೂ ಕೂಡ ಬರೀ ಪಾರ್ಟ್ ಪಾರ್ಟ್ ಪಾರ್ಟ್ಸ್ ಆಗುತ್ತೆ ಹೊರತು ಯೂನಿಫೈಡ್ ವ್ಯಕ್ತಿತ್ವ ಆಗೋದಿಲ್ಲ. ಈ ರಂಗಕಲೆಗಳ ನಿಜವಾದ ಸಾಮರ್ಥ್ಯ ಮತ್ತು ಆ ಸಾಮರ್ಥ್ಯಗಳ ಉದ್ಯಮಶೀಲತಾ ಸಾಧ್ಯತೆ ಬಗ್ಗೆ ಎಲ್ಲರ ಗಮನವನ್ನು ಸೆಳೆಯೋ ಅನಿವಾರ್ಯ ಕಾಲಘಟ್ಟದಲ್ಲಿ ನಾವಿದ್ದೀವಿ
7: ಈಗ. ಪ್ರಸ್ತುತ
8: ಮನೋರಂಜನೆ ಅನ್ನೋ ಪದದ ಮೂಲ ಏನು? ಅದು ಲ್ಯಾಟಿನ್ನಿಂದ ಬಂದಿದೆ, ಎಂಟರ್ಟೈನ್ಮೆಂಟ್ ಅನ್ನೋದು. ಎಲ್ಲವನ್ನು ಒಳಗೊಳ್ಳುವುದು, ಎಲ್ಲವನ್ನು ಸೇರಿಸಿ ಹೆಣೆಯುವುದು ಎಂಬ ಮೂಲ ಅರ್ಥ ಇರೋದು.
7: ಓಕೆ, ಹಂಗಾಗ್ತಿಲ್ಲ ಹಾಗಾದ್ರೆ.
8: ಆಗ್ತಾ ಇಲ್ಲ ಅಂದ್ರೆ ಅಮ್ಯೂಸ್ಮೆಂಟ್ಗೆ ಬಂದಿದ್ದೀರಾ? ಎಂಟರ್ಟೈನ್ಮೆಂಟ್ ಅನ್ನೋದ್ರ ಪದದ ಅರ್ಥವೇ ನಾವು ತಿಳ್ಕೊಳ್ಳದೆ, ಮೂಲವನ್ನೇ ಸಂಶೋಧನೆ ಮಾಡಿದೆ, ಬ್ಯಾಕ್ ಟು ಬೇಸಿಕ್ಸ್ ಅನ್ನೋದನ್ನ ಮರೆತು ಆ ಪದ ಮಾತ್ರ ಎಲ್ಲದಕ್ಕೂ ಅಪ್ಲೈ
7: ಮಾಡ್ಕೊಳ್ತೀವಿ.
8: ಎಲ್ಲವನ್ನು ಒಳಗೊಳ್ಳುವುದು ನೈ ತಾಲಮ್ಯ ಗುರಿ, ತೃಪ್ತ ಸಮಾಜದ ಗುರಿ. ಎಲ್ಲವನ್ನು ಸೇರಿಸಿ ಎಣೆಯುವುದು ನೈ ತಾಲಮ್ಯ ಗುರಿ, ತೃಪ್ತ ಸಮಾಜದ ಗುರಿ. ಇವನು ಅಂಟು ದಿಸ್ ಲಾಸ್ಟ್ ರಸ್ಕಿನ್ ಹೇಳೋದು ಕೂಡ 11 ಗಂಟೆ ಕೆಲಸ ಮಾಡಿದವನಿಗೂ 1 ರೂಪಾಯಿ, 4 ಗಂಟೆ ಕೆಲಸ ಮಾಡಿದವನು 1 ರೂಪಾಯಿ. ಎಲ್ಲರನ್ನೂ ಒಳಗೊಂಡು ತೃಪ್ತ ಸಮಾಜ ನಾಟಕಂ ಭಿನ್ನರು ಚೇರ್ ಜನಸ್ಯ ಬೌದಾಪೇಕಂ ಸಮಾರಾಧನಂ ಅನ್ನೋದ್ರ ಅರ್ಥ ಥಿಯೇಟರ್ ಆರ್ಟ್ಸ್ ಎಂಟರ್ಪ್ರಿನರ್ಶಿಪ್ ಅಂತಾನೆ.
7: ಎಂಟರ್ಟೈನ್ಮೆಂಟ್ ಅಲ್ಲ ಅದು.
8: ಅಲ್ಲ, ಎಂಟರ್ಟೈನ್ಮೆಂಟೇ ಇನ್ ದಿ ಮಾಸ್ಕ್ ಆಫ್ ಎಂಟರ್ಟೈನ್ಮೆಂಟ್ ಅಲ್ಟಿಮೇಟ್ ಇರತಕ್ಕಂಥದ್ದು ಇದೆ.
7: ಗೋಲ್ ಇಸ್ ದಿಸ್ ಒನ್.
8: ಹೌದಾ? ಪ್ರಾಚೀನ ಮನೋರಂಜಕರು ಏನು ಮಾಡ್ತಾ ಇದ್ರು? ಹಾಡಿನ ಮೂಲಕ, ಕಥೆಯನ್ನು ಹೇಳುವ ಮತ್ತು ತೋರಿಸುವ ಮೂಲಕ, ಸರಳ ಕುಣಿತಗಳ ಮೂಲಕ, ಚಿತ್ರ ಮತ್ತು ಶಿಲ್ಪ ಹಾಗೂ ವಾಸ್ತು ನಿರ್ಮಾಣದ ಮೂಲಕ ಸಮಾಜದ ಭಾವನೆಗಳ ಮತ್ತು ಬೌದ್ಧಿಕ ಕೊಂಡಿಗಳನ್ನು ಬಲವಾಗಿ ಹೆಣೆಯುವ ಸಾಮಾಜಿಕ ಎಂಜಿನಿಯರ್ಗಳೇ ಆಗಿದ್ದರು, ಸೋಷಿಯಲ್ ಎಂಜಿನಿಯರ್ಸ್. ಸೊ ನಾನು ಒಬ್ಬ ರಂಗಭೂಮಿಯ ಪ್ರಾಕ್ಟೀಷನರ್ ಆಗಿ ನನಗೆ ಹೆಮ್ಮೆ ಆಗ್ತದೆ, ನನ್ನ ಪ್ರೊಫೆಷನಲ್ಲಿ ಐ ಆಮ್ ಎ ಸೋಷಿಯಲ್ ಎಂಜಿನಿಯರ್, ಐ ಆಮ್ ನಾಟ್ ಎನ್ ಇಂಡಿವಿಜುವಲ್ ಡೆವಲಪರ್. ಒಬ್ಬ ಸೋಷಿಯಲ್ ಎಂಜಿನಿಯರ್ ಆಗಿ ನಿರಂತರ ಸಂಶೋಧನೆ ಮಾಡಬೇಕಾಗಿದ್ದು ನಾನು ಈ ಕ್ಷೇತ್ರದಲ್ಲಿ ಅಪ್ಪಿ ಒಪ್ಕೊಂಡಿರತಕ್ಕಂಥ ಅನಿವಾರ್ಯವಾದಂಥ ಕೆಲಸ, ಜವಾಬ್ದಾರಿ. ಹೌದಾ? ಈ ಸೇವೆಗೆ ಬದಲಾಗಿ ನಾನು ಸೋಷಿಯಲ್ ಇಂಜಿನಿಯರ್ ಆಗಿ ಮಾಡಿದ ಕೆಲಸಕ್ಕೆ ಬರವಾಗಿ ಗ್ರಾಹಕರು ನೀಡಿದ ಆಹಾರ ಅವರೇನು ತಗೋತಾ ಇದ್ದಿದ್ದು ಫುಡ್ ಕೊಡ್ತಾ ಇದ್ರು, ಬಟ್ಟೆ ಹಣಗಳ ಮೂಲಕ ಬದುಕು ನಡೆಸ್ತಾ ಇದ್ರು ಅವ್ರು ತಾನೆ.
7: ಅಷ್ಟೇ ಅಷ್ಟೇ,
8: ಯಾವುದೇ ಅನುದಾನಗಳು ಇರಲಿಲ್ಲ, ಯಾವುದೇ ಸಪೋರ್ಟ್ ಇರಲಿಲ್ಲ. ಹೌದಾ? ಅವರಿಗೆ ಅದು ಕಲೆಯೂ ಆಗಿತ್ತು, ಉದ್ಯಮನೂ ಆಗಿತ್ತು.
7: ಓಕೆ.
8: 17ನೇ ಶತಮಾನದ ಆರಂಭದಲ್ಲಿ ಎಂಟರ್ಟೈನ್ಮೆಂಟ್ ಎಂಬ ಪದದ ಮೂಲ ಅರ್ಥ ಬದಲಾಗಿ ಫ್ರೆಂಚ್ ಭಾಷೆ ಅಮ್ಯೂಸ್ಗೆ ತಳುಕು ಹಾಕುವಂತು. ಅಮ್ಯೂಸ್ ಪದದ ಅರ್ಥ ರಿಯಾಕ್ಷನ್ ಟು ಸ್ಟುಪಿಡ್ ಬಿಹೇವಿಯರ್ ಅಂತ.
7: ಬ್ಯೂಟಿಫುಲ್.
8: ಇವತ್ತು ನಡೀತಾ ಇರತಕ್ಕಂಥ ಪರ್ಫಾರ್ಮರ್ಸಿನ ಸ್ಟುಪಿಡ್ ಬಿಹೇವಿಯರ್ಸ್ಗಳು ಕೈಕಾಲು ಒದರುವಿಕೆಯ ನೃತ್ಯ ಅಂತ ಭಾವಿಸಿರುವಂಥದ್ದು, ಅನವಶ್ಯಕ ತಳುಕು ಹಾಕೊಂಡಿರೋದು, ಅನವಶ್ಯಕ ಹುಚ್ಚು ಕುಣಿತಗಳೇ
7: ಇವಾಗಿನ
8: ಇವತ್ತು ಆಗಿರತಕ್ಕಂಥದ್ದು. ಅದಕ್ಕೆ ಕ್ಲಾಪ್ ಹೊಡೆದ್ರೆ, ಅದಕ್ಕೆ ವಿಸಿಲ್ ಹೊಡೆದ್ರೆ, ಅದಕ್ಕೆ ಶಿಲ್ಲೆ ಹೊಡೆದ್ರೆ, ಅದನ್ನು ಇಮಿಟೇಟ್ ಮಾಡಿದ್ರೆ ಉದ್ಯಮಶೀಲತೆಯ ಗಾಂಧೀಜಿಯವರ ಕಲ್ಪನೆಗೆ ಬರುತ್ತಾ?
7: ಆಯಿತು,
8: ಹೌದಲ್ಲ. ರಂಗಕಲೆಗಳ ಕುರಿತು ಒಂದು ಸ್ಪಷ್ಟ ವ್ಯಾಖ್ಯಾನ ಇದೆ. ಇಟ್ ಈಸ್ ಎ ಡೆಫಿನಿಷನ್, ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ರಂಗಕಲೆ ಅಂದರೆ ಏನು ಅಂತ ಹೇಳ್ತಾರೆ, ಬದುಕಿನಲ್ಲಿ ಇರುವ ಎಲ್ಲ ಕೆಡುಕುಗಳು, ಹುಚ್ಚುತನಗಳು, ಕುರೂಪಗಳನ್ನು ಸ್ವೀಕರಿಸಿ
7: ಅಕ್ಸೆಪ್ಟ್ ಮಾಡ್ಕೋಬೇಕು.
8: ಅದಕ್ಕೆ ಬದಲಾಗಿ ಬದುಕಿಗೆ ಎಲ್ಲ ಒಳಿತು, ಜ್ಞಾನ ಮತ್ತು ಸೌಂದರ್ಯವನ್ನು ಹಿಂದಿರುಗಿಸುವ ಕ್ಷೇತ್ರವೇ ಲಲಿತ ಕಲಾಕ್ಷೇತ್ರ ಆಗಿದೆ. ಗಾಂಧೀಜಿಯವರು ಹೇಳಿದ್ದೇನು ನೈ ತಾಲೀಮ್ನಲ್ಲಿ, ಅಂಟು ದಿಸ್ ಲಾಸ್ಟ್ ಅಲ್ಲಿ ರಸ್ಕಿನ್ ಹೇಳಿದ್ದೇನು. ಇಲ್ಲದಿದ್ರೆ 2000 ವರ್ಷದಿಂದ ಭರತನ ನಾಟ್ಯಶಾಸ್ತ್ರ ಅಂತ ಸ್ಪಷ್ಟವಾದಂಥ ಒಂದು ವ್ಯಾಖ್ಯಾನ ಬರೋದಕ್ಕೆ ಸಾಧ್ಯ ಆಗಿತ್ತು? ಆ ಟೆಕ್ನಿಕಲ್ ಬುಕ್ ಎಮರ್ಜ್ ಆಗಕ್ಕೆ ಕಾರಣ ಏನು? 2000 ವರ್ಷದ ಹಿಂದೆ ಈ ಎಲ್ಲ ಅಂಶಗಳ ಹಿನ್ನೆಲೆಯಲ್ಲಿ.
2: ಶ್ರೋತೃ ಮಿತ್ರರೇ, ಇದುವರೆಗೆ ಗಾಂಧೀಜಿಯವರ ಚಿಂತನೆಯ ಹಿನ್ನೆಲೆಯಲ್ಲಿ ಶೈಕ್ಷಣಿಕ ಸಾಫಲ್ಯ ಹಾಗೂ ಉದ್ಯಮಶೀಲತೆಗಾಗಿ ರಂಗ ಶಿಕ್ಷಣ ಎಂಬ ವಿಷಯದ ಕುರಿತು ಶ್ರೀನಿವಾಸ್ ಪಾಪು ಅವರೊಂದಿಗೆ ಜಿಎಲ್ ಜನಾರ್ದನ್ ಅವರ ವಿಶೇಷ ಸಂವಾದವನ್ನು ಆಲಿಸಿದೆವು. ರಂಗ ಶಿಕ್ಷಣ ಮತ್ತು ಅದರ ಮೂಲಕ ಶಿಕ್ಷಣ ಹಾಗೂ ಉದ್ಯಮಶೀಲತೆಯ ಸಾಧ್ಯತೆಗಳ ಕುರಿತು ಹಲವು ವಿಚಾರವನ್ನು ತಿಳಿದುಕೊಂಡೆವು. ಈ ವಿಶೇಷ ಸಂವಾದಕ್ಕಾಗಿ ಶ್ರೀನಿವಾಸ್ ಪಾಪು ಹಾಗೂ ಜಿಎಲ್ ಜನಾರ್ದನ್ ಅವರಿಗೆ ಧನ್ಯವಾದಗಳು. ಈ ಸಂವಾದವನ್ನ ಆಲಿಸಿದ ನಿಮಗೂ ಧನ್ಯವಾದಗಳು. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ.
3: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-0883. ಸಂಖ್ಯೆ ಮತ್ತೊಮ್ಮೆ 0818-2-3583. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
1: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
0: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
1: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.

0: யாரோ வந்து
1: ಕಾವ್ಯಾ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಮಹಾಲಕ್ಷ್ಮಿ ಸ್ವೀಟ್ಸ್.
3: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
8: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818128083. ಸಂಖ್ಯೆ ಮತ್ತೊಮ್ಮೆ 0818235808083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
1: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಕಾಫಿ ವಿತ್ RJ ಕಾರ್ಯಕ್ರಮ. ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಕಾಫಿ ವಿತ್ RJ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ. ಏನಪ್ಪ ಇವತ್ತು ಕಾಫಿ ವಿತ್ RJ ಕಾರ್ಯಕ್ರಮದಲ್ಲಿ ವಿಷಯ ಅಂತ ಕೇಳ್ತಾ ಇದ್ದೀರಾ? ಅಥವಾ ಹೊರಗಡೆ ವಾತಾವರಣ ಎಲ್ಲ ನೋಡಿ ಅಯ್ಯೋ ಇಷ್ಟು ಬೇಗ 4 ಗಂಟೆ ಆಯಿತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯಾಕಪ್ಪ ಅಂದರೆ ಆ ರೀತಿ ಇದೆ ವಾತಾವರಣ. ಬಿಸಿಲು ಅಂದರೆ ಬಿಸಿಲು, ಬೇಸಿಗೆ ಬಿಸಿಲಾಗಿದೆ ಅಲ್ವಾ? ಸ್ನೇಹಿತರೆ, ವಾತಾವರಣದಲ್ಲಿ ಕೂಡ ಸ್ವಲ್ಪ ಬದಲಾವಣೆ ಕಾಣ್ತಾ ಇದ್ದೀವಿ. ಹಾಗೆ ನವರಾತ್ರಿಯ ಹಬ್ಬದ ಸಡಗರ ಸಂಭ್ರಮ ಕೂಡ ಎಲ್ಲೆಡೆ ನಡೀತಾ ಇದೆ. ಹಾಗೆ ನಮ್ಮ ಕಾಫಿ ವಿತ್ RJ ಕಾರ್ಯಕ್ರಮದಲ್ಲಿ ಈ ದಿನದ ವಿಷಯ ಏನಪ್ಪ ಅಂದರೆ, ಸ್ನೇಹಿತರೆ, ಒಂದು ಕಾಲ ಇತ್ತು, ಹನಿ ಹನಿ ಗೂಡಿದ್ರೆ ಹಳ್ಳ, ತೆನೆ ತೆನೆ ಸೇರಿದ್ರೆ, ತೆನೆ ತೆನೆ ಕೂಡಿದ್ರೆ ಬಳ್ಳ ಅನ್ನೋ ಒಂದು ಮಾತಿತ್ತು. ಹಾಗೆ ಆಗ ಅಪ್ಪ ಅಥವಾ ಅಮ್ಮ ಅಥವಾ ಅಜ್ಜಿ ಒಂದು 5 ರೂಪಾಯಿ ನಮಗೇನಾದರೂ ಕೊಟ್ಟರೆ ಅದರಲ್ಲಿ 2 ರೂಪಾಯಿ ಖರ್ಚು ಮಾಡಿಕೊಂಡು ಮಿಕ್ಕಿರೋ ಹಣನ, ಮಿಕ್ಕಿರೋ ದುಡ್ಡನ್ನು ನಾವು ಸೇವಿಂಗ್ ಅಂತ ಮಾಡ್ಕೊಳ್ತಾ ಇದ್ವಿ ಅಲ್ವಾ? ಅಷ್ಟಂದರೆ 5 ರೂಪಾಯಲ್ಲಿ ಅಷ್ಟೊಂದು ನಾವು ಸೇವಿಂಗ್ ಮಾಡ್ಕೊಳ್ತಾ ಇದ್ವಿ. ಫಾರ್ ಎಕ್ಸಾಂಪಲ್ ಹೇಳಿದ್ದು ನಾನು. ಆದರೆ ಈಗ ಅದರ ಒಂದು ಏನು ದುಡ್ಡಿನ ಒಂದು ಖರ್ಚು ಇತಿಮಿತಿನೇ ಬದಲಾವಣೆಯನ್ನು ಕಾಣ್ತಾ ಇದ್ದೀವಿ. ಉಳಿತಾಯ ಮಾಡುವಂಥದ್ದು ತುಂಬ ಮುಖ್ಯ. ಯಾಕಪ್ಪ ಅಂದರೆ ಈಗಿನ ಒಂದು ಉಳಿತಾಯವೇ ಮುಂದಿನ ಭವಿಷ್ಯಕ್ಕೆ ಒಂದು ದಾರಿ ಮಾಡಿಕೊಡತ್ತೆ ಅನ್ನೋ ಒಂದು ಮಾತು ಇದೆ. ಅಪ್ಪನ ಉಳಿತಾಯವೇ ಮಕ್ಕಳ ಭವಿಷ್ಯ ಅನ್ನೋ ಒಂದು ಮಾತು ಇದೆ. ಹಾಗಾದರೆ ಸ್ನೇಹಿತರೆ, ನಿಮ್ಮ ಪ್ರಕಾರ ಉಳಿತಾಯ ಅಂದರೆ ಜಿಪುಣತನನೋ ಅಥವಾ ಬುದ್ಧಿವಂತಿಕೆಯೋ? ಸೊ ನಿಮ್ಮ ಪ್ರಕಾರ ಏನು, ಬುದ್ಧಿವಂತಿಕೆನಾತನ, ಜಿಪುಣತನನೋ, ಅಥವಾ ಇತ್ತೀಚೆಗೆ ಉಳಿತಾಯ ಮಾಡುವಂಥದ್ದು ಎಷ್ಟು ಮುಖ್ಯ ಆಗತ್ತೆ? ಹಾಗೆ ನಿಮ್ಮ ಮನೆಯ ಫೈನಾನ್ಸ್ ಮಿನಿಸ್ಟರ್ ಯಾರು? ಹಾಗೆ ಮಕ್ಕಳಿಗೆ ನೀವು ಉಳಿತಾಯದ ಬಗ್ಗೆ ಯಾವ ರೀತಿಯೆಲ್ಲ ಪಾಠ ಹೇಳ್ಕೊಡ್ತೀರಾ ಅನ್ನೋದ್ರ ಬಗ್ಗೆ ಈ ದಿನ ನೀವು ನನ್ನೊಟ್ಟಿಗೆ ಕಾಫಿ ವಿತ್ RJ ಕಾರ್ಯಕ್ರಮದಲ್ಲಿ ಮಾತನಾಡಬಹುದು. ನೀವು ಕರೆ ಮಾಡಬೇಕಾಗಿರುವ ಸಂಖ್ಯೆ 9686090 9679. ಈ ಸಂಖ್ಯೆಗೆ ಕರೆ ಮಾಡಿ ಉಳಿತಾಯ ಮಾಡೋದು ಜಿಪುಣತನನೋ ಅಥವಾ ಮುಂದಿನ ಭವಿಷ್ಯಕ್ಕೆ ಬೇಕು ಅಂತ ಅನ್ನುವಂತಹ ಬುದ್ಧಿವಂತಿಕೆಯೋ, ಇದ್ರ ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಫಸ್ಟ್ ಕರೆ ಯಾರು, ಎಲ್ಲಿಂದ, ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ನಮಸ್ತೆ.
0: ನಮಸ್ಕಾರ ಮೇಡಮ್.
1: ನಮಸ್ತೆ ಸೋಮಶೇಖರ್ ಸರ್.
0: ಹೌದು ಮೇಡಮ್.
1: ಓಕೆ ಸರ್.
0: ಹೇಳಿ ಮೇಡಮ್.
1: ಸರ್ ಇವತ್ತಿನ ವಿಷಯ ಗೊತ್ತಾಯ್ತಾ?
0: ಹೌದು ಮೇಡಮ್.
1: ಸರ್ ಉಳಿತಾಯ ಮಾಡೋದು ಎಷ್ಟು ಮುಖ್ಯ?
0: ಮೇಡಮ್ ಉಳಿತಾಯ ಮಾಡೋದು ಖಂಡಿತವಾಗಿಯೂ ಬುದ್ಧಿವಂತಿಕೆಯ ಹೊರತು ಜಿಪ್ರಂತನ ಅಲ್ಲ ಮೇಡಮ್.
1: ಓಕೆ.
0: ಹಣವನ್ನು ಗಳಿಸುವುದು ಎಷ್ಟು ಮುಖ್ಯವೋ ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವುದು ಕೂಡ ಅಷ್ಟೇ ಮುಖ್ಯ ಮೇಡಮ್. ಉಳಿತಾಯನ ಬೇರೆ ಮೇಡಮ್, ಜಿಪಣತನ ಬೇರೆ ಮೇಡಮ್. ಅಂದ್ರೆ ಉಳಿತಾಯ ಅಂದ್ರೆ ಮೇಡಮ್ ಬುದ್ಧಿವಂತಿಕೆಯಿಂದ ಉಳಿತಾಯ ಮಾಡ್ತೀವಲ್ಲ, ಇದು ನಾಳೆ ಯಾವ್ದಾದ್ರು ತುರ್ತು ಪರಿಸ್ಥಿತಿಗಳು ಬಂದ್ರೆ ಮೇಡಮ್,
1: ಸಮಸ್ಯೆ ಬಂದ್ರೆ, ತೊಂದರೆ ಬಂದ್ರೆ.
0: ಹೌದು ಮೇಡಮ್, ಆರೋಗ್ಯ ಆಮೇಲೆ ಇದು ಮನೆ

0: ಓಕೆ, ಅನಗತ್ಯ ಖರ್ಚುಗಳಿಗೆ ಆಡಂಬರಕ್ಕೆ. ಓಕೆ ಓಕೆ. ಹಾಗೆ ಸರ್, ನೀವು ಉಳಿತಾಯ ಮಾಡಿ ಏನಾದರೂ ಸಾಧನೆ ಮಾಡಿದುಂಟ ಅಂದ್ರೆ, ಜೀವನದಲ್ಲಿ ಮನೆ ಕಟ್ಟಿದ್ದು ಅಥವಾ ಮಕ್ಕಳಿಗೆ ಭವಿಷ್ಯದ ಬಗ್ಗೆ ಏನಾದರೂ ಕೂಡಿಟ್ಟಿದ್ದು, ಫೀಸ್ ಕಟ್ಟಿದ್ದು, ಅದರಿಂದ ಆ ಥರ ಏನಾದರೂ ಯೂಸ್ ಆಯ್ತಾ?
1: ಆಗಿದೆ ಮೇಡಮ್.
0: ಏನ್ ತಗೊಂಡ್ರಿ, ಏನ್ ಮಾಡಿದ್ರಿ ಸರ್?
1: ಇಲ್ಲ, ಮಕ್ಕಳಿಗೆ ಎಜುಕೇಶನ್ ಕೊಡಿಸ್ತಾ ಇದೀವಿ ಮೇಡಮ್. ಇನ್ನ
0: ಓಕೆ, ಸೂಪರ್, ವೆರಿ ನೈಸ್.
1: ಅದೇ ಒಂದು ನಮಗೆ ಉಳಿತಾಯ ಆಗಿರೋದು ಮೇಡಮ್.
0: ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್.
1: ಥ್ಯಾಂಕ್ ಯು ಮೇಡಮ್.
0: ಹಾಗೆ ಸರ್, ಮತ್ತೊಂದು, ಈಗ ಬ್ಯಾಂಕ್ ಇಂದ ತುಂಬಾನೇ ಅಂದ್ರೆ ಆನ್ಲೈನ್ ಅಲ್ಲೇ ಹಣ ಟ್ರಾನ್ಸಾಕ್ಷನ್ ಆಗೋದು ಅದೆಲ್ಲ ಬಂದಿದೆ ಅಲ್ವಾ, ನಿಮಗೆ ಬ್ಯಾಂಕ್ ಇಂದ ಓಕೆನೋ? ಮೊದ್ಲಿದ್ದು ಆ ವ್ಯವಸ್ಥೆ ಚೆನ್ನಾಗಿತ್ತು, ಯಾವ ವ್ಯವಸ್ಥೆ ನಿಮಗೆ ತುಂಬಾ ಇಷ್ಟ ಆಗಿತ್ತು
1: ಅಂದ್ರೆ? ಮುಂಚೆ ಬ್ಯಾಂಕಿಂದ ಸೇಫ್ಟಿ ಇರುತ್ತೆ ಮೇಡಮ್. ಇದು ಆನ್ಲೈನ್ ಅಂತಂದ್ರೆ ಮೇಡಮ್, ಈ ಒಂದು ನಂಬರ್ ಏನಾದ್ರೂ ನಾವು ಫಾಲ್ಟ್ ಮಾಡಿದ್ವಿ, ಆಮೇಲೆ ಈ ಆನ್ಲೈನ್ ಇಂದ ಸ್ವಲ್ಪ ಜಾಸ್ತಿ ಇದಾಗ್ತಾ ಇದಾವೆ,
0: ಸಮಸ್ಯೆ ಆಗ್ತಾ ಇದೆ ಅಂತ,
1: ಸಮಸ್ಯೆನೂ ಜಾಸ್ತಿ ಆಗ್ತಾ ಇದಾವೆ. ಹಾಗಾಗಿ ಬ್ಯಾಂಕಿನಲ್ಲೇ ನಾವು ಡೆಪಾಸಿಟ್ ಇದು ಟ್ರಾನ್ಸಾಕ್ಷನ್ ಮಾಡಿದ್ನಪ್ಪ ಅಂದ್ರೆ ಬಹಳ ಬೆಟರ್ ಅಂತ ನಮ್ಗೆ ಆತರ ಅನಿಸ್ತದೆ.
0: ಅಂದ್ರೆ ಹಳೆಯ ಪದ್ಧತಿನೇ ಚೆನ್ನಾಗಿತ್ತು ಅಂತ ನಿಮ್ ಪ್ರಕಾರ?
1: ಕರೆಕ್ಟ್ ಮೇಡಮ್. ಆದ್ರೆ ಈ ಪದ್ಧತಿ ಇವಾಗ ಹೆಂಗಿದೆ ಆತರ ಹೋಗೋದೆ ಒಂಥರ ಬೆಟರ್ ಅನಿಸ್ತಾ ಇದೆ ಮೇಡಮ್.
0: ಇದು ತುಂಬಾ ಈಸಿ ಆಗುತ್ತೆ
1: ಹೋಗೋದು, ಮತ್ ಬ್ಯಾಂಕಿಗೆ ಹೋಗ್ಬೇಕು, ದುಡ್ಡು ಬಿಡಿಸ್ಕೊಂಡ್ ಬರ್ಬೇಕು, ಚೆಕ್ ಬರೀಬೇಕು, ಅವೆಲ್ಲ ಇವು ಈಗಿಂದ ಹೊಸ ಇದ್ರಲ್ಲಿ
0: ಇಲ್ಲ,
1: ಇದು ಆಗಲ್ಲ ಮೇಡಮ್. ಆನ್ಲೈನ್ ಅಂದ್ರೆ ಟಕ್ಕ ನಂಗೆ ನಂಬರ್ ಹೊಡೆಯೋದು,
0: ಎಲ್ಲಿ ಕೂತಿರ್ತೀವೋ ಅಲ್ಲೇ ಎಲ್ಲ ಆಗುತ್ತೆ ಕೆಲಸ.
1: ಓಟಿಪಿ ಹಾಕ್ಬಿಟ್ರೆ ಪಿನ್ ಹೊಡೆದ್ಬಿಟ್ರೆ ಸಾಕ್ ಮೇಡಮ್, ಹೋಗ್ಬಿಡ್ತದೆ.
0: ಓಕೆ ಓಕೆ.
1: ಅದು ಇದರಿಂದ ಸ್ವಲ್ಪ ಡೇಂಜರಸ್ ಇದೆ ಮೇಡಮ್ ಆನ್ಲೈನ್ ಇಂದ.
0: ಯಾವ್ದೇ ಆಗ್ಲಿ ಒಂದು ಬುದ್ಧಿವಂತಿಕೆಯಿಂದ ಮಾಡ್ಕೊಳ್ಬೇಕು ಹುಷಾರಾಗಿ.
1: ಹೌದು ಹೌದು ಹೌದು ಮೇಡಮ್.
0: ಓಕೆ ಸರ್, ಓಕೆ, ಥ್ಯಾಂಕ್ ಯು.
1: ಥ್ಯಾಂಕ್ ಯು ಮೇಡಮ್.
0: ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ ಮೇಡಮ್.
0: ನಮಸ್ತೆ ಸೌಮ್ಯ ಮೇಡಮ್, ಹೇಗಿದ್ದೀರಿ?
2: ಆರಾಮಿದ್ದೀವ್ರಿ ಮೇಡಮ್. ಟೀ ಆಯ್ತು ತಮ್ದು?
0: ಇಲ್ಲ ಇಲ್ಲ, ಕಾರ್ಯಕ್ರಮ ಮುಗಿದ್ಮೇಲೆ ತಗೋಬೇಕು.
2: ಓಕೆ ಮೇಡಮ್, ನಾವು ಕುಡ್ಕೊಂಡೇ ಬಂದೀವಿ ಚಾ.
0: ಒಳ್ಳೇದು ಒಳ್ಳೇದು.
2: ಹಾ, ಹೇಳ್ಬೇಕ್ರಿ
0: ಮೇಡಮ್. ಉಳಿತಾಯದ ಬಗ್ಗೆ ಮಾತಾಡ್ತಾ ಇದ್ವಿ.
2: ಹೌದು ಮೇಡಮ್, ಉಳಿತಾಯ ಅಂದ್ರೆ ಅವಾಗಿನ ಕಾಲದಾಗ ಎಷ್ಟೆಷ್ಟೋ ಬರ್ತಿತ್ತು. ಅದೇನೋ ಅಂತಾರಲ್ಲ, ಹಿಡಿ ತುಂಬಾ ರೊಕ್ಕ ಇದ್ರ ಚೀಲ್ ತುಂಬಾ ಏನೋ ಅಂತಾರೆ ಸಂತಿ. ಈಗ ಚೀಲ್ ತುಂಬಾ ರೊಕ್ಕ ಒಯ್ದ್ರು ಹಿಡಿ ತುಂಬಾ ಸಾಮಾನ್ ಬರಂಗಿಲ್ಲ,
0: ಸಿಗಲ್ಲ. ಹೌದು, ಅಷ್ಟೊಂದು ದುಬಾರಿ ಆಗಿದಾವೆಲ್ಲ.
2: ಅಷ್ಟೊಂದು ದುಬಾರಿ ಆಗೈತಿ. ಮತ್ತ ನಾವ್ ಉಳಿತಾಯ ಹೆಂಗ್ ಮಾಡ್ಬೇಕಪ್ಪ ಅಂದ್ರ, ಚೌಕಾಶಿ ಅಂತ ಹೆಣ್ಮಕ್ಳು ಎಲ್ಲಾರು ಮಾಡ್ತಾರ. ಹಾ, ಚೌಕಾಶ್ ಮಾಡಿ ಆತರ ಒಂದ್ ಅವ್ರ 20 ರೂಪಾಯಿ ಹೇಳಿದಾರಂದ್ರ ನಾವ್ ಒಂದ್ ಸುಮ್ 4 ರೂಪಾಯಿ ಬಿಡಿಸ್ಕೋಬೇಕು. ಈಗ ಸಾಡಿ ತರದಕ್ ಹೋಗ್ತಿರ್ತೇವಿ, ನಮ್ ಅಲ್ಲಿ ಸ್ವಾಭಿಮಾನ ಕಾಡ್ತೈತೆ ಅಂತ ಅವ್ರು ಹೇಳದಷ್ಟೇ ಕೊಡ್ತಂದ್ರೆ ಅದು ಉಳಿತಾಯ ಆಗಂಗಿಲ್ಲ. ಏ, ಅಲ್ಲಿ ಹೆಂಗ್ ಬೆಳೆದ್ವ ಮುಜುಗಾರ ಅನಿಸ್ತೈತೆ ಅಂತಿರ್ತಾರ ಒಬ್ಬೊಬ್ರು. ಹಾ, ಅವ್ರ 1200 ರೂಪಾಯಿ ಹೇಳಿದ್ರೆ ನಾವು ಸುಮ್ ಒಂದ್ 800 ರೂಪಾಯಿ ಇಲ್ಲ 1000 ರೂಪಾಯಿ ಕೊಟ್ಟರೆ 200 ರೂಪಾಯಿ ಉಳಿತಾಯ ಆಗ್ತೈತೆ ಅಲ್ಲಿ ಅಂತ ಹೇಳ್ತೀನ್ರಿ. ಮತ್ತ ಅವಾಗಿನ ಕಾಲದಾಗ ಅಂತಿದ್ರಿ ಒಂದ್ ಗಾದಿ ಮಾತು, ಜೀನಿ ಅಂಗೈ ಆಗಿರ್ತಾಳಂತ್ರಿ ಲಕ್ಷ್ಮಿ, ದಾನಿ ಅಂಗಳದಾಗ ನಿಂದ್ರಂಗಿಲ್ಲ ಅಂತ ಆಕಿ.
0: ಓಕೆ,
2: ಅಂದ್ರ ನಾವು ಆಕಿ ಕೊಟ್ಟಿದ್ದೆಲ್ಲ ನಾವು ಬರೀ ದಾನಾನೇ ಮಾಡ್ಕೊತ ಹೋದ್ರೆ ಅಲ್ಲೆಲ್ಲಿ ಉಳಿತಾಯ ಆಗಂಗಿಲ್ಲ ಅಂತ ಹೇಳ್ತಾರಿ. ಅದಕ್ಕಾಗಿ ಆತರ ಎಲ್ಲ ನಮ್ ಕಡೆ ಮಾತಾಡ್ತಿರ್ತಾರು. ಮತ್ ಇಲ್ಲೊಬ್ರು ನಮ್ಮಲ್ಲಿ ಅಣ್ಣ ಅದಾರು, ಅವ್ರೇನ್ ಹೇಳ್ತಿರ್ತಾರಪ್ಪ ಅಂದ್ರ, ನಾವ್ ಮುಂದ್ ಗಳಿಸೋದು ಬೇಡ, ಇದ್ದಿದ್ದೆ ಕೈಕೊಂಡು ಹೋದ್ರೆ ಗಳಿಸ್ದಂಗ ಅಂತ ಹೇಳ್ತಾರೆ. ಅಷ್ಟೊಂದ್ ಈಗ ದುಬಾರಿ ಆಗ್ಬಿಟ್ಟೈತೆ ಅಂತಾರೆ ಎಲ್ಲ. ಹಾ, ಇದ್ದಿದ್ದ ಆಸ್ತಿನೇ ನಾವ್ ಕೈಕೊಂಡು ಹೋದ್ರೆ ಅದೇ ಒಂದ್ ಗಳಿಸ್ದಂಗ ಅಂತ ಹೇಳ್ತಾರಿ. ಈ ತರ ನಾ ಹೇಳ್ತೀನ್ರಿ, ನಾನು ಮಾತ್ರ ಅದೇನಂತಾರಲ್ಲ, 1000 ರೂಪಾಯಿ ಖರ್ಚು ಮಾಡಿದ್ರ 1 ರೂಪಾಯಿಗೂ ನಾ ಶಾಣೆತನ ಮಾಡ್ತೀನಿ.
0: ಓ ಹಾಗೆ.
2: ಯಾರೇ ನೀವು 1 ರೂಪಾಯಿ ಕೊಡದಿದ್ರ ಮೊದ್ಲು ನನ್ ಕೊಟ್ಟು ಹೋಗ್ರಿ ಅಂತ ಹೇಳ್ತೀನಿ. ನಾ ಯಾರು ಬೇಕಾದ್ರೆ ದಾನ ಮಾಡ್ಲಿ ಬಂದವ್ರಿಗೆಲ್ಲ, ಆದ್ರೆ 1 ರೂಪಾಯಿಗೂ ಶಾಣೆತನ ಮಾಡ್ತೀನಿ.
0: ವ್ಯವಹಾರ ಅಂದ್ರೆ ವ್ಯವಹಾರ.
2: ಹಾ ಹಾ, ಕರೆಕ್ಟ್. ವ್ಯವಹಾರ ಅಂದ್ರೆ ನಾವ್ ಎಲ್ಲರೂ ಟೀ ಕುಡಿಬೇಕು, ಎಲ್ಲರೂ ಬಸ್ಸಿಗೆ ಹೋಗ್ಬೇಕು, ಅದು ಸ್ನೇಹಿತರೊಳಗ್ ಏನೇ ಹೆತ ಕಡಿಮೆ ಇರ್ಬಹುದು, ಆದ್ರೆ ಅವ್ರೊಳಗ್ ಮಾತ್ರ ನನ್ ಕರೆಕ್ಟ್ ಇದ್ದಿದ್ ರೊಕ್ಕ ಕೊಟ್ಟ ಹೋಗ್ರಿ ಅಂತ ಹೇಳ್ತೀನಿ. ಓ ಬಿಡು, ಅಟ್ ಉಣಿಸ್ತೀವಿ ತಿನ್ನಿಸ್ತೀವಿ 1 ರೂಪಾಯಿ ಬಿಡಂಗಿಲ್ಲ ಅಂತ ಅಂತಿರ್ತಾರ ಎಲ್ಲಾರು.
0: ಇತ್ತೀಚೆಗೆ ನಿಮಗ್ ಫೋನ್ ಬಂದ್ಮೇಲೆ ಉಳಿತಾಯ ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆಯಾ
2: ಮೇಡಮ್? ಮೊದ್ಲ ಮಾತ್ ಹೇಳ್ಬೇಕಂದ್ರ ಫೋನ್ ಇರಕ್ಕಿಂತ ಮೊದ್ಲೇ ನಮ್ಗ್ ಚಲೋ ಇದ್ದೋಯವ್ರಿ. ಯಾಕಂದ್ರ ಉಳಿತಾಯ ಹೆಂಗ್ ಬರ್ತದ್ರಿ ಇದು ಫೋನಿಗೆ, ನಾವ್ ಎಲ್ಲರ್ಗೂ ಮಾತಾಡ್ಬೇಕು, ಟೈಮ್ ವೇಸ್ಟ್ ಆಗ್ತೈತಿ.
0: ಅದಕ್ಕಲ್ಲ, ಈಗ ಫೋನ್ ಪೇ ಗೂಗಲ್ ಪೇ ಮಾಡಿದಾಗ ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ವಾ? ಈಗ ಕೈಯಲ್ಲಿ ದುಡ್ಡು ತಗೊಂಡೋಗಕ್ಕೂ ಫೋನ್ ಅಲ್ಲಿ ದುಡ್ಡು ಇರೋದಕ್ಕೂ ಎಲ್ಲದು ತಗೋಬಿಡ್ತೀವಿ.
2: ವ್ಯತ್ಯಾಸ ಐತ್ರಿ ಅದು. ಯಾಕಂದ್ರ ಫೋನ್ ದೊಳಗ ದುಡ್ಡು ಇರ್ತಾವ ನಮಗ, ನಾವ್ ಯಾರ್ ಬೇಕಾದ ಅವ್ರಿಗೆ ಎಲ್ ಬೇಕಾದ ಅಲ್ಲಿ ಕೊಡ್ಬಹುದು, ಆಮ್ಯಾಗ ಅದನ್ನ ಖರ್ಚು ಮಾಡ್ಬಹುದು. ಆದ್ರ ಕೈಯಾಗ ನೋಟ್ ಕೊಡ್ಬೇಕಾದ್ರೆ ನಾವ್ ಹಿಂದೆ ಮುಂದೆ ನೋಡ್ತೇವಿ. ಹಾ, ಕೈಯಾಗಿನ ರೊಕ್ಕ ಬಿಚ್ಚಿ ಬ್ಯಾಗ್ದಾಗಿನ ತೆಗೆದುಕೊಡ್ಬೇಕು.

0: ಮಾಡ್ಬೇಕಾದ್ರಪ್ಪ ನಾವು ಬ್ಯಾಗ್ದಂಗ್ ತೆಗೆದ್ಕೊಳ್ಬೇಕಾ ಬೇಡದವ್ರಿಗೆ ಅಂತ ಅಂತೇವು. ಇದು ಫೋನ್ ಪೇ ಬಂದ್ ಏನಾಗ್ಯದ್ರ ಮೇಡಮ್, ಯಾರಿಗೂ ಅದು ಲೆಕ್ಕಕ್ಕೆ ಇಲ್ದಂಗ ಆಗೈತೆ ಬಿಡು. ಫೋನ್ ಪೇದಾಗ ಮತ್ ನಾಳೆ ಅವ್ರು ಜಮಾ ಮಾಡ್ತಾರಲ್ಲ ಅಂತ ಅನ್ನೋದೈತೆ ಅವ್ರಿಗೆ ಕೊಡೋದೈತೆ. ಹಿಂಗ ಜಾಸ್ತಿ ಆಗಂಗಿಲ್ಲ ಫೋನ್
1: ಸೂಪರ್.
0: ಓಕೆ ಮೇಡಮ್, ನಮಸ್ತೆ,
1: ನಮಸ್ಕಾರ. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ, ಯಾರಿದು?
2: ನಮಸ್ತೆ ಮೇಡಮ್. ಹಲೋ ಮೇಡಮ್, ಏನ್ ಮೇಡಮ್ ಸಮಾಚಾರ? ನಮಸ್ಕಾರ ಮೇಡಮ್, ಶಿವಮೊಗ್ಗ ಆಕಾಶವಾಣಿ ಎಫ್ಎಂ.
1: ಸರ್, ನೀವು ಸಿಗ್ನಲ್ ಇರೋ ಪ್ಲೇಸಿಗೆ ಬಂದು ನಿಂತು ಮಾತಾಡಬೇಕು, ಓಡಾಡ್ತಾ ಮಾತಾಡಿದ್ರೆ ಗಾಳಿ ಶಬ್ದ ಕೇಳಿಸುತ್ತೆ.
2: ಇಲ್ಲ ಇಲ್ಲ, ಗಾಳಿ ಏನಿಲ್ಲ ಹೇಳಿ.
1: ಓಕೆ ಓಕೆ,
2: ಚೆನ್ನಾಗಿ ಕೇಳಿಸ್ತಾವೆ ಮೇಡಮ್.
1: ಓಕೆ ಓಕೆ ಓಕೆ. ಸರ್, ನಿಮ್ಮ ಪರಿಚಯ?
2: ಪರಿಚಯ, ನನ್ನ ಹೆಸರು ಎಚ್ ಪಿ ಉಚ್ಚೇಗೌಡ ಅಂತ, ಅಲಗಾಪುರ ಗ್ರಾಮ, ಅನೂರು ತಾಲೂಕು, ಚಾಮರಾಜನಗರ ಜಿಲ್ಲೆಯಿಂದ. ಎಲ್ಲರಿಗೂ ನಮಸ್ಕಾರ ಮೇಡಮ್. ಆರ್ಜೆಗಳು, ನಿಲಯದ ನಿರ್ದೇಶಕರು, ಶಿವಮೊಗ್ಗ ಎಫ್ ಎಂ ಕೇಳ್ತಕ್ಕಂತ ಎಲ್ಲ ಶ್ರೋತೃಗಳಿಗೆ ನನ್ನ ನಮಸ್ಕಾರ.
1: ಓಕೆ ಸರ್, ಓಕೆ, ನಿಮ್ ಕಡೆಯಿಂದ ಎಲ್ರಿಗೂ ಕೂಡ ನಮಸ್ಕಾರ ತಿಳಿಸ್ತೀವಿ.
2: ಏನ್ ಮೇಡಮ್ ವಿಷಯ?
1: ಸರ್, ಉಳಿತಾಯದ ಬಗ್ಗೆ ಮಾತಾಡ್ತಾ ಇದ್ವಿ. ಉಳಿತಾಯ ಅನ್ನೋದು ಜಿಪುಣತನನೋ ಬುದ್ಧಿವಂತಿಕೆನೋ ಅಂತ.
2: ಇಲ್ಲ ಮೇಡಮ್, ಇವಾಗ ಉಳಿತಾಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮೇಡಮ್, ಈಗಿನ ಕಾಲದಲ್ಲಿ. ಇವಾಗ ಮುಂದೆ ಇದ್ದೇ ಇತ್ತು, ಮಾಡ್ಬೋದಾಗಿತ್ತು. ಇವಾಗ ಕಷ್ಟ ಇದೆ ಮೇಡಮ್, ತುಂಬಾ ಕಷ್ಟ ಇದೆ. ಯಾನು ಏನಕ್ಕೂ ಸಲ್ಲ, ಮಾಡಕ್ಕಾಗಲ್ಲ.
1: ಅಂದ್ರೆ ಬಂದಿರೋ ದುಡ್ಡೆಲ್ಲ ಹಾಗೆ ಖರ್ಚು ಮಾಡ್ಬಿಡ್ತೀರಾ, ಅದ್ರ ಒಂದ್ ರೂಪಾಯಿನೂ ಉಳಿಸಲ್ವಾ ನೀವು?
2: ಮೊಬೈಲ್ ಕೊಡ್ಬೇಕು, ಮತ್ತೆ ಮಕ್ಕಳ ಫೀಸ್ ಕಟ್ಬೇಕು, ಏನಕ್ಕೂ ಸಾಲಲ್ವಲ್ಲ. ದುಡ್ಡೇ ಸಾಲಲ್ಲ, ಏನಕ್ಕೂ ಸಾಲದೇ ಇಲ್ಲ, ಬರೋದಿಲ್ಲ. ಎಲ್ಲ ಮೊಬೈಲ್ ತಗೊಂತಾರೆ. ಆಮೇಲೆ ಅದು ಅಲ್ದೇನೆ ಖರ್ಚಿದೆ ಮನೇಲಿ. ಇವಾಗ ನೋಡಿ, ಬೆಂಗಳೂರಲ್ಲಿ ಆಗಿರ್ಬೋದು, ಸಿಟಿಲಿ ಆಗಿರ್ಬೋದು, ಎಲ್ಲೋದ್ರು ತರಕಾರಿಗಳ ರೇಟು ರೈತರಿಗೆ ಮಾತ್ರ ಕೊಡಲ್ಲ.
1: ಅಲ್ಲ ಸರ್, ನಿಮ್ ಪ್ರಕಾರ, ನಿಮ್ಮ ಉಳಿತಾಯದ ಬಗ್ಗೆ ಮಾತಾಡಿ. ನಿಮ್ಮ ಪ್ರಕಾರ ನೀವು ಉಳಿತಾಯ ಮಾಡೋದು?
2: ಅದನ್ನೇ ಮಾತಾಡ್ತೇನೆ. ನಮ್ಗೆ ನಾನೇ ಮಾಡ್ತೇನೆ, ನಾವೇ ಮಾತಾಡೋದು. ಈಗ ಬರ ಸಂಬಳ ಏನಕ್ಕೂ ಸಾಲಲ್ಲ ಇವಾಗ.
1: ಓಕೆ ಓಕೆ ಸರ್.
2: ಎಲ್ಲ ಖರ್ಚಾಗ್ಬಿಡುತ್ತೆ. ಜಿಪುಣತನ ಮಾಡಿದ್ರೆ ಹೊಟ್ಟೆ ಇಸ್ಕೊಂಡು ಮಲಿಕೋಬೇಕಾಗತ್ತೆ. ಖರ್ಚು ಮಾಡಿದ್ರೆ ಹೊಟ್ಟೆ ತುಂಬಕೊಂಡು ಮಲಗ್ಬೋದು, ಒಟ್ಟಿನಲ್ಲಿ ಜೀವನ ಸಾಗಿಸ್ಬೋದು ಅಷ್ಟೇ. ಇನ್ಮೇಲೆ ಯಾರು ಸಂಬಂಧ ಮಾಡಿ, ಕಷ್ಟ ಇದೆ, ಎಲ್ಲ ಅಪರೂಪ. ಸಾಮಾನ್ಯವಾಗಿ ಮಧ್ಯಮ ವರ್ಗದವರು ಮಾಡ, ಇವರು ಯಾರು ದೊಡ್ಡ ದೊಡ್ಡ ಸಾಹುಕಾರಗಳು, ಫ್ಯಾಕ್ಟ್ರಿಗೆ ಇಕ್ಕಿ ಅದು ಇದು ಇಕ್ಕಿದವರು, ಮತ್ತೆ ಗೌರ್ಮೆಂಟ್ ಕೆಲಸ ಮಾಡೋರು, ಸಾಫ್ಟ್ವೇರ್ ಕಂಪನಿಯವರು, ಅವರೆಲ್ಲ ಮಾಡ್ಬೋದು. ಮಾಮೂಲಿ ದಿನಗೂಲಿ ಇರ್ಬೋದು, ಅಕಸ್ಮಾತ್ ಡ್ರೈವರ್ಗಳು ಇರ್ಬೋದು, ಯಾರ್ಯಾರು ಇರ್ತಾರಲ್ಲ ಅವರೆಲ್ಲ ತುಂಬಾ ಕಷ್ಟ ಇದೆ.
1: ಎಸ್, ದುಡ್ಡು ಉಳಿಸುವಂತದ್ದು ಒಂದ್ ರೀತಿಯ ಜಿಪುಣತನ ಅಲ್ಲ ಸ್ನೇಹಿತರೆ, ನಮ್ಮ ಕುಟುಂಬದ ಮೇಲಿನ ಪ್ರೀತಿ ಆಗತ್ತೆ. ಹಾಗೆ ಈಗ ಉಳಿಸಿದಂತಹ ಒಂದ್ ರೂಪಾಯಿ ಕೂಡ ನಾಳೆ ನಮ್ಮ ಕಷ್ಟದಲ್ಲಿ ಜೊತೆಯಾಗಿ ನಿಲ್ಲತ್ತೆ. ಇಲ್ಲಿ ಯಾರಿಗೂ ಶ್ರೀಮಂತ ಬಡವ ಮಧ್ಯಮ ವರ್ಗ ಆ ಮಟ್ಟದಲ್ಲಿ ಬರೋದಿಲ್ಲ. ನಾವು ಯಾವ ರೀತಿ ದುಡಿತೀವೋ, ಈಗ 5 ರೂಪಾಯಿ ದುಡಿದ್ರೆ 1 ರೂಪಾಯಿ ಎತ್ತಿಟ್ಟು 4 ರೂಪಾಯಿ ಖರ್ಚು ಮಾಡೋದು, 10 ರೂಪಾಯಿ ದುಡಿದ್ರೆ 10 ರೂಪಾಯಲ್ಲಿ 1 ರೂಪಾಯಿ ಎತ್ತಿಟ್ಟು 9 ರೂಪಾಯಿ ಖರ್ಚು ಮಾಡೋದು, ಆ ರೀತಿಯಲ್ಲಿ ಬುದ್ಧಿವಂತಿಕೆ ಇದ್ರೆ ಖಂಡಿತವಾಗ್ಲೂ ನಾವು ಉಳಿತಾಯ ಮಾಡ್ಬೋದು. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ನಮಸ್ತೆ ಮೇಡಮ್.
1: ನಮಸ್ತೆ ಸಂಕಪ್ಪ ಸರ್. ಎಲ್ಲಿ ಮಾಯ ಆಗ್ಬಿಟ್ಟಿದ್ರಿ?
3: ಇಲ್ಲ, ನಾನು ಬೆಳಗ್ಗೆ ಟ್ರೈ ಮಾಡಿ ಮಾಡಿ ಗಾಳಿ ನೀರು ಬೆಳಕು ಮಾಡೋಣ ಮಾಡೋಣ ಅಂತ ಟ್ರೈ ಮಾಡಿ ಸಿಕ್ಲಿಲ್ಲ.
1: ಓಕೆ ಸರ್, ಓಕೆ.
3: ಪ್ರಯತ್ನ ಸತತ ಪ್ರಯತ್ನ ಮಾಡಿದೆ, ಅದು ಕೊನೆಗೆ ಇರ್ಲಿ, ನೋಡೋಣ, ಸಂಜೆ ಆದ್ರೂ ನೋಡೋಣ ಅಂತ ಹೇಳ್ಬಿಟ್ಟು.
1: ಎಸ್ ಸರ್. ಸರ್, ಇವತ್ತಿನ ವಿಷಯ ಗೊತ್ತಾಯ್ತಾ?
3: ಉಳಿತಾಯ. ಉಳಿತಾಯ ಅಂದ್ರೆ ಪ್ರಮುಖ ಉದಾಹರಣೆ ನಾನೇ ಆಗ್ಬೋದು.
1: ಓಕೆ.
3: ಯಾಕೆಂತ ಹೇಳಿದ್ರೆ, ನಾನು 1 ರೂಪಾಯಿಗೆ 1 ರೂಪಾಯಿ ಕೂಡಿ ಇಡೋದ್ ಬಿಟ್ರೆ ಕಲಿಯೋದಕ್ಕೆ ಹೋಗಲ್ಲ. ಫಾರ್ ಎಕ್ಸಾಂಪಲ್, ಒಂದು ಹೋಟ್ಲಿಗೆ ಹೋದ್ರೆ ನಾನು 4 ಜನ ಇದ್ರೆ 2 ರಲ್ಲಿ 4 ಕಾಪಿ ಹೇಳ್ತೀನಿ. ಅದೇ ನನ್ ಮಗ 4 ಕ್ಕೆ 4 ಹೇಳ್ತಾನೆ. ನಾನು 2 ಕಾಫಿ ದುಡ್ಡು ಉಳಿದ್ರೆ ಯಾವ್ದಕ್ಕಾದ್ರೂ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಮುಂದಿನ ದಾರಿನ ಯೋಚನೆ ಮಾಡ್ತೀನಿ. ನಾವು ಉಳಿತಾಯ ಮಾಡ್ಬೇಕು, ಯಾಕಂದ್ರೆ ಪೂರ್ತಿ ಜಿಪುಣತನ ಮಾಡಬಾರ್ದು. ಜಿಪುಣತನ ಮಾಡಿದಾಗಲ್ಲ, ನಮ್ಮ ಹೊಟ್ಟೆಗೆ ನಮ್ಗೆ ಬೇಕಾದಂಗೆ ಎಲ್ಲ ಅದಕ್ಕೂ ಖರ್ಚು ಮಾಡ್ಬೇಕು. ಹಾಗೆ ನಮ್ಮ ಮಕ್ಕಳನ್ನ, ನಮ್ಮ ಮನೆಯವ್ರನ್ನ ಎಲ್ಲರನ್ನು ಸಾಕ್ಬೇಕು, ಮತ್ತು ಅದರಲ್ಲಿ ಒಳ್ಳೆ ಉತ್ಪತ್ತಿಯಾಗಿ ಮಾಡ್ಬೇಕು. ನಾವೀಗ ಮೆಣಸಿನ ಗಿಡ ಮಾಡ್ತೀವಿ, ಮೆಣಸಿನ್ಕಾಯಿ ಬೆಳೆದಾಗ ಎಲ್ಲರೂ ಸೇರಿ ಕಷ್ಟಪಡ್ತೀವಿ. ಕಷ್ಟಪಟ್ಟಿದ್ದ ದುಡ್ಡನ್ನ ಹಂಗೆ ಒಂದ್ ಸ್ವಲ್ಪ ಆದಷ್ಟು ಕೂಡಿಡೋ ಅಂತ ಒಂದು ಪ್ರಯತ್ನ ಮಾಡ್ಬೇಕು. ಕೂಡಿಟ್ರೆ ಮುಂದಿನ ಜೀವನಕ್ಕೆ, ಈಗ ಯಾಕಂತ ಹೇಳಿದ್ರೆ ಈಗ ನಮ್ಗೆ ಏಜ್ ಆಯ್ತು ಬಂತು, ಮುಂದೆ ಕೆಲಸ ಮಾಡಕ್ಕಾಗಲ್ಲ. ಆಗ ಏನ್ ಮಾಡ್ತೀರಾ? ಯಾವ್ದಾರು ಆ ದುಡ್ಡಿದ್ರೆ ಅದರಿಂದ ಒಂದು ಜೀವನದ ಭವಿಷ್ಯಕ್ಕೆ ಮುಂದಕ್ಕೊಂದು ದಾರಿ ಆಗುತ್ತೆ. ಆತರ ಉಳಿಸ್ಬೇಕು ಅಂತ ಹೇಳ್ತೀನಿ ಮೇಡಮ್. ಅನಾವಶ್ಯಕವಾಗಿ ಖರ್ಚು ದುಂದು ವೆಚ್ಚ ಮಾಡೋದು ಒಳ್ಳೇದಲ್ಲ. ನನ್ನ ಜೀವನದಲ್ಲಿ ಇಲ್ಲಿವರೆಗೂ ಆತರ ಬಂದಿಲ್ಲ. ನನ್ನ ಜೀವನದಲ್ಲಿ ಉಳಿತಾಯ ಆಗ್ಬೇಕು ಅಂದ್ರೆ, ಉಳಿತಾಯ ಅಂದ್ರೆ ಪೂರ್ತಿ ಏನು ಹೊಟ್ಟೆಗೆ ಹೊಟ್ಟೆ ಉಪವಾಸ

0: ಬಿಟ್ಟು ಉಳಿತಾಯ ಮಾಡಂತ ಹೇಳಲ್ಲ, ನಮ್ಮ ಇದಕ್ಕೆ ನಾವು ಮಾಡ್ಕೊಂಡು ಖರ್ಚನ್ನ ಮಾಡ್ಕೊಂಡು ನಿಮ್ಮ ಉಳಿತಾಯ ಮಾಡ್ಬೇಕು ಅಂತ ಹೇಳ್ತೀನಿ ಮೇಡಮ್.
1: ಓಕೆ, ಹಾಗೆ ನಿಮಗೆ ಈಗ ಬಂದಿದಲ್ವಾ ಮೊಬೈಲ್ ಇಂದ ಅಂದ್ರೆ ಆನ್ಲೈನ್ ಟ್ರಾನ್ಸಾಕ್ಷನ್, ಅದೆಲ್ಲ ಅದು ಈಸಿ ಆಗತ್ತಾ? ಮೊದಲೇ ಇದ್ದಿದ್ದೆ ಚೆನ್ನಾಗಿತ್ತು ಅಂತ ಅನ್ಸುತ್ತೆ.
0: ನಾನು ಮೊದಲಿಂದನೆ ಮಾಡ್ತಾ ಇದ್ದೀನಿ, ಆನ್ಲೈನ್ ಮಾಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಬೇಡ ಅಂತ ನನ್ನ ಮನಸ್ಸಿನಲ್ಲಿ ಇದ್ದ.
1: ಓಕೆ,
0: ಯಾಕೆ ಅಂತ ಹೇಳಿದ್ರೆ ಬಾರಿ ಅದರಲ್ಲಿ ಈ ಸೈಬರ್ ಕ್ರೈಮ್ ಇವೆಲ್ಲ ಪೂರ್ತಿ ಕುತಂತ್ರಗಳೇ ಒಲಿ ಆಗದ್ರಿ ಅಂತ ನಾನು ಆಕಾಶವಾಣಿ ಬಂದಿತ್ತು ಕಾರ್ಯಕ್ರಮ ಕೇಳಿದ್ದೆ. ಆತರ ಎಲ್ಲ ಆಗುತ್ತೆ, ಓ ಟಿ ಪಿ ಹೇಳೋದು, ಅವು ಮಾಡೋದು, ಇದು ಮಾಡೋದು, ಏನೋ ಆಗೋದು, ಮತ್ತೆ ಯಾವ್ದೋ ಒತ್ತೋದು, ಏನೋ ದುಡ್ಡು ಅಲ್ಲೇ ಇಲ್ದಂಗ ಆಗೋದು ಇವೆಲ್ಲ. ನಾನು ಮೊದಲು ಏನು ಬರ್ತಾ ಇದೆ ಆತರ ಮಾಡ್ತೀನಿ, ನನಗೆ ಅದೇ ಇಷ್ಟ ಅಂತ ಹೇಳ್ತೀನಿ.
1: ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ಹಲೋ,
1: ನಮಸ್ಕಾರ ಚಿಕ್ಕಪ್ಪ ಸರ್.
2: ಮೇಡಮ್ ಅವರೇ ನಮಸ್ಕಾರ.
1: ನಮಸ್ಕಾರ ಸರ್. ಸ್ವಲ್ಪ ಸೈಲೆಂಟ್ ಇರೋ ಪ್ಲೇಸ್ ಬರ್ಬೇಕು, ತುಂಬಾನೇ ಡಿಸ್ಟರ್ಬೆನ್ಸ್ ಇದೆ.
2: ಹೌದಾ ಮೇಡಮ್ ಅವರೇ? ಈಗ ಕೇಳಿಸುತ್ತೇನ್ರಿ.
1: ಓಕೆ, ನಿಮ್ಮ ಅಕ್ಕಪಕ್ಕ ಯಾರು ಮಾತಾಡ್ತಾ ಇದಾರ ಅಥವಾ ಟಿವಿ ಸೌಂಡ್?
2: ಇಲ್ಲ ಇಲ್ಲ, ಇನ್ನೊಬ್ರು ಮಾತಾಡ್ತಾ ಇದಾರ.
1: ಹೌದಾ, ಓಕೆ.
2: ಮೇಡಮ್ ಅವರಿಗೆ ಹೇಳ್ರಿ. ಮೇಡಮ್ ಅವರಿಗೆ
1: ಸರ್ ಉಳಿತಾಯದ ಬಗ್ಗೆ ಮಾತಾಡ್ತಾ ಇದ್ವಿ. ಉಳಿತಾಯ ಮಾಡೋದು ಎಷ್ಟು ಒಳ್ಳೇದು ಅಥವಾ ಈ ಜಿಪುಣತನನೋ ಬುದ್ಧಿವಂತಿಕೆನೋ ಉಳಿತಾಯ ಮಾಡೋದು ಅಂತ.
2: ಹೌದು ಮೇಡಮ್ ಅವರೇ, ಉಳಿತಾಯ ಮಾಡ್ಬೇಕು ಉಳಿತಾಯ ಮಾಡಬಾರ್ದು ಅಂತಲ್ಲ, ಜಿಪುಣತನನು ಮಾಡ್ಬೇಕು. ಆದ್ರೆ ತೀರಾ ಉಂಡಂಗೆ ತಿನ್ನದಂಗೆ ಜಿಪುಣತನ ಮಾಡಕ್ ಹೋಗ್ಬಾರ್ದು, ಉಳಿಸ್ಬೇಕು. ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಉಳಿಸ್ಲಿಲ್ಲ ಅಂದ್ರೆ ಏನು ಮಾಡಕ್ ಆಗೋದಿಲ್ಲ. ಒಂದು ಮಕ್ಳು ಮದುವೆ ಮಾಡಕ್ ಆಗ್ಲಿ,
1: ಮನೆ
2: ಕಟ್ಟಕ್ಕೆ, ಓದ್ಸ್ಲಿಕ್ಕೆ, ಎಲ್ಲದಕ್ಕೂ ಉಳಿಸ್ಲೇಬೇಕು. ದುಡ್ಡನ್ನು ಉಳಿಸ್ಲಿಲ್ಲ ಅಂದ್ರೆ ಆಗೋದಿಲ್ಲ. ಆ ದುಡ್ಡು ಉಳಿಸೋದೇ ಒಂದು ಬುದ್ಧಿವಂತಿಕೆ.
1: ಹೌದು,
2: ಹಾಗಂತ ನಾವು ಉಣ್ಣೋದು ತಿನ್ನೋದು ಎಲ್ಲ ಬಿಟ್ಟು ಉಳಿಸಿದ್ರೆ ಅದೇನಾಗುತ್ತೆ ಅಂದ್ರೆ ಆರೋಗ್ಯ ಹಾಳಾಗಿ ಹೋಗ್ಬಿಡುತ್ತೆ. ಹಾಗಾಗಿ ನಾವು ದುಡ್ಡು ಉಳಿಸೋದ್ರ ಜೊತೆಗೆ ನಮ್ಮ ಆರೋಗ್ಯ ಕಡೆನೂ ಗಮನ ಹರಿಸ್ಬೇಕಾಗತ್ತೆ ಸ್ವಲ್ಪ ಮೇಡಮ್ ಅವರೇ.
1: ಕರೆಕ್ಟ್.
2: ಯಾಕಂತಂದ್ರೆ ನೋಡ್ರಿ, ಇವತ್ತು ನಾವು ಜೀಪಣತನ ಮಾಡಿ ಮಾಡಿ ಮಾಡಿ ಮಾಡಿ ಉಳಿಸಿ ಉಳಿಸಿ ಉಳಿಸಿ ಏನಾಗುತ್ತೆ ಅಂತಂದ್ರೆ ಆರೋಗ್ಯ ಕೆಟ್ಟಾಗ ನಾವು ಆಸ್ಪತ್ರೆಗೆ ಹೋಗ್ತೀವಿ. ಆಸ್ಪತ್ರೆಗೆ ಹೋದಾಗ ಏನಾಗುತ್ತೆ, ಅವ್ರಿಗೆ ನಾವು ಹೇಳ್ದಂಗೆ ಅವ್ರು ಹೇಳ್ದಂಗೆ ನಾವು ಕೇಳ್ಬೇಕಾಗುತ್ತೆ ಮೇಡಮ್ ಅವರೇ. ಯಾಕಂದ್ರೆ ಅವರು ಎಷ್ಟ್ ಹೇಳ್ತಾರೆ ಅಲ್ಲಿ ನಾವು ಎಲ್ಲರು ಹಾಲು ಸೊಪ್ಪು ತರಕಾರಿ ಹತ್ರ ಬೇಕಾದ್ರೆ ಚೌಕಾಸಿ ಮಾಡ್ಬೋದ್ರಿ ಮೇಡಮ್
1: ಅವರೇ.
2: ಅಲ್ಲಿ ಆಸ್ಪತ್ರೆಗೆ ಅವ್ರು ಏನ್ ಹೇಳ್ತಾರೋ ಅದೇ ವೇದವಾಕ್ಯ ಆಗಿರುತ್ತೆ ಮೇಡಮ್ ಅವರೇ.
1: ಹಾಗೆ ಸರ್, ನೀವೇನಾದ್ರೂ ಉಳಿತಾಯ ಮಾಡಿ ಮನೆ ಕಟ್ಟಿದ್ದು ಅಥವಾ ತೋಟ ಗದ್ದೆ ಆತರ ತಗೊಂಡಿದ್ದು ಮಕ್ಳಿಗೆ ಎಜುಕೇಶನ್ ಬಳಸಿದ್ಯಾ?
2: ಖಂಡಿತವಾಗ್ಲೂ ಮೇಡಮ್ ಅವರೇ, ನಾವು ಈಗ ಹೊಲ ಮನೆ ತೋಟ ಇದು ಯಾವ್ದು ಇಲ್ಲ. ನಾವು ಏನಪ್ಪಾ ಅಂದ್ರೆ ನಾವ್ ಕಷ್ಟಪಟ್ಟು ನಮ್ಮ ಒಂದು ಜೀವನ ಮಾಡ್ಕೊಂತಾನೆ ನಮ್ಮ ಮಕ್ಳಿಗೆ ಓದಿಸಿ ಅವ್ರನ್ನ ಒಂದು ಹಂತಕ್ಕೆ ತಗೊಂಬಂದ್ವಿ ಮೇಡಮ್ ಅವ್ರೆ. ಅದೇ ನಾವು ಮಾಡಿದ ಒಂದು ಸಾಧನೆ ಅಂತ ಹೇಳ್ಬೋದು.
1: ವೆರಿ ನೈಸ್.
2: ಯಾಕೆಂತಂದ್ರೆ ಇವತ್ತು ಒಂದು ಇಸ್ತ್ರಿ ಮಾಡಿ ಒಬ್ಬ ಮನುಷ್ಯ ಜೀವನ ಮಾಡ್ಕೊಂಡು ಮಕ್ಕಳು ಓದಿಸ್ತಾನೆ ಅಂದ್ರೆ ಅದು ಸುಮ್ನೆ ಹುಡುಗಾಟದ ಮಾತಲ್ಲ ಮೇಡಮ್. ಯಾಕೆಂದ್ರೆ ಇವತ್ತು ಪೇಟೆ ಒಳಗೆ ಎರಡ್ ಕಡೆ ಬಾಡಿಗೆ ಕಟ್ಕೊಂಡು ಕರೆಂಟ್ ಬಿಲ್ ಕಟ್ಕೊಂಡು ಮನೆ ಜೀವನ ಮಾಡ್ಕೊಂಡು ಮಕ್ಕಳನ್ನ ಓದಿಸಿ ಬರೇ ಓದಿಸೋದು ಅಷ್ಟೇ ಅಲ್ಲ, ಅವ್ರ ಒಂದು ಸಣ್ಣದ ಒಂದು ಕೆಲಸ ಕೂಡ ಕೊಡಿಸಿದೇನಿ ಮೇಡಮ್. ಈಗ ನೋಡ್ರಿ, ನಮ್ಮ ದೊಡ್ಡ ಮಗಳು BSc MSc BEd ಮುಗಿಸ್ಕೊಂಡು ಒಂದು ಹೈಸ್ಕೂಲ್ ಅಲ್ಲಿ ಟೀಚರ್ ಆಗಿ ಹೈಸ್ಕೂಲ್ ಟೀಚರ್ ಆಗಿ ಹೋಗಿದ್ದಾಳೆ ಮೇಡಮ್. ಮತ್ತೆ ಇನ್ನೊಬ್ಬ ಸಣ್ಣ ಮಗಳು ನೋಡ್ರಿ, ಮತ್ತೆ ಅವಳು 3 ವರ್ಷದ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ ಮುಗಿಸ್ಕೊಂಡು ಅವಳು ಕೂಡ ಒಂದ್ ಲ್ಯಾಬ್ ಅಲ್ಲಿ ಕೆಲ್ಸಕ್ಕೆ ಹೋಗ್ತಾಳೆ ಮೇಡಮ್. ನಾವು ಮಾಡಿದ ಸಾಧನೆ ಅಷ್ಟೇನೆ. ಯಾಕಂದ್ರೆ ನಾವು ಇಷ್ಟರಲ್ಲಿ ನಾವು ಬೇರೆ ಏನು ಮಾಡಕ್ ಆಗೋದಿಲ್ಲ. ಅದರಲ್ಲೂ ನಾವು ಯಾವ್ದೇ ದುಂದು ವೆಚ್ಚ ಮಾಡೋರೇ ಅಲ್ಲ ಮೇಡಮ್. ನಮ್ದು ಊಟ ಆಯ್ತು, ತಿಂಡಿ ಆಯ್ತು, ಟೀ ಆಯ್ತು, ಇಷ್ಟರಲ್ಲೇ ನಮ್ ಜೀವನ ಮೇಡಮ್. ಈ ತರ ಮಾಡಿ ನಾವು ಒಂದು ಜೀವನ ಮಾಡ್ತಾ ಇದೀವಿ ಮೇಡಮ್. ಯಾಕಂದ್ರೆ ಈಗ ನಾವು ಊರ್ ಬಿಟ್ಟು ಬಂದ್ಮೇಲೆ ನಮ್ ಕಡೆ ಬೆಳೆದ್ಕೋಸು ಅಂದ್ರೆ ಯಾರು ನೋಡಪ್ಪ ಊರ್ ಬಿಟ್ಟು ಹೋದ ಹೆಂಗ ಅದ ನೋಡು ಅಂತಂದು ವ್ಯಂಗ್ಯ ಮಾಡಂಗ ಆಗ್ಬಾರ್ದು ಅಂತಂದ್ರೆ ನನ್ನ ಒಂದು ಪಾಲಿಸಿ ಮೇಡಮ್.
1: ನಿಜ ನಿಜ ನಿಜ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ.
2: ಧನ್ಯವಾದಗಳು ಮೇಡಮ್ ಅವರೇ ಅವಕಾಶಕ್ಕಾಗಿ.
1: ಎಸ್ ಸರ್, ಓಕೆ. ಎಸ್ ಸ್ನೇಹಿತರ, ಪುಟ್ಟದೊಂದು ವಿರಾಮ ತೆಗೆದುಕೊಳ್ಳೋಣ, ನಾನು ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಶಿವಮೊಗ್ಗದ ಸಮಸ್ತ ಜನತೆಗೆ ಪ್ರೀತಿಯ ಆಹ್ವಾನ. ನಿಮ್ಮ ನೆಚ್ಚಿನ ಕೇಕ್ ಆಫ್ ದಿ ಡೇ ತನ್ನ ಹೊಚ್ಚ ಹೊಸ ಶಾಖೆಯನ್ನ ಗೋಪಾಳದ ಮೋರ್ ಸೂಪರ್ ಮಾರ್ಕೆಟ್ ಸಮೀಪ October 14 ಬೆಳಗ್ಗೆ 10 ಗಂಟೆಗೆ ಶುಭಾರಂಭಗೊಳ್ಳುತ್ತಿದೆ. ಈ ಶುಭ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಶಾಖಾ ಮಠದ ಪೂಜ್ಯ ಶ್ರೀ ನಾದಮಯಾನಂದ ಸ್ವಾಮೀಜಿಯವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ DCC ಬ್ಯಾಂಕ್ ಹಾಗೂ ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ RM ಮಂಜುನಾಥ ಗೌಡ ಮತ್ತು ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ

0: ಕೆಎಸ್ ಚನ್ನಬಸಪ್ಪ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಸಿಎಸ್ ಷಡಾಕ್ಷರಿ, ಉದ್ಯಮಿ ಒಕ್ಕಲಿಗರ ಫಸ್ಟ್ ಸರ್ಕಲ್ ಸಂಘದ ಅಧ್ಯಕ್ಷರಾದ ಶ್ರೀ ಎಂಎ ರಮೇಶ್ ಹೆಗ್ಡೆ ಹಾಗೂ ಒಕ್ಕಲಿಗರ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಸುಮಿತ್ರಾ ಕೇಶಮೂರ್ತಿಯವರು ಉಪಸ್ಥಿತರಿರಲಿದ್ದಾರೆ. ಇವರೆಲ್ಲರ ಜೊತೆಗೆ ನಿಮ್ಮ ಉಪಸ್ಥಿತಿಯೇ ನಮ್ಮ ಸಂಭ್ರಮದ ಸಾರ್ಥಕತೆ. ತಾವೆಲ್ಲರೂ ಕುಟುಂಬ ಸಮೇತರಾಗಿ ಆಗಮಿಸಿ ನಮ್ಮ ಹೊಸ ಪ್ರಯತ್ನಕ್ಕೆ ಶುಭ ಹಾರೈಸಿ ಆಶೀರ್ವದಿಸಬೇಕಾಗಿ ಪ್ರೀತಿಯಿಂದ ಕೋರುತ್ತಿರುವ ಶ್ರೀ ಸತೀಶ್ ಗೌಡ ಮತ್ತು ಸಿಬ್ಬಂದಿ ವರ್ಗ. ಕಾಂಟ್ಯಾಕ್ಟ್ 7676731403. ಸಂಖ್ಯೆ ಮತ್ತೊಮ್ಮೆ 7676731403. ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಕರೆಯೋಲೆ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042. ಮೊಬೈಲ್ ಸಂಖ್ಯೆ 9535191545.
6: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಉಳಿತಾಯ ದಿನದ ಪ್ರಯುಕ್ತ ನಿಮ್ಮ ಪ್ರಕಾರ ಉಳಿತಾಯ ಮಾಡೋದು ಅಂದರೆ ಜಿಪುಣತನನೋ ಅಥವಾ ಬುದ್ಧಿವಂತಿಕೆಯೋ ಅನ್ನುವಂತಹ ಪ್ರಶ್ನೆಯನ್ನು ನಾನು ನಮ್ಮ ಪ್ರೀತಿಯ ಕೇಳುಗರಿಗೆ ಕೇಳ್ತಾ ಇದ್ದೆ. ಎಲ್ಲರೂ ಕೂಡ ತುಂಬ ಬುದ್ಧಿವಂತಿಕೆಯಿಂದ ಆನ್ಸರ್ ಮಾಡ್ತಾ ಇದ್ರು, ಅಂದರೆ ಮಾತಾಡ್ತಾ ಇದ್ರು, ಹಾಗೆ ಅವರವರ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಅಂದಾಗೆ ಸ್ನೇಹಿತರೆ, ದುಡ್ಡು ಮಾತಾಡೋದಿಲ್ಲ, ಆದರೆ ಉಳಿತಾಯ ಮಾಡಿದಾಗ ದುಡ್ಡು ನಮ್ಮ ಪರವಾಗಿ ಮಾತಾಡತ್ತೆ, ಅಂದರೆ ಕೆಲಸ ಮಾಡತ್ತೆ. ಒಂದಿಷ್ಟು ಉಳಿತಾಯ ಅಂತ ಬೇಕೇ ಬೇಕು. ಹಾಗೆ ಸ್ನೇಹಿತರೆ, ಇಲ್ಲಿ ನಮ್ಮ ಸಂಬಳ ಎಷ್ಟು ಅನ್ನೋದು ಮುಖ್ಯ ಆಗಲ್ಲ, ನಾವು ಎಷ್ಟು ಅದರಿಂದ ಉಳಿಸ್ತೀವಿ ಅನ್ನೋದು ತುಂಬ ಮುಖ್ಯ ಆಗತ್ತೆ ಅಲ್ವಾ? ಕೆಲವರಿಗೆ 20,000 ಬರ್ಬೋದು, 1,00,000 ಬರ್ಬೋದು, 50,000, 60,000, 70,000, 80,000, ಇಲ್ಲಿ ಯಾರಿಗೆ ಎಷ್ಟು ಸಂಬಳ ಬರುತ್ತೆ ಅನ್ನೋದು ಖಂಡಿತವಾಗ್ಲೂ ಇಲ್ಲಿ ಮಾತಾಗೋದಿಲ್ಲ. ಆದರೆ ಆ ಬರುವಂತಹ ಸಂಬಳದಲ್ಲಿ ನಾವು ಎಷ್ಟು ಉಳಿಸ್ತೀವಿ ಅನ್ನೋದು ಕೂಡ ತುಂಬ ಮುಖ್ಯ ಆಗತ್ತೆ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ಕರೆ ಸ್ವೀಕಾರ ಮಾಡೋದಕ್ಕಿಂತ ಮುಂಚೆ ಮತ್ತೊಮ್ಮೆ ಸಂಖ್ಯೆ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ನೀವು ಕೂಡ ಕರೆ ಮಾಡಿ ಇದ್ರ ಬಗ್ಗೆ ಮಾತಾಡ್ಬೋದು. 9686609629 ಈ ಸಂಖ್ಯೆಗೆ ಕರೆ ಮಾಡಿ ಈ ವಿಷಯದ ಕುರಿತು ಮಾತಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ಕಾರ.
7: ನಮಸ್ಕಾರ ಮೇಡಮ್, ಮಂಡ್ಯದಿಂದ ಕೆಂಡೇಗೌಡ ಮಾತಾಡ್ತಾ ಇದ್ದೀನಿ.
6: ಕೆಂಡೇಗೌಡ ಸರ್, ಹೇಗಿದ್ದೀರಿ?
7: ಚೆನ್ನಾಗಿದ್ದೀನಿ ಮೇಡಮ್, ತಾವೆಲ್ಲ ಚೆನ್ನಾಗಿದ್ದೀರಾ?
6: ಎಸ್ ಸರ್ ಹೇಗಿದೆ ಮಂಡ್ಯ?
7: ಮಂಡ್ಯ ತುಂಬಾನೇ
6: ಹಾಟ್ ಆಗಿದೆ.
7: ಹಾಟ್ ವಿಪರೀತ ಸೆಕೆ, ರಾತ್ರಿ ಟೈಮ್ ಎಷ್ಟೇ ಫ್ಯಾನ್ ಹಾಕಿದ್ರು ತಣ್ಣಗಿರಲ್ಲ, ಹಾಗೆ
6: ಸರ್. ಇವತ್ತಿನ ವಿಷಯ ಗೊತ್ತಾಯ್ತಾ?
7: ಗೊತ್ತಾಯ್ತು, ಗೊತ್ತಾಯ್ತು, ಕೇಳ್ತಾ
6: ಇದ್ದೀನಿ.
7: ನಿಜವಾಗ್ಲೂ ಉಳಿತಾಯ ನಿಪುಣತನ ಅಲ್ಲ, ನಮ್ಮ ಆಪತ್ಕಾಲಕ್ಕೆ ಯಾವುದೇ ಸಮಯ ಸಂದರ್ಭ ಒಬ್ಬ ಸ್ನೇಹಿತರು ಕೇಳ್ತಾರೆ, ಒಬ್ರು ಸಂಬಂಧಿಕರು ಕೇಳ್ತಾರೆ, ಆ ಸಮಯದಲ್ಲಿ ನಮ್ಗೆ ಏನೋ ಒಂದು 3 ಕಾಸು ಅಂತ ಉಳಿತಾಯ ಮಾಡಿದ್ರೆ ಸಮಯದಲ್ಲಿ ಕೊಟ್ಟು ಇಸ್ಕೋಬಹುದು. ಮತ್ತೆ ನಮ್ಮ ಭವಿಷ್ಯಕ್ಕೆ, ನಮ್ಮ ನಾವಿರೋ ತನಕ, ನಮ್ಮ ಮಕ್ಕಳ ಭವಿಷ್ಯಕ್ಕೆ, ನಮ್ಮ ಶಕ್ತಿ, ನಮ್ಮ ದೇಹದಲ್ಲಿ ಶಕ್ತಿ ಇರೋ ತನಕ ನಾವು ದುಡಿಯುವಾಗ 3 ಕಾಸು ಉಳಿಸ್ಬೇಕು. ನಮ್ಮ ತಂದೆ ತಾಯಿ ಅದನ್ನೇ ನಮ್ಗೆ ಹಾಕೊಟ್ಟು ದಾರಿ.
6: ಸೂಪರ್, ವೆರಿ ನೈಸ್.
7: ನಮ್ಮ ನಾವು ಕೆಲಸದಲ್ಲಿ ಇರುವಾಗ ಏನೋ ಒಂದು 3 ಕಾಸು ಉಳಿಸಿದ್ರೆ ಏನೋ ಅನುಕೂಲ ಆಗತ್ತಪ್ಪ, ನಮ್ಮ ಮಕ್ಳು ಮರಿಗೆ, ಹೆಣ್ಮಕ್ಳು ಮದುವೆ ಮುಂದೆ. ಈಗೆಲ್ಲ ಹೇಳಿ ಅವ್ರು ಹಾಕೊಟ್ಟು ದಾರಿನಲ್ಲಿ ನಡ್ಕೊಂಡ್ ಬಂದ್ರಿಂದ ಇವತ್ತು ನಾವೊಬ್ರು ಮನುಷ್ಯರು ಅಂತ ಆಗಿದೀವಿ.
6: ನಿಜ ನಿಜ.
3: ನೀವು ನಿಮ್ಮ ತಂದೆ ತಾಯಿಂದ ಇದು ಉಳಿತಾಯದ ಬಗ್ಗೆ ಕಲ್ತ್ಕೊಂಡ್ರಿ ಸರ್, ಹಾಗೆ ನಿಮ್ಮ ಮಕ್ಕಳಿಗೆ ನೀವೇನ್ ಹೇಳ್ಕೊಡ್ತೀರಾ?
7: ನಾನು ಹೇಳ್ಕೊಡ್ತೀನಿ, ಇವನ್ ರಾತ್ರಿ ಕೂಡ ನಿನ್ನೆ ಬೆಂಗಳೂರು ಹೋಗಿದ್ದೆ, ನನ್ನ ಮಗಂಗ ಅದೇ ಹೇಳ್ತಾ ಇದ್ದೆ. ಗೊತ್ತಲ್ಲ ಈಗಿನ ಮಕ್ಕಳೆಲ್ಲ ದುಂದು ವೆಚ್ಚ ಅಂತ ನೋಡಪ್ಪ, ಅಷ್ಟಲ್ಲ ಈಗಲ್ಲ ಹಾಗಲ್ಲ ಈಗಲ್ಲ, ಅವ್ರು ಕೇಳಿ ಕೇಳ್ದೇವ್ ಅಲ್ಲಿ ನಾವ್ ಹೇಳದನ್ನ
3: ಹೇಳ್ತಿರ್ಬೇಕು.
7: ಅವ್ರಿಗೆ ಇಷ್ಟ ಇಲ್ಲ, ನಾವ್ ಯಾವ್ದೋ ಒಂದು ಸುಮ್ಮನೆ ವೇಸ್ಟ್ ಆಗಿ ಬಂಡವಾಳ ದುಡ್ಡು ಹಾಕ್ತಾರೆ ಮೇಡಮ್. ಅದು
3: ನಿಜ ನಿಜ ನಿಜ,
7: ಮನೆಯಲ್ಲಿ ಅನಾವಶ್ಯಕವಾಗಿ ಹಾಕ್ತಾರೆ. ಅದೇ ರೀತಿ ನಮ್ಮನ್ನು ಆ ರೀತಿ ಇರಿ ಒಂಥರ, ಇಲ್ಲಪ್ಪ ನಾವು ಕಷ್ಟದಿಂದ ಬಂದಿದೀವಪ್ಪ ನಿಮ್ಗೆ ಗೊತ್ತಿಲ್ಲ, ಅದು ನಾವೊಂದು ಸೈಕಲ್ ತಗೊಳಕ್ ದುಡ್ಡಿರ್ಲಿಲ್ಲ, ಇವತ್ತೇನೋ ಮನೆ ಮುಂದೆ ಕಾರು ನಾಲ್ಕೈದು ಟೂ ವೀಲರ್ಗಳು ಇವೆಲ್ಲ ಇರ್ತವೆ ಅಂತ ಹೇಳ್ಬಿಟ್ಟು ನಾವೇನೆಲ್ಲ ಮಾಡಕ್ಕಾಗಲ್ಲ. ನಾವ್ ಜೀವನ ಹೇಗಿದೆ ಸಾಕ್ಷಿಬೇಕ ನೋಡಿ, ನಾವು ನಿನ್ನೆ ನೋಡಿ ಇವತ್ತು ಮಾಡ್ಬೇಕಪ್ಪ, ನಿನ್ನೆ ನೋಡ್ದೇನೆ ಅನುಭವ ಇಲ್ಲದೆ ಇದ್ ಮಾಡಬಾರ್ದು ಅಂತ ನಾನು ಅದೇ ಹೇಳ್ತೀನಿ. ಅವ್ರು
3: ಅದು ಈಗಿನ ಒಂದು ಸಣ್ಣ ಉಳಿತಾಯನೇ ದೊಡ್ಡ ಭವಿಷ್ಯವನ್ನ ರೂಪಿಸುತ್ತೆ ಅಲ್ವಾ ಸರ್?
7: ಹೌದು ಹೌದು ಹೌದು. ಹಾಗೇನೆ ನಮ್ಮ ನಾವು ಏನು ನೀವು ಇದರಲ್ಲಿ ಇದ್ರಲ್ಲಿ ಕೆಲಸಲಿದ್ದು ಅವಾಗ ಏನೋ ಮೂರ್ ಕಾಸು ಉಳಿಸಿದ್ಕೆ ಹೆಣ್ಮಕ್ಳ ಮದುವೆ ಮುಂಜಿ ಏನೋ ಒಂದ್ ಸೈಟ್ ಸಣ್ಣ ಪುಟ್ಟ ಮನೆ ಹೀಗೆ ಏನೋ ಒಂದು ದೇವರು ಕೊಟ್ಟಾಗಿ ಇಟ್ಟಿ ದೇವ್ರಿಟ್ಟಿ ಆಗಿ ಇಟ್ಟಿದೀವಿ ಮೇಡಮ್.
3: ಓಕೆ ಸರ್, ಓಕೆ ಸೂಪರ್ ಸರ್. ಹಾಗೆ ಸರ್, ನಿಮಗೆ ಆನ್ಲೈನ್ ಟ್ರಾನ್ಸಾಕ್ಷನ್ ಇಷ್ಟ ಆಗುತ್ತಾ, ಹಳೆಯ ಪದ್ಧತಿನೇ ಇಷ್ಟ ಆಗುತ್ತಾ? ಇವಾಗ ಫೋನ್ ಅಲ್ಲೇ ಎಲ್ಲ ಬಂದಿದೆ ಅಲ್ವಾ ಈಗ ದುಡ್ಡು?
7: ಆನ್ಲೈನ್ ಇದೇ ಇದೇ ಇಷ್ಟ ಮೇಡಮ್ ನಮ್ಗೆ, ಯಾಕಂದ್ರೆ ಈ ಸಮಯದ ಉಳಿತಾಯ ಈ ಕಾವಂತದಲ್ಲಿ ಈಗ ನಾ ಇದು ಈ ಓಡಾಟ ಪ್ರತಿಯೊಂದು ಇದ್ರಲ್ಲೂ ಕೂಡ ಆನ್ಲೈನ್ ಬಹಳ ಇಷ್ಟ. ಅಂದ್ರೆ ಹುಷಾರಾಗಿರ್ಬೇಕು ಅಷ್ಟೇ, ನಮ್ಮ ಎಚ್ಚರಿಕೆ ನಮ್ ಕೈಲಿರ್ಬೇಕು. ಏನೀಗ ಆರ್ ಬಿ ಐ ನವ್ರು ನಮ್ಗೆ ಏನ್ ಎಚ್ಚರಿಕೆ ಕೊಡ್ತಿರ್ತಾರೆ ಅದನ್ನ ನಾವು ಪಾಲಿಸಿದ್ರೆ ಸಾಕು, ನಾವು ಪ್ರತಿ ಸಾರಿ ನೋಡ್ಕೊಂಡು ನಮ್ಮ ಬುದ್ಧಿವಂತಿಕೆಯಿಂದ ನಮ್ಮ ಅಕೌಂಟ್ ಚೆಕ್ ಮಾಡ್ಕೊಂಡು ನಾವ್ ಯಾರಿಗೆ ಯಾವ ರೀತಿ ಎಷ್ಟೆಷ್ಟು ವ್ಯವಹಾರ ಮಾಡ್ಬೇಕು ಅಷ್ಟು ಮಾಡಿದ್ರೆ ನಿಜವಾಗ್ಲೂ ಒಳ್ಳೇದು. ಇದು ಬಹಳ ಅನುಕೂಲ.
3: ವೆರಿ ನೈಸ್ ಸರ್.
7: ನಾವೆಲ್ಲ ಕಾಲಕ್ಕೆ ತಕ್ಕಂತ ಬದಲಾಗ್ಲೇಬೇಕು, ಬದಲಾವಣೆ ಜಗದ ನಿಯಮ.
3: ಥ್ಯಾಂಕ್ ಯು
7: ಎಲ್ಲರಿಗೂ, ನಮಸ್ಕಾರ ಮೇಡಮ್.
3: ಓಕೆ, ಉಳಿತಾಯವೇ ಸಂಪತ್ತು ಅನ್ನುವಂಥ ವಿಷಯನ ತುಂಬಾ ಚೆನ್ನಾಗಿ ಹೇಳಿದ್ರು ಕೆಂಡೇಗೌಡ ಸರ್ ಅವರು. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ.
8: ಹಲೋ,
3: ನಮಸ್ತೆ.
8: ನಮಸ್ತೆ ಮೇಡಮ್, ಶುಭ ಸಂಜೆ.
3: ಶುಭ ಸಂಜೆ.
8: ನಾನು ಮೇಡಮ್ ಚಂದ್ರಿಕಾ ನೇರಳಗುಂಡಿ.
3: ಓಕೆ, ಎಸ್ ಮೇಡಮ್, ನಿಮ್ ಆಕ್ಚುಲಿ ಊರ ಹೆಸರು ಚೆನ್ನಾಗಿದೆ, ನೇರಳಗುಂಡಿ ಅಂತ. ನೇರಳೆ ಹಣ್ಣು ನೆನಪಾಗ್ಬಿಡತ್ತೆ.
8: ಹೌದೌದು, ನಮ್ಮ ಊರ ಹೆಸರು ಹಂಗೆ ಇದೆ, ಊರಲ್ಲೂ ನೇರಳೆ ಮರ ಇದೆ. ಅದೇನಾ ಊರೇ ವಿಶೇಷವಾಗಿದೆ ಮೇಡಮ್, ತುಂಬಾ ಹಳ್ಳಿ ಗುಡ್ಡಗಾಡು ಮತ್ತೆ ಊರುಗಳೆಲ್ಲ ತುಂಬಾ ಸಣ್ಣ ಸಣ್ಣ ಹೊಂಡ ಏನೋ ಅಂತೀವಲ್ಲ ಜರಿ ತರ ಹಳ್ಳ ಕೊಳ್ಳಗಳು, ಅದೇನೋ ಊರು ಸುತ್ತ ಗುಡ್ಡ ಮಧ್ಯೆ ನಮ್ಮೂರು. ಹಂಗಾಗಿ ಆ ಊರೇ ಡಿಫ್ರೆಂಟ್ ಇದೆ, ಅದು ಹೆಸರು ಹಂಗೆ ಇದೆ ನೋಡ್ರಿ, ಎಲ್ರು ಅದೇ ಹೇಳ್ತಾರೇ ನೇರಳಗುಂಡಿ ಅಂತ.
3: ಮೇಡಮ್ ಇವತ್ತಿನ ವಿಷಯ ಗೊತ್ತಾಯ್ತಾ?
8: ಹಾ ಮೇಡಮ್ ಗೊತ್ತಾಯ್ತು, ಬಗ್ಗೆ ಮಾತಾಡ್ತಾ ಇದಾರೆ. ನೀವು ವಿಷಯ ಒಳ್ಳೆ ವಿಷಯ
3: ಕೊಟ್ಟಿದ್ದೀರಾ,
8: ಉಳಿತಾಯ ಮಾಡೋದ್ರಲ್ಲಿ ನಾನು ಒಬ್ಳು ಕೂಡ ಅಂತ ಹೇಳಕ್ ಹೆಮ್ಮೆ ಅನ್ಸುತ್ತ ಈಗ.
3: ವೆರಿ ಗುಡ್.
8: ಮೇಡಮ್ ಹೆಂಗಾಗಿ ನಂಗೆ ಸ್ವಲ್ಪ ಮೊದ್ಲಿಂದನೂ ಶಾಲಾ ದಿನಗಳಿಂದನೂ ಉಳಿತಾಯ ಮಾಡೋ ತುಂಬಾ ಅಭ್ಯಾಸ ಇದೆ ಮೇಡಮ್.
3: ಓಕೆ, ನಿಮ್ಮನೆಯ ಫೈನಾನ್ಸ್ ಮಿನಿಸ್ಟರ್ ಯಾರು ಮ್ಯಾಮ್?
8: ಮೇಡಮ್ ಇವಾಗ ನಾನೇ.
3: ನೀವೇನಾ? ವೆರಿ ಗುಡ್.
8: ಇವಾಗ ನಾನೇ ಮೇಡಮ್, ಸುಮಾರು 10 ವರ್ಷದಿಂದ ಎಲ್ಲ ನಂದೇ ಆಗಿದ್ದೆ. ಇವಾಗ ನನಗೆ ಮೊದ್ಲಿಂದ ಬಂದಿರೋದ್ರಿಂದ ಮೇಡಮ್ ಅದು ಉಳಿತಾಯ ಮಾಡೋದು ಇವಾಗ ನನ್ಗೆ ತುಂಬಾ ಅನುಕೂಲ ಆಗಿದೆ. ಅದು ನಾನು ಅವಾಗ ಎಲ್ಲಾದ್ರೂ ಆ ತರದ್ದು ಕಲೀಲಿಲ್ಲ, ಅದ್ ಬರ್ಲಿಲ್ಲ, ಆ ತರ ಕೂಡಿಡ್ಲಿಲ್ಲ ಅಂದಿದ್ರೆ ನನ್ಗೆ ಇವಾಗ ಕಷ್ಟ ಆಗ್ತಿತ್ತು ಮೇಂಟೈನ್ ಮಾಡಕ್ಕೆ. 10 ವರ್ಷದ ನಂತರ ಮನೆಯವ್ರು ಇದಾದ್ಮೇಲೆ ತುಂಬಾ ಕಷ್ಟ ಆಗ್ತಿತ್ತು. ಹಂಗಾಗಿ ನನ್ ಮೊದ್ಲಿಂದನು ನನ್ಗೆ ಎಲ್ರು ಅಂತಿದ್ರು ಮೇಡಮ್ ಅಯ್ಯೋ ನನಗ್ ಪಾಪಿ ಪಾಪಿ ಅಂತಾರೆ ನಮ್ಮ ಮನೇಲೆಲ್ಲ, ಚಿಕ್ಕವಳಿದ್ದಾಗಿನ ನಮ್ ಪಾಪಿ ತುಂಬಾ ಜುಗ್ಗಿ ಜುಗ್ಗಿ ಅಂತಿದ್ರು. ಅವಾಗ ನಮ್ಮಪ್ಪ ಹೇಳ್ತಿದ್ರು ಜುಗ್ಗಿ ಅಲ್ಲ ಅವಳು, ನೀವು ಅವಳು ನೋಡ್ ಕಲೀರಿ. ನಾನು ಅವಳಿಗೆ 10 ರೂಪಾಯಿ ಮೇಡಮ್ ಅವಾಗ ನಿಮಗ್ ಗೊತ್ತಲ್ಲ 1 ರೂಪಾಯಿಗೆ ಎಷ್ಟ್ ಬೆಲೆ ಇತ್ತು, 10 ರೂಪಾಯಿಗೆ ಎಷ್ಟ್ ಬೆಲೆ ಇತ್ತು
3: ಅಲ್ವಾ
8: ಮೇಡಮ್. ನಮ್ಮ ಅಪ್ಪ ಅಮ್ಮ ಯಾವ್ದಾದ್ರು ಊರಿಗೆ ಹೋಗ್ಬೇಕಾರೆ ನಾವು ಅಷ್ಟು ಜನ ಮಕ್ಕಳಿದ್ರು ನನ್ ಕೈಲಿ 10 ರೂಪಾಯಿ ಕೊಟ್ಟು ಹೋಗ್ತಿದ್ರು, 100 ರೂಪಾಯಿ ಕೊಟ್ಟು ಹೋಗ್ತಿದ್ರು. ಅಪ್ಪ ನಂಗೆ 10 ರೂಪಾಯಿ ಕೊಟ್ರೆ ಮೇಡಮ್ ಅವ್ರು ಬಂದಾಗ ನಾನು ಅದ್ರಲ್ಲಿ 1-2 ರೂಪಾಯಿ ಅಷ್ಟೇ ಖರ್ಚು ಮಾಡ್ಕೊಂಡು ಉಳಿದಿದ್ದ ಹಂಗೆ ಇಡ್ಕಂತಿದ್ದೆ. ಯಾವಾಗ್ಲೂ ಅಷ್ಟು ಮೇಡಮ್, ಎಷ್ಟು ದುಡ್ಡು ಕೊಟ್ರು ಅವ್ರು ಯಾವಾಗೂ ಅವ್ರಿಗೆ ಅನಿವಾರ್ಯ ಸ್ಥಿತಿ ಬಂದಾಗ ಇವತ್ತು ದುಡ್ಡಿಲ್ಲ ಅಂದಾಗ ನಾನು ದುಡ್ಡು ಕೊಡ್ತಿದ್ನಲ್ಲ, ನಮ್ಮಪ್ಪ ಎಷ್ಟು ಖುಷಿ ಆಗತ್ತೆ ಗೊತ್ತಾ? ಭುಜ ತೊಟ್ಟವ್ರು, ನನ್ ಮಗಳು ಎಷ್ಟು ಜನ ಗಂಡ್ ಮಗಳಾಗ್ಬೇಕಿತ್ತು ನೋಡು, ಹೆಂಗೆ ಉಳಿತಾಯ ಮಾಡುತ್ತಿದ್ದು ಅಂತ. ಆ ಬುದ್ಧಿ ಮೇಡಮ್ ನನ್ಗೆ ಇವತ್ತಿನ ತನಕ ಇದೆ. ಉಳಿತಾಯ ಮಾಡ್ಬೇಕಂದ್ರೆ ನಾನು ಏನ್ ಗೊತ್ತಾ ಮೇಡಮ್, ಒಂದು ಟೈಮ್ ಟೇಬಲ್ ತರ ಮಾಡ್ಕೊಂಡ್ಬಿಡ್ತೀನಿ ದುಡ್ಡನ್ನ. ಇದು ಇಷ್ಟಕ್ಕೆ, ಇದು ನಿಂದಕ್ಕಿಡ್ಬೇಕು, ಇದನ್ನ ಇದಕ್ಕೆ ಖರ್ಚು ಮಾಡ್ಬೇಕು, ಈ ತೋಟದ ಇದಕ್ಕೆ ತಗೋಬೇಕು, ಈ ಕಾಯಿಂದ ಇದಕ್ಕೆ, ಹುಣಸೆ ಹಣ್ಣಿಂದ ಹಿಂಗೆ ಒಟ್ಟ ಮೇಡಮ್. ನಾವೀಗ ರೈತ ಗೃಹಿಣಿ ಆಗಿರೋದ್ರಿಂದ ಆ ಅದ್ರಲ್ಲೂ ಕೂಡ ಉಳಿತಾಯ ಮಾಡ್ತೇನೆ ಮೇಡಮ್. ಯಾವ್ಯಾವ್ದು ಎಷ್ಟೆಷ್ಟಕ್ಕೆ ಖರ್ಚು ಮಾಡ್ಬೇಕು, ಯಾವ ಟೈಮ್ ಅಲ್ಲಿ ಹೆಂಗ್ ಖರ್ಚು ಮಾಡ್ಬೇಕು ಇದೆ ಅಂತೇಳಿ ಯಾವ್ದಕ್ಕೆ ಯಥೇಚ್ಛವಾಗಿ ಖರ್ಚು ಮಾಡಲ್ಲ ಮೇಡಮ್. ನಂಗೆ ಸ್ನೇಹಿತರ ಜೊತೆಗೆ ಆಗ್ಲಿ ಮೇಡಮ್ ಹೋಗ್ಬೇಕು ಅಂದ್ರೆ ಒಂದ್ಸಲ ಹೋದ್ರೆ ಮತ್ತೆ ಯಾಕೆ ಪದೇ ಪದೇ ಹೋಗ್ಬೇಕು, ಮತ್ತೆ ನೆಕ್ಸ್ಟ್ ಇನ್ನೊಂದ್ಸಲ ಹೋಗೋಣ, ಅವರಿಗೂ ಬೈತಿರ್ತೀನಿ ನಾನು. ಇದನ್ನ ಉಳಿತಾಯ ಮಾಡಿ ಒಂದ್ ರೂಪಾಯಿ ಹನಿ ಹನಿ ಗುಡಿದ್ರೆ ಅಳ್ಳ ಅಂತ ಮೊದ್ಲೇ ಇದೆ ಮೇಡಮ್. ನಾವು ಹಿಂಗ್ ಮಾಡಿ ನಾನು ನಿಜವಾಗ್ಲೂ ಎಷ್ಟೊಂದು ಬೆಳ್ಳಿ ಬಂಗಾರನ್ನೆಲ್ಲ ನಮ್ಮ ಮನೆಯವರೇ ಅಂತಿದ್ರು, ಎಷ್ಟ್ ಕಳೀರಿಯ ನೀನು, ಅದ್ ಯಾವಾಗ ನನಗೆ ಗೊತ್ತಿಲ್ಲದ ಬಂಗಾರದ ಅಂಗಡಿ ಕರ್ಕೊಂಡು ಹೋಗ್ತೀಯ ಅಂತಿದ್ರು ಮೇಡಮ್.
6: ಹಾಗೆ ಮಕ್ಕಳಿಗೆ ಏನು ಟಿಪ್ಸ್ ಕೊಡ್ತೀರಾ ನೀವು?
8: ಇದನ್ನೇ ಹೇಳ್ಬೇಕು ಅಂತಿದ್ದೆ ಮೇಡಮ್. ಈಗ ನಾನು ಮಕ್ಕಳಿಗೂ ನಾನು ಅದನ್ನೇ ಹೇಳ್ಕೊಡ್ತೀನಿ. ನನ್ ದೊಡ್ಡ ಮಗಳು ಸ್ವಲ್ಪ ಲಕ್ಸರಿ ಲೈಫ್ ಅವಳದ್ದು, ಅವಳಿಗೆ ಪ್ರತಿ ಚಿಕ್ಕ ಮಗಳು ನನ್ ತರನೇ ಇದ್ದಾಳೆ ಮೇಡಮ್. ನಾನು ಯಾವ ಪರ್ಸಲ್ ಕೈ ಹಾಕಿದ್ರು ಮೇಡಮ್ ನೀವು ನಂಬ್ತಿರಲ್ಲ, 500,000 ಒಂದೊಂದ್ಸಲ ನನ್ಗೆ ಗೊತ್ತಿರಲ್ಲ ಮೇಡಮ್. ನಾನು ಆ ಪರ್ಸಲ್ ದುಡ್ಡು ಇಟ್ಟಿರ್ತೀನಿ ಅಂತ 5,000 10,000 ಎಷ್ಟೋ ವರ್ಷಗಳಾದ್ರೆ ಅದು ಸಿಕ್ತಿದ್ದಾವ್
6: ನನಗೆ.
8: ಹಂಗೆ ನಾನು ಹಂಗೆ ಇಟ್ಟಿರ್ತೀನಿ. ಇವತ್ತು ನನ್ ಮಕ್ಳು ಹೇಳ್ತಾರೆ ನಮ್ಮಅಮ್ಮ ಎಷ್ಟು ಉಳಿತಾಯ ಮಾಡ್ತಾರೆ, ನಾವ್ ಇದ್ರಲ್ಲಿ ಕಲಿಬೇಕಂತ. ಅದು ಮಕ್ಕಳಿಗೂ ಬಂದಿದೆ ಮೇಡಮ್, ಈಗ ರಕ್ತದಲ್ಲೇ ಬಂದಿದೀಯೋ ಅಥವಾ ನನ್ನ ನೋಡ್ ಬಂದಿದೆಯೋ, ಎಲ್ರಿಗೂ ಹೇಳೋದು ಒಂದೇ ಮೇಡಮ್, ಜೀವನ ಅಷ್ಟು ಸುಲಭ ಇಲ್ಲ. ಇವತ್ತು ಹಣ ತುಂಬಾ ದುಬಾರಿ, ಹಣನೇ ದುಬಾರಿ ಆಗಿದೆ. ಇವತ್ತು 100 ರೂಪಾಯಿಗೆ ಏನಿಲ್ಲ, 100 ರೂಪಾಯಿಗೆ ಬೆಲೆನೇ ಇಲ್ಲ, ಆ ರೀತಿ ಆಗಿದೆ. ಅದ್ರಿಂದ ಪ್ರತಿಯೊಬ್ಬ ನಾಗರಿಕರು ಎಲ್ರಿಗೂ ಹೇಳ್ತೀನಿ ಮೇಡಮ್, ನಾನು ನನ್ನ ಮಕ್ಕಳಿಂದನು ಎಲ್ರಿಗೂ ಬಂದು ಪ್ರತಿಯೊಬ್ಬರು ಕೂಡ ಅದು 1 ರೂಪಾಯಿ ಆಗಿರ್ಲಿ, 10 ರೂಪಾಯಿ ಆಗಿರ್ಲಿ, 100 ರೂಪಾಯಿ ಆಗಿರ್ಲಿ, 1,000 ಬಂದ್ರೆ 100 ಹಿಂದ್ಕಿಡೋಣ, 1,000 ಬಂದ್ರೆ 1,000 ಹಿಂದ್ಕಿಡೋಣ, ಹಿಂಗ್ ಇಡ್ತಾ ಇಡ್ತಾ ನಾವು ಉಳಿತಾಯ ಮಾಡಿದ್ರೆ ನಮಗೆ ಕಷ್ಟದಲ್ಲಿ ಮೇಡಮ್ ನಿಜವಾಗ್ಲು ಇದೊಂದು ನೆಂಚ್ಕೊಂತೀನಿ ಮೇಡಮ್. ನಾನು ಕೂಡಿಟ್ಟ ಹಣ ನನ್ನ ಮಕ್ಕಳಿಗೆ, ನಮ್ಮನೆಯವರು ಫುಲ್ ಸೀರಿಯಸ್ ಆದ ಟೈಮ್ ಅಲ್ಲಿ ಅವ್ರಿಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ, ನಾನು ಹಾಸ್ಪಿಟಲ್ ಅಲ್ಲಿ ಇದ್ದೆ, ಅವ್ರಿಗೇನು ತಲೆಗೆ ತೋಚ್ಲಿಲ್ಲ. ಅವಾಗ ನಾನು ಹೇಳಿದೆ, ಪುಟ್ಟಿ ನಾನು ನಿಂತಿಂತ ಕಡೆ ಎಷ್ಟು ದುಡ್ಡು ಇಟ್ಟಿದ್ದೀನಿ ನೋಡ್ರಿ ಅಂದಾಗ, ಅದೆಲ್ಲ ದುಡ್ಡು ತಗೊಂಬಂದು ನಮ್ಮ ಮನೆಯವ್ರನ್ನ ಡಿಸ್ಚಾರ್ಜ್ ಮಾಡಿಸಿದ್ರು ಮೇಡಮ್. ನಿಜವಾಗ್ಲು ಮೇಡಮ್ ಅದು ನನಗೆ ಅದ್ ವಿಷಯ ಹಂಚ್ಕೋಬೇಕು ಅಂತಾನೆ ನನ್ ಕಾಲ್ ಮಾಡ್ತಿದ್ದೆ ನೋಡಿ ಮೇಡಮ್. ನನ್ ಮಕ್ಕಳು ಅವತ್ತಿಂದ ಅಂತಾರೆ, ನಿಜವಾಗ್ಲು ಯಾರಿಗೂ ದುಡ್ಡು ಶಾಶ್ವತವಾಗಿರಲ್ಲ, ನಾವ್ ಎಷ್ಟೇ ಶ್ರೀಮಂತರಾದ್ರೂ ಕೂಡ ಒಂದೊಂದ್ಸಲ ನಾವ್ ಎಂತ ಟೈಮಲ್ಲೂ ಎಡವ್ತೀವಿ ಮೇಡಮ್ ಲಕ್ಷ್ಮಿ ಮುಂದೆ. ಹಂಗಾಗಿ ಪ್ರತಿಯೊಬ್ರು ಮೇಡಮ್ ನಾನು ಹೇಳೋದು, ಎಲ್ರು ಹನಿ ಹನಿ ಗುಡಿಸಿದ್ರೆ ಅಳ್ಳ ಅನ್ನಂಗೆ 100 ರೂಪಾಯಿ 10 ರೂಪಾಯಿಂದನು ಬಂತು ಮೇಡಮ್. ಅಷ್ಟು ದುಡ್ಡನ್ನ ಹಿಂದಕ್ಕಿಟ್ರೆ ನಿಜವಾಗ್ಲು ಅದು ಉಳಿತಾಯ ಮಾಡೋದು ಒಂದು ಮೇಡಮ್ ನಮ್ ಜೀವನದ ಒಂದು ಅತ್ಯಮೂಲ ಘಟ್ಟ ಅದು. ಜಿಪ್ಪಡ ಅಲ್ವಾ, ಅದು ಜಿಪ್ಪಡತನ ಅಂತ ಯಾರು ಅನ್ಕೋಬಾರ್ದು ಮೇಡಮ್. ಅದಕ್ಕೆ ಜಿಪ್ಪಣತನನೇ ಬೇರೆ, ಜುಗ್ಗಿ ಜುಗ್ಗಿ ಅನ್ನೋದು ಇದ್ದು ಖರ್ಚು ಮಾಡಲ್ಲ ಮೇಡಮ್. ಅವ್ರಿಗೆ ಜಿಪ್ಪಣರು ಅಂತಾರೆ, ಅವ್ರಿಗೆ ಬೇಕಾದಷ್ಟು ಇರುತ್ತೆ, ಅವ್ರಿಗೆ ಕೊಡ ಕೈಯೇ ಇರಲ್ಲ. ನಾವು ಮೇಡಮ್ ಮತ್ತೆ ನಾವು ಸಂಘ ಸಂಸ್ಥೆಗಳು ಇರೋದ್ರಿಂದ ಸ್ವಲ್ಪ ಎಲ್ಲದಕ್ಕೂ ಡೊನೇಟ್ ಮಾಡ್ತೀನಿ ಮೇಡಮ್, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಎಲ್ಲಾ ಸಂಘ ಸಂಸ್ಥೆಗಳಿಗೆ ಸಹಾಯ ಮಾಡ್ಕಂತ ಅದ್ರಲ್ಲೇ ನಾನು ಬಂದಿರೋದ್ರಲ್ಲಿ ಇಷ್ಟು ಹಿಂದೆ ಕಿಡ್ತೀನಿ ಮೇಡಮ್. ಉಳಿತಾಯ ಇದ್ದು ನನಗೆ ಕೊನೆಗೆ ಯಾವತ್ತೋ ನನ್ ಕಷ್ಟ ಕಾಲಕ್ಕಾಗತ್ತೆ. ಇವತ್ತಿಗೂ ಕೂಡ ನನ್ ಮಗಳು ಒಂದು ಇದು ಮೇಡಮ್ ಏನಂತಿದ್ವಲ್ಲ ಮೇಡಮ್, ನಾವು ಚಿಕ್ಕವರಿದ್ದಾಗಿರ್ತಿದ್ವಲ್ಲ ಮಡಕೆದು, ಆ ತರ ಮಡಿಕೆ ಒಳಗೆ ಆ ಕಾಯಿನ ಹಾಕದು. ಅವಳು ಅವಳಿಗೂ ಕೂಡ ಮದ್ವೆ ಆಯ್ತು ಮೇಡಮ್ ಇವಾಗ ನನ್ ಮಕ್ಳಿಗೆ ಇಬ್ರಿಗೂ. ಒಬ್ಬ ಮಗಳು ಅದ್ರಲ್ಲಿ ಆ ಕಾಯಿನ ಇನ್ನೂ ಹಂಗೆ ಇಟ್ಟಿದ್ದಾಳೆ ಮೇಡಮ್, ಚಿಕ್ಕಳು ಇದ್ದಾಗಿಂದ
6: ಉಳಿತಾಯ.
8: ಹಾ, ಪಿಗ್ಗಿ ಬ್ಯಾಂಕ್ ಒಳಗೆ ಮೇಡಮ್ ನಾನು ಹಂಗೆ ಮಾಡ್ತಿದ್ದೆ. ಈಗ ನನ್ ಮಕ್ಳು ಅದನ್ನೇ ಕಲ್ತಿದ್ದಾರೆ ಮೇಡಮ್.
6: ಎಲ್ರಿಗೂ
8: ಈ ಕಾರ್ಯಕ್ರಮದ ಮುಖಾಂತರ ಇದೊಂದು ಹೇಳ್ತೀನಿ, ಉಳಿತಾಯ ಮಾಡ್ರಿ ನಮ್ ಜೀವನಕ್ಕೆ, ಅದು ನಮಗೆ ಯಾವತ್ತಿದ್ರು ಕೊನೆ ಕಾಲದಲ್ಲಿ ನಮ್ ಕೈ ಹಿಡಿಯುತ್ತೆ.
6: ಎಸ್ ಮೇಡಮ್, ಎಸ್ ಮೇಡಮ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಥ್ಯಾಂಕ್ ಯು.
8: ಧನ್ಯವಾದಗಳು ಮೇಡಮ್ ಅವಕಾಶಕ್ಕಾಗಿ.
6: ಎಸ್ ಮೇಡಮ್. ಓಕೆ, ಚಂದ್ರಿಕಾ ನೇರಳಗುಂಡೆ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಸಣ್ಣ ಉಳಿತಾಯ ದೊಡ್ಡ ಭವಿಷ್ಯವನ್ನ ಕಟ್ಕೊಡತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು. ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ಕಾರ.
9: ನಮಸ್ಕಾರ ಮೇಡಮ್.
6: ಮಧುಕುಮಾರ್ ಸರ್.
9: ಹೌದು.
6: ಓ, ಎಲ್ಲಿ ಮಿಸ್ ಆಗ್ಬಿಟ್ಟಿದ್ರಿ?
9: ಏ ಇಲ್ಲಪ್ಪ, ಸ್ವಲ್ಪ ಬಿಸಿ ಇರ್ತೀವಲ್ಲ.
6: ಸರ್ ಹೇಗಿದ್ದೀರಾ?
9: ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಕಾಫಿ ಆಯ್ತಾ?
6: ಹಾ, ಕಾಫಿ ಟೀ ಕಾರ್ಯಕ್ರಮ ಮುಗಿದ್ಮೇಲೆ ಸರ್.
9: ಹೌದಾ
6: ಸರ್, ಇವತ್ತು
9: ಒಳ್ಳೆ ವಿಷಯ ತಗೊಂಡಿದ್ರಿ ಉಳಿತಾಯದ ಬಗ್ಗೆ ಮಾತಾಡ್ಲಿಕ್ಕೆ. ಉಳಿತಾಯ ಅನ್ನೋದು ಇಂದಿನ ಉಳಿತಾಯ ಮುಂದಿನ ಭವಿಷ್ಯಕ್ಕೆ ಒಂದು ಉತ್ತಮವಾದಂತ ಒಂದು ಹೂಡಿಕೆ ಅಂತಾನೆ ಹೇಳ್ಬೋದು. ಏಕೆಂತಂದ್ರೆ ಈಗ ಆಧುನಿಕ ಏನು ಜಗತ್ತು ಏನು ಓಡ್ತಾ ಇದೆ, ಅದ್ರ ಜೊತೆಗೆ ಖರ್ಚುಗಳು ಕೂಡ ಅಷ್ಟೇ ಸಮನಾಗಿ ಹೋಗ್ತಾ ಇದೆ. ಪ್ರತಿಯೊಬ್ಬರಲ್ಲೂ ಉಳಿತಾಯದ ಭಾವನೆ ಅದು ತನ್ನ ಮನಸ್ಸಿನಿಂದ ಆ ಕ್ಷಣನೇ, ಯಾವಾಗ ಖರ್ಚು ಹೆಚ್ಚಾಗ್ತದೆ ಆ ಕ್ಷಣವೇ ಅದು ಅವ್ರ ಮನಸ್ಸಲ್ಲಿ ಬಂದ್ಬಿಡ್ಬೇಕು. ಅದು
6: ಕರೆಕ್ಟ್.
9: ಉಳಿತಾಯ ಅನ್ನೋದನ್ನ ನಾವು ಈಗ್ಲಿಂದ ಅದನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಲಿ ಅಂತಂದ್ರೆ ಮುಂದಿನ ಒಂದು ದಿನಗಳಲ್ಲಿ ಬಹಳಷ್ಟು ವ್ಯಥೆ ಪಡಬೇಕಾಗತ್ತೆ. ಈಗ ಪ್ರಸ್ತುತ ಹಣದುಬ್ಬರಗಳೆಲ್ಲವೂ ಕೂಡ ಪ್ರತಿಯೊಂದು ಕೂಡ ಏರಿಕೆಯಲ್ಲಿದ್ದಾವೆ. ಯಾವ ಕೂಡ ಏನು ಕಡಿಮೆ ಪ್ರಮಾಣದ ಒಂದು ಖರ್ಚುಗಳು ಅಂತ ಏನ್ ಹೇಳಲಿಕ್ಕೆ ಆಗಲ್ಲ. ಇವಾಗ ಈ ಬಹುದೊಡ್ಡ ಖರ್ಚುಗಳು ಈಗ ಪ್ರತಿಯೊಂದು ಎಲ್ಲವೂ ಕೂಡ ಹಣದುಬ್ಬರ, ಆರ್ಥಿಕ ಹಣದುಬ್ಬರ ಬಹಳಷ್ಟು ಹೆಚ್ಚಾಗಿರೋದ್ರಿಂದ ಉಳಿತಾಯ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಈ ಸಮಾಜದಲ್ಲಿ ಬೇಕೇ ಬೇಕು. ಅದು ಮನೆಯಿಂದನೇ ಅದನ್ನ ಒಂದು ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಬೆಳೆಸ್ಕೊಂಡು ಪ್ರತಿಯೊಬ್ಬರು ಉಳಿತಾಯ ಅನ್ನೋ ಒಂದು ಭಾವನೆ ಬರಬೇಕು.
6: ಸರ್, ನೀವು ಉಳಿತಾಯ ಮಾಡಿ ಏನಾದ್ರೂ ಸಾಧನೆ ಮಾಡಿದ್ದುಂಟ ಸರ್? ಅಂದ್ರೆ ಏನಾದ್ರೂ ತಗೊಂಡಿದ್ದು ಸ್ಪೆಷಲ್ ಆಗಿ ಮಕ್ಕಳಿಗೆ ಅಥವಾ ಫೀಸ್ ಕಟ್ಟಿದ್ದು ಮದುವೆ ಮಾಡಿದ್ರು ತೋಟ
9: ಅಂದ್ರೆ ಮನೆ ಅಂದ್ರೆ ನಾವು ಅಂತಂದ್ರೆ ನಮ್ಮ ಸಂಗೀತರ ಮದುವೆಗೆಲ್ಲ ಸ್ವಲ್ಪ ಉಳಿತಾಯ ಇದ್ದು ಬಗ್ಗೆ ಸಾಕಷ್ಟು ಇದಾಯ್ತು ಮದುವೆ ಟೈಮಲ್ಲಿ. ಮತ್ತೆ ಇನ್ನ ಹಿಂಗೆ ಸಣ್ಣ ಪುಟ್ಟ ವಸ್ತುಗಳನ್ನ ಖರೀದಿ ಮಾಡಿದ್ದು ಎಲ್ಲ ಇದಾಯ್ತು.
6: ಸೂಪರ್.
9: ಮತ್ತೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಈಗ ನಮ್ಮ ಸ್ನೇಹಿತರುಗಳು ಹೇಳ್ತಾ ಇರ್ತಾರೆ ಮುಂಚೆ ಎಲ್ಲ ಚೆನ್ನಾಗಿತ್ತಪ್ಪ ಅಕೌಂಟ್ ಅಲ್ಲಿ ಹೆಂಗೋ ದುಡ್ಡಾರ ಇರೋದು, ಈ ಫೋನ್ ಪೇ ಬಂದ್ಮೇಲೆ ಅಕೌಂಟ್ ಅಲ್ಲಿ ದುಡ್ಡು ಇಡದೆ ಕಷ್ಟ ಆಗೋಗುತ್ತಿದೆ ಅಂತ. ಅದು ಎಲ್ಲೋ ಒಂದ್ ಕಡೆ ವಾಸ್ತವ ಸತ್ಯ. ಯಾಕೆಂತಂದ್ರೆ ಆಗ ಅಕೌಂಟ್ ಅಲ್ಲಿ ತಗೊಂಡ್ ಬಳಸಬೇಕಾಗಿತ್ತು, ಈಗ ಅಕೌಂಟ್ ಅಲ್ಲಿ ನೇರವಾಗಿ ಫೋನ್ ಪೇ ಬಳಸೋದ್ರಿಂದ
6: ಈಗ ಫೋನ್ ಬ್ಯಾಂಕ್ ಆಗ್ಬಿಟ್ಟಿದೆ.
9: ಹೌದು, ಫೋನ್ ಬ್ಯಾಂಕ್ ಆಗಿದೆ ಇವಾಗ.

0: ಎಷ್ಟೊಂದು ಈಗ ತಂತ್ರಜ್ಞಾನವನ್ನ ಬಳಕೆ ಎಷ್ಟು ಉಪಯೋಗ ಇದೆಯೋ ಅಷ್ಟೇ ಕೂಡ ಅಪಾಯ ಇದೆ. ಈಗ ನೋಡಿ, ಬ್ಯಾಂಕ್ ಹೋಗಿ ತಗೊಳೋರು ಯಾರು ಅಂದ್ಬಿಟ್ಟು ಸುಮ್ಮನಿರ್ತಿದ್ರು, ಅವಾಗ ಖರ್ಚು ಸರಿ ಸಿಗ್ತಿಲ್ಲ, ಅಲ್ಲೇ ಅಕೌಂಟ್ ಅಲ್ಲಿ ದುಡ್ಡು ಇರ್ತಿತ್ತು. ಬಟ್ ಇವಾಗ ಫೋನ್ ಪೇ ಬಂದಿರೋದ್ರಿಂದ ಅಕೌಂಟ್ ಅಲ್ಲಿ ದುಡ್ಡು ಇರಲ್ಲ, ಖಾಲಿ ಆಗುತ್ತೆ. ಪ್ರತಿಯೊಬ್ರು ಎಷ್ಟೋ ಜನರು ಖರ್ಚು ಮಾಡದೆ ಇರಬಹುದು.
1: ಅಂದ್ರೆ ಲಿಮಿಟ್ ಇರಲ್ಲ, ಎಷ್ಟು ಬೇಕಾದ್ರೂ ಖರ್ಚು ಮಾಡ್ಕೊಳ್ತಾ ಬೇಕಾಗಿರೋದೆಲ್ಲ ತಗೊಳ್ತಾ ತಗೊಳ್ತಾ ಹೋಗ್ತಿವಿ.
0: ಈಗ ಒಂದ್ ಅಂಗಡಿಗೆ ಹೋಗ್ತೀವಿ ನಾವು, ಅಲ್ಲಿ ಏನು ಹೇಳ್ತಾರೆ, ಸ್ಕ್ಯಾನ್ ಮಾಡೋದು ಸರ್, ಸ್ಕ್ಯಾನ್ ಮಾಡಿ ಸರ್, ಕ್ಯಾಶ್ ಕೊಡಿ ಅಂದ್ರೆ, ಇಲ್ಲಪ್ಪ ನಾವು ಕ್ಯಾಶ್ ಇಲ್ಲ ಸ್ಕ್ಯಾನ್ ಮಾಡ್ತೀವಿ ಅಂತಾರೆ. ಚಿಲ್ಲರೆ ಕೊಡಿ ಅಂದ್ರೆ ಎಲ್ಲ ಹಣ ಎಲ್ಲ ಸ್ಕ್ಯಾನ್ ಮಾಡೋಗ್ತಾರೆ, ಎಲ್ಲಿ ಚಿಲ್ಲರೆ ಕೊಡೋದು ಅಂತಾರೆ. ಎಲ್ಲೋ ಒಂದ್ ಕಡೆ ಉಳಿತಾಯ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇರಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಮೇಡಮ್.
1: ನಿಜ. ಓಕೆ ಸರ್, ಸೂಪರ್ ಸರ್, ಚಂದ ಮಾತಾಡಿದ್ರಿ. ಹಾಗೆ ಇವಾಗಿನ ಮಕ್ಕಳಿಗೆ ಒಂದ್ ಟಿಪ್ಸ್ ಕೊಡೋದಾದ್ರೆ,
0: ಇವಾಗಿನ ಮಕ್ಕಳಿಗೆ ಈಗ ಶಾಲಾ ನಾವೆಲ್ಲ ಓದುವಾಗ ನಮ್ಮ ತಂದೆಯವರು ಬಸ್ ಹೋಗ್ಬೇಕಿತ್ತು. ಅವಾಗ ನಾವು ಒಂದೂವರೆ ಕಿಲೋಮೀಟರ್ ನಡೆದು ಬಸ್ ಹೋಗ್ಬಿಟ್ಟು ಸ್ಕೂಲ್ ಮತ್ತೆ ಕಾಲೇಜಿಗೆ ಹೋಗ್ಬೇಕಾಗಿತ್ತು. ಅವಾಗ ಹೇಗಿತ್ತು ಅಂದ್ರೆ, 20 ರೂಪಾಯಿ ಕೊಡೋರು, 20 ರೂಪಾಯಿ ಕೊಟ್ರೆ ಅದು ನಮ್ಗೆ 2 ದಿನ ಒಂದೂವರೆ ದಿನ ಆಗದು ನಮ್ಗೆ ಹೋಗಿ ಬರ್ಲಿಕ್ಕೆ. ಅಂದ್ರೆ ಬಸ್ ನಲ್ಲಿ ಹೋಗವು ಅಥವಾ ವ್ಯಾನ್ಗಳಲ್ಲಿ ಹೋಗವು, ಹಾಗಾಗಿ ವೇರಿಯೇಷನ್ ಬರ್ತಿತ್ತು. ಅವಾಗ ಹೆಂಗಿತ್ತು ಅಂತಂದ್ರೆ ಆಗೆಲ್ಲ ಖರ್ಚು ತುಂಬಾ ಕಡಿಮೆ ಇತ್ತು. ಈಗಿನ ಹುಡುಗರುಗಳಲ್ಲಿ ಖರ್ಚು ಜಾಸ್ತಿ ಇದೆ. ಹಾಗಾಗಿ ಈ ಶಾಲಾ ದಿನಗಳಲ್ಲಿ ಮತ್ತೆ ಈ ಪ್ರೌಢ ಶಿಕ್ಷಣ ಇದರಲ್ಲಿ ಮತ್ತೆ ಕಾಲೇಜು ಓದ್ತಾ ಇರುವಂತ ಮಕ್ಕಳುಗಳು ಈಗ್ಲಿಂದಾನೆ ಒಂದು ಉಳಿತಾಯ ವ್ಯವಸ್ಥೆಯನ್ನ ಅವರು ಕಂಡುಕೊಂಡ್ರೆ, ಅದನ್ನ ಸದ್ಬಳಕೆಯನ್ನ ಮಾಡ್ಕೊಂಡ್ರೆ ಮುಂದೆ ಅವ್ರಿಗೆ ಬಹಳಷ್ಟು ಉಪಯೋಗ ಆಗುತ್ತೆ. ಯಾಕೆಂತಂದ್ರೆ ಈಗ್ಲಿಂದಾನೆ ಅದನ್ನ ಕಲ್ತ್ಕೊಂಡ್ರೆ ಮುಂದೆ ಅವ್ರಿಗೆ ಜಾಸ್ತಿ ಉಪಯೋಗ ಆಗುತ್ತೆ. ಆ ಹೂಡಿಕೆ ಮಾಡಿದ್ದು ಬೇರೊಂದ್ ಕಡೆ ಅದನ್ನ ಬಳಸ್ಕೊಳ್ಬಹುದು ಅವರು.
1: ಪರೀಕ್ಷಾ
0: ಸಮಯದಲ್ಲೋ ಅಥವಾ ಮತ್ತೊಂದು ಈ ಫೀಸ್ ಕಟ್ಟೋ ಟೈಮ್ ಅದಲ್ಲೋ ಅವಾಗ ದುಡ್ಡಿನ ಅವಶ್ಯಕತೆ ಇದ್ದಾಗ ಅದನ್ನ ಬಳಸ್ಕೊಳ್ಬಹುದು.
1: ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.
0: ಮೇಡಮ್, ಧನ್ಯವಾದ.
1: ಸರ್ ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ಕಾರ ಶಿವಶರಣ ಸರ್, ಹೇಗಿದ್ದೀರಿ?
2: ಆರಾಮ್ ಇದ್ದೀನಿ ನೋಡಿ ಮೇಡಮ್. ತಾವಾಗಿದ್ದೀರಿ?
1: ಆರಾಮ್ ಸರ್. ಹೇಗಿದೆ ಬಿಜಾಪುರ್? ಮಾತಾಡೋದ ಬೇಡ ಅಂತೀರಾ?
2: ಬ್ಯಾಡ್ರಿ ಮೇಡಮ್, ನಮ್ ಬಿಜಾಪುರ್ ಏನ್ ಹೇಳಕ ಮೇಳಿಲ್ಲ. ಏನ್ರಿ ಮೇಡಮ್, ಎಷ್ಟು ಬಿಸಿಲಿದೆ ಮೇಡಮ್, ಹೇಳ್ಬಾರ್ದು ಮೇಡಮ್ ಅದನ್ನ.
1: ಹೌದು ಸರ್, ಇದು ಮಳೆಗಾಲನ ಬೇಸಿಗೆಗಾಲನ ಅಂತ ಡೌಟ್ ಆಗ್ತಿದೆ.
2: ಅರ್ಥ ಆಗ್ತಾ ಇಲ್ಲ ಮೇಡಮ್, ನಮಗೆ ಅರ್ಥ ಆಗೋದಾಗಿದ್ರಿ. ಇವಾಗ ಏನ್ ಮಾಡೋದ್ರಿ, ಹಿಂಗ ಆದ್ರೆ ಏನ್ ತಿನ್ನೋದ್ರಿ ಮೇಡಮ್? ಇನ್ನೆಲ್ಲ ನಾವು
1: ಕಷ್ಟ ಇದೆ ಜೀವನ.
2: ಹಾ ಮೇಡಮ್, ಅದೇ ತ್ರಾಸ ಹಾಲ ಆಯ್ತಿದೆ ನಮ್ಗೆ.
1: ಸರ್, ಉಳಿತಾಯದ ಬಗ್ಗೆ ಮಾತಾಡ್ತಾ ಇದ್ವಿ ಇವತ್ತಿನ ವಿಷಯದಲ್ಲಿ.
2: ಉಳಿತಾಯ ಮೇಡಮ್? ಉಳಿತಾಯ ಮಾಡ್ಬೇಕಂತ ನಮ್ಮ ಯಾರ್ರಿ ಅವ್ರೊಬ್ರು ಉಪವಾಸ ಮಾಡಿದ್ರಲ್ರಿ, ಯಾರ್ರಿ ಅವ್ರು? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರಿ, ಉಪವಾಸ ಮಾಡೋದ್ರಿ ಉಳಿತಾಯ. ಅವರಂತ ಪ್ರಧಾನಿನೂ ಯಾರು ಸಿಗಲ್ಲ ಮೇಡಮ್. ಅವರಂತ ಶ್ರೇಷ್ಠವಾದ ಪ್ರಧಾನಿ ಸಿಗುದೇ ಅಪರೂಪ ಮೇಡಮ್ ನಮ್ಮ ಭಾರತ ದೇಶಕ್ಕೆ. ಇವಾಗ
1: ಸರ್ ನಿಮ್ ಬಗ್ಗೆ ಬಂದ್ರೆ, ನಿಮ್ಮ ಮನೇಲಿ ನೀವ್ ಯಾವ ರೀತಿ ಮಕ್ಕಳಿಗೆ ಉಳಿತಾಯದ ಬಗ್ಗೆ ಹೇಳ್ಕೊಡ್ತೀರಾ?
2: ಏನ್ ಮೇಡಮ್ ನೋಡ್ರಿ, ಖರ್ಚು ಕಡಿಮೆ ಮಾಡ್ರಿಪ್ಪ ಅಂತ ಹೇಳುದು ಯಾವ್ದೇ ಒಂದು.
1: ಓಕೆ,
2: ಮತ್ತೆ ಖರ್ಚು ಕಡಿಮೆ ಅಂದ್ರೆ ಖರ್ಚು ಮಾಡಿದಾಗ ತಿರ್ಗಾಡಕ್ ಬರುತ್ತೆ ಮೇಡಮ್, ಖರ್ಚು ಮಾಡ್ಲಿಕ್ಕೆ ತಿರ್ಗಾಡಕ್ ಬರಲ್ಲ ಮೇಡಮ್. ಆದ್ರೂ ಮಿತಿ ಇರ್ತದ ಮೇಡಮ್ ಅದಕ್ಕೆ.
1: ಓಕೆ,
2: ಈಗ ನೋಡಪ್ಪ, ಒಂದೊಂದ್ ದಿವಸ ಎಲ್ಲೇ ನೀವು ಬೈಕ್ ತಗೊಂಡ್ ಹೋಗುದು ಬಂದ್ ಮಾಡೋದು, ಏನ್ ಸೈಕಲ್ ತಗೊಂಡ್ ಹೋಗಪ್ಪ ಅಂತ ಹೇಳ್ತಾ ಇರ್ತೀವಿ ನಾವು. ಆದ್ರೂ ಅವ್ರೇನ್ ಹೋಗಂಗಿಲ್ಲ, ನಾವು ಮಾತ್ರ ಹೋಗ್ತೀವಿ ಮೇಡಮ್. ವಾರದಾಗ 2 ದಿವಸ ಸೈಕಲ್ ಬಳಸ್ತೀನಿ ಮೇಡಮ್ ನಾನು.
1: ಹೌದಾ? ಸೂಪರ್.
2: ವಾರದಾಗ 2 ದಿವಸ ಮೇಡಮ್, ಒಂದು ಸೋಮವಾರ ಒಂದು ಶುಕ್ರವಾರ ಮೇಡಮ್.
1: ಯಾಕೆ ಎರಡೇ ದಿನ ಸೋಮವಾರ ಶುಕ್ರವಾರ ಎರಡೇ ದಿನ ಬಳಸೋದು?
2: ಈಗ ಶುಕ್ರವಾರ ಲಕ್ಷ್ಮೀ ವಾರ ಮೇಡಮ್ ಅದು.
1: ಅರೆ ಬಾಬಾ, ಈಗ ಉಂಟೆ ಕೃಷ್ಣ ಮಗು.
2: ಅಲ್ಲ ಮೇಡಮ್, ಒಂದ್ ಯಾಕೋ ಹೇಳ್ತಾ ಇರ್ತಾರಲ್ಲ.
1: ಓಕೆ, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ.
2: ಅದ್ರ ಸಲುವಾಗಿ ಮಾಡಿದ್ದೆ ಮೇಡಮ್, ನಿಜವಾಗಿ ಹೇಳ್ಬೇಕಂದ್ರೆ ಸೋಮವಾರ ಶಿವನ ವಾರ ಮೇಡಮ್ ಅದು. ಅದ್ರ ಸಲುವಾಗಿ ಸೋಮವಾರ ಮತ್ತೆ ಗಾಡಿ ಪಾಡಿ ಓಡಲ್ಲ ಮೇಡಮ್ ನಮ್ ಕಡೆ ಎತ್ಕೊಳ್ಳೋದು.
1: ಓಕೆ ಓಕೆ,
2: ಅದ್ರ ಸಲುವಾಗಿ ಅದೊಂದು ಮಾಡಿವಿ ಮೇಡಮ್ ನಾವು.
1: ಓ ಹಾಗೆ ಸರ್, ನಿಮ್ಮನ್ ನೋಡೆ ಇವ್ರದಲ್ಲಿ ಫಿಲ್ಮ್ ಅಲ್ಲಿ ಪ್ರೇಮ್ ಡೈರೆಕ್ಟ್ರು, ನಾವು ಸೋಮವಾರ ಶುಕ್ರವಾರ ಕುರಿ ಕೋಳಿನ ಕೊಯ್ಯಂಗಿಲ್ಲ ಅಂತ ಹಾಡ್ ಕಟ್ಟಿರೋದಿರ್ಬೇಕು.
2: ಅಲ್ಲ ಮೇಡಮ್, ನಾವು ಕುರಿ ಕೋಳಿ ಇದ್ರವ್ರಲ್ಲ ಮೇಡಮ್ ನಾವು.
1: ಓಕೆ ಸರ್, ಇರ್ಲಿ,
2: ನಾವ್ ಇನ್ನುವರೆಗೆ ಅದ್ರ ಮಾಡಿಲ್ಲ ಮೇಡಮ್ ನಿಜವಾಗಿ ಹೇಳ್ಬೇಕಂದ್ರೆ.
1: ಒಳ್ಳೇದು ಒಳ್ಳೇದು ಸರ್.
2: ಹಾ ಮೇಡಮ್, ಯಾಕಂದ್ರೆ ಈಗ ಉಳಿತಾಯ ಮಾಡ್ಬೇಕು ಮೇಡಮ್, ಉಳಿತಾಯ ಮಾಡ್ಲಿಕ್ಕೆ ಮುಂದಿನ ಜೀವನ ಹೆಂಗ್ ಮಾಡ್ಬೇಕು ಮೇಡಮ್ ನಾವು?
1: ಹೌದು ಸರ್.
2: ಹಾ, ಈಗ ಸದ್ಯ ನೀವು ಒಂದು 100 ರೂಪಾಯಿ ದುಡಿತಿದ್ದಪ್ಪ ಅಂದ್ರೆ ಅದ್ರಾಗ 50 ಖರ್ಚು ಮಾಡಿ 50 ಉಳಿತಾಯ ಮಾಡ್ಬೇಕು ಮೇಡಮ್.
1: ಕರೆಕ್ಟ್ ಸರ್, ಅದೇ ಬುದ್ಧಿವಂತಿಕೆ.
2: ಹಾ, ಅದೇ ಇರ್ಲಿಕ್ಕಂದ್ರೆ ಮೇಡಮ್ ನಾಳೆ ಕಷ್ಟ ಆಗುತ್ತೆ ಮೇಡಮ್ ಜೀವನ. ಮುಪ್ಪಿನ ಕಾಲಕ್ಕೆ ನಾವ್ ಏನು ಇಟ್ಕೊಳಿಕಪ್ಪ ಅಂದ್ರ ಮತ್ತೆ ನೋಡ್ಬೇಕಲ್ಲ ಮೇಡಮ್, ಅದ್ ಇದ್ರ ನೋಡ್ತಾರ.
1: ಆಪತ್ಕಾಲಕ್ ಬೇಕೇ ಬೇಕಲ್ವಾ ಸರ್?
2: ಹಾ, ನಿಮ್ ಹತ್ರ ಇರ್ಲಿಕ್ಕೂ ಬಿಡ್ಲಿ ಮೇಡಮ್, ಸ್ವಂತಕ್ಕೆ ಒಂದ್ ಹಮಿಣಿ ಕಟ್ಕೊಂಡ್ ಬಿಡುದು ಒಂದ್ ಇಟ್ಟು ಏನ್ರ ಹಾಕೊಂಡ್ ಅದ್ರಾಗ.
1: ನಿಜ ನಿಜ ನಿಜ,
2: ಅವಾಗ ಮಕ್ಕಳು ನೋಡ್ತಾ ಇರ್ತಾರ ಮೇಡಮ್.
1: ಖಂಡಿತ ಖಂಡಿತ.
2: ಹಮಿಣಿ ಎತ್ ಬರ್ತಿದ್ ಮೇಡಮ್ ಅವಾಗ, ಅದನ್ನ ಸ್ವಂತ ಕಟ್ಕೊಂಡ್ ಬಿಡ್ತಿರ್ ಮೇಡಮ್ ಅವ್ರು, ಸುಮ್ಮ ಒಂದ್ ಕಾಗದ ಪಾಕದ ಹಾಕಿ ಅವಾಗ ಮಕ್ಕಳು ನೋಡ್ತಾ ಇದ್ರು.

0: ಹಂಗ್ ಕಟ್ಕೊಂಡ್ ಬಿಡ್ಬೇಕು ಮೇಡಮ್ ನೀವು ಕಳಿಸೋದಾಗ್ಲಿಕ್ಕಂದ್ರ.
1: ಓಕೆ ಸರ್, ಓಕೆ. ಎಸ್ ಸರ್, ಥ್ಯಾಂಕ್ ಯು ಸರ್, ನಿಮ್ಮ ಮಟ್ಟಿ ಮಾತಾಡಿ ಖುಷಿ ಆಯ್ತು.
0: ಹೌದು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್.
1: ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆಸ್ಬೇಕಾರೆ ಮಾಡೋಣ. ನಮಸ್ಕಾರ.
2: ಹಲೋ.
1: ನಮಸ್ಕಾರ ನವಾ ಸರ್.
2: ನಮಸ್ಕಾರ ರೀ ಮೇಡಮ್, ಆರಾಮದಿರಿ?
1: ಹಾ ಸರ್, ಹಾ ಸರ್, ಹಾ ಸರ್. ಸರ್ ಇವತ್ತಿನ ವಿಷಯ ಗೊತ್ತಾಯ್ತಾ, ಉಳಿತಾಯದ ಬಗ್ಗೆ ಮಾತಾಡ್ತೀನಿ
2: ಮೇಡಮ್. ಉಳಿತಾಯ ಹ್ಯಾಂಗ್ ಮಾಡ್ಬೇಕು ಅಂತೇಳಿ, ಆದ್ರೆ ಅಂದ್ರೆ ಉಳಿತಾಯ ಮಾಡ್ಬೇಕಾದ್ರೆ ಅದಕ್ಕೊಂದ ಲೆಕ್ಕ ಅದ್ರಿ ಮೇಡಮ್.
1: ಕರೆಕ್ಟ್.
2: ಯಾಕಪ್ಪ ಅಂತಂದ್ರೆ ಲೆಕ್ಕ ಬಿಟ್ಟು ಮಾಡಿದ್ರೆ ಅದು ಉಪಯೋಗ ಇಲ್ರಿ ಮೇಡಮ್. ಯಾಕಪ್ಪ ಅಂದ್ರೆ ಹೆಚ್ಚ ಗಳಿಸಿನೂ ಇಡಬಾರ್ದ್ರಿ, ಹೆಚ್ಚು ಕಳಿನೂ ಬಾರ್ದ್ರಿ ಮೇಡಮ್.
1: ಅದಪ್ಪ ಮಾತು, ಅದಕ್ಕೊಂದ್ ಲೆಕ್ಕ ಇರಬೇಕು.
2: ಯಾಕಪ್ಪ ಅಂದ್ರೆ ಲಿಮಿಟ್ ಬ್ಯಾಗ ಏನ ಗಾಳಿ ಹೋಗ್ತಲ್ರಿ ಮೇಡಮ್, ಒಟ್ಟು ಕಷ್ಟ ಇರಬಾರ್ದು, ಸುಖಾನೂ ಇರಬಾರ್ದು, ಆ ಟೈಪ್ ಮಳಿ ಬಿಸಿಲು ಹೆಂಗ ಗಾಳಿ ಇರ್ತದಲ್ರಿ ಜೀವನದಾಗ, ನಾ ಹಂಗ ಕಂಟ್ರೋಲ್ ಮಾಡ್ಕೊಂಡು ಹೋಗ್ಬೇಕ್ರಿ ಮೇಡಮ್. ಬಾಳ ಬೆಳೆ ಉಳಿಸಿಕೇಶನ್ ಬಿಟ್ಟು ಹೋಗೋದು ಉಪಯೋಗ ಆಗಲ್ರಿ ಅದನ್ನು. ಯಾಕಪ್ಪ ಅಂದ್ರ ನೋಡ್ರಿ, ಈಗ ಹೂ ಅಂತ ಹೇಳಿ ಗಳಿಸಿಟ್ರ ನಾಳೆ ಬಿಟ್ಟು ಹೋಗ್ಬೇಕಾಗ್ತದ್ರಿ ಅದು. ಅಟ್ಟು ಗಳಿಸೋದು ಬೇಡ, ಅಟ್ಟು ಕಳೋದು ಬೇಡ. ಒಂದ್ ಲಿಮಿಟ್ ಮ್ಯಾಗ ಹೋಗಿ ತಿನ್ನುದು, ಉಣುದು, ಉಡುದು, ಜಾತ್ರಿ ಹಬ್ಬ ಹರಿಜನ ಮಾಡ್ಕೊಂಡು ಸುಖದಿಂದ ಇರುದ್ರಿ ಮೇಡಮ್.
1: ಇತಿ ಮಿತಿಯಲ್ಲಿ ಇರ್ಬೇಕು ಅಂತೀರ?
2: ಹೌನ್ರಿ ಮೇಡಮ್. ಯಾಕಂದ್ರೆ ಒಂದ್ ಲಿಮಿಟ್ ಮ್ಯಾಗ ಹೋದಪ್ಪ ಅಂದ್ರೆ ಮನುಷ್ಯ ಶರೀರಕ್ಕೂ ಒಳ್ಳೇದ್ರಿ ಮೇಡಮ್, ಮನ್ಸಿಗೂ ಹಿತ ಅನಿಸ್ತದ್ರಿ ಅದಕ್ಕ.
1: ಕರೆಕ್ಟ್, ಸೂಪರ್.
2: ಕೆಲವ್ರು ಏನ್ ಮಾಡ್ತಾರೆ ಮೇಡಮ್, ಸಿಕ್ಕಾಪಟ್ಟಿ ಗೋಳೆ ಮಾಡುದು, ಬರೀ ಆಸೆ ಮಾಡಿ ಗೋಳೆ ಮಾಡಿ ಗೋಳೆ ಮಾಡಿ ಒಂದಿನ ಬಿಟ್ಟು ಹೋಗುದ್ರಿ, ಬಡದಾಡಿ ಬಡದಾಡಿ. ಅಟ್ಟು ಬಡದಾಡುದನ್ನು ಉಪಯೋಗ ಇಲ್ಲ ಮೇಡಮ್. ಒಂದ್ ಲಿಮಿಟ್ ಮ್ಯಾಗ ಬಡದಾಡಿ ಜೀವನ ಮಾಡಿದ್ರೆ ಅದು ಒಂದು ಸ್ವಾರ್ಥಕ ಆತ್ಮತ್ ನಾ ನಂಬಿಪ್ಪವ್ರಿ ಮೇಡಮ್.
1: ನಿಜ, ನಿಜ ಸರ್, ನಿಜ.
2: ಯಾಕಪ್ಪ ಅಂದ್ರೆ ಕೆಲವ್ರು ಏನ್ ಮಾಡ್ತಾರೆ ಮೇಡಮ್, ಸಿಕ್ಕಾಪಟ್ಟಿ ಗಳಿಸಿಡ್ತಾರ್ರಿ ಅದು. ಗಳಿಸಿಟ್ಟು ಕಿಶಿಂದ ಅದ್ ಏನ್ ಮಾಡಂಗಾದ್ರಿ ಮೇಡಮ್, ನಾವು ಏನ್ ಮಾಡ್ಬೇಕ್ರಿ? ಅರ್ಬಿ ಉಡುದು, ಉಣುದು, ತಿನ್ನುದು, ಬೀಜ್ರ ಬಿಗಿರಿ ಕುಡದು, ಎಲ್ಲಾ ಮಾಡಿ ಕಿಶಿಂದ ಉಳಿತಾಯ ಮಾಡಿ ನಾವು ಮಾಡ್ಕೋಬಹುದ್ರಿ ಮೇಡಮ್. ನಮ್ಮ ಜೀವನದಾಗ ನೋಡ್ರಿ ಮೇಡಮ್, ನಾದ್ರೂ ಉಳಿತಾಯ ಮಾಡ್ಬೇಕಾದ್ರೆ ಹಿಂಗ ಬಟ್ ಕೂಡಿಟ್ಟಿಲ್ರಿ, ಬಟ್ ಬಂದದ್ದು ಈ ಕಡೆ ಬಳಸುದ್ರಿ, ಬಟ್ ಸ್ಟಾಕ್ ಇಡಪಲ್ಲ ಇಲ್ರಿ ಮೇಡಮ್. ಪ್ರತಿಯೊಂದ್ ಏನ್ ಕಾರ್ಯಕ್ರಮ ಅಂದ್ರೆ ಕಾರ್ಯಕ್ರಮ ಮಾಡ್ಕೊಳ್ಳುದ್ರಿ, ಮತ್ತ ಪ್ರತಿ ಒಂದ್ ಏನದ ಸ್ಟಾಕ್ ಇಡಪ್ಲೇ ಇಲ್ರಿ. ಒಟ್ಟಿಗೆ ಬತ್ತಂದ್ರಿ ಕಡೆ ಮಾಡುದ್ರಿ ಮೇಡಮ್.
1: ವೆರಿ ನೈಸ್ ಸರ್, ಸೂಪರ್.
2: ಮತ್ತ ಮತ್ತೊಬ್ಬಲ್ಲಿ ಹೋಗಿ ದೇಣಾಕ್ ಕೊಡ್ರಿ ಅಂತ ಹೇಳಿ ಕೇಶನ್ ಸಾಲ ಮಾಡ್ಕೊಂಡು ನೆರಳು ಸಮಸ್ಯೆನೆ ಇಲ್ರಿ ಮೇಡಮ್
1: ನನ್ಗೆ.
2: ಜೀವನದಾಗ ನಾ ಹಿಂಗ್ ಮಾಡ್ಕೊತ ಬಂದ್ರಿ
1: ಸರ್. ನಿಮ್ ಹತ್ರ ಎಷ್ಟಿದೆಯೋ ಅಷ್ಟರಲ್ಲೇ ನೀವು
2: ಮಾಡುದ್ರಿ ಮೇಡಮ್. ಆಕಸ್ಮಿಕ ಕಡಿಮೆ ಬಿತ್ತಪ್ಪ ಅಂತಂದ್ರೆ ಒಂದ್ 50,000 ಬಹಳ ಆದ್ರೆ ಒಂದ್ 1,00,000 ಇಸ್ಕೊಳ್ಳೋದ್ರಿ ಮೇಡಮ್. ಯಾರ ಕಡೆ ಏನಂದ್ರಿ 1,00,000 ಇಸ್ಕೊಂಡು ಮತ್ತ ಅದು 1,00,000 ಮುಟ್ಟಿಸ್ಕೇಶನ್ ಮತ್ತೆ ನಾವು ಕ್ಲಿಯರ್ ಏರಾಗಿರಿ, ಯಾರು ನಮ್ಮ ಮನೆಗೆ ಬಂದು ಕೊಟ್ಟು ಹೋಗು ಅನಪ್ಲಿ ಇಲ್ರಿ ಮೇಡಮ್.
1: ಸೂಪರ್.
2: ಹಿಂಗೆ ಜೀವನ ಮಾಡ್ಕೊಂಡು ಕಿಶಿಂದ 3-4 ಹುಡುಗರು ಲಗ್ನ ಮಾಡಿ ಮನೆ ಕಟ್ಕೊಂಡು ಆರಾಮ್ ನಿವಂತ ಇದ್ದೆ ನೋಡ್ರಿ
1: ಸರ್. ಇದೇ ರೀತಿ ಯಾವಾಗ್ಲೂ ಖುಷಿಯಾಗಿರಿ ನವಾಸ್ ಸರ್. ಥ್ಯಾಂಕ್ ಯು ಕರೆ ಮಾಡಿದ್ದು.
2: ಖುಷಿಯಾಗಿರ್ತೇನೆ ಮೇಡಮ್, ಖುಷಿ
1: ಸರ್. ಒಳ್ಳೇದು ಸರ್, ಒಳ್ಳೇದು. ನಿಮ್ ಥಾಟ್
2: ನಮಸ್ಕಾರ. ನಮಸ್ತೆ
1: ಸರ್. ಎಸ್ ಸರ್. ಓಕೆ ಸ್ನೇಹಿತರ, ಪುಟ್ಟದೊಂದು ವಿರಾಮದ ನಂತರ ನಾನು ಮತ್ತೆ ಕಾಫಿ ವಿತ್ ಅರ್ಜ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ.
3: ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798. ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಉಳಿತಾಯ ದಿನದ ಪ್ರಯುಕ್ತ ಉಳಿತಾಯ ಮಾಡೋದು ಎಷ್ಟು ಮುಖ್ಯ ಆಗತ್ತೆ ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ದೆ. ಉಳಿತಾಯ ಮಾಡೋದು ಜಿಪುಣತನನೋ ಅಥವಾ ಬುದ್ಧಿವಂತಿಕೆಯೋ ಅಂತ, ಬುದ್ಧಿವಂತಿಕೆ ಮೇಡಮ್ ಅನ್ನೋದ್ರ ಬಗ್ಗೆ ಸಾಕಷ್ಟು ನಮ್ಮ ಪ್ರೀತಿಯ ಕೇಳುಗರು ಅವರವರದೇ ಅನಿಸಿಕೆ ಅಭಿಪ್ರಾಯಗಳನ್ನು ತುಂಬ ಚೆನ್ನಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಕೂಡ 9686962729 ಈ ಸಂಖ್ಯೆಗೆ ಕರೆ ಮಾಡಿ ಈ ವಿಷಯದ ಕುರಿತು ಮಾತಾಡ್ಬೋದು. ಸ್ನೇಹಿತರೆ, ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ಕರೆ ಸ್ವೀಕಾರ ಮಾಡೋದಕ್ಕಿಂತ ಮುಂಚೆ ನಾಗರಾಜ್ ಚೌಧರಿ ಅವರು ಕಲಬುರಗಿಯಿಂದ ಮೆಸೇಜ್ ಮಾಡಿದ್ದಾರೆ. ಏನಪ್ಪ ಅಂದರೆ, ಆನ್ಲೈನ್ ನಮಗೆ ಟ್ರಾನ್ಸಾಕ್ಷನ್ ಮಾಡೋದು, ಹಣ ವ್ಯವಹಾರ ಮಾಡೋದು ತುಂಬಾ ಇಷ್ಟ ಮೇಡಮ್, ದಿಸ್ ಇಸ್ ಗುಡ್, ವಿ ಮಸ್ಟ್ ಯೂಸ್ ಅಂತ ಕಳಿಸಿದ್ದಾರೆ. ಹಾಗೆ ಕೇರ್ಫುಲ್ ಆಗಿ ವ್ಯವಹಾರ ಮಾಡಬೇಕಾಗತ್ತೆ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ತಿಳಿಸಿದ್ದಾರೆ. ಓಕೆ ಚೌಧರಿ ನಾಗರಾಜ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
5: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ಪಾಟೀಲ್ ಸರ್, ಹೇಗಿದ್ದೀರಿ?
5: ಆರಾಮಿದ್ದೀನಿ ಮೇಡಮ್.
1: ರಾಯಚೂರ್ ಹೇಗಿದೆ?
5: ರಾಯಚೂರ್ ಆರಾಮವಾಗಿದೆ ಮೇಡಮ್.
1: ಆರಾಮಿದೆಯಾ?
5: ಯಾ ಮಳೆ ಇಲ್ಲ ಏನಿಲ್ಲ ಮೇಡಮ್, ಬರೇ ಬಿಸಿಲು ಹೊಡ್ತದೆ ನಮ್ಮ ಬಿಸಿಲುನಾಡು ರಾಯಚೂರು.
1: ಓ ಓಕೆ ಓಕೆ. ಪಾಟೀಲ್ ಸರ್
5: ಹೇಳ್ರಿ ಮೇಡಮ್,
1: ಇವತ್ತಿನ ವಿಷಯ ಗೊತ್ತಾಯ್ತಾ?
5: ಗೊತ್ತಿದೆ ಮೇಡಮ್, ಉಳಿತಾಯ ಬಗ್ಗೆ.
1: ಹೇಳಿ ಸರ್, ನಿಮ್ ಪ್ರಕಾರ.
5: ಹಾಗೇನೆ, ಮೊದಲಿಗಾಗಿ ನಮ್ಮೆಲ್ಲ ಕೇಳುಗರಿಗೆ ಮತ್ತು ನಿಮಗೂ ಎಲ್ಲ ನಿರ್ದೇಶಕರಿಗೆ ಶುಭ ಸಂಜೆ ನಮಸ್ಕಾರ ಮೇಡಮ್.
1: ಎಸ್ ಸರ್, ನಿಮ್ ಕಡೆಯಿಂದ ಎಲ್ರಿಗೂ ಕೂಡ ಶುಭ ಸಂಜೆ, ಗುಡ್ ಈವ್ನಿಂಗ್ ತಿಳಿಸ್ತೀವಿ.
5: ಓಕೆ ಮೇಡಮ್. ಉಳಿತಾಯ ನೋಡ್ರಿ, ಈಗ ಉಳಿತಾಯ ಅಂದ್ರೆ ಉಳಿತಾಯ ಮಾಡ್ಲೇಬೇಕು ಮೇಡಮ್. ಒಂದು ಹಣ ಅಂತ ಅಲ್ಲ, ದುಡ್ಡು ಅಂತ ಏನಲ್ಲ, ದುಡ್ಡು ಉಳಿತಾಯ ಮಾಡ್ಬೇಕು. ಆಮೇಲೆ ನಾವು ಬಳಸುವಂತ ಒಂದು ನೀರಾಗಿರ್ಬೋದು, ಎಲ್ಲ ಉಳಿತಾಯ ಮಾಡ್ಬೇಕು. ಆಹಾರ ಆಗಿರ್ಬೋದು, ಒಂದು ಎಲ್ಲವನ್ನು ನಾವು ಉಳಿತಾಯ ಮಾಡ್ಲೇಬೇಕು ಮೇಡಮ್. ಅಂದಾಗ ಮಾತ್ರ ಮುಂದಿನ ಪೀಳಿಗೆಯಾಗಿ ನಮ್ಗೆ ಬಳಕೆಗೆ ಆಗ್ತದ. ಈಗ ನೋಡ್ರಿ, ಈಗ ನೀರಿನ ಸಮಸ್ಯೆ ಅಂತ ತುಂಬಾನೇ ಇದೆ ರೀ. ಈಗ
1: ನಿಜ ನಿಜ
5: ನಮ್ಮ ರಾಯಚೂರು ಭಾಗಕ್ಕಂತೂ ತುಂಬಾನೇ ಇದೆ, ಆದ್ರೂ ಮಳೆಗಾಲ ಇಲ್ಲ ಈ ವರ್ಷ.
1: ಎಷ್ಟ್ ದಿನಕ್ಕೊಮ್ಮೆ ನೀರ್ ಬಿಡ್ತಾರೆ ಕುಡಿಯೋ ನೀರೆಲ್ಲ?
5: ಇಲ್ಲ ರೀ ಮೇಡಮ್, ಈಗ ನಮ್ದು ನದಿ ಇದೆ, ತುಂಗಭದ್ರಾ ನದಿ, ಆಮೇಲೆ ಕೆನಾಲ್ ಇದೆ. ಇದ ಮೇಡಮ್ ಸದ್ಯ ಸ್ವಲ್ಪ ಇದಾವ ಮೇಡಮ್, ಆದ್ರೂ ನಾವು ಉಳಿತಾಯ ಮಾಡ್ಬೇಕ್ರಿ.
1: ಓಕೆ ಸರ್, ಇವಾಗಿನ ಒಂದು ಉಳಿತಾಯವೇ ಮುಂದಿನ ಒಂದು ದೊಡ್ಡ ಭವಿಷ್ಯವನ್ನ ರೂಪಿಸುತ್ತೆ.
5: ಭವಿಷ್ಯವನ್ನ ರೂಪಣೆ ಮಾಡಕ್ ಬರ್ತದ್ರಿ. ಆಮೇಲೆ ನೋಡ್ರಿ, ದುಡ್ಡಿನ ಬಗ್ಗೆ ಹೇಳ್ಬೇಕಂದ್ರೆ, ನಾವು ಯಾವುದೇ ಒಂದು ಇದೊಂದು ನಮ್ಗೆ ಬೇಕಾದಂತ ವಸ್ತುಗಳನ್ನ ತಗೊಂಡ್ಕೊಂಡು ಖರ್ಚು ಮಾಡ್ಬೇಕು ಹೊರತಾಗಿ ಸುಮ್ನೆ ನಾವು ಖರ್ಚು ಮಾಡಬಾರ್ದು.
1: ಅನಾವಶ್ಯಕ ವಸ್ತುಗಳನ್ನ ತಗೋಬಾರ್ದು. ಈಗ ನಮ್ಮ ಹತ್ರ ಬಟ್ಟೆಗಳು ಸಾಕಷ್ಟು ಇದ್ರು ಮತ್ತೆ ಬಟ್ಟೆ ತಗೊಳ್ಳೋದು, ಅಥವಾ ಫ್ರಿಜ್ ಇದ್ರೆ ಫ್ರಿಜ್ ತಗೊಳ್ಳೋದು.
5: ಹೌದ್ರಿ,
1: ಈಗ ಟಿವಿ ಇದ್ರೆ ಎರಡೆರಡು ಮೂರ್ ಮೂರ್ ಟಿವಿ ತಗೊಳ್ಳೋದು, ರೂಮ್ ಅಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಟಿವಿ ತರ.
5: ಹೌದೌದ್ರಿ.
1: ಓಕೆ ಸರ್.
5: ಈಗಂತೂ ನೋಡ್ರಿ, ಮೊಬೈಲ್ ಗಳಂತೂ ಮನೆಯಲ್ಲಿ ಎಷ್ಟು ಜನ ಇರ್ತಾರ ಅಷ್ಟು ಜನಕ್ಕೆ ಮೊಬೈಲ್ ಗಳು ಆಗಿಬಿಟ್ಟವ್ರಿ.
1: ಎಂಟು ಜನ ಇದ್ರೆ ಎಂಟು ಫೋನ್ಗಳು.
5: ಎಂಟು ಫೋನ್ಗಳು ಅಂದ್ರೆ ಸುಮ್ಮನೆ ಆಗ್ತೇನ್ರಿ ದುಡ್ಡು.
1: ಹಾಗೆ ಒಂದ್ ಐದಾರು ಟಿವಿಗಳು, ರೂಮಿಗೆ ಒಂದೊಂದು ಟಿವಿ. ಓಕೆ ಸರ್,
5: ಉಳಿತಾಯ ಮಾಡ್ಬೇಕು ಮೇಡಮ್. ಉಳಿತಾಯ ಮಾಡಿದ್ರೇನೆ ಮುಂದಿನ ಭವಿಷ್ಯಕ್ಕೆ ನಮ್ಮ ಮಕ್ಕಳು ಏನಿರ್ತಾರೆ ನೋಡ್ರಿ ಅವ್ರಿಗೆ ಬರ್ತದೆ. ಆಮೇಲೆ ನಾವು ಒಂದು ಒಂದ್ ರೂಪಾಯಿಲಿಂದ ಲೆಕ್ಕ ಹಾಕುವಂತ ಒಂದು ಉಳಿತಾಯ ಮಾಡ್ಬೇಕ್ರಿ ಮೇಡಮ್. ಅಂದಾಗ ಮಾತ್ರ ಮುಂದಿನ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಇರ್ತದ ಅಂತ ನಮ್ಮ ಅನಿಸಿಕೆ.
1: ಖಂಡಿತ ಖಂಡಿತ ಖಂಡಿತ ಸರ್, ಸೂಪರ್, ಥ್ಯಾಂಕ್ ಯು ಸರ್, ತುಂಬಾ ಚಂದ ಮಾತಾಡಿದ್ರಿ.
5: ಓಕೆ ಓಕೆ ಮೇಡಮ್.
1: ಎಸ್ ಸರ್, ಎಸ್ ಸರ್. ಓಕೆ, ರಾಯಚೂರಿಂದ ಪಾಟೀಲ್ ಸರ್ ಅವರು ಮಾತಾಡಿದ್ರು. ಅಪ್ಪ ಅಮ್ಮನ ಈಗಿನ ಉಳಿತಾಯವೇ ಮಕ್ಕಳ ಭವಿಷ್ಯವನ್ನ ರೂಪಿಸುತ್ತೆ ಅಂತ. ಹಾಗೆ ನಾಳೆಗಾಗಿ ಇಂದು ಉಳಿಸಿ ಅನ್ನುವಂಥದ್ದನ್ನ ಕೂಡ ತುಂಬಾ ಚೆನ್ನಾಗಿ ತಿಳಿಸಿದ್ರು. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ.
6: ಶುಭ ಸಂಜೆ ಮೇಡಮ್.
1: ಶುಭ ಸಂಜೆ. ಷಡಾಕ್ಷರಿ ಸರ್ ಹೇಗಿದ್ದೀರಿ?
6: ಆರಾಮಿದ್ದೇವ್ರಿ
1: ಸರ್. ಇವತ್ತಿನ ವಿಷಯ ಗೊತ್ತಾಯ್ತಾ ಸರ್? ತೋಟದಲ್ಲಿದ್ದೀರಾ, ಮನೇಲಿದ್ದೀರಾ?
6: ತೋಟದಲ್ಲಿದ್ದೀವಿ.
1: ತೋಟದಲ್ಲಿದ್ದೀರಾ? ಓಕೆ. ಸರ್, ಇವತ್ತಿನ ವಿಷಯ ಉಳಿತಾಯದ ಬಗ್ಗೆ ಮಾತಾಡ್ತಾ ಇದ್ವಿ.
6: ಅದೇ ಕೇಳ್ತಾ ಇದ್ದೆ.
1: ಸರ್,
6: ಈಗಿನ ಉಳಿತಾಯನೇ ಮುಂದಿನ ಭವಿಷ್ಯ.
1: ಕರೆಕ್ಟ್ ಸರ್.
6: ಈಗೇನು ಉಳಿಸ್ಕೊ ಅಂತ ಹೋಗ್ತೇವಲ್ಲ, ಅದು ಕಷ್ಟ ಆಪತ್ತು ಕಾಲದಲ್ಲಿ ನಮಗೆ ಬರುತ್ತೆ.
1: ನಿಜ ನಿಜ ಸರ್, ನಿಜ.
6: ಹೌದು, ಯಾಕೆಂದ್ರೆ ಇದು ಅನುಭವ ಪಟ್ಟಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ನಾವು ಒಂದು ಸಂಘ ಮಾಡ್ಕೊಂಡಿದ್ವಿ, ಶರಣ ಸ್ವಸಹಾಯ ಸಂಘ ಅಂತ ಹೇಳಿ 12 ಜನ ಕೂಡ್ಬಿಟ್ಟು ಒಂದ್ ಸಂಘ ಮಾಡ್ಕೊಂಡಿದ್ವಿ. ಮೊದಲಿಗೆ 6 ವರ್ಷ 50 ರೂಪಾಯಿದಂತೆ ತಿಂಗಳ ವಾರ ಹಾಕ್ತಾ ಬಂದ್ವಿ. ಅದನ್ನ ನಮ್ಮ ಸಂಘದಲ್ಲಿ ಇರತಕ್ಕಂತ ಸದಸ್ಯರುಗಳು ಮಾತ್ರ ಅದನ್ನ ಉಪಯೋಗಿಸಿ ಅಂತ ಇದ್ವಿ.
1: ಓಕೆ,
6: ಅಂದ್ರೆ ಸಾಲ ಕೊಡೋದು. ಹಲೋ.
1: ಸರ್ ಹೇಳಿ, ಕೇಳಿಸ್ತಿದೆ.
6: ಅಂತರ ಕೊಡ್ತಾ ಇದ್ವಿ. ಆ ನಂತರ ಅದನ್ನ 100 ರೂಪಾಯಿಗೆ ಮಾಡ್ಕೊಂಡ್ವಿ. ವಾರ 100 ರೂಪಾಯಿ ಹಾಕೊಳ್ಳೋದು ನಮ್ಮ ಸಂಘದ ಸದಸ್ಯರೇ, ಅವ್ರ ಏನ್ ಇರ್ತಾರಲ್ಲ 12 ಜನದಲ್ಲಿ, ಅವ್ರ ಕಷ್ಟ ಕಾಲಕ್ಕೆ ಅದನ್ನ ಬಳಸ್ಕೊಳ್ಳೋದು. ಈ ತರ ಮಾಡ್ತಾ ಬಂದ್ವಿ. ನಮಗೆ ಒಂದು 3.5 ಲಕ್ಷ ಆಯ್ತು. ಅದು ಯಾವಾಗ ಅಂದ್ರೆ 18 ವರ್ಷ ಆಯ್ತು. ಅದು 3.5 ಲಕ್ಷ ಆಯ್ತು ನಮಗೆ ಟೋಟಲ್ ಬರತ್ತಿಗೆ. ಅದು ನನ್ನ ಮಗನ ಓದಿಗೆ ಈಗ ಅನುಕೂಲ ಆಗಿದೆ.
1: ಸೂಪರ್ ಸರ್.
6: ನೋಡಿ, ಅದೇ 100 ರೂಪಾಯಿ ನಾವು ಕೂಡಿಡ್ತಾ ಬಂದಕ್ಕೆ ಈಗ ನಮಗೆ ಮಗಗೆ ಆಪತ್ತಿಗೆ ಬಂದಿದೆ.
1: ನಿಜ ಅಲ್ವಾ?
6: ಹೌದು, ಹನಿ ಹನಿ ಕೂಡಿದ್ರೆ ಅಳ್ಳ ಅನ್ನಂಗೆ. ಅದು ನಾವು ಒಂದೇ ಸರಿ ಎಲ್ಲರ ತೆಗಿಬೇಕು ಅಂದ್ರೆ ಕಷ್ಟ ಆಗ್ತಿತ್ತು.
1: ಹೌದು ಹೌದು ಹೌದು.
6: ಅದಕ್ಕೆ ಹೇಳೋದು, ಅದು ಕೆಲವ್ರು ಅಂತಾರೆ, ನೀವು ಹಾಕಿದ್ರೆ ಮೆಸೇಜ್ ಅನ್ನ ಹಾಕಿದ್ರೆ ಅದು ದಿಪ್ಪಣತನ ಅಂತಾರೆ. ಅದನ್ನ ಎಲ್ಲಿ ಉಳಿಸ್ಬೇಕೋ ಎಲ್ಲಿ ಉಪಯೋಗಿಸ್ಬೇಕೋ ಅವಾಗ ಉಪಯೋಗಿಸಿ ಬಳಸಿದ್ರೆ ಮಾತ್ರ ಅದು ಸಾಧ್ಯ, ಅದು ಜಿಪ್ಪಣತನ ಆಗೋದಿಲ್ಲ.
1: ನಿಜ ನಿಜ ನಿಜ, ಹೌದು ಸರ್.
6: ಹೌದಾ ಮೇಡಮ್?

0: ಕರೆಕ್ಟ್ ಸರ್, ಕರೆಕ್ಟ್ ಕರೆಕ್ಟ್ ಸರ್.
1: ನಾವ್ ಎಲ್ಲಿ ಬಳಸ್ಬೇಕು ಅಲ್ಲಿ ಬಳಸ್ಬೇಕು.
0: ನಿಜ.
1: ಅತಿಯಾಗಿ ಕೆಲವರು ಬಟ್ಟೆಗಳನ್ನ ತಗೊಳೋದು ಇಡೋದು ಮಾಡ್ತಾರೆ, ಅದು ಬಂಡವಾಳ ಹಾಕಿ ಸುಮ್ನೆ ಬಿಡೋದಲ್ಲ, ಅದನ್ನ ಉಪಯೋಗಿಸ್ಬೇಕು. ಉಪಯೋಗಿಸ್ದಂಗೆ ಅದನ್ನ ಇಟ್ಟರೆ ಎತ್ಕೋ ಬರೋದಿಲ್ಲ.
0: ನಿಜ ನಿಜ.
1: ಯಾವುದೇ ವಸ್ತಾಗಿರ್ಲಿ,
0: ಹೌದು.
1: ಈಗ ಅತಿ ಹೆಚ್ಚಾಗಿ ನೀರಿನ ವಿಷಯದಲ್ಲ ತಗೊಳ್ಳಿ, ಕೆಲವರು ಜಮೀನ್ ನೀರ್ ಹಾಸೋದಾದ್ರೆ ಸುಮ್ಮನೆ ಹೋಗ್ತಾ ಇರ್ತಾರೆ, ಅದು ಏನು ಉಪಯೋಗ ಇರಲ್ಲ.
0: ಹೌದು.
1: ಅದು ಎಷ್ಟು ನಮ್ ಜಮೀನ್ ಕೂಡ್ತಾ ಅದ್ ಮೋಟರ್ ನಿಲ್ಸಿ ಅದನ್ನ ವ್ಯವಸ್ಥಿತವಾಗಿ ನಿಲ್ಸಿದ್ರೆ ನಮ್ಮ ಭೂಮಿಯಲ್ಲೇ ಸ್ಟೋರೇಜ್ ಆಗಿರುತ್ತೆ. ಇಲ್ಲಾಂದ್ರೆ ಇವಾಗಲೇ ನೀರಿದೆ ಅಂತ ಹೇಳಿ ಬಳಸ್ಬಿಟ್ಟು ಬಳಸ್ಬಿಟ್ಟು ಖಾಲಿ ಆದಾಗ ಈಗ ನೋಡ್ರಿ, ಈಗ ಬರ ಬಂದಿದೆ, ಈಗ ಬೋರ್ನಲ್ಲಿ ನೀರ್ ಬರ್ತಾ ಇಲ್ಲ ಅಂತ ಬಾಯಿ ಪೊದ್ದೆ ಹೊಡಿತಾರೆ. ಅದಕ್ಕೆ ಕೇಳೋದ್ ನಾನು, ಯಾವಾಗ ಎಲ್ಲಿ ಏನು ಎಷ್ಟು ಉಪಯೋಗಿಸ್ಬೇಕ ಅಷ್ಟು ಉಪಯೋಗಿಸ್ತಾ ಇದ್ರೆ ಅದು ಒಂದೊಂದು ಕಾಲಕ್ಕೆ ನಮಗೆ ಉಪಯೋಗ
0: ಬಂದೇ ಬರುತ್ತೆ. ಹೌದು ಸರ್. ಓಕೆ ಸರ್, ಸೂಪರ್.
1: ಕೂತ್ಕೊಂಡ್ ತಿನ್ನರಿಗೆ ಕುಡಿಕೆ ಒಂದು ಕಾಲದಂಗೆ ಕೂತ್ಕೊಂಡ್ ತಿಂತಾ ಇದ್ರೆ ಅದು ಎದಕ್ಕೂ ಬರೋದಿಲ್ಲ. ನಾವು ದುಡಿಬೇಕು, ನಾವು ಖರ್ಚು ಮಾಡ್ಬೇಕು, ನಾವ್ ಎಷ್ಟು ಖರ್ಚು ಮಾಡಕ್ ಅಷ್ಟು ಮಾಡ್ಬೇಕು, ನಾವ್ ಮುಂದಿನ ಭವಿಷ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಎತ್ತಿಡ್ತಾ ಹೋದ್ರೆ ಅದು ಒಂದು ಕಾಲಕ್ಕೆ ನಿಮ್ಗೆ ಉಪಯೋಗ ಬರುತ್ತೆ ಅಂತ
0: ಹೇಳ್ತೀನಿ. ನಾಳೆಗಾಗಿ ಇಂದು ಉಳಿಸ್ಲೇಬೇಕು.
1: ಹೌದು.
0: ಓಕೆ ಸರ್.
1: ಕೆಲವ್ರು ಹೇಳ್ತಾರೆ ನೀನ್ ನಾಳೆ ಇರ್ತೀಯೋ ಬಿಡ್ತೀಯೋ, ನೀನು ಹಂಗ್ ಕೂಡಿಟ್ರಿ ಏನ್ ಬಂತು ಅಂತ.
0: ಹಾಗೆ ಸರ್. ಹೌದೌದು, ತುಂಬಾ ಜನ ಹಂಗೆ ಹೇಳ್ತಾರೆ.
1: ಅದು ಅದು ನಾವು ಆ ತರ ತಿಳ್ಕೊಳಕ್ಕೆ ಹೋಗ್ಬಾರ್ದು. ನಾವು ನಮ್ ಭವಿಷ್ಯ ಯಾಕೆ ಹೇಳ್ಕೊಬೇಕು, ನಾವು ನಾಳೆ ಇರ್ತೇವೆ ಬಿಡ್ತೇವೆ ಅಂತಂದ ಅದು ಯಾವಾಗೂ ಗೊತ್ತಿರುತ್ತೆ. ಹುಟ್ಟಿದ ಮನುಷ್ಯ ಯಾರು ಬರೋಕ ಬದುಕೋ ಸಾಧ್ಯ ಇರಲ್ಲ. ಹಾಗಂತ ಹೇಳಿ ನಾವು ಕಷ್ಟಕಾಲ ಬಂದಾಗ ಬದ್ದೆ ಬೀದಿಯಲ್ಲಿ ಕುತ್ಕೊಂಡ್ ಬದ್ದೆ ಹೊಡೆದಾಗ ಯಾರು ಬರೋದಿಲ್ಲ.
0: ಹೌದಾ?
1: ನಾವ್ ಇರೋದಿಲ್ಲ ಅಂತ ಹೇಳಿ ಇದ್ದಾಗ ಬಾಳಿಸ್ಬಿಟ್ಟು ಇಲ್ದಾಗ ಬದ್ದೆ ಹೊಡೆದ್ರೆ ಯಾರು ಬರೋದಿಲ್ಲ. ಅದ್ರಿಂದ ನಮ್ದ ತಲೆದಿಂಬಿಗೆ ಅಂತ ಹೇಳ್ತಾರೆ, ಹಿಂದರೆಲ್ಲ ಹೇಳ್ತಿದ್ರು ನಮ್ಮ ಈಗ ಕೂಡಿಟ್ರೆ ತಲೆದಿಂಬಿಗೆ ಅದು ಕಷ್ಟಕಾಲಕ್ ಬರುತ್ತೆ ಅಂತ. ಹಾಗೆ.
0: ಓಕೆ ಸರ್, ಓಕೆ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರೆ ಥ್ಯಾಂಕ್ ಯು ಸರ್.
1: ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್.
0: ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಮತ್ತೊಂದ್ ಕರೆ ಸ್ವೀಕಾರ ಮಾಡೋಣ. ನಮಸ್ಕಾರ.
2: ನಮಸ್ಕಾರ ಕಣಕ್ಕ, ನಾವು ಮುರುಳಿ ಶಿವಮೊಗ್ಗ.
0: ಮುರುಳಿ ಸರ್
2: ಹೇಳಕ್ಕ
0: ಸರ್, ಇವತ್ತಿನ ವಿಷಯ ಗೊತ್ತಾಯ್ತಾ?
2: ಹ್ಮ್, ಕಣಕ್ಕ ಕೇಳಿಸ್ಕೊಂತ ಇದೀನಿ.
0: ಹಾ ಸರ್, ಮಾತಾಡಿ. ಉಳಿತಾ
2: ಹೆಂಗೆ ಅಂದ್ರೆ ನಾವು ಹೊಟ್ಟೆ ತುಂಬಾ ಉಣ್ಬೇಕು.
0: ಹಾ ಸರ್.
2: ಉಳಿದ್ನ ಎತ್ತಿಡ್ಬೇಕು.
0: ಓ ಸೂಪರ್.
2: ಅದು ಬ್ಯಾಂಕ್ ಅಲ್ಲಿ ಇಡಬಾರ್ದಕ್ಕ. ಪೋಸ್ಟ್ ಆಫೀಸ್ ಅಲ್ಲಿ ಇಟ್ಟರೆ ಮಾತ್ರ ಉಳಿತೈತೆ.
0: ಓಕೆ.
2: ಈ ಬ್ಯಾಂಕ್ ಅಲ್ಲಾದ್ರೆ ಫೋನ್ ಪೇ ಮಾಡಿ ಪೂರ್ತಿ ಖಾಲಿ ಬಂದ್ಬಿಡ್ತು.
0: ನೀವ್ ಅತಿ ಬುದ್ಧಿವಂತರು.
2: ಪೋಸ್ಟ್ ಆಫೀಸ್ ಅಲ್ಲಿ ಉಳಿತಿದೆ. ಉಳಿತಾಯನ ಪೋಸ್ಟ್ ಆಫೀಸ್ ಅಲ್ಲಿ ಇಟ್ಕೋಬೇಕು, ನಮ್ಮ ಸಂಬಳನ ಬ್ಯಾಂಕ್ ಅಲ್ಲಿ ಇಟ್ಕೋಬೇಕು ಉಪಯೋಗಿಸ್ಕೊಳಕ್ಕೆ. ಎಲ್ಲಾ ಕಡೆ ಫೋನ್ ಪೇ ಬಂದ್ಬಿಟ್ಟಿದಿಲ್ಲ.
0: ಹೌದು.
2: ಹಂಗಾಗಿ ಬ್ಯಾಂಕ್ ಅಲ್ಲಿ ಇಟ್ಕೋಬೇಕು.
0: ಓಕೆ ಸರ್, ಸೂಪರ್, ವೆರಿ ನೈಸ್, ಒಳ್ಳೆ ಟಿಪ್ಸ್ ಕೊಟ್ರಿ. ಥ್ಯಾಂಕ್ ಯು.
2: ಕಣಕ ಧನ್ಯವಾದ.
0: ಎಸ್ ಸರ್, ಎಸ್ ಸರ್, ಶಾರ್ಟ್ ಅಂಡ್ ಸ್ವೀಟ್ ಆಗಿ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಶಿವಮೊಗ್ಗದಿಂದ ಮುರಳೀಧರ್ ಸರ್ ಅವರು ಕರೆ ಮಾಡಿ. ಖಂಡಿತವಾಗ್ಲೂ ಉಳಿತಾಯ ಬೇಕೇ ಬೇಕು. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ.
3: ನಮಸ್ತೆ ಮೇಡಮ್.
0: ನಮಸ್ತೆ. ರಮೇಶ್ ಸರ್ ವಿಜಯಪುರದಿಂದ.
3: ವಿಜಯಪುರದಿಂದ ರಮೇಶ್ ಖಾಡೆ ಅಂತ ಮೇಡಮ್.
0: ಓ, 20 ಎಕರೆ ದ್ರಾಕ್ಷಿ ತೋಟದವರು.
3: ಹೌದ್ರಿ ಮೇಡಮ್. ಈ ಸಲ ಸ್ವಲ್ಪ ದುರ್ಲಭ ಬಹಳ ಅದ್ರಿ.
0: ಹೌದಾ? ಸಮಸ್ಯೆ ಇದೆ ಸರ್. ಸರ್, ಈ ಸಲ ದ್ರಾಕ್ಷಿ ಹಾಕಿದೀರಾ ಇಲ್ವೋ?
3: ಐತ್ರಿ ಮೇಡಮ್, ಅದು ಗಿಡ ಒಮ್ಮೆ ಹಾಕಿದೆ ಅಂದ್ರೆ 15-20 ವರ್ಷ ಬಾಳ್ತೈತ್ರಿ ಮೇಡಮ್. ಉಳಿಸ್ಕೊಂಡು ಹೋಗುದು ಒಂದು ದೊಡ್ಡದದರಿ ಅದು.
0: ಓಕೆ, ಓಕೆ ಸರ್. ಇವತ್ತಿನ ವಿಷಯ ಗೊತ್ತಾಯ್ತಾ?
3: ಹಾ, ಗೊತ್ತಿದೆ ಮೇಡಮ್.
0: ಅದರಲ್ಲಿ ನಿಮ್ದು ಜಾಯಿಂಟ್ ಫ್ಯಾಮಿಲಿ ಒಂದು 45 ಜನ ಇದೀರಲ್ವಾ ಸರ್? ನೀವು
3: 20 ಜನ ಇದ್ದೀರಿ ಮೇಡಮ್.
0: 20 ಜನ. ಓಕೆ ಸರ್, ನೀವು ಹೇಗೆಲ್ಲ ಉಳಿತಾಯ ಮಾಡ್ಕೊಂಡು ಹೋಗ್ತೀರಾ?
3: ಉಳಿತಾಯ ಅಂತಂದ್ರೆ ನಮ್ಮ ತಂದೆಯವರು ಅದಾರಿ ಇನ್ನು.
0: ವಾವ್, ಗುಡ್.
3: ನಮ್ಮ ಬ್ರದರ್ ಒಬ್ಬರು ಅದಾರಿ.
0: ಹಾ,
3: ಎಲ್ಲಾರು ಕುಳಿತುಕೊಂಡು ವಿಚಾರ ಮಾಡ್ಕೊಂಡು ಯಾವ ಕೆಲಸ ಮಾಡ್ಬೇಕಾದ್ರೆ ನಮ್ಮ ಆದಾಯಕ್ಕೆ ತಕ್ಕಂತ ಮಾಡ್ಕೋತ ಹೋಗ್ತೀವಿ ಮೇಡಮ್.
0: ವೆರಿ ಗುಡ್ ಸರ್, ವೆರಿ ಗುಡ್, ಸೂಪರ್.
3: ಹಾ ರೀ ಮೇಡಮ್, ಈ ಸಲ ನೋಡ್ರಿ ಹಣದ ಉಳಿತಾಯಕ್ಕಿದ್ದಾರಿ, ಗುಣ ಉಳಿತಾಯ ಮಾಡುದು ಒಂದು ದೊಡ್ಡ ಶ್ರೇಷ್ಠ ಅದರಿ. ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಉಳಿತಾಯ ಕೊಡ್ಬೇಕ್ರಿ ಮೇಡಮ್. ನಾವು ಒಳ್ಳೆ ಸಂಸ್ಕಾರ ಕೊಟ್ಟೇವ ಅಂದ್ರೆ ನಾವು ಹಣನೇ ಗಳಿಸಬೇಕಾಗಿಲ್ರಿ.
0: ನಿಜ ನಿಜ. ಅದಾಗೆ ಉಳಿತಾ ಹೋಗತ್ತೆ ಅಂತೀರಾ?
3: ಹಾ ರೀ ಮೇಡಮ್, ಮೊದಲು ಮಕ್ಕಳಿಗೆ ಸಂಸ್ಕಾರ ಒಳ್ಳೇದು ಕೊಡ್ಬೇಕ್ರಿ, ನಮ್ ವಿಶ್ವಾಸ ಉಳಿಸ್ಕೋಬೇಕ್ರಿ. ನಮ್ ವಿಶ್ವಾಸ ಒಂದಿತ್ತು ಅಂದ್ರೆ ನಾವು ಬೆಕ್ಕಾದಲ್ಲಿ ಕೈ ಹಾಕಿದ್ರು ಜನ ನಮ್ಮ ಅಡಚಿನಿಗೆ ರೊಕ್ಕ ಕೊಡ್ತಾರಿ, ನಾವು ಆಮೇಲೆ ನಾವು ಹೇಳ್ಕೊಡ್ಬಹುದ್ರಿ ಮೇಡಮ್.
0: ಓಕೆ, ಸೂಪರ್ ಸರ್.
3: ಅದನ್ನೊಂದು ಕಾಯ್ಕೊಂಡು ಹೋಗೋದು ಬಹಳ ಮುಖ್ಯ ಆತರ ಮೇಡಮ್.
0: ವೆರಿ ನೈಸ್ ಸರ್, ವೆರಿ ನೈಸ್ ಸರ್.
3: ಹಾ ರೀ ಮೇಡಮ್, ನೋಡ್ರಿ ಒಂದ್ ಎಣ್ಣಿ ಚೀಟಿ ಇಲ್ಲಾರ 2-2 ಕೋಟಿ ರೂಪಾಯಿ ಸಾಲನು ತಗೋತೇವ್ರಿ, ಆರಿಸಿ ಕೊಡ್ತೇವ್ ನೋಡ್ರಿ ಮೇಡಮ್.
0: ನಾವು ವೆರಿ ಗುಡ್.
3: ಹಾ ರೀ, ಈಗ ಜಮೀನ್ ತಗೊಂಡ್ರಿ 2 ಕೋಟಿ ರೂಪಾಯಿ ಸಾಲ ಮಾಡೇವ್ರಿ, ಒಂದ್ ವರ್ಷದಾಗ ಅದನ್ನ ಮುಟ್ಟಿಸ್ತೇವ್ ಅನ್ನೋದು ನಮ್
0: ಕೆಪಾಸಿಟಿ
3: ಕೊಡ್ಬೇಕ್ರಿ. ಹಾ ರೀ ಮೇಡಮ್,
0: ಒಳ್ಳೇದಾಗ್ಲಿ ಸರ್, ಒಳ್ಳೇದಾಗ್ಲಿ.
3: ಹಾ ರೀ ಮೇಡಮ್, ಬರ್ರಿ ಬಿಜಾಪುರಕ್ಕೆ ಬಂದಿಂದ ಒಮ್ಮೆ ಬರ್ರಿ ಮೇಡಮ್.
0: ಖಂಡಿತ ಸರ್, ಬರೋಣ.
3: ಈ ಸಲ ದ್ರಾಕ್ಷಿಗೆ ಫೋನ್ ಮಾಡ್ತೀನಿ, ಬಂದ್ ಹೋಗ್ರಿ ನಿಮ್ ಟೀಮ್ ಎಲ್ಲಾರಿ ಮೇಡಮ್.
0: ಸರ್ ಬರ್ತೀವಿ. ಥ್ಯಾಂಕ್ ಯು.
3: ಫೆಬ್ರವರಿ ಏನ್ರಿ? ಮಾರ್ಚ್ ಪೂರ್ಣ ಇರ್ತೈತ್ರಿ ಮೇಡಮ್.
0: ಓಕೆ ಸರ್, ಓಕೆ ಸರ್, ಬರ್ತೀವಿ
3: ಮೇಡಮ್.
0: ಎಸ್ ಸರ್, ಥ್ಯಾಂಕ್ ಯು.
3: ಸರಿ ಮೇಡಮ್, ಸರಿ ನೋಡೋಣ. ನಮಸ್ಕಾರ.
0: ನಮಸ್ತೆ. ಓಕೆ, ದ್ರಾಕ್ಷಿ ತಿಂದಷ್ಟೇ ಖುಷಿ ಆಯ್ತು ಸರ್ ನೀವು ಇನ್ವೈಟ್ ಮಾಡಿದ್ದು. ಓಕೆ, ಹಾಗೆ ನಮ್ಗೆ ನಿರ್ಮಲಾ ಅನ್ನೋರು ಮೆಸೇಜ್

0: ಮಾಡಿದರೆ ಉಳಿತಾಯ ಕೇವಲ ಹಣದ ರೂಪದಲ್ಲಿ ಒಂದೇ ಅಲ್ಲ ಮೇಡಮ್. ಅದರಲ್ಲೂ ನಮ್ಮ ಅನ್ನದಾತರು ನಂಬಿರುವ ಗೋವುಗಳನ್ನು ಈ ಬರಗಾಲದಲ್ಲಿ ಉಳಿಸಿಕೊಳ್ಳಲು ಕಷ್ಟ ಸಾಧ್ಯ. ಮಳೆ ಬಾರದೆ ಹಣ ಇದ್ದರೂ ತಿನ್ನಲು ಆಹಾರವೇ ಇರೋದಿಲ್ಲ. ನೀರು ಮುಖ್ಯ. ಹಣವನ್ನು ಉಳಿಸಿದಂತೆ ನೀರನ್ನು ಉಳಿಸೋಣ ದಿನನಿತ್ಯ ಜೀವನದಲ್ಲಿ ಅಂತ ನಿರ್ಮಲ ಅವರು ದುಮ್ಮೇನಹಳ್ಳಿಯಿಂದ ಮೆಸೇಜ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
1: ಹಲೋ, ನಮಸ್ಕಾರ, ಗುಡ್ ಈವ್ನಿಂಗ್.
0: ನಮಸ್ತೆ ರಾನಡೆ ಸರ್.
1: ಹೇಳಿ ಮೇಡಮ್.
0: ಎಸ್, ಫಟಾಫಟ್ ಅಂತ ಉಳಿತಾಯದ ಬಗ್ಗೆ ಮಾತಾಡ್ಬಿಡಿ.
1: ಉಳಿತಾಯದ ಬಗ್ಗೆನಾ? ಹೌದು, ಉಳಿತಾಯ ಅಂತಕ್ಕಂಥದ್ದು ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂದ್ರೆ ಪ್ರಮುಖ ವಿಷಯ ನಮ್ಮ ಜೀವನದಲ್ಲಿ. ಯಾರು ಉಳಿತಾಯ ಮಾಡಲ್ಲ ಅವ್ರಿಗೆ ಜೀವನದಲ್ಲಿ ಬಹಳ ತೊಂದರೆ ಆಗತ್ತೆ.
0: ಓಕೆ.
1: ಯಾಕೊತ್ತ, ಇವತ್ತು ಉಳಿಸಿದ ದುಡ್ಡೇ ನಮಗ್ ಮುಂದೆ ಕಾಪಾಡ್ತಕ್ಕಂಥದ್ದು.
0: ನಿಜ.
1: ನಮ್ಮ ಆದಾಯ ಮೇಡಮ್, ದುಡ್ಡನ್ನು ಕಳೆಯೋದು ಬಹಳ ಈಸಿ, ಉಳಿಸೋದ್ ಬಹಳ ಕಷ್ಟ. ಅದಕ್ಕೆ ನಾವೇನ್ ಮಾಡ್ಬೇಕು, ಹಂತ ಹಂತವಾಗಿ ನಮ್ಮ ಒಂದು ದುಡಿಮೆಯಲ್ಲಿ ಒಂದು ಶೇಕಡಾ 30%ರಷ್ಟನ್ನಾದ್ರೂ ಉಳಿಸ್ತಾ ಹೋಗ್ಬೇಕು. ಅದೇ ನಮಗೆ ಆಪತ್ಕಾಲದಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಉಳಿತಾಯ ಮಾಡ್ತಕ್ಕಂತ ಬಗ್ಗೆ ಪ್ರತಿಯೊಬ್ರು ಗಮನ ಹರಿಸಲೇಬೇಕು. ಎಲ್ಲ ಖರ್ಚು ಮಾಡ್ಕೊಂಡ್ಬಿಟ್ರೆ ಆಮೇಲೆ ಒಂದು ನಮ್ಗೆ ಆದಾಯ ಬರ್ತಿದ್ದಾಗ ಗೊತ್ತಾಗಲ್ಲ. ಅದೇ ನಮ್ಮ ಆದಾಯಕ್ಕಿಂತ ಖರ್ಚು ಜಾಸ್ತಿ ಆದಾಗ ಅವಾಗ ಗೊತ್ತಾಗತ್ತೆ. ಅವಾಗ ಇದು ಉಳಿತಾಯ ಮಾಡಿದ್ರೆ ಆ ಮೂಲದಲ್ಲಿ ನಾವು ಕೆಲವೊಂದು ಪರಿಹಾರಗಳನ್ನ ಕಂಡ್ಕೊಂಡು ನಮ್ಮ ಆರ್ಥಿಕ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ಬಹುದು.
0: ಯಾಕೆ
1: ಸಾಕಾ ಮೇಡಮ್, ಇನ್ನೂ
0: ಬೇಕು ಸರ್?
1: ನಾನು ಇದೇ ತರ ಫಾಲೋ ಮಾಡೋದು ಮೇಡಮ್.
0: ವಾವ್, ವೆರಿ ನೈಸ್ ಸರ್. ಸರ್, ಉಳಿತಾಯ ಮಾಡಿ ಏನಾದ್ರೂ ಒಂದ್ ಇದು ಮಾಡಿದ್ದುಂಟ ನೀವು? ಪ್ರಾಪರ್ಟಿ ಅಥವಾ ಮನೆ ಕಟ್ಟಿದ್ದು ಅಥವಾ ಮಕ್ಳು ಎಜುಕೇಶನ್ ಬಳಸ್ಕೊಂಡಿದ್ದು ಏನಾದ್ರೂ ತಗೊಂಡಿದ್ದು?
1: ನಾನು ಉಳಿತಾಯ ಮಾಡಿದ್ರಲ್ಲಿ ವಿದೇಶ ಪ್ರವಾಸಕ್ಕೆ
0: ಹೋಗೋದಾಗ್ಲಿ,
1: ಆಮೇಲೆ ಇದು ಮಗನ ಎಜುಕೇಶನ್ ದುಡ್ಡು ಕಟ್ಟೋದಾಗ್ಲಿ,
0: ವೆರಿ ನೈಸ್.
1: ಆಮೇಲೆ ಏನಾದ್ರು ಹೊಸ ಹೊಸ ವಸ್ತುಗಳನ್ನು ಕೊಳ್ಳೋದಕ್ಕಾಗ್ಲಿ,
0: ಸೂಪರ್.
1: ಮತ್ತೆ ಎಮರ್ಜೆನ್ಸಿಗೆ ಅಷ್ಟು, ಈ ಒಂದ್ 4 ಆಸ್ಪೆಕ್ಟ್ ಅಲ್ಲಿ ಇಟ್ಕೊಂಡಿರ್ತೀನಿ.
0: ವೆರಿ ನೈಸ್ ಸರ್, ವೆರಿ ನೈಸ್.
1: ಹೌದು ಮೇಡಮ್. ಥ್ಯಾಂಕ್ ಯು ಸರ್.
0: ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ
2: ಮೇಡಮ್. ನಮಸ್ತೆ.
0: ನಮಸ್ತೆ ಸೋಮಶೇಖರ್ ಸರ್.
2: ಹಾ ಮೇಡಮ್,
0: ಉಳಿತಾಯದ ಬಗ್ಗೆ ಏನ್ ಹೇಳ್ತೀರಾ?
2: ಇಲ್ಲ ಮೇಡಮ್, ನಿಮ್ಮ ಏನು ವಿಷಯ ಏನಿದೆ, ಜೀಪುಣತನವ ಮತ್ತೆ ಅದು ಬುದ್ಧಿವಂತಿಕೆ ಅಂದ್ರೆ ಅದು ಖಂಡಿತ ಬುದ್ಧಿವಂತಿಕೆ ಮೇಡಮ್. ಅದು ಎಷ್ಟು ಒಂದು ಕೆಲವು ಪರ್ಸೆಂಟೇಜ್ ಇದೆ ಮೇಡಮ್ ಅಷ್ಟು ಉಳಿಸ್ಬೇಕು ಅಂತ. ನಾನು ಒಂದು ಮಾತು ಏನ್ ಹೇಳ್ತೇನೆ ಅಂದ್ರೆ, ಈ ಉಳಿತಾಯ ಮಾಡ್ತಕ್ಕಂಥದ್ದು ಒಂದು ಹವ್ಯಾಸ ಅಂತ ತಿಳ್ಕಂಡ್ರೆ ತುಂಬಾ ಒಳ್ಳೇದು ಮೇಡಮ್.
0: ಹೌದು ಸರ್, ಹೌದು.
2: ಅದೊಂದು ಹ್ಯಾಬಿಟ್ ಆಗಿ ತಗೊಳ್ಬೇಕು. ಇಲ್ಲ, ಈ ತಿಂಗಳು ನಾನು ಇಷ್ಟು ಉಳಿಸ್ಲೇಬೇಕು ಅಂತ ಅದನ್ನ ಮಾಡ್ತಾ ಹೋದ್ರೆ ಖಂಡಿತ ಅವರು ಒಂದ್ ಸ್ವಲ್ಪ ಹಣ ಉಳಿಸೋ ನಿಟ್ಟಿನಲ್ಲಿ ಸಾಕ್ತಾರೆ.
0: ನಿಜ ನಿಜ.
2: ಆಮೇಲೆ ಮೇಡಮ್ ನೋಡಿ, ಇವತ್ತು ಅದೇ ಜಿಪುಣತನ ಇದೊಂದಿದ್ಕೆ ಇವತ್ತು ಏನೋ ಕಾಕತಾಳೆ ಅನ್ನೋ ರೀತಿ ಒಂದ್ ಎರಡು ಘಟನೆ ನಡೀತು ಮೇಡಮ್ ಮನೆಯಲ್ಲಿ. ನಮ್ಮ ಸ್ನೇಹಿತರು ಗುರುಗಳೇ ದಸರಾಕ್ಕೆ ಒಂದ್ ದಿವಸ ಹೋಗ್ಬರೋಣ ಬನ್ನಿ ಅಂತ ಅಂದ್ರು. ಆಯ್ತು ನೋಡ್ಕಪ್ಪ, ಟ್ರೈನ್ ಹೋಗಿ ಬಂದ್ಬಿಡೋಣ ಅಂತಂದೆ ನಾನು. ಆಯ್ತು ಅಂತಂದ್ರೆ ಇನ್ನ ನಮ್ ಶಿಷ್ಯ ನೋಡಿ, ಅವ್ನ್ ನಮ್ ಶಿಷ್ಯ ಅವ್ನ ಅಂದ್ರೆ ನಾವಿನ್ನು ಅಪ್ಡೇಟ್ ಆಗಿಲ್ಲ ಮೇಡಮ್, ಇನ್ನು ನಾವ್ ಒಂದ್ ಸ್ವಲ್ಪ ಮಿತವ್ಯಯಿ ಆಗಿದ್ದೀವಿ. ಅವನ್ ಹೇಳ್ತಾನೆ, ಏ ಗುರುಗಳ ನೀವು ಟ್ರೈನ್ಗೆ ಹೋಗ್ಬರೋದೆಲ್ಲ ಸರಿ ಆಗಲ್ಲ, ಕಾರ್ ಮಾಡ್ಕೊಂಡು ಹೋಗ್ಬಿಡೋಣ. 7-seater ಹೋಗೋಣ, ನಿಮ್ದು 5-seater ಬೇಡ, ಇನ್ನು ಒಂದಿಬ್ರು ಬರ್ತಾರೆ ಅಂದ್ರೆ ನೋಡಿ ಅವರು ಸ್ವಲ್ಪ ನಾವು ಮಿತವ್ಯಯ ಅಂತ ನಾವು ನೋಡಿದ್ರೆ ಅವರು ಇಲ್ಲ ಅನುಕೂಲ ಅಂತ ನೋಡ್ತಾರೆ. ಆಮೇಲೆ ಇನ್ನೊಂದ್ ಮನೇಲಿ ಏನಂದ್ರೆ ಇವರು ಒಂದು ಇದೊಂದು ಟ್ರೆಂಡ್ ಪ್ರೇಮದ ಊರಲ್ಲಿ ಸಿನಿಮಾ, ಅದಕ್ಕೆ ಹೋಗ್ತೀವಿ ಅಂತ ಮನೆಯವರು, ನಮ್ ಮನೆಯವರು ಮಗಳುವೆ. ನಮಗೆ ಮೇಡಮ್ ನಿಜವಾಗ್ಲು ನಮ್ಗೆ ಥಿಯೇಟರ್ ಅಲ್ಲಿ ಟಿಕೆಟ್ ದರನೇ ಸರಿಯಾಗಿ ಗೊತ್ತಿಲ್ಲ ಈಗ ಎಷ್ಟಿದೆ ಅಂತ. ಹಂಗಾಗಿ ಏನೋ ಒಂದ್ ಅಮೌಂಟ್ ಕೊಡೋಕು ಅಂತ, ಇಲ್ಲ ಇಲ್ಲ ಇಷ್ಟ ಆಗದಿಲ್ಲ ಅಂತ ಅಂದ್ರು. ಆಮೇಲೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಕೊಟ್ಟು ಅವ್ರನ್ನ ಒಪ್ಸಿದ್ವಿ ಇರ್ಲಿ ಅಂದ್ರೆ, ನಾವು ನಮ್ಮ ಒಂದು ಮಿತವ್ಯದ ನಿಟ್ಟಿನಲ್ಲಿ ಯೋಚನೆ ಮಾಡಿ.
0: ಕರೆಕ್ಟ್.
2: ಬಟ್ ಈಗಿನ ಜನರೇಷನ್ ಹಂಗಿರಲಿಲ್ಲ.
0: ಹೌದು ಹೌದು,
2: ಅವರು ಸ್ವಲ್ಪ ದುಂದು ವೆಚ್ಚದ ನಮ್ಮ ಪಾಲಿಸಿ
0: ಅದು.
2: ನಮಗೆ ಕಲ್ಸಿದ್ರು 10-5 rupees ಖರ್ಚು ಮಾಡುದು ಮಿತವ್ಯಯ ಏನು ಮತ್ತೆ ಉಳಿಸೋದು ಬುದ್ಧಿವಂತಿಕೆ ಮೇಡಮ್.
0: ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಖಂಡಿತ,
2: ಧನ್ಯವಾದ.
0: ಎಸ್ ಸರ್. ಓಕೆ, ಎಸ್ ಸರ್. ಸ್ನೇಹಿತರೆ, ಖಂಡಿತವಾಗ್ಲೂ ದುಡ್ಡನ್ನ ಉಳಿತಾಯ ಮಾಡೋದು ಬುದ್ಧಿವಂತಿಕೆನೆ, ಅಲ್ಲಿ ಜಿಪುಣತನ ಬರೋದಿಲ್ಲ. ಖರ್ಚು ಮಾಡೋದು ಇವತ್ತಿನ ಖುಷಿ ತಂದ್ರೆ, ಉಳಿತಾಯ ಮಾಡೋದು ನಾಳೆಗೆ ನೆಮ್ಮದಿಯನ್ನ ತರುತ್ತೆ. ಉಳಿತಾಯ ಮಾಡಿ ನೆಮ್ಮದಿಯಿಂದ ಇರಿ ಅಂತ ಹೇಳ್ತಾ ಈ ದಿನ ಯಾರೆಲ್ಲ ಕರೆ ಮಾಡಿದ್ರು ಅವರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಯಾರಿಗೆಲ್ಲ ಕರೆ ಸಿಕ್ಕಿಲ್ವೋ ದಯವಿಟ್ಟು ಬೇಸರ ಆಗಬೇಡಿ ಅಂತ ಹೇಳ್ತಾ ಇದೇ ರೀತಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಆಲಿಸಿ ಆನಂದಿಸಿ ಪ್ರೀತಿಸಿ ಪ್ರೋತ್ಸಾಹಿಸಿ ನಾನು ನಿಮ್ಮ RJ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಸಮಾರಂಭದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಬೆಳ್ಳಂ ಬೆಳಿಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನೋ, ಅಲ್ ಹೋಗ್ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
6: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
7: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
8: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
7: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
0: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಪೇಟೆ ಸಂಚಾರ ಕಾರ್ಯಕ್ರಮ. ಶಿವಮೊಗ್ಗ ಮಹಾನಗರ ಪಾಲಿಕೆ ವತಿಯಿಂದ ಆಯೋಜಿಸಲಾಗಿದ್ದ ಮಹಿಳಾ ದಸರಾ ಕಾರ್ಯಕ್ರಮದ ಸಮಾರೋಪ ಸಮಾರಂಭವನ್ನು 13 ಅಕ್ಟೋಬರ್ ಬೆಳಗ್ಗೆ 10:30 ಕುವೆಂಪು ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮವನ್ನು ಚಲನಚಿತ್ರ ನಟಿ ಶ್ರೀಮತಿ ಅಭಿನಯ ಮತ್ತು ಸರಿಗಮಪ ಖ್ಯಾತಿಯ ಕುಮಾರಿ ಸುರಕ್ಷಾ ದಾಸ್ ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ನಗರದ ವಿವಿಧ ಮಹಿಳಾ ಸಂಘಗಳು ಮತ್ತು ಸ್ಥಳೀಯ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಹಾಗೂ ಮಹಿಳಾ ದಸರಾ ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಮಾಡಲಾಗುತ್ತದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮಹಿಳಾ ದಸರಾ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಶಿವಮೊಗ್ಗ ನಗರದ SPM ರಸ್ತೆಯಲ್ಲಿರುವ ಇತಿಹಾಸ ಪ್ರಸಿದ್ಧ ನಗರದ ಕೋಟೆ ಶ್ರೀ ಮಾರಿಕಾಂಬಾ ದೇವಾಲಯದಲ್ಲಿ 11-21 ಶರನ್ನವರಾತ್ರಿ ಉತ್ಸವ ಆಯೋಜಿಸಲಾಗಿದೆ. ಉತ್ಸವದ ಅಂಗವಾಗಿ ಪ್ರತಿದಿನ ಬೆಳಗ್ಗೆ 8:30 ಅಮ್ಮನವರಿಗೆ ಅಭಿಷೇಕ, ಅರ್ಚನೆ, ಪಾರಾಯಣ ಹಾಗೂ ಹೋಮ ನಡೆಯಲಿದ್ದು, ಬೆಳಗ್ಗೆ 11:30 ಪೂರ್ಣಾಹುತಿ, ಮಹಾಮಂಗಳಾರತಿ ಮತ್ತು ತೀರ್ಥಪ್ರಸಾದ ವಿನಿಯೋಗ ಇರಲಿದೆ. ಸಂಜೆ 6 ರಾತ್ರಿ 8:30 ವಿವಿಧ ಮಹಿಳಾ ಮಂಡಳಿಗಳಿಂದ ಭಜನಾ ಕಾರ್ಯಕ್ರಮ ನಡೆಯಲಿದೆ. ಪ್ರತಿದಿನ ದೇವಿಗೆ ವಿಶೇಷ ಅಲಂಕಾರ ಮಾಡಲಾಗುವುದು. 11 ಶೈಲಪುತ್ರಿ, 12 ಬ್ರಹ್ಮಚಾರಿಣಿ, 13 ಚಂದ್ರಘಂಟ, 14 ಕೂಷ್ಮಾಂಡ, 15 ಸ್ಕಂದಮಾತ, 16 ಸರಸ್ವತಿ, 17 ಕಾತ್ಯಾಯಿನಿ, 18 ದುರ್ಗಾದೇವಿ, 19 ಅನ್ನಪೂರ್ಣೇಶ್ವರಿ, 20 ಮಹಿಷಾಸುರ ಮರ್ದಿನಿ ಹಾಗೂ 21 ಚಂಡಿಕಾ ದುರ್ಗಾ ಪರಮೇಶ್ವರಿ ಅಲಂಕಾರ ನೆರವೇರಲಿದೆ. 18 ದುರ್ಗಾಷ್ಟಮಿ ಪ್ರಯುಕ್ತ ಸಾಮೂಹಿಕ ಶ್ರೀ ಚಂಡಿಕಾ ಹೋಮ ಆಯೋಜಿಸಲಾಗಿದೆ. ಭಾಗವಹಿಸುವವರು 101 ನೀಡಿ ಮುಂಚಿತವಾಗಿ ಹೆಸರು ನೋಂದಾಯಿಸಿಕೊಳ್ಳಬೇಕು. ಒಂದು ದಿನದ ಸರ್ವ ಸೇವೆಗೆ 1201 ರೂಪಾಯಿ, ಹೂವಿನ ಅಲಂಕಾರ ಸೇವೆಗೆ 1001 ರೂಪಾಯಿ ಹಾಗೂ ಪ್ರಸಾದ ಸೇವೆಗೆ 3,000 ರು ನಿಗದಿಪಡಿಸಲಾಗಿದೆ. ತುಲಾಭಾರ, ಉಯ್ಯಾಲೆ ಸೇವೆ ಹಾಗೂ ಪ್ರಕಾರೋತ್ಸವ ಮಾಡಿಸುವವರು ಮುಂಚಿತವಾಗಿ ಹೆಸರು ನೋಂದಾಯಿಸಿ ಸೇವಾ ರಶೀದಿ ಪಡೆಯಬೇಕು ಎಂದು ಕೋಟೆ ಶ್ರೀ ಮಾರಿಕಾಂಬಾ ಸೇವಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಎನ್ ಮಂಜುನಾಥ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ಮಹಾನಗರ ಪಾಲಿಕೆ ಹಾಗೂ ರಂಗದಸರಾ ಸಮಿತಿ ಆಯೋಜಿಸಿರುವ ಶಿವಮೊಗ್ಗ ದಸರಾ ಅಂಗವಾಗಿ 13 ಗ್ರಾಮ ರಂಗದಡಿ 2 ನಾಟಕಗಳು ಪ್ರದರ್ಶನಗೊಳ್ಳಲಿವೆ. 14:00 ಸವಳಂಗ ರಸ್ತೆಯ ಕೃಷಿ ವಿಜ್ಞಾನ ಕಾಲೇಜಿನಲ್ಲಿ ಮನೋಜ್ ಎಂ ಮೇಲುಕೋಟೆ ರಚನೆಯ ಸತ್ತಂತಿಹರನು ಬಡಿದೆಚ್ಚರಿಸು ಈ ನಾಟಕ ಪ್ರದರ್ಶನಗೊಳ್ಳಲಿದೆ. ದಿನೇಶ್ ರಂಗುಣಿ ವಿನ್ಯಾಸ ಮತ್ತು ನಿರ್ದೇಶನದಲ್ಲಿ ರಂಗುಟಿ ಟ್ರಸ್ಟ್ ಅಬ್ಬಲಗೆರೆ ತಂಡ ನಾಟಕವನ್ನು ಪ್ರಸ್ತುತ

ಬೆಂಗಳೂರು ಹಾಗೂ ಆನಂದಪುರದ ಜ್ಞಾನ ಸಹ್ಯಾದ್ರಿ ಪ್ರಥಮ ದರ್ಜೆ ಕಾಲೇಜಿನ ಸಂಯುಕ್ತಾಶ್ರಯದಲ್ಲಿ ಅಕ್ಟೋಬರ್ 13-15 ಮೂರು ದಿನಗಳ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಆಯೋಜಿಸಲಾಗಿದೆ. ಜ್ಞಾನ ಸಹ್ಯಾದ್ರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅಕ್ಟೋಬರ್ 13 ಬೆಳಗ್ಗೆ 10:30 ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ಅಧ್ಯಕ್ಷ ನಾಡೋಜ ಹೂಡೆ ಪಿ ಕೃಷ್ಣ ವಿಚಾರ ಸಂಕಿರಣ ಉದ್ಘಾಟಿಸಲಿದ್ದಾರೆ. ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಆರ್ ಗಣೇಶ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಜ್ಞಾನ ಸಹ್ಯಾದ್ರಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ಸುರೇಶ್ ಆರ್, ಮೈ ಭಾರತ್ನ ಜಿಲ್ಲಾ ಯುವ ಅಧಿಕಾರಿ ಐಶ್ವರ್ಯ ಶ್ರೀನಿವಾಸ್ ಹಾಗೂ ಕೇಂದ್ರ ಸಂವಹನ ಇಲಾಖೆಯ ಕ್ಷೇತ್ರ ಪ್ರಚಾರ ಸಹಾಯಕ ಲಕ್ಷ್ಮೀಕಾಂತ್ ಸಿವಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಮೂರು ದಿನಗಳ ವಿಚಾರ ಸಂಕಿರಣದಲ್ಲಿ ಗಾಂಧೀಜಿಯವರ ಬದುಕು, ಹೋರಾಟ, ಆಶ್ರಮಗಳ ಪರಿಕಲ್ಪನೆ, ತಾತ್ವಿಕ ಚಿಂತನೆಗಳು, ಸೇವೆ, ಸ್ವಚ್ಛತೆ, ಸಮಕಾಲೀನ ಸಂದರ್ಭ, ಸತ್ಯ ಮತ್ತು ಅಹಿಂಸೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಗೋಷ್ಠಿಗಳು ನಡೆಯಲಿವೆ. ಜನಪದ ಗೀತ ನಮನವೂ ಇರಲಿದೆ. ಅಕ್ಟೋಬರ್ 15 3:00 ನಡೆಯುವ ಸಮಾರೋಪ ಸಮಾರಂಭದಲ್ಲಿ ಸಾಹಿತಿ ಹಾಗೂ ಚಿಂತಕ ಭದ್ರಪ್ಪ ಗೌಡರು ಸಮಾರೋಪ ಭಾಷಣ ಮಾಡಲಿದ್ದಾರೆ. ಡಾಕ್ಟರ್ ಆರ್ ಗಣೇಶ್ ಅಧ್ಯಕ್ಷತೆ ವಹಿಸಲಿದ್ದು ಜ್ಞಾನ ಸಹ್ಯಾದ್ರಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ಸುರೇಶ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ವಿಭಾಗದ ಸಹ ಪ್ರಾಧ್ಯಾಪಕ ಡಾಕ್ಟರ್ ಅಣ್ಣಪ್ಪ ಎನ್ ಮಳಿಮಠ, ನಿವೃತ್ತ ಪ್ರಾಚಾರ್ಯ ಪ್ರೊಫೆಸರ್ ರೇವಪ್ಪ ಎನ್ಎಂ, ಸಾಹಿತಿ ಹಾರ್ನಳ್ಳಿ ಕರಿಬಸಯ್ಯ ಹಾಗೂ ಚಿಂತಕ ರಾಬರ್ಟ್ ಡಿ ಕಾಸ್ಟ ಭಾಗವಹಿಸಲಿದ್ದಾರೆ ಎಂದು ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಆರ್ ಗಣೇಶ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇಂತಹ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಅರ್ಪಿತಾ. ಮನುಷ್ಯ ಸಂಘ ಹಾಗೂ ಸ್ನೇಹ ಜೀವಿ. ನಾವು ಮಾಡುವ ಕೆಲಸ ಪ್ರಾಮಾಣಿಕತೆ ಮತ್ತು ನಿಷ್ಠೆಯಿಂದ ಕೂಡಿರಬೇಕು ಎಂದು ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ತಾಲೂಕು ಅಧ್ಯಕ್ಷರಾದ ಶಂಕರ್ ಶೇಟ್ ಹೇಳಿದರು. ಸೊರಬ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಗೃಹ ರಕ್ಷಕ ದಳದ ಸಿಬ್ಬಂದಿ ಎಂ ಸೋಮಪ್ಪ ಕಾರ್ಯಕೊಪ್ಪ ಅವರಿಗೆ ಆಯೋಜಿಸಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿ, ನಾವು ಮಾಡುವ ಕೆಲಸ ಯಾವುದಾದರೂ ಪ್ರಾಮಾಣಿಕತೆ ಇರಬೇಕು. ಸೋಮಪ್ಪ ಅವರು ತಮಗೆ ಸಿಕ್ಕಿರುವ 20 ಗ್ರಾಂ ಚಿನ್ನದ ಆಭರಣವನ್ನು ವಾರಸುದಾರರಿಗೆ ಹಿಂತಿರುಗಿಸುವ ಮೂಲಕ ಪ್ರಾಮಾಣಿಕತೆ ಮೆರೆದಿದ್ದಾರೆ. ಇವರ ಈ ಕಾರ್ಯ ಮಾದರಿ ಎಂದರು. ಸಿಪಿಐ ಮಹಾಂತೇಶ್ ಕೆ ಮಾತನಾಡಿ, ಪ್ರಾಮಾಣಿಕತೆ ಎಂಬುದು ಜೀವನದಲ್ಲಿ ದೊರೆಯುವ ದೊಡ್ಡ ಆಸ್ತಿ. ಸೋಮಪ್ಪ ಅವರು ಇಲಾಖೆಗೆ ಗೌರವ ತಂದಿದ್ದಾರೆ ಎಂದರು. ಡಾಕ್ಟರ್ ಎಂಕೆ ಭಟ್, ಸಮಾಜ ಸೇವಕ ನಾಗರಾಜ್ ಗುತ್ತಿ, ಗೃಹ ರಕ್ಷಕ ದಳದ ತಾಲೂಕು ಮುಖ್ಯಸ್ಥ ಪ್ರಶಾಂತ್ ರೇವಣಪ್ಪ, ಸಿಬ್ಬಂದಿಗಳಾದ ಗೋಪಾಲ, ನಾಗರಾಜ್, ಪೊಲೀಸ್ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ನವರಾತ್ರಿ ಮಾನವ ಕುಲಕ್ಕೆ ಅತ್ಯಂತ ಪುಣ್ಯಕಾಲ. ಈ ಪವಿತ್ರ ದಿನಗಳಲ್ಲಿ ಉಪವಾಸ ವ್ರತ, ದೇವಿ ಪಾರಾಯಣ, ಮೌನವ್ರತ ಆಚರಿಸುವ ಜೊತೆಗೆ ಯಾರಿಗೂ ಹಿಂಸೆ ಉಂಟು ಮಾಡುವ ಮಾತುಗಳು, ಅವ್ಯಾಜ್ಯ ಶಬ್ದಗಳನ್ನು ಆಡದೆ ಜಗನ್ಮಾತೆಯ ಆರಾಧನೆ ಮಾಡಿದರೆ ದೇವಿಯ ಕೃಪೆಗೆ ಪಾತ್ರರಾಗಬಹುದು ಎಂದು ಗೋಸಾಯಿ ಮಹಾಸಂಸ್ಥಾನ ಮಠದ ಶ್ರೀ ಮಂಜುನಾಥ ಭಾರತಿ ಸ್ವಾಮೀಜಿ ಹೇಳಿದರು. ಸಿಗಂದೂರಿನಲ್ಲಿ ಆಯೋಜಿಸಿದ್ದ ದಸರಾ ವೈಭವ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಅವರು, ಯಾರು ಬೇಕಾದರೂ ಸನ್ಯಾಸಿಯಾಗಲು ಬಯಸಿದರೆ ಮತ್ತು ಸನ್ಯಾಸಿಗಳ ಸಹವಾಸ ಮಾಡಿದರೆ ಮಾತ್ರ ಸನ್ಯಾಸಿಯಾಗಲು ಸಾಧ್ಯವಿಲ್ಲ. ಬದಲಾಗಿ ದೇವಾನುದೇವತೆಗಳ ಮತ್ತು ಭಗವಂತನ ಕೃಪೆ ಇದ್ದರೆ ಮಾತ್ರ ಸಾಧ್ಯ ಎಂದರು. ಸಮಸ್ತ ಕಂಟಕಗಳು, ರೋಗಗಳನ್ನು ನಾಶ ಮಾಡಲು ಸಂಪತ್ತು ಗುಣಗಳನ್ನು ಕರುಣಿಸುವ ಅನಂತ ಶಕ್ತಿ ಚೌಡೇಶ್ವರಿ ತಾಯಿಗೆ ಇದೆ. ದೇವತೆಗಳಿಗೂ ಕಂಟಕ ಬಂದಾಗ ಮಹಿಷಾಸುರನನ್ನು ವಧಿಸಿದಳು ಜಗನ್ಮಾತೆ. ನಮ್ಮ ಅಂತರಂಗದಲ್ಲಿರುವ ಅಹಂಕಾರ ಮೊದಲಾದ ದುರ್ಗುಣಗಳನ್ನು ದೂರ ಮಾಡಿದಾಗ ಮಾತ್ರ ನಮ್ಮ ಮೇಲೆ ದೇವಿಯ ಕೃಪೆ ಸಿಗಲು ಸಾಧ್ಯ. ಆತ್ಮದೊಳಗೆ ಅಹಂಕಾರವನ್ನು ತುಂಬಿಕೊಂಡು ಎಷ್ಟೇ ಸಾಧನೆ ಮಾಡಿದರೂ ಅದು ಶೂನ್ಯಕ್ಕೆ ಸಮ. ಮೊದಲು ನಮ್ಮ ಅಂತರಂಗ ಶುದ್ಧಿಯಾಗಬೇಕು ಎಂದರು. ಯಾವ ಪಾಲಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಮತ್ತು ಸಂಸ್ಕಾರ ನೀಡುವುದಿಲ್ಲವೋ ಅವರು ತಮ್ಮ ಮಕ್ಕಳಿಗೆ ಶತ್ರುಗಳಿದ್ದಂತೆ. ಆದ್ದರಿಂದ ಪ್ರತಿಯೊಬ್ಬರೂ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರ ನೀಡಿ ಸತ್ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ಸಲಹೆ ನೀಡಿದರು. ಶಾಸಕ ಗೋಪಾಲಕೃಷ್ಣ ಬೇಡೂರು ಮಾತನಾಡಿ, ಮೈಸೂರು ದಸರಾ ದೇಶಕ್ಕೆ ಮಾದರಿಯಾಗಿರುವಂತೆಯೇ ಸಿಗಂದೂರಿನಲ್ಲೂ ಈ ಪರಂಪರೆ ಮುನ್ನಡೆಸುತ್ತಿರುವುದು ಹೆಮ್ಮೆಯ ವಿಷಯ. ಈ ಬಾರಿ ನಾಡಿನಲ್ಲಿ ಮಳೆಗಾಲ ಅತಿ ಕಡಿಮೆ ಪ್ರಮಾಣದಲ್ಲಿದ್ದು ನಾಡಿನ ಜನರನ್ನು ರಕ್ಷಿಸಿ ಕಾಪಾಡಬೇಕು ಎಂದರು. ಕ್ಷೇತ್ರದ ಧರ್ಮದರ್ಶಿ ಡಾಕ್ಟರ್ ರಾಮಪ್ಪ, ಕಾರ್ಯದರ್ಶಿ ರವಿಕುಮಾರ್, ಪಾಂಡು ಪಾಟೀಲ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಿ ಕುಟುಂಬಗಳನ್ನು ಸಾಲದ ಸುಳಿಯಿಂದ ಪಾರು ಮಾಡಲು ಸೊರಬ ತಾಲೂಕಿನ ಚಿಕ್ಕ ಶಕುನ ಹಾಗೂ ಸೀಗೇಹಳ್ಳಿ ಗ್ರಾಮಸ್ಥರು ಅದ್ದೂರಿ ಬೀಗರೂಟ ನಿಷೇಧಿಸಲು ತೀರ್ಮಾನ ಕೈಗೊಂಡಿದ್ದಾರೆ. ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಸಭೆ ಸೇರಿದ ಚಿಕ್ಕ ಶಕುನ ಹಾಗೂ ಸೀಗೇಹಟ್ಟಿ ಗ್ರಾಮಸ್ಥರು ಗ್ರಾಮಗಳ ಯಾವುದೇ ಕುಟುಂಬ ಅದ್ದೂರಿ ಬೀಗರೂಟ ನಡೆಸಿದಿರಲು ಒಮ್ಮತದ ತೀರ್ಮಾನ ಕೈಗೊಂಡಿದೆ. ಸರಳ ಆಚರಣೆಗೆ ಆದ್ಯತೆ ನೀಡುವ ಮೂಲಕ ಸಮಾಜದಲ್ಲಿ ಜಾಗೃತಿ ಮೂಡಿಸಲು ಮುಂದಾಗಿದ್ದಾರೆ. ಸಣ್ಣಪ್ಪ, ಕೆರಿಯಪ್ಪ, ವೀರಭದ್ರ, ಪರಶುರಾಮ, ವೈಜಿ ಗುರುಮೂರ್ತಿ, ರುದ್ರೇಶ, ರಾಮಪ್ಪ, ಸೀನಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಕಲೆಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಕಲೆಯಲ್ಲಿ ತೊಡಗಿಸಿಕೊಂಡ ಕಲಾವಿದನಿಗೆ ತನ್ನೂರಿನಲ್ಲಿ ಸನ್ಮಾನಿಸಿ ಗೌರವಿಸುವುದಕ್ಕಿಂತ ದೊಡ್ಡ ಗೌರವ ಬೇರೊಂದಿಲ್ಲ ಎಂದು ಕರ್ನಾಟಕ ಜಾನಪದ ಪರಿಷತ್ ತಾಲೂಕು ಅಧ್ಯಕ್ಷ ಸತ್ಯನಾರಾಯಣ್ ಸಿರಿವಂತೆ ಹೇಳಿದರು. ಆನಂದಪುರ ಶ್ರೀ ದುರ್ಗಾ ಮಾತೆ ಜಾನಪದ ಕಲಾ ಸಂಘದಿಂದ ಕುಡುಪಲಿ ಸದಾನಂದ ಸ್ವರಾಲಯದಲ್ಲಿ ಏರ್ಪಡಿಸಿದ್ದ ವಾರ್ಷಿಕ ಸಂಭ್ರಮ ಹಾಗೂ ಜಾನಪದ ಸಾಧಕ ಕಲಾವಿದರ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕಲಾವಿದನಿಗೆ ಹಣ ಎನ್ನುವುದು ಸಂಪತ್ತಲ್ಲ. ಕಲಾ ಸೇವೆಯಲ್ಲಿ ಸಿಗುವ ಆತ್ಮತೃಪ್ತಿ, ಜನರ ಪ್ರೋತ್ಸಾಹವೇ ನಿಜವಾದ ಸಂಪತ್ತು. ಆ ಮೂಲಕ ಅವರು ಉನ್ನತಿ ಕಾಣಬೇಕಿದೆ. ಆಧುನಿಕ ತಂತ್ರಜ್ಞಾನದ ನಾಗಲೋಟದ ಮಧ್ಯೆ ಜಾನಪದ ಉಳಿಸಿ ಬೆಳೆಸುವ ಚಿಂತನೆ ಮಲೆನಾಡಿನಲ್ಲಿ ನಡೆಯುತ್ತಿದೆ. ಜಾನಪದ ಉಳಿಸುವಲ್ಲಿ ವೃತ್ತಿಪರ ಜೊತೆಗೆ ಹವ್ಯಾಸಿ ಕಲಾವಿದರು ನೀಡಿರುವ ಕೊಡುಗೆ ದೊಡ್ಡದು ಎಂದರು.
ಇಂತಹ ಇನ್ನಷ್ಟು ಅಪ್ಡೇಟ್ಸ್ ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಶಿವಮೊಗ್ಗ ನಗರ ಹೊರವಲಯದ ಕೋಟೆಗಂಗೂರು ಕೋಚಿಂಗ್ ಡಿಪೋ ಕಾಮಗಾರಿ ನಿಧಾನಗತಿಯಲ್ಲಿದ್ದು ಈವರೆಗೆ 30% ಮಾತ್ರ ಕೆಲಸವಾಗಿದೆ. ಕಾಮಗಾರಿ ತ್ವರಿತಗೊಳಿಸಲು ಮತ್ತು ಗುತ್ತಿಗೆದಾರರನ್ನು ಕಪ್ಪುಪಟ್ಟಿಗೆ ಸೇರಿಸಿ ಮರು ಟೆಂಡರ್ ಕರೆಯುವ ಕುರಿತು ಕ್ರಮ ಕೈಗೊಳ್ಳುವಂತೆ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಅವರೊಂದಿಗೆ ಚರ್ಚಿಸಲಾಗುವುದು ಎಂದು ಲೋಕಸಭಾ ಸದಸ್ಯ ಬಿವೈ ರಾಘವೇಂದ್ರ ಹೇಳಿದರು. ಶಿವಮೊಗ್ಗ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ವಿ ಸೋಮಣ್ಣ ಅವರು ಶಿವಮೊಗ್ಗಕ್ಕೆ ಭೇಟಿ ನೀಡಲಿದ್ದು ಬೆಳಗ್ಗೆ 11:00 ಮಧ್ಯಾಹ್ನ 12:45 ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಿದ್ದಾರೆ ಎಂದರು. ತಾಳಗುಪ್ಪದಿಂದ ಸಂಚರಿಸುವ ರೈಲು ಸೇವೆಯನ್ನು ಶಿವಮೊಗ್ಗ ಜಿಲ್ಲೆಯ ಜನರಿಗೆ ಹೆಚ್ಚಿನ ಅನುಕೂಲವಾಗುವಂತೆ ವಿಸ್ತರಿಸುವ ಚಿಂತನೆ ಇದೆ. ಶಿವಮೊಗ್ಗದಿಂದ ಶೃಂಗೇರಿ ಮೂಲಕ ಮಂಗಳೂರಿಗೆ ರೈಲು ಸಂಪರ್ಕ ಕಲ್ಪಿಸುವ ಯೋಜನೆಯ ಡಿಪಿಆರ್ ಅಂತಿಮ ಹಂತದಲ್ಲಿದ್ದು ಸರ್ವೆ ಕಾರ್ಯಕ್ಕಾಗಿ 30.19 ಕೋಟಿ ರು ಮಂಜೂರಾಗಿದೆ. ಭದ್ರಾವತಿ ಚಿಕ್ಕಜಾಜೂರು ರೈಲು ಮಾರ್ಗ ಹಾಗೂ ಶಿವಮೊಗ್ಗ ಬೀರೂರು ಮಾರ್ಗದ ಡಬ್ಲಿಂಗ್ ಸೇರಿ ಹಲವು ಯೋಜನೆಗಳ ಕುರಿತು ಚರ್ಚಿಸಲಾಗುವುದು ಎಂದು ತಿಳಿಸಿದರು. ಶಿವಮೊಗ್ಗ ಶಿಕಾರಿಪುರ ರೈಲು ಮಾರ್ಗದ ಕಾಮಗಾರಿ, ಭೂಸ್ವಾಧೀನ ಮತ್ತು ಪರಿಹಾರ ವಿತರಣೆ ವಿಚಾರಗಳನ್ನು ಸಭೆಯಲ್ಲಿ ಪ್ರಸ್ತಾಪಿಸಲಾಗುವುದು. ರೈತರಿಗೆ ಪರಿಹಾರ ನೀಡುವುದು ಹಾಗೂ ಭೂಮಿಯನ್ನು ರೈಲ್ವೆ ಇಲಾಖೆಗೆ ಹಸ್ತಾಂತರಿಸುವ ಪ್ರಕ್ರಿಯೆ ತ್ವರಿತಗೊಳಿಸಲು ಅಧಿಕಾರಿಗಳಿಗೆ ಮನವಿ ನೀಡಲಾಗಿದೆ ಎಂದು ಹೇಳಿದರು. ಶಿವಮೊಗ್ಗದಿಂದ ವಿವಿಧ ರಾಜ್ಯಗಳಿಗೆ ರೈಲುಗಳನ್ನು ಆರಂಭಿಸುವ ಕುರಿತು ಈಗಾಗಲೇ ವೇಳಾಪಟ್ಟಿ ಸಿದ್ಧಪಡಿಸಲಾಗಿದೆ. ಆದರೆ ಕೆಲ ತಾಂತ್ರಿಕ ಹಾಗೂ ಭೂಸ್ವಾಧೀನ ಸಂಬಂಧಿತ ಸಮಸ್ಯೆಗಳಿಂದ ಅನುಷ್ಠಾನ ವಿಳಂಬವಾಗುತ್ತಿದೆ. ಇದಕ್ಕೆ ಪರಿಹಾರ ಕಂಡುಕೊಳ್ಳುವ ಕುರಿತು ಚರ್ಚಿಸಲಾಗುವುದು. ವಿಶೇಷವಾಗಿ ತಾಳಗುಪ್ಪ ಹುಬ್ಬಳ್ಳಿ ರೈಲು ಸಂಪರ್ಕದ ಸರ್ವೆ ಹಾಗೂ ಪರ್ಯಾಯ ಮಾರ್ಗಗಳ ಸಾಧ್ಯತೆಗಳ ಬಗ್ಗೆಯೂ ಪರಿಶೀಲನೆ ನಡೆಯುತ್ತಿದೆ. ಸರ್ವೆ ಫಲಿತಾಂಶಕ್ಕಾಗಿ ಕಾಯಲಾಗುತ್ತಿದೆ ಎಂದು ಹೇಳಿದರು. ಶಿವಮೊಗ್ಗ ಮಲೆನಾಡು ಭಾಗದ ರೈಲು ಪ್ರಯಾಣಿಕರಿಗೆ ಉತ್ತಮ ಪ್ರಯಾಣಾನುಭವ ಒದಗಿಸುವ ನಿಟ್ಟಿನಲ್ಲಿ ಮೈಸೂರು ತಾಳಗುಪ್ಪ ಎಕ್ಸ್ಪ್ರೆಸ್ ಹಾಗೂ ತಾಳಗುಪ್ಪ ಶಿವಮೊಗ್ಗ ಟೌನ್ ರೈಲುಗಳು ಸೇರಿ ನೈಋತ್ಯ ರೈಲ್ವೆಯ 6 ರೈಲುಗಳಲ್ಲಿ ಹಳೆಯ ಬೋಗಿಗಳ ಬದಲಿಗೆ ಆಧುನಿಕ ಎಲ್ಎಚ್ಪಿ ಬೋಗಿಗಳನ್ನು ಅಳವಡಿಸಲಾಗುತ್ತಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದರು. ದೇಶದ ರೈಲ್ವೆ ವ್ಯವಸ್ಥೆ ಆಧುನೀಕರಣದ ಜತೆಗೆ ಪ್ರಯಾಣಿಕರಿಗೆ ಸುರಕ್ಷಿತ ಆರಾಮದಾಯಕ ಸೇವೆ ಒದಗಿಸಲು ಸರ್ಕಾರ ಶ್ರಮಿಸುತ್ತಿದೆ. ನಾಡಹಬ್ಬ ದಸರಾ ಸಂದರ್ಭದಲ್ಲಿ ಈ ಸೇವೆಗಳು ಲಭ್ಯವಾಗುತ್ತಿವೆ. ಶಿವಮೊಗ್ಗ ಹಾಗೂ ಮಲೆನಾಡು ಭಾಗದ ರೈಲು ಸಂಪರ್ಕ ಮತ್ತು ಪ್ರಯಾಣಿಕರ ಸೌಲಭ್ಯಗಳ ಸುಧಾರಣೆಗೆ ಕೇಂದ್ರ ಸರ್ಕಾರ ನೀಡುತ್ತಿರುವ ಸಹಕಾರ ನೆರವುಗಳು ಇದೇ ರೀತಿ ಮುಂದುವರೆಯುವ ವಿಶ್ವಾಸವಿದೆ ಎಂದಿದ್ದಾರೆ. ಆಧುನಿಕ ಬೋಗಿಗಳ ಅಳವಡಿಕೆಯಿಂದ ಪ್ರಯಾಣದ ಗುಣಮಟ್ಟ ಸುಧಾರಿಸಲಿದೆ. ಮುಖ್ಯವಾಗಿ ಆಯಾ ರೈಲುಗಳಲ್ಲಿ ಪ್ರಯಾಣಿಕರಿಗೆ ಲಭ್ಯವಿರುವ ಒಟ್ಟು ಸ್ಥಾನಗಳ ಸಂಖ್ಯೆ ಯಥಾಸ್ಥಿತಿಯಲ್ಲಿರಲಿದೆ. ಬೆಂಗಳೂರಿಗೆ ಸಂಚರಿಸುವ ಮಲೆನಾಡಿನ ಜನರು, ವಿದ್ಯಾರ್ಥಿಗಳು, ಉದ್ಯೋಗಿಗಳು ಹಾಗೂ ಪ್ರವಾಸಿಗರಿಗೆ ಅನುಕೂಲವಾಗಲಿದೆ ಎಂದು ಹೇಳಿದ್ದಾರೆ. ಮುಂದಿನ ವಿವರ. ಸ್ನೇಹಸಾಗರ ಮಹಿಳಾ ಡೊಳ್ಳು ತಂಡದ ವತಿಯಿಂದ ಅಕ್ಟೋಬರ್ 24ರಂದು ಮಹಿಳಾ ಮ್ಯಾರಥಾನ್ ಹಾಗೂ ಅಕ್ಟೋಬರ್ 25ರಂದು ಜಾನಪದ ಸಾಹಿತ್ಯ ಸಮ್ಮೇಳನ ಮತ್ತು ಕಲಾ ಪ್ರದರ್ಶನ ಆಯೋಜಿಸಲಾಗಿದೆ. 24ರಂದು ಬೆಳಗ್ಗೆ 8:00 ಸಾಗರ ಹೋಟೆಲ್ ಸರ್ಕಲ್ನ ಮಾರಿಕಾಂಬ ದೇವಸ್ಥಾನ ಎದುರು ಮ್ಯಾರಥಾನ್ ನಡೆಯಲಿದೆ. 35 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ 1 ಕಿಲೋಮೀಟರ್ ಹಾಗೂ 35 ವರ್ಷದೊಳಗಿನವರಿಗೆ 1.5 ಕಿಲೋಮೀಟರ್ ವೇಗದ ನಡಿಗೆ ಸ್ಪರ್ಧೆ ಇರಲಿದೆ. ಅಕ್ಟೋಬರ್ 15ರೊಳಗೆ ಹೆಸರು ನೋಂದಾಯಿಸಬೇಕು. 25ರಂದು ಬೆಳಗ್ಗೆ 10ರಿಂದ ಶಂಕರಮಠದ ಸಭಾಂಗಣದಲ್ಲಿ ಮಹಿಳೆಯರು ಮತ್ತು ಪುರುಷರಿಗೆ ಪ್ರತ್ಯೇಕವಾಗಿ ಜಾನಪದ ಹಾಡು ಹಾಗೂ ಒಗಟುಗಳ ಸ್ಪರ್ಧೆ ನಡೆಯಲಿದೆ. ಈ ಸಂದರ್ಭದಲ್ಲಿ 75 ವರ್ಷ ಮೇಲ್ಪಟ್ಟ ಜಾನಪದ ಕಲಾವಿದರು ಹಾಗೂ ಅವಿಭಕ್ತ ಕುಟುಂಬದ ಸದಸ್ಯರನ್ನು ಗೌರವಿಸಲಾಗುವುದು. ಹೆಚ್ಚಿನ ಮಾಹಿತಿಗೆ ಚೂಡಾಮಣಿ ರಾಮಚಂದ್ರ ಅವರ ಮೊಬೈಲ್ ಸಂಖ್ಯೆ 9740270544, ಜಿ ಸರಸ್ವತಿ ಅವರ ಮೊಬೈಲ್ ಸಂಖ್ಯೆ 9483928096 ಇವರನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ಶೂನ್ಯದ ಪರಿಕಲ್ಪನೆಯಿಂದ ತ್ರಿಕೋನಮಿತಿಯ ನಿಖರ ಲೆಕ್ಕಾಚಾರದವರೆಗೆ, ಪಾಸ್ಕಲ್ ತ್ರಿಭುಜದಿಂದ ಆಧುನಿಕ ವಿಜ್ಞಾನದವರೆಗೆ ಗಣಿತದ ಜ್ಞಾನ ಪರಂಪರೆಯಲ್ಲಿ ಭಾರತದ ಕೊಡುಗೆ ಅನನ್ಯವಾಗಿದೆ. ಗಣಿತವನ್ನು ಕೇವಲ ಪರೀಕ್ಷೆಗಾಗಿ ಕಲಿಯದೆ ಅದರ ಹಿಂದಿನ ಇತಿಹಾಸ, ತರ್ಕ ಮತ್ತು ಪ್ರಾಯೋಗಿಕ ಮಹತ್ವವನ್ನು ಅರಿಯಬೇಕು ಎಂದು ಗಣಿತ ಸಂವಹನಕಾರ ಟಿಎಸ್ ಕೃಷ್ಣ ಚೈತನ್ಯ ಪ್ರತಿಪಾದಿಸಿದರು. ಶಿವಮೊಗ್ಗ ನಗರದ ಸಾಗರ ರಸ್ತೆಯ ವಿಜ್ಞಾನ ವೇದಿಕೆ, ಸಾಗರ ವಿಜ್ಞಾನ ಕೇಂದ್ರ ಹಾಗೂ ಸಿಎನ್ಆರ್ ರಾವ್ ಎಜುಕೇಷನ್ ಸಹಯೋಗದಲ್ಲಿ ಆಯೋಜಿಸಿದ್ದ ಎಸೆನ್ಸ್ ಆಫ್ ಮ್ಯಾಥಮೆಟಿಕ್ಸ್ ಈ ಉಪನ್ಯಾಸ ಸರಣಿಯ ಮೊದಲ ಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಗಣಿತವು ಭೌತ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವ ಭಾಷೆ. ಗಣಿತದ ಪರಿಕಲ್ಪನೆಗಳನ್ನು ಏಕೆ ಕಲಿಯಬೇಕು ಎಂಬ ಅರಿವಿಲ್ಲದಿರುವುದು ವಿಷಯದ ಬಗ್ಗೆ ಆಸಕ್ತಿ ಕಡಿಮೆಯಾಗಲು ಪ್ರಮುಖ ಕಾರಣ. ಗಣಿತದ ಮಹತ್ವ ಮತ್ತು ಅದರ ಪ್ರಾಯೋಗಿಕ ಬಳಕೆಯನ್ನು ತಿಳಿದುಕೊಂಡರೆ ಕಲಿಕೆ ಹೆಚ್ಚು ಆಸಕ್ತಿದಾಯಕವಾಗುತ್ತದೆ ಎಂದು ಹೇಳಿದರು. ಭಾರತೀಯ ಗಣಿತ ಪರಂಪರೆಯನ್ನು ಪರಿಚಯಿಸಿದ ಅವರು ಶೂನ್ಯದ ಪರಿಕಲ್ಪನೆ, ಬಕ್ಷಾಲಿ ಹಸ್ತಪ್ರತಿ, ಋಷಿಪಿಂಗಳನ ಛಂದಸ್ಸು ಶಾಸ್ತ್ರದಲ್ಲಿನ ಗಣಿತದ ಅಂಶಗಳು, ಮೇರು ಪ್ರಸ್ತಾರ ಮತ್ತು ಪಾಸ್ಕಲ್ ತ್ರಿಭುಜದ ನಡುವಿನ ಸಾಮ್ಯವನ್ನು ವಿವರಿಸಿದರು. ಜೈನ ಗಣಿತಜ್ಞರಾದ ಕುಮದೆಂದು ಮುನಿಯ ಗಣಿತ ಕೃತಿ ಹಾಗೂ ಅದರಲ್ಲಿನ ಸಂಖ್ಯಾ ವಿನ್ಯಾಸಗಳ ಬಗ್ಗೆಯೂ ಪ್ರಸ್ತಾಪಿಸಿದರು. ಭಾರತದ ಭೂಮಾಪನ ಕಾರ್ಯದಲ್ಲಿ ತ್ರಿಕೋನಮಿತಿಯ ಬಳಕೆ, ಮೌಂಟ್ ಎವರೆಸ್ಟ್ನ ಎತ್ತರವನ್ನು ಅಳೆಯುವ ಕಾರ್ಯದಲ್ಲಿ ಭಾರತೀಯ ಗಣಿತಜ್ಞರು ಮತ್ತು ಸರ್ವೇಯರ್ಗಳ ಕೊಡುಗೆಗಳನ್ನು ಉದಾಹರಣೆಗಳ ಮೂಲಕ ವಿವರಿಸಿದರು. ಭಾರತೀಯರ ಗಣಿತಜ್ಞಾನ ಪರಂಪರೆಯನ್ನು ವಿದ್ಯಾರ್ಥಿಗಳು ತಿಳಿದುಕೊಳ್ಳುವುದರ ಜೊತೆಗೆ ಗಣಿತವನ್ನು ದೈನಂದಿನ ಬದುಕು ಮತ್ತು ವಿಜ್ಞಾನದೊಂದಿಗೆ ಬೆಸೆದು ಅರ್ಥ ಮಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ನಂತರ ವಿಜ್ಞಾನಿ ಡಾ ನಿರ್ಮಲಾ ನರೇಂದ್ರ ಅವರು ಬ್ರಹ್ಮಾಂಡ ಎಷ್ಟು ದೊಡ್ಡದು ಇದರ ಕುರಿತು ಉಪನ್ಯಾಸ ನೀಡಿದರು. ವಿವಿಧ ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಯಿತು. ಸಮಾರಂಭದಲ್ಲಿ ವಿಜ್ಞಾನ ವೇದಿಕೆ ಉಪಾಧ್ಯಕ್ಷ ವಿಸಿ ಪಾಟೀಲ್, ನಿರ್ದೇಶಕರಾದ ಕೆ ಮಂಜಪ್ಪ, ಪ್ರಮೋದ್ ಪೈ, ಹೇಮಂತಗಡೆ ಮತ್ತಿತರರು ಇದ್ದರು. ಇದರೊಂದಿಗೆ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
4: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
5: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
4: ಕೆಎಂಎಫ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
6: ಬಳಸಿ ಪರಿಶುದ್ಧ ನಂದಿನಿ.
7: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಮ್ಮ ಹೆಮ್ಮೆಯ ಕರ್ನಾಟಕಕ್ಕೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಿಮ್ಮ ಸಂಜೆಯನ್ನ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿಸೋದಕ್ಕೆ ನಿಮ್ಮ ನೆಚ್ಚಿನ ರೇಡಿಯೋ ಶಿವಮೊಗ್ಗದಲ್ಲಿ ನಾನು ನಿಮ್ಮ ಪ್ರೀತಿಯ ಆರ್ ಜೆ ಸ್ಮೈಲಿಂಗ್ ಶ್ವೇತಾ ಮಾಡೋ ನಮಸ್ಕಾರಗಳು. ಪ್ರತಿದಿನ ಸಂಜೆ ನಮ್ಮ ನಿಮ್ಮ ಭೇಟಿಯ ವೇದಿಕೆ, ನಿಮ್ಮ ನೆಚ್ಚಿನ ಅವೇರ್ನೆಸ್ ಪ್ರೋಗ್ರಾಂ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ದಿನ ಆಫೀಸು, ಕೆಲಸ, ಮನೆ ಅಂತ ಓಡಾಟ ಇರ್ತೀವಿ. ಆದ್ರೆ ಹಠಾತ್ ಅಂತ ಯಾವುದೋ ಒಂದು ಸರ್ಟಿಫಿಕೇಟ್ ಬೇಕು, ಆಸ್ತಿ ಪೇಪರ್ ಬೇಕು ಅಂತಂದಾಗ ತಲೆ ಕೆಟ್ಟ ಹೋಗುತ್ತೆ ಅಲ್ವಾ? ಅಯ್ಯೋ, ಸರ್ಕಾರಿ ಕಚೇರಿಗೆ ಅಲಿಬೇಕಾ, ಕ್ಯೂ ನಿಲ್ಬೇಕಾ ಅಂತ ಯೋಚನೆ ಮಾಡ್ತೀವಿ. ಆದ್ರೆ ಕೇಳಿ ಸ್ನೇಹಿತರೆ, ಈಗ ಕಾಲ ಬದಲಾಗಿದೆ. ನಮ್ಮ ಕಂದಾಯ ಇಲಾಖೆ ಇವತ್ತು ಡಿಜಿಟಲ್ ಆಗಿ ಮಜಬೂತ್ ಆಗಿದೆ. ನೀವು ಕಚೇರಿಗೆ ಅಲಿಯೋ ಅವಶ್ಯಕತೆಯೇ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಪಡಿಬಹುದಾದಂತಹ ಪ್ರಮುಖ ನಾಗರಿಕ ಸೇವೆಗಳ ಬಗ್ಗೆ ಇವತ್ತು ಒಂದಿಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಕಿವಿ ಕೊಟ್ಟು ಕೇಳಿ ಸ್ನೇಹಿತರೆ. ಯಾಕೆ ಗೊತ್ತಾ, ಇದು ಪ್ರತಿ ನಾಗರಿಕರಿಗೂ ಬೇಕಾದ ಪಕ್ಕಾ ಮಾಹಿತಿ ಅಂತಾನೆ ಹೇಳ್ಬಹುದು. ಎಸ್, ಮೊದಲನೇದಾಗಿ ನಾಡ ಕಚೇರಿ. ಪ್ರತಿಯೊಬ್ಬರಿಗೂ ದಿನನಿತ್ಯ ಬೇಕಾಗುವ ಜಾತಿ ಆದಾಯ ಪ್ರಮಾಣ ಪತ್ರಗಳ ಕಥೆಗೆ ಬರೋಣ. ಈಗ ನಾಡ ಕಚೇರಿ 5.0 ಪೋರ್ಟಲ್ ಬಂದಿದೆ. ನೀವು ಮೊಬೈಲ್ ನಂಬರ್ ಹಾಕಿ OTP ಮೂಲಕ ಲಾಗಿನ್ ಆಗ್ಬಿಟ್ರೆ ಸಾಕು. ಏನೆಲ್ಲ ಸಿಗುತ್ತೆ ಗೊತ್ತಾ? ಮೊದಲನೇದಾಗಿ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್, ಅಂದ್ರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ. ಮಕ್ಕಳ ಅಡ್ಮಿಷನ್ಗೆ, ಸ್ಕಾಲರ್ಶಿಪ್ಗೆ ಇದು ಮಸ್ಟ್ ಅಂಡ್ ಶುಡ್ ಅಂತ ಹೇಳ್ಬಹುದು. ಆನ್ಲೈನ್ನಲ್ಲೇ ಅಪ್ಲೈ ಮಾಡಿ, ನಿಮ್ಮ ಯುನಿಕ್ RD ಸಂಖ್ಯೆ ಬಳಸಿ ಸ್ಟೇಟಸ್ ಚೆಕ್ ಮಾಡಬಹುದು. ಹಾಗೆ ಹಿರಿಯ ನಾಗರಿಕರಿಗೆ ಸಂಧ್ಯಾ ಸುರಕ್ಷಾ ಯೋಜನೆ, ವಿಧವಾ ವೇತನ ಅಥವಾ ವಿಕಲಚೇತನರ ಪಿಂಚಣಿ, ಇವೆಲ್ಲದಕ್ಕೂ ಇಲಾಖೆಯ ಕಚೇರಿಗೆ ಅಲಿಬೇಕಾಗಿಲ್ಲ ಸ್ನೇಹಿತರೆ. ನಾಡ ಕಚೇರಿಯಲ್ಲೇ ನೇರ ಅರ್ಜಿ ಸಲ್ಲಿಸಬಹುದು. ಹಾಗೆ ವಾಸಸ್ಥಳ ಪ್ರಮಾಣ ಪತ್ರ, ರೆಸಿಡೆನ್ಸ್ ಸರ್ಟಿಫಿಕೇಟ್, ಅಂದ್ರೆ ಬದುಕುಳಿದ ಕುಟುಂಬ ಸದಸ್ಯರ ಪ್ರಮಾಣ ಪತ್ರ ಈ ಪೋರ್ಟಲ್ನಲ್ಲಿ ಸಿಗುತ್ತವೆ. ಒಂದ್ಸಲ ಅಪ್ಲಿಕೇಶನ್ ಅಪ್ರೂವ್ ಆದ್ರೆ ಡೌನ್ಲೋಡ್ ಲಿಂಕ್ ಅನ್ನ ನೇರವಾಗಿ ನಿಮ್ಮ ಮೊಬೈಲ್ಗೆ SMS ಮೂಲಕ ಬರುತ್ತೆ. ಸಿಂಪಲ್ ಅಲ್ವಾ? ಇನ್ನ ಎರಡನೇದಾಗಿ ಭೂಮಿ ಪೋರ್ಟಲ್. ಇನ್ನು ರೈತ ಬಾಂಧವರಿಗೆ ಮತ್ತು ಆಸ್ತಿ ಹೊಂದಿದವರಿಗೆ ಅತ್ಯಂತ ಮುಖ್ಯವಾದದ್ದು ಈ ಭೂಮಿ ಪೋರ್ಟಲ್. ಇದು ಭಾರತದಲ್ಲೇ ಮೊದಲ ಬಾರಿಗೆ ಭೂ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸಿದ ಹೆಮ್ಮೆಯ ವ್ಯವಸ್ಥೆ. ಇಲ್ಲಿ ಏನೇನು ಸಿಗುತ್ತೆ ಗೊತ್ತಾ? ಮೊದಲನೇದಾಗಿ RTC ಅಂದ್ರೆ ಪಹಣಿ ಸಿಗುತ್ತೆ. ನಿಮ್ಮ ಜಮೀನಿನ ಗುರುತಿನ ಚೀಟಿ ಇದು. ಕೇವಲ 15 ರೂಪಾಯಿ ಪಾವತಿಸಿ ಡಿಜಿಟಲ್ ಸಹಿ ಇರುವ ಅಧಿಕೃತ IRTCಯನ್ನ ನೀವಿಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಇನ್ನ ಎರಡನೇದಾಗಿ ಮ್ಯೂಟೇಷನ್, ಪೌತಿ ಬದಲಾವಣೆ. ಜಮೀನು ಖರೀದಿ ಮಾಡುವಾಗ ಅಥವಾ ವಾರಸತ್ವ ಬದಲಾವಣೆಯಾದಾಗ ಮ್ಯೂಟೇಷನ್ ಸ್ಟೇಟಸ್ ಏನಾಗಿದೆ ಅಂತ ಆನ್ಲೈನ್ನಲ್ಲೇ ಟ್ರ್ಯಾಕ್ ಮಾಡಬಹುದು. ಇನ್ನ ಮೂರನೇದಾಗಿ ಆಧಾರ್ ಸೀಡಿಂಗ್. ಹೌದು ಸ್ನೇಹಿತರೆ, ಇತ್ತೀಚಿನ ಅಪ್ಡೇಟ್ ಪ್ರಕಾರ ನಿಮ್ಮ ಭೂ ದಾಖಲೆಗಳಿಗೆ ಆಧಾರ್ ಲಿಂಕ್ ಮಾಡಿಸೋದು ಈಗ ಕಡ್ಡಾಯ ಮತ್ತು ಸುರಕ್ಷಿತ. ನಿಮ್ಮ ಆಸ್ತಿ ದುರುಪಯೋಗ ಆಗಬಾರದು ಅಂತಂದ್ರೆ ಇದನ್ನ ಮರಿಬೇಡಿ. ಇನ್ನ ನಾಲ್ಕನೇದಾಗಿ ರೆವೆನ್ಯೂ ಮ್ಯಾಪ್. ನಿಮ್ಮ ಹಳ್ಳಿಯ ಅಧಿಕೃತ ಭೂಪಟ ಅಥವಾ ಮ್ಯಾಪ್ ಅನ್ನ ಉಚಿತವಾಗಿ ವೀಕ್ಷಿಸಬಹುದು. ಓಕೆ ಸ್ನೇಹಿತರೆ, ನಮ್ಮ ನಾಗರಿಕರಿಗೆ ಕಂದಾಯ ಇಲಾಖೆಯಲ್ಲಿ ಯಾವೆಲ್ಲ ಸೇವೆಗಳು ಲಭ್ಯವಿರುತ್ತೆ ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಯನ್ನ ತಿಳಿಸ್ತೀನಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಎಸ್ ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಕಂದಾಯ ಇಲಾಖೆಯಿಂದ ಪ್ರಮುಖ ಸೇವೆಗಳು ಯಾವೆಲ್ಲ ಇರುತ್ತವೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ದೆ. ಈಗ ದಿಶಾಂಕ್ ಆಪ್ ಬಗ್ಗೆ, ಅಂದ್ರೆ ಜಮೀನಿನ ರಿಯಲ್ ಚೆಕ್ ಮಾಡೋದು ಹೇಗೆ ಅಂತಂದ್ರೆ, ನೀವು ಎಲ್ಲಾದ್ರೂ ಖಾಲಿ ಸೈಟ್ ಅಥವಾ ಜಮೀನು ಖರೀದಿ ಮಾಡ್ತಾ ಇದ್ದೀರಾ, ಯಾರೋ ಬಂದು ಇದೇ ಆ ಜಮೀನು ಅಂತ ತೋರಿಸಿದ್ರೆ ಬ್ಲೈಂಡ್ ಆಗಿ ನಂಬಬೇಡಿ ಸ್ನೇಹಿತರೆ. ನಿಮ್ಮ ಮೊಬೈಲ್ನಲ್ಲಿ ತಕ್ಷಣ ದಿಶಾಂಕ್ ಆಪ್ ಓಪನ್ ಮಾಡ್ಕೊಳ್ಳಿ. ನೀವು ನಿಂತಿರುವ ಜಾಗದ GPS ಲೊಕೇಶನ್ ಬಳಸಿ ಅದು ಯಾವ ಸರ್ವೆ ನಂಬರ್ಗೆ ಸೇರಿದ್ದು, ಅದರ ನಿಜವಾದ ಮಾಲೀಕರು ಯಾರು ಅನ್ನೋ ಸಂಪೂರ್ಣ ಜಾತಕವನ್ನ ಈ ಆಪ್ ನಿಮ್ಮ ಕಣ್ಣೆದುರು ಇಡುತ್ತೆ. ಮೋಸ ಹೋಗೋದ್ರಿಂದ ಬಚಾವ್ ಆಗೋಕೆ ಇದಕ್ಕಿಂತ ಬೆಸ್ಟ್ ಆಪ್ಷನ್ ಇನ್ನೊಂದಿಲ್ಲ. ಇನ್ನ ನಾಲ್ಕನೇದಾಗಿ ಈ ಖಾತಾ ಮತ್ತು ಹಳೆಯ ದಾಖಲೆಗಳು. ಆರ್ ಕೆ ಸಿಟಿಜನ್ ಇತ್ತೀಚಿನ ದಿನಗಳಲ್ಲಿ ಕಂದಾಯ ಇಲಾಖೆ ತಂದಿರುವ ದೊಡ್ಡ ಕ್ರಾಂತಿ ಅಂತಂದ್ರೆ ಈ ಖಾತಾ ವ್ಯವಸ್ಥೆ. ಅಕ್ರಮ ರೆವೆನ್ಯೂ ಸೈಟ್ಗಳಿಗೆ ಬ್ರೇಕ್ ಹಾಕೋದಕ್ಕೆ ಮತ್ತು ಪಾರದರ್ಶಕತೆ ತರೋದಕ್ಕೆ ಈ ಒಂದು ಡಿಜಿಟಲ್ ಖಾತಾ ತುಂಬಾನೇ ಹೆಲ್ಪ್ ಮಾಡ್ತಾ ಇದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ನಿಮಗೇನಾದ್ರೂ ನಿಮ್ಮ ತಾತ ಮುತ್ತಾತಂದಿರ ಕಾಲದ ಹಳೆಯ ಭೂ ದಾಖಲೆಗಳು ಬೇಕಾದಲ್ಲಿ ಇಲಾಖೆಯ ಆರ್ ಕೆ ಸಿಟಿಜನ್ ಮಾಡ್ಯೂಲ್ ಮೂಲಕ ಹಳೆಯ ಪಹಣಿ ಮ್ಯೂಟೇಷನ್ ಬುಕ್ ಪ್ರತಿಯನ್ನು ಕೇವಲ 10 ರೂಪಾಯಿ ಶುಲ್ಕ ನೀಡಿ ಆನ್ಲೈನ್ನಲ್ಲೇ ರಿಕ್ವೆಸ್ಟ್ ಮಾಡಿ ಪಡಿಬಹುದು. ಇನ್ನು ಐದನೇದಾಗಿ, ಇನ್ನ ಕಾವೇರಿ 2.0 ಆಸ್ತಿ ನೋಂದಣಿ ಈಗ ಸೂಪರ್ ಫಾಸ್ಟ್ ಆಗಿದೆ ಸ್ನೇಹಿತರೆ. ಖಾಲಿ ಸೈಟು ಮನೆ ಅಥವಾ ಜಮೀನು ತಗೊಂಡಾಗ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ದಿನಗಟ್ಟಲೆ ಕಾಯೋ ಕಾಲ ಮುಗ್ದು ಹೋಗಿದೆ. ಈಗ ಜಾರಿಯಲ್ಲಿರೋದು ಕಾವೇರಿ 2 ಪೋರ್ಟಲ್. ಮನೆಯಲ್ಲೇ ಕೂತ್ಕೊಂಡು ಪ್ರೋಸೆಸ್ ಮಾಡಬಹುದು. ನೀವು ಸೇಲ್ ಡೀಡ್ ರೆಡಿ ಮಾಡುವುದು, ಸ್ಟ್ಯಾಂಪ್ ಡ್ಯೂಟಿ ಮತ್ತು ರಿಜಿಸ್ಟ್ರೇಷನ್ ಫೀಸ್ ಕಟ್ಟುವುದನ್ನ ಆನ್ಲೈನ್ನಲ್ಲೇ ಮಾಡಬಹುದು. ನಿಮಗೆ ಅನುಕೂಲ ಇರುವ ದಿನ ಮತ್ತು ಸಮಯವನ್ನು ನೀವೇ ಆನ್ಲೈನ್ನಲ್ಲಿ ಬುಕ್ ಮಾಡಿಕೊಂಡು ಕೇವಲ 15-20 ನಿಮಿಷದಲ್ಲಿ ನೋಂದಣಿ ಪ್ರಕ್ರಿಯೆ ಮುಗಿಸ್ಕೊಂಡು ಬರಬಹುದು. ಹಾಗೆ ಇನ್ನ ಇಸಿ ಎನ್ಕ್ಯುಂಬರೆನ್ಸ್ ಸರ್ಟಿಫಿಕೇಟ್, ಆಸ್ತಿಯ ಮೇಲೆ ಯಾವುದೇ ಸಾಲ ಅಥವಾ ಈಡು ಇಲ್ಲದ ಬಗ್ಗೆ ತಿಳಿಸುವ ಋಣಭಾರ ಪ್ರಮಾಣ ಪತ್ರ. ಈ ಪತ್ರವನ್ನು ಕೇವಲ ಒಂದು ಕ್ಲಿಕ್ನಲ್ಲಿ ಡಿಜಿಟಲ್ ಸಹಿಯೊಂದಿಗೆ ಡೌನ್ಲೋಡ್ ಮಾಡಿಕೊಳ್ಬಹುದು. ಇನ್ನ ಈ ಕ್ಷಣ ಆಧಾರ್ ಆಧಾರಿತ ಪಹಣಿ ಬದಲಾವಣೆ. ರೈತ ಬಾಂಧವರೇ, ಇಲ್ಲಿ ಕೇಳಿ, ನಿಮ್ಮ ಪಹಣಿಯಲ್ಲಿ ಏನಾದರೂ ತಪ್ಪುಗಳಾಗಿದ್ರೆ ಅಥವಾ ಹೆಸರಿನ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ ತಲೆ ಕೆಡಿಸ್ಕೊಳ್ಬೇಡಿ. ಇಲಾಖೆಯು ಈ ಕ್ಷಣ ಅನ್ನೋ ಅದ್ಭುತ ಸಾಫ್ಟ್ವೇರ್ ತಂದಿದೆ. ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಹೆಸರು ಹೇಗಿದೆಯೋ ಅದೇ ರೀತಿ ನಿಮ್ಮ ಪಹಣಿಯಲ್ಲೂ ತಕ್ಷಣವೇ ಹೆಸರನ್ನು ತಿದ್ದುಪಡಿ ಮಾಡಿಕೊಳ್ಳುವ ಡಿಜಿಟಲ್ ಸೌಲಭ್ಯ ಇದು. ಯಾವುದೇ ಮಧ್ಯವರ್ತಿಗಳ ಕಾಟ ಇರೋದಿಲ್ಲ. ಎಸ್, ಹಾಗೆ ಕಂದಾಯ ದಾಖಲೆಗಳ ಮನೆ ಬಾಗಿಲಿಗೆ ವಿತರಣೆ. ಸರ್ಕಾರವೇ ನಿಮ್ಮ ಮನೆ ಬಾಗಿಲಿಗೆ ಬಂದ್ರೆ ಹೇಗಿರುತ್ತೆ ಹೇಳಿ? ಹೌದು, ಕಂದಾಯ ಇಲಾಖೆಯು ರಾಜ್ಯದ ಲಕ್ಷಾಂತರ ರೈತ ಕುಟುಂಬಗಳಿಗೆ ಯಾವುದೇ ಅಪ್ಲಿಕೇಶನ್ ಇಲ್ಲದೆ ಅವರ ಜಮೀನಿನ ಪಹಣಿ ಮ್ಯೂಟೇಷನ್ ಪ್ರತಿ ಮತ್ತು ರೆವೆನ್ಯೂ ಮ್ಯಾಪ್ಗಳನ್ನು ಉಚಿತವಾಗಿ ಅವರ ಮನೆ ಬಾಗಿಲಿಗೆ ತಲುಪಿಸುವ ಬೃಹತ್ ಅಭಿಯಾನವನ್ನ ನಡೆಸ್ತಾ ಇದೆ. ನಿಮ್ಮ ಹಕ್ಕು ನಿಮ್ಮ ಕೈಗೆ ನೇರವಾಗಿ ಸಿಗುವಂತೆ ಮಾಡುವುದು ಇದರ ಪವರ್. ಹಾಗಿದ್ರೆ ಸ್ನೇಹಿತರೆ, ಮುಂದಿನ ಭಾಗದಲ್ಲಿ ನಾಗರಿಕರಿಗೆ ಕಂದಾಯ ಇಲಾಖೆಯವರಿಂದ ಯಾವೆಲ್ಲ ಸೇವೆಗಳು ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತೀನಿ ಅಂತ ಹೇಳ್ತಾ ಈಗ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಹಾಗೆ ಇದು ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ನಮ್ಮ ಇವತ್ತಿನ ಅವೇರ್ನೆಸ್ ಶೋನಲ್ಲಿ ಕಂದಾಯ ಇಲಾಖೆಯಲ್ಲಿ ಕೇವಲ ಜಾತಿ ಪ್ರಮಾಣ ಪತ್ರ ಪಹಣಿ ಮಾತ್ರ ಸಿಗೋದಲ್ಲ, ನಾಗರಿಕರ ಇಡೀ ಜೀವನದ ಆಸ್ತಿ ಹಕ್ಕು ಮತ್ತು ರಕ್ಷಣೆಗೆ ಸಂಬಂಧಪಟ್ಟ ಇನ್ನೂ ಹತ್ತಾರು ಜಬರ್ದಸ್ತ್ ಸೌಲಭ್ಯಗಳಿವೆ. ಇಷ್ಟೆಲ್ಲ ಇದೆಯಾ ನಮ್ಮ ರೆವೆನ್ಯೂ ಡಿಪಾರ್ಟ್ಮೆಂಟ್ನಲ್ಲಿ ಅಂತ ನೀವೇ ಆಶ್ಚರ್ಯ ಪಡ್ತೀರಾ. ಹಾಗಿದ್ರೆ ಬನ್ನಿ ಈಗ ಮುಂದಿನ ಕಂದಾಯ ಇಲಾಖೆಯ ಸೇವೆಗಳ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಸ್ತೀನಿ ಕೇಳಿ. ಪರಿಹಾರ ಪೋರ್ಟಲ್ ಅಂದ್ರೆ ಸಂಕಷ್ಟದಲ್ಲಿ ರೈತರಿಗೆ ಆಸರೆ ಅಂತಾನೆ ಹೇಳ್ಬಹುದು. ಪ್ರಕೃತಿ ವಿಕೋಪಗಳಾದಾಗ, ಅತಿವೃಷ್ಟಿ ಅಥವಾ ಅನಾವೃಷ್ಟಿ ಉಂಟಾಗಿ ಬೆಳೆ ನಾಶವಾದ್ರೆ ರೈತರಿಗೆ ನೆರವಾಗಲು ಕಂದಾಯ ಇಲಾಖೆಯ ಪರಿಹಾರ ಪೋರ್ಟಲ್ ಇದೆ. ಇಲ್ಲಿ ಯಾವುದೇ ಲಂಚ ಭ್ರಷ್ಟಾಚಾರಕ್ಕೆ ಅವಕಾಶವಿರೋದಿಲ್ಲ. ಇಲಾಖೆಯು ಜಂಟಿ ಸಮೀಕ್ಷೆ ನಡೆಸಿ ನಷ್ಟದ ವಿವರಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣ ಪರಿಹಾರದ ಹಣ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಡೆಬಿಟ್ ಮೂಲಕ ಜಮೆಯಾಗುತ್ತೆ. ನಿಮ್ಮ ಮೊಬೈಲ್ ನಂಬರ್ ಅಥವಾ ಆಧಾರ್ ನಂಬರ್ ಹಾಕಿ ನಿಮಗೆ ಎಷ್ಟು ಹಣ ಬಂದಿದೆ ಅಂತ ಆನ್ಲೈನ್ನಲ್ಲೇ ಚೆಕ್ ಮಾಡ್ಕೊಳ್ಬಹುದು. ಇನ್ನ ಐದನೇದಾಗಿ ಸ್ವಾಮಿತ್ವ ಯೋಜನೆ. ಏನಿದು ಅಂತ ಹೇಳೋದಾದ್ರೆ, ಹಳ್ಳಿಗಳಲ್ಲಿ ವಾಸಿಸುವ ಜನರಿಗೆ ಇದು ಗೇಮ್ ಚೇಂಜರ್ ಅಂತಾನೆ ಹೇಳ್ಬೋದು. ಎಸ್, ಗ್ರಾಮೀಣ ಭಾಗದ ವಸತಿ ಆಸ್ತಿಗಳಿಗೆ ಯಾವುದೇ ಅಧಿಕೃತ ಮಾಲೀಕತ್ವದ ಪತ್ರ ಇರೋದಿಲ್ಲ. ಅದಕ್ಕಾಗಿ ಕಂದಾಯ ಇಲಾಖೆಯು ಡ್ರೋನ್ ಮೂಲಕ ಇಡೀ ಹಳ್ಳಿಯ ಸರ್ವೆ ನಡೆಸಿ ಪ್ರತಿಯೊಬ್ಬರಿಗೂ ಆಸ್ತಿ ಕಾರ್ಡ್ ನೀಡುತ್ತೆ, ಅಂದ್ರೆ ಪ್ರಾಪರ್ಟಿ ಕಾರ್ಡ್ ಅನ್ನ ನೀಡುತ್ತೆ. ಇದರಿಂದ ಹಳ್ಳಿಯಲ್ಲಿರುವ ನಿಮ್ಮ ಮನೆಗೂ ಬ್ಯಾಂಕ್ ಲೋನ್ ಸುಲಭವಾಗಿ ಸಿಗುತ್ತೆ ಮತ್ತು ಆಸ್ತಿ ಜಗಳಗಳಿಗೆ ಶಾಶ್ವತ ಮುಕ್ತಿ ಸಿಗುತ್ತೆ. ಇನ್ನ ಈ ಸ್ವತ್ತು ಮತ್ತು ಈ ಆಸ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಫಾರಂ ನಂಬರ್ 9 ಮತ್ತು 11 ಫಾರಂ ನಂಬರ್ 9 ಮತ್ತು 11 ಪಡೆಯೋದಕ್ಕೆ ಹಾಗೂ ನಗರ ಪ್ರದೇಶಗಳಲ್ಲಿ ಅಧಿಕೃತ ಆಸ್ತಿ ಈ ಖಾತಾ ನಿರ್ವಹಣೆಯನ್ನ ಕಂದಾಯ ಇಲಾಖೆಯು ಗ್ರಾಮೀಣ ಅಭಿವೃದ್ಧಿ ಮತ್ತು ಪೌರಾಡಳಿತ ಇಲಾಖೆಯೊಂದಿಗೆ ಸೇರಿ ಸಂಪೂರ್ಣವಾಗಿ ಡಿಜಿಟಲೀಕರಣಗೊಳಿಸಿದೆ. ಇದರಿಂದ ನಕಲಿ ಖಾತೆಗಳ ಹಾವಳಿಗೆ ದೊಡ್ಡ ಬ್ರೇಕ್ ಬಿದ್ದಿದೆ. ಇನ್ನ ರೆವೆನ್ಯೂ ಕೋರ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ RCMS ಅಂತಂದ್ರೆ, ನಿಮ್ಮ ಜಮೀನಿನ ಬೌಂಡರಿ ವಿವಾದ ಅಥವಾ ಇನ್ಯಾವುದೋ ಕೇಸ್ ತಹಶೀಲ್ದಾರ್ AC ಅಥವಾ DC ಕೋರ್ಟ್ನಲ್ಲಿದೆಯಾ? ಹಾಗಾದ್ರೆ ನೀವು ಪ್ರತಿ ಬಾರಿ ಕೋರ್ಟ್ಗೆ ಅಲಿಬೇಕಾಗಿಲ್ಲ. RCMS ಪೋರ್ಟಲ್ ಮೂಲಕ ನಿಮ್ಮ ಕೇಸ್ ಮುಂದಿನ ವಿಚಾರಣೆ ಯಾವಾಗ, ಆರ್ಡರ್ ಏನಾಗಿದೆ ಅನ್ನೋ ಸಂಪೂರ್ಣ ವಿವರಗಳನ್ನು ಆನ್ಲೈನ್ನಲ್ಲೇ ಟ್ರ್ಯಾಕ್ ಮಾಡಬಹುದು. ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ? ಕಂದಾಯ ಇಲಾಖೆ ಇವತ್ತು ಕೇವಲ ತೆರಿಗೆ ವಸೂಲಿ ಮಾಡುವ ಇಲಾಖೆಯಾಗಿಲ್ಲ ಸ್ನೇಹಿತರೆ, ಅದು ಪ್ರತಿಯೊಬ್ಬ ನಾಗರಿಕನ ಹಕ್ಕನ್ನು ಕಾಯುವ ಡಿಜಿಟಲ್ ಕಾವಲುಗಾರನಾಗಿದ್ದಾನೆ. ನಿಮ್ಮ ಆಸ್ತಿ, ನಿಮ್ಮ ಜಮೀನು, ನಿಮ್ಮ ಸರ್ಟಿಫಿಕೇಟ್ಗಳು ಎಲ್ಲವೂ ನಿಮ್ಮ ಮೊಬೈಲ್ನಲ್ಲೇ ಸುರಕ್ಷಿತವಾಗಿ ಸಿಗುವಾಗ ನಾವು ಕೂಡ ಅಪ್ಡೇಟ್ ಆಗಬೇಕು ಅಲ್ವಾ? ಸರ್ಕಾರದ ಈ ಅದ್ಭುತ ಡಿಜಿಟಲ್ ಫೆಸಿಲಿಟೀಸ್ಗಳನ್ನ ಬಳಸ್ಕೊಳ್ಳಿ, ಜಾಗೃತರಾಗಿರಿ. ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದ ಇವತ್ತಿನ ಈ ವಿಶೇಷ ಮಾಹಿತಿ ನಿಮಗೆ ತುಂಬಾನೇ ಆಗಿದೆ ಅಂತ, ಹೆಲ್ಪ್ ಆಗಿದೆ ಅಂತ ನಂಬಿದ್ದೀನಿ ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ದಸರಾ ಬೊಂಬೆ ಹಬ್ಬ.
2: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇ.
3: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
1: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
3: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜುವೆಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ.
1: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
3: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
1: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
3: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 8618386806 ಸಂಖ್ಯೆ ಮತ್ತೊಮ್ಮೆ 8618386806.
1: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.
4: ಮಗ, ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
5: ಓಕೆ,
6: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
5: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
7: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
5: ಓಕೆ ಡ್ಯೂಡ್,
1: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
8: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
1: ಸೋಮವಾರದಿಂದ ಶನಿವಾರ

0: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
1: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
3: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡದೇನೆ ಇವತ್ತು ಕೂಡ ನಾನ್ ಬಂದಿದ್ದೀನಿ, ಆರ್ಜೆ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರೆ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೆ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686-8609-2279. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಿಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನು ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ನೋಡಿ, ಒಂದು ಟೈಮಲ್ಲಿ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಅಂತ ನಮಗೆ ಅನ್ಸಿದ್ರೆ ಅದು ನಾಟಕ ಆಗಿರ್ಬೋದು ಅಥವಾ ಹಾಡು ನೃತ್ಯ, ಜೊತೆಗೆ ನಮ್ಮ ಪಾರಂಪರಿಕ ಕಲೆಗಳು ಕೂಡ ನಮಗೆ ಕಾಣಿಸ್ತಾ ಇದ್ದವು. ಅವುಗಳನ್ನು ನೋಡಿ ನಾವು ಖುಷಿ ಪಡ್ತಾ ಇದ್ವಿ. ನಂತರದಲ್ಲಿ ನಮಗೆ ಸಿನಿಮಾಗಳು ಅಂತ ಬಂತು. ಸಿನಿಮಾಗಳಲ್ಲಿ ಹಲವಾರು ರೀತಿಯ ಸಿನಿಮಾಗಳನ್ನು ನೋಡಿ ತುಂಬಾ ಇಷ್ಟಪಡ್ತಾ ಇದ್ವಿ. ಆ್ಯಂಡ್ ಈಗಲೂ ಕೂಡ ಸಿನಿಮಾ ಥಿಯೇಟರ್ಗಳಿದೆ, ಸಿನಿಮಾಗಳನ್ನು ನೋಡ್ತೀವಿ, ಸಿನಿಮಾಗಳನ್ನು ಎಂಜಾಯ್ ಮಾಡ್ತೀವಿ. ಅಷ್ಟೇ ಅಲ್ಲದೆ ಆ ಸಿನಿಮಾ ಥಿಯೇಟರ್ನ ಒಳಗಡೆ ಹೋದಾಗ ನಮಗೆ ಅಲ್ಲಿ ಒಂದು ಅವೇರ್ನೆಸ್ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಇಲ್ಲಿ ಅವೇರ್ನೆಸ್ನ ಮೂಡಿಸ್ತಾರೆ ಅಂತಂದರೆ ಹೆಚ್ಚು ಜನ ಚಿತ್ರಮಂದಿರಗಳಿಗೆ ಬರ್ತಾರೆ. ಚಿತ್ರಗಳನ್ನು ನೋಡೋದ್ರ ಜೊತೆಯಲ್ಲಿ ಈ ಒಂದು ಅವೇರ್ನೆಸ್ ಕೂಡ ಅವರಿಗೆ ಬೇಕು ಅಂತ ಹೇಳಿ ಅಲ್ಲಿ ಅವೇರ್ನೆಸ್ನ ಮೂಡಿಸ್ತಾರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಇದೇ ರೀತಿಯ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ. ಇದು ಒಂದು ರೀತಿಯ ಜಾಗೃತಿ, ಇನ್ನೊಂದು ರೀತಿಯ ಇಂಟ್ರೆಸ್ಟಿಂಗ್ ವಿಷಯ ಅಂತಲೇ ಹೇಳ್ಬೋದು. ಯಾಕೆ ಯಾವುದ್ರ ಬಗ್ಗೆ ಮಾತಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಥಿಯೇಟರ್ನ ಒಳಗಡೆ ಎಂಟರ್ ಆದ ತಕ್ಷಣ ನಿಮಗೆ
5: ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, ಎರಡು ಮುತ್ತಿನ ಮಕ್ಕಳು. ಆದರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈಗ ಹರಡ್ತಿರೋ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನು ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು.
6: ಖೇನಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ.
4: ಇಷ್ಟು ಕೇಳಿದ ಮೇಲೂ ನಮ್ಮ ಜನರು ಅದರ ಬಗ್ಗೆ ಹೆಚ್ಚು ಗಮನ ಕೊಡೋದಿಲ್ಲ, ಮತ್ತೆ ಮತ್ತೆ ಅದನ್ನು ಬಳಕೆ ಮಾಡ್ತಾನೆ ಇರ್ತಾರೆ.

ಮಕ್ಕಳ ಭವಿಷ್ಯಕ್ಕೆ ಯಾವ ರೀತಿ ಮಾರಕ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀನಿ. ಈ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜಿ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ, ಸೊ ತಂಬಾಕಿನ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಅಡ್ವರ್ಟೈಸ್ಮೆಂಟ್ನ ಕೇಳಿದಾಗ. ಸೊ ಯಾವುದೇ ಸಿನಿಮಾ ಥಿಯೇಟರ್ಗಳಿಗೆ ಹೋದರೂ ಕೂಡ ನೀವು ಈ ಒಂದು ಅಡ್ವರ್ಟೈಸ್ಮೆಂಟ್ನ ನೋಡೋದಕ್ಕೆ ಸಾಧ್ಯ ಇದೆ. ಯಾಕೆ ನಾನು ಈ ಒಂದು ಅಡ್ವರ್ಟೈಸ್ಮೆಂಟ್ನ ನಿಮಗೆ ಕೇಳಿಸಿದೆ ಅಂತಂದರೆ, ಸೊ ನಮಗೆ ಕಣ್ಣಿಗೆ ಕಾಣೋ ಹಾಗೆ ಎಲ್ಲ ಅಂಗಡಿ ಮುಂಗಟ್ಟುಗಳ ಮುಂದೆ ಅಥವಾ ಶಾಲೆಗಳ ಮುಂದೆ ಮತ್ತು ಹಾಸ್ಪಿಟಲ್ಗಳ ಮುಂದೆ ಅಥವಾ ಸರ್ಕಾರಿ ಕಚೇರಿಗಳ ಎದುರು ಎಲ್ಲ ಕಡೆಗಳಲ್ಲೂ ಕೂಡ ನಾವು ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ ಅನ್ನುವಂತಹ ಒಂದು ಲೈನ್ನ ನೋಡಿರ್ತೀವಿ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪೋಸ್ಟರ್ನ ನೋಡಿರ್ತೀವಿ. ಯಾರಿಗೂ ಕೂಡ ಅದು ಕಣ್ಣಿಗೆ ಕಂಡ್ರೂ ಕೂಡ ಅದು ಕಾಣದೇ ಇರೋ ರೀತಿಯಲ್ಲಿ ಆಗಿಬಿಟ್ಟಿದೆ. ಎನಿವೇ, ನೀವು ಕೂಡ ಇದೇ ಥರ ನೋಡಿರ್ತೀರಾ? ಆದರೆ ಈ ಒಂದು ಒಂದು ಅಡ್ವರ್ಟೈಸ್ಮೆಂಟ್ ಏನಿದೆ ಅಥವಾ ಅದೊಂದು ಡೈಲಾಗ್ ಏನಿದೆ, ಸೊ ಅದು ಎಲ್ಲರಿಗೂ ಕೂಡ ಜ್ಞಾಪಕದಲ್ಲಿ ಉಳ್ಕೊಂಡಿದೆ ಅಂತ ಅಂದ್ಕೊಳ್ತೀನಿ. ಸೊ ಅದಕ್ಕಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅದನ್ನು ಪ್ಲೇ ಮಾಡಿದೆ. ಏನಿವೇ, ಇವತ್ತು ನಾನು ಹೇಳ್ತಾ ಇರುವಂತಹ ವಿಷಯ ಏನಪ್ಪ ಅಂತಂದರೆ, ಮಕ್ಕಳ ಭವಿಷ್ಯಕ್ಕೆ ಈ ಒಂದು ತಂಬಾಕು ಯಾವ ರೀತಿ ಮಾರಕ ಆಗುತ್ತೆ ಅನ್ನೋದ್ರ ಬಗ್ಗೆ. ಮನುಷ್ಯನನ್ನು ಕಾಡುವಂತಹ ಸಪ್ತ ವ್ಯಸನಗಳಲ್ಲಿ ತಂಬಾಕು ಮೊದಲನೇದು ಅಂತಲೇ ಹೇಳ್ಬೋದು. ತಂಬಾಕನ್ನು ಸೇದೋದಕ್ಕೆ ಸಾಧ್ಯ ಇದೆ, ಜಗಿಯುತ್ತಾರೆ ಮತ್ತು ಮೂಗಿಗೇರಿಸ್ಕೊಳ್ತಾರೆ. ಅಷ್ಟೇ ಅಲ್ಲ ಬಿಡಿ, ತಂಬಾಕನ್ನು ಬೀಡಿ, ಸಿಗರೇಟು, ಸಿಗಾರ್, ಚುಟ್ಟ, ಹುಕ್ಕ ಇತ್ಯಾದಿ ರೂಪಗಳಲ್ಲಿ ಕೂಡ ಬಳಕೆ ಮಾಡ್ತಾರೆ. ತಂಬಾಕನ್ನು ಹೊಗೆ ಸೊಪ್ಪು, ಕಡ್ಡಿಪುಡಿ, ಗುಟ್ಕಾ ಮುಂತಾದ ಹೆಸರುಗಳಲ್ಲಿ ಕೂಡ ಸೇವನೆ ಮಾಡೋದನ್ನು ನಾವು ನೋಡಿದ್ದೀವಿ. ಆ್ಯಂಡ್ ನಮ್ಮ ಸುತ್ತಮುತ್ತಲೇ ಇದರ ಬಳಕೆ ಎಷ್ಟೊಂದು ಆಗ್ತಾ ಇದೆ ಅನ್ನೋದು ನಮಗೆಲ್ಲ ಕೂಡ ಗೊತ್ತೇ ಇದೆ. ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ತಂಬಾಕಿನಲ್ಲಿ ಸಾವಿರಾರು ಅಪಾಯಕಾರಿ ರಾಸಾಯನಿಕ ವಸ್ತುಗಳಿದ್ದಾವೆ. ಅಷ್ಟೇ ಅಲ್ಲದೆ ಅವುಗಳಲ್ಲಿ ನಿಕೋಟಿನ್ ಅನ್ನೋದು ಕುಖ್ಯಾತವಾಗಿದ್ದು ಅಂಥೇಳಿ ನಮಗೆಲ್ಲ ಗೊತ್ತಾ ಇದೆ. ನಿಕೋಟಿನ್ ಚಟವನ್ನು ಉಂಟು ಮಾಡುವಂತಹ ರಾಸಾಯನಿಕ ಒಂದು ಸಲ ಇದರ ಚಟಕ್ಕೆ ಬಿದ್ದರೆ ಇದರಿಂದ ಮುಕ್ತಿಯನ್ನು ಪಡೆಯೋದು ಹೇಳಿದಷ್ಟು ಸುಲಭ ಅಲ್ಲ. ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ನೀಡಿರುವಂತಹ 2023 ಅಂಕಿ ಅಂಶಗಳ ಪ್ರಕಾರ 80 ಲಕ್ಷ ಜನ ತಂಬಾಕಿನ ಕಾರಣ ಸತ್ತಿದ್ದಾರೆ. ಇವರಲ್ಲಿ 70 ಲಕ್ಷ ಜನ ಸಾವಿಗೆ ತಂಬಾಕೆ ನೇರ ಕಾರಣವಾಗಿದೆ ಅಂಥೇಳಿ ಕೂಡ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಸುಮಾರು 12 ಲಕ್ಷ ಜನರ ಸಾವಿಗೆ ಧೂಮಪಾನಿಗಳು ಸೇದಿ ಬಿಟ್ಟ ಹೊಗೆ ಮುಗ್ಧ ಕಾರಣ ಅಂತ ಕೂಡ ಹೇಳ್ತಾರೆ. ಇದರಿಂದನೂ ಕೂಡ ಹಲವಾರು ಜನ ಸಾವನ್ನಪ್ಪೋದನ್ನು ನಾವು ನೋಡಬಹುದು. ಹಾಗಾದರೆ ಇಷ್ಟೆಲ್ಲ ತಂಬಾಕಿನಿಂದ ದುಷ್ಪರಿಣಾಮಗಳಾಗುತ್ತೆ ಅಂಥೇಳಿ ಸಾಮಾನ್ಯವಾಗಿ ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಆದರೆ ತುಂಬ ಜನರಿಗೆ ಗೊತ್ತಿಲ್ಲದಿರುವಂತಹ, ಹಾಗೆಯೇ ಒಳಗೊಳಗೆ ಸದ್ದಿಲ್ಲದೇ ಆಗುವಂತಹ ಸಾವು ನೋವಿಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಒಂದಷ್ಟು ವಿಚಾರಗಳನ್ನ ತಿಳಿಸ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಹಸಿರು ತಂಬಾಕಿನ ಬೇನೆ ಅಂಥೇಳಿ ಕರೀತಾರೆ, ಅಂದರೆ ಗ್ರೀನ್ ಟೊಬ್ಯಾಕೋ ಸಿಕ್ನೆಸ್ ಅನ್ನುವಂಥದ್ದು ಇದೆ. ಈ ಬಗ್ಗೆ ಜನಜಾಗೃತಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುತ್ತೆ, ಯಾಕಂದರೆ ಇದ್ರ ಬಗ್ಗೆ ಇನ್ನೂ ಜಾಗೃತಿ ಅಷ್ಟಾಗಿ ಏನಿಲ್ಲ. ಹಾಗಾದರೆ ಏನಪ್ಪ ಇದು ಹಸಿರು ತಂಬಾಕಿನ ಬೇನೆ ಅಂತ ನೀವು ಕೇಳಿದ್ರೆ, ತಂಬಾಕಿನ ಪ್ರತ್ಯಕ್ಷ ನೇರ ಸೇವನೆಯಿಂದ ಹಾಗೆ ಪರೋಕ್ಷವಾಗಿ ದ್ವಿತೀಯಕ ಸೇವನೆಯಿಂದ ಸತ್ತವರ ಸಂಖ್ಯೆ ನಮಗೆ ತಿಳಿತು. ಅಂದರೆ ನಾನಾಗಲೇ ಹೇಳಿದಾಗೆ ಏನು ತಂಬಾಕಿನ ಸೇವನೆ ಮಾಡಿದವರು ಅಥವಾ ಅವರು ಸೇದಿ ಬಿಟ್ಟಂತಹ ಹೊಗೆಯಿಂದ ಸಾವನ್ನಪ್ಪದವರು ಅಂತೇಳಿ. ಆದರೆ ಹಸಿರು ತಂಬಾಕಿನ ಬೇನೆಗೆ ತುತ್ತಾಗ್ತಾ ಇರುವಂತಹವರ ಅಂಕಿ ಸಂಖ್ಯೆಯ ಬಗ್ಗೆ ಯಾವುದೇ ರೀತಿಯ ದಾಖಲೆಗಳಿಲ್ಲ. ಈ ಬಗ್ಗೆ ಯಾರಿಗೂ ಕೂಡ ಬೇಕಾಗುವುದಿಲ್ಲ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ತಂಬಾಕು ನೆಡುತೋಪಿನಲ್ಲಿ ಅಂದ್ರೆ ಪ್ಲಾಂಟೇಶನ್ ಏನ್ ಮಾಡಿರ್ತಾರೆ ಅಂತಹ ಕಡೆಗಳಲ್ಲಿ ಕೆಲಸ ಮಾಡುವಂತವರು ಎಳೆಯ ಹುಡುಗರಾಗಿರ್ತಾರೆ ಅಥವಾ ಹದಿಹರದವರಾಗಿರ್ತಾರೆ. ಅಂತವ್ರನ್ನ ಕರ್ಕೊಂಡು ಹೋಗಿ ಈ ರೀತಿ ತಂಬಾಕು ಗಿಡಗಳ ನಡುವೆ ಓಡಾಡಿಸ್ತಾರೆ, ಅದರ ಎಲೆಗಳನ್ನ ಕೀಳ್ತಾರೆ, ರಾಶಿ ಹಾಕ್ತಾರೆ, ಬುಟ್ಟಿಯಲ್ಲಿ ತುಂಬಿಸ್ಕೊಂಡು ಹೋಗ್ತಾರೆ, ಅದನ್ನ ಒಂದು ಗೋಡನ್ನಲ್ಲಿ ಹಾಕತ್ತಾರೆ. ಇಷ್ಟೆಲ್ಲ ಕೆಲಸಗಳನ್ನು ಮಾಡುವಾಗ ತಂಬಾಕಿನ ಎಲೆಗಳು ಅವರ ಕೈಕಾಲು ಮುಖದ ಸಂಪರ್ಕಕ್ಕೆ ಪ್ರತ್ಯಕ್ಷವಾಗಿ ಹಾಗೆ ಪರೋಕ್ಷವಾಗಿ ಕೂಡ ಬರ್ತಾನೆ ಇರುತ್ತೆ. ಆ ಹಸಿ ತಂಬಾಕಿನ ಎಲೆಗಳಲ್ಲಿರುವಂತಹ ನಿಕೋಟಿನ್ ಹುಡುಗರ ಚರ್ಮದ ಮೂಲಕ ಅವರ ದೇಹವನ್ನ ಸೇರತ್ತೆ. ಅದರಲ್ಲೂ ಕೂಡ ಬೆಳ್ಳಂಬೆಳಗ್ಗೆ ಮಂಜು ಹನಿಗಳು ತಂಬಾಕಿನ ಎಲೆಗಳ ಮೇಲೆ ಬಿದ್ದಾಗ ಎಲೆಗಳನ್ನ ಕಿತ್ತರೆ ಆ ಒದ್ದೆ ಎಲೆಗಳಿಂದ ಹೆಚ್ಚು ನಿಕೋಟಿನ್ ದೇಹವನ್ನ ಸೇರತ್ತೆ. ಮಳೆ ಬಿದ್ದು ತೋಯ್ದ ಎಲೆಗಳನ್ನ ಕೀಳೋದು ಹೆಚ್ಚು ಅಪಾಯಕಾರಿ ಅಂತ ಕೂಡ ಅಧ್ಯಯನಗಳು ತಿಳಿಸವೆ. ಹಾಗಾದ್ರೆ ಇದರ ಜೊತೆಗೆ ಈ ನಿಕೋಟಿನ್ ಅಥವಾ ಈ ಒಂದು ಏನು ತಂಬಾಕಿನ ಎಲೆಗಳು ಇನ್ನೂ ಯಾವ್ಯಾವ ರೀತಿ ಹಾನಿ ಮಾಡುತ್ತೆ, ಮತ್ತೆ ಈಗಲೂ ಕೂಡ ಗೊತ್ತಿಲ್ಲದೆ ಇದರ ಕೆಲಸಕ್ಕೆ ಹೋಗುವಂತಹ ಮಕ್ಕಳಾಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಅವ್ರಿಗೆ ಯಾವ್ಯಾವ ತರ ತೊಂದರೆಗಳಾಗಬಹುದು ಅದ್ರ ಬಗ್ಗೆನೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ಈ ಒಂದು ವಿಚಾರಗಳು ನಿಮಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದ್ರೆ, ಇವತ್ತೇ ಫಸ್ಟ್ ಟೈಮ್ ಕೇಳ್ತಾ ಇದ್ರೆ ಇದ್ರ ಬಗ್ಗೆ ನಿಮಗೆ ಏನನ್ಸುತ್ತೆ ಡೈರೆಕ್ಟಾಗಿ ಕಮೆಂಟ್ ಮಾಡಿ ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜಿ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ ನಾಡಿ ಪೊರೊಂಡ ಫೆಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ವೇಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಾ ಹೇಳ್ತಾ ಇದ್ದೆ ನಿಮಗೆ, ಸೊ ಯಾವ್ಯಾವ ರೀತಿ ತಂಬಾಕು ಮನುಷ್ಯರನ್ನು ಕೊಲ್ತಾ ಇದೆ ಅನ್ನೋದ್ರ ಬಗ್ಗೆ. ಸೊ ಇಷ್ಟೆಲ್ಲ ಗೊತ್ತು.

ಇದ್ರು ತಿಳ್ಕೊಂಡಿದ್ರು ಕೂಡ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ಸುತ್ತಮುತ್ತದಲ್ಲಿ ಕೂಡ ತಂಬಾಕಿನ ಸೇವನೆ ಅತಿ ಹೆಚ್ಚಾಗಿನೇ ನಡೀತಾ ಇದೆ. ಎನಿವೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಚಾರವನ್ನು ತಿಳ್ಕೊಂಡು ನೀವು ಕೂಡ ತಂಬಾಕಿನ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸುವಂಥ ಪ್ರಯತ್ನವನ್ನು ಮಾಡಿ, ಆ್ಯಂಡ್ ಸೇವನೆ ಮಾಡ್ತಾ ಇದ್ರೆ ನೀವು ಕೂಡ ಬಿಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ ನಾನಾಗಲೇ ಹೇಳ್ತಾ ಇದ್ದೆ, ಹಸಿ ಎಲೆಗಳ ಮೇಲೆ ನಿಕೋಟಿನ ಅಂಶ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಆ ಸಮಯದಲ್ಲಿ ಆ ಎಲೆಗಳನ್ನು ಕಟ್ ಮಾಡುವಂಥದ್ದಾಗಿರ್ಬೋದು ಅಥವಾ ಅದರ ಹತ್ತಿರದಲ್ಲಿರುವಂಥದ್ದಾಗಿರ್ಬೋದು, ಇದು ತುಂಬಾ ಅಪಾಯಕಾರಿ ಅಂತ ಹೇಳ್ತಾ ಇದ್ದೆ. ಅಷ್ಟೇ ಅಲ್ಲ, ಈ ತಂಬಾಕು ಮಳೆ ಬಿದ್ದಂತಹ ಸಮಯದಲ್ಲಿ ನೆಂದಿರುವಂತಹ ಎಲೆಗಳನ್ನ ಕೀಳೋದು ಕೂಡ ಹೆಚ್ಚು ಅಪಾಯಕಾರಿ ಅಂತ ಹೇಳ್ತಾರೆ. ನೀರಿನ ಸಂಪರ್ಕವಿಲ್ಲದೆ ಇರುವಂತಹ ತಂಬಾಕಿನ ಎಲೆಗಳಿಗಿಂತ ನೀರಿನ ಸಂಪರ್ಕದಲ್ಲಿರುವಂತಹ ತಂಬಾಕಿನ ಎಲೆಗಳು ಹೆಚ್ಚು ಹೆಚ್ಚು ಅಪಾಯಕಾರಿ. ಈ ಚಿಕ್ಕ ಚಿಕ್ಕ ಹುಡುಗರು ಅಥವಾ ಮಕ್ಕಳು ಅಲ್ಲೆಲ್ಲರೂ ಓಡಾಡಿದ್ರು ಅಂತಂದ್ರೆ, ಅಥವಾ ಒಂದು ತುಂಡು ಆ ಎಲೆಯನ್ನ ಕೈಯಿಂದ ಮುಟ್ಟಿದ್ರೂ ಕೂಡ ಅವರ ರಕ್ತದಲ್ಲಿ ಎಷ್ಟು ನಿಕೋಟಿನ್ ಹರಿದಾಡುತ್ತೆ ಅಂದ್ರೆ ಅದು ಹುಡುಗರ ಪಾಲಿಗೆ ವಿಷವಾಗುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ನಾನಾ ಕಾಯಿಲೆಗಳನ್ನ ಕೂಡ ಇದು ತರುತ್ತೆ. ಇದನ್ನ ವೈದ್ಯಕೀಯ ಪರಿಭಾಷೆಯಲ್ಲಿ ಹೇಳುವಂಥದ್ದು ಗ್ರೀನ್ ಟೊಬ್ಯಾಕೋ ಸಿಕ್ನೆಸ್ ಅಂತ ಹೇಳ್ತಾರೆ. GTS ಅನ್ನುವಂತಹ ಒಂದು ಹೆಸರಿನಿಂದ ಅದನ್ನ ಕರೀತಾರೆ. ಹಸಿ ತಂಬಾಕಿನ ಎಲೆಗಳಲ್ಲಿರುವಂತಹ ನಿಕೋಟಿನ್ ವಿಷವು ಹುಡುಗರ ರಕ್ತದಲ್ಲಿ ಪರಿಚಲಿಸುತ್ತಿರುವಂತೆಯೇ ಮೊದಲು ತಲೆನೋವು ಕಾಣಿಸ್ಕೊಳ್ಳುತ್ತೆ. ಆನಂತರ ತಲೆ ಸುತ್ತು ಮತ್ತೆ ನಿಶಕ್ತಿ, ತಲೆದೋರುತ್ತೆ, ವಾಕರಿಕೆ ಆರಂಭವಾಗುತ್ತೆ, ವಾಂತಿಯಲ್ಲಿ ಕೊನೆಗೊಳ್ಳುತ್ತೆ. ಈ ಘಟ್ಟದಲ್ಲಿ ತಂಬಾಕು ನೆಡುತೋಪಿನಿಂದ ಹುಡುಗ ದೂರ ಹೋಗದೇ ಇದ್ರೆ ರೋಗ ಲಕ್ಷಣಗಳು ತೀವ್ರವಾಗುತ್ತೆ, ಹೃದಯ ಮಿಡಿತ ಏರುಪೇರಾಗುತ್ತೆ, ರಕ್ತದ ಒತ್ತಡ ಅಸ್ತವ್ಯಸ್ತವಾಗುತ್ತೆ, ವಿಪರೀತವಾದಂತಹ ಬೆವರು, ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ. ಹುಡುಗರ ಒಡಲಿನಿಂದ ಎಷ್ಟು ನೀರಿನ ಅಂಶ ಬೆವರಿನ ಮೂಲಕ ಹೊರ ಹೋಗುತ್ತೆ ಅಂದ್ರೆ ಹುಡುಗನಲ್ಲಿ ಡಿಹೈಡ್ರೇಷನ್ನ ಎಲ್ಲಾ ಲಕ್ಷಣಗಳು ಕೂಡ ಕಂಡುಬರುತ್ತೆ. ಪರಿಸರದಲ್ಲಿ ಉಷ್ಣತೆ ಹಾಗೆ ಆರ್ದ್ರತೆಯು ಕೂಡ ಅಧಿಕವಾಗಿದ್ರೆ ಮಕ್ಕಳ ಹಾಗೂ ಹದಿಹರೆಯದವರ ಒಡಲನ್ನು ಸೇರುವಂತಹ ನಿಕೋಟಿನ್ ಪ್ರಮಾಣ ಇನ್ನೂ ಕೂಡ ಹೆಚ್ಚಾಗುತ್ತೆ. ಈ ವಿಷ ಎಷ್ಟು ಭಯಂಕರವಾಗಿರುತ್ತೆ ಅಂತಂದ್ರೆ ಆ ಹುಡುಗರು ಒಂದರ ನಂತರ ಒಂದರಂತೆ 50 ಸಿಗರೆಟ್ಗಳನ್ನ ಸೇದಿದ್ರೆ ಎಷ್ಟು ನಿಕೋಟಿನ್ ಅವರ ದೇಹವನ್ನ ಸೇರಬಹುದು, ಅಷ್ಟೇ ನಿಕೋಟಿನ್ ತಂಬಾಕಿನ ನೆಡುತೋಪುಗಳಲ್ಲಿ ಕೆಲಸ ಮಾಡುವ ಹುಡುಗರ ಒಡಲನ್ನ ಸೇರುತ್ತೆ. ತಂಬಾಕು ಪ್ರಧಾನವಾಗಿ ಹುಡುಗರ ಮೆದುಳಿನ ಬೆಳವಣಿಗೆ ಹಾಗೆ ಕೆಲಸ ಕಾರ್ಯಗಳ ದುಷ್ಪರಿಣಾಮವನ್ನು ಬೀರುತ್ತೆ. ಇದನ್ನ ತಡೆಗಟ್ಟಬೇಕು ಅಂತಂದ್ರೆ ಚೀನಾ ಈಗಾಗಲೇ ಕುಲಾಂತರಿ ತಂಬಾಕನ್ನ ಸೃಜಿಸಿ ಅದನ್ನ ವಿಸ್ತೃತ ಕೃಷಿಗೆ ಒಳಪಡಿಸಿದೆ. ಸಾಂಪ್ರದಾಯಿಕ ತಳಿಗಳಿಗಿಂತಲೂ ಅಧಿಕ ಪ್ರಮಾಣದ ನಿಕೋಟಿನ್ ಇರುವಂತಹ ಈ ತಳಿಯು ಇನ್ನೆಷ್ಟು ಮಕ್ಕಳನ್ನ ಹಾಳು ಮಾಡುತ್ತೋ ಇನ್ನೂ ಕೂಡ ಗೊತ್ತಾಗಿಲ್ಲ. ಅಂಡ್ ಒಂದಷ್ಟು ಟಿಪ್ಸ್ಗಳನ್ನ ಕೂಡ ಹೇಳಬೇಕು ಅಂತಂದ್ರೆ, 18 ವರ್ಷಗಳಿಗಿಂತ ಕೆಳಗಿನ ಮಕ್ಕಳು ತಂಬಾಕು ನೆಡುತೋಪುಗಳಲ್ಲಿ ಕೆಲಸ ಮಾಡೋದಕ್ಕೆ ಅನುಮತಿಯನ್ನು ಕೊಡಬಾರದು. ನಿಕೋಟಿನ್ ನೀರಿನಲ್ಲಿ ಕರಗಿ ಚರ್ಮದ ಮೂಲಕ ದೇಹವನ್ನು ಪ್ರವೇಶಿಸುವ ಕಾರಣ ತಂಬಾಕು ನೆಡುತೋಪುಗಳಲ್ಲಿ 10 ಗಂಟೆ ಆದ ಮೇಲೆನೆ ಅಂದ್ರೆ ತಂಬಾಕು ಗಿಡದ ಮೇಲೆ ಬಿದ್ದಿರುವಂತಹ ಮಂಜು ನೀರು ಎಲ್ಲದೂ ಕೂಡ ಒಣಗುವವರೆಗೂ ಕೂಡ ಕೆಲಸಕ್ಕೆ ಅನುಮತಿಯನ್ನು ಕೊಡಬಾರದು. ಕೈ ಗ್ಲೌಸ್ ಆಗಿರ್ಬೋದು, ಗಾಗಲ್ಸ್ ಆಗಿರ್ಬೋದು, ಬೂಟು ಹಾಗೆ ಮೈ ಮುಚ್ಚುವಂತಹ ಸುರಕ್ಷಿತ ಉಡುಪುಗಳನ್ನ ಕೊಡಬೇಕಾಗತ್ತೆ. ಪ್ರತಿ 2 ಗಂಟೆ ಕೆಲಸವನ್ನು ಮಾಡಿದ ಮೇಲೆ 10 ನಿಮಿಷ ವಿಶ್ರಾಂತಿಯನ್ನ ಕೊಡಬೇಕಾಗತ್ತೆ. ಶುದ್ಧವಾದಂತಹ ಕುಡಿಯುವ ನೀರಿನ ಸಾಕಷ್ಟು ಕೊಡಬೇಕಾಗತ್ತೆ. ತುರ್ತು ವೈದ್ಯಕೀಯ ಚಿಕಿತ್ಸೆಯು ಲಭ್ಯ ಇರಬೇಕಾಗತ್ತೆ. ತಂಬಾಕು ನೆಡುತೋಪಿಗೆ ಸಂಬಂಧಿಸಿದ ಹಾಗೆ ಬಿಗಿಯಾದಂತಹ ಕಾನೂನು ಜಾರಿಗೆ ಬರಬೇಕು. ಅಂಡ್ ತಂಬಾಕು ಎಲೆಗಳು ಒಗ್ಗದವರಿಗೆ ಪರ್ಯಾಯ ವೃತ್ತಿಯ ಮಾರ್ಗದರ್ಶನ ಕೂಡ ಕೊಡಬೇಕಾಗತ್ತೆ. ಸೊ ಈಗಲೂ ಕೂಡ ಬೇರೆ ಬೇರೆ ಪ್ರದೇಶಗಳಲ್ಲಿ ಈ ರೀತಿಯ ತಂಬಾಕನ್ನ ಬೆಳೆಸ್ತಾ ಇದಾರೆ. ಸೊ ಅಂತವರಿಗೆ ಕಠಿಣವಾದಂತಹ ಕಾನೂನಿನ ಜಾರಿ ಮಾಡಬೇಕು ಅಂತ ಕೂಡ ನಾವು ಕೇಳ್ಕೊಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ತಿಳಿಸಿದಂತಹ ಈ ಒಂದು ವಿಚಾರ ನಿಮಗೆ ಹೇಗೆ ಅನಿಸ್ತು, ಆ್ಯಂಡ್ ಇದ್ರ ಬಗ್ಗೆ ನಿಮಗೇನಾದ್ರು ಮುಂಚೆ ಗೊತ್ತಾಗಿತ್ತಾ ಅಥವಾ ಇವತ್ತೇ ಗೊತ್ತಾಯ್ತಾ ಅದನ್ನು ಕೂಡ ಮೆಸೇಜ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಆಗಿದೆ. ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿ ಪುರೋಡ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಮಸ್ತ ಜನತೆಗೆ ಪ್ರೀತಿಯ ಆಹ್ವಾನ. ನಿಮ್ಮ ನೆಚ್ಚಿನ ಕೇಕ್ ಆಫ್ ದಿ ಡೇ ತನ್ನ ಹೊಚ್ಚ ಹೊಸ ಶಾಖೆಯನ್ನ ಗೋಪಾಲದ ಮೋರ್ ಸೂಪರ್ ಮಾರ್ಕೆಟ್ ಸಮೀಪ ಅಕ್ಟೋಬರ್ 14ರಂದು ಬೆಳಗ್ಗೆ 10 ಗಂಟೆಗೆ ಶುಭಾರಂಭಗೊಳ್ಳುತ್ತಿದೆ. ಈ ಶುಭ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಶಾಖಾ ಮಠದ ಪೂಜ್ಯ ಶ್ರೀ ನಾದಮಯಾನಂದ ಸ್ವಾಮೀಜಿಯವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಿಸಿಸಿ ಬ್ಯಾಂಕ್ ಹಾಗೂ ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಆರ್ಎಂ ಮಂಜುನಾಥ ಗೌಡ ಮತ್ತು ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಕೆಎಸ್ ಚನ್ನಬಸಪ್ಪ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಸಿಎಸ್ ಷಡಾಕ್ಷರಿ, ಉದ್ಯಮಿ ಒಕ್ಕಲಿಗರ ಫಸ್ಟ್ ಸರ್ಕಲ್ ಸಂಘದ ಅಧ್ಯಕ್ಷರಾದ ಶ್ರೀ ಎಂಎ ರಮೇಶ್ ಹೆಗಡೆ ಹಾಗೂ ಒಕ್ಕಲಿಗರ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಸುಮಿತ್ರಾ ಕೇಶಮೂರ್ತಿಯವರು ಉಪಸ್ಥಿತರಿರಲಿದ್ದಾರೆ. ಇವರೆಲ್ಲರ ಜೊತೆಗೆ ನಿಮ್ಮ ಉಪಸ್ಥಿತಿಯೇ ನಮ್ಮ ಸಂಭ್ರಮದ ಸಾರ್ಥಕತೆ. ತಾವೆಲ್ಲರೂ ಕುಟುಂಬ ಸಮೇತರಾಗಿ ಆಗಮಿಸಿ ನಮ್ಮ ಹೊಸ ಪ್ರಯತ್ನಕ್ಕೆ ಶುಭ ಹಾರೈಸಿ ಆಶೀರ್ವದಿಸಬೇಕಾಗಿ ಪ್ರೀತಿಯಿಂದ ಕೋರುತ್ತಿರುವ ಶ್ರೀ ಸತೀಶ್ ಗೌಡ ಮತ್ತು ಸಿಬ್ಬಂದಿ ವರ್ಗ. ಕಾಂಟ್ಯಾಕ್ಟ್ 7676731403. ಸಂಖ್ಯೆ ಮತ್ತೊಮ್ಮೆ 7676731403. ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಕರೆಯೋಲೆ.
1: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ

0: ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ ಹಿಂದೆ ಬನ್ನಿ, ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
1: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ಶಿವಮೊಗ್ಗ ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜಿ ಅರ್ಪಿತಾ. ಸಮಯ ಕೂಡ 6:30 ಆಯ್ತು ರೀ. ಸೊ ಹೀಗಿರುವಾಗ ಬಿಸ್ನೆಸ್ ವರ್ಸ್ ಕಾರ್ಯಕ್ರಮ ಸ್ಟಾರ್ಟ್ ಆಗ್ಲೇಬೇಕಲ್ವಾ? ಕಾರ್ಯಕ್ರಮ ಸ್ಟಾರ್ಟ್ ಆಗಿತ್ತು ಆಯ್ತು, ನಾನು ನಿಮ್ಮೊಟ್ಟಿಗೆ ಮಾತಾಡೋಕೆ ಬಂದಿದ್ದು ಆಯ್ತು. ಸೊ ಕೇಳುಗರೆ, ನಮ್ಮ ಬಿಸ್ನೆಸ್ ವರ್ಸ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬಿಸ್ನೆಸ್ ಮ್ಯಾನ್ಗಳು ಅವರ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಆಫ್ಕೋರ್ಸ್, ಒಂದರಕ್ಕಿಂತ ಮತ್ತೊಂದು ಬಿಸ್ನೆಸ್ ವಿಭಿನ್ನವಾಗಿರುತ್ತೆ, ಇನ್ನು ವಿಶೇಷವಾಗಿ ಕೂಡ ಇರುತ್ತೆ. ಹೀಗಿರುವಾಗ ಇವತ್ತಿನ ಬಿಸ್ನೆಸ್ ಪ್ಲಸ್ ಕಾರ್ಯಕ್ರಮದಲ್ಲಿ ಕೂಡ ಒಬ್ಬರು ಬಿಸ್ನೆಸ್ ಮ್ಯಾನ್ ನಮ್ಮೊಟ್ಟಿಗೆ ಇದ್ದಾರೆ, ಅವರ ಬಿಸ್ನೆಸ್ ಜರ್ನಿಯನ್ನ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಎಸ್ಪೆಷಲಿ ಈ ಕ್ಲಾತಿಂಗ್ ಬಿಸ್ನೆಸ್ ಏನಿದೆ, ಯಾವಾಗ್ಲೂ ಟ್ರೆಂಡಿಂಗ್ ಅಲ್ಲಿರುವಂತಹ ಬಿಸ್ನೆಸ್. ಯಾಕಪ್ಪ ಅಂದ್ರೆ, ಜನ ಹಣವನ್ನ ಸಂಪಾದನೆ ಮಾಡೋದೇ ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಂತ ಹೇಳ್ತಾರೆ. ಸೊ ಹೊಸ ಬಟ್ಟೆಗಳನ್ನ ತಗೊಳ್ತಾನೆ ಇರ್ತಾರೆ, ಕೆಲವರು ಹಬ್ಬ ಹರಿದಿನಗಳಲ್ಲಿ ತಗೊಂಡ್ರೆ, ಮತ್ ಕೆಲವರು ಇಷ್ಟ ಆದಾಗ್ಲೆಲ್ಲ ಹೊಸ ಬಟ್ಟೆ ತಗೊಳ್ತಾ ಇರ್ತಾರೆ. ಸೊ ಹಾಗಾಗಿ ಇವತ್ತು ನಾನೀಗ ಇರೋದು ನಮ್ಮ ಶಿವಮೊಗ್ಗದ ನೆಹರು ರೋಡ್ ಅಲ್ಲಿರುವ ನ್ಯಾಷನಲ್ ಸಿಲ್ಕ್ಸ್ ಅಂಡ್ ಸಾರಿ, ಜೊತೆಗೆ ಕಿಡ್ಸ್ ವರ್ಲ್ಡ್ಸ್ ಅಲ್ಲಿದ್ದೀವಿ. ಇದರ ಮಾಲೀಕರಾಗಿರುವಂತಹ ಸೈಯದ್ ಸುಹೇಬ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರೆ, ಅವರೊಟ್ಟಿಗೆ ಮಾತುಕತೆಯನ್ನ ಸ್ಟಾರ್ಟ್ ಮಾಡೋಣ. ಸೈಯದ್ ಸುಹೇಬ್ ಅವರೇ, ನಮಸ್ತೆ.
2: ನಮಸ್ತೆ.
1: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ಥ್ಯಾಂಕ್ ಯು.
1: ಓಕೆ, ಸೈಯದ್ ಸುಹೇಬ್ ಅವರೇ, ಹೇಗಿದ್ದೀರಾ?
2: ಗುಡ್.
1: ಗುಡ್. ಓಕೆ, ಕಾಫಿ ಟೀ ಎಲ್ಲ ಆಯ್ತಾ?
2: ಹಾ ಮೇಡಮ್.
1: ನನಗೆ ಮೊದಲನೇದಾಗಿ ನಿಮ್ಮ ಪರಿಚಯವನ್ನು ಮಾಡಿಕೊಡ್ಬೋದಾ? ನಿಮ್ಮ ಪ್ರಾಪರ್ ಯಾವುದು, ಎಲ್ಲಿ ಹುಟ್ಟಿದ್ದು, ಎಲ್ಲಿ ಬೆಳೆದಿದ್ದು, ಅದ್ರ ಬಗ್ಗೆ ಹೇಳಿ ಸರ್.
2: ನಾನು ಪ್ರಾಪರ್ ಆಗಿ ಶಿವಮೊಗ್ಗದವನೆ, ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ. ನಾರ್ಮಲ್ ಆಗಿ ಸ್ಟಡಿ ಮಾಡಿದ್ದು DVS ಪಾಲಿಟೆಕ್ನಿಕಲ್ಲಿ. ದೆನ್ ಆಫ್ಟರ್ ದಟ್ ಐ ವೆಂಟ್ ಟು, ನಾನು ಬ್ಯಾಂಗ್ಳೂರಿಗೆ ಹೋದೆ, ಫ್ಯಾಷನ್ ಡಿಸೈನಿಂಗು ಮಾಡಿದೆ ಅಲ್ಲಿ. ಆಮೇಲೆ ಕೇಮ್ ಬ್ಯಾಕ್ ಟು, ವಾಪಸ್ಸು ನಮ್ಮ ಫ್ಯಾಮಿಲಿ ಇದ್ದಿತ್ತಲ್ಲ ಅದರಲ್ಲೇ ಬಂದು ಈಗ ಫ್ರಮ್ ಲಾಸ್ಟ್ 15 ಇಯರ್ಸಿಂದ ಈ ಬಿಸ್ನೆಸ್ಸಲ್ಲಿ ನಮ್ಮ ಫಾದರ್ ಜೊತೆ ನಡೆಸ್ಕೊಳ್ತಾ ಹೋಗ್ತಾ ಇದ್ದೀನಿ.
1: ನೀವು ಓದಿದ್ದೇನು ಸರ್?
2: ನಾನು ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್.
1: ಓಕೆ, ಡಿಪ್ಲೊಮಾ ಎಲೆಕ್ಟ್ರಾನಿಕ್ಸ್ ಓದಿ ಬಿಸ್ನೆಸ್ಸಿಗೆ ಬಂದ ರೀಸನ್?
2: ರೀಸನ್ ಅದು ಫ್ಯಾಮಿಲಿ ಬಿಸ್ನೆಸ್ ಇತ್ತಲ್ಲ, ಅದು ಎಲೆಕ್ಟ್ರಾನಿಕ್ಸ್ ಏನಿದೆ ನಾನು ಇನ್ಕಂಪ್ಲೀಟ್ ಮಾಡಿದೆ ಅದು. ದೆನ್ ಐ ವೆಂಟ್ ಟು ಫ್ಯಾಷನ್ ಡಿಸೈನಿಂಗ್ ಮಾಡಿದೆ. ಮೇನ್ ನಮ್ಮದು ಫೀಲ್ಡ್ ಇದೇ ಇತ್ತಲ್ಲ, ಅದಕ್ಕೋಸ್ಕರ ನಾನು ಫ್ಯಾಷನ್ ಡಿಸೈನಿಂಗ್ ಮಾಡಿ ಅದಾದಮೇಲೆ ಈ ಫ್ಯಾಮಿಲಿ ಬಿಸ್ನೆಸ್ಸಿಗೆ ಜಾಯ್ನ್ ಆದೆ.
1: ಸೂಪರ್. ಸೊ ನನಗೆ ಸೈಯದ್ ಸುಹೇಬ್ ಅವರು ಯಾರು, ಹೇಗೆ ಬಿಸ್ನೆಸ್ಸಿಗೆ ಬಂದರು ಅಂತ ಒಂದಿಷ್ಟು ಐಡಿಯಾ ಬಂತು ಆಯಿತಾ. ಸೊ ಈಗ ನ್ಯಾಷನಲ್ ಸಿಲ್ಕ್ ಆ್ಯಂಡ್ ಸ್ಯಾರೀಸ್ ಆ್ಯಂಡ್ ಕಿಡ್ಸ್ ವರ್ಲ್ಡ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ? ಆ್ಯಕ್ಚುಲಿ ಇಲ್ಲಿ ಏನೇನೆಲ್ಲ ಸಿಗುತ್ತೆ ಸರ್?
2: ನಮ್ಮಲ್ಲಿ ಏನಿದೆ, ಎಕ್ಸ್ಕ್ಲೂಸಿವ್ ಆಗಿ ವೆಡ್ಡಿಂಗ್ ವೇರ್ ಸಿಗುತ್ತೆ. ದೆನ್ ಫೆಸ್ಟಿವಲ್ ಆಗಿ, ಫೆಸ್ಟಿವಲಿಗೂ ಸುಮಾರು ಡಿಸೈನರ್ ಡ್ರೆಸ್ಸಸ್ ಸಿಗುತ್ತೆ. ದೆನ್ ನಾರ್ಮಲ್ ಡ್ರೆಸ್ಸಸ್ ಸಿಗುತ್ತೆ. ಮಕ್ಕಳಿಗೂ ಏನಿದೆ, ಎಲ್ಲ ವೆರೈಟೀಸು, ವೆಸ್ಟರ್ನ್ ಔಟ್ಫಿಟ್ಸ್, ದೆನ್ ಟ್ರೆಡಿಷ್ನಲ್ ಡ್ರೆಸ್ಸಸ್, ಫ್ರಾಕ್ಸ್, ಗೌನ್ಸ್, ಸೂಟ್ಸ್, ಶೇರ್ವಾನೀಸ್, ಎವ್ರಿಥಿಂಗ್ ಎಲ್ಲ ಸಿಗುತ್ತೆ ನಮ್ಮಲ್ಲಿ. ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ.
1: ಓಕೆ ಸರ್, ಬೇಸಿಕಲಿ ನಾನು ಶಿವಮೊಗ್ಗದವಳೇ ಆಗಿರೋದ್ರಿಂದ ಶಿವಮೊಗ್ಗದಲ್ಲಿ ಕೆಲವರು ಅನ್ಕೊಳ್ತಾರೆ ನೆಹರು ರೋಡಲ್ಲಿರುವಂತಹ ಶಾಪ್ಸ್ಗಳಲ್ಲಿ ಸ್ವಲ್ಪ ರೇಟ್ ಕಾಸ್ಟ್ಲಿ, ಕಂಪೇರಿಟಿವ್ಲಿ ಗಾಂಧಿ ಬಜಾರ್ನ ಕಂಪೇರ್ ಮಾಡಿದ್ರೆ ಸ್ವಲ್ಪ ರೇಟ್ ಕಾಸ್ಟ್ಲಿ ಅಂತ ಹೇಳ್ತಾರೆ. ಸೊ ನೀವಿಲ್ಲಿ ಹೇಳಿ, ನಿಮ್ಮ ಒಂದು ಶಾಪು ನ್ಯಾಷನಲ್ ಸಿಲ್ಕ್ ಸ್ಯಾರೀಸ್ ಏನಿದೆ, ಇಲ್ಲಿ ರೇಟ್ ಹೇಗಿದೆ ಸರ್?
2: ನಮ್ಮಲ್ಲಿ ರೇಟ್ ಏನಿದೆ, ಎಕ್ಸ್ಕ್ಲೂಸಿವ್ ಆಗಿ ಸ್ವಲ್ಪ ಎಕ್ಸ್ಕ್ಲೂಸಿವ್ ಐಟಮಿಗೆ ಎಕ್ಸ್ಕ್ಲೂಸಿವ್ ರೇಟ್ ಇರುತ್ತೆ, ನಾರ್ಮಲ್ ಐಟಮಿಗೆ ನಾರ್ಮಲ್ ರೇಟ್ ಇರುತ್ತೆ. ಏನು ಗಾಂಧಿ ಬಜಾರಿಗೆ ಕಂಪೇರ್ ಮಾಡಿದ್ರೆ ಗಾಂಧಿ ಬಜಾರಲ್ಲೂ ಒಳ್ಳೆ ಕ್ವಾಲಿಟಿನೇ ಇರುತ್ತೆ, ನೈರು ರೋಡಲ್ಲೂ ಒಳ್ಳೆ ಕ್ವಾಲಿಟಿನೇ ಇರುತ್ತೆ. ಏನಿದೆ ಸ್ವಲ್ಪ ನೈರು ರೋಡಲ್ಲಿ ಸ್ವಲ್ಪ ಸುಪೀರಿಯರ್ ಕ್ವಾಲಿಟಿ ಇಡ್ತಾರೆ. ಈಗ ಗಾಂಧಿ ಬಜಾರಲ್ಲಿ ಏನಿದೆ ಸ್ವಲ್ಪ ವಿಲೇಜ್ ಕಸ್ಟಮರ್ಸ್ ಹೋಗ್ತಾರಲ್ಲ, ಅದ್ರ ಪ್ರಕಾರ ಅಲ್ಲಿಡ್ತಾರೆ. ನಮ್ಮಲ್ಲಿ ಏನಿದೆ ಎಲ್ಲ ರೇಟಿಂದಿದೆ, ಒಂದು ಫ್ರಮ್ ಸ್ಟಾರ್ಟಿಂಗ್ ರೇಟ್ ಟು ಹೆವಿ ರೇಟ್ ಎಲ್ಲ ರೇಟಿಂದು ನಮ್ಮಲ್ಲಿ ಸಿಗುತ್ತೆ.
1: ಓಕೆ, ಸೊ ಇಲ್ಲಿ ಏನೇನೆಲ್ಲ ಸಿಗುತ್ತೆ ಸರ್?
2: ನಮ್ಮಲ್ಲಿ ಸ್ಯಾರೀಸ್ ಕಂಪೇರ್ ಮಾಡಿದ್ರೆ ಡಿಸೈನರ್ ಸ್ಯಾರೀಸ್ ಇದೆ, ಆ್ಯಂಡ್ ದೆನ್ ಡಿಸೈನರ್ ಲೆಹೆಂಗಾಸ್ ಇದೆ, ವೆಡ್ಡಿಂಗಿಗೆ ನಿಮಗೆ ಡಿಸೈನರ್ ಗೌನ್ಸ್ ಇದೆ, ದೆನ್ ಡಿಸೈನರ್ ಡ್ರೆಸ್ಸಸ್ ಇದೆ, ದೆನ್ ಶೇರ್ವಾನೀಸ್ ಇದೆ ಗ್ರೂಮಿಗೆ, ಎಲ್ಲ ಮಕ್ಕಳಿಗೂ ಏನಿದೆ ಫ್ಯಾಮಿಲಿ, ಆ್ಯಸ್ ಎ ಫ್ಯಾಮಿಲಿ ಶಾಪ್ ನಮ್ಮದು, ಎಲ್ಲನೂ ಸಿಗುತ್ತೆ.
1: ಸೊ ಇಲ್ಲಿ ಒಮ್ಮೆ ಬಂದ್ವಿ ಅಂದರೆ ಮಕ್ಕಳಿಗೆ ಇರ್ಬೋದು, ಮಹಿಳೆಯರಿಗೆ, ಪುರುಷರಿಗೆ ಎಲ್ಲರಿಗೂ ಕೂಡ ಬಟ್ಟೆ ಸಿಗುತ್ತೆ ಅಲ್ವಾ ಸರ್?
2: ಎಸ್ ಎಸ್, 100% ಎಲ್ಲನೂ ಸಿಗುತ್ತೆ ನಮ್ಮಲ್ಲಿ.
1: ಎಕ್ಸ್ಪೆಷಲಿ ಫಂಕ್ಷನ್ ವೇರ್ಗೆ ಹೆಚ್ಚು ಫೇಮಸ್ ಆಗಿದೆ ಅಲ್ವಾ ನಿಮ್ಮ ಶಾಪ್?
2: ನಮ್ಮದು ಏನಿದೆ ಸ್ಪೆಷಲಿ ಆ್ಯಸ್ ಎ ಫಂಕ್ಷನಿಗೆ ಏನಿದೆ ನಮ್ಮದು ಫೇಮಸ್. ಏನಿದೆ ಸ್ವಲ್ಪ ಸ್ಪೆಷಲ್ ಬೇಕಂದರೆ ನಮ್ಮ ಶಾಪಿಗೆ ವಿಸಿಟ್ ಮಾಡ್ತಾರೆ ಕಸ್ಟಮರ್ಸ್.
1: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ನ್ಯಾಷನಲ್ ಸಿಲ್ಕ್ ಅಂಡ್ ಸ್ಯಾರೀಸ್ ಅಂಡ್ ಕಿಡ್ಸ್ ವೇರ್ ಅಲ್ಲಿ ಏನೆಲ್ಲ ಸಿಗುತ್ತೆ ಅಂತ ಹೇಳಿ ಈ ಒಂದು ಶಾಪಿನ ಮಾಲೀಕರಾಗಿರುವಂತ ಸೈಯದ್ ಸುಹೇಬ್ ಅವರು ಮಾಹಿತಿನ ಹಂಚಿಕೊಳ್ತಾ ಇದ್ರು. ಹಾಗಿದ್ರೆ ಇವರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್, ಹಾಗೆ ಸೂಪರ್ ಸಾಂಗ್ ಅನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ RJ ಅರ್ಪಿತಾ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್.

0: ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಪ್ಲಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಪ್ಲಸ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಂದು ಕ್ಲಾತ್ ಸೆಂಟರ್ ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ದೆ. ನಮ್ಮ ಶಿವಮೊಗ್ಗದಲ್ಲಿ ಇರೋರಿಗೆ ನೆಹರು ರೋಡ್ ಅಂದ್ರೆ ಒಂದು ಇಮ್ಯಾಜಿನೇಷನ್ ಇರುತ್ತೆ. ಒಂದು ಒಳ್ಳೆ ಶಾಪಿಂಗ್ ಮಾಡಬೇಕಂದ್ರೆ ನಾವು ನೆಹರು ರೋಡಿಗೆ ಹೋಗ್ಬೋದು ಅಂತ ಹೇಳ್ತಾರೆ. ಸೊ ಹೀಗಿರುವಾಗ ನೆಹರು ರೋಡ್ ಅಲ್ಲಿರುವಂತಹ ನ್ಯಾಷನಲ್ ಸಿಲ್ಕ್ಸ್ ಅಂಡ್ ಸಾರೀಸ್ ಹಾಗೆ ಕಿಡ್ಸ್ ವರ್ಲ್ಡ್ ನ ಮಾಲೀಕರಾಗಿರುವಂತಹ ಸಾಯಿದ್ ಸುಹೇಬ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ಅವರ ಬಿಸ್ನೆಸ್ ಜರ್ನಿ ಬಗ್ಗೆ ಸಾಯಿದ್ ಸುಹೇಬ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ಅವರ ಬಿಸ್ನೆಸ್ ಜರ್ನಿ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಸಾಯಿದ್ ಸುಹೇಬ್ ಅವರೇ, ಮತ್ತೊಮ್ಮೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
1: ಸೊ ನಾನು ನೋಡ್ತಾ ಇದ್ದೀನಿ ಸರ್, ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ, ಒಂದ್ರಕ್ಕಿಂತ ಒಂದು ಡಿಸೈನರಿ ವರ್ಕ್ಸ್ ತುಂಬಾ ಚೆನ್ನಾಗಿದೆ ಆಯ್ತಾ. ಸೊ ಎಲ್ಲೆಲ್ಲಿಂದ ತರಿಸ್ತೀರಾ ಸರ್ ಈ ಕ್ಲಾತಸ್ನೆಲ್ಲ?
2: ನಾವು ಸೂರತ್ ಇದೆ, ದೆನ್ ಡೆಲ್ಲಿ ಇದೆ, ದೆನ್ ಕೋಲ್ಕತ್ತಾ ಇದೆ, ಎಲ್ಲ ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾಯಿಂದ ಬರುತ್ತೆ. ಇಂದೋರಿಂದನೂ ಬರುತ್ತೆ, ಕೆಲವೊಂದು ಮಕ್ಳದ್ದು ಐಟಮ್ ಬರುತ್ತೆ, ಲಕ್ನೋದಿಂದ ಬರುತ್ತೆ, ಯು ಪಿಯಿಂದ ಬರುತ್ತೆ, ಸುಮಾರು ಬರುತ್ತೆ, ಎಲ್ಲ ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾಯಿಂದ ಬರುತ್ತೆ.
1: ಈಗ ಈ ಒಂದು ನಿಮ್ಮ ಶಾಪ್ನಲ್ಲಿ ನೀವು ಒಬ್ಬರೇ ನರತ ನಿಮ್ಮೊಟ್ಟೆ ಎಷ್ಟು ಜನ ಎಂಪ್ಲಾಯೀಸ್ ವರ್ಕ್ ಮಾಡ್ತಾರೆ ಸರ್?
2: ನಮ್ಮಲ್ಲಿ ಎಂಪ್ಲಾಯೀಸ್ ಎಲ್ಲ ಡಿಪಾರ್ಟ್ಮೆಂಟ್ಸ್ ಇದು ಬೇರೆ ಬೇರೆ ಇದೆ, ಹಾಗಾಗಿ ಒಂದು ಒಂದೊಂದು ಸೆಕ್ಷನಲ್ಲಿ ಒಂದು ಮೂರು ಅಂತ ಒಂದು 9 ಜನ ಇದ್ದಾರೆ.
1: ಇಷ್ಟು ಶಾಪ್ಗೆ ನೀವೇನೆ ಓನರಾ ಅಥವಾ ಬೇರೆ ಇದರ ಪಾರ್ಟ್ನರ್ಶಿಪ್ ಇದೆಯಾ, ಹೇಗೆ ಸರ್?
2: ಇದು ಪಾರ್ಟ್ನರ್ಶಿಪ್ಪಲ್ಲಿ ಇದ್ದೀವಿ ನಾವು. ನಾನು ಇದ್ದೀನಿ, ನಮ್ಮ ಮೇನ್ ಫಾದರ್ ಫಾದರ್ ಆದಮೇಲೆ ದೊಡ್ಡಣ್ಣ ಇದ್ದಾರೆ, ಆಮೇಲೆ ನಾನು ಸಣ್ಣವನು, ನಮ್ಮ 3 ಜನನೂ ನಡೆಸ್ಕೊಳ್ತೀವಿ ಇದು.
1: ಓಕೆ, ಹೇಗಿದೆ ಸರ್ ಬಿಸ್ನೆಸ್?
2: ಬಿಸ್ನೆಸ್ಸು ಪರವಾಗಿಲ್ಲ, ಆ್ಯಸ್ ಪರ್ ಸೀಸನ್ ಸ್ವಲ್ಪ ಡಲ್ ಇದೆ, ಆದರೂ ಆ್ಯಸ್ ನಡೆಯುತ್ತೆ.
1: ಕಾಂಪಿಟೇಷನ್ ಹೇಗಿದೆ ಸರ್?
2: ಕಾಂಪಿಟೇಷನ್ ಆಲ್ವೇಸ್ ಇದ್ದೇ ಇರುತ್ತೆ, ನಾವು ಇದ್ರೂ ಇರುತ್ತೆ, ನಾವು ಇದ್ದಿಲ್ಲ ಅಂದರೂ ಇರುತ್ತೆ. ಏನಿದೆ ಕಾಂಪಿಟೇಷನ್ ಅದು ಇದು ಮಾಡ್ಕೊಂಡು ಹೋದ್ರೇ ಅದು ಫೀಲ್ಡಲ್ಲಿ ಮಜಾ ಬರೋದು.
1: ಓಕೆ ಸರ್, ಎಕ್ಸ್ಪೆಷಲಿ ಈ ಒಂದು ಕ್ಲಾತ್ ಸೆಂಟರ್ ಬಿಸ್ನೆಸ್ಸಲ್ಲಿ ಏನಿದೆ, ಆನ್ಲೈನ್ ಬಿಸ್ನೆಸ್ ಅಂತ ಬಂದಮೇಲೆ ಒಂದು ಸ್ವಲ್ಪ ಹೊಡೆತ ಬಿತ್ತು ಅಂದರೆ ಕಾಂಪಿಟೇಷನ್ ಹೆಚ್ಚಾಯಿತು ಅಂತೆಲ್ಲ ಹೇಳ್ತಾರೆ ಆಯಿತಾ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಆನ್ಲೈನ್ ಬಿಸ್ನೆಸ್ಗೂ ನಿಮ್ಮ ಬಿಸ್ನೆಸ್ಗೂ ಏನೆಲ್ಲ ಡಿಫ್ರೆನ್ಷಿಯೇಟ್ ಇದೆ, ಹೇಗೆ ಡಿಸ್ಕ್ರೈಬ್ ಮಾಡ್ತೀರಾ ನಿಮ್ಮ ಬಿಸ್ನೆಸ್ನ?
2: ಆನ್ಲೈನ್ ಬಂದ್ಬಿಟ್ಟು ಏನಿದೆ ಹೇಳಬೇಕಂದ್ರೆ ತುಂಬ ಹೊಡೆತ ಬಿದ್ದಿರೋದೆ. ಈಗ ಏನಿದೆ 50% ನಮ್ಮದು ಕಸ್ಟಮರ್ ಕಟ್ಟಾಗಿಬಿಡಿದೆ, ರೆಗ್ಯುಲರ್ ಐಟಮ್ ಸಿಗೋದು ಆನ್ಲೈನಿಗೆ ಬೇಗ ಹೋಗ್ತಿರೋದು. ಈಗ ಏನು ಫ್ಯಾನ್ಸಿ ಬೇಕಂದರೆ ಕಸ್ಟಮರ್ ಹೊರಗಡೆ ಬರುತ್ತೆ ಅಷ್ಟೇ. ಅದರಲ್ಲೂ ಏನಿದೆ ಈಗ ಮೊಬೈಲಲ್ಲಿ ನೋಡ್ಕೊಂಡು ಅದು ಸುಮಾರು ಆಪ್ಷನ್ಸ್ ಕೇಳ್ತೀಯಾರ ಈಗ, ಅದು ಪೇಷನ್ಯಿಂದ ನಾವು ತೋರ್ಸೋಕ್ಕಾಗ್ತಿಲ್ಲ, ಅವರಿಗೂ ನೋಡೋಕ್ಕಾಗ್ತಿಲ್ಲ, ಅದು ಪೇಷನ್ ಮೇನ್ ಕಲ್ಕೊಂಡ್ಬಿಟ್ಟಿಯಾರ ಜನ ಎಲ್ಲ ಮೇನ್ ಈಗ ಮೊಬೈಲಲ್ಲಿ ಸುಮಾರು ಆಪ್ಷನ್ಸ್ ತೋರಿಸತ್ತೆ ಅವರಿಗೆ, ಅದೇ ಅಂಗಡಿಯಲ್ಲಿ ನಾವು ತೋರ್ಸೋಕ್ಕಾಗಲ್ಲ. ಏನಕ್ಕಂದರೆ ಅದು ಅಷ್ಟೊಂದು ಸ್ಟಾಕ್ ನಾವು ಇಟ್ಕೊಂಡು ಇರೋಕ್ಕಾಗಲ್ಲ, ಏನಕ್ಕೆ ಡೆಡ್ ಸ್ಟಾಕು ಬೀಳುತ್ತೆ. ಹಂಗಾಗಿ ಏನಿದೆ ಆನ್ಲೈನ್ ಸ್ವಲ್ಪ ರೆಡ್ಯೂಸ್ ಮಾಡಿದ್ರೆ ನಮಗೆ ಸ್ವಲ್ಪ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ, ಮೇನ್ ಆನ್ಲೈನಿಂದ ಸ್ವಲ್ಪ ತುಂಬ ಹೊಡ್ತಾ ಬಿಡ್ತಿದೆ.
1: ಸರ್, ಇಲ್ಲಿಗೆ ಬರುವಂಥ ಕಸ್ಟಮರ್ಸ್ ಎಲ್ಲೆಲ್ಲಿಂದ ಬರ್ತಾರೆ ಸರ್?
2: ಫ್ರಮ್ ಅಕ್ರಾಸ್ ದ ಡಿಸ್ಟಿಕ್ಟ್. ನಮ್ಮ ಶಿವಮೊಗ್ಗ ಡಿಸ್ಟಿಕ್ಕು ಇದೆಯಲ್ಲ, ಆಲ್ಮೋಸ್ಟ್ ಎಲ್ಲ ಕಡೆ ಸಾಗರ್ ಇದೆ, ಸೊರಬ್ ಇದೆ, ದೆನ್ ತೀರ್ಥಹಳ್ಳಿ ಇದೆ, ದೆನ್ ದಿಸ್ ಸೈಡ್ ಹೋದರೆ ನಮ್ಮ ದಾವಣಗೆರೆ ಸೈಡು, ಚಿತ್ರದುರ್ಗ ಆ ಕಡೆಯಿಂದ ಎಲ್ಲ ಚನ್ನಗಿರಿ ಎಲ್ಲ ಬರ್ತಾರೆ.
1: ಸರಿ, ಈ ನ್ಯಾಷನಲ್ ಸಿಲ್ಕ್ ಸ್ಯಾರೀಸ್ ಆ್ಯಂಡ್ ಕಿಡ್ಸ್ ವರ್ಲ್ಡ್ ಪ್ರಾರಂಭ ಆಗಿ ಎಷ್ಟು ವರ್ಷ ಆಗಿದೆ?
2: ನಮ್ಮದು ಈಗ ಮೇನ್ ಎಸ್ಟಾಬ್ಲಿಷ್ ಆಗಿದ್ದು 1957 ನಮ್ಮ ಫಾದರ್ ಇನ್ ಫಾದರ್ ಇದ್ದಾರಲ್ಲ ಅವರು ಎಸ್ಟಾಬ್ಲಿಷ್ ಮಾಡಿದ್ದು. ಮುಂಚೆ ನಮ್ಮದು ಎಲ್ಲಿದೆ SB ಬೇಕರಿ ಇತ್ತಲ್ಲ ಆ ಜಾಗದಲ್ಲಿ ಇದ್ದಿದ್ದು ಮುಂಚೆ, ತುಂಬ ಹಳೇದು. ಅದಾದಮೇಲೆ ನಾವು ಗ್ರೀನ್ ಶಾಪ್ ಇದೆ ಅಂತ ನೈರ್ ರೋಡಲ್ಲಿ ಗ್ರೀನ್ ಶಾಪ್ ಇದೆ, ಆ ಜಾಗದಲ್ಲಿ ಹೋಗಿದ್ವಿ, ಒಂದು 15 ಅಲ್ಲಿದ್ವಿ. ಈಗ ಇರೋದ್ ಸ್ಪಾಟಲ್ಲಿ ನಾವು ಬಂದು ಒಂದು 25 ಇಯರ್ಸ್ ಮೇಲಾಗಿದೆ.
1: ನಿಮಗೆ ಈ ಬಿಸ್ನೆಸ್ಸಲ್ಲಿ ಸುಮಾರು ಎಷ್ಟು ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ ಸರ್?
2: ನಂದು ಎಕ್ಸ್ಪೀರಿಯನ್ಸ್ ಈಗ 15-16 ಆಗಿದೆ.
1: ಓಕೆ, ಸೈಯದ್ ಸುಹೇಬ್ ಅವರು ಅವರೇ 16 ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಅನ್ನ ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ರು. ಹಾಗಿದ್ರೆ ಅವರ ಜೊತೆ ಇನ್ನೊಂದಿಷ್ಟು ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್, ಇನ್ನೊಂದು ಸೂಪರ್ ಸಾಂಗ್ ಅನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇದ್ದೀರಾ ಬಿಸ್ನೆಸ್ ಪ್ಲಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಯೆಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ನಮ್ಮ ಶಿವಮೊಗ್ಗದ ನೆಹರು ರಸ್ತೆಯಲ್ಲಿರುವಂತಹ ನ್ಯಾಷನಲ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅಂಡ್ ಕಿಡ್ಸ್ ವರ್ಲ್ಡ್ ಅಲ್ಲಿ ಇದ್ದೀವಿ. ಇದರ ಮಾಲೀಕರಾಗಿರುವಂತಹ ಸಾಯಿ ಎಸ್ ಸುಹೇಬ್ ಅವರು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾರೆ. ಅವರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣ. ಸೈಯದ್ ಸರ್, ನೀವೇ ಹೇಳ್ತಾ ಇದ್ರೆ ನೀವು ಬಿಸ್ನೆಸ್ ಜರ್ನಿಗೆ ಬಂದು ಸುಮಾರು 16 ವರ್ಷ ಆಯ್ತು ಅಂತ. ಹೀಗಿರುವಾಗ ಈ 16 ವರ್ಷದ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾವತ್ತೊಂದಿನ ತುಂಬಾ ಖುಷಿ ಆಯ್ತು, ಪರವಾಗಿಲ್ಲ, ನಾನು ಈ ಒಂದು ಬಿಸ್ನೆಸ್ ಜರ್ನಿಗೆ ಬಂದಿದ್ದಕ್ಕೂ ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನ್ನಿಸ್ತು ಸರ್? ಅದ್ರ ಬಗ್ಗೆ ಹೇಳ್ಬೋದಾ?
3: ಏನಿದೆ ಫ್ಯಾಷನ್ ಡಿಸೈನಿಂಗ್ ಏನಿದೆ ಅದು ಮಾಡಿದ್ಮೇಲೆ ನಾನು ಅದು ಲೈನ್ ಬೇರೆ ಇದೆ. ಮೀನ್ಸ್ ಆ್ಯಸ್ ಎ ಡಿಸೈನರ್ ನಾನು ಹೋಗಲಿಲ್ಲ, ಆದರೂ ಏನಿದೆ ರೀಟೇಲ್ ಶಾಪಿಗೆ ನಾನು ಬಂದೆ. ಆದರೂ ಏನಿದೆ ನನಗೆ ಬೆನಿಫಿಟೇ ಅನಿಸುತ್ತೆ. ಏನಿಗೆ ಅಂದರೆ ಫ್ಯಾಮಿಲಿ ಇದು ಬಿಸ್ನೆಸ್ ಅಲ್ಲ, ಏನಿದೆ ಯಾವಾಗಲೂ ಲಾಸ್ ಏನಂದ್ ಅನಿಸಿಲ್ಲ ನನಗೆ, ಯಾವಾಗಲೂ ಬೆನಿಫಿಟ್ ಇಲ್ಲ ಇದ್ದೀನಿ.
2: ಒಂದು ದಿನವನ್ನು ರೀಕಾಲ್ ಮಾಡ್ಕೊಳಕ್ಕೆ ಇಷ್ಟಪಡೋದಾದರೆ ಯಾವ ದಿನ ರೀಕಾಲ್ ಮಾಡ್ಕೊಳ್ತೀರಾ?
3: ಜಾಯಿನ್ ಆಗಿದ ಮೇಲೆ ನಮ್ಮ ಫಾದರ್ ಏನಿದೆ ಈಗ ನಾನು ಈಗ ಎಷ್ಟು ನಾನು ಈಗ ಅಲ್ಲಿ ಇಲ್ಲಿಗೆ ಟೈಮ್ ಕೊಡ್ತಾ ಇದ್ದೀನಿ ಅದನ್ನ ನೋಡಿಬಿಟ್ಟು ನನಗೆ ಅಪ್ರಿಷಿಯೇಟ್ ಮಾಡಿದ್ರಲ್ಲ ನಮ್ಮ ಫಾದರ್, ಅದು ನನಗೆ ತುಂಬ ಖುಷಿಯಾಯಿತು. ಏನಿದೆ ಬಿಸ್ನೆಸ್ ನಮ್ಮ ನೋಡ್ಕೊತಾರೋ ಇಲ್ಲ ಅಂತ ಅವರಿಗೆ ಒಂದು ಇದಿರುತ್ತೆ, ಡೌಟ್ ಇರುತ್ತೆ. ಅದು ಅದ್ರ ಪ್ರಕಾರ ನಾವೀಗ ಅವ್ರು ಹೇಳಿದ ಮಾತಿಗೆ ನಾವು ನಡ್ಸ್ಕೊಂಡು ಹೋದ್ವಲ್ಲ, ಅದು ಅವರಿಗೆ ತುಂಬ ಖುಷಿಯಾಯಿತು. ಅದರಿಂದ ನನಗೂ ತುಂಬ ಖುಷಿಯಾಯಿತು. ನನಗೆ ನನ್ನ ಮೇಲೆ ವಿಶ್ವಾಸ ಮಾಡಿ ನನಗೆ ಕೂರಿಸಿದ್ರಲ್ಲ ಈ ಶಾಪ್ ಮೇಲೆ ಅಂತ ನನಗೂ ತುಂಬ ಖುಷಿಯಾಗತ್ತೆ ಆವಾಗವಾಗ.
2: ಸೂಪರ್ ಸೂಪರ್ ಸರ್. ಸೊ ನಿಮ್ಮ ತಂದೆಯವರು ನಿಮ್ಮ ಒಂದು ಬಿಸ್ನೆಸ್ ಮಾಡೋ ರೀತಿಯನ್ನು ನೋಡಿ ಖುಷಿಪಟ್ಟು ಅಪ್ರಿಷಿಯೇಟ್ ಮಾಡಿದರೆ ಆಗ ನಿಮಗೆ ತುಂಬ ಖುಷಿ ಕೊಡ್ತು ಅಂತ ಹೇಳ್ತಿದ್ದೀರಾ. ಅಟ್ ದ ಸೇಮ್ ಟೈಮ್ ಈ 15 ಇಯರ್ಸ್ ಆಫ್ ಬಿಸ್ನೆಸ್ ಜರ್ನಲ್ಲಿ ಒಂದು ದಿನ ತುಂಬ ಚಾಲೆಂಜಿಂಗ್ ಆಗಿತ್ತು ಅನ್ನೋದಾದರೆ ಯಾವಾಗ ಸರ್?
3: ಚಾಲೆಂಜಿಂಗ್ ನಮಗೆ ಆಗಿದ್ದು ಯಾವಾಗಂದರೆ ಈಗ ಕರೋನಾ ಬಂದಿತ್ತು, ಆ ಟೈಮಲ್ಲಂತೂ ತುಂಬ ಚಾಲೆಂಜಿಂಗ್ ಇತ್ತು. ಆದರೂ ಏನೋ ದೇವರು ನಡೆಸ್ಕೊಂಡು ಹೋದ್ವಿ, ಅದು ಏನೋ ತುಂಬ ಚಾಲೆಂಜಿಂಗ್ ಆಗಲಿಲ್ಲ. ಅದು ಒಂದೊಂದು ದಿನ ಆಗತ್ತೆ, ಏನು ಮಾಡೋಕ್ಕಾಗಲ್ಲ. ಎಲ್ಲ ಫುಲ್ ಡೇಸು ನಾವು ಖುಷಿಯಾಗಿರ್ಬೇಕಂತ ಏನಿರಲ್ಲ, ಏನು ಸ್ವಲ್ಪ ದಿನ ಖುಷಿಯಾಗಿರ್ತೀವಿ, ಸ್ವಲ್ಪ ದಿನ ಈಗ ಸ್ಯಾಡ್ನೆಸ್ಸು ಇರುತ್ತೆ. ಹಂಗಾಗಿ ಏನಿದೆ ಸ್ವಲ್ಪ ನಡೆಸ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ವಿ.
2: ಸೈನ್ಸ್ ಸುಹೇಬ್ ಅವರೇ, ನಿಮಗೆ 15 ಇಯರ್ಸ್ ಆಫ್ ಬಿಸ್ನೆಸ್ ಜರ್ನಿ ಇದೆ, ಎಕ್ಸ್ಪೀರಿಯನ್ಸ್ ಇದೆ ಆಯಿತಾ. ಸೊ ಹೀಗಿರುವಾಗ ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮನ್ಗೆ ಒಂದಿಷ್ಟು ಕ್ವಾಲಿಟೀಸ್ ಇರಬೇಕು ಅನ್ನೋದಾದರೆ ಯಾವ ಕ್ವಾಲಿಟೀಸ್ ಇಂಪಾರ್ಟೆಂಟ್ ಆಗುತ್ತೆ ಸರ್?
3: ಕ್ವಾಲಿಟೀಸ್ ಮೇನ್ ಇದೆ, ಕಸ್ಟಮರ್ ಜೊತೆ ಏನಿದೆ ಫ್ರ್ಯಾಂಕ್ಲಿ ಆಗಿ ನಾವು ಆ್ಯಸ್ ಎ ಫ್ರೆಂಡ್ ಅವ್ರಿಗೆ ಮಾತಾಡಬೇಕು. ಏನಿದೆ ಕಸ್ಟಮರಿಗೆ ಕಸ್ಟಮರ್ ಆಗಿ ನಾವು ಈಗ ಟ್ರೀಟ್ ಮಾಡಿದ್ರೆ ಅವ್ರು ಏನಿದೆ ಅಷ್ಟು ಫ್ರೆಂಡ್ಲಿ ಆಗಲ್ಲ ನಮಗೆ. ಏನಿದೆ ಅವರಿಗೆ ಫ್ರೆಂಡ್ ಮಾಡಿಕೊಂಡು ನಾವು ಅವ್ರಿಗೆ ಎಂಥದ್ದು ಬೇಕು ಏನು ಬೇಕು ತಿಳ್ಕೊಂಡು ನಾವು ಅವ್ರಿಗೆ ಅಟೆಂಡ್ ಮಾಡಿದ್ರೆ ಅವರು ತುಂಬ ಖುಷಿ ಆಗ್ತಾರೆ, ಮತ್ತು ಅವ್ರು ಏನಿದೆ ನೆಕ್ಸ್ಟ್ ಫರ್ದರ್ ಅವರು ಬೇರೆಯವರಿಗೂ ರೆಫರೆನ್ಸ್ ಕೊಡ್ತಾರೆ, ಈ ಥರ ಹೋಗಿ ಶಾಪಿಗೆ ಅಂತ. ಈ ಥರ ವೆರೈಟಿ ತುಂಬ ಚೆನ್ನಾಗಿದೆ, ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ, ಏನು ಕೇಳ್ತಾರೆ ಅದನ್ನು ಕೊಡ್ತಾರೆ, ಸಿಟ್ ಮಾಡಲ್ಲ ಅಂತ ಅವರು ಒಂದು ಮಾತಿಗೆ ವ್ಯಾಲ್ಯೂ ಕೊಡುತ್ತೆ. ಹಾಂ, ಹೇಳ್ತಾರೆ.
2: ಸೂಪರ್ ಸರ್. ನೀವು ಹೇಳ್ದ ಹಾಗೇ ಕಸ್ಟಮರ್ನ ಹ್ಯಾಂಡಲ್ ಮಾಡೋದು ಕೂಡ ಒಂದು ಸ್ಕಿಲ್ ಇರುತ್ತೆ, ಅವರೊಟ್ಟಿಗೆ ಚೆನ್ನಾಗಿದ್ದರೆ ಬಿಸ್ನೆಸ್ ಕೂಡ ಚೆನ್ನಾಗಾಗತ್ತೆ ಅಂತ ಹೇಳ್ತಿದ್ದೀರಾ. ಆ್ಯಂಡ್ ಒಬ್ಬ ಬಿಸ್ನೆಸ್ ಮನ್ಗೆ ತಾಳ್ಮೆ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ?
3: ತಾಳ್ಮೆ ಏನಿದೆ ಇಟ್ಕೊಂಡಿರಬೇಕು. ಈಗ ಸಿಟ್ಟಿಂದ ಏನು ಗೇನಾಗಲ್ಲ ನಿಮಗೆ. ಏನೇ ತಾಳ್ಮೆಯಿಂದ ಸ್ವಲ್ಪ ಒಂದ್ಸಲಿ ಲಾಸ್ ಆಗುತ್ತೆ, ಒಂದ್ಸಲಿ ಪ್ರಾಫಿಟ್ ಆಗುತ್ತೆ. ಅದು ತಾಳ್ಮೆಯಿಂದ ನಾವಿದ್ದರೆ ನೆಕ್ಸ್ಟ್ ಏನು ಫರ್ದರ್ ಪ್ರಾಫಿಟ್ ಆಗೇ ಆಗುತ್ತೆ. ಅದು ಇಲ್ಲ ನನಗೆ ಲಾಸ್ ಆಗ್ತಿದೆ ಬೇಗ ತೆಗ್ಬಿಡ್ತೀನಿ ಅಂತ ಹೇಳಿದ್ರೆ ಅದು ತುಂಬ ರಾಂಗ್ ಡಿಸಿಷನ್ ಆಗುತ್ತೆ. ನನ್ನ ಪ್ರಕಾರ ಏನಿದೆ ಒಂದ್ಸಲಿ ಲಾಸ್ ಆಗುತ್ತೆ, ಒಂದ್ಸಲಿ ಪ್ರಾಫಿಟ್ ಆಗುತ್ತೆ. ಅದು ತಾಳ್ಮೆಯಿಂದ ಏನಿದೆ ಈಗ ಕಸ್ಟಮರ್ ಒಂದೊಂದು ಬರ್ತಾರೆ, ಇಷ್ಟ ಮಾಡ್ತಾರೆ, ಇದಾಗಿದ್ದಾಗ ಎದ್ದೋಗ್ಬಿಡ್ತಾರೆ, ಏನು ಮಾಡೋಕ್ಕಾಗಲ್ಲ. ತಾಳ್ಮೆಯಿಂದ ಇದ್ದರೆ ನೆಕ್ಸ್ಟ್ ಫರ್ದರ್ ಆಗುತ್ತೆ, ಅದು ಖುಷಿಯಿಂದ ಇರಬೇಕಾಗತ್ತೆ ಯಾವಾಗಲೂ.
2: ಸರ್, ನಿಮ್ಮ ಪ್ರಕಾರ ಯಾರಾದರೂ ಒಬ್ಬರಿಗೆ ಹೊಸದಾಗಿ ಬಟ್ಟೆ ಅಂಗಡಿ ವ್ಯಾಪಾರ ಪ್ರಾರಂಭ ಮಾಡಬೇಕು ಅಂತಿರ್ತಾರೆ ಅಂದ್ಕೊಳ್ಳಿ, ಅವರು ಮುಖ್ಯವಾಗಿ ಯಾವೆಲ್ಲ ಪಾಯಿಂಟ್ಸ್ನ ಗಮನದಲ್ಲಿ ಇಟ್ಕೋಬೇಕು, ಎಸ್ಪೆಷಲಿ ಕ್ಲಾತ್ ಸೆಂಟರ್ ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಯಾವ ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗುತ್ತೆ ಸರ್?
3: ಪಾಯಿಂಟ್ಸ್ ಏನಿದೆ ಗೊತ್ತಾ, ಈಗ ಮೇನ್ ಈಗ ಬಿಸ್ನೆಸ್ ನೋಡೋಕೆ ಹೋದರೆ ಈಗ ಸುಮಾರು ಈಗ ಡಿಸ್ಕೌಂಟಲ್ಲಿ ಹೋಗ್ತಿದ್ದಾರೆ, ಯಾರು ನೋಡಿದ್ರು ಆನ್ಲೈನಲ್ಲಿ ಈಗ ಡಿಸ್ಕೌಂಟ್ ಹಾಕಿಬಿಟ್ಟಿದ್ದಾರೆ. ಅದ್ರ ಪ್ರಕಾರ ಈಗ ರೀಸೆಂಟಾಗಿ ಏನಾದರೂ ಓಪನ್ ಮಾಡ್ತೀರಾ ಅಂದರೆ ಏನಿದೆ ಡಿಸ್ಕೌಂಟ್ ಐಟಮ್ ಹಾಕಿದರೆ ಒಳ್ಳೆಯದು. ಈಗ ಏನಿದೆ ಎಲ್ಲನೂ 10%, 20%, 30% ಎಲ್ಲರೂ ಕೇಳ್ತಿದ್ದಾರೆ, ಈಗ ನಾರ್ಮಲ್ ಆಗಿಬಿಟ್ಟಿದೆ ಈಗ ಎಲ್ಲ ಏನಿದೆ. ಅದ್ರ ಮೈಂಡಲ್ಲಿ ಇಟ್ಕೊಂಡು ಅದ್ರ ಪ್ರಕಾರ ಪರ್ಚೇಸ್ ಮಾಡ್ಕೊಂಡು ನಡ್ಸ್ಕೊಂಡು ಹೋದರೆ ಒಳ್ಳೆಯದು.
2: ಸರ್, ನಮ್ಮ ಶಿವಮೊಗ್ಗದಲ್ಲಿ ಸಾಕಷ್ಟು ಕಡೆ ಕ್ಲಾತ್ ಸೆಂಟರ್ ಇದೆ ಆಯಿತಾ, ಎಸ್ಪೆಷಲಿ ನೆಹರು ರೋಡಲ್ಲೇ ಸಿಕ್ಕಾಪಟ್ಟೆ ಬಟ್ಟೆ ಅಂಗಡಿ ಇದೆ. ಹೀಗಿರುವಾಗ ನಮ್ಮ ರೇಡಿಯೋ ಶಿವಮೊಗ್ಗದ ಕೇಳುಗರಾಗಿರ್ಬೋದು ಅಥವಾ ನಮ್ಮ ರೇಡಿಯೋ ಶಿವಮೊಗ್ಗದ ಜನತೆ, ಯಾಕೆ ನ್ಯಾಷನಲ್ ಸಿಲ್ಕ್ಸ್ ಸ್ಯಾರೀಸ್ ಆ್ಯಂಡ್ ಕಿಡ್ಸ್ ವರ್ಲ್ಡ್ಗೆ ಬರಬೇಕು? ನಿಮ್ಮಲ್ಲಿರುವಂಥ ಸ್ಪೆಷಾಲಿಟಿ ಏನು ಸರ್?
3: ನಮ್ಮಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ವಿ ಆರ್ ಸ್ಪೆಷಲಿ ಫಾರ್ ಎಕ್ಸ್ಕ್ಲೂಸಿವ್. ಏನಿದೆ ನಮ್ಮಲ್ಲಿ ಡಿಫ್ರೆಂಟ್ ಆಗಿ ಬೇಕಂದರೆ ನಮ್ಮಲ್ಲಿ ಬರಬೇಕು. ಎಲ್ಲ ಕಡೆ ಸಿಗೋದು ಐಟಮು ಬೇಕು ಅಂದರೆ ಎಲ್ಲ ಕಡೆಯೂ ಸಿಗುತ್ತೆ. ನಮ್ಮಲ್ಲಿ ಸ್ವಲ್ಪ ಡಿಫ್ರೆಂಟ್ ಬೇಕು, ನಾವು ಡಿಫ್ರೆಂಟಾಗಿ ಕಾಣಬೇಕು ಅಂದರೆ ನೆಹರು ರೋಡಲ್ಲಿ ಇರೋದು ನ್ಯಾಷನಲ್ ಸಿಲ್ಕ್ ಸ್ಯಾರೀಸ್ ಮತ್ತು ಕಿಡ್ಸ್ ವರ್ಲ್ಡಿಗೆ ಬರಬೇಕಾಗತ್ತೆ.
2: ಓಕೆ ಸರ್, ಈಗಿನ ಯುವ ಜನತೆಗೆ ಹೊಸದಾಗಿ ವ್ಯಾಪಾರ ಸ್ಟಾರ್ಟ್ ಮಾಡೋರಿಗೆ ಅಂದರೆ ಬರೀ ಕ್ಲಾತ್ ಸೆಂಟರ್ ಅಂತಲ್ಲ ಯಾವುದೇ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತಿದ್ರು ಅವರಿಗೆ ನೀವು ಒಂದೆರಡು ಕಿವಿ ಮಾತನ್ನು ಹೇಳೋದಾದರೆ ಏನು ಹೇಳೋಕೆ ಇಷ್ಟಪಡ್ತೀರಾ?
3: ಬಿಸ್ನೆಸ್ ಒಂದೊಂದ್ಸಲಿ ಲಾಸ್, ಒಂದೊಂದ್ಸಲಿ ಪ್ರಾಫಿಟಲ್ಲಿ ಇರುತ್ತೆ, ಅದನ್ನ ನೋಡಿಬಿಟ್ಟು ಮಾಡಿದ್ರೆ ನಡೆಸ್ಕೊಂಡು ಹೋಗ್ಬೋದು ಅಂಗಡಿನ.
2: ಸರ್, ಫೈನಲ್ ಕ್ವೆಶನ್, ಇಂಟರ್ವ್ಯೂ ಹೇಗೆ ಅನ್ನಿಸ್ತು?
3: ತುಂಬ ತುಂಬ ಖುಷಿಯಾಯಿತು. ನಂದು ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಈ ಥರ ಇಂಟರ್ವ್ಯೂ ಕೊಟ್ಟಿರೋದು, ಇದು ತುಂಬ ನನಗೆ ಖುಷಿಯಾಯಿತು. ಮೇಡಮ್ ಸ್ವಲ್ಪ ಫ್ರೆಂಡ್ಲಿ ಆಗಿ ನನಗೂ ಕೇಳಿದ್ರು ಪ್ರಶ್ನೆ, ಅದು ತುಂಬ ನನಗೆ ಖುಷಿಯಾಯಿತು.
2: ಎನಿವೇ ಸೈಯದ್ ಸುಹೇಬ್ ಅವರೇ, ನಿಮ್ಮೊಟ್ಟಿಗೆ ಮಾತಾಡಿ ತುಂಬ ಖುಷಿಯಾಯಿತು. ನಿಮ್ಮ ಬಿಸ್ನೆಸ್ ಜರ್ನಿಯನ್ನು ನಮ್ಮೊಟ್ಟಿಗೆ ಹಂಚಿಕೊಂಡ್ರಿ, ನಿಮ್ಮೆಲ್ಲ ಮಾಹಿತಿಗಾಗಿ ಆತ್ಮೀಯ ಧನ್ಯವಾದಗಳು ಸರ್.
3: ತುಂಬ ಥ್ಯಾಂಕ್ಸ್ ಮೇಡಮ್.
2: ಆಲ್ ರೈಟ್, ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಸೈಯದ್ ಸುಹೇಬ್ ಅವರು ಅವರ ಬಿಸ್ನೆಸ್ ಎಕ್ಸ್ಪೀರಿಯೆನ್ಸನ್ನು ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ಹಾಗೆ ಈ ಒಂದು ಶಾಪ್ನಲ್ಲಿ ಏನೆಲ್ಲ ಸಿಗುತ್ತೆ, ಜೊತೆಗೆ ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡೋರಿಗೆ ಕೂಡ ಒಳ್ಳೊಳ್ಳೆಯ ಸಲಹೆಗಳನ್ನ ನೀಡಿದ್ರು. ಹಾಗಿದ್ರೆ ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಹೇಗನ್ನಿಸ್ತು? ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್, ಮತ್ತೊಬ್ಬರು ಬಿಸ್ನೆಸ್ ಮ್ಯಾನ್ ಅಥವಾ ಬಿಸ್ನೆಸ್ ವುಮೆನ್ ಜೊತೆ ಭೇಟಿ ಆಗ್ತೀನಿ. ಆಂಟಿಲ್ ದೇನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಆ್ಯಂಡ್ ಕೀಪ್ ಲಿಸನಿಂಗ್ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
1: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
2: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
3: ನಂದಿನಿ ಪರಿಶುದ್ಧತೆಯ ಪ್ರತೀಕ.
4: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849678. ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
5: ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮುಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686927969 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡಿರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವ ಇವರು ನೈಸರ್ಗಿಕವಾದ ಎರೆಹುಳು ಗೊಬ್ಬರ ತಯಾರಕ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ, ಈಗ ರೈತರು ಕೃಷಿಯನ್ನು ಮಾಡಬೇಕು ಅಂತ ಒಂದು ಕಡೆ ಬಂದು ಕೃಷಿಯನ್ನು ಮಾಡ್ತಾರೆ, ಕೃಷಿನಲ್ಲಿ ಹಲವಾರು ಬೇರೆ ಬೇರೆ ಬೆಳೆಗಳನ್ನು ಬೆಳೆದು ಉತ್ತಮ ಆದಾಯವನ್ನು ಗಳಿಸ್ತಾ ಇರ್ತಾರೆ, ಹಾಗೆ ಅವರ ಕೃಷಿನಲ್ಲಿ ಖುಷಿಯನ್ನು ಕಾಣ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ವೈಜ್ಞಾನಿಕ ಪದ್ಧತಿಯಲ್ಲಿ ಅವರು ಕೃಷಿನಲ್ಲಿ ಹಲವಾರು ವಿಚಾರಗಳನ್ನು ಅಳವಡಿಸ್ಕೊಳ್ತಾರೆ, ಮತ್ತು ಕೃಷಿನಲ್ಲಿ ವಿಭಿನ್ನತೆಯನ್ನು ಕಾಣ್ತಾ ಇರ್ತಾರೆ, ಮತ್ತು ಕೃಷಿ ಭೂಮಿಗೆ ಏನೆಲ್ಲ ಸಿದ್ಧತೆಗಳನ್ನು ಮಾಡ್ಕೋಬೇಕು, ಹೇಗೆ ಅದರ ನಿರ್ವಹಣೆ ಮಾಡ್ಕೋಬೇಕು, ಇದೆಲ್ಲದರ ಬಗ್ಗೆ ಯಾವಾಗಲೂ ಕೂಡ ಗಮನ ಹರಿಸ್ತಾ ಇರ್ತಾರೆ. ಆದರೆ ಇವತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ಇರುವಂತಹ ಈ ಕೃಷಿಕರು ಕೃಷಿ ಭೂಮಿಗಳಿಗೆ ಗೊಬ್ಬರವನ್ನು ಸಪ್ಲೈ ಮಾಡ್ತಾರೆ. ಸೊ ನೋಡಿ, ಯಾವುದೇ ಒಂದು ಕೃಷಿಯನ್ನು ಮಾಡ್ತಿದ್ದೀವಿ ಅಂತಂದಾಗ ಕೃಷಿಯಲ್ಲಿ ಉತ್ತಮ ಇಳುವರಿ ಬರಬೇಕು ಅಂತಂದರೆ, ಉತ್ತಮವಾದಂತಹ ಫಲವತ್ತತೆ ಬರಬೇಕು ಅಂತಂದರೆ ಭೂಮಿಗೆ ಬೇಕಾಗಿರುವಂಥದ್ದು ನೈಸರ್ಗಿಕ ಗೊಬ್ಬರ, ಫಲವತ್ತಾಗಿರುವ ಮಣ್ಣು ಬೇಕಾಗತ್ತೆ. ಆದರೆ ಈ ಫಲವತ್ತಾಗಿರುವಂತಹ ಮಣ್ಣು ಬೇಕು ಅಂತಂದರೆ ನಾವು ಹಾಕುವಂತಹ ಗೊಬ್ಬರದ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಸೊ ನಮ್ಮ ಕೃಷಿ ಭೂಮಿಯನ್ನು ನಾವು ಹೇಗೆ ನೋಡ್ಕೋತೀವೋ ಅದ್ರ ಮೇಲೆ ನಮಗೆ ಫಲವತ್ತತೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಈಗ ರೈತರು ಭೂಮಿಗೆ ಎರೆಹುಳು ಗೊಬ್ಬರವನ್ನು ಹಾಕ್ತಾರೆ, ಸಾವಯವ ಗೊಬ್ಬರವನ್ನು ಹಾಕ್ತಾರೆ, ಹಸಿರೆಲೆ ಗೊಬ್ಬರವನ್ನು ಹಾಕ್ತಾರೆ, ಜೈವಿಕ ಗೊಬ್ಬರವನ್ನು ಹಾಕ್ತಾರೆ. ಹೀಗೆ ನೈಸರ್ಗಿಕವಾಗಿ ಸಿಗುವಂತಹ ಗೊಬ್ಬರಗಳನ್ನು ಹಾಕಿದಾಗ ನಮಗೆ ನೈಸರ್ಗಿಕವಾಗಿಯೇ ಭೂಮಿಯ ಫಲವತ್ತತೆ ಹೆಚ್ಚಾಗುತ್ತೆ, ಉತ್ಪಾದಿತ ವೆಚ್ಚ ಕೂಡ ಸಹ ಕಡಿಮೆ ಆಗುತ್ತೆ, ಮತ್ತು ಮನುಷ್ಯನ ಆರೋಗ್ಯ ಕೂಡ ಕಾಪಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಹೀಗೆ ನಾವು ಹಾಕುವಂತಹ ಗೊಬ್ಬರದ ಮೇಲೆ ನಾವು ತಿನ್ನುವಂತಹ ಆಹಾರ ಡಿಪೆಂಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ರಾಸಾಯನಿಕ ಗೊಬ್ಬರಗಳನ್ನ ಹಾಕಿದಾಗ ಅಥವಾ ರಾಸಾಯನಿಕಗಳನ್ನು ಸಿಂಪಡಣೆ ಮಾಡಿದಾಗ ಆಹಾರ ಕಲುಷಿತ ಆಗುತ್ತೆ. ಅದನ್ನು ನಾವು ಏನಾದರೂ ಹಾಗೆ ಸೇವನೆ ಮಾಡ್ತೀವಿ ಅಂತಂದರೆ ನಮಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು. ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ನೈಸರ್ಗಿಕ ಕೃಷಿಯನ್ನು ಅಳವಡಿಸಿಕೊಂಡು ನೈಸರ್ಗಿಕ ಪದ್ಧತಿನಲ್ಲಿ ಕೃಷಿಯನ್ನು

0: ಇರುವಂತಹ ಈ ಒಂದು ಎರೆಹುಳು ಗೊಬ್ಬರ ಉತ್ಪಾದನಾ ಘಟಕ ಹೇಗೆ ನಿರ್ಮಾಣ ಮಾಡಿದ್ರು, ಮತ್ತೆ ಇದರ ನಿರ್ವಹಣೆ ಹೇಗಿದೆ, ಹಾಗೆ ಇದನ್ನ ಹೊಸದಾಗಿ ಯಾರಾದರೂ ನಿರ್ಮಾಣ ಮಾಡ್ತಾರೆ ಅಂದರೆ ಅಥವಾ ಯಾರಾದರೂ ಸ್ಟಾರ್ಟ್ ಮಾಡ್ತಾರೆ ಅಂತಂದರೆ ಹೇಗೆ ಅದನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ, ಇದೆಲ್ಲದರ ಕುರಿತಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವರಾಮ್ ಅವ್ರ ಜೊತೆನಲ್ಲಿ ಮಾತಾಡೋಣ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮಕ್ಕೆ ಶಿವರಾಮ್ ಅವ್ರನ್ನ ಸ್ವಾಗತಿಸೋಣ. ಹಾಗೆ ಅವರ ಎರೆಹುಳು ಗೊಬ್ಬರದ ಉತ್ಪಾದನಾ ಘಟಕ ಎಲ್ಲಿಂದ ಆರಂಭ ಆಯಿತು, ಹೇಗೆ ನಡೀತಾ ಇದೆ, ಮತ್ತು ಇದರ ಪ್ರಮುಖ ವಿಚಾರಗಳೇನೇನು ಅದರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮಕ್ಕೆ ಶಿವರಾಮ್ ಅವ್ರನ್ನ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಮೊದಲನೇದಾಗಿ ನಿಮ್ಮ ಈ ಒಂದು ಎರೆಹುಳು ಗೊಬ್ಬರ ಉತ್ಪಾದನಾ ಘಟಕ ಹೇಗೆ ಸ್ಟಾರ್ಟ್ ಆಯಿತು, ಯಾಕೆ ಈ ಒಂದು ಎರೆಹುಳು ಗೊಬ್ಬರ ತಯಾರು ಮಾಡೋದಕ್ಕೆ ನೀವು ಸ್ಟಾರ್ಟ್ ಮಾಡಿದ್ರಿ, ಹೇಗೆ ಜರ್ನಿ ಇತ್ತು, ಮತ್ತು ಎಲ್ಲಿಂದ ಈ ಒಂದು ಜರ್ನಿನ ಸ್ಟಾರ್ಟ್ ಮಾಡಿದ್ರಿ, ಇದ್ರ ಬಗ್ಗೆ ಹೇಳ್ಬೋದಾ ಸರ್?
1: 1991 ನಾ ಎರೆಹುಳು ಕೃಷಿ ಮಾಡಲಿಕ್ಕೆ ಸ್ವಲ್ಪ ಮನಸ್ಸಾಯಿತು, ಆ ಕಡೆ ಹೊರಟೆ ನಾನು. ಜಿ ಕೆ ವಿ ಕೆ ರಾಧಾ ಡಿಕಾಳಿಯವರ ಮಾರ್ಗದರ್ಶನದಲ್ಲಿ ಒಂದು 150 ಹುಳು ಕೊಟ್ಟರು. ಆ 150 ಹುಳುಗಳಲ್ಲಿ ನಾನು ತಂದು ಟಬ್ಗಳಲ್ಲಿ ಸಣ್ಣ ಸಣ್ಣ ಟಬ್ಗಳಲ್ಲಿ ಮಾಡ್ತಾ ಬಂದೆ. ಮೊದಲಿಗೆ ಮೊದಲ ತಿಂಗಳು ನಾನು ಬರೀ 50 kg ಪ್ರೊಡಕ್ಷನ್ ತೆಗೆದೆ. ಅದು ಹಂಗೆ ನಡೀತಾ ಬಂತು. ಓಪನಿಂಗಲ್ಲಿ ತುಂಬ ಕಷ್ಟ ಅನ್ನಿಸ್ತು. ಆವಾಗ ಕೆಲವು ಜನಗಳೆಲ್ಲ ನನ್ನನ್ನು ಟೀಜು ಮಾಡಿದ್ರು, ಆಡ್ಕೊಂಡ್ರು, ಏನಂತ ಎರೆಹುಳು ಕೃಷಿ ಮಾಡ್ತಾ ಇದೆಯಾ, ಏನಕ್ಕಿದು, ಏ ಕೋಳಿ ಕುರಿ ಮಾಡಿದ್ರೆ ತಿನ್ಬೋದು, ಎರೆಹುಳು ಯಾಕೆ ಮಾಡ್ತಾ ಇದೀಯ ನೀನು, ಇದರಿಂದ ಏನಾಗುತ್ತೆ, ಏನೋ ಒಂದು ಆಗುತ್ತೆ ನೋಡೋಣ ಅಂತ ಅದನ್ನು ಮರಳಿ ಪ್ರಯತ್ನ ಮಾಡ್ತಾನೇ ಇದೆ ಸರ್. ನಾನು ತುಂಬ ಸಮಸ್ಯೆ ಆಯಿತು ಆರ್ಥಿಕವಾಗಿ, ಮತ್ತು ಮಾರ್ಕೆಟಿಂಗ್ ಮಾಡುವಾಗ ಜನಗಳಿಗೆ ಪರಿಚಯ ಇಲ್ಲ, ಅವ್ರು ಹೇಳ್ಕೊಡೋಕ್ಕೂ ಆಗಲ್ಲ, ನಾವು ಏನೇ ಮಾಡಿದ್ರು ಇದನ್ನು ರಿಜೆಕ್ಟ್ ಮಾಡೋರು ಸರ್. 95 ನನಗೆ ಕೆಲವು ಆರ್ಡ್ರ್ಗಳು ಅಲ್ಲಿಂದ ಒಂದೊಂದು ಸ್ವಲ್ಪ ಸ್ವಲ್ಪ ಪಿಕಪ್ ಮಾಡ್ಕೊಳ್ತಾ ಬಂದೆ. ಹೆಂಗೆಂಗೆ ಆರ್ಡ್ರ್ ಬರ್ತದೆ ಹಂಗಂಗೆ ಜಾಸ್ತಿ ಆಯ್ತಾ ಬಂದು ನಾನು ಈಗ ದೊಡ್ಡ ಮಟ್ಟದಲ್ಲಿ ಒಂದು ಯೂನಿಟ್ ಮಾಡ್ಕೊಂಡಿದ್ದೀನಿ. ತೊಟ್ಟಿಲಿ ಮಾಡದೇ ಇರೋಕ್ಕೆ ಆಗದೇ ಇರುವಷ್ಟು, ಯಾಕೆಂದರೆ ತೊಟ್ಟಿಲು ಮಾಡ್ತಾ ಇದ್ದೀವಿ ಈಗ ಗೊಬ್ಬರನ, ಅಂದರೆ ಈಗ ಹೆಚ್ಚಿನ ಆರ್ಡ್ರ್ ಬಂದಾಗ ಫೀಲ್ಡಲ್ಲಿ ಹೇಗೆ ಮಾಡ್ಬೋದು ಅಂತ ಹೇಳಿಬಿಟ್ಟು ಮಾಡ್ಕೊಬರ್ತಾ ಇದ್ದೀನಿ. ನಾನು ಈಗ ಪ್ರೆಸೆಂಟ್ಲಿ 1 50-75 ಟನ್ ಗೊಬ್ಬರ ಉತ್ಪಾದನೆ ಮಾಡ್ತಾ ಇದ್ದೀನಿ. ಆ 70 ಟನ್ನಲ್ಲಿ ನಾನು 3 ವೆರೈಟೀಸ್ ಗೊಬ್ಬರ ಮಾಡ್ತಾ ಇದ್ದೀನಿ. ನಾನು ಒಂದು ಎರೆಹುಳು ಗೊಬ್ಬರ, ಪ್ಯೂರ್ ಎರೆಹುಳು ಗೊಬ್ಬರ ಮಾಡ್ತಾ ಇದ್ದೀನಿ. ಮತ್ತೊಂದು ಕಾಂಪೋಸ್ಟ್ನೇ ಕೊಡ್ತಾ ಇದ್ದೀನಿ, ಮಾರಾಟ ಮಾಡ್ತಾ ಇದ್ದೀನಿ. ಇನ್ನೊಂದು ಟೆರೆಸ್ ಗಾರ್ಡನ್ ಕಾಂಪೋಸ್ಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ರೀಪಾಟ್ ಮೆನ್ಯೂರ್ ಮಾಡ್ತಾ ಇದ್ದೀನಿ. ಜೊತೆಗೆ 1 ಕಮ್ಮಿ ಅಂದರೆ 75-100 kg ಎರೆಹುಳು ಮಾರಾಟ ಮಾಡ್ತಾ ಇದ್ದೀನಿ ನಾನೀಗ. ಅದರಿಂದ ಅಷ್ಟು ದುಡ್ಡು ಬರ್ತಾ ಇದೆ. ಮತ್ತು ಎರೆ ಜಲ ತೆಗಿತಾ ಇದ್ದೀನಿ, ಅದರಿಂದ ಬರ್ತಾ ಇದೆ. ಇನ್ನು ಲಿಕ್ವಿಡ್ ಮೆನ್ಯೂರ್ ಮಾಡ್ತಾ ಇದ್ದೀನಿ. ಈಗ ಅದು ಒಂದೇ ಸುಮ್ಮನೆ ಸಣ್ಣದಾಗಿ ಶುರು ಮಾಡೋದು ಈಗ ನಂದು ಯಾವ ಮಟ್ಟಕ್ಕಾಗಿದೆ ಅಂದರೆ ಒಂದು ದೊಡ್ಡ ಉದ್ಯಮಿ ಆಗಿ ನಾನು ಮಾಡ್ತಾ ಇದ್ದೀನಿ. ಉದ್ಯಮವಾಗಿ ಕೈಗೊಂಡು ಮಾಡ್ತಾ ಇದ್ದೀನಿ ಇದನ್ನು. ಈಗ 10 ಲೇಬರ್ಸ್ ಕೊಟ್ಟಿದ್ದೀನಿ. ಒಂದು ಟ್ರ್ಯಾಕ್ಟ್ರ್ ತಗೊಂಡಿದ್ದೀನಿ. ಟ್ರ್ಯಾಕ್ಟ್ರು ಬರೀ ರಾ ಮೆಟೀರಿಯಲ್ ಹೊಡಿಕೆ ಒಂದು 2 ಆಳಿದ್ದಾರೆ, ಇನ್ನೇನು ಕೆಲಸ ಇಲ್ಲ, ಬರೀ ರಾ ಮೆಟೀರಿಯಲ್ ತರೋದು.
0: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಸೊ ನೀವು ಹೇಳ್ತಿದ್ದ ಹಾಗೆ ಎರೆಹುಳು ಗೊಬ್ಬರವನ್ನು ಯಾವ ರೀತಿಯಲ್ಲಿ ಆರಂಭ ಮಾಡಿದ್ರಿ, ಯಾವ ರೀತಿಯಲ್ಲಿ ಸ್ಟಾರ್ಟ್ ಮಾಡಿದ್ರಿ ಈ ಒಂದು ಕೃಷಿಯನ್ನು, ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಹಾಗಾದರೆ ನೀವು ಈ ಕೃಷಿಯನ್ನು ಮಾಡುವಾಗ ಎದುರಿಸಿದಂತಹ ಚಾಲೆಂಜಸ್ಗಳೇನು, ಹಾಗೆ ನಿಮ್ಮ ಕೃಷಿನಲ್ಲಿ ಏನೆಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ, ಇದೆಲ್ಲದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನನಗೂ ಕೂಡ ಆಸಕ್ತಿ ಇದೆ. ನಿಮ್ಮ ಜೊತೆ ಮಾತನ್ನು ಮುಂದುವರಿಸ್ತೀನಿ ಸರ್. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಶಿವರಾಮ್ ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಹಾಗೆ ಇವರು ಎರೆಹುಳು ಗೊಬ್ಬರದ ಉತ್ಪಾದನಾ ಘಟಕವನ್ನು ನಿರ್ಮಾಣ ಮಾಡಿ ಎರೆಹುಳು ಗೊಬ್ಬರವನ್ನು ಉತ್ಪಾದನೆ ಮಾಡ್ತಾ ಹಾಗೆ ಮಾರಾಟವನ್ನು ಮಾಡ್ತಾ ಉತ್ತಮವಾದಂತಹ ಆದಾಯವನ್ನು ಕೂಡ ಗಳಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇವರು ಮಾಡ್ತಾ ಇರುವಂತಹ 34 ವರ್ಷದ ಎರೆಹುಳು ಗೊಬ್ಬರ ಉತ್ಪಾದನಾ ಘಟಕ ಸೊ ತುಂಬಾನೇ ಉತ್ತಮ ಆದಾಯವನ್ನು ತಂದುಕೊಡ್ತಾ ಇದೆ. ಹಾಗೆ ಇವರಿಗೆ ಎರೆಹುಳುವಿನ ಬಗ್ಗೆ ಹಲವಾರು ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗಿದೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಎರೆಹುಳು ಗೊಬ್ಬರವನ್ನು ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಹಾಗೆ ಇದರ ನಿರ್ವಹಣೆ ಹೇಗೆ, ಮತ್ತು ಯಾವ್ಯಾವ ರೀತಿಯ ಎರೆಹುಳುಗಳು ಇದ್ದಾವೆ, ಅದರ ವೈಶಿಷ್ಟ್ಯಗಳೇನು, ಹೇಗೆ ಅವುಗಳನ್ನು ನಿರ್ವಹಣೆ ಮಾಡಬೇಕು, ಇದೆಲ್ಲದರ ಕುರಿತಂತೆ ಅವ್ರ ಜೊತೆ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ಶಿವರಾಮ್ ಅವ್ರನ್ನ ಸ್ವಾಗತಿಸೋಣ. ಶಿವರಾಮ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಆಗಲೇ ನೀವು ಎರೆಹುಳು ಸಾಕಾಣಿಕೆ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿಗಳನ್ನ ನೀಡ್ತಾ ಇದ್ರಿ. ಹಾಗೆ ಸರಿಗ ಎರೆಹುಳು ಗೊಬ್ಬರವನ್ನ ಮಾಡಬೇಕು ಅಂತಂದ್ರೆ, ಸೊ ಅದರ ಒಂದು ಘಟಕವನ್ನು ಮಾಡಬೇಕು ಅಂತಂದ್ರೆ ಆರ್ಥಿಕ ಸಹಾಯ ಹೇಗೆ ಸಿಗುತ್ತೆ, ಮತ್ತೆ ಯುವ ಪೀಳಿಗೆ ಇದ್ರ ಬಗ್ಗೆ ಯಾವ ರೀತಿ ಒಲವನ್ನು ತೋರಿಸಬೇಕಾಗತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ ಸರ್?
4: ಪ್ರತಿಯೊಬ್ಬರು ಎರೆಹುಳು ಗೊಬ್ಬರವನ್ನು ಮಾಡಿ ನರೇಗಾ ಸಾಲ ಕೊಡ್ತಾ ಇದೆ, ಕೊಕೊನಟ್ ಬೋರ್ಡ್ ಸಾಲ ಕೊಡ್ತಾ ಇದೆ, ಅಗ್ರಿಕಲ್ಚರ್ ಸಾಲ ಕೊಡ್ತಾ ಇದೆ, ಆರ್ಟಿಕಲ್ಚರ್ ಹೆಲ್ಪ್ ಮಾಡ್ತಾ ಇದ್ದಾರೆ, ಎಲ್ಲ ತಿಳುವಳಿಕೆಗಳು ಕೊಡ್ತಾ ಇದ್ದಾರೆ, ಪಂಚಾಯತಿಗಳಲ್ಲಿ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ರೈತರು ಎರೆಹುಳುಗಳನ್ನ ಗೊಬ್ಬರನ ಮಾಡಿ ನಾವು ನಮ್ಮ ಮಕ್ಕಳಿಗೆ ಯುವ ಪೀಳಿಗೆಗೆ ಹಣ ಕಾಸು ಜಮೀನ ಬರಡು ಭೂಮಿ ಬಿಟ್ಕೊಡೋದು ಬೇಡಿ, ಫಲವತ್ತಾದ ಭೂಮಿ ಬಿಟ್ಕೊಡ್ಬೇಕಂದ್ರೆ ನೀವು ಎರೆಹುಳು ಗೊಬ್ಬರವನ್ನು ಮಾಡಬೇಕು, ಎರೆಹುಳು ಗೊಬ್ಬರವನ್ನು ಬಳಸಬೇಕು, ಒಳ್ಳೆ ಬೆಳೆ ಬೆಳಿಬೇಕು, ನಮ್ಮ ಯುವ ಪೀಳಿಗೆಯನ್ನು ಆರೋಗ್ಯದತ್ತ ಕೊಂಡೊಯ್ಯಬೇಕು ಅಂತಂದರೆ ನಾವು ಆದಷ್ಟು ಸಾವಯವ ಗೊಬ್ಬರಗಳನ್ನು ಮಾಡಿ ನಿರುದ್ಯೋಗಿ ಈ ಪ್ರಾಜೆಕ್ಟ್ ಮಾಡೋದ್ರಿಂದ ನಿರುದ್ಯೋಗಿ ಸಮಸ್ಯೆಯನ್ನು ಕಮ್ಮಿ ಮಾಡ್ಕೊಳ್ಬೋದು.
3: ಓಕೆ ಸರ್, ಸೊ ಯುವಕರು ಇದ್ರ ಬಗ್ಗೆ ಹೆಚ್ಚಿನ ಒಲವನ್ನು ತೋರಿಸ್ಬೇಕು ಅಂತೇಳಿ ಸರ್ ಹೇಳ್ತಾ ಇದ್ದಾರೆ. ಸರ್, ಹಾಗೆ ಈಗ ಎರೆಹುಳು ಗೊಬ್ಬರವನ್ನು ಮಾಡ್ತಿದ್ವಿ ಅಂತಂದಾಗ ಈ ಎರೆಹುಳು ಹೇಗೆ ಭೂಮಿಯಲ್ಲಿ ಕೆಲಸ ಮಾಡುತ್ತೆ, ಯಾಕೆ ನೀವು ಎರೆಹುಳು ಗೊಬ್ಬರವನ್ನೇ ಮಾಡಬೇಕು ಅಂತೇಳಿ ಅನ್ಕೊಂಡ್ರಿ, ಹಾಗೆ ಎರೆಹುಳುಗಳಲ್ಲಿ ಎಷ್ಟು ಪ್ರಭೇದಗಳಿದೆ, ಇದ್ರ ಬಗ್ಗೆ ಹೇಳ್ಬೋದಾ ಸರ್?
4: ಎರೆಹುಳು ಮೊದಲಿಗೆ ಹೇಳುವಂಗೆ ರೈತನ ಮಿತ್ರ, 800 ಎರೆಹುಳು ಒಂದು ಜೋಡಿ ಎತ್ತಿಗೆ ಸಮ. ನಮಗೆ ಕಾಣುವಂಗೆ ಮೇಲ್ಭಾಗದಲ್ಲಿ ಒಂದು ಜೋಡಿ ಎತ್ತು ಭೂಮಿಯನ್ನು ಸಡಿಲಗೊಳಿಸುತ್ತದೆ, ಆದರೆ ಎರೆಹುಳು ನಮಗೆ ಗೊತ್ತಿಲ್ಲದೆ ರೀತಿ ಭೂಮಿಯನ್ನೇ ಸಡಿಲ ಮಾಡ್ತಾ ಹೋಗ್ತಾ ಇರ್ತದೆ. ಇದರಲ್ಲಿ 600 ಪ್ರಭೇದಗಳಿದೆ. 600 ಪ್ರಭೇದಗಳಲ್ಲಿ 4 ಪ್ರಭೇದಗಳನ್ನು ನಾವು ಸಾವಯವ ಕೃಷಿ ಮಾಡಲಿಕ್ಕೆ ಅಂತೇಳಿ ರಿಸರ್ಚ್ ಮಾಡಿ ತೆಗೆದಿರುವಂಥದ್ದು ಇದು.
3: ಓಕೆ ಸರ್, ಹಾಗಾದರೆ ಈಗ ನೀವು ಯಾವ್ಯಾವ ಎರೆಹುಳುಗಳನ್ನು ಹಾಕಿದ್ದೀರಾ, ಮತ್ತು ಹೇಗೆ ಅದರ ನಿರ್ವಹಣೆ ಮಾಡ್ತಿದ್ದೀರಾ, ಅದ್ರ ಬಗ್ಗೆ ಹೇಳ್ಬೋದಾ ಸರ್?
4: 2 ಎರೆಹುಳುಗಳು ನಮಗೆ ಗೊಬ್ಬರ ಮಾಡಲಿಕ್ಕೆ ತುಂಬ ಯೋಗ್ಯ ಅಂತೇಳಿ ರಿಸರ್ಚ್ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಐಸಿನಿಯಾ ಪಿಟಿಡಾ, ಮತ್ತೊಂದು ಆಫ್ರಿಕನ್ ನೈಟ್ ಕಾಲರ್ಸ್ ಅಂತೇಳಿ. ಐಸಿನಿಯಾ ಪಿಟಿಡಾ ಅಂದರೆ ಈ ದೊಡ್ಡ ಹುಳುಗಳು, ಈ ದೊಡ್ಡ ಹುಳುಗಳು ಒಂದು ಸ್ವಲ್ಪ ಮೇಲ್ಭಾಗದಲ್ಲಿ ಬದುಕುತ್ತೆ, ಐಷಾರಾಮಿ ಜೀವನ ಕೇಳುತ್ತೆ. ಈ ಸಣ್ಣ ಈ ಆಫ್ರಿಕನ್ ವೆರೈಟೀಸ್ ಏನು ಮಾಡುತ್ತೆ ಅಂದರೆ ಒಂದು ಸ್ವಲ್ಪ ಡೀಫಾಗಿ ಹೋಗುತ್ತೆ, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ, ಆಳದವರೆಗೆ ಹೋಗಿ ಕೆಲಸ ಮಾಡುತ್ತೆ, ಅದು ಮಾಯಿಶ್ಚರ್ ಕಮ್ಮಿ ಇದ್ರೂ ತಡ್ಕೊಳ್ಳುತ್ತೆ, ಮಾಯಿಶ್ಚರ್ ಜಾಸ್ತಿ ಇದ್ರೂ ತಡ್ಕೊಳ್ಳುತ್ತೆ. ಅಂದರೆ ಇದಕ್ಕೆ ಒಂದು ಸ್ವಲ್ಪ ಐಸಾರಾಮಿ ಜಿಮ್ಗೆ ಏನಕ್ಕೆ ಅಂದರೆ ಇದರ ಬಾಡಿ ಜಾಸ್ತಿ ದಪ್ಪ ಬರುತ್ತೆ ಮತ್ತು ಇದರ ಡಿಸ್ಚಾರ್ಜ್ಗಳು ದಪ್ಪ ಬರುತ್ತೆ, ಆದರೆ ಡಿಸ್ಚಾರ್ಜ್ಗಳು ಒಂದು ಸ್ವಲ್ಪ ಸಣ್ಣ ಬರುತ್ತೆ. ಅದರಿಂದ ಎರಡೂ ಎರೆಹುಳುಗಳನ್ನ ಜೊತೆ ಜೊತೆಯಲ್ಲೇ ಬಿಡೋದು, ಜೊತೆ ಜೊತೆಯಲ್ಲೇ ಬಿಡೋದ್ರಿಂದ ನಿಮಗೇನಾಗುತ್ತೆ ಅಂದರೆ ಒಂದಕ್ಕೊಂದು ಕ್ರಾಸ್ ಮಾಡ್ತು ಅಂತ ಏನು ಭಯಪಡಬೇಕಾದಿಲ್ಲ. 100 ಎರೆಹುಳುಗಳಿದ್ರೆ 100 ಮೊಟ್ಟೆ ಕೊಡ್ತಾ ಇರ್ತದೆ, 100 ಮೊಟ್ಟೆ ಕೊಡುತ್ತೆ. ಮೊಟ್ಟೆ ಕೊಟ್ಟ ಒಂದು ವಾರಕ್ಕೆ ಮರಿ ಬರುತ್ತೆ, ಅಲ್ಲಿಂದ 4 ತಿಂಗಳಿಗೆ ಅದು ಯೌವನಕ್ಕೆ ಬರುತ್ತೆ, ಅಲ್ಲಿಂದ 3 ವರ್ಷಗಳ ಕಾಲ ಬದುಕುತ್ತೆ. ಇದು ಈ ವಾತಾವರಣದಲ್ಲಿ ಪಕ್ಷಿಗಳದು ಪ್ರಾಣಿಗಳದು ಮತ್ತು ನೀರಿನ ತೊಂದರೆ ತುಂಬ್ಕೊಳ್ಳೋದು ಡ್ರೈ ಆಗೋದು ಆ ಮಟ್ಟದಲ್ಲಿ ಇದು ಸತ್ತೋಗ್ಬಿಡ್ತದೆ. ಅವೆಲ್ಲದರಿಂದ ನಾವು ರಕ್ಷಿಸಬೇಕು. ಮತ್ತು ಮಾಂಸ ತಿನ್ನುವ ಎಲ್ಲ ಪ್ರಾಣಿಗಳು ಇದನ್ನು ಶತ್ರುಗಳೇ, ಅದರಿಂದ ಇದನ್ನು ರಕ್ಷಿಸಬೇಕಾಗುತ್ತೆ. ಮತ್ತು ಇದ್ರದ್ದು ಕೆಟಗರಿ ಹೆಂಗೆ ಅಂತಂದರೆ ಊಟ ಸಿಕ್ಕಿದಾಗ ತಿಂದು ಹಿಗ್ಗುತ್ತೆ, ಊಟ ಇಲ್ಲದಾಗ ತನ್ನ ಬಾಡಿಯಲ್ಲಿ ಇರೋದೇ ಚೆನ್ನಾಗಿ ತಿನ್ನುತ್ತೆ. ಎರೆಹುಳುಗಳು 3 ಸ್ಪೆಷಲಿಸ್ಟನ್ನು ಕೇಳುತ್ತೆ. 1 ತಣ್ಣನೆ ವಾತಾವರಣ, ಕೊಳತ ವಸ್ತು, ಕತ್ತಲು ಪ್ರದೇಶ. ಈ 3 ವ್ಯವಸ್ಥೆನ ಮಾಡಿಕೊಟ್ರೆ ನಮಗೆ ಎರೆಹುಳು ಗೊಬ್ಬರ ತಂತಾನೇ ಅದರ ಕೆಲಸನ ಮಾಡ್ತಾ ಇರ್ತದೆ, ಅದರಿಂದ ಬಂದಂಥ ಪಿಕ್ಕೆ ತುಂಬ ಉತ್ಕೃಷ್ಟವಾಗ ಇರುತ್ತೆ. ಮತ್ತು ಇದು ಸಿಗ್ಮೆಂಟ್ ಅಂತ ಬರುತ್ತೆ, 1 ಸಿಗ್ಮೆಂಟು ಹೀಗೆ ರಿಂಗ್ ರಿಂಗ್ ಆಗಿರುತ್ತೆ, ಅದು 16 ರಿಂಗಿಗಿಂತ ಕಟ್ಟಾಗೋದ್ರೂ ಒಂದಕ್ಕೆ ತಲೆ ಬರುತ್ತೆ, ಒಂದಕ್ಕೆ ಬಾಲ ಬರುತ್ತೆ. ಮತ್ತು ಕಟ್ಟಾದ ಟೈಮ್ನಲ್ಲಿ ಅದೇನು ತಿನ್ನಲ್ಲ, ಆ ಟೈಮಲ್ಲಿ ನಾವು ಅದನ್ನು ಹುಷಾರು ಮಾಡಬೇಕಾಗುತ್ತೆ.
3: ಓಕೆ ಸರ್, ಹಾಗೆ ಈಗ ಎರೆಹುಳುಗಳಿಂದ ಹೇಗೆ ಆದಾಯವನ್ನು ಮಾಡ್ಬೋದು ಮತ್ತು ಅದರಿಂದ ಏನೇನು ಉಪಯೋಗಗಳಿದೆ ಅದ್ರ ಬಗ್ಗೆ ಹೇಳ್ಬೋದಾ ಸರ್?
4: ಎರೆಹುಳುಗಳಿಂದ ಗೊಬ್ಬರ ಉತ್ಪಾದನೆ ಮಾಡೋದು ಒಂದಾದರೆ, ಹುಳುಗಳನ್ನ ಮಾರಾಟ ಮಾಡಿ ದುಡ್ಡು ಮಾಡೋದು ಇನ್ನೊಂದಾದರೆ, ಇನ್ನೊಂದು ಎರೆಹುಳುವಿನಿಂದ ಮೈತೊಳದ ನೀರನ್ನು ತೆಗೆದು ಅದೊಂದು ರೀತಿ ಲಿಕ್ವಿಡಾಗಿ ಮಾರಾಟ ಮಾಡೋದು, ಇನ್ನೊಂದು ಲಿಕ್ವಿಡ್ ಮೆನ್ಯೂರ್ ಅಂತ ತೆಗೆಯೋದು ಇದೆ. ಅದು ಸದನಂತರ ಹೇಳ್ತೀನಿ. ಈಗ ಎರೆಹುಳು ಗೊಬ್ಬರ ಎರೆಹುಳುವಿನಿಂದ ವರ್ಮಿ ವಾಸ್ ಅಂದರೆ ಎರೆಹುಳು ಮೈತೊಳದ ನೀರನ್ನ ಹೇಗೆ ಕಲೆಕ್ಟ್ ಮಾಡೋದು ಅಂತೇಳಿ, 3 ಪಾತ್ರೆಗಳನ್ನು ತೆಗೆದುಕೊಂಡು, 1 ಉಗುರು ಬೆಸಗಿನ ಬೆಚ್ಚನೆಯ ನೀರು, ಮತ್ತೊಂದು ತಣ್ಣನೆಯ ನೀರು, ಇನ್ನೊಂದು ಕೋಲ್ಡ್ ನೀರು, 3 ತಗೊಳ್ಳೋದು. ಈ 3 300 ml ಇರಬೇಕಾಗುತ್ತೆ. 1 kg ಎರೆಹುಳುಗಳನ್ನ ತಗೊಂಡು ಫಸ್ಟು ಎರೆಹುಳುನ ಬಿಸಿ ನೀರಲ್ಲಿ ಹಾಕೋದು, ಅಲ್ಲಿಂದ ತೆಗೆದು ಇಮಿಡಿಯೇಟಾಗಿ ತಣ್ಣೀರಲ್ಲಿ ಹಾಕೋದು, ಮತ್ತು ಕೋಲ್ಡ್ ನೀರಿಗೆ ಹಾಕಿ ಮತ್ತೆ ಸಗಣಿಗೆ ಬಿಡಬೇಕು. ಈ ಪ್ರೋಸೆಸಲ್ಲಿ ನೀವು ಎಲ್ಲೇ ಎಡುವುದ್ರು 1 kg ಎರೆಹುಳು ಡ್ಯಾಮೇಜ್ ಆಗುತ್ತೆ. ಇದನ್ನು ತೆಗೆದು ಈ ಹೂ ಬಿಡೋ ಟೈಮಲ್ಲಿ ಬೆಳೆಗಳಿಗೆ ಸ್ಪ್ರೇ ಕೊಡೋದು. ಯಾವ ಬೆಳೆಗಳು? ಅಡಿಕೆ, ತೆಂಗು, ಬಾಳೆ, ಕಾಫಿ, ಈ ಸೂರ್ಯಕಾಂತಿ, ಇಂಥ ಗ್ರೀನ್ ಹೌಸ್ಗಳು, ಈ ಯಾವ ಟೈಮಲ್ಲಿ ಹೂ ಬರುತ್ತೆ ಆ ಟೈಮಲ್ಲಿ ಇದನ್ನು ಸ್ಪ್ರೇ ಕೊಟ್ಟಾಗ ಈ ಸ್ಪ್ರೇನಿಂದ ಗಮ್ ಅಂತ ಒಂದು ಎಸೆನ್ಸ್ ಸ್ಮೆಲ್ ಬರುತ್ತೆ. ಆ ಸ್ಮೆಲ್ಗೆ ದುಂಬಿ ಕುಂತಿ ಕುಂತು ಎದ್ದು ಪರಾಗ ಪರ್ಸನ್ ನಡೆಯುತ್ತೆ. ಆವಾಗ ಈಲ್ಡು ಚೆನ್ನಾಗಿ ಬರುತ್ತೆ, ಕಾಲು ಚೆನ್ನಾಗಿ ಕಟ್ಟುತ್ತೆ, ಮತ್ತು ನಮಗೆ ಇಳುವರಿ ಜಾಸ್ತಿ ಬಂದು ನಮಗೆ ರೈತನಿಗೆ ಅದರಿಂದ ಒಂದು ಲಾಭ ಬರುತ್ತೆ ಅಂತೇಳಿ ಎರೆಹುಳು ಜಲವನ್ನು ವರ್ಮಿ ವಾಸನ್ನು ಮಾಡ್ತಾ ಇದ್ದೀನಿ.
3: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆ ಮಾತನ್ನು ಮುಂದುವರಿಸ್ತೀನಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಶಿವರಾಮ್ ಅವರು ಎರೆಹುಳು ಗೊಬ್ಬರವನ್ನು ಹೇಗೆ ಮಾಡ್ತಾ ಇದ್ದಾರೆ, ಹಾಗೆ ಅದರಲ್ಲಿರುವಂತಹ ವಿಶೇಷತೆಗಳೇನು, ಮತ್ತು ಎಷ್ಟು ರೀತಿಯ ಎರೆಹುಳುಗಳನ್ನು ನಾವು ನೋಡ್ಬೋದು, ಹಾಗೆ ಇವರು ಸಾಕಾಣಿಕೆ ಮಾಡ್ತಾ ಇರುವಂತಹ ಎರೆಹುಳುಗಳು ಯಾವುದು, ಯಾವ ರೀತಿಯಲ್ಲಿ ಅದರ ನಿರ್ವಹಣೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಹಾಗೆ ನೋಡಿ, ಅವ್ರು ಹೇಳಿದಂತಹ ಮಾತು, 200 ಎರೆಹುಳುಗಳು 1 ಜೋಡಿ ಎತ್ತಿಗೆ ಸಮ ಅಂತೇಳಿ ಹೇಳ್ತಾ ಇದ್ರು. ಸೊ ನೋಡಿ ಎಷ್ಟೊಂದು ಕೆಲಸವನ್ನು ಮಾಡುತ್ತೆ ಈ ಎರೆಹುಳುಗಳು ಭೂಮಿನಲ್ಲಿ ಅಂತ ಹೇಳಿ ಗೊತ್ತಾಗುತ್ತೆ ಇಲ್ಲೇನೆ. ಸೊ ಹಾಗಾದರೆ ಸರ್ ಜೊತೆಗೆ ಮಾತಾಡ್ತಾ ಇವತ್ತು ಕಾರ್ಯಕ್ರಮದಲ್ಲಿ ಎರೆಹುಳುವಿನ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬರಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬರಲಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಎರೆಹುಳು ಗೊಬ್ಬರದ ನಿರ್ವಹಣೆನ ಯಾವ ರೀತಿಯಲ್ಲಿ ಮಾಡಬೇಕು, ಹಾಗೆ ಶಿವರಾಮ್ ಅವರು ಮಾತಾಡ್ತಾ ಇದ್ದಾರೆ. ಇವರು ಎರೆಹುಳು ಗೊಬ್ಬರದ ಉತ್ಪಾದನಾ ಘಟಕವನ್ನು ನಿರ್ಮಾಣ ಮಾಡಿ ಅಲ್ಲಿ ಉದ್ಯೋಗವನ್ನು ಸಹ ಸೃಷ್ಟಿ ಮಾಡಿ ಉತ್ತಮ ಆದಾಯವನ್ನು ಕೂಡ ಅವರು ಗಳಿಸ್ತಾ ಇದ್ದಾರೆ. ಅಷ್ಟೇ ಈ ರೀತಿ ಎರೆಹುಳು ಗೊಬ್ಬರದ ಬಗ್ಗೆ ಒಂದು ಅರಿವನ್ನು ಕೂಡ ಮೂಡಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಇವರು ಮಾಡ್ತಾ ಇರುವಂತಹ ಈ ಒಂದು ಎರೆಹುಳು ಕೃಷಿ ಏನಿದೆ, ಸೊ ಇದು ತುಂಬಾನೇ ವ್ಯವಸ್ಥಿತವಾಗಿ ಹಾಗೆ ಅದು ಉತ್ತಮ ರೀತಿಯಲ್ಲಿ ನೈಸರ್ಗಿಕವಾಗಿರುವಂಥದ್ದು, ಹಾಗೆ ಯಾವ ರೀತಿಯಲ್ಲಿ ಅದರ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ, ಹೇಗೆ ಅದರಲ್ಲಿ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ, ಮತ್ತು ಅದರ ವೈಜ್ಞಾನಿಕವಾದಂತಹ ಕೃಷಿಯ ಬಗ್ಗೆ ಕೂಡ ನಾವು ತಿಳ್ಕೊಬೇಕಾಗತ್ತೆ. ಯಾವ ರೀತಿಯಲ್ಲಿ ಯಾವ ಸಮಯದಲ್ಲಿ ಹೇಗೆ ಅದನ್ನು ನಾವು ಸಾಕಾಣಿಕೆ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ ಅಂತ ಹೇಳಿ ಹೇಳ್ತಾ ಇದ್ರು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವರಾಮ್ ಅವ್ರ ಜೊತೆಗೆ ಮತ್ತಷ್ಟು ಮಾತಾಡೋಣ, ಹಾಗೆ ಅವರ ಈ ಒಂದು ಎರೆಹುಳು ಕೃಷಿಯ ಬಗ್ಗೆ ಅಥವಾ ಉತ್ಪಾದನಾ ಘಟಕದಲ್ಲಿ ಇವರು ಹೇಗೆ ಕೃಷಿಯನ್ನು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಕೂಡ ಅವ್ರ ಜೊತೆ ತಿಳ್ಕೊಳ್ಳೋಣ. ಗೊಬ್ಬರ ಹೇಗೆ ಸಿಗ್ತಾ ಇದೆ, ಇದರಲ್ಲಿ ಎಷ್ಟು ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ, ಇದೆಲ್ಲದ್ರ ಬಗ್ಗೆ ಅವ್ರ ಜೊತೆನಲ್ಲಿ ಮಾತಾಡೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಆಗಲೇ ನೀವು ಹೇಳ್ತಾ ಇದ್ರಿ ಸರ್, ಇದರಲ್ಲಿ ಎರೆಜಲದಿಂದಲೂ ಕೂಡ ನಾವು ಏನು ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ ಅಂತೇಳಿ. ಎರೆಜಲವನ್ನು ಹೇಗೆ ತೆಗಿಬೇಕು ಸರ್, ಹೇಗೆ ತೆಗಿತೀರಾ ಅದ್ರ ಬಗ್ಗೆ ಹೇಳ್ಬೋದಾ?
3: ಎರೆಜಲ ಹೇಗೆ ತೆಗೆಯೋದು ಅಂತಂದರೆ, ಫಸ್ಟು ಒಂದು ಡ್ರಮ್ ತಗೊಳ್ಳೋದು, ಡ್ರಮ್ನಲ್ಲಿ ನಲ್ಲಿ ಹಾಕಿ ಇದೇ ಹೊರಗಡೆ ಬರುವಂಗೆ ನೀರು ಮಾಡ್ಕೊಳ್ಬೇಕಿದೆ. ಇದನ್ನ ಏನಕ್ಕೆ ಅಂದರೆ, ಫಸ್ಟು ಇಟ್ಟಿಗೆಗಳನ್ನ ಹಾಕೊಳ್ಳೋದು ತಲೆಭಾಗಕ್ಕೆ ಒಂದಡಿ, ಒಂದಡಿ ಮತ್ತೆ ಜಲ್ಲಿ ಹಾಕೋದು, ಅದೇ ಟಾಪ್ ಲೆವೆಲ್ಗೆ ಮರಳು ಹಾಕೊಳ್ಳೋದು. ಇದು ಏನಕ್ಕೆ ಅಂದರೆ, ಮರಳು ಇಲ್ಲಿಂದ ಬಂದು ಇದು ಟಾಪ್ ಲೆವೆಲಲ್ಲಿ ಗೊಬ್ಬರನ ತುಂಬೋದು, ಎರೆ ಇದು ಡಿಕಾಂಪೋಸ್ಟ್ ಮೆಟೀರಿಯಲ್ನ ತುಂಬಿ ಎರೆಹುಳುಗಳನ್ನ ಬಿಡಬೇಕು ಇದಕ್ಕೆ. ಇದಕ್ಕೆ ಎರೆಹುಳುಗಳನ್ನ ನಾವು ಒಂದು 5 ಕೆಜಿಯಿಂದ 10 ಕೆಜಿಯಷ್ಟು ಬೇಗ ಬಿಟ್ರೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಇದು ಒಂದು 5 ಕೆಜಿ ಎರೆಹುಳುಗಳು ಬಿಡೋದು, ಇದನ್ನೆಲ್ಲ ತಿಂದಾದ ಮೇಲೆ ನೀರು ಹಾಕೊಳ್ಳೋದು. ನಾವು ನೀರು ಹಾಕಿದಾಗ ತಕ್ಷಣ ಇದೇನು ಮಾಡುತ್ತೆ, ಮರಳು ಎಲ್ಲ ಫಿಲ್ಟರ್ ಮಾಡಿ ಜಲ್ಲಿ ಕೊಡುತ್ತೆ, ಜಲ್ಲಿ ಫಿಲ್ಟರ್ ಮಾಡಿ ಇಲ್ಲಿ ಇಟ್ಟಿಗೆಯಲ್ಲಿ ಹೋಗಿ ಶೇಖರಣೆ ಆಗುತ್ತೆ. ನಾವು ಯಾವಾಗ ಬೇಕಂತೀವಿ ಆವಾಗ ಇದನ್ನು ತಿರುಗಿ ಇದನ್ನು ಹಿಡಿದು ಮತ್ತೆ ನಾವು ಬೆಳೆಗಳಿಗೆ ಹಾಕೋದು. ಈ ಪ್ರೋಸೆಸ್ ಹೇಗೆ ಅಂತಂದರೆ, ಫಸ್ಟು ನಾವು ಹುಳ ಬಿಟ್ಟ 1 ರಿಂದ 15 ದಿನ ತನಕ ನಾವು ಇದೇನು ತೆಗಿಯೋಕ್ಕೆ ಬರಲ್ಲ ಇದನ್ನು. ತದನಂತರ 15 ದಿನ 20 ದಿನ ನಂತರ ಇದೆಲ್ಲ ಪ್ರೋಸೆಸ್ ಆಗಬೇಕು. 90% ಅಂದರೆ 90% ತಿಂದಿದ್ರೆ ನಿಮಗೆ ಇಲ್ಲಿ ಹಾಕುವಂಥ ನೀರು ಲಿಕ್ವಿಡ್ಡು ಚೆನ್ನಾಗಿ ಪೋಷಕಾಂಶಗಳು ರಿಚ್ ಆಗಿ ಬರುತ್ತೆ. ನಾವು ಓಪನಿಂಗೆಲ್ಲ ತೆಗೆದು ಬಿಟ್ಟರೆ ಇದನ್ನು ನಮಗೆ ಡಿಕಾಂಪೋಸ್ಟ್ ಬರೀ ಗೊಬ್ಬರದ ನೀರು ಬಂದುಬಿಡ್ತದೆ, ಆವಾಗ ಉತ್ಕೃಷ್ಟವಾಗಿರಲ್ಲ. ಈ ತೆಗೆಯೋದು ತುಂಬ, ಇಲ್ಲಿ ಹಿಡಿಯೋದು ಮತ್ತೆ ಹಾಕೋದು ಮಾಡಿದಾಗ 2 ಸಾರಿ 3 ಸಾರಿ ಫಿಲ್ಟರ್ ಮಾಡಿದಾಗ ಇದು ತುಂಬ ಸ್ಟ್ರಾಂಗ್ ಆಗಿರ್ತದೆ, ತುಂಬ ಪೋಷಕಯುಕ್ತವಾಗಿರ್ತದೆ, ಈ ಬೆಳೆಗಳಿಗೆ ತುಂಬ ಅನುಕೂಲ ಆಗ್ತದೆ. ಎರೆಹುಳು ಗೊಬ್ಬರನ ಫೀಲ್ಡಲ್ಲೇ ಮಾಡೋದು ಹೇಗೆ ಅಂತೇಳಿ ಒಂದು ಏನು ಸವೆಯವ ನಮಗೆ ಸಿಗುತ್ತೆ, ಸಗಣಿ ಸತ್ತೆ ಹಸಿರಲೆ ಒಣಗಿದೆಯಲ್ಲಿ ಏನೇನೋ ಒಂದು ಬೆಡ್ ಮಾಡಿಬಿಡೋದು. ಬೆಡ್ಡು ನಿಮ್ಮ ಅನುಕೂಲತೆಗೆ ತಕ್ಕಂತೆ ಇರ್ಬೋದು, 2.8 ಗಂಟೆ ಜಾಸ್ತಿ ಹೋಗಬಾರ್ದು ಅವಾಗ ಓಪನ್ ಫೀಲ್ಡಲ್ಲಿ ಮಾಡೋದಾದರೆ. ಈ ಒಂದು 40 ಒಂದು ಬೆಡ್ ಮಾಡಿದ್ದೀನಿ ನಾನೀಗ 40-60 ಬೆಡ್, ಇಷ್ಟಕ್ಕೂ ನಾವು ಒಂದು ಕವರಿಂಗ್ ಮಾಡಿದ್ದೀನಿ ಮೇಲುಗಡೆ, ಕಬ್ಬಿನ ಸೋಗೆ ಕರ್ವಿಂಗ್ ಮಾಡಿದ್ದೀನಿ. ಈ ಕಬ್ಬಿನ ಸೋಗೆ ಏನು ಮಾಡ್ತೀನಿ, ನೆಕ್ಸ್ಟ್ ಸೈಕಲ್ಗೆ ಇದು ರಾ ಮೆಟೀರಿಯಲ್ ಆಗಿ ಬಳಕೆಯಾಗುತ್ತೆ. ಇದನ್ನು ಕಬ್ಬಿನ ಸೋಗೆ ಹಾಕ್ಬಿಡೋದು, ಹುಳುಗಳು ಬಿಡೋದು, ಹುಳುಗಳು ಮೇದಿರ್ತದೆ, ಒಂದು ಕಡೆಯಿಂದ ತಗೊಂಡು ಹೋಗ್ತಾ ಇರೋದು, ಮೇದಿರೋದು ಅಲ್ಲೇ ಬಿಟ್ಟು ಬದಲಾಯಿಸ್ತಾ ಇರೋದು. ಈ ಮೇಲುಗಡೆ ಭಾಗದಲ್ಲಿ ಮುಚ್ಚಿರುವಂಥದ್ದನ್ನು ತಿರ ನೆಕ್ಸ್ಟ್ ಸೈಕಲ್ಗೆ ರಾ ಮೆಟೀರಿಯಲ್ಗೆ ಬಳಸೋದು. ಓಪನ್ ಫೀಲ್ಡಲ್ಲಿ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಇದು ಒಂದು ಮಾಹಿತಿ ಆಯಿತು. ಓಪನ್ ಫೀಲ್ಡಲ್ಲಿ ಮಾಡ್ತಾ ಇದ್ದೀನಿ, ತೊಟ್ಟಿಲ್ ಮಾಡ್ತಾ ಇದ್ದೀವಿ, ಇಂಡೋರಲ್ಲೂ ಮಾಡ್ತಾ ಇದ್ದೀವಿ. ಈಗ ಎರೆಹುಳು ಗೊಬ್ಬರಗಳನ್ನ ಸುಲಭವಾಗಿ ಮಾಡುವಂಥ ವಿಧಾನಗಳನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. 40-60 ದಿನಕ್ಕೆ ರೆಡಿಯಾಗುತ್ತೆ, ಅಂದರೆ 1-10 ಡೇಸ್ ಹೆಚ್ಚು ಕಮ್ಮಿ ಇರ್ತದೆ ಅವಾಗ ಹಾರ್ವೆಸ್ಟ್ ಮಾಡೋದು. ಆ ರೆಡಿಯಾದಂಥ ಗೊಬ್ಬರನ ತಗೊಂಡು ಬಂದು ಇಲ್ಲಿ ಶಿವ ಮಾಡೋದು. ಒಂದು ದೊಡ್ಡ ಜರಡಿ ಮಾಡ್ತಾ ಇದ್ದೀವಿ, ದೊಡ್ಡ ಜರಡಿ ಆದಮೇಲೆ ಮತ್ತೊಂದು ಜರಡಿ ಮಾಡ್ತೀವಿ, ಅಲ್ಲಿ ಸಣ್ಣ ಜರಡಿ ಮಾಡ್ತೀವಿ, ಅದಾದಮೇಲೆ ನೋಡಿ ಬರುತ್ತೆ ಅದು ಮಾರಾಡಲಿಕ್ಕೆ ಸಿದ್ಧ ಆಗಿರೋದು. ಇನ್ನೂ ಅದರಲ್ಲೂ ಸಣ್ಣ ಮಾಡಬೇಕು ಅಂತಂದರೆ ಇನ್ನೂ ಒಂದು ಫಿಲ್ಟ್ರ್ ಕೇಳ್ತಾರೆ, ಸಣ್ಣದು ಅದಕ್ಕಿಂತ ಸಣ್ಣದು ಫಿಲ್ಟ್ರ್ ಮಾಡಿಕೊಡಿ ಅಂತ ಹೇಳ್ತಾರೆ. ಆ ಥರ 3 ಫಿಲ್ಟ್ರ್ ಮಾಡಿ 50 ಕೆಜಿ 25 ಕೆಜಿ 10 ಕೆಜಿ ಬ್ಯಾಗ್ಗಳು ಮಾಡಿ ಅದನ್ನು ಮಾರ್ಕೆಟಿಗೆ ನಾವು ಮಾರಾಟ ಮಾಡಲಿಕ್ಕೆ ಬಿಡ್ತಾ ಇದ್ದೀವಿ.
2: ಓಕೆ ಸರ್, ಹಾಗಾದರೆ ಈಗ ಎರೆಹುಳು ಮಾಡೋದಕ್ಕೆ ಯಾವ್ಯಾವ ರೀತಿಯ ತ್ಯಾಜ್ಯಗಳು ಬೇಕಾಗುತ್ತೆ ಅದ್ರ ಬಗ್ಗೆ ಹೇಳ್ಬೋದಾ?
3: ಎರೆಹುಳು ಗೊಬ್ಬರ ಮಾಡಲಿಕ್ಕೆ ನಮಗೆ ಅಗ್ರಿಕಲ್ಚರ್ ಸಿಗುವಂಥ ಎಲ್ಲ ತ್ಯಾಜ್ಯ ಪದಾರ್ಥಗಳು, ಸಗಣಿ, ಭತ್ತದ ಹುಲ್ಲು, ಭತ್ತದ ಒಟ್ಟು, ಕಬ್ಬಿನ ಸೋಗೆ, ಕಬ್ಬಿನ ರಚ್ಚು, ಹಸಿರೆಲೆ, ಒಣಗಿದ ಎಲೆ, ರೇಷ್ಮೆಯಿಂದ ಬರುವಂಥ ವೇಸ್ಟೇಜು, ತರಕಾರಿಯಿಂದ ಬರುವಂಥ

0: ವೇಸ್ಟೇಜು, ಬಾಳೆಯಿಂದ ಬರುವಂಥ ವೇಸ್ಟೇಜು, ಎಲ್ಲ ವೇಸ್ಟೇಜುಗಳನ್ನ ಒಂದು ಕಡೆ ಕಲೆಕ್ಟ್ ಮಾಡೋದು ಅಂದರೆ ಸತ್ತೆ ಅಂತ ಹೇಳಿ. ಅದರ ಜೊತೆಗೆ ನಾವು ಎಲ್ಲ ಸಾಕು ಪ್ರಾಣಿಗಳ ಮಲಮೂತ್ರ, ಎಮ್ಮೆ, ದನ, ಹಸು, ಕುರಿ, ಮೇಕೆ, ಇಂಥ ಎಲ್ಲ ಪ್ರಾಣಿಗಳ ಮಲಮೂತ್ರಗಳನ್ನ ಅದರ ಜೊತೆಯಲ್ಲಿ ಹಾಕಿ ಡಿಕಾಂಪೋಸ್ಟ್ ಮಾಡಿದಾಗ, ಕೊಳೀವಿಕೆ ಮಾಡಿದಾಗ, ಆವಾಗ ನಿಮಗೆ ಗೊಬ್ಬರ ತುಂಬ ಉತ್ಕೃಷ್ಟವಾಗಿ ಬರುತ್ತೆ, ಎರೆಹುಳು ತಿನ್ನಲಿಕ್ಕೆ ತುಂಬ ಯೋಗ್ಯವಾಗಿರ್ತದೆ. ಈ ಬರೀ ಸತ್ತೆಯಿಂದ ಮಾಡ್ಬೋದು, ಸತಿ ಸಗಣಿಯಿಂದ ಮಾಡ್ಬೋದು. ಬರೀ ಸತ್ತೆಯಿಂದ ಮಾಡಿದಾಗ ನಮಗೆ ಕಮರ್ಷಿಯಲ್ ಮಾಡಿದಾಗ ಎಕನಾಮಿ ವರ್ಕೌಟ್ ಆಗಲ್ಲ, ಬರೀ ಸಗಣಿಯಿಂದ ಮಾಡಿದಾಗ ನಮಗೂ ವರ್ಕೌಟ್ ಆಗಲ್ಲ. ಎರಡೂ ಮಿಕ್ಸ್ ಮಾಡಿದಾಗ ನಿಮಗೆ ಗೊಬ್ಬರದ ಗುಣಮಟ್ಟ, ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬರ್ತದೆ.
1: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ಶಿವರಾಮ್ ಅವರು ಮಾತಾಡ್ತಾ ಇದ್ರು. ಹಾಗೆ ಇವರು ಎರೆಹುಳು ಕೃಷಿಯನ್ನು ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಹಾಗೆ ಎರೆಹುಳು ಗೊಬ್ಬರದ ಉತ್ಪಾದನೆಯನ್ನು ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಹಾಗೆ ಇವ್ರು ಮಾಡ್ಕೊಳ್ತಾ ಇರುವಂತಹ ಪದ್ಧತಿಯ ಬಗ್ಗೆ ಕೂಡ ಹೇಳ್ತಾ ಇದ್ರು, ಹೇಗೆ ಈ ಒಂದು ಎರೆಹುಳು ಕೃಷಿಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಎರೆಹುಳು ಕೃಷಿಯ ಕುರಿತಂತೆ, ಎರೆಹುಳು ಗೊಬ್ಬರವನ್ನು ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು, ಹೇಗೆ ಅದರ ತಯಾರಿ ಮಾಡಬೇಕಾಗತ್ತೆ, ಇದೆಲ್ಲದರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ಕಾರ್ಯಕ್ರಮ ಮುಂದುವರೆಯುತ್ತೆ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಎರೆಹುಳು ಗೊಬ್ಬರದ ತಯಾರಿಕೆನ ಹೇಗೆ ಮಾಡಬೇಕು, ಹಾಗೆ ಅದರ ಪದ್ಧತಿ ಹೇಗಿದೆ, ಮತ್ತು ಯಾವ್ಯಾವ ರೀತಿಯಲ್ಲಿ ನಾವು ಅದರಲ್ಲಿ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ವಿ. ಹಾಗೆ ಈ ಎರೆಹುಳು ಗೊಬ್ಬರವನ್ನು ತಯಾರು ಮಾಡೋದಕ್ಕೆ ಅವರು ಚಾಲೆಂಜ್ ಮಾಡಿಕೊಂಡು ಒಂದು ಉತ್ತಮವಾದಂತಹ ಉತ್ಪಾದನಾ ಘಟಕವನ್ನು ನಿರ್ಮಾಣ ಮಾಡಿ ಅದರಲ್ಲಿ ಸಾಕಷ್ಟು ಜನರಿಗೆ ಕೆಲಸವನ್ನು ಕೂಡ ಕೊಟ್ಟು ಜೊತೆಗೆ ಉತ್ತಮ ಆದಾಯವನ್ನು ಕೂಡ ಇವರು ಗಳಿಸ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಒಳ್ಳೆ ಒಳ್ಳೆ ಇನ್ಫಾರ್ಮೇಷನ್ಗಳನ್ನ ಕೂಡ ಕೊಡ್ತಾ ಇದ್ದಾರೆ ರೈತರಿಗೆ, ಯಾವ ರೀತಿ ಸಾವಯವ ಪದ್ಧತಿನಲ್ಲಿ ಕೃಷಿಯನ್ನು ಮಾಡಬೇಕಾಗತ್ತೆ, ಹಾಗೆ ಈ ಎರೆಹುಳು ಗೊಬ್ಬರವನ್ನು ಯಾವ ರೀತಿಯಲ್ಲಿ ಬಳಕೆ ಮಾಡಬೇಕು ಇದ್ರ ಬಗ್ಗೆನೂ ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಅಷ್ಟೇ ಅಲ್ಲದೆ ಎರೆಹುಳುವಿನ ಜೊತೆಗೆ ಎರೆಜಲವನ್ನು ಕೂಡ ನಾವು ಗಿಡಗಳಿಗೆ ಕೊಡ್ಬೋದು ಅಂತೇಳಿ ಕೂಡ ಹೇಳ್ತಾ ಇದ್ರು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ಶಿವರಾಮ್ ಅವ್ರ ಜೊತೆಯಲ್ಲಿ ಇನ್ನಷ್ಟು ವಿಚಾರಗಳನ್ನ ಮಾತಾಡೋಣ, ಹಾಗೆ ಅವರ ಈ ಒಂದು ಎರೆಹುಳು ಗೊಬ್ಬರದ ಉತ್ಪಾದನಾ ಘಟಕದ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ, ಹಾಗೆ ಅವರು ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅವರ ಘಟಕವನ್ನು ಅನ್ನೋದನ್ನು ಕೇಳೋಣ. ಸೊ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಿವರಾಮ್ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಹೇಳ್ತಾ ಇದ್ರಿ ಎರೆಹುಳು ಗೊಬ್ಬರವಾದ ಘಟಕವನ್ನು ನಿರ್ಮಾಣ ಮಾಡಿಕೊಂಡು ಯಾವ್ಯಾವ ರೀತಿ ನಾವು ಅದನ್ನು ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ. ಸೊ ಹಾಗಾದರೆ ಈಗ ಎರೆಹುಳು ಗೊಬ್ಬರವನ್ನು ನಿರ್ವಹಣೆ ಮಾಡೋದ್ರ ಜೊತೆಯಲ್ಲಿ ನೀವು ಯಾವ ರೀತಿಯ ಪದ್ಧತಿಯನ್ನು ಮಾಡ್ಕೊಂಡಿರಾ, ಅಂದರೆ ಅಥವಾ ಯಾವ ರೀತಿ ಅದನ್ನು ಸೆಟಪ್ ಮಾಡ್ಕೊಂಡಿದ್ದೀರಾ ಗೊಬ್ಬರದ ಘಟಕವನ್ನು, ಅದ್ರ ಬಗ್ಗೆ ಹೇಳ್ಬೋದಾ?
3: 2 ಟೇಬಲ್ಸ್ ಬರುತ್ತೆ, 2 ಟೇಬಲ್ ಬರುತ್ತೆ. ಗೊಬ್ಬರ ಬೇಗ ಮಾಡಲಿಕ್ಕೆ 1 ಟೇಬಲ್ ಇದೆ, ಬೇಗ ಬರಲಿಕ್ಕೆ. ಹುಳುಗಳನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ 1 ಟೇಬಲ್ ಇದೆ. ಗೊಬ್ಬರ ಬೇಗ ಬರಬೇಕು ಅಂತಂದರೆ ನಾವು ಹೊರಗಡೆ 50%ಕ್ಕಿಂತ ಜಾಸ್ತಿ ಪರ್ಸೆಂಟ್ ಕೊಳಿಸ್ಕೋಬೇಕಾಗುತ್ತೆ. ಇನ್ನು ಹುಳುಗಳು ಜಾಸ್ತಿ ಮಾಡ್ಕೋಬೇಕಂದ್ರೆ ನಮಗೆ ಈಗ ಅರ್ಧಂಬರ್ಧಂ ಕೊಳ್ತಿರುವಂತ ಮಾಡ್ಕೊಂಡು ತೊಟ್ಟಿಗಳು ಮಾಡ್ಕೊಳ್ಳೋದು. ತೊಟ್ಟಿಗಳು ಹೇಗೆ ಮಾಡ್ಕೊಳ್ಳೋದು? ತೊಟ್ಟಿಗಳ ಉದ್ದ ಆಗಲ್ಲ, ನಿಮ್ಮ ಅನುಕೂಲತೆಗೆ ತಕ್ಕಂತೆ 3x4 ಇರ್ಬೋದು, 4x5 ಇರ್ಬೋದು, 4x10 ಇರ್ಬೋದು. ಇಲ್ಲೂ ಜೋಡಿ ತೊಟ್ಟಿಗಳು ಮಾಡ್ಕೋಬೋದು ಪ್ಯಾರಲರ್ ರೋಡ್ನಲ್ಲಿ. ಆ ತೊಟ್ಟಿಗಳು ಮಾಡ್ಕೊಂಡು ಪ್ಲಾಸ್ಟಿಂಗ್ ಮಾಡ್ಕೊಳ್ಳೋದು. ಪ್ಲಾಸ್ಟಿಂಗ್ ಮಾಡ್ದೇನು ಮಾಡ್ಬೋದು, ಪ್ಲಾಸ್ಟಿಂಗ್ ಮಾಡಿ ಮಾಡ್ಬೋದು. ಪ್ಲಾಸ್ಟಿಂಗ್ ಮಾಡಿ ಮಾಡಿದ್ರೆ ನಿಮಗೆ ಹೆಚ್ಚು ಲೈಫ್ ಬರ್ತದೆ ತೊಟ್ಟಿಗಳು. ಪ್ಲಾಸ್ಟಿಂಗ್ ಮಾಡದೆ ಮಾಡಿದ್ರೆ ನಿಮಗೆ ಬೇಗ ಹಾಳಾಗೋಗುತ್ತೆ. ಈ ಪ್ಲಾಸ್ಟಿಂಗ್ ಮಾಡಿರುವಂಥ ತೊಟ್ಟಿಗಳನ್ನ ನಿರ್ಮಾಣ ಮಾಡ್ಕೊಂಡು ಈ ಕೊಳ್ತಿರುವಂಥದ್ದನ್ನು ಹೊಲಕ್ಕೆ ತುಂಬೋದು, ತೊಟ್ಟಿಗಳಿಗೆ ತುಂಬೋದು. ತೊಟ್ಟಿಗಳಿಗೆ ತುಂಬಿ ನೀರನ್ನು ಕೊಡಬೇಕು. ಮೊದಲಿಗೆ ನಾವು ಏನು ಮಾಡಬೇಕು ಅಂತಂದರೆ ನಾವು ಒಮ್ಮೆಗೆ ನೀರು ಕೊಟ್ಬಿಡಬೇಕು. ತೊಟ್ಟಿಲಿರುವಂಥ ಎಲ್ಲ ಡಿಕಾಂಪೋಸ್ಟ್ ಮೆಟೀರಿಯಲ್ ಅಂದರೆ ಕೊಳ್ತಿರುವ ವಸ್ತು ತಣ್ಣ ಎಲ್ಲ ನೀರು ಕುಡಿರಬೇಕು. ಯಾವ ಹುಳ ಬಿಡಲಿಕ್ಕೆ ಹೆಂಗೆ ಅಂತಂದರೆ ಒಂದು ಇಡೀ ಗೊಬ್ಬರನ ತೆಗೆದು ಹಿಂಗೆ ಮುಷ್ಟಿ ಬಿಟ್ಟು ಅದು ಮುಂದೆ ಒಂದೆರಡು ತೊಟ್ಟು ನೀರು ಬರಬೇಕು. ಆ ಮಟ್ಟಕ್ಕೆ ಎಲ್ಲ ತೊಯ್ದಿರಬೇಕು, ಅಂದರೆ ಒದ್ದೆ ಆಗಿರಬೇಕು, ತೇವ ಆಗಿರಬೇಕು. ಆ ತೇವ ಮಾಡಿ ನಾವು ಹುಳು ಬಿಡಕ್ಕೆ ಹೋಗಿ ಮುಂಚಿತವಾಗಿ ನಾವು ಕೈ ಹಾಕಿ ನೋಡಬೇಕಾಗುತ್ತೆ ತೊಟ್ಟಿನ ಈ ಪದಾರ್ಥನ. ಈಗ ನೋಡಿದಾಗ ಅಲ್ಲಿ ಬಿಸಿ ಬರ್ತಾಯಿದ್ರೆ ಒಂದು ದೊಣ್ಣೆಗಳ ಸಹಾಯದಿಂದ ಅದನ್ನು ಹೋಲ್ ಮಾಡಿ ಆ ಬಿಸಿನ ಹೊರಬರುವಂಗೆ ಮಾಡಬೇಕು. ಹೊರಬರೆಸಿ ಅಲ್ಲಿಗೆ ನಾವು ಓಪನಿಂಗಲ್ಲಿ ನಮಗೆ ಇನ್ನೂ ಬಿಸಿ ಬರ್ತಾ ಇದೆ ಅಂದಾಗ ಒಂದತ್ತು ಹುಳುಗಳನ್ನ ಹಾಕಿ ಸ್ಯಾಂಪಲ್ ನೋಡ್ಬೋದು. ಹತ್ತು ಹುಳುಗಳು ಹಾಕಿ ನಾವು ಸ್ಯಾಂಪಲ್ ನೋಡಿದಾಗ ಅದು ಒಳಗಡೆ ಹೊಂಟೋಗ್ಬಿಟ್ಟು ಚೆನ್ನಾಗಿ ಅಲ್ಲೇ ಉಳ್ಕೊಂಡ್ರೆ ಇದು ಮೇಲಿಕ್ಕೆ ಯೋಗ್ಯವಾಗಿದೆ, ಏನು ತೊಂದರೆ ಇಲ್ಲ ಅಂತೇಳಿ. ಹುಳುಗಳು ಮೇಲೆ ಬರ್ತಾ ಇದೆ ಅಂತಂದರೆ ಮತ್ತೆ ಮೇಲೆ ರಿಟರ್ನ್ ಬಂದ್ಬಿಡ್ತದೆ. ಅದಕ್ಕೆ ಅಲ್ಲಿ ವಾತಾವರಣ ಸೆಟ್ಟಾಗಿಲ್ಲ, ಇನ್ನೂ ಬಿಸಿ ಇದೆ, ನಾ ಸತ್ತೋಯ್ತೀನಿ ಎನ್ನುವಾಗ ಈಚೆ ಬಂದ್ಬಿಡ್ತದೆ. ಆ ಟೈಮಲ್ಲಿ ನೀರು ಕೊಟ್ಟು ಮತ್ತೊಂದು 2 ದಿನ ಕೂಲ್ ಮಾಡಬೇಕಾಗುತ್ತೆ. ಆವಾಗ ನಾವು ಆ ಕೂಲ್ ಆದಮೇಲೆ ಮತ್ತೆ ಹುಳುಗಳು ಬಿಡೋದು. ಹೆಚ್ಚು ಹುಳುಗಳನ್ನು ಬಿಟ್ಟರೆ ಗೊಬ್ಬರ ಬೇಗ ಬರುತ್ತೆ, ಕಮ್ಮಿ ಹುಳುಗಳನ್ನು ಬಿಟ್ಟರೆ ಲೇಟಾಗಿ ಬರುತ್ತೆ. 60-40 ದಿನ ಆದಮೇಲೆ ನಿಮಗೆ ತೆಗೆಯೋಕ್ಕೆ ಹೋದಾಗ ನೀರನ್ನು ನಿಲ್ಲಿಸಬೇಕಾಗುತ್ತೆ. 1-10 ಡೇಸ್ ನೀರು ನಿಲ್ಲಿಸಿ, ನೀರು ಮೇಲುಗಡೆ ಕೊಡೋದನ್ನು ನಿಲ್ಲಿಸಿ ಅದನ್ನು ಹಾರ್ವೆಸ್ಟ್ ಮಾಡೋ. ಎರೆಹುಳು ಗೊಬ್ಬರಗಳನ್ನು ಇಂಡೋರು ಔಟ್ಡೋರು 2 ವಿಧಗಳಲ್ಲೂ ಮಾಡ್ಬೋದು. ಒಂದು ಗೋಡನಿನ ಒಳಗೆ ಬೆಡ್ ಹಾಕೊಳ್ಳೋದು, ತೊಟ್ಟಿಗಳಲ್ಲಿ ಮಾಡೋ ಅಂಥ ವಿಧಾನ ಒಂದಿದೆ. ಇನ್ನು ಓಪನ್ ಫೀಲ್ಡ್ಗೆ ಹುಳುಗಳನ್ನ ಬಿಡೋದು. ಓಪನ್

0: ಫೀಲ್ಡ್ಗೆ ಅಂದರೆ ಬೆಡ್ಗಳು ಮಾಡಬೇಕಾಗುತ್ತೆ. ಅಲ್ಲಿ ತಣ್ಣನೆ ವಾತಾವರಣ ನೆರಳು ಬೀಳಿಸಿ ನೆಟ್ ಕಟ್ಟಿ ಅವೆಲ್ಲ ವ್ಯವಸ್ಥೆ ಮಾಡಿ ಬೆಡ್ಗಳನ್ನ ಹಾಕೋದು. ಬೆಡ್ಗಳು ಹಾಕ್ಬಿಟ್ಟು ಆ ಬೆಡ್ಗಳು 3 ಅಡಿ ಬೆಡ್ ಹಾಕು, 3 ಅಡಿ ಉದ್ದ ಅಗಲ, 1.5 ಅಡಿ ಉದ್ದ, 1-2 ಅಡಿ ಎತ್ತರಕ್ಕೆ ಬೆಡ್ಗಳು ಹಾಕಿ ಆ ಬೆಡ್ಗಳಿಗೆ ಹುಳ ಬಿಡೋದು. ಈಗ ಎಂಟರ್ ನಮ್ಮದು ಎರೆಹುಳು ಗೊಬ್ಬರ ಹೇಗಾಗಿದೆ ಅಂದರೆ ಓಪನ್ ಫೀಲ್ಡಲ್ಲೇ ನಡೀತಾ ಇದೆ. ಏನು ಒಂದು 10 ಟ್ರ್ಯಾಕ್ಟರ್ ಗೊಬ್ಬರ ತರೋದು, ಒಂದು ದೊಡ್ಡದಾಗ ಒಂದು ಕುಂಟೆ ಆಗಲಿಕ್ಕೆ ಅದನ್ನು ಬೆಡ್ ಮಾಡೋದು, ಅಲ್ಲಿಗೆ ನೀರು ಕೊಡೋದು, ಕೂಲ್ ಮಾಡೋದು, ಅದಕ್ಕೆ ಎರೆಹುಳುಗಳು ಬಿಡೋದು. ಏನಕ್ಕೆ ಅಂದರೆ ಲಾರ್ಜ್ ಸ್ಕೇಲಲ್ಲಿ ಮಾಡುವಾಗ ನಮಗೆ ಸಣ್ಣ ಸಣ್ಣ ತೊಟ್ಟಿ ಮಾಡ್ಕೊಂಡ್ರೆ ವರ್ಕೌಟ್ ಆಗಂದರೆ ಅದರಲ್ಲಿ ಏನು ಮಾಡಬೇಕು ಅಂದರೆ ತೆಗೆಯುವಾಗ ಒಂದು ಸ್ವಲ್ಪ ಕೇರಾಗಿ ತೆಗಿಬೇಕಾಗುತ್ತೆ. ಏನು ಹಾರ್ವೆಸ್ಟ್ ಮಾಡುವಾಗ ಒಂದು ಸ್ವಲ್ಪ ಕಮರ್ಷಿಯಲ್ ಆಗಿ ತೆಗೆಯೋದ್ರಿಂದ ಮಣ್ಣು ಬರ್ದಂಗೆ ನೋಡ್ಕೊಂಡು ಅದನ್ನು ಹಾರ್ವೆಸ್ಟ್ ಮಾಡಬೇಕಾಗುತ್ತೆ. ಅದೊಂದು ಪ್ರಾಬ್ಲಮ್ ಬಿಟ್ಟರೆ ತೊಟ್ಟಿಗಿಂತ ಓಪನ್ ಫೀಲ್ಡಲ್ಲಿ ನಿಮಗೆ ಎರೆಹುಳುಗಳು ಚೆನ್ನಾಗಿ ಬರ್ತದೆ, ಕೃಷಿನೂ ಚೆನ್ನಾಗಿ ನಡೆಯುತ್ತೆ, ಗೊಬ್ಬರದ ಗುಣಮಟ್ಟನೂ ಚೆನ್ನಾಗಿರ್ತದೆ ಅಂತ ನಾನು ಈಗ ನನ್ನ ಅನುಭವಕ್ಕೆ ಬಂದಿದೆ. ನಾನು ಲಾರ್ಜ್ ಸ್ಕೇಲಲ್ಲಿ ಮಾಡ್ತಾ ಇರೋ ದೇಶದಿಂದ 1-1.5 ಎಕರೆ ಪ್ರದೇಶದಲ್ಲಿ ಮಾಡ್ತಾ ಇರೋ ದೇಶದಿಂದ ನನಗೆ ಓಪನ್ ಫೀಲ್ಡ್ಗೆ ಬಿಟ್ಕೊಂಡು ಓಪನ್ ಫೀಲ್ಡಲ್ಲೇ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರ್ತಾ ಇದೆ, ಗುಣಮಟ್ಟದಲ್ಲಿ ಬರ್ತಾ ಇದೆ, ಮಾರಾಟ ಆಗ್ತಾ ಇದೆ, ಯಾವುದೇ ತೊಂದರೆ ಇಲ್ಲ. ಎರೆಹುಳು ಗೊಬ್ಬರ ಬಳಸೋದ್ರಿಂದ ಒಂದು ಸಾರಿ ಎರೆಹುಳು ಗೊಬ್ಬರ ಎರೆಹುಳು ಹೊಟ್ಟೆಯಲ್ಲಿ ಹೋಗಿ ಬಂದಮೇಲೆ 9 ಪೋಷಕಾಂಶಗಳನ್ನು ರಿಚ್ ಆಗ್ಬಿಡ್ತದೆ. ಒಂದು ಸಲ್ಫರು, ಕಾಫರು, ಐರನ್ನು, ಜಿಂಕು, ಮೆಗ್ನೀಸಿಯಂ, ಕ್ಯಾಲ್ಸಿಯಂ ಅಂತೇಳಿ ಎಲ್ಲ ಪೋಷಕಾಂಶಗಳ ಜೊತೆಗೆ ಈ ಅಲ್ಪ ಬ್ಯಾಕ್ಟೀರಿಯಾಗಳು ಆ್ಯಡ್ ಆಗ್ಬಿಡ್ತದೆ. ಎರೆಹುಳು ಗೊಬ್ಬರ ಏನಾಗುತ್ತೆ ಅಂದರೆ ಇನ್ನಷ್ಟು ಎಲ್ಲಿ ನಾವು ಕೊಡ್ತೀವಿ ಆ ಪ್ಲೇಸನ್ನು ಶ್ರೀಮಂತಗೊಳಿಸುತ್ತೆ, ರಿಚ್ ಮಾಡುತ್ತೆ, ತುಂಬ ಫಲವತ್ತತೆ ಮಾಡುತ್ತೆ, ಆ ಬೆಳೆಯನ್ನು ತುಂಬ ಉತ್ಕೃಷ್ಟಕ್ಕೆ ಹೋಗುತ್ತೆ, ಮತ್ತು ಅದರ ಸ್ವಾದ ಇರುತ್ತೆ, ದಪ್ಪ ಇರುತ್ತೆ, ರೋಗದಿಂದ ಮುಕ್ತಿಯಾಗುತ್ತೆ. ಮತ್ತು ಕಬ್ಬಾಗ್ಬೋದು, ಭತ್ತ ಆಗ್ಬೋದು, ಟೊಮೊಟೊ ಆಗ್ಬೋದು, ಎರೆಹುಳು ಗೊಬ್ಬರ ಯಾವ ಬೆಳೆಗೆ ಬೆಳೆಸಿದ್ರು ನಿಮಗೆ ಕುಡಿ ನಿಲ್ಲೋದಿಲ್ಲ. ಅದೊಂದು ಮೇನ್ ಪಾಯಿಂಟ್ ಸರ್.
1: ಓಕೆ ಸರ್, ಹಾಗೆ ಈಗ ಅವಾಗಿನ ಕೃಷಿ ಪದ್ಧತಿಗೂ ಈಗ ಸಾವಯವ ಕೃಷಿಯನ್ನು ಮಾಡ್ತಾ ಇರೋದಕ್ಕೂ ಅಥವಾ ಎರೆಹುಳುಗಳನ್ನ ಬಳಕೆ ಮಾಡ್ತಾ ಇರೋದಕ್ಕೂ ಹೇಗಿದೆ ಸರ್ ವ್ಯತ್ಯಾಸ? ಅದ್ರ ಬಗ್ಗೆ ಅವೇರ್ನೆಸ್ ಇದೆಯಾ ಇವಾಗ?
0: ಅವತ್ತಿದ್ದಕ್ಕೂ ಇವತ್ತಿದ್ದಕ್ಕೂ ತುಂಬ ಅವೇರ್ನೆಸ್ ಇದೆ, ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ಪ್ರತಿಯೊಬ್ಬ ರೈತರು ಮಾಡ್ಬೋದು. ಇದಕ್ಕೇನು ಮಿಷಿನರಿ ಬೇಕಾಗಿಲ್ಲ, ಕೊಳತೋಯ್ತು ಅನ್ನೋಂಗಿಲ್ಲ, ಮತ್ತು ಕಳ್ಳೆ ಎತ್ಕೊಂಟೋದ ಅನ್ನೋಂಗಿಲ್ಲ. ಏನು ಇಂಪಾರ್ಟೆಂಟ್ ಅಂದರೆ ನಿಮ್ಮದು ಕೇರೆ ಇಂಪಾರ್ಟೆಂಟ್. ಇದಕ್ಕೆ ನೀವು ಎರೆಹುಳುಗಳನ್ನ ಎಷ್ಟು ಜೋಪಾನ ಮಾಡ್ತೀರಿ, ಎಷ್ಟು ವ್ಯವಸ್ಥಿತವಾಗಿ ಮಾಡ್ತೀರಿ, ಅಷ್ಟು ನಿಮಗೆ ಭದ್ರತೆ ಕೊಡ್ತದೆ, ಜೀವನಕ್ಕೂ ಭದ್ರತೆಯನ್ನು ಹೋಗುತ್ತೆ. ನನ್ನ ಜೀವನಕ್ಕಂತೂ ಭದ್ರತೆಯಾಗಿದೆ. ನಾನಿವತ್ತು 25,000 ಸಂಬಳ ಕೊಡ್ತೀನಿ ಅಂದರೆ ನಾವು ಹೋಗೋಕೆ ರೆಡಿ ಇಲ್ಲ. ಏನಕ್ಕೆ ಅಂದರೆ ನಾನೇ 10 ಜನಕ್ಕೆ ಸಂಬಳ ಕೊಡ್ತೀನಿ. ಒಬ್ಬೊಬ್ಬ ಲೇಬರಿಗೆ 1 ತಿಂಗಳಿಗೆ 12-15 ಸಂಬಳ ಕೊಡ್ತಾ ಇದ್ದೀನಿ. ಹೆಚ್ಚು ಹೆಚ್ಚು ಜನ ಮಾಡಿದ್ರು, ಓ ಈ ಊರಲ್ಲಿ ಅವ್ರು ಮಾಡಿಬಿಟ್ರು, ಈ ಊರಲ್ಲಿ ಅವ್ರು ಮಾಡ್ತು, ನನ್ನ ಬಿಸ್ನೆಸ್ ನಿಂತೋಯ್ತು ಅನ್ನುವಂಥ ಪ್ರಮೇಯ ಯಾರಿಗೂ ಬರಬೇಕು, ತಲೆಗೆ ಹೋಗೋದು ಬೇಡಿ ನಮಗೆ. ಏನಕ್ಕೆ ಅಂದರೆ 1,000 ಟನ್ ಕೆಮಿಕಲ್ ಫರ್ಟಿಲೈಸರ್ ಮಾರಾಟ ಆಗ್ತದೆ. ಏನು ಒಬ್ಬ ರೈತ ಒಬ್ಬ ನಾವು ನಿಂತು ಮಾಡಿದ್ರೆ, ನಾನು ಇನ್ನೊಂದು ಮಾಡಿದ್ರೆ 1,000 ಟನ್ ಮಾಡ್ಬೋದು ಅಷ್ಟೇ. ಎಷ್ಟು ಜನ ರೈತರಿಗೆ ಕೊಡ್ತೀರಿ? ಒಬ್ಬ ದೊಡ್ಡ ದೊಡ್ಡ ಫಾರ್ಮರ್ಸ್ಗಳು, ಈಗ ನನ್ನ ಹತ್ರ ಇರುವಂಥ ಫಾರ್ಮರ್ಸು, ಒಂದೊಂದು 30 ಟನ್ 50 ಟನ್ 10 ಟನ್ ಹಿಂಗೆ ತಕ್ಕುವಂಥ ಫಾರ್ಮರ್ಸ್ ಇದ್ದಾರೆ. ವರ್ಷವೆಲ್ಲ ಮಾಡೋದೇ ಒಂದೇ ತಿಂಗಳಲ್ಲಿ, ಒಂದು ತಿಂಗಳು ಪೂರ್ತಿ ಮಾಡೋದೇ ಒಂದೇ ದಿನ ತುಂಬ್ಕೊಂಡೋಗ್ಬಿಡ್ತಾನೆ ಬಂದು. ಅಂಥ ಫಾರ್ಮರ್ಸ್ ಇದ್ದಾರೆ. ಇವತ್ತೆಲ್ಲ ಅವೇರ್ನೆಸ್ ಆಗಿದೆ. ಪ್ರತಿಯೊಬ್ಬ ರೈತರು ಇದು ಮಾಡೋದ್ರಿಂದ ಅವ್ರ ಮನೆಯಲ್ಲಿ ಎಲ್ಲ ಸಾಕು ಪ್ರಾಣಿಗಳಿರೋದ ಕಚ್ಚಾ ವಸ್ತು ನಿಮಗೆ ಎಲ್ಲ ರೈತನ ಮನೆಯಲ್ಲೂ ಇದೆ. ನೀವು ಹೇಗೆ ತುಂಬಿದ್ರಿ ಹಾಗೇ ಇರುತ್ತದೆ ಗೊಬ್ಬರ. ತಿಂದೇ ಹೋಗಿದ್ರೆ ಎಲ್ಲ ಟೀ ಪೌಡ್ರ್ ಟೈಪ್ ಆಗಿರ್ತದೆ. ಟೀ ಪೌಡ್ರ್ ಟೈಪ್ ಆಗಿರುವಂಥದ್ದು ಎತ್ತಿ ಎತ್ತಿ ಎತ್ತಿ ಇಂಡೋರ್ ಸ್ಟೋರ್ ಮಾಡ್ಕೊಂಡ್ರೆ ನಿಮಗೆ 6 ತಿಂಗಳ ತನಕ ನಿಮಗೆ ಏನು ಬದಲಾವಣೆ ಆಗಲ್ಲ. ಇನ್ನು ಟೆರೆಸ್ ಗಾರ್ಡನ್ ಕಾಂಪೋಸ್ಟ್ ಅಂದ್ಬಿಟ್ಟು ಒಂದು ಮಾಡ್ತಾ ಇದ್ವಿ. ಟೆರೆಸ್ ಗಾರ್ಡನ್ ಕಾಂಪೋಸ್ಟ್ ಹೇಗೆ ಮಾಡೋದು? 800 ಕೆಜಿ ಎರೆಹುಳು ಗೊಬ್ಬರ ತಗೊಳ್ಳೋದು, 200 ಕೆಜಿ ಕೋಕೋ ಪಿತ್ ಹಾಕೋದು, 10 ಕೆಜಿ ವಂಗೆ ಹಿಂಡಿ ತಗೊಳ್ಳೋದು, 10 ಕೆಜಿ ಬೇವಿನ ಹಿಂಡಿ ಹಾಕೋದು, ಇನ್ನು 1 ಕೆಜಿ ಟೈಕೋಡರ್ಮ, 1-5 ಲೀಟ್ರ್ ಗೋಮೂತ್ರ ಅಂದರೆ ಹಸುವಿನ ಗಂಜಲ ಹಾಕೋದು, ಇವಿಷ್ಟನ್ನು ಮಿಕ್ಸ್ ಮಾಡಿ 1-2 ಡೇಸ್ ಡಿಕಾಂಪೋ ಅದನ್ನು ಇಟ್ಟು ಅದೆಲ್ಲ ಡಿ ಒಳ್ಳೆ ಮಾಗದ ತಕ್ಷಣ ಬ್ಯಾಗ್ ಮಾಡಿ ಟೆರೆಸ್ ಗಾರ್ಡನ್ ಮೆನ್ಯೂರ್ ಅಂದ್ಬಿಟ್ಟು ಕಳಿಸ್ತಾ ಇದ್ದೀವಿ ಅದನ್ನು. ಈಗ ನಾನೇ ಎಲ್ಲನೂ ಮಾಡಲಿಕ್ಕಾಗಲ್ಲ. ಒಂದು 7-8 ಜನ ಡೀಲರ್ಸ್ಗಳಿದ್ದಾರೆ. ಕೇರಳದಲ್ಲಿದ್ದಾನೆ ನನ್ನ ಡೀಲರು, ಚೆನ್ನೈಲಿದ್ದಾರೆ, 8 ಡಿಸ್ಟಿಕ್ಕಲ್ಲಿ ಒಬ್ಬ ಡೀಲರ್ಶಿಪ್ ಇದ್ದಾನೆ. ಅವರೆಲ್ಲ ಬಿಲ್ ಟು ಬಿಲ್ ಪೇಮೆಂಟ್ ಕೊಡ್ತಾ ಇದ್ದೀನಿ, ಮಾರಾಟ ಆಗ್ತಾ ಇದೆ. ನೀವು ನಿರುದ್ಯೋಗಿಗಳು ಈ ಪ್ರಾಜೆಕ್ಟನ್ನು ಮಾಡಿದಾಗ ನಾವು ನಮ್ಮ ಯುವ ಪೀಳಿಗೆಗೆ ಒಂದು ಕೊಡುಗೆ ಕೊಟ್ಟಂಗಾಗುತ್ತೆ. ಏನಂದರೆ ಸಾವಯವದತ್ತ ಕರ್ಕೊಂಡು ಹೋದಂಗಾಗುತ್ತೆ.
1: ಓಕೆ ಸರ್, ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ಕೊಟ್ರಿ. ಎರೆಹುಳು ಗೊಬ್ಬರದ ಪ್ರಾಮುಖ್ಯತೆ ಏನು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸಿದ್ರಿ. ಹಾಗೆ ಈಗಿನ ಯುವಕರಿಗೆ ಉದ್ಯೋಗನ ಸೃಷ್ಟಿ ಮಾಡೋದಕ್ಕಾಗಿರ್ಬೋದು, ಉದ್ಯೋಗವನ್ನು ಮಾಡೋದಕ್ಕಾಗಿರ್ಬೋದು, ಈ ಒಂದು ಎರೆಹುಳು ಗೊಬ್ಬರದ ಘಟಕ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಂಡು ಇದರ ಆರಂಭ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತೇಳಿ ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ನೀವೆಲ್ಲ ತಿಳಿಸಿದಂತಹ ಮಾಹಿತಿಗಳು ಕೂಡ ನಮ್ಮ ಎಲ್ಲ ರೈತರಿಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತಾ, ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಮಾತಾಡೋದಕ್ಕೆ ನಮಗೂ ಕೂಡ ತುಂಬಾ ಖುಷಿ ಆಯಿತು. ಹಾಗೆ ನೀವು ಸಹ ನಿಮ್ಮ ಸಮಯವನ್ನು ಬಿಡು ಮಾಡಿಕೊಂಡು ನಮ್ಮ ಜೊತೆ ಮಾತಾಡಿದ್ರಿ. ಮತ್ತೊಮ್ಮೆ ಧನ್ಯವಾದಗಳು ಸರ್ ನಿಮಗೆ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಎರೆಹುಳು ಗೊಬ್ಬರದ ಕುರಿತಂತೆ ವಿಚಾರವಾಗಿ ನಮಗೆ ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕು

ತಾಲೂಕಿನ ಶಿವರಾಮ್ ಅವರು ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ರು. ಇವರು ಕೂಡ ತುಂಬಾ ಚೆನ್ನಾಗಿ ಎಲ್ಲ ಎರೆಹುಳು ಗೊಬ್ಬರದ ಘಟಕದ ಬಗ್ಗೆ ಮಾಹಿತಿನ ತಿಳಿಸಿದ್ರು, ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು, ಹೇಗೆ ಎರೆಹುಳುಗಳನ್ನ ಸಾಕಾಣಿಕೆ ಮಾಡಬೇಕಾಗುತ್ತೆ ಇದೆಲ್ಲದ್ರ ಬಗ್ಗೆ. ಸೊ ನಿಮಗೂ ಕೂಡ ಈ ಎಲ್ಲ ಮಾಹಿತಿಗಳು ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೆ. ಎಲ್ಲರಿಗೂ ಕೂಡ ಬಾಯ್. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: పని సగ
1: గని
0: సగ
1: సగమదా
0: పని సగ గ గ గ గ

0: ಯೋಹೆಣ್ಣೆ ಮಂಕದಿಣ್ಣೆ
1: ಜಮ್ ಬಿಟ್ಟಕ ಜಮ್
0: ಬಿಡನು ನಿನ್ನ ಬಚ್ಚಿನ್ನ
1: ಜಮ್ ಜಮ್
0: ಕುಣಿದು ಕುಣಿದು ದಣಿವಾಯ್ತೇನು
1: ಜಮ್
0: ಬ್ರವರಿ ಬ್ರವರಿ ಸುಸ್ತಾಯ್ತೇನು ಗಟ್ಟದ ನೀರು ಕುಡಿದು ಸಿರಿಸಿರಿ ಎಂದು ಸಿಡಿದು ಬುಡುಗಡೆ ಎಂದು ನನ್ನದು ಮನಗಡೆ ತಿರುಗು ಬಿಯಾ
2: ಯಾಕೋ ವಿನಯ್ ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
3: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
2: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
6: ಮರ್ಯಾದೆ ಬೇಕೆ ಮನೆಯ ಗುಬ್ಬಿಗಳು. ಪ್ರತಿದಿನ ನಸುಕಿನಲ್ಲಿಯೇ ಕೋಳಿ ಕೂಗುವ ಹೊತ್ತಿನಲ್ಲಿ ಹಕ್ಕಿ ಪಕ್ಷಿಗಳ ಕಲರವ ಚಿಲಿಪಿಲಿ ಕೇಳತೊಡಗುತ್ತದೆ. ಹಳ್ಳಿ ಮನೆಗಳ ಕೃಷಿ ಕುಟುಂಬಗಳು ತಮ್ಮ ಕೆಲಸ ಆರಂಭಿಸುತ್ತಾರೆ. ಕಾಗೆ, ಗುಬ್ಬಿ, ಪಾರಿವಾಳ ಹಾಗೂ ಗೂಬಿಗಳೆಂದರೆ ಎಲ್ಲರಿಗೂ ಚಿರಪರಿಚಿತ. ಅನಾದಿಕಾಲದಿಂದ ಪಕ್ಷಿಗಳು ಮನುಷ್ಯನ ಒಡನಾಡಿಯಾಗಿ ಸಹಜೀವನ ನಡೆಸುತ್ತಾ ಬಂದಿವೆ. ಇಂದಿಗೂ ಪಂಚತಂತ್ರ ಕಥೆಗಳಲ್ಲಿ ಕಾಗಕ್ಕ ಗುಬ್ಬಕ್ಕನ ಕಥೆಗಳು ಮಕ್ಕಳ ಮನಸ್ಸನ್ನು ರಂಜಿಸುತ್ತವೆ. ಕಾಗೆ ಒಂದಗಳ ಕಂಡರೆ ಕರೆಯುವುದೆ ತನ್ನ ಬಳಗವ ಎಂಬ ಮಾತನ್ನು ನಾವು ಆಗಾಗ ನೆನಪಿಸಿಕೊಳ್ಳುತ್ತೇವೆ. ಹಂಚಿಕೊಂಡು ತಿನ್ನುವ ಬುದ್ಧಿಯನ್ನು ನಾವು ಕಾಗೆಯಿಂದ ಕಲಿಯಬೇಕಾಗಿದೆ. ಗುಬ್ಬಿಗಳಂತೂ ಗೂಡು ಹೆಣೆಯುವುದರಲ್ಲಿ ಎಂಜಿನಿಯರಿಗಿಂತಲೂ ಕುಶಲ ಬುದ್ಧಿಯವು. ಸದಾ ಗುಂಪಿನಲ್ಲಿ ವಾಸಿಸುವ ಗುಬ್ಬಿಗಳು ರೈತರ ಮನೆ ಮುಂದೆ ಹಿತ್ತಲಲ್ಲಿ ಹೊಲಗದ್ದೆಗಳಲ್ಲಿ ಚಿವು ಚಿವು ಎಂದು ಸದ್ದು ಮಾಡುತ್ತಾ ಮಕ್ಕಳ ಮನಸ್ಸು ರಮಿಸುತ್ತವೆ. ಹಿತ್ತಲಲ್ಲಿ ಹೊಲಗದ್ದೆಗಳಲ್ಲಿ ಚಿವು ಚಿವು ಎಂದು ಸದ್ದು ಮಾಡುತ್ತಾ ಮಕ್ಕಳ ಮನಸ್ಸನ್ನು ರಮಿಸುತ್ತವೆ. ಇಂದು ಗುಬ್ಬಿಗಳನ್ನು ನೋಡುವುದೇ ಅಪರೂಪವಾಗಿದೆ. ಪ್ರತಿ ವರ್ಷ March 21 ಬಂದರೆ ಜಾಗತಿಕ ಗುಬ್ಬಿಗಳ ದಿನ ಆಚರಣೆಯಾಗುತ್ತದೆ. ಅದನ್ನು ವರ್ಲ್ಡ್ ಸ್ಪ್ಯಾರೋ ಡೇ ಎಂದು ಇಂಗ್ಲಿಷ್ನಲ್ಲಿ ಕರೆಯುತ್ತಾರೆ. ಪಕ್ಷಿ ಸಂಕುಲಕ್ಕೆ ಎದುರಾದ ಸಂಕಟವನ್ನು ಗಮನಹರಿಸಿದರೆ ಇಂಥದ್ದೊಂದು ಸಂದರ್ಭ ನಮಗೆ ಸಂತಸ ಕೊಡುತ್ತದೆ. ಗುಬ್ಬಿ ಚಿಕ್ಕ ಗಾತ್ರದ ಪಕ್ಷಿ. ಅದು 21 cm ಉದ್ದ, 14 cm ಎತ್ತರ ಹಾಗೂ 25-40 g ತೂಗುತ್ತದೆ. ಈ ಚಿಕ್ಕ ಪಕ್ಷಿ ಸರಾಸರಿ 5 ವರ್ಷ ಬದುಕುತ್ತದೆ. ಜಗತ್ತಿನಲ್ಲಿ ಗುಬ್ಬಿಗಳಲ್ಲಿ ಸುಮಾರು 25 ಪ್ರಭೇದಗಳಿವೆ. ಭಾರತದಲ್ಲಿ ಮರಗುಬ್ಬಿ, ಮನೆಗುಬ್ಬಿ, ಸಿಂದ್ ಗುಬ್ಬಿ, ರುಜೆಟ್ ಗುಬ್ಬಿ, ಸ್ಪ್ಯಾನಿಶ್ ಗುಬ್ಬಿ ಹೀಗೆ 5 ಪ್ರಭೇದಗಳಿವೆ. ಗಂಟೆಗೆ 40-50 km ವೇಗದಲ್ಲಿ ಹಾರುವ ಗುಬ್ಬಿ ಮನೆ ಸಮೀಪದ ಗಿಡ ಮರ ಪೊದೆಗಳಲ್ಲಿ ಹಾರಾಡುತ್ತಾ ವಾಸಿಸುತ್ತದೆ. ಕಾಡಿನ ಗುಬ್ಬಿಗಳದ್ದೇ ಪ್ರತ್ಯೇಕ ಕತೆ. ಧಾನ್ಯ ಹುಳು ಹುಪ್ಪಡಿ ಕುಡಿಯೆಲೆಗಳನ್ನು ತಿಂದು ಬದುಕುವ ಗುಬ್ಬಿ ಹುಲ್ಲು ನಾರಿನಿಂದ ಬಟ್ಟಲಿನಾಕಾರದ ಗೂಡು ಹೆಣೆಯುತ್ತದೆ. ಹುಲ್ಲು ಪೊದೆಗಳಲ್ಲಿ ಗೂಡು ನಿರ್ಮಿಸಿ ಅದು ಮೂರ್ನಾಲ್ಕು ಮೊಟ್ಟೆಗಳನ್ನಿಟ್ಟು ಸಂತಾನ ಬೆಳೆಸುತ್ತದೆ. ಹಳ್ಳಿ ಮನೆಗಳ ತೊಲೆ ಪಕಾಸು ಹೆಂಚು ಫೋಟೋ ಫ್ರೇಮ್ಗಳ ಹಿಂಭಾಗದಲ್ಲಿ ಗುಬ್ಬಿಗಳು ಮೊಟ್ಟೆ ಇಟ್ಟು ಮರಿ ಮಾಡಿಕೊಂಡು ಬದುಕುತ್ತಿದ್ದವು. ಪ್ರತಿ ಮನೆಗಳ ಮುಂಭಾಗದಲ್ಲೂ ಧಾನ್ಯ ಕಾಳು ಹೊಟ್ಟು ಹುರುಳಿ ತವಡು ಎಲ್ಲವೂ ಸಿಗುತ್ತಿದ್ದವು. ಅವುಗಳದ್ದು ಸಮೃದ್ಧವಾದ ಬದುಕಾಗಿತ್ತು. ನಿಧಾನವಾಗಿ ಆಧುನಿಕತೆಯ ಭರಾಟೆಯಲ್ಲಿ ಹಳ್ಳಿಯ ಮನೆಗಳು RCC ಮನೆಗಳಾದವು. ಮರ ಮಟ್ಟು ಸೋಗೆ ಹುಲ್ಲು ಹೆಂಚುಗಳು ಮಾಯವಾಗಿ ಕಬ್ಬಿಣ ಇಟ್ಟಿಗೆ ಸ್ಟೀಲು ಸಿಮೆಂಟು ಮಿಶ್ರಿತ ಮನೆಗಳು ಕಟ್ಟಲ್ಪಟ್ಟವು. ಮನೆಗಳ ಗೋಡೆಗಳ ಮೇಲೆ ನೇತು ಹಾಕುವ ಫೋಟೋಗಳೇ ಇಲ್ಲವಾದವು. ಪ್ರತಿ ಮನೆಗಳ ಮುಂದೆ ಟ್ರ್ಯಾಕ್ಟ್ರು ಕಾರು ಬೈಕುಗಳು ಪಾರ್ಕ್ ಆದವು. ದೂರದಲ್ಲಿ ಓಡಾಡುವ ಬಸ್ಸು ಆಟೋ ರೈಲುಗಳ ಶಬ್ದವೂ ಕೂಡ ಮಿತಿಮೀರತೊಡಗಿತು. ಎಲ್ಲರ ಕೈಯಲ್ಲಿ ಮೊಬೈಲ್ ಬಂದ ಮೇಲಂತೂ ಮೊಬೈಲ್ ಟವರ್ಗಳು ಹೆಚ್ಚಾಗಿ ಪಕ್ಷಿ ಸಂಕುಲ ಬಹುದೂರ ಹೋಗಲು ಅವು ಕಾರಣವಾದವು. ಹುಡುಕಿದರೂ ಈಗ ಅಲ್ಲೊಂದು ಇಲ್ಲೊಂದು ಗುಬ್ಬಿಗಳು ಮಾತ್ರ ಕಾಣಿಸಿಕೊಳ್ಳುತ್ತವೆ. ಗುಬ್ಬಿಗಳಿಗೆ ಎದುರಾದ ಸಂತಾನಾಭಿವೃದ್ಧಿಯ ಸಂಕಟವನ್ನು ಪ್ರತ್ಯಕ್ಷವಾಗಿ ಗಮನಿಸಿದ ಮಹಾರಾಷ್ಟ್ರ ನಾಶಿಕ್ ನಗರದ ಪರಿಸರ ಪ್ರೇಮಿ ಮಹಮ್ಮದ್ ದಿಲಾವರ್ ಮನೆಗುಬ್ಬಿಗಳ ಸಂರಕ್ಷಣೆಗಾಗಿ ಪ್ರಪ್ರಥಮ ಪ್ರಯತ್ನ ಮಾಡುತ್ತಾರೆ. ಅವರ ಪ್ರಯತ್ನಕ್ಕೆ ಬಹುಶಃ ಅವರ ಮೇಲೆ ಪಕ್ಷಿಗಳ ಪಿತಾಮಹ ಎಂದೆನಿಸಿಕೊಂಡಿದ್ದ ಡಾಕ್ಟರ್ ಸಲೀಂ ಅಲಿಯವರು ಪ್ರಭಾವ ಬೀರಿರಬಹುದು. ಮಹಮ್ಮದ್ ದಿಲಾವರ್ ಮತ್ತವರ ಸಂಗಡಿಗರು ಸೇರಿ ನಾಶಿಕ್ ನಗರದಲ್ಲಿ ನೇಚರ್ ಫಾರ್ ಎವರ್ ಸೊಸೈಟಿ ಎಂಬ ಸಂಘಟನೆಯನ್ನು ಹುಟ್ಟುಹಾಕಿದರು. 2008 ಆ ಸಂಘಟನೆ ಗುಬ್ಬಿಗಳ ಸಂರಕ್ಷಣೆಗೆ ಸಜ್ಜಾಯಿತು. ಅವರ ಮೂಲ ಮಂತ್ರವೇ ಗುಬ್ಬಿಗಳ ಸಂರಕ್ಷಣೆಯಾಗಿತ್ತು. ಮುಂದೆ ಆ ಸಂಸ್ಥೆ ಫ್ರಾನ್ಸ್ ದೇಶ ಅಮೆರಿಕ ದೇಶ ಇಂಗ್ಲೆಂಡ್ ದೇಶ ಈ ಎಲ್ಲವುಗಳ ಸಹಕಾರವನ್ನು ಪಡೆದು ಅಂತಾರಾಷ್ಟ್ರೀಯ ಖ್ಯಾತಿಯ ಸಂಸ್ಥೆ ಆಯಿತು. ಪ್ರತಿ ವರ್ಷ March 21 ಜಾಗತಿಕ ಗುಬ್ಬಿಗಳ ದಿನ. ಅಂದು ಪ್ರಪಂಚಾದ್ಯಂತ ಅನೇಕ ದೇಶಗಳು ಗುಬ್ಬಿಗಳ ಆಚರಣೆಯನ್ನು ಜಾರಿಗೆ ತಂದಿವೆ. ಸಮಾನ ಮನಸ್ಕರು ಪಕ್ಷಿಗಳ ಕೂಟದಲ್ಲಿ ಗುಬ್ಬಿಗಳ ಸಂರಕ್ಷಣೆಯ ಚರ್ಚೆ ಉಪನ್ಯಾಸ ಫೋಟೋ ಪ್ರದರ್ಶನಗಳನ್ನು ಏರ್ಪಡಿಸುತ್ತಾರೆ. ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಗುಬ್ಬಿಗಳ ಬಗ್ಗೆ ವಿಷಯ ತಿಳಿಸುತ್ತಾರೆ. 2011 March 21 ನೇಚರ್ ಫಾರ್ ಎವರ್ ಸೊಸೈಟಿಗೆ ಜಾಗತಿಕ ಮೊದಲ ಪ್ರಶಸ್ತಿ ದೊರೆಯುತ್ತದೆ. ಅವರ ಗುಬ್ಬಿಗಳ ಸಂರಕ್ಷಣೆಯ ಕೆಲಸಕ್ಕೆ ಮಾನ್ಯತೆ ದೊರಕುತ್ತದೆ. ಕಳವಳಕಾರಿ ಸಂಗತಿ ಎಂದರೆ ಕಾರ್ಯಕ್ರಮ ರೂಪಿಸುವುದು ಒಂದು ಕಡೆ, ಆದರೆ ಗುಬ್ಬಿಗಳ ಸಂಖ್ಯೆ ದಿನದಿನಕ್ಕೂ ಕಡಿಮೆಯಾಗುವುದನ್ನು ತಪ್ಪಿಸುವುದು ಮತ್ತೊಂದು ಮುಖ್ಯವಾದ ಕೆಲಸವಾಗಿದೆ. ಗುಬ್ಬಿಗಳಿಗೆ ನಮ್ಮ ಪ್ರೀತಿ ಕಾಳಜಿಯನ್ನು ತೋರಿಸಿದರೆ ಸಾಕು, ಅವುಗಳ ಸಂತಾನ ಉಳಿಯುತ್ತದೆ. ಗುಬ್ಬಿ ಬೆಳೆಗಳ ಬೀಜ ಪ್ರಸಾರ ಮಾಡುವುದರ ಜೊತೆಗೆ ಬೆಳೆಗಳಿಗೆ ತಗುಲುವ ರೋಗಗಳನ್ನು ಕ್ರಿಮಿ ಕೀಟಗಳನ್ನು ತಿಂದು ಬೆಳೆಗಳನ್ನು ರಕ್ಷಣೆ ಮಾಡುತ್ತದೆ. ಅಂಥ ಪಕ್ಷಿಯನ್ನು ಹಸಿರು ಬೆಳೆಸಿ ರಕ್ಷಿಸಬೇಕಾಗಿದೆ. ಬಹುತೇಕ ಹೊಲಗದ್ದೆಗಳು ಕ್ರಿಮಿ ಕೀಟನಾಶಕ ರಾಸಾಯನಿಕ ಗೊಬ್ಬರಗಳಿಂದ ಗುಬ್ಬಿಗಳು ತಿನ್ನುವ ಹುಳು ಹುಪ್ಪಟೆಗಳನ್ನೇ ಸರ್ವನಾಶ ಮಾಡಿವೆ. ಇದನ್ನು ಹೇಗಾದರೂ ಮಾಡಿ ತಪ್ಪಿಸಬೇಕಾಗಿದೆ. ಹೊಲ ಗದ್ದೆಗಳಿಗೆ ರಾಸಾಯನಿಕ ಗೊಬ್ಬರಗಳ ಬದಲಾಗಿ ಸಾವಯವ ಗೊಬ್ಬರವನ್ನು ಬಳಸಬೇಕಾಗಿದೆ. ಹಣ್ಣು ಹಂಪಲಿನ ಗಿಡಗಳನ್ನು ಕಡ್ಡಾಯವಾಗಿ ಬೆಳೆಸಬೇಕಾಗಿದೆ. ಮನೆ ಹತ್ತಿರ ಕಾಳು ಹಾಕಿದರೆ, ಕುಡಿಯುವ ನೀರಿಟ್ಟರೆ ಸಾಕು, ಗುಬ್ಬಿಗಳು ಪಾರಿವಾಳಗಳು ಪಿಕ್ಕಳಾರಗಳು ಹತ್ತಿರ ಬರುತ್ತವೆ. ಕೆಲವು ಸಂಘಟನೆಗಳು ಗುಬ್ಬಿಗಳಿಗಾಗಿಯೇ ಹುಲ್ಲಿನ ಹಲಿಗೆಯ ಮಡಕೆಯ ಗೂಡುಗಳನ್ನು ಮಾಡಿ ಅವುಗಳನ್ನು ಆಕರ್ಷಿಸುತ್ತಿದ್ದಾರೆ. ಮಕ್ಕಳಿಗೂ ಕೂಡ ಗುಬ್ಬಿಗಳ ಪರಿಚಯವಾಗಬೇಕಾಗಿದೆ. ಕೃಷಿಕರು ಕೂಡ ಪಕ್ಷಿಗಳು ಹೇಗೆ ಅವರ ಬೆಳೆ ರಕ್ಷಣೆ ಮಾಡಬಲ್ಲವು ಎಂಬುದನ್ನು ಅರಿಯಬೇಕಾಗಿದೆ. ಹಾಗಾಗಿ ವಿಶ್ವ ಗುಬ್ಬಿಗಳ ದಿನದಂದು ಅಥವಾ ಇತರ ದಿನಗಳಂದು ನಾವು ಪಕ್ಷಿಗಳನ್ನು ಸಂರಕ್ಷಣೆ ಮಾಡಲು ಕಾರ್ಯಪ್ರವೃತ್ತರಾಗಬೇಕಾಗಿದೆ. ಆಗ ಗುಬ್ಬಿಗಳ ದಿನಕ್ಕೊಂದು ಸರಿಯಾದ ಅರ್ಥ ಬರುತ್ತದೆ.
7: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
8: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
9: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
8: ರೇಡಿಯೋದಲ್ಲಿ ಕತೆನಾ?
9: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
10: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
11: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.
12: ಹಲೋ ಗೆಳೆಯರೇ.
13: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
14: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
13: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
10: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಪ್ರತಿ ಕ್ಷಣ ಕ್ಷಣದೂ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
1: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
2: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
1: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
2: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮಾಂಗಲ್ಯ ಭಾಗ್ಯ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಸೌಂದರ್ಯ ತುಂಬಿದೆ. ಇದು SP ಬಾಲಸುಬ್ರಹ್ಮಣ್ಯ ಮಹೇಶ್ ಜಾನಕಿಯವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂಥ ಒಂದು ಗೀತೆಯನ್ನು ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಬಾಯ್ ಶೋಭಾ, ಕೋಕೋಕೋಲ. ಅರೇನೆ, ಏನ್ ಹಾ ನೋಡ್ದ ನಿಂತ್ಬಿಟ್ಟೆ? ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವಾ? ನಾನು ನಿಮ್ಮನೆಗೆ ಬರ್ತಾ ಇದ್ದಾಗ ನೀನ್ ನನ್ ಕೋಕೋಕೋಲ ಕೊಡ್ತಾ ಇದ್ದೆಲ್ಲ ಮರ್ತ್ಬಿಟ್ಟಿಯಾ? ಬೈದಿ ಬಾಯಿ, ಮನೆಯಲ್ಲಿ ತಂದೆ ಚೆನ್ನಾಗಿದ್ದಾರ? ನಾನು ಅವ್ರನ್ನ ತುಂಬಾ ಕೇಳಿದಂತ ಹೇಳು, ಬರ್ಲಾ ಟಾಟಾ.
1: ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಅಲ್ಲಿ ಇಲ್ಲಿ ಹುಡುಕುತ್ತ ಎನ್ನುವಂತ ಒಂದು ಮಧುರವಾದಂತಹ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ರಾತ್ರಿ 8:30 ನಮ್ಮ ಒಂದು ವಾಹಿನಿಯಲ್ಲಿ ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇರುತ್ತೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಆಲಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಗಾಂಧಿನಗರ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ನೀ ಮುಡಿದ ಮಲ್ಲಿಗೆ ಹೂವೆ ಎನ್ನುವಂಥ ಒಂದು ಮಧುರವಾದಂಥ ಗೀತೆ. ಅದುವೇ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯತ್ತ ಸಾಗೋಣ. ಅದುವೇ ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ. ಇದು 1968 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವಂತ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೇ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರೆ, ಇದೀಗ ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಚಂದನದ ಗೊಂಬೆ ಎನ್ನುವಂತಹ ಒಂದು ಚಿತ್ರದ ಗೀತೆ, ಅದುವೇ ಆಕಾಶದಿಂದ ಧರೆಗಿಳಿದ ರಂಬೆ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆ, ಸಪ್ತ ಸ್ವರಗಳ ಮಾಂತ್ರಿಕ ಗಾನ ಗಂಧರ್ವ SP ಬಾಲಸುಬ್ರಹ್ಮಣ್ಯಂ ಅವರ ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಗೀತೆ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆ, ಅದುವೇ ಅಜರಾಮರ ಪ್ರೇಮ ಗೀತೆ. ಈ ಹಾಡನ್ನ ಇದೀಗ ಪ್ರೀತಿಯ ಭಾವನೆಗಳ ಸುಂದರ ಸಂಗಮದ ಈ ಒಂದು ಗೀತೆಯತ್ತ ಸಾಗೋಣ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
6: ಸುರ್ಮೆಗಾನ ಸೀಖಿಯೇ ಪಾದಾನಿಸಾ ಆಪ್ ಕೆ ಸಾಥ್, ಯೋರ್ ಪರ್ಸನಲ್ ಸಿಂಗಿಂಗ್ ಟೀಚರ್ ಫ್ರಮ್ ಸಾರೆಗಾಮಾ.

ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ರಾಮ ಪರಶುರಾಮ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಇದು ಎಸ್ ಜಾನಕಿ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಎಲ್ಲಿ ನೀನು ಅಲ್ಲಿ ನಾನೇ ಎನ್ನುವಂಥ ಒಂದು ಮಧುರವಾದಂಥ ಗೀತೆ. ಇದು ವಿಷ್ಣುವರ್ಧನ್ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಈ ಒಂದು ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9 ಗಂಟೆಗೆ ನಮ್ಮ ಆರ್ಜೆ ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡುವಂತಹ ಟ್ರಾವೆಲರ್ಸ್ ಆಫ್ ಡೈರಿಯ ಕಾರ್ಯಕ್ರಮವನ್ನ ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಶರ ಪಂಜರ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ಕೊಡಗಿನ ಕಾವೇರಿ ಎನ್ನುವಂತಹ ಒಂದು ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಪಿ ಸುಶೀಲಾ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆಯನ್ನು ಕೇಳೋಣ. ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಅಮೋಘವಾದಂತಹ ಗೀತೆ, ಅದುವೇ ನಮ್ಮ ನಿಮ್ಮೆಲ್ಲರ ಅಂದರೆ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸಾಕ್ಷಾತ್ಕಾರ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಅದುವೇ ಒಲವೇ ಜೀವನ ಸಾಕ್ಷಾತ್ಕಾರ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮಸಣದ ಹೂ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ಉಪ್ಪಿನ ಸಾಗರಕ್ಕೂ. ಇದು ಪಿ ಜಯಚಂದ್ರನ್ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ವಿಜಯ ನರಸಿಂಹ ಅವರ ಒಂದು ಗೀತೆಯನ್ನು ಕೇಳೋಣ. ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು 1985 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಮ್ಮ ಸಂಸಾರ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಹೆಣ್ಣು ಎಂದರೆ ಹೇಗಿರಬೇಕು ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಎಸ್ ಜಾನಕಿ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಸಿ ಉದಯಶಂಕರ್ ಬರೆದಿರುವಂಥ ಒಂದು ಗೀತೆಯನ್ನು ಕೇಳೋಣ. ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತಿ ಅವರ ಒಂದು ನಟನೆಯ ಚಿತ್ರ. ಇದು 1971 ತೆರೆ ಕಂಡಿರುವಂಥ ವರ್ಷದ ಈ ಒಂದು ಅಮೋಘವಾದಂಥ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಭೂಕೈಲಾಸ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ರಾಮನ ಅವತಾರ ಎನ್ನುವಂತ ಒಂದು ಮಧುರವಾದಂತಹ ಕುರಾಸಿ ಅವರ ಒಂದು ಗೀತೆಯನ್ನ ಶಿರ್ಕಾಳಿ ಗೋವಿಂದರಾಜನ್ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಕಲ್ಯಾಣ್ ಕುಮಾರ್ ಅವರ ಒಂದು ಅಭಿನಯದ ಈ ಒಂದು ಗೀತೆ. ಇದು 1958 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9:30 ಸಾಹಿತ್ಯ ಲೋಕ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನ ನಮ್ಮ ಆರ್ಜೆ ಮಹಾಲಕ್ಷ್ಮಿ ಅವರು ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಬೇಡಿ ಬಂದವಳು ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ನೀರಿನಲ್ಲಿ ಅಲೆಯುವ ಉಂಗುರ ಎನ್ನುವಂಥ ಒಂದು ಬ್ಯೂಟಿಫುಲ್ ಆಗಿರುವ ಟ್ರ್ಯಾಕನ್ನು ತಮಗಾಗಿ ಪ್ರಸಾರ ಮಾಡ್ತಾ ಇದ್ದೀನಿ. ಇದು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ಹಾಗೆ ಶ್ರೋತೃ ಬಾಂಧವರೇ, ಇದು 1968 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
0: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
2: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಮ್ನ ಕೇಳೋಣ, ನಾವು ಟೂರ್ ಮಾಡೋಣ.

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನಂದ ರೋಷ ನೂರು ವರುಷ ನಂದ ರೋಷ ನೂರು ವರುಷ ಹಾವಿನ ದ್ವೇಷ

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ
0: ಆಹಾರವೇ ಔಷಧಿ, ಅಡುಗೆ ಮನೆಗೆ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು, ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
5: ನಿಮ್ಮ ಮನೆ ಮನದ ಕೈರುಚಿ.
4: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ಕೇಳಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಾವಗೀತೆಯನ್ನು ಕೇಳಲಿದ್ದೀರಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ

0: ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
2: ಓಕೆ
3: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
2: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
2: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
2: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ. ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಜಯ ಜಯ ಶಾಖಾಹರಿ ಎನ್ನುವಂತ ಒಂದು ಅದ್ಭುತವಾದಂತಹ ಭಕ್ತಿ ಗೀತೆಯನ್ನ ಚಂದ್ರಿಕಾ ಗುರುರಾಜ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಭಕ್ತಿ ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ತಮಗೆಲ್ಲರಿಗೂ ಮಂದಾರ್ತಿ ಮಾತೆಯಾಗಿರುವ ತಾಯಿಯು ತಮಗೆಲ್ಲರಿಗೂ ಈ ಒಂದು ನವರಾತ್ರಿಯ ಸಂದರ್ಭದಲ್ಲಿ ಆ ದೇವಿಯು ತಮಗೆಲ್ಲರಿಗೂ ಒಳಿತನ್ನ ಮಾಡಲಿ ಎನ್ನುತ್ತಾ ಇದೀಗ ಒಂದು ಸುಂದರವಾದಂತಹ ಭಕ್ತಿ ಗೀತೆಯತ್ತ ಸಾಗೋಣ. ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಕ್ಷೀರಸಾಗರವ ಎನ್ನುವಂಥ ಒಂದು ಮಧುರವಾದಂಥ ಭಕ್ತಿ ಗೀತೆಯನ್ನು ಮಂಜುಳಾ ಗುರುರಾಜ್ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ತಾವೆಲ್ಲರೂ ಈ ಒಂದು ಗೀತೆಯನ್ನು ಕೇಳಿ ಆನಂದಿಸಿ, ಹಾಗೆ ಶ್ರೋತೃ ಬಾಂಧವರಿಗೆಲ್ಲ ನವರಾತ್ರಿ ಹಬ್ಬದ ಹಾರ್ದಿಕವಾದಂತಹ ಶುಭಾಶಯವನ್ನ ತಿಳಿಸುತ್ತಾ, ಆ ತಾಯಿ ಮೂಕಾಂಬಿಕೆಯು ತಮಗೆಲ್ಲರಿಗೂ ಒಳಿತನ್ನ ಮಾಡಲಿ ಎನ್ನುತ್ತಾ, ಇದೀಗ ಒಂದು ಸುಂದರವಾದಂತಹ ಭಕ್ತಿಗೀತೆಯನ್ನ ಕೇಳಿ ಆನಂದಿಸಿ.